ಸಂಗೀತ ರೂಪಿಣಿ ಶ್ರೀ ಚಾಮುಂಡೇಶ್ವರಿ. ಮುತ್ತಯ್ಯ ಭಾಗವತರವರ ಚಾಮುಂಡೇಶ್ವರಿ ಅಷ್ಟೋತ್ತರ ಶತಕೃತಿಗಳನ್ನು ಆಧರಿಸಿದ ಕಾರ್ಯಕ್ರಮ ಸರಣಿ ಕೇಳಿದಿರಿ. ನಿರ್ದೇಶನ ಬೆಳಕವಾಡಿ ಶ್ರೀರಂಗಸ್ವಾಮಿ ಅಯ್ಯಂಗಾರ್. ಸಹಕಾರ ಬಿಆರ್ ಗೀತಾ. ನಿರೂಪಣಾ ಸಾಹಿತ್ಯ ಡಾಕ್ಟರ್ ಟಿಎನ್ ಪದ್ಮ. ಧ್ವನಿಗಳು ಗೀತಾ ರಮಾನಂದ್ ಹಾಗೂ ಎಆರ್ ಗೋಪಾಲ ನಾಯಕ್. ಹಾಡಿದವರು ಬಿಆರ್ ಗೀತಾ, ಶುಭಾರಾಮಸ್ವಾಮಿ, ತ್ರಿವೇಣಿ ಸರಳಾಯ ಹಾಗೂ ಕವಿತಾ ಸರಳಾಯ. ವೀಣೆ ರಾಧಿಕಾ ಭಾಸ್ಕರ್, ಮಂಜುಳಾ ಸುರೇಂದ್ರ. ವಯೋಲಿನ್ ಸಿಎನ್ ಚಂದ್ರಶೇಖರ್, ಟಿಎಸ್ ಕೃಷ್ಣಮೂರ್ತಿ. ಕೊಳಲು ಎಪಿ ಸರ್ವೋತ್ತಮ್, ಎಲ್ವಿ ಮುಕುಂದ್. ಮೃದಂಗ ಎಂಎ ಕೃಷ್ಣಮೂರ್ತಿ, ಸಿ ಚೆಲುವರಾಜ್. ಘಟ ಎಂಎನ್ ನಾರಾಯಣಮೂರ್ತಿ. ಖಂಜರಿ ಎಎಸ್ಎನ್ ಸ್ವಾಮಿ. ಧ್ವನಿ ಮುದ್ರಣ ಎಚ್ಎಸ್ ರಮೇಶ್. ಸಂಕಲನ ವಿಶ್ವನಾಥ ನಾಕೋಡ್. ಧ್ವನಿ ಸಹಕಾರ ಆರ್ ಚಂದ್ರಿಕಾ. ನಿರ್ಮಾಣ ಗೀತಾ ರಮಾನಂದ್. ಮತ್ತೆ ಮುಂದಿನ ವಾರ ಸಂಗೀತ ರೂಪಿಣಿ ಶ್ರೀ ಚಾಮುಂಡೇಶ್ವರಿ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz, ಡಿಆರ್ಎಂ ತರಂಗಾಂತರ 603 kHz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಆಶ್ವಯುಜ ಮಾಸದ 10th ದಿನ ಅಂದರೆ 2026 ಇಸವಿ ಅಕ್ಟೋಬರ್ ತಿಂಗಳ 2nd ತಾರೀಖು ಶುಕ್ರವಾರ. ಸಮಯ 5:58:45. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿಗಳತೆ ಸೌಮ್ಯ ಕುಲಕರ್ಣಿಯ ಮುಂಜಾನೆಯ ನಮಸ್ಕಾರ ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:01. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಚಿಂತನ ಡಾ ಕೆಆರ್ ಸಂಧ್ಯಾರೆಡ್ಡಿ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ರೇಷ್ಮೆ ಸಿರಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಹಾಗೂ ಹಿಪ್ಪು ನೇರಳೆ ನಾಟಿ ಕ್ರಮ ಕುರಿತು ಭಾಗವಹಿಸುತ್ತಾರೆ ಡಾ ಮಂಜುನಾಥ್, ರೇಷ್ಮೆ ಸಹಾಯಕ ನಿರ್ದೇಶಕರು, ಮೇಲ್ವಿಚಾರಣಾ ದಳ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ. 10:30 ಸುನ್ಹೇರೆ ಪಲ್. 11:00 ಸವಿ ನೆನಪು. 12:05 ವನಿತಾ ವಿಹಾರ. ಕಥೆಗಾರ್ತಿ ಶಿವಲೀಲಾ ಎಸ್ ಧನ್ನಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೀರಜಾ ಕಾರಟಗಿ, ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಚರ್ಮ ಸಮಸ್ಯೆಗಳಲ್ಲಿ ಒಂದಾದ ಹುಳುಕಡ್ಡಿ ಹಾಗೂ ಕೂದಲು ಉದುರುವಿಕೆಗೆ ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಚರ್ಮರೋಗ ತಜ್ಞರಾದ ಡಾ ರಕ್ಷಿತ್ ಡಿ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪಿಎಂ ಪರ್ ಡ್ರಾಪ್ ಮೂವ್ ಡ್ರಾಪ್ ಕಾರ್ಯಕ್ರಮ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಗಾಂಧಿ ಸ್ಮೃತಿ. 5:30 ಗಿರ್ಮೆಟ್. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:51 ಕೃಷಿ ರಂಗ. ಟೊಮೆಟೋ ಬೆಳೆಯ ಸಮಗ್ರ ಬೇಸಾಯ ಕುರಿತು ಡಾ ಅನಿಲ್ ಕುಮಾರ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಹಾಗೂ ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ. 9:15 ಗಣೇಶ್ ದೇಸಾಯಿ ಅವರು ಹಾಡಿರುವ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದಿಂದ. ನಂತರ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ಸ್ ಪ್ರಸಾರವಾಗುವುದು. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿವೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:10:15. ಶುಭೋದಯ ಕರ್ನಾಟಕ. ಆರಂಭದಲ್ಲಿ ಕೇಳಿ ಗಾಂಧಿ ಜಯಂತಿ ಪ್ರಯುಕ್ತ ಹಾಡು, ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ. ವೃಂದಗಾನದಲ್ಲಿ

ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪುರಂದರದಾಸರ ರಚನೆಯನ್ನ ಕೇಳಲಿದ್ದೀರಿ. ಹಾಡಿದ್ದಾರೆ ಶ್ರೇಯಾ ವಿಮೂರ್ತಿ, ವೀರ ಹನುಮ ಬಹು ಪರಾಕ್ರಮ.

ಕೇಳ್ತಾ ಇದ್ದೀರಾ ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಮುಂದಿನ ಗೀತೆ ಪಾದವ ತೋರೋ ಶ್ರೀರಾಮ, ಶ್ರೀಪಾದರಾಯರ ರಚನೆ, ಹಾಡಿದ್ದಾರೆ ಶ್ರೇಯಾ ವಿಮೂರ್ತಿ.

0: ಸಮಯ 6:30. ಆಕಾಶವಾಣಿ ಚಿಂತನ ಡಾಕ್ಟರ್ ಕೆಆರ್ ಸಂಧ್ಯಾರೆಡ್ಡಿ ಅವರಿಂದ.
1: ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯ ನಾಯಕ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಷ್ಟೇ ಮಹತ್ವವನ್ನು ಜನಸಾಮಾನ್ಯರ ಜಾಗೃತಿ ಸುಧಾರಣೆಗಳಿಗಾಗಿಯೂ ಕೊಟ್ಟರು. ಅದರಲ್ಲಿಯೂ ಸ್ತ್ರೀಯರನ್ನು ಕುರಿತ ಅವರ ಚಿಂತನೆ ಮತ್ತು ಕಾರ್ಯರೂಪಕ್ಕೆ ತಂದಂತಹ ಯೋಜನೆಗಳು ಭಾರತದ ಮಹಿಳೆಯರ ಬದುಕಿನಲ್ಲಿ ಒಂದು ಹೊಸ ಮನ್ವಂತರವನ್ನೇ ಹುಟ್ಟುಹಾಕಿದವು. ತಾನು, ತನ್ನ ಕುಟುಂಬ, ತನ್ನ ಪರಿವಾರ, ಅಷ್ಟಕ್ಕೇ ಸೀಮಿತವಾಗಿದ್ದ ಮಹಿಳೆಯರ ಬದುಕು ಹಾಗೂ ವ್ಯಕ್ತಿತ್ವಗಳಿಗೆ ಹೊಸ ಆಯಾಮಗಳನ್ನು ಕಲ್ಪಿಸಿದವರು ಗಾಂಧಿ. ಈ ಕಾರಣದಿಂದಾಗಿ ಈ ಆಧುನಿಕ ಕಾಲದಲ್ಲಿಯೂ ಕಂಡುಬರದಂತಹ ಮಹಿಳಾ ಜಾಗೃತಿ ಹಾಗೂ ಸಶಕ್ತೀಕರಣಗಳು 60-70 ವರ್ಷಗಳಷ್ಟು ಹಿಂದೆಯೇ ಭಾರತದಲ್ಲಿ ಕಂಡುಬಂದವು. ಸ್ತ್ರೀಯರಲ್ಲಿ ಸ್ವಭಾವತಃ ತಾಳ್ಮೆ, ಕಷ್ಟಸಹಿಷ್ಣುತೆ, ಅಹಿಂಸಾಪರತೆ, ಅಂತಃಕರಣ ಹಾಗೂ ಜೀವದಯಾಪರವಾದ ಗುಣಗಳಿವೆ ಎಂಬುದನ್ನು ನಮ್ಮ ಪರಂಪರೆಯುದ್ದಕ್ಕೂ ಕಂಡಿದ್ದ ಗಾಂಧೀಜಿಯವರು ತಮ್ಮ ಅಹಿಂಸಾತ್ಮಕ ಹೋರಾಟಕ್ಕೆ ಮಹಿಳೆಯರೇ ಪ್ರೇರಣೆ ಎಂದಿರುವುದು ಮಹಿಳೆಯರ ಅಂತಃಶಕ್ತಿಯ ಬಗ್ಗೆ ಅವರಿಗಿದ್ದ ಅಪಾರ ಭರವಸೆ ಹಾಗೂ ವಿಶ್ವಾಸಗಳಿಗೆ ಸಾಕ್ಷಿ. ಅನೇಕ ವಿಷಯಗಳಲ್ಲಿ ಪುರುಷರಿಗಿಂತ ಸ್ತ್ರೀಯರು ಮಿಗಿಲು ಎಂಬುದನ್ನು ಕಂಡುಕೊಂಡಿದ್ದ ಗಾಂಧಿಯವರ ಆಪ್ತ ಪರಿವಾರದಲ್ಲಿದ್ದವರೆಲ್ಲರೂ ಸ್ತ್ರೀಯರೇ ಎಂಬುದು ಗಮನಾರ್ಹ. ಸ್ತ್ರೀಯರು ಸುಶಿಕ್ಷಿತರಾಗಬೇಕು, ಅಂಧಾಚರಣೆಗಳಿಂದ ಮುಕ್ತರಾಗಬೇಕು, ಸಮಾಜಕ್ಕೆ ಅವರ ಬೆಲೆ ಬಾಳುವ ಕೊಡುಗೆ ಸಲ್ಲಬೇಕು ಎಂದು ಹಾರೈಸುತ್ತಿದ್ದ ಮತ್ತು ಅದಕ್ಕಾಗಿ ಶ್ರಮಿಸುತ್ತಿದ್ದ ಗಾಂಧೀಜಿಯವರು ಸಾರ್ವಜನಿಕ ಜೀವನದಲ್ಲಿ ಸ್ತ್ರೀಯರೂ ಪಾಲ್ಗೊಂಡರೆ ಮಾತ್ರ ಅಲ್ಲಿ ಪರಿಶುದ್ಧತೆ ಬರಲು ಸಾಧ್ಯ ಎಂದು ಹೇಳುತ್ತಿದ್ದರು. ಗಾಂಧೀಜಿಯವರ ಪ್ರಾರ್ಥನಾ ಸಭೆಗಳಲ್ಲಿ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟದ ಸ್ವರೂಪ, ರಾಜಕೀಯ ವಿಷಯಗಳು, ಮತೀಯ ಸಾಮರಸ್ಯ, ಭಾವೈಕ್ಯತೆ ಮೊದಲಾದ ವಿಷಯಗಳನ್ನು ಪ್ರಸ್ತಾಪಿಸುವಷ್ಟೇ ಗಂಭೀರವಾಗಿ ಕಡಲೆಕಾಯಿ ಸಿಪ್ಪೆಯನ್ನು ಎಲ್ಲೆಂದರಲ್ಲಿ ಎಸೆಯಬಾರದು, ಮಕ್ಕಳನ್ನು ಎಳೆಯ ಬಿಸಿಲಿಗೆ ಒಡ್ಡಬೇಕು, ಮಡ್ ಪ್ಯಾಕ್ ಎಲ್ಲ ವಯಸ್ಸಿನವರಿಗೂ ಒಳ್ಳೆಯದು, ರೈತರಿಗೆ ಗೋವಿನಿಂದ ಎಷ್ಟು ಉಪಯೋಗ, ಟ್ರ್ಯಾಕ್ಟರ್ನಿಂದ ಏನು ಉಪಯೋಗ ಎಂಬುದರ ತುಲನಾತ್ಮಕ ವಿಶ್ಲೇಷಣೆ ಮೊದಲಾದ ವಿಷಯಗಳನ್ನು ಪ್ರಸ್ತಾಪಿಸುತ್ತಿದ್ದರು. ಗಾಂಧಿಯವರು ಸ್ತ್ರೀಪರವಾದ ತಮ್ಮ ಕಾಳಜಿಯಿಂದ ಎಷ್ಟರ ಮಟ್ಟಿಗೆ ಸ್ತ್ರೀಯರ ವಿಶ್ವಾಸ ಗಳಿಸಿದ್ದರೆಂದರೆ, ಸ್ತ್ರೀಯರಿಗೆ ಚಿನ್ನ ಹಾಗೂ ಆಭರಣಗಳ ವ್ಯಾಮೋಹ ವಿಪರೀತ ಎಂಬ ಮಾತನ್ನೇ ಸುಳ್ಳು ಮಾಡುವಂತೆ ಗಾಂಧಿಯವರು ಕೇಳಿದ ತಕ್ಷಣ ನಿಂತ ಕಾಲಿನಲ್ಲೇ ತಮ್ಮ ಆಭರಣಗಳನ್ನು ಗಾಂಧಿಯವರ ಸ್ವಾತಂತ್ರ್ಯ ನಿಧಿಗಾಗಿ ಅರ್ಪಿಸಿಬಿಡುತ್ತಿದ್ದರು. ಆದರೆ ಸೌಂದರ್ಯ ಇರುವುದು ಉಡುಗೆ ತೊಡುಗೆಗಳಲ್ಲ, ಚಾರಿತ್ರ್ಯದಲ್ಲಿ, ಅಂತಃಶಕ್ತಿಯಲ್ಲಿ ಎಂದು ಉಪದೇಶಿಸುತ್ತಿದ್ದರು. ಸ್ತ್ರೀಯರಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳ ಬಗೆಗೂ ಗಾಂಧಿ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡುತ್ತಿದ್ದರು. ಬಾಲ್ಯ ವಿವಾಹ, ಬಾಲವಧುಗಳ ಸಮಸ್ಯೆ ಅವರನ್ನು ತೀವ್ರವಾಗಿ ತಟ್ಟಿತ್ತು. ಇಂತಹ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಬೇಕು, ಅದನ್ನು ವಿರೋಧಿಸುವ ಬಲವನ್ನು ನಮ್ಮ ಅಂತಃಸತ್ವದಿಂದಲೇ ರೂಢಿಸಿಕೊಳ್ಳಬೇಕು, ತಾವು ಸೂಕ್ತವಾದ ವಯಸ್ಸಿಗೆ ಬರುವ ತನಕ ಮದುವೆಯಾಗುವುದಿಲ್ಲ ಎಂದು ಹೇಳುವ ಮತ್ತು ತಮಗೆ ಇಷ್ಟವಾಗದ ವರನನ್ನು ತಿರಸ್ಕರಿಸುವ ಧೈರ್ಯವನ್ನು ಹುಡುಗಿಯರು ಬೆಳೆಸಿಕೊಳ್ಳಬೇಕು ಎಂಬುದು ಗಾಂಧಿಯವರ ವಿಚಾರವಾಗಿತ್ತು. ಬಾಲವಿವಾಹದ ವಿರುದ್ಧ ಹೋರಾಡುವ ಕೆಲಸವನ್ನು ಅವರು ಸರೋಜಿನಿ ನಾಯ್ಡುರವರಿಗೆ ವಹಿಸಿದ್ದರು. ಸ್ತ್ರೀಯರನ್ನು ಕುರಿತಂತೆ ಗಾಂಧೀಜಿಯವರ ಕಾಳಜಿ ಬರೀ ಬಾಯಿ ಮಾತಿನದಾಗಿರಲಿಲ್ಲ. ಈ ಕುರಿತಾದ ತಮ್ಮ ಎಲ್ಲ ವಿಚಾರಗಳನ್ನು ಆಳವಾದ ತಿಳುವಳಿಕೆ, ಅನುಭವಗಳ ಮೂಲಕವೇ ಮಂಡಿಸುತ್ತಿದ್ದರು. ಅದಕ್ಕಾಗಿ ಯೋಜನೆಗಳನ್ನು ರೂಪಿಸುತ್ತಿದ್ದರು. ಪುರುಷನಾಗಿ ತಮಗಿದ್ದ ಹಕ್ಕುಗಳನ್ನು ಬಿಟ್ಟುಕೊಟ್ಟಾಗಲೇ ತಮ್ಮ ಪತ್ನಿಯ ಭಾವನೆಗಳನ್ನು ಅರಿಯಲು, ಅವಳಂತೆಯೇ ಚಿಂತಿಸಲು ಸಾಧ್ಯವಾಯಿತು ಎಂದು ಹೇಳುತ್ತಿದ್ದ ಗಾಂಧಿಯವರು, ನಾನು ಸ್ತ್ರೀಯಾಗಿ ಜನ್ಮ ತಳೆಯದಿದ್ದರೂ ಭಾರತದ ಮಹಿಳೆಯರಿಗಾಗಿ ಮಹಿಳೆಯಾಗ ಬಯಸುತ್ತೇನೆ ಎಂದಿರುವುದು ಅವರ ಪ್ರಾಮಾಣಿಕ ಅನಿಸಿಕೆಗಳಿಗೆ ಸಾಕ್ಷಿ.
0: ಡಾಕ್ಟರ್ ಕೆಆರ್ ಸಂಧ್ಯಾರೆಡ್ಡಿ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಮಹಾತ್ಮ ಗಾಂಧೀಜಿಯವರ ಮಾತೊಂದು ಹೀಗಿದೆ: ದೇವರು ನಮಗೆ ಎರಡು ಕೈಗಳನ್ನು ಕೊಟ್ಟಿದ್ದಾನೆ, ಅದಕ್ಕಾಗಿ ಈ ದೇಶದ ಕೋಟ್ಯಂತರ ಜನರಿಗೆ ನಾನು ಹೇಳುವುದೇನೆಂದರೆ, ದೇವರು ಕೊಟ್ಟ ಎರಡು ಕೈಗಳನ್ನು ಸಾಧ್ಯವಾದಷ್ಟು ಸದುಪಯೋಗ.

0: ಸಮಯ ಆಗಿದೆ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ ನಿಮಗೆ ಸ್ವಾಗತ. ಸಂತೋಷ್ ಕುಮಾರ್ ಗುಲ್ವಾಡಿ ಕನ್ನಡ ಪತ್ರಿಕೋದ್ಯಮದಲ್ಲಿ ದೊಡ್ಡ ಹೆಸರು. ಸಂಗೀತ ಸಾಹಿತ್ಯ ಸಂಸ್ಕೃತ ಅರಿತ ಕುಟುಂಬದಿಂದ ಬಂದವರು, ಉಡುಪಿಯವರು. ಬರಹ ಅಷ್ಟೇ ಅಲ್ಲದೆ ವ್ಯಂಗ್ಯಚಿತ್ರ ರಚನೆ ಸಹ ಮಾಡಿದರು. ಕನ್ನಡ ಸಾಹಿತ್ಯ ಕೂಟ ಮನುಕುಲ

0: ಪ್ರಕಾಶನ ಸಂಸ್ಥೆ, ಸಣ್ಣ ಪತ್ರಿಕೆಗಳು, ದೊಡ್ಡ ಪತ್ರಿಕೆಗಳು, ಹೀಗೆ ಬಹಳಷ್ಟು ಕಡೆ ಅವರು ಕೆಲಸ ಮಾಡಿದರು. ತರಂಗ ಪತ್ರಿಕೆಯನ್ನು ಕಟ್ಟಿ ರೂಪಿಸಿ ಬೆಳೆಸಿದರು. ಅಚ್ಚುಕಟ್ಟುತನ, ಶಿಸ್ತು ಅವರ ವ್ಯಕ್ತಿತ್ವ. ಸಂಗೀತ, ಸಾಹಿತ್ಯ, ಚಿತ್ರಕಲೆ, ಅಧ್ಯಯನ, ತಿರುಗಾಟ ಎಲ್ಲದರಲ್ಲೂ ಆಸಕ್ತಿ. ಪತ್ರಕರ್ತರಾಗಿ ಮಹಾತ್ಮ ಗಾಂಧೀಜಿಯವರು ಏನೆಲ್ಲ ಮಾಡಿದರು ಅನ್ನೋದನ್ನ ಹೇಳಿದ್ದಾರೆ. ಸಂತೋಷ್ ಕುಮಾರ್ ಗುಲ್ವಾಡಿ ಅವರು ಹುಟ್ಟಿದ್ದು ಕೂಡ ಅಕ್ಟೋಬರ್ 2ನೇ ತಾರೀಖು. ಈಗ ಕೇಳೋಣ ರತ್ನ ಭಂಡಾರದ ಧ್ವನಿ, ಸಂತೋಷ್ ಕುಮಾರ್ ಗುಲ್ವಾಡಿ ಅವರದು.
1: ರಾಷ್ಟ್ರಪಿತ ಮಹಾತ್ಮ ಮೋಹನ್ ದಾಸ್ ಕರಮ್ಚಂದ್ ಗಾಂಧೀಜಿ ಅವರನ್ನು ಯುಗಪ್ರವರ್ತಕ, ಮುತ್ಸದ್ದಿ, ಸಂತ, ಫಕೀರ, ವಕೀಲ, ಜಿಪುಣ, ಶಕಪುರುಷ, ತತ್ವಜ್ಞಾನಿ, ದಾರ್ಶನಿಕ, ವಿಕ್ಷಿಪ್ತ ವ್ಯಕ್ತಿ ಎಂದೇ ಮೊದಲಾಗಿ ಹಲವು ವಿಧಗಳಲ್ಲಿ ಜಗತ್ತಿನಲ್ಲಿ ಅನೇಕರು ಬಣ್ಣಿಸಿದ್ದಾರೆ, ಗುರುತಿಸಿ ಗೌರವಿಸಿದ್ದಾರೆ, ಟೀಕಿಸಿದ್ದಾರೆ. ಅವರ ಮೌಲ್ಯಗಳನ್ನು ಜಗತ್ತೇ ಮೆಚ್ಚಿಕೊಂಡಿದೆ. ಸತ್ಯ, ಅಹಿಂಸೆ, ತ್ಯಾಗಗಳ ಆಯುಧಗಳಿಂದ ಎಂದೂ ಮುಳುಗದ ಸೂರ್ಯನ ಬ್ರಿಟಿಷ್ ಸಾಮ್ರಾಜ್ಯವನ್ನು ಯುದ್ಧರಹಿತ ತಂತ್ರದಿಂದ ಅವರು ಗೆದ್ದರು. ಹೋರಾಟದಲ್ಲಿ ಪತ್ರಿಕೆಗಳನ್ನು ನಡೆಸಿದರು, ಪೂರಕ ಅಸ್ತ್ರಗಳನ್ನಾಗಿ ಬಳಸಿದರು. ಗಾಂಧೀಜಿಯವರು 79 ವರ್ಷಗಳ ತನ್ನ ಆಯುಷ್ಯದಲ್ಲಿ 53 ವರ್ಷ ಕಾಲ 8 ಪತ್ರಿಕೆಗಳನ್ನು 10 ಭಾಷೆಗಳಲ್ಲಿ ನಡೆಸಿದರು. ಸ್ವತಃ ಗುಜರಾತಿ, ಹಿಂದೂಸ್ತಾನಿ ಮತ್ತು ಇಂಗ್ಲೀಷುಗಳಲ್ಲಿ ಸವ್ಯಸಾಚಿಯಾಗಿ, ಅಂದರೆ ಎರಡೂ ಕೈಗಳಿಂದ ಅವರು ಬರೆದರು. ಗಾಂಧೀಜಿಯವರ ಒಟ್ಟು ಬರವಣಿಗೆ ಸುಮಾರು 45,000 ಮುದ್ರಿತ ಪುಟಗಳು. ಇಂಡಿಯನ್ ಒಪಿನಿಯನ್, ದಕ್ಷಿಣ ಆಫ್ರಿಕಾದಲ್ಲಿ ಅವರು ತನ್ನ ಮೊದಲನೇ ಹೋರಾಟ ಮಾಡಿದಾಗ ಆರಂಭಿಸಿದ ಇಂಗ್ಲಿಷ್ ಪತ್ರಿಕೆ, ಯಂಗ್ ಇಂಡಿಯಾ ಇಂಗ್ಲಿಷ್ ಪತ್ರಿಕೆ, ನವಜೀವನ ಗುಜರಾತಿ. ತನ್ನ ರಾಜಕೀಯ ಕಾರ್ಯಾಚರಣೆ, ವಿಚಾರ ವಿನಿಮಯ, ಸಾರ್ವಜನಿಕ ಭಾಷಣಗಳ ನಡುವೆಯೂ ಒಂದೇ ಒಂದು ನಿಮಿಷ ವ್ಯರ್ಥ ಮಾಡದೇ ಬರೆದೇ ಬರೆದರು. ಚಲಿಸುವ ರೈಲು ಹಡಗುಗಳಲ್ಲೂ ಬರೆದರು. ಜೈಲುಗಳಲ್ಲಿ ಸುಮಾರು 7 ವರ್ಷ, ಅಂದರೆ ಕರಾರುವಾಕ್ಕಾಗಿ 2338 ದಿನ ಇದ್ದಾಗಲೂ ಅವರು ಬರೆದರು. ಮಹಾತ್ಮ ಗಾಂಧೀಜಿಯವರ ಜಗತ್ಪ್ರಸಿದ್ಧ ಆತ್ಮಚರಿತ್ರೆ ದಿ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್, ಇದು ಕೂಡ ಪ್ರಕಟವಾದುದು ಯಂಗ್ ಇಂಡಿಯಾದಲ್ಲಿ. ಭಾರತದಲ್ಲಿ ಬ್ರಿಟಿಷರ ಇಂಗ್ಲಿಷ್ ಮರ್ಜಿ ಹಾಗೂ ದೇಶಾಂತರದ ಮತಾಂತರ ಮಾಡಿಕೊಂಡ ಅಭಿಮಾನ ಶೂನ್ಯ ಭಾರತೀಯರ ಇಂಗ್ಲಿಷ್ ಮೋಹದ ವಿರುದ್ಧ, ಬ್ರಿಟಿಷ್ ಸಾರ್ವಭೌಮತೆಯ ದರ್ಪದ ವಿರುದ್ಧ ಭಾಷಾ ಪತ್ರಿಕೆಗಳನ್ನು ತನ್ನ ಸ್ವದೇಶಿ ತತ್ವಗಳಿಗೆ ಸರಿಹೊಂದಿಸಿ ಮುಖ್ಯ ರಾಷ್ಟ್ರವಾಹಿನಿಯಲ್ಲಿ ಗಟ್ಟಿಯಾಗಿ ತಂದು ನಿಲ್ಲಿಸಿದವರೇ ಗಾಂಧೀಜಿಯವರು. ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಅವರ ಪತ್ರಿಕಾ ಕ್ಷೇತ್ರದ ಮುಖ್ಯ ಗುರಿಗಳು. ಪ್ರಚಾರಕ್ಕಾಗಿ ಜಾಹೀರಾತು ಪ್ರಕಟಿಸಿ ಧನ ಸಂಪಾದಿಸಲು ಪತ್ರಿಕೆಗಳನ್ನು, ತನ್ನ ಬರವಣಿಗೆಯನ್ನು ಎಂದೂ ಅವರು ಉಪಯೋಗಿಸಲಿಲ್ಲ. ಅತ್ಯಂತ ಎಚ್ಚರಿಕೆಯಿಂದ ಗೌರವಯುತವಾದ ನಾಗರಿಕ ಭಾಷೆಯನ್ನೇ ಬಳಸಿದರು ಎಂಬುದು ಬಹಳ ಮುಖ್ಯವಾದುದು. ಓದುಗರ ಅಭಿರುಚಿಯನ್ನು ಕೆಡಿಸಲಿಲ್ಲ. ದೇಶಪ್ರೇಮ, ದೇಶಭಕ್ತಿಗಳನ್ನು ಬೆಳೆಸಿದರು. ಜನರು ಒಂದಾಗುವಂತೆ ಪ್ರೇರಣೆ ಕೊಟ್ಟರು. ಗಾಂಧೀಜಿ ಒಬ್ಬ ವಿಶಿಷ್ಟ ವ್ಯಕ್ತಿ. ಅವರು ಕೆಲವು ಮೌಲ್ಯಗಳನ್ನು ಅತ್ಯಂತ ಜತನದಿಂದ ಕಾಪಾಡಿಕೊಂಡು ಬಂದರು. ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಎಲ್ಲೆಲ್ಲೂ ಈ ಮೌಲ್ಯಗಳಿಂದ ಅವರು ರಾಜಿ ಮಾಡಿಕೊಳ್ಳಲಿಲ್ಲ. ಅವರು ಸನಾತನ ಧರ್ಮದ ಬೇರುಗಳನ್ನೇ ತಡಕಾಡಿದರು. ಜತೆಯಲ್ಲಿ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಬೆಳೆದ ಅನಿಷ್ಟಗಳನ್ನು, ಕೆಡುಕುಗಳನ್ನು ಖಂಡಿಸಿದರು, ರಿಪೇರಿ ಮಾಡಲು ಪ್ರಯತ್ನಿಸಿದರು. ರಾಜಾರಾಮ್ ಮೋಹನ್ ರಾಯ್ ಅವರಿಂದ ಆರಂಭಗೊಂಡ ಭಾರತೀಯ ಪತ್ರಿಕೋದ್ಯಮ ಪರಂಪರೆಯನ್ನು ಗಾಂಧೀಜಿ ಬಹು ಎತ್ತರಕ್ಕೆ ಮುಟ್ಟಿಸಿದರು. 100+ ಮಂದಿಗೆ ಆದರ್ಶಪ್ರಾಯರಾದರು.
0: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ಪತ್ರಕರ್ತ ಸಂತೋಷ್ ಕುಮಾರ್ ಗುಲ್ವಾಡಿ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸಮಯ ಆಗಿದೆ 6:40. ಇನ್ನು ಮುಂದೆ ಕೇಳಿ ದೇಶಭಕ್ತಿ ಗೀತೆಗಳು. ಆರಂಭದಲ್ಲಿ ಕೇಳಿ ವಿನೀತಾ ರಾಮಚಂದ್ರರಾವ್ ವಿರಚಿತ ಒಂದು ದೇಶಭಕ್ತಿ ಗೀತೆ, ಹಾಡಿದ್ದಾರೆ ಬೆಂಗಳೂರು ಲತಾ. ಗಾಂಧಿ ಗುರುವಿನ ಗುಣಗಣ ಗಂಧವೋ.

ಇನ್ನು ಮುಂದೆ ಕೇಳಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ವಿರಚಿತ ಒಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ. ಓ ಜನನಿ ಜನ್ಮಭೂಮಿ

0: ಇದುವರೆಗೆ ಕೆಲವು ದೇಶಭಕ್ತಿ ಗೀತೆಗಳನ್ನ ಆಲಿಸಿದ್ರಿ. ಸಮಯ ಆಗಿದೆ 6:50. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ.
1: ದಕ್ಷಿಣ ಭಾರತ ಮತ್ತು ಶ್ರೀಲಂಕಾಗೆ ಸ್ಥಳೀಯವಾದ ಅಕ್ಯಾಂಥೇಸಿಯೇ ಕುಟುಂಬದಲ್ಲಿನ ಹೂ ಬಿಡುವ ಸಸ್ಯದ ಒಂದು ಪ್ರಜಾತಿಯೇ ಕನಕಾಂಬರ. ಕನಕಾಂಬರವನ್ನು ಬಿಡಿ ಹೂವಾಗಿ ಬಳಸಲಾಗುತ್ತದೆ. ಹೂಗಳನ್ನು ಹಾರ ತಯಾರಿಸಲು, ಕೇಶ ಮತ್ತು ರಂಗೋಲಿ ಅಲಂಕಾರಕ್ಕಾಗಿ ಉಪಯೋಗಿಸಲಾಗುತ್ತೆ. ಭಾರತದಲ್ಲಿ ಇದನ್ನು ವಾಣಿಜ್ಯೀಕರಣವಾಗಿ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶಗಳಲ್ಲಿ ಬೆಳೀತಾರೆ. ಗೋವಾದಲ್ಲಿಯೂ ಕೂಡ ಇದು ಗೋವಾದ ರಾಜಪುಷ್ಪವಾಗಿದೆ. ಕನಕಾಂಬರ ಹೂಗಳಲ್ಲಿ ಪರಿಮಳ ಇಲ್ಲದಿದ್ದರೂ ಇವುಗಳ ಆಕರ್ಷಕ ಬಣ್ಣ, ಹೂಗಳ ತೂಕ ಕಡಿಮೆ, ಹೂವಿನ ತಾಳಿಕೆ ಅವಧಿ ಬೇರೆ. ಬಿಡಿ ಹೂಗಳಿಗೆ ಹೋಲಿಸಿದರೆ ಇದರ ಬಾಳಿಕೆ ಹೆಚ್ಚು. ಮಳೆಗಾಲ ತಿಂಗಳುಗಳಲ್ಲಿ ಹೊರತುಪಡಿಸಿ ವರ್ಷಪೂರ್ತಿ ಉತ್ಪಾದನೆಯು ಈ ಕನಕಾಂಬರ ಹೂವಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಕಲ್ಪಿಸುತ್ತೆ. ಕನಕಾಂಬರ ಹೂವನ್ನು ಇದು ಎಲ್ಲ ವಿಧದ ಮಣ್ಣಿನಲ್ಲಿಯೂ ಬೆಳೆಯಲಾಗುತ್ತದೆ. ಫಲವತ್ತಾದ 6-7 ರಸಸಾರ ಹೊಂದಿರುವ, ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಕೆಂಪು ಗೋಡು ಮಣ್ಣು ಈ ಬೆಳೆಗೆ ಅತಿ ಸೂಕ್ತ. ಜೇಡಿ ಮಣ್ಣು ಈ ಬೆಳೆಗೆ ಸೂಕ್ತವಲ್ಲ. ಕನಕಾಂಬರ ಬೆಳೆಯಲು ಮಣ್ಣು ಜಂತುಹುಳು ಮುಕ್ತವಾಗಿರಬೇಕಾಗತ್ತೆ. ಈ ಸಸ್ಯವು ಉಷ್ಣ ಮತ್ತು ತೇವಾಂಶಯುಕ್ತ ಹವಾಮಾನದಲ್ಲಿ ಉತ್ತಮವಾಗಿ ಬೆಳೆಯುತ್ತೆ. ಇದಕ್ಕೆ 20-32 ಡಿಗ್ರಿ ಸೆಂಟಿಗ್ರೇಡ್ ತನಕ ತಾಪಮಾನ ಅತ್ಯುತ್ತಮವಾಗಿದೆ. 15 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಡಿಮೆ ತಾಪಮಾನದಲ್ಲಿ ಸಸ್ಯಕ್ಕೆ ಹಾನಿ ಉಂಟಾಗುತ್ತೆ. ಮಧ್ಯಮದಿಂದ ಅಧಿಕ ತೇವಾಂಶ 60-80% ಇರುವ ಪ್ರದೇಶಗಳು ಮತ್ತು ವರ್ಷಕ್ಕೆ 800-1500 ಮಿಲಿಮೀಟರ್ ಮಳೆಯ ಪ್ರಮಾಣ ಹೊಂದಿರುವ ಸ್ಥಳದಲ್ಲಿ ಕನಕಾಂಬರ ಬೆಳೆ ಚೆನ್ನಾಗಿ ಬೆಳೆಯುತ್ತದೆ. ಈ ಬೆಳೆಯ ಬೆಳವಣಿಗೆಗೆ ಸಾಕಷ್ಟು ಸೂರ್ಯ ಬೆಳಕು ಬೀಳುವಂತೆ ಇರಬೇಕಾಗತ್ತೆ. ಕನಕಾಂಬರದಲ್ಲಿ ಮುಖ್ಯವಾದ ತಳಿಗಳು ಕೆಂಪು, ಕೇಸರಿ, ಹಳದಿ, ಕಿತ್ತಳೆ, ಸೆಬ್ಯಾಕ್ಯುಲಸ್, ಡೆಲ್ಲಿ, ಲುಟಿಯಾ, ಸೌಂದರ್ಯ, ಲಕ್ಷ್ಮಿ, ಡಾಕ್ಟರ್ APJ ಅಬ್ದುಲ್ ಕಲಾಂ, ಮರವೂರು ಆರಸಿ ಮತ್ತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಕೂಡ ವಿವಿಧ ತಳಿಗಳನ್ನು ಬಿಡುಗಡೆ ಮಾಡಿರುತ್ತೆ. ಅವುಗಳಲ್ಲಿ ಅರ್ಕ ಆಂಬರ್ ಹೂಗಳು ಆಕರ್ಷಕವಾಗಿದ್ದು ದೊಡ್ಡದಾಗಿರುತ್ತವೆ. ಪ್ರತಿ ಹೆಕ್ಟೇರ್ಗೆ ಇಳುವರಿ 10-11.5 ಟನ್ ಇಳುವರಿ ಸಿಗುತ್ತೆ. ಅರ್ಕ ಕನಕ ಹೂವು ಮಧ್ಯಮ ಗಾತ್ರದ ಕಿತ್ತಳೆ ಬಣ್ಣದಾಗಿದ್ದು ಹೂಗಳನ್ನು ನಾಟಿ ಮಾಡಿದ 4 ತಿಂಗಳ ನಂತರ ಕೊಯ್ಲನ್ನು ಮಾಡಬಹುದಾಗಿದೆ. ಪ್ರತಿ ಹೆಕ್ಟೇರ್ಗೆ ಇದರ ಇಳುವರಿ 10-11 ಟನ್ ಸಿಗುತ್ತೆ. ಅರ್ಕ ಶ್ರಾವ್ಯ ಕಡುಕೇಸರಿ ಬಣ್ಣದ ದೊಡ್ಡ ಹೂಗಳನ್ನು ಹೊಂದಿದ್ದು ಕುಂಡದಲ್ಲಿ ಮತ್ತು ಉದ್ಯಾನಗಳಲ್ಲಿ ಬೆಳೆಯಲು ಸೂಕ್ತವಾಗಿದೆ. ಪ್ರತಿ ಹೆಕ್ಟೇರ್ಗೆ ಸುಮಾರು 10-12 ಟನ್ ಇಳುವರಿ ಸಿಗುತ್ತೆ. ಕನಕಾಂಬರ ಸಸ್ಯ ಅಭಿವೃದ್ಧಿಯ ವಿಧಾನ ಹೇಗೆಂದರೆ, ಸಸಿಗಳನ್ನು ಕಾಂಡದ ತುಂಡು ಮತ್ತು ಬೀಜಗಳಿಂದ ಅಭಿವೃದ್ಧಿಗೊಳಿಸಬಹುದಾಗಿದೆ. ಬೀಜ ಆದರೆ 5-6 ಕೆಜಿ ಪ್ರತಿ ಹೆಕ್ಟೇರ್ಗೆ ಬೇಕಾಗುತ್ತೆ. 60 ದಿನಗಳಲ್ಲಿ ಸಸಿಗಳನ್ನು ನಾಟಿ ಮಾಡಲಾಗುತ್ತೆ. 1 ಹೆಕ್ಟೇರ್ಗೆ ಬೇಕಾಗುವ ಸಸಿಗಳನ್ನು ತಯಾರಿಸಲು 7.5 ಮೀಟರ್ ಉದ್ದ, 1-2 ಮೀಟರ್ ಅಗಲ ಮತ್ತು 10 ಸೆಂಟಿಮೀಟರ್ ಎತ್ತರದ ಮಡಿಗಳನ್ನು ತಯಾರಿಸಬೇಕು. ಈ ಮಡಿಗಳಿಗೆ 15-20 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರವನ್ನು ಮತ್ತು 1/2 ಕಿಲೋಗ್ರಾಂ 15-15 ಸಂಯುಕ್ತ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟು ಚೆನ್ನಾಗಿ ಮಣ್ಣಿನಲ್ಲಿ ಬೆರೆಸಬೇಕು. ಬಿತ್ತುವ ಮೊದಲು ಬೀಜಗಳನ್ನು 1.5 ಗ್ರಾಂ ಪಾದರಸ ಸಂಯುಕ್ತ ರಾಸಾಯನಿಕ ವಸ್ತು ಅಥವಾ 1.5 ಗ್ರಾಂ ಥೈರಾಮ್ನಿಂದ ಉಪಚರಿಸಿ 15 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬೀಜ ಹಾಕಿ ತೆಳುವಾಗಿ ಮಡಿಗಳಲ್ಲಿ ಬೀಜ ಬಿತ್ತಿ ಕೊಟ್ಟಿಗೆ ಗೊಬ್ಬರ ಅಥವಾ ಮಣ್ಣಿನಿಂದ ಮುಚ್ಚಿದ ಒಣಗಿದ ಎಲೆಗಳು, ಭತ್ತದ ಹುಲ್ಲನ್ನು ಬಳಸಿ ಹೊದಿಕೆಯನ್ನು ಹಾಕಿ ತೆಳುವಾಗಿ ನೀರನ್ನು ಚಿಮುಕಿಸಬೇಕು. ಬೇಸಿಗೆ ದಿನಗಳಲ್ಲಿ ಮೊಳಕೆ ಬರುವವರೆಗೆ ನೆರಳು ಒದಗಿಸಿ ಪ್ರತಿದಿನ ಸಾಯಂಕಾಲ ನೀರನ್ನು ಪೂರೈಸಬೇಕು. ಬಿತ್ತನೆ ನಂತರ ಬೀಜಗಳು 1 ವಾರದಲ್ಲಿ ಮೊಳಕೆಯೊಡೆದು 6-8 ವಾರಗಳಲ್ಲಿ ಸಸಿಗಳು ನಾಟಿಗೆ ಸಿದ್ಧವಾಗುತ್ತವೆ. ನಾಟಿ ಮಾಡುವ 10 ದಿನಗಳ ಮುಂಚೆ ಸಸಿಗಳಿಗೆ ನೀರಿನ ಪ್ರಮಾಣ ಕಡಿಮೆ ಮಾಡೋದ್ರಿಂದ ಸಸಿಗಳು ಬಿರುಸಾಗುತ್ತವೆ. ದೂರ ಸಾಗಿಸಬೇಕಾದ್ರೆ ಬಟ್ಟೆ ಅಥವಾ ಗೋಣಿ ಚೀಲಗಳನ್ನು ನೀರಿನಿಂದ ನೆನೆಸಿ ಸಸಿಗಳ ಮೇಲೆ ಹಾಕಿಕೊಂಡು ಹೋಗಬೇಕು.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದಿಂದ. ಸಮಯ ಆಗಲಿದೆ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 kHz. ಸಮಯ ಆಗಿದೆ 7 ಗಂಟೆ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ, ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.
0: ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 10 ಸ್ವಚ್ಛತಾ ಹಿ ಸೇವಾ ಸಂವಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂವಾದದಲ್ಲಿ ಭಾಗವಹಿಸುತ್ತಾರೆ

0: ಗಾಂಧಿವಾದಿಗಳಾದ ಡಾಕ್ಟರ್ ಎಚ್ಎಸ್ ಸುರೇಶ್ ಅವರು. ಇವರನ್ನು ಸಂದರ್ಶಿಸಲಿದ್ದಾರೆ ಹಿರಿಯ ಪತ್ರಕರ್ತರು ಕೆಸಿ ಶಿವರಾಮ್. ಇದು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಥೆಗಾರ್ತಿ ಶಿವಲೀಲಾ ಎಸ್ ಧನ್ನಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೀರಜ ಕಾರಟ್ಗಿ. ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕೇಳ್ರಪ್ಪ, ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.
3: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ಇಂದು ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವದಾದ್ಯಂತ ಮಹಾತ್ಮನಿಗೆ ಗೌರವ ನಮನ. ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಶಾಲೆ ಹಾಸ್ಟೆಲ್ಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ, ಪರಿಸರ ಇಲಾಖೆ ಸಚಿವರ ಎಚ್ಚರಿಕೆ. ರಾಜ್ಯದಲ್ಲಿ ಭವಿಷ್ಯದ ವಿದ್ಯುತ್ ಬೇಡಿಕೆ, ಇಂಧನ ಭದ್ರತೆಗೆ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ, ಇಂಧನ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಶ್ರೇಷ್ಠ ಹಾಗೂ ಧೀಮಂತ ನಾಯಕ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ ಇಂದು. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸಿದ ಮಹಾತ್ಮನಿಗೆ ಇಂದು ವಿಶ್ವದಾದ್ಯಂತ ಗೌರವ ನಮನ ಸಲ್ಲಿಸಲಾಗುತ್ತದೆ. ಅಹಿಂಸೆ ಸತ್ಯಾಗ್ರಹದಂತಹ ಅಸ್ತ್ರಗಳ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಅವರು ತಮ್ಮ ಬದುಕನ್ನೇ ಪ್ರಯೋಗಶಾಲೆಯನ್ನಾಗಿಸಿಕೊಂಡಿದ್ದರು. ಅವರ ಬದುಕು ಮತ್ತು ಸಂದೇಶಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಬೇಕು ಎನ್ನುವ ಉದ್ದೇಶದಿಂದ ಅವರ ಜನ್ಮದಿನವಾದ ಅಕ್ಟೋಬರ್ 2 ಭಾರತದಲ್ಲಿ ಗಾಂಧಿ ಜಯಂತಿ ಮತ್ತು ಜಾಗತಿಕವಾಗಿ ಅಂತಾರಾಷ್ಟೀಯ ಅಹಿಂಸಾ ದಿನವಾಗಿ ಆಚರಿಸಲಾಗುತ್ತದೆ. ಮಹಾತ್ಮ ಗಾಂಧೀಜಿ ಅವರ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಶಿವಾನಂದ ಶೆಟ್ಟರ್ ಅವರು.
1: ಮಹಾತ್ಮ ಗಾಂಧೀಜಿ 1893 ವಕೀಲರಾಗಿ ದಕ್ಷಿಣ ಆಫ್ರಿಕಾಕ್ಕೆ ತೆರಳಿ ಭಾರತೀಯ ಮೂಲದ ಕಾರ್ಮಿಕರ ನ್ಯಾಯಯುತ ಹಕ್ಕುಗಳಿಗಾಗಿ ವರ್ಣಭೇದ ನೀತಿಯ ಪ್ರತಿ, ಸತ್ಯ ಅಹಿಂಸೆ ಮತ್ತು ಸತ್ಯಾಗ್ರಹಗಳೆಂಬ ತತ್ವಗಳ ಮೂಲಕ ಅಲ್ಲಿನ ಸರ್ಕಾರದ ವಿರುದ್ಧ 22 ವರ್ಷಗಳ ಕಾಲ ಹೋರಾಡಿ ಜಯಶೀಲರಾಗಿ ಸಂಘಟನೆ ಹಾಗೂ ಹೋರಾಟದ ಅನುಭವ ಪಡೆದು 1915 ಭಾರತಕ್ಕೆ ಹಿಂದಿರುಗಿದರು. ಇಲ್ಲಿಯೂ ಸಹ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಅದೇ ತತ್ವಗಳನ್ನು ಅನುಸರಿಸಿ ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ಕರ ನಿರಾಕರಣೆ ಹಾಗೂ ಭಾರತ ಬಿಟ್ಟು ತೊಲಗಿ ಚಳವಳಿಗಳನ್ನು ಸಂಘಟಿಸಿದರು. ಅವರ ಸುಮಾರು 50 ವರ್ಷಗಳ ಹೋರಾಟದ ಕೊಡುಗೆಯನ್ನು ಗೌರವಿಸಿ ವಿಶ್ವಸಂಸ್ಥೆ ಗಾಂಧಿ ಜಯಂತಿಯನ್ನ ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ 2007 ಆಚರಿಸುವ ಮುಖಾಂತರ ಗಾಂಧೀಜಿ ಅವರ ಚಿಂತನೆಗೆ ಮನ್ನಣೆಯನ್ನು ನೀಡಿ.
0: ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಧಾರವಾಡ ಜಿಲ್ಲಾಡಳಿತದ ವತಿಯಿಂದ ಇಂದು ಬೆಳಗ್ಗೆ 9 ನಗರದ ಹೊಸ ಬಸ್ ನಿಲ್ದಾಣ ಹತ್ತಿರದ ಗಾಂಧಿ ಭವನದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಗಾಂಧಿ ಚಿಂತಕ ಡಾ ಸಂಜೀವ್ ಕುಲಕರ್ಣಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಅಂಗವಾಗಿ ಕೊಡಮಾಡುವ ಪ್ರತಿಷ್ಠಿತ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಸಮಾಜ ಸೇವಕ ಡಾ ಓಡೆ ಕೃಷ್ಣ ಭಾಜನರಾಗಿದ್ದಾರೆ. ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಗಾಂಧೀಜಿ ಅವರ ತತ್ವಾದರ್ಶಗಳನ್ನು ಪಾಲಿಸುತ್ತಿರುವ ಶ್ರೇಷ್ಠ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ರಾಷ್ಟಪಿತ ಮಹಾತ್ಮ ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಹಾಸ್ಟೆಲ್ ಶಾಲೆಗಳು, ವಸತಿ ಶಾಲೆಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ ತಂಗಡಗಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗಾಂಧೀಜಿ ಅವರ ಸ್ವಚ್ಛತೆ ಕುರಿತ ಚಿಂತನೆ ಹಾಗೂ ಸ್ವಚ್ಛ ಪರಿಸರದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಪರಿಣಾಮಕಾರಿಯಾಗಿ ನಡೆಸಲು ಸಚಿವರು ನಿರ್ದೇಶನ ನೀಡಿದ್ದಾರೆ. ವೈಯಕ್ತಿಕ ಸ್ವಚ್ಛತೆ, ಪರಿಸರ ಸ್ವಚ್ಛತೆ, ತ್ಯಾಜ್ಯ ವಿಂಗಡಣೆ ಹಾಗೂ ಸ್ವಚ್ಛತಾ ಅಭ್ಯಾಸಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಸಚಿವರು ಸೂಚಿಸಿದ್ದಾರೆ. ಇಂದು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ. ಮಹಾತ್ಮ ಗಾಂಧೀಜಿ ಅವರ ಚಿಂತನೆಗಳಿಂದ ಪ್ರಭಾವಿತರಾಗಿ 16 ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದವರು. ಮಹಾತ್ಮ ಗಾಂಧೀಜಿ ಅವರು ಕರೆ ನೀಡಿದ ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಹಲವಾರು ಬ್ರಿಟಿಷ್ ವಿರೋಧಿ ಆಂದೋಲನಗಳ ನಾಯಕತ್ವ ವಹಿಸಿ ಒಟ್ಟು 7 ಕಾರಾಗೃಹವಾಸ ಅನುಭವಿಸಿದರು. ಕೇಂದ್ರ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳ ಸಚಿವರಾಗಿ ಪ್ರಧಾನಮಂತ್ರಿಯಾಗಿ ಅವರು ಜಾರಿಗೊಳಿಸಿದ ಕ್ರಾಂತಿಕಾರಿ ನಿರ್ಣಯಗಳು ದೇಶದ ದಿಕ್ಕನ್ನೇ ಬದಲಿಸಿದವು. ಮಹಾತ್ಮ ಗಾಂಧೀಜಿ ಅವರ ಚಿಂತನೆಗಳ ನೇರ ಪ್ರಭಾವದಿಂದಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸಿದರು. ಅಂತಹ ಚೇತನಕ್ಕೆ ಇಂದು ದೇಶಾದ್ಯಂತ ಗೌರವ ಸಲ್ಲಿಸಲಾಗುತ್ತಿದೆ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪರಿಸರ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕಿನ ಚಂದಾಪುರ, ರಾಮಕೃಷ್ಣಾಪುರ, ಹೆನ್ನಾಗರ, ಹೀಲಲಿಗೆ ಮತ್ತು ಮುತ್ತಾನಲ್ಲೂರು ಕೆರೆಗಳಿಗೆ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕೆರೆಗಳು ಮತ್ತು ಜಲಮೂಲಗಳ ಸಂರಕ್ಷಣೆಗೆ ಪರಿಸರ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ ಅಗತ್ಯವಾಗಿದ್ದು, ಮಾಲಿನ್ಯಕ್ಕೆ ಕಾರಣವಾಗುವ ಮೂಲಗಳ ವಿರುದ್ದ ನಿರಂತರ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ, ಜಿಗಣಿ ಹಾಗೂ ಅತ್ತಿಬೆಲೆ ಪ್ರದೇಶಗಳ ಕೈಗಾರಿಕಾ ತ್ಯಾಜ್ಯ ನೀರು ಹೊರಹಾಕುವ ಸ್ಥಳಗಳ ಮೇಲೆ ನಿಗಾ ವಹಿಸಲು ವಿಶೇಷ ಮೇಲ್ವಿಚಾರಣಾ ತಂಡಗಳನ್ನು ರಚಿಸುವಂತೆ ಸಚಿವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭವಿಷ್ಯದ ವಿದ್ಯುತ್ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಇಂಧನ ಭದ್ರತೆಗೆ ಅಗತ್ಯವಾದ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ ರೂಪಿಸಲಾಗುತ್ತಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೀಕರಿಸಬಹುದಾದ ಇಂಧನ ಮೂಲಗಳ ವಿಸ್ತರಣೆಯ ಜತೆಗೆ ವಿದ್ಯುತ್ ಸಂಗ್ರಹಣೆ, ಪಂಪ್ಡ್ ಸ್ಟೋರೇಜ್, ಹಸಿರು ಜಲಜನಕ ಸೇರಿದಂತೆ ಆಧುನಿಕ ತಂತ್ರಜ್ಞಾನಗಳ ಬಳಕೆಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಭವಿಷ್ಯದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಉತ್ಪಾದನೆ, ಪ್ರಸರಣ ಹಾಗೂ ಸಂಗ್ರಹಣಾ ವ್ಯವಸ್ಥೆಗಳನ್ನು ಸಮಗ್ರವಾಗಿ ಬಲಪಡಿಸುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಹೊಸ ವಿದ್ಯುತ್ ಉಪಕೇಂದ್ರಗಳ ನಿರ್ಮಾಣಕ್ಕೂ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು. ಸಾಂಪ್ರದಾಯಿಕ ವಿದ್ಯುತ್ ಮೂಲಗಳ ಜತೆಗೆ ಸೌರ, ಪವನಶಕ್ತಿ, ಬ್ಯಾಟರಿ ಸಂಗ್ರಹಣೆ, ಪಂಪ್ಡ್ ಸ್ಟೋರೇಜ್, ಹಸಿರು ಜಲಜನಕ ಹಾಗೂ ವಿದ್ಯುತ್ ವಾಹನಗಳ ಕ್ಷೇತ್ರಗಳತ್ತ ಗಮನ ಹರಿಸಲಾಗುತ್ತಿದೆ ಎಂದು ಸಚಿವರು ಹೇಳಿದರು. ಪಡಿತರ ಚೀಟಿ ಫಲಾನುಭವಿಗಳು ಇಕೆವೈಸಿ ಅಪ್ಡೇಟ್ ಮಾಡಿಸಲು ಅನುಕೂಲವಾಗುವಂತೆ ನೂತನವಾಗಿ ಅಭಿವೃದ್ಧಿಪಡಿಸಲಾಗಿರುವ ಅನ್ನಸೇವಾ ಮೊಬೈಲ್ ಆಪ್ಗೆ ಆಹಾರ, ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಚಿವ ರಿಜ್ವಾನ್ ಅರ್ಷದ್ ನಿನ್ನೆ ಪ್ರಾಯೋಗಿಕವಾಗಿ ಚಾಲನೆ ನೀಡಿದರು. ಶಿವಾಜಿನಗರದ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮೊಬೈಲ್ ಆಪ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈ ಕೆವೈಸಿ ಅಪ್ಡೇಟ್ ಮಾಡುವ ಅವಧಿಯನ್ನು ಇದೇ 20 ಅಕ್ಟೋಬರ್ವರೆಗೆ ವಿಸ್ತರಿಸಲಾಗಿದೆ ಎಂದರು. ಮೊದಲ ಹಂತದಲ್ಲಿ ಬೆಂಗಳೂರು, ಬೆಂಗಳೂರು ಗ್ರಾಮೀಣ, ಉಡುಪಿ, ಹಾವೇರಿ, ಉತ್ತರ ಕನ್ನಡ, ಬಳ್ಳಾರಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿ ಮಾಡಲಾಗಿದ್ದು, ಇನ್ನುಳಿದ ಜಿಲ್ಲೆಗಳಿಗೆ 15-20 ದಿನಗಳೊಳಗಾಗಿ ಜಾರಿಗೊಳಿಸಲಾಗುವುದು ಎಂದರು. ರಾಜ್ಯದಲ್ಲಿ ಈವರೆಗೆ ಒಟ್ಟು 382,362 ಫಲಾನುಭವಿಗಳು ಒಂದು ಬಾರಿಯೂ ಇಕೆವೈಸಿ ಮಾಡಿಲ್ಲ. ಎಲ್ಲರೂ ತಪ್ಪದೇ ಇಕೆವೈಸಿ ಮಾಡಿಕೊಳ್ಳುವಂತೆ ಸಚಿವರು ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವಾ ಸೇ ದೇಶ ಸೇವಾ ಮಂತ್ರದೊಂದಿಗೆ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬ್ಯಾಂಕಿಂಗ್ ವಲಯದ ಸ್ವಚ್ಛತೆ ಕುರಿತ ಒಂದು ನೋಟ ಇಲ್ಲಿದೆ. ಬ್ಯಾಂಕಿಂಗ್ ವಲಯದ ಬೆಳವಣಿಗೆಯ ಅನ್ವೇಷಣೆ ಎನ್ನುವುದು ಬ್ಯಾಂಕ್ಗಳ ಆರ್ಥಿಕ ಸ್ಥಿತಿ ಸುಧಾರಿಸಲು, ವಂಚನೆಗಳನ್ನು ತಡೆಯಲು ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನು ಸದೃಢಗೊಳಿಸಲು ಕೈಗೊಂಡ ಪ್ರಮುಖ ಪ್ರಕ್ರಿಯೆಯಾಗಿದೆ. ಬೆಳವಣಿಗೆಯ ಅನ್ವೇಷಣೆ ಭಾರತದ ಕ್ರೆಡಿಟ್ ಮಾರುಕಟ್ಟೆಗಳನ್ನು ಮುನ್ನಡೆಸಲಿಲ್ಲ. ಫೋನ್ ಬ್ಯಾಂಕಿಂಗ್ ಅದನ್ನು ಪೂರೈಸಿತು. ಸರಿಯಾದ ಕಚೇರಿಯಿಂದ ಬಂದ ಕರೆ, ಸಾಮಾನ್ಯ ಪರಿಶೀಲನೆಗಳಿಲ್ಲದೆ ಅನುಕೂಲಕರ ಸಾಲಗಾರನಿಗೆ ದೊಡ್ಡ ಸಾಲವನ್ನು ವರ್ಗಾಯಿಸಬಹುದು ಮತ್ತು ಸಾಲ ಮರುಪಾವತಿ ಆಗದೇ ಇದ್ದಾಗ ಬ್ಯಾಂಕ್ ಅದನ್ನು ಸರಿದೂಗಿಸಲು ಮತ್ತೆ ಸಾಲ ನೀಡುತ್ತಿದ್ದವು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರ ವಹಿಸಿಕೊಂಡ ಕೂಡಲೇ ಆಸ್ತಿ ಗುಣಮಟ್ಟ ಪರಿಶೀಲನೆಗೆ ಆದೇಶಿಸಿತು. ಪ್ರತಿ ಬ್ಯಾಂಕ್ ತನ್ನ ಒತ್ತಡವನ್ನು ಪ್ರಾಮಾಣಿಕವಾಗಿ ವರ್ಗೀಕರಿಸುವಂತೆ ಸೂಚನೆ ನೀಡಿತು. ಈ ಕ್ರಮಗಳಿಂದಾಗಿ ಬ್ಯಾಂಕ್ಗಳು ನಿನ್ನೆಯ ಸಾಲಗಳನ್ನು ಒಳಗೊಳ್ಳುತ್ತಿರಲಿಲ್ಲ ಮತ್ತು ಭಾರತದ ಬೆಳವಣಿಗೆಗೆ ಬೆಂಬಲ ನೀಡಲು ಸಿದ್ದವಾದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವದಾದ್ಯಂತ ಮಹಾತ್ಮನಿಗೆ ಗೌರವ ನಮನ. ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಶಾಲೆ ಹಾಸ್ಟೆಲ್ಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ, ಪರಿಸರ ಇಲಾಖೆ ಸಚಿವರ ಎಚ್ಚರಿಕೆ. ರಾಜ್ಯದಲ್ಲಿ ಭವಿಷ್ಯದ ವಿದ್ಯುತ್ ಬೇಡಿಕೆ, ಇಂಧನ ಭದ್ರತೆಗೆ ಅಗತ್ಯವಾದ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ, ಇಂಧನ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಆಕಾಶವಾಣಿ
6: ರೇಷ್ಮೆ ಸಿರಿ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ. ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಮತ್ತು ಹಿಪ್ಪುನೆರಳೆ ನಾಟಿ ಕ್ರಮ ಕುರಿತು ರೇಷ್ಮೆ ಸಹಾಯಕ ನಿರ್ದೇಶಕರಾದ ಡಾ ಮಂಜುನಾಥ್ ಅವರೊಂದಿಗೆ ಕೃಷ್ಣಪ್ಪ ಕೆವಿ ಅವರು ನಡೆಸುವ ಸಂದರ್ಶನ ಇದೀಗ.
7: ನಮಸ್ಕಾರ.
8: ನಮಸ್ಕಾರ ಸರ್.
7: ಯಾವ ವಿಷಯವನ್ನು ತಾವು ಮಾತಾಡಕ್ಕೆ ಆಕಾಶವಾಣಿಗೆ ಬಂದಿದ್ದೀರಿ ಸರ್?
8: ಈ ಸಾಲಿನ ಮೊದಲನೇ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀರಿ. ಸೊ ರೇಷ್ಮೆ ಕೃಷಿನಲ್ಲೂ ಸಹ ಮಣ್ಣಿನಿಂದ ಹಿಡಿದು ಸಿಲ್ಕ್ ಸ್ಯಾರಿವರೆಗೂ ಹಲವಾರು ಹಂತಗಳಿದಾವೆ. ಈ ಹಂತಗಳಲ್ಲಿ ಮೊದಲನೇದಾಗಿ ಮೊದಲನೇ ಕಂತಾಗಿರೋದು

0: ಆದ್ದರಿಂದ ನಾವು ಭೂಮಿ ಆಯ್ಕೆ ಮತ್ತೆ ಮಣ್ಣು ಪರೀಕ್ಷೆ ಮತ್ತು ಹಿಪ್ನೇಳೆ ನಾಟಿ ಕಾರ್ಯಕ್ರಮ ಅನ್ನೋ ಕಾರ್ಯಕ್ರಮದಿಂದನೇ ಶುರು ಮಾಡಿಬಿಡೋಣ ಸರ್.
1: ಡಾಕ್ಟರ್ ಮಂಜುನಾಥ್ ಅವರೇ, ತಮ್ಗೆ ಗೊತ್ತಿರೋ ಹಾಗೆ ಈ ರೇಷ್ಮೆ ಸೊಪ್ಪು ಅನ್ನೋದು ಏಕೈಕ ಆಹಾರ ರೇಷ್ಮೆ ಹುಳುಗೆ.
0: ಹೌದು ಸರ್.
1: ರೇಷ್ಮೆ ಸೊಪ್ಪು ಉತ್ತಮ ಗುಣಮಟ್ಟದಾಗಿದ್ದು ಉತ್ಕೃಷ್ಟವಾದಂತಹ ಒಂದು ಸೊಪ್ಪನ್ನು ನಾವು ಬೆಳೆದು ರೇಷ್ಮೆ ಹುಳಕ್ಕೆ ರೈತರು ನೀಡಿದ್ದೆ ಆದ್ರೆ ಅದು ಉತ್ತಮವಾದಂತಹ ಒಂದು ಗೂಡನ್ನು ಕಟ್ಟುವುದಕ್ಕೆ ರೇಷ್ಮೆ ಹುಳುಗೆ ಅನುಕೂಲ ಆಗುತ್ತೆ, ಜೊತೆಗೆ ಉತ್ತಮವಾದಂತಹ ಒಂದು ಲಾಭವನ್ನು ಕೂಡ ಕೊಡುವುದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದ ಹಾಗೆ ಮಾರುಕಟ್ಟೆಯಲ್ಲಿ ಗೂಡಿನ ಧಾರಣೆ ತುಂಬಾ ಉತ್ತಮವಾಗಿದೆ. ಸಾಕಷ್ಟು ಜನ ರೈತರು, ರೇಷ್ಮೆ ಬೆಳೆಗಾರರು ತುಂಬಾ ಖುಷಿ ಪಡ್ತಿದ್ದಾರೆ. ಹತ್ರ 1,000 ರೂಪಾಯಿ ತನಕ ಒಂದು ಕೆಜಿ ಗೂಡಿನ ಒಂದು ಧಾರಣೆ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ತುಂಬಾ ಜನ ರೈತರು ರೇಷ್ಮೆ ಕೃಷಿ ಮಾಡೋದಕ್ಕೆ ಒಲವು ತೋರ್ತಿದ್ದಾರೆ. ಮೊದಲನೇದಾಗಿ ಯಾವ ತರದ ಜಮೀನನ್ನು ಆತ ಆಯ್ಕೆ ಮಾಡ್ಕೋಬೇಕು ಅನ್ನೋದು.
0: ಹೌದು, ನಮ್ಮ ರಾಜ್ಯದಾದ್ಯಂತ ವಿವಿಧ ರೀತಿಯ ಮಣ್ಣಿನ ಜಮೀನುಗಳಿದ್ದಾವೆ. ಈಗ ಕೆಂಪು ಮಿಶ್ರಿತ ಮಣ್ಣು, ಗೋಡ್ ಮಣ್ಣು, ಮತ್ತೆ ಕಪ್ಪು ಮಣ್ಣು, ಕಾಟನ್ ಸಾಯಿಲ್ ಅಂತವಲ್ಲ, ಬ್ಲಾಕ್ ಕಾಟನ್ ಸಾಯಿಲ್ ಅಂತೀವಲ್ಲ, ಆ ತರದ್ದೆಲ್ಲ ನಾರ್ತ್ ಕರ್ನಾಟಕ ಹೋದ್ರೆ ಬ್ಲಾಕ್ ಕಾಟನ್ ಸಾಯಿಲ್ ಇದೆ. ಸಾಂಪ್ರದಾಯಿಕ ರೇಷ್ಮೆ ಪ್ರದೇಶಗಳಲ್ಲಿ ಕೆಂಪು ಮರಳು ಮಿಶ್ರಿತ ಗೋಡ್ ಮಣ್ಣು ಇದೆ. ಕೆಂಪು ಮಿಶ್ರಿತ ಗೋಡ್ ಮಣ್ಣು ರೇಷ್ಮೆ ಬೆಳೆಗೆ ಬಹಳ ಅನುಕೂಲವಾದಂತದ್ದು. ಇದರ ಅರ್ಥ ಕಪ್ಪು ಮಣ್ಣಲ್ಲಿ ಆಗದೇ ಇಲ್ಲ ಅಂತ ಏನಿಲ್ಲ, ಕೆಲವು ಕಾರ್ಯಕ್ರಮಗಳನ್ನ ಕೈಗೊಂಡು ಅಲ್ಲೂ ಸಹ ನಾವು ಉತ್ತಮವಾಗಿ ನಾವು ಬೆಳೆನ ತೆಗೆಯಬಹುದಾಗಿರುತ್ತೆ. ಹಾಗೆ ರೈತರಿಗೆ ಹೇಳೋದಿಷ್ಟೇ, ಮೊದಲನೇದಾಗಿ ಅವ್ರ ಜಮೀನು ಸಮತಟ್ಟಾಗಿದೆಯಾ, ಆ ಭೂಮಿ ಕಪ್ಪು ಮಣ್ಣಾಗಿರ್ಬೋದು ಅಥವಾ ಕೆಂಪು ಮಿಶ್ರದ ಗೋಡ್ ಮಣ್ಣಾಗಿರ್ಬೋದು, ಅದ್ರ ಹಿಂದೆ ಏನ್ ಬೆಳೆದಿದ್ರು, ಹೊಸದಾಗಿ ಮಾಡ್ತಾ ಇದೀವಿ ಅಂತಂದ್ರೆ ಮೊದಲನೇದಾಗಿ ಆ ಮಣ್ಣಿನ ಟೆಸ್ಟ್ ಮಾಡಬೇಕಾಗತ್ತೆ, ನಾವು ಮಣ್ಣು ಪರೀಕ್ಷೆ ಮಾಡಬೇಕಾಗತ್ತೆ. ಹಾಗಾಗಿ ನಮ್ಮಲ್ಲಿ ಸಂಶೋಧನಾ ಕೇಂದ್ರಗಳಿದಾವೆ, ಸ್ಥಳೀಯವಾಗಿ ಯೂನಿವರ್ಸಿಟಿಗಳಿದಾವೆ. ಯಾವುದೂ ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಹೋಬಳಿ ಮಟ್ಟದಲ್ಲೂ ನಮ್ದು ರೇಷ್ಮೆ ಇಲಾಖೆ ತಾಂತ್ರಿಕ ಸೇವಾ ಕೇಂದ್ರಗಳಿದಾವೆ, ಇಲಾಖಾ ಅಧಿಕಾರಿಗಳಿದ್ದಾರೆ. ಯಾರನ್ನ ತಾವು ಸ್ಥಳೀಯವಾಗಿ ಅಪ್ರೋಚ್ ಮಾಡಿದ್ರು ಸಹ, ರೈತರುಗಳು ಕೇಳ್ಕೊಂಡ್ರು ಸಹ, ಆ ಮಣ್ಣು ಪರೀಕ್ಷೆ ಮಾಡೋದ್ರ ಬಗ್ಗೆ ಫಸ್ಟ್ ಅವರು ಹೇಳ್ಕೊಡ್ತಾರೆ. ಹಾಗಾಗಿ ಮಣ್ಣು ಪರೀಕ್ಷೆ ಬಹಳ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೇನೆ.
1: ಮಂಜುನಾಥ್ ಅವರೇ, ತಾವು ಹೇಳೋ ಪ್ರಕಾರ ರೇಷ್ಮೆ ಬೆಳೆಯನ್ನ ಬೆಳಿಬೇಕಾದ್ರೆ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸೋದು ತುಂಬಾ ಉತ್ತಮ ಅಂತೀರ.
0: ಹೌದು,
1: ತಾಂತ್ರಿಕವಾಗಿ ಮಣ್ಣು ಪರೀಕ್ಷೆ ಮಾಡಬೇಕು ಅನ್ನೋದಾದ್ರೆ ಯಾವ ತರದ ಒಂದು ವಿಧಾನಗಳನ್ನು ಅನುಸರಿಸಬೇಕು ಅಂತ? ತಾವು
0: ಮೊದಲು ರೈತರು ತಮ್ಮ ಜಮೀನನ್ನ ಅಳತೆ ಮಾಡಿಕೊಂಡು ಮರಗಳ ಕೆಳಗಡೆ ಇರೋಂತದ್ದು, ನೀರು ನಿಂತಿಲ್ದೇ ಇರೋ ಜಾಗ ಅಥವಾ ಸುಮಾರು ಒಣಗಿರೋಂತ ಜಾಗ, ಈಗಾಗ್ಲೇ ಗೊಬ್ಬರ ಗಿಬ್ಬರಗಳು ಹಾಕ್ಬಿಟ್ಟಿದ್ರೆ ಅಂತ ಸಮಯದಲ್ಲಿ ಇವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತ.
1: ಅಂದ್ರೆ ಒಂದ್ಸಲ ಗೊಬ್ಬರ ಹಾಕಿದ ಮೇಲೆ ಇಷ್ಟು ದಿನ ಅಂತರ ಬಿಟ್ಟು ಮತ್ತೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು?
0: ಕನಿಷ್ಠ ಒಂದು 5-6 ತಿಂಗಳು. ಸೊ ಒಂದ್ ಎಕರೆನಲ್ಲಿ ಸುಮಾರು ಒಂದು 8-10 ಜಾಗ, ಎಲ್ಲಿ ನಾನೇನು ಹೇಳಿದ್ನಲ್ಲ, ಮರದ ಕೆಳಗಡೆ ಮತ್ತೆ ನೀರ್ ನಿಲ್ತಿರೋ ಜಾಗ, ಜೌಗು ಪ್ರದೇಶ, ಈ ತರದ್ದೆಲ್ಲ ಬದು ಇತರನ್ನೆಲ್ಲ ಅವಾಯ್ಡ್ ಮಾಡಿ ಗುರ್ತು ಮಾಡ್ಕೊಳ್ಳೋದು. ಫಸ್ಟ್ ಗುರ್ತು ಮಾಡ್ಕೊಂಡು ಆ ಜಾಗದಲ್ಲಿ ಕನಿಷ್ಠ ವಿ ಆಕಾರದಲ್ಲಿ ಸುಮಾರು 1.5 ಅಡಿಯಿಂದ 2 ಅಡಿವರೆಗೆ ವಿ ಆಕಾರದಲ್ಲಿ ಹಳ್ಳ ಮಾಡ್ಕೊಳ್ಳೋದು. ಅದಾದ್ಮೇಲೆ ಒಂದು ಪದರನ ಮೇಲ್ಪದರಿಂದ ಹಳ್ಳದವರೆಗೂ 1.5 ಅಡಿವರೆಗೂ ಅಥವಾ 2 ಅಡಿವರೆಗೂ ಅದನ್ನ ಪದರಗಳನ್ನ ತರ ಅದನ್ನ ಬಿಡಿಸ್ಕೊಳ್ಳೋದು.
1: ಅಂದ್ರೆ ಕೆರಿಬೇಕು.
0: ಆ ಕೆರೆದು ಆ ಮಣ್ಣನ್ನ ಕೆಮಿಕಲ್ಸ್ ಇಲ್ದಿರಂತ ಪ್ಲಾಸ್ಟಿಕ್ ಶೀಟ್ ಅಲ್ಲಿ
1: ಹಾಕೊಳ್ಬೇಕು.
0: ಬಟ್ಟೆ ಚೀಲ ಆದ್ರೂ ಪರವಾಗಿಲ್ಲ, ಅದ್ರ ಮೇಲೆ ಹಾಕೊಂಡು ಅಲ್ಲಿಟ್ಕೊಳ್ಳೋಂತದ್ದು. ಈ ತರ 1 ಎಕರೆನಲ್ಲಿ 8 ಕಡೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಸೊ ಪ್ರತಿ ಪ್ಲೇಟ್ಗಳಲ್ಲಿ ಅಥವಾ ಮಾದರಿಗಳಲ್ಲಿ ಕನಿಷ್ಠ ಒಂದು 1/4 ಕೆಜಿ ತೆಗೆದಿರೋಂತದ್ದು, ಅದನ್ನ 4 ಭಾಗ ಮಾಡ್ಕೊಳ್ಬೇಕು. ಸಮತಟ್ಟಾಗಿ ರೌಂಡ್ ಆಗಿ ಮಾಡ್ಕೊಂಡು ಶೇಪ್ ಮಾಡ್ಕೊಂಡು 4 ಭಾಗ ವಿಂಗಡಿಸ್ಕೊಳ್ಬೇಕು. 4 ಭಾಗದಲ್ಲಿ 1, 2, 3, 4 ಅಂತ 4 ಏನ್ ಭಾಗ ಇರುತ್ತಲ್ಲ, 2 ಭಾಗ ತೆಗೆದು ಬಿಡಬೇಕು. ಇನ್ನೆರಡು ಭಾಗನ ಸಮನಾಗಿ ಹದವಾಗಿ ಅದನ್ನ ಮಿಶ್ರಣ ಮಾಡ್ಕೊಳ್ಬೇಕು. ಇದೇ ಪದ್ಧತಿನ ಇನ್ಮಿಕ್ಕಿದ ಜಾಗದಲ್ಲಿ 1 ಎಕರೆಯಲ್ಲಿ 8 ಕಡೆ ಏನ್ ಮಾಡಿರ್ತಿರಲ್ಲ ಅದನ್ನು ಸಹ ಮಾಡ್ಕೊಂಡು ಇಟ್ಕೊಬೇಕು.
1: ಅದೇ ತರ
0: ಆಮೇಲೆ ಅಲ್ಲ ಅದೇ ತರ ಮಾಡ್ಕೋಬೇಕು. ಎಲ್ಲಾನು ಒಟ್ಟಾರೆಗೆ ಒಂದ್ಸತಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಅದ್ರಲ್ಲಿ 1/4 ಕೆಜಿ ಬರೋಂತದ್ದು, ಅದ್ರಲ್ಲಿ ಕಲ್ಲು ಕಡ್ಡಿ ಬೇರೆ ಕಸ ಇವನ್ನೆಲ್ಲ ತೆಗೆದ್ಬಿಟ್ಟು ಅದು ನೀಟಾಗಿ ಒಂದು ಬಟ್ಟೆ ಚೀಲದಲ್ಲಿ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ಆ ರೈತನ ಹೆಸರು, ಆ ಸರ್ವೆ ನಂಬರು, ಊರ ಹೆಸರು ಮತ್ತೆ ಆ ವಿಳಾಸ, ಸಂಪೂರ್ಣ ವಿಳಾಸ ಆಗಿರೋದ್ ಅಲ್ಲಿ ಇಟ್ಬಿಟ್ಟು ಚೀಲಕ್ಕೆ ಹಾಕೋಕ್ಕೂ ಮುಂಚೆ ಆ ಮಣ್ಣನ್ನ ಹದವಾಗಿ ಹರಡ್ಬಿಟ್ಟು ಸ್ವಲ್ಪ ಒಣಗಿಸ್ಬೇಕು. ಅದನ್ನ ನೆರಳಲ್ಲಿ ಒಣಗಿಸಿದ್ರೆ ಅದು ಮುಂದೆ ಪರೀಕ್ಷೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಒಣಗಿಸ್ಬೇಕು ಅಂತ ನಾವು ಹೇಳ್ತೀವಿ.
1: ಮಣ್ಣಿನ ಮಾದರಿಯನ್ನ ಸಂಗ್ರಹಣ ಮಾಡಿ ಅವರು ಪ್ರಯೋಗಾಲಯಕ್ಕೆ ಕಳಿಸಬೇಕಾದ್ರೆ ಈ ಮಣ್ಣು ಪರೀಕ್ಷೆ ಮಾಡಿಸೋದು ಉಚಿತನಾ ಅಥವಾ ಅದು ಕೂಡ ದುಡ್ಡು ಕೊಡಬೇಕಾ ರೈತರು?
0: ಈಗ ಬಹುತೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಸಂಶೋಧನಾ ಕೇಂದ್ರಗಳಲ್ಲಿ ಉಚಿತವಾಗಿ ಮಾಡ್ತಾ ಇದಾರೆ. ಈ ಸದ್ಯಕ್ಕಂತೂ ಉಚಿತವಾಗಿದೆ. ಒಬ್ರು ಇಬ್ರು ಸ್ಯಾಂಪಲ್ಸ್ ತಗೊಂಡೋಗಿದ್ರೆ ಕಷ್ಟ ಆಗ್ಬಿಟ್ರೆ ರೈತರುಗಳು ಇಡೀ ಊರವರೆಲ್ಲ ಮಾತಾಡಿಕೊಂಡು ಕನಿಷ್ಠ 500 ಸ್ಯಾಂಪಲ್ ಈ ತರ ತಗೊಂಡೋದಾಗ

0: ಅವ್ರಿಗೆ ಉಚಿತವಾಗಿ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.
1: ಅಂದ್ರೆ
0: ಸಾಮೂಹಿಕವಾಗಿ ಮಾಡಿದ್ರೆ
1: ಅವ್ರಿಗೆ ಉಚಿತವಾಗಿ ಮಾಡೋದಕ್ಕೆ
0: ಅವಕಾಶ ಆಗುತ್ತೆ.
1: ಈಗ ಒಂದ್ಸಲ ಮಣ್ಣು ಪರೀಕ್ಷೆ ಮಾಡಿದ್ದಾದ್ಮೇಲೆ ರೇಷ್ಮೆ ಬೆಳೆಯನ್ನ ಬೆಳೆಯೋದಕ್ಕೆ ಶುರು ಮಾಡ್ತಾರೆ ಅಂತ ಅಂದ್ಕೊಳ್ಳಿ, ಮತ್ತೆ ಎಷ್ಟು ದಿನ ಅಂತರ ಬಿಟ್ಟು ಪುನಃ ಮಣ್ಣು ಪರೀಕ್ಷೆ ಮಾಡಿಸಬೇಕು ಅಂತ ಇರೋದು?
0: ಕನಿಷ್ಠ ಒಂದ್ 3-4 ವರ್ಷ ಆದ್ಮೇಲೆ ಮಾಡಿಸಬೇಕಾಗತ್ತೆ.
1: ಪ್ರತಿ 3-4 ವರ್ಷಕ್ಕೊಮ್ಮೆ ಮಾಡಿಸಬೇಕು,
0: ಒಂದ್ಸತಿ ಮಾಡಿಸಬೇಕಾಗತ್ತೆ. ಯಾಕಂತಂದ್ರೆ ಪ್ರತಿ ವರ್ಷನೂ ಅವನು ಗೊಬ್ಬರಗಳನ್ನ ಹಾಕ್ತಾ ಇರ್ತಾನೆ. ಕನಿಷ್ಠ ನೀರಾವರಿ ಸೌಲಭ್ಯ ಇತ್ತು ಅಂತಂದ್ರೆ 5 ಬೆಳೆ ತೆಗಿತಾ ಇರ್ತಾನೆ. ಸೊ ಅದಕ್ಕೆ ಬೇಕಾದಂತ ಶಿಫಾರಿತ ಮಣ್ಣು ಪರೀಕ್ಷೆ ಆಯ್ತು ಅಂತಂದ್ರೆ ಅಲ್ಲಿ ಶಿಫಾರಸು ಸಹ ಮಾಡ್ತಾರೆ, ಯಾವ ಗೊಬ್ಬರ ಆಗ್ಬೇಕು, ಮಣ್ಣನ್ನ ಕರೆಕ್ಷನ್ಸ್ ಮಾಡ್ಕೊಳ್ಳೋದು ಹೇಗೆ, ಗೊಬ್ಬರಗಳ ಎಷ್ಟು ಹಾಕ್ಬೇಕು, ಆ ಚಾರ್ಟ್ ನಲ್ಲಿ ಹೇಳ್ಕೊಟ್ಟಿರ್ತಾರೆ ಅವ್ರು. ಈಗ ಹೇಗೆ ಒಬ್ಬ ರೋಗಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಅವ್ನು ಯಾವ ಪಿಲ್ಸ್ ತಗೊಳ್ಬೇಕು, ಏನೇನ್ ಮಾಡ್ಬೇಕು, ಕರೆಕ್ಷನ್ಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಹಾಗೆ ಮಣ್ಣು ಪರೀಕ್ಷೆನಲ್ಲೂ ಸಹ ಅವರು ಶಿಫಾರಸು ಮಾಡಿರ್ತಾರೆ,
1: ಶಿಫಾರಸು ಮಾಡ್ತಾರೆ.
0: ಆ ರೀತಿ ಇವರು ಮೇಂಟೈನ್ ಮಾಡ್ಕೊಂಡು ಬರ್ಬೇಕು, ನಮ್ಮ ರೈತರುಗಳು ಮೇಂಟೈನ್ ಮಾಡ್ಕೊಂಡು ಬರ್ತಾರೆ. ಆದ್ರೆ ಒಂದ್ಸಿನ 4-5 ವರ್ಷ ಅಥವಾ ಕನಿಷ್ಠ 3-4 ವರ್ಷಕ್ಕೆ ಒಂದ್ಸತಿ ಪುನಃ ನಾನು ಆಗ್ಲೇ ಹೇಳಿದ ರೀತಿನಲ್ಲಿ ಮಣ್ಣು ಪರೀಕ್ಷೆಗೆ ಸ್ಯಾಂಪಲ್ಸ್ ನ ತಗೊಂಡು ಕೊಡ್ತು ಅಂತಂದ್ರೆ ನಿರಂತರವಾಗಿ ಕನಿಷ್ಠ 3-4 ವರ್ಷಕ್ಕೆ ಮಾಡ್ಕೊಂಡು ಹೋಗ್ತಾ ಇತ್ತು ಅಂತಂದ್ರೆ ನಾವು ಮಣ್ಣಿನ ಸಂರಕ್ಷಣೆ ಮಾಡಬಹುದು, ಮತ್ತೆ ಅದು ಫಲವತ್ತತೆನ ನಾವು ಕಾಪಿಟ್ಕೊಳ್ಬಹುದು ಅಂತ ಹೇಳ್ತೀನಿ.
1: ಮಂಜುನಾಥ್ ಅವರೇ, ಈಗ ನೆಲದ ಆಯ್ಕೆ ಆಯ್ತು, ಮಣ್ಣು ಪರೀಕ್ಷಣೆ ಆಯ್ತು, ನಂತರ ಈ ಭೂಮಿಯ ಸಿದ್ಧತೆ ತೋಟ ಮಾಡಬೇಕಂದ್ರೆ ಭೂಮಿಯ ಸಿದ್ಧತೆ ಕೂಡ ತುಂಬಾ ಮಹತ್ತರವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಇದು ಹೇಗೆ ಭೂಮಿಯ ಸಿದ್ಧತೆ ಮಾಡ್ಕೋಬೇಕು ಹಿಪ್ಪನೇಳೆಗೆ ಅಂತಿರತಾವ?
0: ಹೊಸದಾಗಿ ಹಿಪ್ಪನೇಳೆ ಮಾಡ್ಬೇಕು ಅಂತಂದ್ರೆ ಮುಂಗಾರಿಗೂ ಮೊದಲು ಬೇಸಿಗೆನಲ್ಲೇನೆ ಅವನು ಹದವಾಗಿ ಅದನ್ನ ಕನಿಷ್ಠ 1.5-2 ಅಡಿ ಆಳವಾಗಿ ಭೂಮಿನ ಹದವಾಗಿ ಉತ್ತು ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ಮುಂಗಾರು ಸೀಸನ್ ಏನು ಈ ಜೂನ್ ಜುಲೈನಲ್ಲಿ ಶುರು ಆಗ್ತದಲ್ಲ, ಅಂತ ಟೈಮಲ್ಲಿ ಇನ್ನೊಂದ್ಸತಿ
1: ಎರಡನೇ ಬಾರಿ
0: ಅದನ್ನ ಉತ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ.
1: ಭೂಮಿಯ ಒಂದು ಸಿದ್ಧತೆ ಬಗ್ಗೆ ತಾವು ಹೇಳಿದ್ರಿ, ನಂತರ ನಾಟಿ ಮಾಡಬೇಕು ಸಸಿಗಳನ್ನ ತಂದು ಅನ್ನೋದಾದ್ರೆ ಈ ಅಂತರ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಕೆಲವರು 1 ಎಕರೆ ರೈತರು ಇರ್ತಾರೆ, ಕೆಲವರು 1/2 ಎಕರೆ ಭೂಮಿಯನ್ನು ಹೊಂದಿರ್ತಾರೆ, ಕೆಲವರು 1 ಎಕರೆ 2 ಎಕರೆ 4 ಎಕರೆ ಈ ತರ ವಿಸ್ತೀರ್ಣ ಬೇರೆ ಬೇರೆ ಇರುತ್ತೆ. ಮತ್ತೆ ಉದ್ದೇಶ ಕೂಡ ಬೇರೆ ಇರುತ್ತೆ, ರೇಷ್ಮೆ ಬೆಳೆ ಜೊತೆಗೆ ನಾನು ಅಂತರ ಬೆಳೆಯನ್ನು ಕೂಡ ಬೆಳ್ಕೋಬಹುದು, ವಿಸ್ತೀರ್ಣ ಕೂಡ ಬೇರೆ ಬೇರೆ ಇರಬಹುದು ರೈತರು. ನಿರ್ದಿಷ್ಟವಾಗಿ ಇಷ್ಟೇ ಅಂತರ ಇರಬೇಕು ಅಂತ ಹೇಗೆ ನಿರ್ಧಾರ ಮಾಡುವುದು?
0: ರೇಷ್ಮೆ ಕೃಷಿಕರು ಅವರ ಜಮೀನು ಎಷ್ಟಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಈಗ ಮಧ್ಯಮ, ಬೃಹತ್ ಮತ್ತು ಸಣ್ಣ ರೈತ, ಈ ರೀತಿ ಅತಿ ಸಣ್ಣ ರೈತರು ಸಹ ಕೂಡ ಅಂದ್ರೆ 20 ಗುಂಟೆ ಕಡಿಮೆ ಇರೋರು ಸಹ ಇದ್ದಾರೆ. ಸೊ ಹಾಗಾಗಿ ಎಲ್ಲಿ ಈ ಭೂಮಿ ಸೌಲಭ್ಯ ಜಮೀನು ಸೌಲಭ್ಯ ಜಾಸ್ತಿ ಇಲ್ವೋ ಅಲ್ಲಿ ಸ್ಪೇಸಿಂಗ್ ನ ಸ್ವಲ್ಪ ಅಂತರನ ಕಡಿಮೆ ಮಾಡಿಕೊಂಡು ಜಾಸ್ತಿ ಗಿಡಗಳನ್ನ ಇಟ್ಕೊಂಡು ಮೇಂಟೈನ್ ಮಾಡಂತ ಇದೆ.
1: ಈಗ ನಾವು ಕಂಡ ಹಾಗೆ ಸಾಲಿಂದ ಸಾಲಿಗೆ 3 ಅಡಿ 3x3 ಮತ್ತೆ 6x6 8x8 ಈ ತರ 3-4 ತರದ ಒಂದು ಅಂತರಗಳನ್ನ ಕೊಟ್ಟಿರೋದನ್ನ ನಾವು ಗಮನಿಸಿದ್ದೇವೆ. ಸಣ್ಣ ರೈತರಿಗೆ ಯಾವ ತರದ ಒಂದು ಅಂತರವನ್ನ ತಾವು ಶಿಫಾರಸು ಮಾಡ್ತೀರಾ?
0: ಸಣ್ಣ ರೈತರು ಅಂತಂದ್ರೆ 20 ಗುಂಟೆ ಈ ಜೋಡಿ ಸಾಲ ಪದ್ಧತಿನ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ. ಅದರಲ್ಲಿ ಅವ್ರ 5,645 ಗಿಡ ಬರ್ತದೆ. ಕಲ್ಟಿವೇಶನ್ ಕಷ್ಟ ಆಗ್ಬೋದು, ಅವ್ರಿಗೆ ಮೇಂಟೈನ್ ಮಾಡೋದು ಕಷ್ಟ ಆಗ್ಬೋದು,
1: ಕೃಷಿ ಕಷ್ಟ ಆಗ್ಬೋದು.
0: ಆದ್ರೆ ಅವ್ರಿಗೆ ಜಾಸ್ತಿ ಇಳುವರಿ ಬರೋದ ಕಾರಣಕ್ಕೋಸ್ಕರ ಈ ಕೋಲಾರ ಬೆಲ್ಟ್ನಲ್ಲಿ ಜೋಡಿ ಸಾಲ ಪದ್ಧತಿ ಅಂತ ಇದೆ. ಅದು ಈಗಲೂ ಸಹ ಸುಮಾರು ಜನ ರೈತರುಗಳು ಮೇಂಟೈನ್ ಮಾಡಿ ಅದನ್ನ ಸಹ ನಾವು ಪ್ರಿಫರ್ ಮಾಡಬಹುದು.
1: ಅಂದ್ರೆ ಅಂತರ ಎಷ್ಟಿರಬೇಕಂತ?
0: ಜೋಡಿ ಮಧ್ಯದಲ್ಲಿ 3 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಇರ್ತದೆ. ಮತ್ತೆ ಈ ಜೋಡಿ ಸಾಲ ಮಧ್ಯದಲ್ಲಿ ಕನಿಷ್ಠ 5-6 ಅಡಿ ಇರ್ತದೆ. ಅದೇನಕ್ಕೆ ಅಂತಂದ್ರೆ ಕಳೆ ಕೀಳಲಿಕ್ಕೆ ಮತ್ತೆ ಗೊಬ್ಬರ ಹಾಕ್ಲಿಕ್ಕೆ ಅಗತ ಮಾಡ್ಲಿಕ್ಕೆ ಅದ ಅವಕಾಶ ಇರ್ತದೆ. ಇದ್ರ ಪ್ರಕಾರ ನಾವು ಅಂತರ ಮೇಂಟೈನ್ ಮಾಡ್ಕೊಂಡು ಹೋಯ್ತಂದ್ರೆ 5,445 ಗಿಡಗಳನ್ನ ನಾವು ಕಾಪಾಡ್ಕೊಳ್ಬಹುದಾಗತ್ತೆ. ಇದು ಬಿಡ್ತು ಅಂತಂದ್ರೆ ಇತ್ತೀಚೆಗೆ ಈಗ ಕನಿಷ್ಠ 3-3 ಈ ಅಂತರದಲ್ಲಿ ಮಾಡಬಹುದು.
1: ಸಾಲಿಂದ ಸಾಲಿಗೆ 3 ಅಡಿ, ಗಿಡದಿಂದ
0: ಗಿಡಕ್ಕೆ 3 ಅಡಿ ಆ ತರ ಮಾಡಬಹುದು. 3x3 ಆದ್ರೆ 4,840 ಗಿಡ ಬರ್ತದೆ
1: ಎಕರೆಗೆ.
0: 1 ಎಕರೆಗೆ 4x4 ಆದ್ರೆ 2,722. ಅದೇ ರೀತಿ 5x5 ಆದ್ರೆ 1,742 ಗಿಡ ಬರ್ತದೆ. ಇದ್ರ ನಂತರ 1 ಎಕರೆ 1.5 ಎಕರೆ 2 ಎಕರೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ 8x8 ಅಥವಾ 9x9 ಅಥವಾ ಮ್ಯಾಕ್ಸಿಮಮ್ 10x10. ಇದಂತೂ ನಾವು ಮರಗಡ್ಡಿ ಅಂತಲೇ ಮಾಡ್ತೀವಿ,
1: ಅಂದ್ರೆ
0: ಮರತರನೇ ಬೆಳೆಸೋದು.
1: ಮತ್ತೆ ಟ್ರ್ಯಾಕ್ಟರ್
0: ಆರಾಮಾಗಿ ಓಡಾಡಬಹುದು, ಮತ್ತೆ ಅಂತರ ಬೆಳೆ ಮಾಡಬಹುದು, ಮತ್ತೆ ನೀರಿನ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ಯಾಕಂತಂದ್ರೆ ನಮ್ಮ ಹಿಪ್ಪನೇಳೆ ಗಿಡಗಳ ಸಂಖ್ಯೆ ಕಡಿಮೆ ಇರುತ್ತೆ, ಆದ್ರೆ ಮರದಲ್ಲಿ ಟೊಂಗೆಗಳು ಜಾಸ್ತಿ ಇರೋದ್ರಿಂದ ಸೊ ಈಲ್ಡ್ ಅಂತೂ ಯಾವುದೇ ಕಾರಣಕ್ಕೆ ಕಡಿಮೆ ಆಗಲ್ಲ. ಹಾಗಾಗಿ ಮರ ಪದ್ಧತಿ ಮಾಡ್ಕೊಳ್ಳಿ, ಮತ್ತೆ ಮೇಂಟೆನೆನ್ಸ್ ಮಾಡೋದು ಸಹ ಕಡಿಮೆ. ಅಂತರ ಬೇಸಾಯ ಮಾಡ್ಕೊಳ್ಬಹುದು, ಗೊಬ್ಬರ ಹಾಕ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಮರಗಳಿಗೆ ಗಾಳಿ ನೀರು ಎಲ್ಲದಕ್ಕೂ ಅವಕಾಶ ಆಗುತ್ತೆ,
1: ಜೊತೆಗೆ
0: ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ.
1: ಜೊತೆಗೆ ಡಾಕ್ಟರ್, ನಾವು ಗಮನಿಸ್ತಾ ಇರ್ತೀವಿ ಈ ಮರಗಡ್ಡೆ ಬೆಳೆಸೋದ್ರಿಂದ ಎತ್ತರದಲ್ಲಿ ನಾವು ಕಟಾವು ಮಾಡ್ತೀವಿ, ಈ ಮಳೆ ಬಿದ್ದಾಗ ಈ ಮಣ್ಣಿಂದ ಎಲೆಯ ತಳಭಾಗದಲ್ಲಿ ಹೋಗಿ ಅಂಟ್ಕೊಳ್ಳೋದು ಅಥವಾ ಬೇಗ ಬೇಗ ಹನ್ನೆಳೆ ಆಗೋದು, ಬೂದಿ ರೋಗ ಬರೋದು ಅಂತ ಹೇಳಿದಾಗೆ, ಬೇರೆ ಬೇರೆ ತರದ ಕೀಟಗಳ ಒಂದು ಹಾವಳಿ ಕೂಡ ಮರಗಡ್ಡೆಯಲ್ಲಿ ಕಡಿಮೆ ಇರೋದನ್ನ ನಾವು ಗಮನಿಸಿದ್ದೇವೆ.
0: ಖಂಡಿತ ತಾವು ಹೇಳ್ತಾ ಇರೋದು ನಿಜ. ತಾವು ಜೋಡಿಸಾಲ್ ಪದ್ಧತಿನಲ್ಲಿ ತಾವು ಗಮನಿಸಿದ್ರೆ ಕನಿಷ್ಠ 20-30% ಮಳೆ ಬಂದಾಗ ಮಳೆ ನೀರು ಎರಚಿ ಆ ನೆಲದ ಮಣ್ಣು ಆ ಎಲೆ ಮೇಲೆ ಬಿದ್ದಾಗ ಮಣ್ಣು ಅಂಟ್ಕೊಂಡಿರುತ್ತೆ, ಆ ಎಲೆ ಸೂಕ್ತ ಅಲ್ಲ ರೇಷ್ಮೆ ಹುಳುಗಳಿಗೆ. ಅದಲ್ಲದೆ ಗಿಡಕ್ಕೆ ಹುಳ ಉಪ್ಪಟೆಗಳು ಮತ್ತೆ ರೋಗ ಬರುವ ಸಾಧ್ಯತೆಗಳು ಇವೆಲ್ಲ ಜಾಸ್ತಿ ಇರ್ತವೆ. ಎಲೆಗಳ ಸೈಜು ಸಹ ಮರಗಡ್ಡಿ ಪದ್ಧತಿನಲ್ಲಿ ತುಂಬಾ ಅಗಲವಾಗಿ ಇರ್ತದೆ, ರಸಭರಿತವಾಗಿರ್ತದೆ,
1: ತುಂಬಾ ಉತ್ಕೃಷ್ಟವಾಗಿರ್ತದೆ.
0: ಜೋಡಿಸಾಲಿ ಪದ್ಧತಿಗೆ ಹೋಲಿಸಿಕೊಂಡ್ರೆ ಉತ್ಕೃಷ್ಟವಾಗಿರ್ತದೆ. ಮತ್ತೆ ರೈತರುಗಳಲ್ಲಿ ಒಂದು ತಪ್ಪು ಕಲ್ಪನೆ ಏನಂತಂದ್ರೆ, ಜೋಡಿಸಾಲಿ ಪದ್ಧತಿ ಆದ್ರೆ 5,475 ಗಿಡಗಳಿದಾವೆ ಅಲ್ಲಿ ನಮಗೆ ಜಾಸ್ತಿ ಇಳುವರಿ ಬರ್ತದೆ, ಮರಗಡ್ಡೆಗಳಲ್ಲಿ ಬರೀ 431 ಗಿಡ ಬರ್ತದೆ ಅಂದಾಜು, ಅದರಲ್ಲಿ ಇಳುವರಿ ಕಡಿಮೆ ಬರ್ತದೆ. ಖಂಡಿತ ತಪ್ಪು, ಇಳುವರಿ ಅಷ್ಟೇ ಬರ್ತದೆ. ಆದ್ರೆ ಜೋಡಿಸಾಲಿ ಪದ್ಧತಿಗಿಂತ ರೇಷ್ಮೆ ಗುಣಮಟ್ಟ ಮರಗಡ್ಡೆ ಪದ್ಧತಿ ತುಂಬಾ ಉತ್ಕೃಷ್ಟವಾಗಿದೆ.
1: ರೇಷ್ಮೆ ಹುಳುಗೆ ಏಕೈಕ ಆಹಾರ ಹಿಪ್ನೇರಳೆ, ಅದು ಆರೋಗ್ಯವಾಗಿದ್ರೆ, ಉತ್ಕೃಷ್ಟವಾಗಿದ್ರೆ, ರಸಭರಿತವಾಗಿದ್ರೆ ಉತ್ತಮವಾದಂತಹ ಒಂದು ಗೂಡು ಕಟ್ಟುವುದಕ್ಕೆ,
0: ಗುಣಮಟ್ಟದ ಗೂಡು ಕಟ್ಟಲಿಕ್ಕೂ ಸಹ ರೇಷ್ಮೆ ಹುಳುಗಳಿಗೆ ಆಗುತ್ತೆ.
1: ತುಂಬಾ ಸಂತೋಷ.
0: ಒಂದೇ ಒಂದು ವ್ಯತ್ಯಾಸ ಏನಂತಂದ್ರೆ, ಬೇಗ ಬೇಕು ಅಂದಾಗ ಜೋಡಿಸಾಲಿ ಪದ್ಧತಿಗೆ ಹೋಗ್ಬೇಕಾಗತ್ತೆ. ಇಳುವರಿ ಬೇಗ ಬೇಕು ಅಂದಾಗ ಮರಗಡ್ಡಿ ಅಂತಂದ್ರೆ ಕನಿಷ್ಠ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಿಧಾನ
1: ಬೆಳೆದು ಅದು
0: ಹೆಮ್ಮರವಾಗಿ
1: ಸ್ವಲ್ಪ ಕಾಲಾವಕಾಶ ಬೇಕು.
0: ಅದಕ್ಕೋಸ್ಕರ ಒಂದು 3-4 ವರ್ಷ ನಾವು ಅದನ್ನ ಕಾಪಾಡಿಕೊಳ್ಬೇಕಾಗತ್ತೆ.
1: ಮಂಜುನಾಥ್ ಅವರೇ, ನಂತರ ಈ ತಳಿ ಆಯ್ಕೆ ಅನ್ನೋದು ಕೂಡ ಬಹಳ ಮುಖ್ಯ. ಈಗ ರೇಷ್ಮೆ ಬೆಳೆ ಚೆನ್ನಾಗಿ ಬೆಳೀಬೇಕು, ಉತ್ತಮವಾದಂತಹ ಒಂದು ಗುಣಮಟ್ಟದ ಸೊಪ್ಪನ್ನು ಪಡಿಬೇಕಂದ್ರೆ ರೇಷ್ಮೆ ತಳಿಯ ಒಂದು ಆಯ್ಕೆ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾವ ತರದ ಒಂದು ತಳಿಗಳನ್ನ ನಮ್ಮ ರೈತ ಬಾಂಧವರು ಆಯ್ಕೆ ಮಾಡಿಕೊಂಡ್ರೆ ರೇಷ್ಮೆಗೆ ಸೂಕ್ತ ಅಂತಿರುತ್ತೆ?
0: ಹಿಪ್ನೇಳಿನಲ್ಲಿ ಹಲವಾರು ವಿಧದ ತಳಿಗಳಿದಾವೆ.
1: ಹೌದು,
0: ಆದ್ರೆ V1 ಅನ್ನೋದು ಬಹಳ ಅತ್ಯಂತ ಪ್ರಾಮುಖ್ಯ ಪಡೆದಿರುವಂತ ಪ್ರಸಿದ್ಧ ತಳಿಯಾಗಿದೆ. ವಿಕ್ಟರಿ 1 ಅಂತಾರೆ, ಅದರ ಪೂರ್ತಿ ಹೆಸರು ವಿಕ್ಟರಿ 1. V1 ಅಂತ ಜನಸಾಮಾನ್ಯರಲ್ಲಿ ಅದು ಫೇಮಸ್ ಆಗಿದೆ. ಅದು ಎಲ್ಲಾ ರೀತಿ ಈಲ್ಡ್ ಅಲ್ಲಿ ಆಗಿರ್ಬೋದು, ಆ ಡಿಸೀಸ್ ರೆಸಿಸ್ಟೆಂಟ್ ರೋಗ ನಿರೋಧಕ ಇರಬಹುದು,
1: ಗುಣಮಟ್ಟ ಕೂಡ ಜಾಸ್ತಿ ಇದೆ,
0: ತುಂಬಾ ಚೆನ್ನಾಗಿರೋದ್ರಿಂದ ರೈತರಲ್ಲಿ ಬಹಳ ಇಷ್ಟಪಡ್ತಾರಂತದ್ದು ಈ V1 ತಳಿನೇ. ಅದು ಬಿಟ್ರೆ S36 ಅಂತ ಇದೆ, ಬೇರೆ ಬೇರೆ ತಳಿಗಳಿದಾವೆ, ರೈತರುಗಳು ಅವರ ಅನುಕೂಲಕ್ಕೆ ತಕ್ಕಂಗೆ ಮಾಡಬಹುದು. ಬಟ್ ಪ್ರಚಲಿತದಲ್ಲಿರೋದು V1 ತಳಿ.
1: ಈಗ ಜಮೀನನ್ನ ನಾನು ಆಯ್ಕೆ ಮಾಡಿಕೊಂಡೆ, ಮಣ್ಣು ಪರೀಕ್ಷೆ ಮಾಡಿದೆ, ಮತ್ತೆ ನೆಲದ ಒಂದು ಸಿದ್ಧತೆ ಮಾಡಿಕೊಂಡೆ, ಸಸಿಗಳನ್ನ ತಂದು ನಾವು ನಾಟಿ ಮಾಡ್ಕೋಬೇಕಾದ್ರೆ ಸಸಿಗಳ ಲಭ್ಯತೆ ಎಲ್ಲಿ ಮತ್ತೆ ಹೇಗೆ ಅನ್ನೋದು ಪ್ರಶ್ನೆ ಆಗುತ್ತೆ. ಜೊತೆಗೆ ಈ ಸಸಿಗಳು ಉಚಿತವಾಗಿ ನಿಮ್ಮ ಒಂದು ಇಲಾಖೆಯಿಂದ ಕೊಡ್ತಾರ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ?
0: ಸಸಿಗಳನ್ನ ಸಸಿ ಮಡಿಗಳಲ್ಲಿ ಮಾಡಿ ಸುಮಾರು ನಮ್ಮ ರೇಷ್ಮೆ ಕೃಷಿ ಕ್ಷೇತ್ರಗಳಲ್ಲಿ ಮಾಡ್ತಾ ಇದಾರೆ. ಅದಲ್ಲದೆ ಹಲವಾರು ರೈತ ಬಾಂಧವರು ಸಹ ಅವರು ಸಸಿ ಮಡಿಗಳಲ್ಲಿ ಸಸಿ ಮಡಿ ಮಾಡಲಿಕ್ಕೆ ನರೇಗಾ ಅನ್ನೋ ಕಾರ್ಯಕ್ರಮದಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿದೆ, ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕಾರ್ಯಕ್ರಮಗಳಲ್ಲಿ ಅವ್ರ ಅವಕಾಶ ಇದೆ. ಹಾಗಾಗಿ ಸುಮಾರು ಜನ ನಮ್ಮ ರೈತ ಬಾಂಧವರು ಏನ್ ಮಾಡ್ತಾ ಇದ್ರೆ, ಸಸಿ ಮಡಿಗಳಲ್ಲಿ ಈ ಸಸಿಗಳನ್ನ ಮಾಡಿ ರೈತರುಗಳಿಗೆ ಕನಿಷ್ಠ ಬೆಲೆ ಕೊಡ್ತಾ ಇದಾರೆ.
1: ಅಂದ್ರೆ ಒಂದ್ ಸಸಿಗೆ ಅಂದಾಜು ಎಷ್ಟಿರುತ್ತೆ?
0: ಅಂದಾಜಿಂದ 2-3 ರೂಪಾಯಿ, ಅದು ತುಂಬಾ ಕ್ವಾಲಿಟಿ ಇತ್ತು ಅಂದ್ರೆ 3-4 ರೂಪಾಯಿ.
1: ಡಾಕ್ಟ್ರೆ, ರೈತರಲ್ಲಿ ಒಂದು ಮುಖ್ಯವಾದಂತಹ ಒಂದು ಪ್ರಶ್ನೆ ಮೂಡುತ್ತೆ, ಈ ರೇಷ್ಮೆ ತೋಟವನ್ನು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರದಿಂದ ಏನನ್ನ ಸವಲತ್ತುಗಳಿದೆಯಾ ಅನ್ನೋದು ಒಂದು ಪ್ರಶ್ನೆ ಮಾಡುತ್ತೆ.
0: ರೇಷ್ಮೆ ಇಲಾಖೆಯಿಂದ ನಮ್ಮ ರೈತ ಬಾಂಧವರಿಗೆ 1,04,189 ರೂಪಾಯಿ ನಮ್ಮ ರೈತರ ಭಾಗಕ್ಕೆ ಬಂದು ಸೇರ್ತದೆ.
1: ಅಂದ್ರೆ ಇದೆಲ್ಲ ಆರಂಭದಲ್ಲೇ ಸಿಗುತ್ತಾ?
0: ಪ್ರತಿ ಹಂತದಲ್ಲೂ ಅಲ್ಲಿ ಇನ್ಸ್ಪೆಕ್ಷನ್ ಆಗ್ತಿರ್ತದೆ, ಅದಾದ್ಮೇಲೆ ಕೂಲಿ ವೆಚ್ಚ ಅವರವರ ಅಕೌಂಟ್ಗೆ ಬಂದ್ಬಿಡ್ತಾರೆ.
1: ಮಂಜುನಾಥ್ ಅವರೇ, ಈ ವಿಷಯದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಿಮ್ಮನ್ನ ಸಂಪರ್ಕ ಮಾಡಬಹುದು?
0: ಖಂಡಿತ ಮಾಡಬಹುದು ಸರ್.
1: ನಿಮ್ಮ ಒಂದು ಸಂಪರ್ಕ ಸಂಖ್ಯೆ?
0: 9480569566.
1: ಮಂಜುನಾಥ್ ಅವರೇ, ಇದುವರೆಗೆ ಹಿಪ್ಪನೇರಳೆಗಾಗಿ ನೆಲದ ಆಯ್ಕೆ, ಮಣ್ಣು ಪರೀಕ್ಷೆ ಹಾಗೂ ಹಿಪ್ಪನೇರಳೆ ತೋಟದ ನಿರ್ವಹಣೆ ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಇದುವರೆಗೆ ರೇಷ್ಮೆ ಸಿರಿ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಮತ್ತು ನಾಟಿ ಕ್ರಮ ಕುರಿತಾಗಿ ಇಲಾಖೆಯ ರೇಷ್ಮೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಅವರೊಂದಿಗೆ ಕೃಷ್ಣಪ್ಪ KV ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 7:30.
4: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಬೆಳಗ್ಗೆ 10:00 ಸ್ವಚ್ಛತಾ ಹಿ ಸೇವಾ ಸಂವಾದ ಕಾರ್ಯಕ್ರಮ. ಸಂವಾದದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಎಚ್ಎಸ್ ಸುರೇಶ್, ಹಿರಿಯ ಗಾಂಧಿವಾದಿಗಳು. ಇವರನ್ನು ಸಂದರ್ಶಿಸಲಿದ್ದಾರೆ ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು. ಇದು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ಮಧ್ಯಾಹ್ನ 12:05 ವನಿತಾ ವಿಹಾರ. ಕಥೆಗಾರ್ತಿ ಶಿವಲೀಲಾ ಎಸ್ ಧನ್ನಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೀರಜಾ ಕಾರಟಗಿ. ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಚರ್ಮ ಸಮಸ್ಯೆಗಳಲ್ಲಿ ಒಂದಾದ ಹುಳುಕಡ್ಡಿ ಹಾಗೂ ಕೂದಲು ಉದುರುವಿಕೆಗೆ ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಚರ್ಮ ರೋಗ ತಜ್ಞರಾದ ಡಾಕ್ಟರ್ ರಕ್ಷಿತ್ ಡಿ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ.

ಇಂದು ಸಂಜೆ 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಟೊಮೆಟೊ ಬೆಳೆಯ ಸಮಗ್ರ ಬೇಸಾಯ ಕುರಿತು ಡಾ ಅನಿಲ್ ಕುಮಾರ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಹಾಗೂ ಸಂಗಡಿಗರಿಂದ ಭಜನೆ ಪದ.

0: ಸಮಯ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ, ಗಣ್ಯರಿಂದ ಗೌರವ ನಮನ. ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾ ಆಯೋಜನೆ. ಜಾಗತಿಕ ಸಂಘರ್ಷಗಳ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಂದೇಶಗಳು ಮತ್ತಷ್ಟು ಪ್ರಸ್ತುತ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜಯಂತಿ, ದೇಶದಾದ್ಯಂತ ಗೌರವ ನಮನ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಆರೋಗ್ಯ ಸ್ಥಿತಿ ನಿರಂತರ ಪರಿಶೀಲನೆ, ಕೇಂದ್ರ ವಿದೇಶಾಂಗ ಸಚಿವಾಲಯ. ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಭೇಟಿ ಮುಂದುವರಿಸಿದ ಭಾರತ, ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತ. ವಾರ್ತೆಗಳ ವಿವರ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ ಅಂಗವಾಗಿ ಇಂದು ದೇಶದಾದ್ಯಂತ ಮತ್ತು ವಿದೇಶಗಳಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ವಿವಿಧ ಗೌರವ ಸಮಾರಂಭಗಳನ್ನು ಆಯೋಜನೆ ಮಾಡಲಾಗಿದೆ. ಗಾಂಧೀಜಿಯವರ ತತ್ವ ಮತ್ತು ಆದರ್ಶಗಳನ್ನು ಸ್ಮರಿಸುವ ಈ ಜಯಂತಿಯ ಪ್ರಯುಕ್ತ ದೇಶದಾದ್ಯಂತ ಅಪಾರ ಸಂಖ್ಯೆಯ ಜನರು ಗಾಂಧೀಜಿಯವರಿಗೆ ಶ್ರದ್ದಾಂಜಲಿ ಸಲ್ಲಿಸುತ್ತಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿರುವಂತಹ ಗಾಂಧೀಜಿಯವರ ಸಮಾಧಿ ಸ್ಥಳವಾದ ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾವನ್ನು ಆಯೋಜನೆ ಮಾಡಲಾಗಿದ್ದು, ಗಾಂಧೀಜಿಯವರ ಸತ್ಯ, ಅಹಿಂಸೆ ಮತ್ತು ಶಾಂತಿಯ

0: ಸಂದೇಶಗಳನ್ನು ಸಾರುವ ಕಾರ್ಯಕ್ರಮಗಳು ಜರುಗುತ್ತಿವೆ. ಜಾಗತಿಕವಾಗಿ ವಿವಿಧ ಭಾಗಗಳಲ್ಲಿ ಯುದ್ಧ ಮತ್ತು ಸಂಘರ್ಷದ ವಾತಾವರಣ ನೆಲೆಸಿರುವ ಪ್ರಸ್ತುತ ದಿನಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಶಾಂತಿ ಮತ್ತು ಅಹಿಂಸೆಯ ಸಂದೇಶಗಳು ಮತ್ತಷ್ಟು ಪ್ರಸ್ತುತತೆಯನ್ನು ಪಡೆದುಕೊಂಡಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗಾಂಧಿ ಜಯಂತಿಯ ಶುಭ ಸಂದರ್ಭದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಶ್ರದ್ದಾಂಜಲಿ ಸಲ್ಲಿಸಿ ಸಂದೇಶ ನೀಡಿರುವ ರಾಷ್ಟ್ರಪತಿಯವರು, ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ತತ್ವಗಳನ್ನು ಜಾಗತಿಕ ಸಮುದಾಯವು ಅತ್ಯಂತ ಗೌರವದಿಂದ ಕಾಣುತ್ತದೆ ಎಂದು ಹೇಳಿದ್ದಾರೆ. 2047 ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ನಿರ್ಮಿಸುವ ರಾಷ್ಟ್ರೀಯ ಗುರಿಯತ್ತ ದೇಶವು ವೇಗವಾಗಿ ಮುನ್ನಡೆಯುತ್ತಿದ್ದು, ಅಭಿವೃದ್ಧಿಯ ಫಲಗಳು ಪ್ರತಿಯೊಬ್ಬ ನಾಗರಿಕನಿಗೂ ತಲುಪುವಂತೆ ಮಾಡಲು ಸಹಾನುಭೂತಿ ಮತ್ತು ಒಳಗೊಳ್ಳುವಿಕೆಯ ಮೌಲ್ಯಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಚಿಂತನೆಯು ಸರ್ವರ ಕಲ್ಯಾಣ ಮತ್ತು ಅಭ್ಯುದಯದ ತತ್ವವನ್ನು ಆಧರಿಸಿದ ಗಾಂಧೀಜಿಯವರ ಸರ್ವೋದಯ ಕಲ್ಪನೆಯನ್ನು ಪ್ರತಿಬಿಂಬಿಸುತ್ತದೆ ಎಂದ ಅವರು, ನೈತಿಕ ನಡವಳಿಕೆ ಮತ್ತು ಸಕ್ರಿಯ ಪಾಲ್ಗೊಳ್ಳುವಿಕೆಯ ಮೂಲಕ ಸಮರ್ಥ, ಅಭಿವೃದ್ಧಿ ಹೊಂದಿದ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ನಾಗರಿಕರು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಬೇಕು ಎಂದು ಕರೆ ನೀಡಿದ್ದಾರೆ. ದೇಶದ ಮಾಜಿ ಪ್ರಧಾನಮಂತ್ರಿ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯ ಹರಿಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜಯಂತಿಯ ಅಂಗವಾಗಿ ಇಂದು ಇಡೀ ದೇಶ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಿದೆ. 1904 ಅಕ್ಟೋಬರ್ 2 ಉತ್ತರ ಪ್ರದೇಶದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ನಗರ ಅಂದಿನ ಮೊಘಲ್ ಸರಾಯ್ನಲ್ಲಿ ಜನಿಸಿದ ಶಾಸ್ತ್ರಿಯವರು ಕಿರಿಯ ವಯಸ್ಸಿನಲ್ಲಿಯೇ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿ 1921 ಅಸಹಕಾರ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ನಂತರ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಮಹತ್ವದ ಸಚಿವ ಸಂಪುಟ ಖಾತೆಗಳನ್ನು ನಿರ್ವಹಿಸಿದ ಅವರು, ತಮ್ಮ ಪ್ರಾಮಾಣಿಕತೆ, ಸರಳತೆ ಮತ್ತು ದೃಢ ನಾಯಕತ್ವ ಗುಣಗಳಿಂದ ನಾಡಿನ ಗಮನ ಸೆಳೆದಿದ್ದರು. ಪ್ರಧಾನಿಯಾಗಿ ದೇಶವನ್ನು ಸಮರ್ಥವಾಗಿ ಮುನ್ನಡೆಸಿದ್ದ ಶಾಸ್ತ್ರಿಯವರ ತ್ಯಾಗ ಮತ್ತು ಸೇವಾ ಮನೋಭಾವವನ್ನು ಸ್ಮರಿಸಿ ನಾಡಿನಾದ್ಯಂತ ವಿವಿಧ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಗುತ್ತಿದೆ. ಗಾಂಧಿ ಜಯಂತಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿಯ ರಾಜ್ಘಾಟ್ ಮತ್ತು ವಿಜಯ್ಘಾಟ್ಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ಆಯೋಜನೆಗೊಂಡಿದ್ದು, ಸಾರ್ವಜನಿಕರ ಅನುಕೂಲಕ್ಕಾಗಿ ದೆಹಲಿ ಸಂಚಾರ ಪೊಲೀಸರು ವಿಶೇಷ ಸಂಚಾರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಮುಖ ಕಾರ್ಯಕ್ರಮಗಳು ನಡೆಯುವಂತಹ ರಾಜ್ಘಾಟ್, ರಿಂಗ್ ರೋಡ್ ಮತ್ತು ಸುತ್ತಮುತ್ತಲಿನ ಸ್ಥಳಗಳಲ್ಲಿ ವಾಹನ ಮತ್ತು ಪಾದಚಾರಿಗಳ ಸುಗಮ ಮತ್ತು ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸಿಕೊಳ್ಳಲು ಈ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಫ್ಲೈ ದುಬೈ FZ-1073 ವಿಮಾನದ ಪೈಲಟ್ ಮತ್ತು ಭಾರತೀಯ ಪ್ರಜೆಯಾಗಿರುವಂತಹ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರ ಆರೋಗ್ಯ ಸ್ಥಿತಿಯನ್ನು ನಿರಂತರವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸೌದಿ ಅರೇಬಿಯಾದ ತಬುಕ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದ ನಂತರ ಹೆಚ್ಚಿನ ವೈದ್ಯಕೀಯ ಆರೈಕೆ ಮತ್ತು ಚೇತರಿಕೆಗಾಗಿ ಅವರನ್ನು ಯುಎಇಯ ಅಬುದಾಬಿಗೆ ಸ್ಥಳಾಂತರ ಮಾಡಲಾಗಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಯುಎಇಯಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಕ್ಯಾಪ್ಟನ್ ಮಚ್ಚರ್ ಅವರ ಕುಶಲೋಪರಿ ವಿಚಾರಿಸಿದ್ದು, ಇದಕ್ಕೂ ಮುನ್ನ ಅವರ ಕುಟುಂಬವನ್ನು ಭೇಟಿಯಾಗಿ ಕ್ಯಾಪ್ಟನ್ ಅವರ ಆರೋಗ್ಯ ಮತ್ತು ಚೇತರಿಕೆಗೆ ಅಗತ್ಯವಿರುವಂತಹ ಎಲ್ಲಾ ರೀತಿಯ ಸಹಕಾರ ನೀಡುವ ಭರವಸೆಯನ್ನು ಯುಎಇಯಲ್ಲಿರುವಂತಹ ಭಾರತೀಯ ರಾಯಭಾರಿ ವಹಿಸಿದ್ದಾರೆ. ಅಬುದಾಬಿಯಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಮತ್ತು ದುಬೈನಲ್ಲಿರುವಂತಹ ಕಾನ್ಸುಲೇಟ್ ಸ್ಥಳೀಯ ಅಧಿಕಾರಿಗಳೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದು, ಸ್ಮಿತ್ ಮಚ್ಚರ್ ಅವರ ಶೌರ್ಯ ಮತ್ತು ಧೈರ್ಯವನ್ನು ವಿದೇಶಾಂಗ ಸಚಿವಾಲಯ ಮತ್ತೊಮ್ಮೆ ಪ್ರಶಂಸಿಸಿದೆ. ವಿಪತ್ತಿನ ಸಮಯದಲ್ಲಿ ಅವರು ತೋರಿದಂತಹ ಸಮಯ ಪ್ರಜ್ಞೆ ಮತ್ತು ಸಾಹಸಕ್ಕೆ ಜಗತ್ತಿನಾದ್ಯಂತ ವ್ಯಕ್ತವಾಗುತ್ತಿರುವಂತಹ ಮೆಚ್ಚುಗೆ ಮತ್ತು ಬೆಂಬಲಕ್ಕೆ ಸಚಿವಾಲಯ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದೆ. ವಿಮಾನಯಾನ ಮತ್ತು ನಾಗರಿಕರ ಸುರಕ್ಷತೆಗೆ ಅಪಾಯ ಉಂಟುಮಾಡುವ ಕೃತ್ಯವನ್ನು ಸಹಿಸಲಾಗುವುದಿಲ್ಲ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ತಿಳಿಸಿದ್ದಾರೆ. ದುಬೈನಿಂದ ಟೆಲ್ ಅವಿವ್ಗೆ ತೆರಳುತ್ತಿದ್ದಂತಹ ಫ್ಲೈ ದುಬೈ ವಿಮಾನದಲ್ಲಿ ಬುಧವಾರ ನಡೆದಂತಹ ದಾಳಿಯ ಕುರಿತು ಪ್ರತಿಕ್ರಿಯಿಸಿರುವಂತಹ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಕ್ತಾರ ಸ್ಟೀಫನ್ ದುಬಾರಿಕ್, ಘಟನೆಯಲ್ಲಿ ಭಾರಿ ಅನಾಹುತ ತಪ್ಪಿದ್ದಕ್ಕೆ ಪ್ರಧಾನ ಕಾರ್ಯದರ್ಶಿ ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಯಾಣಿಕರ ಸುರಕ್ಷತೆ ಖಚಿತಪಡಿಸಿ ತನಿಖೆ ನಡೆಸುತ್ತಿರುವಂತಹ ಎಲ್ಲ ಅಧಿಕಾರಿಗಳಿಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಘಟನೆಯ ಎಲ್ಲಾ ಬೆಳವಣಿಗೆಗಳನ್ನು ವಿಶ್ವಸಂಸ್ಥೆ ನಿಗಾ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ದಾಳಿಕೋರನನ್ನು ಎದುರಿಸಿ ಪ್ರಯಾಣಿಕರ ಜೀವ ಉಳಿಸಲು ಧೈರ್ಯ ಪ್ರದರ್ಶಿಸಿದ ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರನ್ನು ವಿಶ್ವಸಂಸ್ಥೆಯಲ್ಲಿನ ಭಾರತದ ಖಾಯಂ ನಿಯೋಗ ಶ್ಲಾಘಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ

ಪ್ರತಿ ಬುಧವಾರ 9:15ಕ್ಕೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ಜರುಗುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವಂತಹ ಕ್ರಮಗಳ ಕುರಿತ ಒಂದು ವರದಿ ಇದೀಗ ಮೂಡಿಬರಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಮತ್ತು ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿದ್ದಂತಹ ಕೆಟ್ಟ ಸಾಲದ ಪ್ರಮಾಣ 15%ಕ್ಕೆ ಏರಿರುವುದು ಬೆಳಕಿಗೆ ಬಂತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ, ಪರಿಹಾರ, ಮರುಬಂಡವಾಳ ಹೂಡಿಕೆ ಮತ್ತು ಸುಧಾರಣೆಗಳನ್ನು ಒಳಗೊಂಡಂತಹ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವಂತಹ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ರಕ್ಷಣಾ ಸಚಿವಾಲಯದ ಸಾರ್ವಜನಿಕ ಸಂಪರ್ಕ ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮತ್ತು ಡಿಡಿ ನ್ಯೂಸ್ ಮಿಜೋರಂ ನಿರ್ದೇಶಕರಾಗಿದ್ದಂತಹ ನಂಪೈ ಬೌಂಗ್ ಮಾರಿ ಮೈಂಡ್ ಅವರ ಅಕಾಲಿಕ ನಿಧನಕ್ಕೆ ರಕ್ಷಣಾ ಸಚಿವಾಲಯ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ. ಐಜ್ವಾಲ್ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮಾರಿನ್ ಮೈ ಅವರೊಂದಿಗೆ ಇಂಪಾಲಾದ ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಮತ್ತು ಹಿರಿಯ ಐಎಎಸ್ ಅಧಿಕಾರಿ ಡಾ ಎಂಗಾಮ್ ಪೇಮ್ ಮತ್ತು ಮತ್ತೊಬ್ಬ ಸರ್ಕಾರಿ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ರಕ್ಷಣಾ ಸಚಿವಾಲಯದ ವಕ್ತಾರರಾಗಿ ಮತ್ತು ರಕ್ಷಣಾ ವರದಿಗಾರಿಕೆಯಲ್ಲಿ ನಂಪೈ ಬೌಂಗ್ ಮಾರಿನ್ ಮೈ ಅವರು ಸಲ್ಲಿಸಿದ ಸುದೀರ್ಘ ಮತ್ತು ಶ್ರೇಷ್ಠ ಸೇವೆಯನ್ನು ಸಚಿವಾಲಯವು ಗೌರವದಿಂದ ಸ್ಮರಿಸಿದೆ. ರಕ್ಷಣಾ ಪಡೆಗಳ ಚಟುವಟಿಕೆ ಮತ್ತು ಸಾಧನೆಗಳನ್ನು ಅತ್ಯಂತ ನಿಷ್ಠೆಯಿಂದ ವರದಿ ಮಾಡಿ ಅವುಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಅವರು ವಹಿಸಿದ ಪಾತ್ರ ಮತ್ತು ನೀಡಿರುವ ಕೊಡುಗೆ ಎಂದೆಂದಿಗೂ ಸ್ಮರಣೀಯ ಎಂದು ಸಚಿವಾಲಯ ಗೌರವ ನಮನ ಸಲ್ಲಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಕೂಡ ಮೃತ ಸಿಬ್ಬಂದಿಗಳ ಕುರಿತು ಸಂತಾಪವನ್ನು ಸೂಚಿಸಿದ್ದು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ 2026ರ ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಬೇಟೆ ಮುಂದುವರೆಸಿರುವಂತಹ ಭಾರತ ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತಪಡಿಸಿಕೊಂಡಿದೆ. ಭಾರತದ ಪುರುಷರ ಹಾಕಿ ತಂಡ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು 4-3 ಗೋಲುಗಳಿಂದ ಸೋಲಿಸಿ ಫೈನಲ್ ಪ್ರವೇಶ ಪಡೆದಿದೆ. ಕ್ರಿಕೆಟ್ ತಂಡ ಶ್ರೀಲಂಕಾವನ್ನು 124 ರನ್ಗಳಿಂದ ಮಣಿಸಿ ಚಿನ್ನದ ಪದಕಕ್ಕೆ ಪಂದ್ಯಕ್ಕೆ ಅರ್ಹತೆಯನ್ನು ಪಡೆದಿದೆ. ಪುರುಷರ 97 kg ಗ್ರೀಕೋ ರೋಮನ್ ಕುಸ್ತಿಯಲ್ಲಿ ನಿತೇಶ್ ಸಿವಾಚ್ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 1962ರ ಬಳಿಕ ಏಷ್ಯನ್ ಗೇಮ್ಸ್ನಲ್ಲಿ ಈ ವಿಭಾಗದಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಬೆಳ್ಳಿ ಪದಕ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ, ಗಣ್ಯರಿಂದ ಗೌರವ ನಮನ, ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾ ಆಯೋಜನೆ. ಜಾಗತಿಕ ಸಂಘರ್ಷಗಳ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಂದೇಶಗಳು ಮತ್ತಷ್ಟು ಪ್ರಸ್ತುತ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜಯಂತಿ, ದೇಶದಾದ್ಯಂತ ಗೌರವ ನಮನ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಆರೋಗ್ಯ ಸ್ಥಿತಿ ನಿರಂತರ ಪರಿಶೀಲನೆ, ಕೇಂದ್ರ ವಿದೇಶಾಂಗ ಸಚಿವಾಲಯ. ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಭೇಟಿ ಮುಂದುವರಿಸಿದ ಭಾರತ ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 7:45. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಗಾಂಧಿನಗರ ಚಿತ್ರದ ಗೀತೆ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಸಂಗಡಿಗರು. ಟಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ನಿರ್ದೇಶನ.

0: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ನನ್ನೊಬ್ಬನಿಗಲ್ಲ, ನಮ್ಮಿಬ್ರಿಗೂ ಸೇರಿ.
0: ಅದ್ ಹೇಗೆ?
1: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್.
2: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
3: ಇನ್ನು ಮುಂದೆ ಕೇಳಿ BK ಸುಮಿತ್ರಾ ಅವರು ಹಾಡಿರುವಂತಹ ಒಂದೇ ಕುಲ ಒಂದೇ ದೈವ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿಗಳ ಈ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಕೇಳ್ತಾ ಇದ್ದೀರಾ ಚಿತ್ರಗೀತೆಗಳನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಇನ್ನು ಮುಂದೆ ಕೇಳಿ ಕ್ರಾಂತಿಯೋಗಿ ಮಹಾದೇವರು ಚಿತ್ರದ ಗೀತೆ, ಹಾಡಿದ್ದಾರೆ ವಿಜಯ್ ಅರಸ್ ಹಾಗೂ ಸಂಗಡಿಗರು. ಓಂ ಸಾಯಿ ಪ್ರಕಾಶ್ ಹಾಗೂ ಶ್ರೀಚಂದ್ರು ಅವರ ಸಾಹಿತ್ಯಕ್ಕೆ ಬಿ ಬಲರಾಮ್ ಅವರ ಸಂಗೀತ.

ಕೇಳಿ ಕಲ್ಪವೃಕ್ಷ ಚಿತ್ರದ ಗೀತೆ. ಮನ್ನಾಡೆ ಅವರು ಹಾಡಿದ್ದಾರೆ. ಕೂರ ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಜಯದೇವ್ ಅವರ ಸಂಗೀತ.

0: ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನ ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ಸ್ವಚ್ಛತಾ ಹಿ ಸೇವಾ ಸಂವಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂವಾದದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಎಚ್ಎಸ್ ಸುರೇಶ್, ಹಿರಿಯ ಗಾಂಧಿವಾದಿಗಳು. ಇವರನ್ನು ಸಂದರ್ಶಿಸುತ್ತಾರೆ ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು. ಇದು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ಆಕಾಶವಾಣಿ ಸಮಯ ಆಗಲಿದೆ 8 ಗಂಟೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
1: ಫಾರ್ಗಿವರ್, ಹೋಲಿ ಡಿಸ್ಪೆನ್ಸರ್ ಆಫ್ ಆಲ್ ಪವರ್ಫುಲ್ ಗುಡ್ ಜಸ್ಟಿಸ್, ಇನ್ ಹಿಂದಿ ಇಟ್ ಇಸ್ ಅನುವಾಡ್ ಇನ್ ಹಿಂದಿ, ಪರಮೇಶ್ವರ್ ಕೆ ನಾಮ ಪರ್ ಜೋ ಅತ್ಯಂತ ದಯಾಲು ಕ್ಷಮಾಶೀಲ್ ಔರ್ ಕೃಪಾಲು ಹೈ, ಔರ ಮಜ್ದ ಕೆ ನಾಮ ಕಿ ಸ್ತುತಿ ಹೋ ಜೋ ಅನಾಡಿ ಕಾಲ್ ಸೆ ವಿದ್ಮಾನ್ ಹೈ, ವಿದ್ವಾನ್ ಹೈ ಔರ್ ಅನಂತ ಕಾಲ್ ತಕ್ ವಿದ್ವಾನ್ ರಹೆಂಗೆ, ಉನ್ಕಾ ಏಕ್ ನಾಮ ಹೈ ಪರಮೇಶ್ವರ್ ದಯಾಲು ಆತ್ಮ ಜೋ ಸಭಿ ಆಧ್ಯಾತ್ಮಿಕ ಸಬ್ಸೆ ಅಧಿಕ ಆಧ್ಯಾತ್ಮಿಕ ಹೈ, ಉನ್ಕಾ ಏಕ್ ನಾಮ ಹೈ ಔರ ಮಜ್ದ ಸ್ವರ್ಗ್ನ ಪ್ರಭು, ವ ಪ್ರಭು ಹೈ ಮಹಾನ್ ಶಕ್ತಿಶಾಲಿ ಬುದ್ಧಿಮಾನ್ ಸೃಷ್ಟಿಕರ್ತ ಪಾಲನ್ಹಾರ್ ರಕ್ಷಕ್ ಸಮರ್ಥಕ್ ಧರ್ಮಿ ಕ್ಷಮಾಶೀಲ್ ಸರ್ವಶಕ್ತಿಮಾನ್ ಔರ್ ನ್ಯಾಯಕ್ಕೆ ಪವಿತ್ರ ದಾತ. ಆಮೀನ್.
2: ಸಂಪೂರ್ಣ ಸಂಸಾರ ಕಾ ಏಕ್ ಹಿ ಈಶ್ವರ್ ಹೈ ಔರ್ ವಹಿ ಸರ್ವತ್ರ ವ್ಯಾಪ್ತ ಹೈ. ಸಿಖ್ ಧರ್ಮ ಕಿ ಪ್ರಾರ್ಥನಾ.
3: राष्ट्र आज राष्ट्रपिता महात्मा गांधी और पूर्व प्रधानमंत्री लाल बहादुर शास्त्री की जयंती पर श्रद्धा सुमन अर्पित कर रहा है. इस अवसर पर देश भर में विभिन्न कार्यक्रमों का आयोजन किया जा रहा है. राष्ट्रीय राजधानी दिल्ली में महात्मा गांधी की समाधि राजघाट और शास्त्री जी की समाधि विजयघाट पर प्रार्थना सभाएं हो रही हैं. विदेशों में भी भारतीय मिशनों में राष्ट्रपिता को श्रद्धा सुमन अर्पित किए जा रहे हैं.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 8:30. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ವೀರಪ್ಪ ನಾಯಕ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ನಾರಾಯಣ್ ಹಾಗೂ ಫಿಯಾಸ್. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತ.

ಜಿಂದಾಬಾದ್ ಚಿತ್ರದ ಗೀತೆಯನ್ನ ಕೇಳಿದ್ರಿ ರಾಜೇಶ್ ಕೃಷ್ಣನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಸಂಗೀತ ಹಾಗೂ ಸಾಹಿತ್ಯ ವಿ ಮನೋಹರ್ ಅವರದಾಗಿತ್ತು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ದೇವರ ಮಕ್ಕಳು ಚಿತ್ರದ ಗೀತೆ ಹಾಡಿದ್ದಾರೆ ನವೀನ್ ಕೃಷ್ಣ ಹಾಗೂ ಸಂಗಡಿಗರು. ಜಿಎಸ್ ಶಿವರುದ್ರಪ್ಪನವರ ಈ ಸಾಹಿತ್ಯಕ್ಕೆ ಹಂಸಲೇಖ ಅವರ ಸಂಗೀತ.

ಹಗಲು ವೇಷ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಬರಗೂರು ರಾಮಚಂದ್ರಪ್ಪ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರ ಸಂಗೀತ ನಿರ್ದೇಶನವಿತ್ತು. ಇದಾಗಿತ್ತು ಈ ಹೊತ್ತಿನ ಚಿತ್ರಗೀತೆಗಳು.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 10 ಗಂಟೆಗೆ ಸ್ವಚ್ಛತಾ ಹಿ ಸೇವಾ ಸಂವಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂವಾದದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಎಚ್ಎಸ್ ಸುರೇಶ್, ಹಿರಿಯ ಗಾಂಧಿವಾದಿಗಳು. ಇವರನ್ನು ಸಂದರ್ಶಿಸಲಿದ್ದಾರೆ ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು. ಇದು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಥೆಗಾರ್ತಿ ಶಿವಲೀಲಾ ಎಸ್ ಧನ್ನಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೀರಜಾ ಕಾರಟಗಿ. ಕಲಬುರಗಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ಚರ್ಮ ಸಮಸ್ಯೆಗಳಲ್ಲಿ ಒಂದಾದ ಹುಳುಕಡ್ಡಿ ಹಾಗೂ ಕೂದಲು ಉದುರುವಿಕೆಗೆ ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ರಕ್ಷಿತ್ ಡಿ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನವನವ ಪ್ರಶ್ನೆಗಳು, ನವನವ ಪರೀಕ್ಷೆಗಳು, ದಿವಸಾಬ್ದ ಯುಗಚಕ್ರ ತಿರುತಿರುಗಿದಂತೆ. ನವನವ ಪ್ರಶ್ನೆಗಳು, ನವನವ ಪರೀಕ್ಷೆಗಳು, ದಿವಸಾಬ್ದ ಯುಗಚಕ್ರ ತಿರುತಿರುಗಿದಂತೆ. ಪ್ರವಹಿಪ್ಪುದವರಂತೆ ಪೌರುಷ ಹಿತ ಪ್ರಜ್ಞೆ ಅವಿರತದ ಚೈತನ್ಯ ಮಂಕುತಿಮ್ಮ. ಪ್ರವಹಿಪ್ಪುದವರಂತೆ ಪೌರುಷ ಹಿತ ಪ್ರಜ್ಞೆ ಅವಿರತದ ಚೈತನ್ಯ ಮಂಕುತಿಮ್ಮ.

ನಂತರ ಮನುಷ್ಯನ ಪ್ರಯತ್ನ ಹೇಗಿರಬೇಕು, ಜೀವನದಲ್ಲಿ ಹೇಗಿರಬೇಕು ನಾವು ಅನ್ನೋದನ್ನ ತಿಳಿಸ್ತಾರೆ. ಬಹಳ ವಿಶೇಷ ಗುಂಡಪ್ಪನವರದು ಅಂತ ಹೇಳಿದ್ರೆ ಮಂಗುತಿಮ್ಮನ ಕಗ್ಗ ಆಧ್ಯಾತ್ಮಿಕ ಚಿಂತನೆ ಅಂತ ನಾವು ಅನ್ಕೋತೀವಿ. ಹಾಗಲ್ಲ, ಬರೀ ಆಧ್ಯಾತ್ಮವನ್ನು ಕುರಿತು, ಆತ್ಮವನ್ನು ಕುರಿತು, ಮೋಕ್ಷವನ್ನು ಕುರಿತು ಗುಂಡಪ್ಪನವರು ಹೆಚ್ಚು ಮಾತಾಡೋದೇ ಇಲ್ಲ, ತಿಳಿಸ್ತಾರೆ ಇಲ್ಲ ಅಂತಲ್ಲ. ಅವ್ರಿಗೆ ಬಹಳ ಮೆಚ್ಚುಗೆ ಆಗಿರೋದು, ಇಷ್ಟವಾಗಿರೋದು ಅಂತ ಹೇಳಿದ್ರೆ ಇಂದಿನಿಂದಿನ ಬದುಕು, ಜಗತ್ತು, ನಾವೆಲ್ಲ ಇಲ್ಲಿ ಜೀವಿಸಿದ ಮೇಲೆ ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯಗಳ ಬಗ್ಗೆ ನಮ್ಮನ್ನು ಎಚ್ಚರಿಸ್ತಾರೆ. ಅದೇ ಗುಂಡಪ್ಪನವರ ವಿಶೇಷ. ಹಾಗಾಗಿ ಭಗವದ್ಗೀತೆಯನ್ನು ಕೂಡ ಅವರು ಮೋಕ್ಷಾರ್ಥ ಅಲ್ಲ, ಲೋಕ ಕಲ್ಯಾಣಾರ್ಥವಾಗಿರಬೇಕಾದದ್ದು ಅನ್ನೋ ಮಾತನ್ನ ಭಗವದ್ಗೀತಾ ತಾತ್ಪರ್ಯ ಜೀವನ ಧರ್ಮಯೋಗದಲ್ಲಿ ತಿಳಿಸಿದ್ದಾರೆ. ನೋಡಿ, ನವನವ ಪ್ರಶ್ನೆಗಳು, ನವನವ ಪರೀಕ್ಷೆಗಳು ಅನ್ನೋದನ್ನು ವಿಚಾರ ಮಾಡ್ತಾ ಹೇಳ್ತಾರೆ. ದಿವಸ, ವರ್ಷ, ಯುಗ ಅಂತ ಎಣಿಕೆ ಕಾಲಚಕ್ರ ತಿರುಗ್ತಾ ಹೋಗ್ತಾ ಇದೆ. ಆಯುನಶ್ಯತಿ ಪಶ್ಯತಾಂಬದಿನಂ ಯಾತಿ ಕ್ಷೇಮ ಯೌವನಂ ಪ್ರತ್ಯಯ ಅಂತ ಕಥಾ ನಪುನ ದಿವಸ ಕಾಲೋ ಜಗದ್ಭಕ್ಷ ಅನ್ನೋ ಮಾತನ್ನು ಹೇಳಿದ್ದಾರೆ. ಹೊಸ ಹೊಸದಾಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಪರೀಕ್ಷೆಗಳು ನಮ್ಮ ಎದುರು ನಿಲ್ತಾ ಇದೆ. ನಾಗರಿಕತೆ, ತಂತ್ರಜ್ಞಾನ, ವಿಜ್ಞಾನ, ಕಲೆ ಮುಂತಾದೆಲ್ಲ ನಿರಂತರ ಬದಲಾವಣೆಗಳಿಂದ ಅನೇಕ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತೆ. ಹಾಗೆ ಅನೇಕ ಪ್ರಶ್ನೆಗಳಿಗೆ ನಾವು ಎದುರಾಗ್ತೇವೆ. ಸಂಶೋಧನೆ, ಬದಲಾವಣೆಗಳಿಗೆ ಅನುಗುಣವಾಗಿ ಅದರ ಹುಡುಕನ ಪ್ರಯತ್ನ ಮಾಡ್ತೇವೆ. ಪೌರುಷ ಸರ್ವರಿಗೂ ಒಳ್ಳಿತನಾಗ್ತಕ್ಕಂತಹ ಒಂದು ಪ್ರಜ್ಞೆ, ಕಾರ್ಯಕೌಶಲ, ಯಂತ್ರ ಸಾಧನೆ ಬೆಳೆದು ಬರ್ತಾ ಹೋಗುತ್ತೆ. ಅವಿರತವಾಗಿ ಬಿಡುವಿಲ್ಲದೆ ಪ್ರವಹಿಸ್ತಾ ಇರತಕ್ಕಂತಹ ಪೌರುಷ ಹಾಗೂ ಹಿತವಾದ ಪ್ರಜ್ಞೆ, ಇವು ನಿರಂತರವಾದ ಚೈತನ್ಯ ನದಿಯಾಗಿದೆ. ಸಹಸ್ರಾರು ವರ್ಷಗಳಿಂದ ಸೃಷ್ಟಿಯ ರಹಸ್ಯದ ಬಗ್ಗೆ ಪ್ರಶ್ನೆಗಳು ಬರ್ತಾ ಇದೆ. ಸಂಗೀತ, ಸಾಹಿತ್ಯ, ಕಲೆ, ವಿಜ್ಞಾನ, ಭೌತೋಮುಖ ಪ್ರತಿಭೆಗಳು ಹೊರಹೊಮ್ಮತಾ ಇದೆ. ಸಾಕು ಅನ್ನೋ ಹಾಗಿಲ್ಲ, ಸೋತೆರೆಂಬ ಹತಾಶೆ ಇಲ್ಲ. ಬುಸುಗುಡುತ್ತಿರುವ ಸಂಸ್ಕೃತಿ, ನಾಗರಿಕತೆಯ ಐಹಿಕ ಸುಖ, ಆಂತರಿಕ ನೆಮ್ಮದಿ, ಇವುಗಳನ್ನು ಅರಸುವ ಕರ್ಮಗಳು ನಡೀತಾನೇ ಇವೆ. ಕಾಲ ಸರಿದು ಹೋಗ್ತಾ ಇದೆ, ಕಾಲಚಕ್ರ ತಿರುಗ್ತಾ ಇದೆ. ಮೇಲು ಕೇಳು, ಮೇಲು ಕೆಳಗಾಗ್ತಾ ಇದೆ, ಕೆಳಗು ಮೇಲಾಗ್ತಾ ಇದೆ. ಅದರಂತೆ ಪೌರುಷ, ಹಿತಪ್ರಜ್ಞೆ, ಸರಿಯಾದ ಬುದ್ಧಿ ನಿರಂತರವಾಗಿ ಪ್ರವಹಿಸ್ತಾ ಇರತಕ್ಕಂತಹ ಚೈತನ್ಯಗಳಾಗಿವೆ.

ಸಾರ್ವಲೌಕಿಕ ಸೌಖ್ಯ ನೆಲೆಸುವನ್ನೆಗಮ್ಮಿಳೆಯೊಳ್ ಓರ್ವನುಂ ಸುಖಿಯಲ್ ತು ದಿಟದಿ ಪೂರ್ಣದಲ್ಲಿ. ಸಾರ್ವಲೌಕಿಕ ಸೌಖ್ಯ ನೆಲೆಸುವನ್ನೆಗಮ್ಮಿಳೆಯೊಳ್ ಓರ್ವನುಂ ಸುಖಿಯಲ್ ತು ದಿಟದಿ ಪೂರ್ಣದಲ್ಲಿ. ಓರ್ವನು ಬಸದ ಬಿಸಿ ವಿಷವಾಯುವಾಗಿ ತಾನ್ ಉರ್ವರೆಯ ಮುಸುಕೀತು ಮಂಕುತಿಮ್ಮ. ಓರ್ವನು ಬಸದ ಬಿಸಿ ವಿಷವಾಯುವಾಗಿ ತಾನ್ ಉರ್ವರೆಯ ಮುಸುಕೀತು ಮಂಕುತಿಮ್ಮ.

ಸಾರ್ವಲೌಕಿಕ ಸೌಖ್ಯ ನೆಲಸುವನ್ನಗಂ ಇಳೆಯೊಳ್ ಅಂತ ಪ್ರಾರಂಭವಾಗಿರ್ತಕ್ಕಂತಹದ್ದು. ಇದನ್ನು ತುಂಬಾ ಗಂಭೀರವಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಲೋಕದ ಎಲ್ಲರಿಗೂ ಸೌಖ್ಯ, ಭೂಮಿಯಲ್ಲಿ ಸ್ಥಿರವಾಗಿರುವವರೆಗೆ ಒಬ್ಬನೂ ನಿಜವಾದ ಅರ್ಥದಲ್ಲಿ ಪೂರ್ಣ ಸುಖಿಯಾಗಿದ್ದಾನೆ ಅನ್ನೋ ಹಾಗಿಲ್ಲ. ಒಬ್ಬ ದುಃಖದಿಂದ ಬಿಡುವ ನಿಟ್ಟಿಸಲಿದೆಯಲ್ಲ, ಅದು ವಿಷಯವಾಗಿ ಭೂಮಿಯನ್ನು ಮುಸುಕ್ತಾ ಇದೆ, ಎಚ್ಚರ ಇರಲಿ. ಸಮಾಜದಲ್ಲೆಲ್ಲರೂ ಒಂದಲ್ಲ ಒಂದು ಕಾರಣದಿಂದ ಗೊತ್ತಿದ್ದೋ ಗೊತ್ತಿಲ್ವೋ ಪರಸ್ಪರ ಸಂಬಂಧವನ್ನು ಹೊಂದಿರ್ತಾರೆ. ಕೊಡು ಕೊಡುವ ನಂಟು ಇದ್ದೇ ಇದೆ, ಗಿವ್ ಅಂಡ್ ಟೇಕ್ ಪಾಲಿಸಿ. ಒಂದು ಕಡೆ ಜನ ಯಾವಾಗಲೂ ಕಷ್ಟದಲ್ಲಿದ್ದರೆ ಮತ್ತೊಂದು ಕಡೆ ಜನರು ಪೂರ್ಣವಾಗಿ ಸುಖ ಅನುಭವಿಸೋಕೆ ಸಾಧ್ಯ ಇಲ್ಲ. ಪ್ರವಾಹ ಪೀಡಿತ ನೆರವು ನೀಡಬೇಕಾದ್ರೆ

0: ಹ್ಯಾಪಿ, ಲೆಟ್ ಮೈ ನೇಬರ್ ಬಿ ಹ್ಯಾಪಿ, ಲೆಟ್ ಮೈ ಫ್ರೆಂಡ್ಸ್ ಬಿ ಹ್ಯಾಪಿ, ಸೋ ದಟ್ ಐ ಕ್ಯಾನ್ ಬಿ ಹ್ಯಾಪಿ ಅಂತ ಕೊನೆಗೆ ಹೇಳ್ತಾರೆ. ಅಂದ್ರೆ ಇವರೆಲ್ಲರೂ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅಂತ. ಅಂದ್ರೆ ಮನೆ ಪಕ್ಕದಲ್ಲಿ ಯಾರೋ ಗಲಾಟೆ ಮಾಡ್ತಾ ಇದ್ರೆ, ಅಳ್ತಾ ಇದ್ರೆ, ನಾವು ಮನೇಲಿ ಕೂತ್ಕೊಂಡು ಸಂಗೀತ ಕೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ನೆಮ್ಮದಿಯಾಗಿದ್ದು ಪಕ್ಕದ ಮಂದಿ ಇನ್ಯಾವುದೋ ಕೆಟ್ಟ ವಾಸನೆ ಬರ್ತಾ ಇದ್ರೆ ನಾವು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅಕ್ಕಪಕ್ಕದ ಮನೆಯವರು ಕೂಡ ಚೆನ್ನಾಗಿದ್ರೆ ಮಾತ್ರ ನಾವು ಚೆನ್ನಾಗಿರೋಕೆ ಸಾಧ್ಯ. ಹಾಗೆ ಅಕ್ಕಪಕ್ಕ ಅಂತ ಅಷ್ಟೇ ಅಲ್ಲ, ಸಮಾಜದ ಇತರ ವರ್ಗದ ಜನವು ಕೂಡ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ದೊಡ್ಡ ಮಾತನ್ನ ಗುಂಡಪ್ಪನವರು ತಿಳಿಸಿದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ನಮ್ಮ ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
2: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
1: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವು ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,
2: ಹರಿ ನಿನ್ನ ಚರಣಗಳ
1: ವಚನಗಳು,
2: ಉಳ್ಳವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ

ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

ಕಾಣು. ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.

0: ಈಡಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 9:05. ಗೀತ ಪಲ್ಲವ ಚಿತ್ರಗೀತೆಯೊಂದನ್ನು ಆಲಿಸುವಿರಿ. ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಕೆ ಎಸ್ ನರಸಿಂಹಸ್ವಾಮಿ ವಿರಚಿತ ಈ ಗೀತೆಗೆ ಸಿ ಅಶ್ವಥ್ ಅವರ ಸಂಗೀತ.

ಗೀತ ಪಲ್ಲವ ಕಾರ್ಯಕ್ರಮದಲ್ಲಿ ಒಂದು ಚಿತ್ರಗೀತೆಯನ್ನ ಕೇಳಿದರೆ ಆಕಾಶವಾಣಿ ಸಮಯ ಆಗಲಿದೆ 9:10. ಇನ್ನು ಮುಂದೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಮೂಡಿಬರುವುದು ದೆಹಲಿ ಕೇಂದ್ರದಿಂದ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 600 kHz. ಸಮಯ ಆಗಿದೆ 9:45.

ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇತಿಹಾಸದ ಪುಟಗಳಲ್ಲಿ ಕೆಲವು ದಿನಗಳು ಕೇವಲ ದಿನಾಂಕಗಳಾಗಿ ಉಳಿಯೋದಿಲ್ಲ. ಅವು ಒಂದು ರಾಷ್ಟ್ರದ ಆತ್ಮಸಾಕ್ಷಿಯನ್ನ, ಮೌಲ್ಯಗಳನ್ನ ಮತ್ತು ಮಾನವೀಯತೆಯ ದಾರಿಯನ್ನ ನೆನಪಿಸುವಂತಹ ಪವಿತ್ರ ಸಂದರ್ಭಗಳಾಗತ್ತೆ. ಅಂತಹ ಮಹತ್ವದ ದಿನವೇ ಅಕ್ಟೋಬರ್ 2 ಅಂತ ನಾವು ಹೇಳ್ಬೋದು. ಇದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಮಾತ್ರ ಅಲ್ಲ, ಸರಳತೆ, ಪ್ರಾಮಾಣಿಕತೆ ಮತ್ತು ಕರ್ತವ್ಯ ನಿಷ್ಠೆಯ ಪ್ರತೀಕವಾಗಿದ್ದಂತಹ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವೂ ಹೌದು. ಒಬ್ಬರು ಅಹಿಂಸೆಯ ಅಸ್ತ್ರದಿಂದ ಸಾಮ್ರಾಜ್ಯಶಾಹಿಯನ್ನ ಸವಾಲು ಹಾಕಿದವರು, ಮತ್ತೊಬ್ಬರು ಸರಳ ಜೀವನದಿಂದ ಸಾರ್ವಜನಿಕ ಸೇವೆಯ ಅರ್ಥವನ್ನ ತೋರಿಸಿಕೊಟ್ಟವರು, ಜೈ ಜವಾನ್ ಜೈ ಕಿಸಾನ್ ಎಂಬಂತಹ ಮಂತ್ರವನ್ನ ಕೊಟ್ಟಂಥವರು. ಇಂದು ಈ ಇಬ್ಬರು ಮಹನೀಯರಿಗೂ ವಂದಿಸುತ್ತಾ ನಮ್ಮ ಗಾನಗಂಗೆ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಕೇಳಿ ರಶ್ಮಿ ಚಿತ್ರದ ಗೀತೆ, ಹಾಡಿದ್ದಾರೆ ಬಿಆರ್ ಛಾಯಾ. ದೊಡ್ಡರಂಗೇಗೌಡರ ಈ ಸಾಹಿತ್ಯಕ್ಕೆ ಅಗಸ್ತ್ಯ ಅವರ ಸಂಗೀತ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
4: ಗಾಂಧೀಜಿಯವರು ಮೋಹನದಾಸರಿಂದ ಮಹಾತ್ಮರಾದರು. ಅವರು ಅಂದರೆ ಗಾಂಧೀಜಿಯವರ ಮಹತ್ವ ಕೇವಲ ಸ್ವಾತಂತ್ರ್ಯ ಹೋರಾಟದ ನಾಯಕರು ಎಂಬುದಲ್ಲ, ರಾಜಕೀಯ ಹೋರಾಟಕ್ಕೆ ಕೂಡ ನೈತಿಕತೆಯ ಆಯಾಮವನ್ನು ನೀಡಿದರು. ಸತ್ಯಾಗ್ರಹ ಮತ್ತು ಅಹಿಂಸೆ ಅವರ ಹೋರಾಟದ ಎರಡು ಪ್ರಮುಖ ತತ್ವಗಳಾಗಿದ್ದವು. ಅವರ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಅಂದರೆ ಕೇವಲ ವಿದೇಶಿ ಆಳ್ವಿಕೆಯಿಂದ ಮುಕ್ತಿಯಲ್ಲ, ಮನುಷ್ಯನ ಆತ್ಮಗೌರವ, ಸ್ವಾವಲಂಬನೆ ಮತ್ತು ಸಾಮಾಜಿಕ ನ್ಯಾಯದೊಂದಿಗೆ ಸಂಬಂಧಿಸಿದಂತಹ ವಿಶಾಲ ಪರಿಕಲ್ಪನೆಯಾಗಿತ್ತು. ಅವರ ಆತ್ಮಕಥೆ, ಅವರು ನೀಡಿದಂತಹ ಹೆಸರು ಏನು ಅಂದರೆ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು. ಅಂದರೆ ತಮ್ಮನ್ನು ಪರಿಪೂರ್ಣ ವ್ಯಕ್ತಿಯಾಗಿ ಚಿತ್ರಿಸುವ ಬದಲು ತಮ್ಮ ತಪ್ಪುಗಳು ಮತ್ತು ಕಲಿಕೆಗಳನ್ನು ಕೂಡ ಅವರು ಮುಕ್ತವಾಗಿ ದಾಖಲಿಸಿದರು. ಮತ್ತೊಬ್ಬ ಸರಳತೆಯ ಶಿಖರ ಅಂತಾನೆ ಹೇಳಬಹುದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಇವರು ಭಾರತದ 2ನೇ ಪ್ರಧಾನಮಂತ್ರಿಗಳಾಗಿದ್ದರು. ಹೆಸರನ್ನ ಕೇಳಿದಾಗ ನಮಗೆ ನೆನಪಾಗೋದು ಅವರ ಘೋಷಣೆ, ಜೈ ಜವಾನ್ ಜೈ ಕಿಸಾನ್. ಈ ಘೋಷಣೆ ಭಾರತದ ಸೈನಿಕರ ಶೌರ್ಯ ಮತ್ತು ರೈತರ ಪರಿಶ್ರಮ, ಈ ಎರಡನ್ನೂ ರಾಷ್ಟ್ರದ ಭದ್ರತೆ ಮತ್ತು ಅಭಿವೃದ್ಧಿಯ ಅವಿಭಾಜ್ಯ ಅಂಗಗಳಾಗಿ ಗುರುತಿಸಿತು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮಾಗಿಯ ಕನಸು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ರವಿ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ.

ಶ್ರೋತೃಗಳೇ, ಜಯಂತಿಗಳು ಕೇವಲ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡುವಂತಹ ದಿನಗಳಾಗಬಾರದು. ಅವು ಮೌಲ್ಯಗಳ ಪುನರ್ ಸ್ಮರಣೆ ಮಾಡುವಂತಹ ದಿನಗಳಾಗಬೇಕು. ಗಾಂಧೀಜಿಯವರಿಂದ ನಾವು ಸತ್ಯವನ್ನ, ಶಾಸ್ತ್ರೀಜಿಯವರಿಂದ ನಾವು ಸರಳತೆಯನ್ನ, ಇವರಿಬ್ಬರಿಂದಲೂ ಕೂಡ ನಾವು ಕರ್ತವ್ಯ ಹಾಗೂ ಮಾನವೀಯತೆಯನ್ನ ಕಲಿಯಬಹುದು. ಎರಡು ಮಹಾನ್ ವ್ಯಕ್ತಿಗಳ ಸ್ಮರಿಸುವಂತಹ ದಿನ ಇಂದು. ನಮ್ಮ ಬದುಕಿನಲ್ಲಿ ಸತ್ಯಕ್ಕೆ ಸ್ವಲ್ಪ ಹೆಚ್ಚು ಜಾಗ ನೀಡೋಣ, ನಮ್ಮ ಕರ್ತವ್ಯವನ್ನು ಸ್ವಲ್ಪ ಹೆಚ್ಚು ಪ್ರಾಮಾಣಿಕತೆಯಿಂದ ನಿರ್ವಹಿಸೋಣ, ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ ಸ್ವಲ್ಪ ಹೆಚ್ಚು ಮಾನವೀಯತೆಯನ್ನು ನೀಡೋಣ. ಅದೇ ಈ ಮಹನೀಯರಿಗೆ ನಾವು ಸಲ್ಲಿಸುವಂತಹ ಅರ್ಥಪೂರ್ಣವಾದಂತಹ ಗೌರವ ಅಂತ ಹೇಳ್ಬೋದು. ಗಾಂಧೀಜಿಯವರ ಸತ್ಯದ ಬೆಳಕು, ಶಾಸ್ತ್ರೀಜಿಯವರ ಸರಳತೆಯ ದಾರಿ ನಮ್ಮ ಜೀವನವನ್ನ ಇನ್ನಷ್ಟು ಅರ್ಥಪೂರ್ಣವನ್ನಾಗಿಸಲಿ ಅಂತ ಹೇಳ್ತಾ ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮವನ್ನ ಕಡೆಯ ಗೀತೆಯೊಂದು

0: ಇದುವರೆಗೆ ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದರೆ. ಸಮಯ ಆಗಿದೆ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಸ್ವಚ್ಛತಾ ಹೀ ಸೇವಾ ಕುರಿತಂತೆ ಸಂವಾದ ಮೂಡಿಬರಲಿದೆ. ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಡಾಕ್ಟರ್ HS ಸುರೇಶ್, ಹಿರಿಯ ಗಾಂಧಿವಾದಿಗಳು. ಇವರನ್ನು ಸಂದರ್ಶಿಸಲಿದ್ದಾರೆ KC ಶಿವರಾಮ್, ಹಿರಿಯ ಪತ್ರಕರ್ತರು.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ವಿಭಾಗದ ಸಾರಥ್ಯದಲ್ಲಿ ನಡೀತಾ ಇರುವಂತ ಮಹಾತ್ಮ ಗಾಂಧೀಜಿ ಮತ್ತು ಸ್ವಚ್ಛತಾ ಹೀ ಸೇವಾ ಈ ಕುರಿತಂತ ಸಂವಾದಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, 2 ಅಕ್ಟೋಬರ್ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬ. 2014 ಈ ಹುಟ್ಟುಹಬ್ಬವನ್ನು ಮತ್ತಷ್ಟು ಚೈತನ್ಯಶಾಲಿಯಾಗಿ ಮಾಡೋದಕ್ಕಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಸ್ವಚ್ಛ ಭಾರತ ಅಭಿಯಾನವನ್ನು ಆರಂಭ ಮಾಡ್ತಾರೆ. ತದನಂತರ 2017 ಸ್ವಚ್ಛತಾ ಹೀ ಸೇವಾ ಅನ್ನುವಂಥ ಉಪಕ್ರಮದ ಮೂಲಕ ಸ್ವಚ್ಛತೆಗೆ ಮತ್ತಷ್ಟು ಆದ್ಯತೆಯನ್ನು ಕೊಡೋದ್ರ ಮೂಲಕ ಗಾಂಧೀಜಿಯವರ ಸ್ವಚ್ಛತೆಯೇ ದೇವರು ಅನ್ನುವಂಥ ಪರಿಕಲ್ಪನೆಗೆ ದೊಡ್ಡ ಒತ್ತಾಸೆಯನ್ನು ಕೊಡ್ತಾರೆ. ಮಹಾತ್ಮ ಗಾಂಧೀಜಿಯವರ ಜಯಂತಿಯ ಸುಸಂದರ್ಭದಲ್ಲಿ ಸ್ವಚ್ಛತಾ ಹೀ ಸೇವೆ, ಇದರ ಉದ್ದೇಶ ಏನು, ಯಾಕೆ ಸ್ವಚ್ಛತಾ ಹೀ ಸೇವೆಯನ್ನು ಅಂದರೆ ಈ ಉಪಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ, ಉಪಕ್ರಮದ ಮೂಲಕ ಏನೇನು ನಡೆಯುತ್ತೆ, ಈ ಎಲ್ಲ ಸಂಗತಿಗಳ ಬಗ್ಗೆ ಇವತ್ತಿನ ಸಂವಾದದಲ್ಲಿ ನಿಮಗೆ ಮಾಹಿತಿ ನೀಡ್ತಾ ಇದ್ದೀವಿ. ಮಾಹಿತಿ ನೀಡ್ತಿದ್ದಾರೆ ಡಾಕ್ಟರ್ HS ಸುರೇಶ್ ಅವರು, ಹಿರಿಯ ಗಾಂಧಿವಾದಿಗಳು, ಮಾಜಿ ಅಧ್ಯಕ್ಷರು, ಕರ್ನಾಟಕ ಸರ್ವೋದಯ ಮಂಡಳಿ. ಹಾಗೆಯೇ ಕಳೆದ ಬಹುತೇಕ 5 ದಶಕಗಳಿಂದ ವಿದ್ಯಾರ್ಥಿ ಯುವಜನರ ಜೊತೆ ಇವರ ಆತ್ಮೀಯ ಒಡನಾಟ, ನೆಹರು ಕೇಂದ್ರದ ಮೂಲಕ, ರಾಷ್ಟ್ರೀಯ ಸೇವಾ ಯೋಜನೆ ಮೂಲಕ, ಹಾಗೆಯೇ ಯುವ ರೆಡ್ ಕ್ರಾಸ್ ಮೂಲಕ. ಬನ್ನಿ ಮಾತಾಡಿಸೋಣ, ಸಂವಾದಕ್ಕೆ ಶ್ರೀಯುತರನ್ನ ಆಹ್ವಾನಿಸೋಣ. ಸರ್ ನಮಸ್ಕಾರ.
3: ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಗಾಂಧಿವಾದಿಗಳು, ಮಹಾತ್ಮ ಗಾಂಧೀಜಿಯವರನ್ನ ನಾವು ಸ್ಮರಿಸ್ಕೊಳ್ಳೋದೇ ಆದ್ರೆ ಸ್ವಚ್ಛತೆಗೆ ಒಂದು ಆದ್ಯತೆಯನ್ನು ಕೊಡೋದ್ರ ಮೂಲಕನೇ ಜ್ಞಾಪಿಸ್ಕೊಳ್ಬೇಕಾ, ಅಥವಾ ಹೀಗೆ ಕೇಳಿದ್ರೆ ಬಹುಶಃ ಸರಿ ಹೋಗುತ್ತೆ ಅನ್ಸುತ್ತೆ, ಮಹಾತ್ಮ ಗಾಂಧೀಜಿಗೂ ಸ್ವಚ್ಛತೆಗೂ ಏನ್ ಸರ್ ಸಂಬಂಧ?
3: ಕುವೆಂಪು ಅವರು ತಮ್ಮ ಕವನದಲ್ಲಿ ಹೇಳಿದಾಗೆ ಅವರ ಬುದ್ಧ, ಬಸವ, ಗಾಂಧಿ, ಕ್ರಿಸ್ತ, ಜೀಸಸ್, ಮತ್ತೆ ಆ ಕಡೆ ಮೊಹಮ್ಮದ್ ಪೈಗಂಬರ್ ಎಲ್ಲರನ್ನೂ ಜ್ಞಾಪಕ ಮಾಡ್ಕೊಂಡ್ಬಿಟ್ಟು ಹೇಳ್ಕೊತಾರೆ ಅವರು. ಇದನ್ನು ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೋ ಅವತರಿಪ ಸತ್ಯಾವತಾರ. ಗಾಂಧೀಜಿ ಅದೇ ರೀತಿ ನಿತ್ಯವೋ ಅವತರಿಪ ಸತ್ಯಾವತಾರ. ನಮಗೆ ಎಲ್ಲಿ ಯುದ್ಧ ಬರುತ್ತೆ, ಎಲ್ಲಿ ದ್ವೇಷ ಬರುತ್ತೆ, ಎಲ್ಲಿ ಹಿಂಸೆ ಇದೆ, ಎಲ್ಲಿ ವೈಷಮ್ಯ ಇದೆ, ಎಲ್ಲಿ ತಾರತಮ್ಯ ಇದೆ, ಎಲ್ಲಿ ಅನಾಚಾರ ಅತ್ಯಾಚಾರಗಳಿದೆ, ಎಲ್ಲಿ ಭ್ರಷ್ಟಾಚಾರ ಇದೆ, ಎಲ್ಲಿ ಅಸತ್ಯ ಇದೆ, ಅಲ್ಲೆಲ್ಲ ನಮಗೆ ಗಾಂಧೀಜಿ ಜ್ಞಾಪಕ ಬರ್ತಾರೆ. ದುತ್ ಅಂತ ನಮ್ಮ ಮುಂದೆ ನಿಲ್ತಾರೆ. ನಾವು
2: ಎಲ್ಲಿ ನಮ್ಮ ಬೇಡಿಕೆಗಳು ಈಡೇರಬೇಕು ಅಥವಾ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋ ಸಂದರ್ಭದಲ್ಲೂ ಕೂಡ ಈಗ ಧರಣಿ ಸತ್ಯಾಗ್ರಹಗಳು ಮಹಾತ್ಮ ಗಾಂಧೀಜಿಯವರ ಫೋಟೋಗಳಿಲ್ಲದೆ ನಡೆಯೋದೇ ಇಲ್ಲ.
3: ಇವರು ಎಲ್ಲಿ ಅಸಹಾಯಕರಿರ್ತಾರೆ ಅವರ ಪರವಾಗಿಯೂ ಗಾಂಧಿ ನಿಂತಿದ್ದಾರೆ. ಬೌದ್ಧಿಕ ಶಕ್ತಿ ಮತ್ತು ನೈತಿಕ ಶಕ್ತಿ ಇವೆರಡರ ನಡುವೆ ಹೋರಾಟ ನಿರಂತರವಾಗಿ ನಡೀತಾನೆ ಇರುತ್ತೆ. ನಾವು

0: ಯಾವ ಕಡೆ ಇದ್ದೀವಿ ಅನ್ನೋದು ನಮ್ಮ ವ್ಯಕ್ತಿತ್ವನ ಮತ್ತೆ ನಿಲುವನ್ನ ಸ್ಪಷ್ಟಪಡಿಸುತ್ತೆ. ಗಾಂಧೀಜಿ ಯಾವಾಗ್ಲೂ ಸಹ ನೈತಿಕ ಬಲದ ಪರವಾಗಿದ್ದವರು.
1: ಹಾಗಾದ್ರೆ ಗಾಂಧೀಜಿಯವರ ಬದುಕಿನಲ್ಲಿ ಸ್ವಚ್ಛತೆಗೆ ಕೊಟ್ಟಂತ ಆದ್ಯತೆ ಏನು ಅನ್ನೋದೇ ಆದ್ರೆ,
0: ಗಾಂಧೀಜಿಯವರು ನಮ್ಮ ಮಾತು, ಕ್ರಿಯೆ ಮತ್ತು ಪರಿಸರ ಈ ಮೂರು ಸ್ವಚ್ಛವಾಗಿರಬೇಕು ಅನ್ನುವುದು ಗಾಂಧೀಜಿಯವರ ಆಶಯವಾಗಿತ್ತು. ನಾವು ಪ್ರತಿಯೊಬ್ಬರೂ ಕೇವಲ ಪೌರರು ಮಾತ್ರ ಆಗಿರಬಾರ್ದು, ಪೌರ ಕಾರ್ಮಿಕರು ಆಗಿರಬೇಕು. ನಾವು ನಮ್ಮ ಭಂಗಿ ನಾವೇ ಆಗಿರಬೇಕು ಸ್ವತಃ ಅನ್ನುವಂಥದ್ರಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅಂತ ಏನು ಕರಿತೀವಿ ನಾವು, ಶ್ರಮ ಗೌರವ, ಅದರ ಸತ್ವ ಅಡಗಿದೆ. ಶ್ರಮವನ್ನು ಗೌರವಿಸೋದು ಮಾತ್ರ ಅಲ್ಲ, ಶ್ರಮಿಕರನ್ನ ಗೌರವಿಸುವಂತಹದ್ದುವೇ ನಮ್ಮ ಮೂಲಭೂತ ಕರ್ತವ್ಯ ಆಗಬೇಕು ಅನ್ನೋದು ಗಾಂಧಿಯವರ ಆಶಯವಾಗಿತ್ತು.
1: ತಾವು NSS ಅಲ್ಲಿ ಸುದೀರ್ಘ ಕಾಲ ಇದ್ದವರು. ಶ್ರಮಯೇವ ಜಯತೆ NSS ಗೀತೆಯಲ್ಲಿ ಬರುವಂತಹ ಪದ, ಶ್ರಮಿಕರ ಪರವಾಗಿ ಅವರು ನಿಲ್ಲುವಿತ್ತು, ಸ್ವಚ್ಛತೆ ಪರವಾಗಿ ನಿಲ್ಲುವಿತ್ತು. ಅದಕ್ಕೆ ಪೂರಕವಾಗಿ ಯಾವ್ದಾದ್ರು ಘಟನೆಗಳನ್ನ ಹೇಳಬಹುದು ಸರ್?
0: ಗಾಂಧೀಜಿಯವರ ಆಶ್ರಮ ಜೀವನದಲ್ಲೂ ಸಹ ಅತ್ಯುನ್ನತ ಕರ್ತವ್ಯ ಅಂತ ಹೇಳಿದರೆ ನೈರ್ಮಲ್ಯ ಕಾಪಾಡುವಂಥದ್ದು. ಶಾಲೆಗಳಲ್ಲಿ ಅಕ್ಷರ ಕಲಿಕೆಗೆ ಕೊಡುವಷ್ಟೇ ಮಹತ್ವನ ಸ್ವಚ್ಛತೆ ಮತ್ತು ಸ್ವಾಸ್ಥ್ಯಕ್ಕೆ ನೀಡಬೇಕು ಅನ್ನುವಂಥದ್ದು ಅವ್ರ ಉದ್ದೇಶ ಆಗಿತ್ತು. ಅವರು ಹೇಳ್ತಾರೆ ಒಂದು ಕಡೆ, ನಿಮಗೆ ಟಾಯ್ಲೆಟ್ ಇಂಪಾರ್ಟೆಂಟು, ಟೆಂಪಲ್ ಇಂಪಾರ್ಟೆಂಟು ಅಂತ ಕೇಳಿದಾಗ, ನನಗೆ ಟೆಂಪಲ್ಗಿಂತ ಟಾಯ್ಲೆಟ್ ಇಂಪಾರ್ಟೆಂಟು, ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಗಾಡ್ಲಿನೆಸ್ ಅಂತ ಮಾತನ್ನು ಅವ್ರು ಹೇಳ್ತಾರೆ. ಸ್ವಚ್ಛತೆಯಲ್ಲಿ ಸೌಂದರ್ಯ ಇದೆ, ಸ್ವಚ್ಛತೆಯಲ್ಲಿ ದೈವಿಕತೆ ಇದೆ, ಸ್ವಚ್ಛತೆಯಲ್ಲಿ ಆಧ್ಯಾತ್ಮಿಕ ಅನುಭೂತಿಯನ್ನ ಗಾಂಧೀಜಿ ಅನುಭವಿಸಿದ್ ಮಾತ್ರ ಅಲ್ಲ, ನಮಗೂ ಸಹ ಅದನ್ನು ಹೇಳ್ಕೊಟ್ಟಿದ್ದಾರೆ.
1: ಎಷ್ಟೋ ಸರಿ ನಾವು ಇವರ ಸಂದೇಶ, ಮಹನೀಯರು ಕೊಟ್ಟಂತ ಸಂದೇಶ ಈ ಬಗ್ಗೆ ಮಾತಾಡ್ತೀವಿ ಅಷ್ಟೇ, ಆದ್ರೆ ಆ ಸಂದೇಶನ ಸ್ವತಃ ಅನುಷ್ಠಾನಕ್ಕೆ ತಂದಂತ ಕೀರ್ತಿ ಮಹಾತ್ಮ ಗಾಂಧೀಜಿ ಅವರು. ಸ್ವಚ್ಛತೆಯ ದೇವರು ಅಂತ ಹೇಳಿ ಸುಮ್ಮನೆ ಆಗ್ಲಿಲ್ಲ ಅವರು. ಸರ್, ಇನ್ನೊಂದಷ್ಟು ಘಟನೆಗಳನ್ನ ಇದನ್ನು ಹೇಗೆ ಅನುಷ್ಠಾನ ತಂದ ತಮ್ಮ ಬದುಕಿನಲ್ಲಿ?
0: ಶೌಚಾಲಯವನ್ನ ಸ್ವಚ್ಛಗೊಳಿಸುವುದು ಗಾಂಧೀಜಿಯವರ ಆಶ್ರಮದಲ್ಲಿ ಒಂದು ನೀತಿವಿಧಿ ಆಗಿತ್ತು. ಶೌಚಾಲಯವನ್ನ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಯಾರು ಇಷ್ಟಪಟ್ಟು ಮಾಡುದಿಲ್ಲ, ಅದನ್ನ ಬಹಳಷ್ಟು ತಾಳ್ಮೆ ಬೇಕಾಗುತ್ತೆ. ನಾವು ಇಷ್ಟಪಡದೆ ಇರುವಂತಹದ್ದು, ನಾವು ಸಹಿಸಲಾಗದೇ ಇರುವಂತಹದ್ದು, ಸಹನೆ ಕಳ್ಕೊಳ್ಳುವಂತ ಕೆಲಸಗಳಿದಾವಲ್ಲ, ಅಲ್ಲಿ ಇದನ್ನ ಮಾಡಿದಾಗ ನಮ್ಮ ತಾಳ್ಮೆ ಮಟ್ಟ ಜಾಸ್ತಿ ಆಗುತ್ತೆ. ಇದು ಕೇವಲ ಶೌಚಾಲಯ ಸ್ವಚ್ಛ ಮಾಡೋದು ಮಾತ್ರ ಅಲ್ಲ, ಅಲ್ಲಿ ನಮ್ಮ ಮನಸ್ಸಲ್ಲಿ ತಾಳ್ಮೆಯನ್ನು ಬೆಳೆಸುತ್ತೆ. ನಮಗಿದು ಮುಂದೆ ಏನಾಗುತ್ತೆ ಸಮಾಜದಲ್ಲಿ, ನಮಗೆ ಇಷ್ಟ ಇಲ್ಲದೆ ಇರೋರ ಜೊತೆ ಇರಬೇಕಾದ್ರೆ, ಇಷ್ಟ ಇಲ್ಲದೆ ಇರುವಂತ ವಿಷಯಗಳನ್ನ ನಾವು ಕೇಳಬೇಕಾದಾಗ, ಇಷ್ಟ ಇಲ್ಲದೆ ಇರುವಂತ ಧರ್ಮವನ್ನ ನಾವು ಪಾಲನೆ ಮಾಡಬೇಕು ಅಥವಾ ಅನುಸರಿಸಬೇಕಾದಾಗ, ಅದನ್ನು ಮೆಚ್ಚಬೇಕಾದಾಗ ಬಹಳಷ್ಟು ತಾಳ್ಮೆ ಬೇಕಾಗತ್ತೆ. ಈ ತಾಳ್ಮೆಯ ಮೂಲಬಿಂದು ಅಲ್ಲಿ ಶುರು ಆಗುತ್ತೆ, ಸ್ವಚ್ಛತೆಯಿಂದ ಶುರು ಆಗುತ್ತೆ.
1: ಒಂದು ಕಡೆ ನಾವು ಓದ್ತೀವಿ, ಪ್ರತಿಯೊಂದನ್ನು ಕೂಡ ಅವರು ಸ್ವತಃ ಅನುಭವಿಸಿ ಅನುಸರಿಸಿ ಅನುಷ್ಠಾನಕ್ಕೆ ತಂದು ಇದನ್ನು ನೀವು ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿನೇ ಸುಮ್ಮನೆ ಮಹಾತ್ಮರಾಗಿಲ್ಲ ಅವರು. ಈಗ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ಸಂಕೇತವಾಗಿ ಬಳಸ್ಕೊಂಡಿದ್ದೀವಿ, ಮಾದರಿಯಾಗಿ ಬಳಸ್ಕೊಂಡಿದ್ದೀವಿ. ಸಂಕೇತ ಅಂದ್ರೆ ತುಂಬಾ ಕ್ಲೀಷೆ ಆಗ್ಬಹುದು, ಮಾದರಿಯಾಗಿ ಬಳಸ್ತಾ ಇದ್ದೀವಿ ನಾವು. ಹೇಳಿ ಸರ್, ಇದರ ಅಗತ್ಯ ಅಥವಾ ಅನಿವಾರ್ಯತೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬಂದಂತ ಆಲೋಚನೆ,
0: ಇದಕ್ಕೆ ನಾವು ಬಳಸುವಂತ ಲೋಗೋ ಏನಿದೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ, ಅದು ಗಾಂಧಿ ಕನ್ನಡಕವೇ ಆಗಿದೆ. ಕನ್ನಡಕವನ್ನ ಪದೇ ಪದೇ ಕ್ಲೀನ್ ಮಾಡ್ಕೊತಾ ಇರ್ತೀವಿ ನಾವು, ಇದ್ರ ದೃಷ್ಟಿ ಮಂಜಾಗುತ್ತೆ ನಮ್ದು. ಈ ಕಾರಿನ ವಿಂಡ್ ಸ್ಕ್ರೀನ್ಗಳು ಸ್ಕ್ರಾಚ್ ಆಗಿಬಿಟ್ರೆ ವಿಂಡ್ ಸ್ಕ್ರೀನ್ ಮೇಲೆ ಬೀಳುವಂತ ಲೈಟ್ಗಳು 108 ಕಡೆ ಹೊರಟು ಬಿಡುತ್ತೆ. ಹೀಗಾಗಿ ನಮ್ಮ ಕನ್ನಡಕವನ್ನು ಹೇಗೆ ನಾವು ಸ್ವಚ್ಛ ಮಾಡ್ಕೋತೀವೋ ಓದಕ್ಕಾಗಿ, ಹಾಗಾಗಿ ನಾವು ನಮ್ಮ ಪರಿಸರವನ್ನು ಸಹ ಸ್ವಚ್ಛವಾಗಿಟ್ಕೊಳ್ಳೋದು ಬಹಳಷ್ಟು ಅವಶ್ಯಕತೆ ಇದೆ. ಹಾಗಾಗಿ ಗಾಂಧೀಜಿಯವರ ಕನ್ನಡಕ ಸ್ವಚ್ಛ ಭಾರತದ ಒಂದು ಲೋಗೋ ಆಗಿ ಬಂದಿದೆ. ಅದು ಕೆಳಗಡೆ ಏಕ್ ಕದಂ ಸ್ವಚ್ಛತಾಕಿ ಓರ್, ಒಂದೇ ಹೆಜ್ಜೆ ಸ್ವಚ್ಛತೆಗಳಿಗೆ ಒಂದೇ ಹೆಜ್ಜೆ. ಆ ಒಂದೇ ಹೆಜ್ಜೆನೆ ಇಡೀ 168 ಕೋಟಿ ಜನ ಇಟ್ಟರೆ ಅದು ವಿಕ್ರಮ ಹೆಜ್ಜೆ ಆಗೋಗ್ಬಿಡುತ್ತೆ. ಅದು ಒಂದು ಹೆಜ್ಜೆ ಆದ್ರೆ ದೇಶಕ್ಕೆ ಬಹಳ ದೊಡ್ಡದು. ಹಾಗಾಗಿ ಒಂದೇ ಹೆಜ್ಜೆ ಸ್ವಚ್ಛತಾಕಿ ಓರ್, ಇದು ಆ ದಿನಗಳಲ್ಲಿ ಬಹಳಷ್ಟು ಆಕರ್ಷಣೀಯವಾಗಿತ್ತು. ಈಗಲೂ ಸಹ ಅಷ್ಟೇ,
1: 2014 ಅಕ್ಟೋಬರ್ 2 ಶುರುವಾಗಿದ್ದು.
0: ಹಾಗೆ ನೋಡಿದ್ರೆ 1999 ಸಂಪೂರ್ಣ ಸ್ವಚ್ಛತಾ ಅಭಿಯಾನ ಅಂತ ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್ ಅಂತ ಪ್ರಾರಂಭ ಆಯಿತು. ಅದಾದ್ಮೇಲೆ ಇದನ್ನೇ 2012 ನಿರ್ಮಲ್ ಭಾರತ್ ಅಭಿಯಾನ್ ಅಂತ ಹೇಳ್ಬಿಟ್ಟು ಕ್ಲೀನ್ ಇಂಡಿಯಾ ಕ್ಯಾಂಪೇನ್ ಅಂತ ಮಾಡಿದ್ವಿ. 2014 ಅಕ್ಟೋಬರ್ 2 ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಇದನ್ನ ಸ್ವಚ್ಛ ಭಾರತ್ ಅಭಿಯಾನ ಅಂತ ಹೆಸರಲ್ಲಿ ಒಂದು ಜನಾಂದೋಲನವಾಗಿ ಇದನ್ನು ಪರಿವರ್ತನೆ ಮಾಡಿದ್ರು. ಅದನ್ನ ಜನ ಒಪ್ಕೊಂಡ್ರು. ಎಲ್ಲಾ ಕಡೆಯೂ ಸಹ ನಮಗೆ ಸ್ವಚ್ಛತೆಯ ಮೂಡಿಸುವಂತ ಅವಶ್ಯಕತೆ ಜನವೇ ಮನಗಳರು. ಯಾವಾಗ ಒಂದು ಕ್ಯಾಂಪೇನ್ ಅಥವಾ ಅಭಿಯಾನ ಜನತೆ ನಮ್ದು ಅಂತಾರೆ, ಅದಕ್ಕೆ ಸರ್ಕಾರ ಹೆಚ್ಚು ಕಟ್ಟಬಾಡಬೇಕಾಗಿಲ್ಲ, ಅದರ ಪರಿಣಾಮಗಳನ್ನು ಜನತೆ ಅರ್ಥ ಮಾಡ್ಕೊಂಡಿರ್ತಾರೆ. ಈ ಒಂದು ಜನರ ಆಂದೋಲನವಾದ್ರಿಂದ ನಮಗೆ ಬಹಳಷ್ಟು ಉತ್ತಮವಾದಂತಹ ಫಲಿತಾಂಶಗಳು, ಅನುಭವಗಳು ಅಲ್ಲಲ್ಲಿ ನಮಗೆ ಸಿಕ್ಕಿದ್ವು. ನಮಗೆ
1: ಇಡೀ ಜಗತ್ತು ಆ ಸಂದರ್ಭದಲ್ಲಿ ಸ್ವಚ್ಛತಾ ಅಭಿಯಾನವನ್ನ ಕೊಂಡಾಡ್ತು, ಒಂದು ರೀತಿ ಬೆರಗಿನಿಂದ ನೋಡ್ತು. ಈ ರೀತಿಯಲ್ಲಿ ಜನರನ್ನ ಸಚೇತನಗೊಳಿಸೋದಕ್ಕೆ ಸಾಧ್ಯನಾ ಒಂದು ಕಾರ್ಯಕ್ರಮಕ್ಕೆ, ಒಂದು ಸರ್ಕಾರದ ಯೋಜನೆಗೆ ಅನ್ನೋದನ್ನ ಬಹಳ ವಿಶೇಷವಾಗಿ ನೋಡಿದ್ರು ಅಂತ ನಾನು ಅನ್ಕೊಳ್ತೇನೆ ಸರ್. ಎಸ್, ಮುಂದುವರಿತ
0: 2026 ಈ ಸಲ ಅಕ್ಟೋಬರ್ 2 ಗಾಂಧಿ ಜಯಂತಿ. ಗಾಂಧಿ ಜಯಂತಿ ಜೊತೆಗೇನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಗಾಂಧಿ ಹುಟ್ಟಿದ 35 ವರ್ಷಗಳ ನಂತರ 1869 ಗಾಂಧಿ ಹುಟ್ಟಿದ್ರೆ 1904 ಅಕ್ಟೋಬರ್ 8 ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜನಿಸ್ತಾರೆ. ಎರಡೂ ದಿನಾಚರಣೆಗಳನ್ನ ನಾವು ಆಚರಿಸ್ತಾ ಇದ್ದೀವಿ.
1: ಮಹಾತ್ಮ ಗಾಂಧೀಜಿಯವರ ಕೊಡುಗೆ ಬಗ್ಗೆ ಬಹಳಷ್ಟು ಮಾತಾಡಬೇಕಾಗುತ್ತೆ, ಆದ್ರೆ ಸ್ವಾತಂತ್ರ್ಯಕ್ಕೆ, ಭಾರತದ ಸ್ವಾತಂತ್ರ್ಯಕ್ಕೆ ಕೊಟ್ಟಷ್ಟೇ ಮಾನ್ಯತೆಯನ್ನು

0: ಸ್ವಚ್ಛತೆಗೂ ಕೊಟ್ಟರು ಅಂತ ನಾವು ಓದ್ತೀವಿ. ಹೌದು ಸರ್.
1: ಹೌದು, ನಿಮಗೆ ಗೊತ್ತಿರೋ ಹಾಗೆ 1893 ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. ದಕ್ಷಿಣ ಆಫ್ರಿಕಾಕ್ ಹೋಗ್ಬಿಟ್ಟು ಅಲ್ಲಿ ನಮ್ಮ ಏಷ್ಯಾಟಿಕ್ ಜನ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅದರಲ್ಲೂ ಭಾರತೀಯರು, ಆ ಪ್ರದೇಶಗಳಿಗೆ ಹೋದಾಗ ಅವರಿಗೆ ಒಂಥರ ಮನಸ್ಸು ನೋಯು ಅಂತ ಒಂದು ಅನುಭವ ಆಗುತ್ತೆ. ನಮ್ಮ ಜನಗಳೇನಿದ್ರು ಆಯಾ ವಸತಿಗಳಲ್ಲಿ ಅಲ್ಲೇ ಊಟ, ಅಲ್ಲೇ ಮಲಗೋದು, ಅಲ್ಲೇ ನಿದ್ರೆ, ಅಲ್ಲೇ ಸ್ನಾನ, ಅಲ್ಲೇ ಶೌಚದ ಕೆಲಸಗಳು ಮಾಡ್ಕೊಳ್ಳುವಂಥದ್ದು, ಮತ್ತೆ ಅಲ್ಲೇ ವ್ಯಾಪಾರ, ಅಲ್ಲೇ ಮಲಗೋದು, ಎಲ್ಲವೂ ಅಲ್ಲೇ ನಡೀತಾ ಇತ್ತು. ಒಂದೊಂದಕ್ಕೊಂದು ಸ್ಥಾನದಲ್ಲಿ ಎಲ್ಲಾ ಸ್ಥಳವೂ ಒಂದೇ ಕಡೆ ನಡೆಯುತ್ತಿದ್ದರಿಂದ ಎಷ್ಟು ಬೇಕೋ ಅಷ್ಟು ಆರೋಗ್ಯದ ಕಡೆ ಗಮನ ಇರಲಿಲ್ಲ ಅವರಿಗೆ. ಮತ್ತೆ ಇನ್ನೊಂದು ಏನಾಯ್ತು ಅಂದರೆ ಆ ಅಸ್ವಚ್ಛ ಪರಿವಾರಗಳು ಏನಿದ್ವು ಅಲ್ಲಿ, ಅದರಿಂದಲೇ ಕಾಲರ ಹರಡುವಂತಹದ್ದು. ಮೊದಲು ಕಾಲರ ಹರಡ್ತಾ ಇದ್ದಂತೆ ಏಷ್ಯಾಟಿಕ್ ಜನ ಇರುವಂತಹದ್ದು. ಹೀಗಾಗಿ ಅಲ್ಲಿದ್ದಂಥ ಬಿಳಿಯರಿಗೆ ಇದೊಂದು ರೀತಿಯ ಅಸಹನೀಯ ಪರಿಸ್ಥಿತಿ ಅನ್ನುವಂಥ ಸ್ಥಿತಿ ಅವರಿಗೆ. ಗಾಂಧೀಜಿಯವರು ಇದರಲ್ಲಿ ಸತ್ಯತೆಯನ್ನು ಕಂಡುಕೊಂಡ್ರವರು. ಮೊದಲು ಮಾಡಬೇಕಾಗಿದ್ದು ಇದೇ ಕೆಲಸ ಅನ್ಕೊಂಡು ಅವರು ಅಲ್ಲಿ ಹೋಗ್ಬಿಟ್ಟು ಹೇಗೆ ಬಿಳಿಯರ ವಿರುದ್ಧ ಹೋರಾಟ ಮಾಡಿದರು ಅವರು ವ್ಯಕ್ತಿ ಸ್ವಾತಂತ್ರ್ಯಕ್ಕಾಗಿ, ಹಾಗಾಗಿ ನಮ್ಮ ಸ್ವಚ್ಛತೆ ಬಗ್ಗೆನೂ ಸಹ ಜನರ ಮನವನ್ನ ಒಲಿಸು ಕಡೆ, ಅವನ್ನ ತಿದ್ದು ಕಡೆ ಅವರು ಇದ್ದಷ್ಟು ಕಾಲ ನಿರಂತರವಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಅವರು ಪ್ರಯತ್ನಗಳನ್ನು ಮಾಡಿದರು. ಅಲ್ಲಿಂದ ಭಾರತಕ್ಕೆ ಬರ್ತಾರೆ 1901 ಕಲ್ಕತ್ತಾ ಅಧಿವೇಶನಕ್ಕೆ ಹೋಗ್ತಾರೆ. ಆ ಕಲ್ಕತ್ತಾ ಅಧಿವೇಶನದಲ್ಲಿ ನಿಮಗೆ ಗೊತ್ತಿರೋಂಗೆ ಕಾಂಗ್ರೆಸ್ ಅಧಿವೇಶನ ತುಂಬಾ ಜನ ಸೇರ್ಕೋತಾರೆ. ಆ ಅಧಿವೇಶನದ ಸ್ಥಳದಲ್ಲಿ ಸ್ವಚ್ಛತೆಗೆ ಒಂದೂ ವ್ಯವಸ್ಥೆ ಮಾಡಿರೋದಿಲ್ಲ. ಅಲ್ಲಲ್ಲಿ ಕುಡಿದ ಲೋಟಗಳು, ಅಲ್ಲಲ್ಲಿ ಬಿಸಾಟ ವಸ್ತುಗಳು, ನೀರು ಹರಿಯುವಂತ ಜಾಗ, ಕೊಚ್ಚೆ, ಅಲ್ಲೇ ಸ್ನಾನ, ಇದೆಲ್ಲ ನೋಡ್ಬಿಟ್ಟು ಅವ್ರಿಗೆ ಯಾಕೆ ಹೀಗೆ ಅನ್ಸುತ್ತೆ ಅವರಿಗೆ. ಕೊನೆಗೆ ಅನ್ಕೊಂಬಿಟ್ಟು ಕೊನೆ ತಾವೇ ನೊಂದ್ಕೊಂಬಿಟ್ಟು ತಾವು ಒಂದು ಬಕೆಟ್ ತಗೊಂಡು ಅಲ್ಲಿರೋ ಕೊಳಕಳನ್ನೆಲ್ಲ ತೆಗೆದು ಒಂದು ಬಕೆಟಿಗೆ ಹಾಕ್ತಾ ಇದ್ದಾಗ ಅಲ್ಲಿರುವಂತ ಪರಿಸ್ಥಿತಿಗಳು ನಿತ್ಯ ನೋಡ್ತಿದ್ರು ಹೊರ್ತವೆ, ಒಬ್ರು ಅದನ್ನ ನಮ್ಮ ಹೊಣೆಗಾರಿಕೆಯಿಂದ ಯಾರು ಬಯಸ್ತಾ ಇಲ್ಲ ಅದನ್ನ. ಆಗ ಗಾಂಧೀಜಿಗೆ ಅನ್ಸುತ್ತೆ ಇಂಥ ಎಲ್ಲಿ ಜನ ಸೇರುವಂತ ಕಾರ್ಯಕ್ರಮಗಳು ಆಗ್ತಾವೆ, ಎಲ್ಲಿ ಸಮಾವೇಶಗಳಾಗ್ತಾವೆ, ಅಲ್ಲಿ ಮಾಡಬೇಕಾದ ಮೊದಲನೇ ಕೆಲಸ ಅಂತ ಹೇಳಿದ್ರೆ ಒಂದು ಸ್ವಯಂ ಸೇವಕ ಸ್ವಚ್ಛಗೊಳಿಸುವಂತ ಸ್ವಯಂ ಸೇವಕರ ಒಂದು ತಂಡವನ್ನ ಕಟ್ಟಬೇಕು, ಅವರಿಗೆ ಸ್ವಚ್ಛತೆಯನ್ನು ಅರಿವು ಮಾಡ್ಕೊಡ್ಬೇಕು. ಅವಾಗ ಅವರಿಗೆ ಅಲ್ಲಿ ಮನಸ್ಸು ಬರುತ್ತೆ. ನಂತರ 16 ಕಾಶಿ ವಿಶ್ವನಾಥ ಮಂದಿರಕ್ಕೆ ಬರ್ತಾರೆ ಅವರು ಕಾಶಿಗೆ. ಮನೆಯಲ್ಲೂ ಸ್ವಚ್ಛತೆ ಕಡಿಮೆ, ಮಂದಿರದಲ್ಲಿ ಇನ್ನೂ ಕಡಿಮೆ ನಮ್ಮ ಸ್ವಚ್ಛತೆ. ಮನೆ ಮತ್ತು ಮಂದಿರವನ್ನು ಸ್ವಚ್ಛ ಇಟ್ಕೋಬೇಕಾದಂತ ಒಂದು ಅನಿವಾರ್ಯತೆ ಇದೆಯಲ್ಲ, ಅದನ್ನ ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಮಾತಾಡ್ತಾ ಅದನ್ನು ಹೇಳ್ತಾರೆ. ಸ್ವಚ್ಛತೆ ಮತ್ತೆ ಸಾಮಾಜಿಕ ಸಾಮರಸ್ಯ, ಅಸ್ಪೃಶ್ಯತೆ ನಿವಾರಣೆ ಇವು ಸ್ವಾತಂತ್ರ್ಯ ಹೋರಾಟದಷ್ಟೇ ಮುಖ್ಯವಾದ್ದು. ಒಟ್ಟೊಟ್ಟಿಗೆ ತಗೊಂಡು ಹೋಗ್ಬೇಕು, ಬರೀ ರಾಜಕೀಯ ಸ್ವಾತಂತ್ರ್ಯ ಒಂದೇ ಉಪಯೋಗ ಆಗುದಿಲ್ಲ. ನಾವು ಹೋರಾಟಬೇಕಾದಂತಹ ಸಂಗತಿಗಳು ಬಹಳಷ್ಟಿದೆ. ಸಾಮಾಜಿಕವಾಗಿ ನಾವು ಬಲವಾಗಬೇಕಾದ್ರೆ, ವಿಶ್ವದ ಇತರ ರಾಷ್ಟ್ರಗಳಿಗೆ ಹೆಗಲಣಿಯಾಗಿ ನಿಲ್ಲಬೇಕಾದ್ರೆ ನಾವು ಯಾವ್ಯಾವ ಕ್ಷೇತ್ರಗಳಲ್ಲಿ, ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ ಮತ್ತೆ ಧಾರ್ಮಿಕ ಕ್ಷೇತ್ರಗಳು, ಎಲ್ಲಾ ಕ್ಷೇತ್ರಗಳಲ್ಲಿ ಬಹಳಷ್ಟು ಸುಧಾರಣೆ ಆಗಬೇಕು. ಕೌಟುಂಬಿಕ ಸುಧಾರಣೆ ಆಗಬೇಕು, ಸಾಮಾಜಿಕ ಸಮರಸ್ಯೆ ಇರಬೇಕು, ಮತ್ತೆ ಅಸ್ಪೃಶ್ಯತಾ ಮನೋಭಾವಕ ಮೊದಲು ತೊಲಗಬೇಕು, ಜಾತೀಯತೆ ನಿರ್ಮೂಲವೇ ಆಗಬೇಕು, ಇವೆಲ್ಲ ವಿಷಮತೆಗೆ ಸಂಬಂಧಪಟ್ಟ ವಿಷಯಗಳು. ಹಾಗಾಗಿ ಗಾಂಧೀಜಿ ಭಾರತದ ಜನಜೀವನದ ಪ್ರತಿಯೊಂದು ಅಂಗವನ್ನು ಸ್ಪರ್ಶಿಸಿ ಅದಕ್ಕೆ ಉತ್ತರವನ್ನು ಕಂಡುಕೊಂಡಿದ್ದಾರೆ, ನಮಗೆ ಹೇಳ್ಕೊಟ್ಟಿದ್ದಾರೆ.
0: ಸತ್ಯಶೋಧನೆ
1: ಇದು.
0: ಎಸ್ ಸರ್, ಈ ವರ್ಷದ ಸ್ವಚ್ಛತಾ ಹಿ ಸೇವಾ ಥೀಮ್ ಕೂಡ ನಾವು ಕಾಯಿನ್ ಮಾಡ್ಕೊಂಡಿದ್ವಿ. ಸ್ವಚ್ಛತಾ ಮೇ ಸಹಭಾಗ್, ಸ್ವಚ್ಛ ಭಾರತ್, ವಿಕಸಿತ ಭಾರತ್.
1: ನನಗೆ ಒಂದು ಇಲ್ಲಿ ಜ್ಞಾಪಕ ಬರುತ್ತೆ, ನಮ್ಮ ಪರಿಸರ ಇದೆಯಲ್ಲ, ಎಷ್ಟು ಒಂದು ಶುದ್ಧವಾದ ಒಂದು ಕೊಂಡಿಯನ್ನ ನಿರ್ಮಾಣ ಮಾಡ್ಕೊಂಡಿದೆ ಅದು. ಅಂದ್ರೆ ಒಂದಕ್ಕೊಂದಕ್ಕೊಂದಕ್ಕೊಂದು ಹೇಗೆ ಅವಲಂಬಿತವಾಗಿದೆ ಅಂದ್ರೆ, ಮೋಡಕ್ಕೆ ಮಳೆ ಸಂಬಂಧ, ಮಳೆಗೆ ಮಣ್ಣಿನ ಸಂಬಂಧ, ಮಣ್ಣಿಗೆ ಮರ ಮೃಗಗಳ ಪಕ್ಷಿಗಳ ಸಂಬಂಧ, ಮರಗಳಿಗೆ ಮನುಷ್ಯನ ಸಂಬಂಧ, ಇವೆಲ್ಲ ತುಂಬಾ ಚೆನ್ನಾಗಿದೆ ಈ ಸಂಬಂಧಗಳು. ಆದ್ರೆ ಈ ಸಂಬಂಧ ಮನುಷ್ಯನಿಗೆ ಬರುತ್ತಲ್ಲ, ಮನುಷ್ಯನಿಗೆ ಬಂದಾಗ ಈ ಕೊಂಡಿ ಕಳಚಿ ಬಿಡುತ್ತೆ, ಮನುಷ್ಯನಿಗೆ ಮಲಿನತೆ ಸಂಬಂಧ ಬರುತ್ತೆ. ಈ ಮಕಾರದ ಸಂಬಂಧಗಳಲ್ಲಿ ಅದು ಮನುಷ್ಯನಿಗೆ ಹಿಡಿದಾಗ ಮನುಷ್ಯ ಮಾಲಿನ್ಯದ ಸಂಬಂಧ ಇಟ್ಕೊಂಡಿದ್ರಿಂದ ಈ ಸಮಸ್ಯೆಗಳು ಬಹಳ ಉದ್ಭವಿಸ್ತಾ ಇದ್ದಾವೆ ಅಂತ. ಹಳ್ಳಿಗಳಿಗೆ ಹೋಲಿಸಿದ್ರೆ ನಗರಗಳಲ್ಲಿ ತ್ಯಾಜ್ಯ ನಿರ್ವಹಣೆ ಬಹಳ ದೊಡ್ಡ ಸಮಸ್ಯೆ. ಹಳ್ಳಿಗಳಲ್ಲಿ ಡಸ್ಟ್ಬಿನ್ಗಳು ನಿಮಗೆ ಇಲ್ಲದೆ ಇದ್ರೂ ಮನೆ ಮನೆಗಳಲ್ಲಿ ಅವರ ಅಡಿಗೆ ಮನೆ ತ್ಯಾಜ್ಯವನ್ನ, ಬಯೋಡಿಗ್ರೇಡಬಲ್ ತ್ಯಾಜ್ಯವನ್ನ, ಹಸಿ ತ್ಯಾಜ್ಯವನ್ನ ಹಿತ್ತಲಿರುವಂತಹ ತಿಪ್ಪೆಗುಂಡಿಗಾರು ಹಾಕಿ ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಅವರವರ ಮನೆ ಇದನ್ನ ಅಲ್ಲಲ್ಲೇ ಹಾಕೋತಾರೆ, ಅವರ ಮನೆ ಹಿಂದಿರುವಂತಹ ಗೊಬ್ಬರ ಗುಂಡಿಗೆ ಹಾಕೋತಾರೆ,
0: ಅಥವಾ ಹಾಕೋಬೇಕು,
1: ಹಾಕೋಬೇಕು ಕೂಡ ಮತ್ತೆ ಹಾಕೋತಾರೆ. ಹಳ್ಳಿಗಳಲ್ಲಿ ನಮಗೆ ಇದೊಂದು ದೊಡ್ಡ ಸಮಸ್ಯೆ ಅಂತ ಅನಿಸೋದಿಲ್ಲ ನಮಗೆ, ಯಾಕಂದ್ರೆ ಅಲ್ಲಿ ಇರುವಂತಹ ಜನ ತಮ್ಮ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ ಇವತ್ತಿನವರೆಗೂ ಸಹ ತಕ್ಕಮಟ್ಟಿಗೆ ಅವ್ರು ಮಾಡ್ಕೊಂಡಿದ್ದಾರೆ. ನಮಗೆ ಬರುವಂತಹದ್ದು ನಗರದಲ್ಲಿ ಇದು ನಮ್ಮ ಹೊಣೆಗಾರಿಕೆ ಅಲ್ಲ ಅನ್ನುವಂತಹ ಒಂದು ನಾಗರಿಕ ಪ್ರಜ್ಞೆ ನಮ್ಮಲ್ಲಿ ಉಂಟಲ್ಲ. ಇದು ಏನಿದ್ರು ಕಾರ್ಪೊರೇಷನ್ ಕೆಲಸ, ನಾವು ಟ್ಯಾಕ್ಸ್ ಕೊಟ್ಟಿದ್ದೀವಿ, ಟ್ಯಾಕ್ಸ್ ಕೊಡೋದಷ್ಟೇ ನಿಮ್ಗೆ ಸಹ, ಕೊಟ್ಟ ಮೇಲೆ ಉಳಿದಿದ್ದೆಲ್ಲ ಕಾರ್ಪೊರೇಷನ್ ಹೊಣೆಗಾರಿಕೆ ಅಂದ್ರೆ ಯಾವ ಕಾರ್ಪೊರೇಷನ್ ಮಾಡಕ್ ಸಾಧ್ಯ ಇಲ್ಲ. ನೋಡಿ, 148 ಕೋಟಿ ಜನ ಇರುವಂತಹ ದೇಶದಲ್ಲಿ ಒಬ್ಬ 1 ಕೆಜಿ ತ್ಯಾಜ್ಯವನ್ನು ಉತ್ಪಾದನೆ ಮಾಡಿದರೆ ಎಷ್ಟು ಕೆಜಿ ತ್ಯಾಜ್ಯವನ್ನ ಎಲ್ಲಿ ಅದನ್ನು ವಿಂಗಡಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಈ ನಾವು ಮಾಡಲೇಬೇಕಾದ ಒಂದು ಪಂಚಸೂತ್ರಗಳಿದೆ. ನಿಮಗೆ ಗೊತ್ತಿರೋ ಮನೆಗಳು, ಮಾರ್ಕೆಟ್ಗಳು, ಮಾಲ್ಗಳು ತ್ಯಾಜ್ಯ ಸೃಷ್ಟಿ ಮಾಡುವಂತಹ ಕೇಂದ್ರಗಳು. ಒಂದು ಹಬ್ಬ ಬಂತು ಅಂದರೆ ಮಾರ್ಕೆಟ್ಗಳಲ್ಲಿ ಅಪಾರ ಪ್ರಮಾಣದ ತ್ಯಾಜ್ಯ ಸೃಷ್ಟಿಯಾಗುತ್ತೆ, ಮನೆಗಳಲ್ಲೂ ಸಹ ಅಷ್ಟೇ. ಈ ತ್ಯಾಜ್ಯ ನಿರ್ವಹಣೆಗೆ ನಾವು ಮಾಡಲೇಬೇಕಂತ ಪಂಚಸೂತ್ರಗಳಿದ್ದಾವೆ. ಒಂದು, ಹಸಿ ಒಣ ಕಸದ ವಿಂಗಡಣೆ. ಅದು ಎಲ್ಲಿ ಕಸ ಉತ್ಪತ್ತಿ ಆಗುತ್ತೆ ಅಲ್ಲೇ ಮಾಡಬೇಕು ಅದನ್ನು. ಇನ್ಸಿಟಿವ್ ಸೆಗ್ರಿಗೇಷನ್ ಅಂತ ಹೇಳ್ತಾರೆ. ಒಟ್ಟಿಗೆ ಒಂದ್ ಕಡೆ ಹಾಕಿ ಯಾರು ತಗೊಂಡೋಗಿ ಅದನ್ನು ಮಾಡೋದಲ್ಲ, ಮಾಡೋದು ಸಾಧ್ಯವೂ ಇಲ್ಲ, ಮತ್ತೆ ಅನೈಮಲ್ಯವೂ ಉಂಟಾಗುತ್ತೆ, ಮತ್ತೆ ಕೈಗಳಿಗೆ ಅವರಿಗೆ ಪೆಟ್ಟುಗಳು ಸಹ ಆಗ್ಬಹುದು. ಹೀಗಾಗಿ ಮನೆಯಲ್ಲೇ ಹಸಿ ಮತ್ತು ಒಣ ಕಸದ ವಿರೇ ಮಾಡುವಂತದ್ದು, ಎಲ್ಲೆಲ್ಲೋ ಎಸೆಯದೇ ಇರುವಂತಹದ್ದು, ಪ್ಲಾಸ್ಟಿಕ್ ಬಳಕೆ ಬಹಳ ಕಡಿಮೆ ಮಾಡೋದು, ರಸ್ತೆಗಳಲ್ಲಿ ಬೀದಿಗಳಲ್ಲಿ ಉಗುಳು ಅದಂಕ ಈ ಗುಟ್ಕಾ ಅಭ್ಯಾಸ ಇರೋದ್ರಿಂದ ಕಂಡು ಕಂಡಲ್ಲಿ ಉಗುಳುವಂತ ಪ್ರವೃತ್ತಿಯನ್ನು ಮಾಡಿ ಬಹಳ ಜಾಸ್ತಿ ಆಗ್ತಾ ಇದೆ. ಮತ್ತೆ ಆಟೋ ಟಿಪ್ಪರ್ಗಳು ಬಂದಾಗ ಅವುಗಳಿಗೆ ಅದನ್ನು ಕೊಡುವಂತಹದ್ದು, ಪ್ರತಿದಿನ ಅದನ್ನು ಕಲೆಕ್ಟ್ ಮಾಡ್ತಾರೆ, ಹೊರಗಡೆ ಇಟ್ಟಿರ್ಬೇಕು ಅದನ್ನ. ಮತ್ತೆ ಈ ಕಸಗಳನ್ನ ರಾತ್ರಿ ಅಪಾರ್ಟ್ಮೆಂಟ್ಗಳಲ್ಲಿ ಹೊರಗಡೆ ಇಡುವಂತಹ ಅಭ್ಯಾಸ ಬಹಳ ತಪ್ಪು. ತುಂಬಾ ಇಲಿಗಳು ಹೆಗ್ಗಣಗಳು ಓಡಾಡುವಂತಹ ಜಾಗ,
0: ನಾಯಿಗಳು
1: ಮೇಲತ್ತು ಬಂದು ಅದನ್ನ ಕಿತು ರಂಪ ಮಾಡೋದ್ರಿಂದ ಅದು ಬಂದಾಗ ಕೊಡುವಂತಹದ್ದು. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಅಪಾರ್ಟ್ಮೆಂಟ್ನ ಸೊಸೈಟಿಗಳು ಪ್ರತಿಯೊಬ್ಬರ ಮನೆಗೂ ಸಹ ಎರಡು ಡಸ್ಟ್ಬಿನ್ ಗಳನ್ನು ಕೊಟ್ಟಿರ್ತಾರೆ ಟ್ರಯಲ್ ಗಳನ್ನ ಹಾಕ್ಲಿಕ್ಕೆ. ನನಗೆ ಗೊತ್ತಿರೋಕೆ ಬಹಳಷ್ಟು ಜನ ಅದನ್ನು ಉಪಯೋಗಿಸೋದಿಲ್ಲ. ಎರಡು ಕೊಟ್ಟಿರುವಂತಹ ಡಸ್ಟ್ಬಿನ್ ಗಳು ಅಥವಾ ಬಕೆಟ್ ಗಳನ್ನ ಒಂದು ಟಾಯ್ಲೆಟ್ ಗೆ ಇನ್ನೊಂದು ಬಾತ್ರೂಮ್ ಅಲ್ಲಿ ಇಟ್ಕೋತಾರೆ. ಇವರು ಇಡುವುದು ಯಥಾ ಪ್ರಕಾರ ಅಂಗಡಿಯಿಂದ ತರುವಂತಹ ಪೇಪರ್ ಪ್ಯಾಕೆಟ್ ಗಳಲ್ಲಿ ತಂದಿಡುವಂತದ್ದು, ಪ್ಲಾಸ್ಟಿಕ್ ಅಲ್ಲಿ ತಂದಿಡುವಂತದ್ದು, ಅದು ಅಲ್ಲೇ ನೀರನ್ನ ಬಸಿಯುವಂತದ್ದು. ಇದು ನಗರದ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳಲ್ಲಿ ಆಗುವಂತದ್ದು.
0: ಆಗ್ಲೇ ಹೇಳಿದ್ರಿತಾವ್ ನಾಗರಿಕ ಪ್ರಜ್ಞೆ ಅಂತ.
1: ನಾಗರಿಕ ಪ್ರಜ್ಞೆ ಇಲ್ಲ,
0: ನಾಗರಿಕ ಕರ್ತವ್ಯ ಎಲ್ಲಿ, ಆ ಸಿವಿಕ್ ಸೆನ್ಸ್.
1: ಇಲ್ಲಿ ನಂಗೆ ಇನ್ನೊಂದು ಏನ್ ನಾಪಕ ಬರುತ್ತೆ ಅಂತ ಹೇಳಿದ್ರೆ, ಗಡಿಯಾರ ಕೊಡಬಹುದು, ಎಲ್ರಿಗೂ ಗಡಿಯಾರ ಡೆಲಿವರಿ ಮಾಡಬಹುದು. ಸಮಯ ಪ್ರಜ್ಞೆ ಕೊಡೋಕ್ಕಾಗಲ್ಲ, ಗಡಿಯಾರ ಕೊಡೋದು ನಮ್ ಕೈಲಿದೆ, ಸಮಯ ಪ್ರಜ್ಞೆ ಕಾಪಾಡ್ಕೊಳ್ಳೋದು ಅವ್ರ ಕೈಲಿದೆ. ಹೀಗಾಗಿ ಇಲ್ಲಿ ಎರಡು ಒಂದು ಸರ್ಕಾರ ಎಷ್ಟೇ ಪ್ರಯತ್ನ ಮಾಡಿದಿರುವೆ, ಒಂದು ಸಾಂಸ್ಕೃತಿಕ ಆಯಾಮ ಹೊಂದಿದೆ, ಇದಕ್ಕೆ ಇನ್ನೊಂದು ಎಂಜಿನಿಯರಿಂಗ್ ಆಯಾಮ ಹೊಂದಿದೆ. ನಗರಪಾಲಿಕೆ ಅದು ಮಾಡುವಂತಹ ರಸ್ತೆಗಳು, ಅದು ಮಾಡುವಂತಹ ಚರಂಡಿ ವ್ಯವಸ್ಥೆ, ಅವರು ಕೊಡಬೇಕಾಗಿರುವಂತಹ ಡಸ್ಟ್ಬಿನ್ ಗಳು, ಡಸ್ಟ್ಬಿನ್ ಗಳನ್ನ ಹುಡುಕಿಕೊಂಡು ಹೋಗುವ ಬದಲು ಕಣ್ಣಿ ಕಾಣುವಷ್ಟು ದೂರದಲ್ಲಿ ಡಸ್ಟ್ಬಿನ್ ಇದ್ರೆ ತಗೊಂಡು ಅಲ್ಲೇ ಹಾಕ್ತಾರೆ. ಡಸ್ಟ್ಬಿನ್ ಹುಡ್ಕೊಂಡು ಹೋಗೋದೇ ಒಂದು ಕೆಲಸ ಆಗೋಗುತ್ತೆ. ಹೀಗಾಗ್ಬಿಟ್ಟು ಸಮಯಕ್ಕೆ ಸರಿಯಾಗಿ ಕ್ಲುಪ್ತ ಸಮಯದಲ್ಲಿ ಬಂದದನ್ನ ಕಲೆಕ್ಟ್ ಮಾಡುವಂತದ್ದು, ಎಲ್ಲರೂ ಸಹ ಧಾವಂತದ ಜೀವನ
0: ನಿಜ
1: ಅಲ್ಲಿ ಇಟ್ಟು ಹೋಗ್ಬಿಡ್ತಾರೆ. 9:30 ಗಂಟೆಗೆ ಕಲೆ ವಿಲೇವಾರಿ, 9:30 ಗಂಟೆಗೆ ಆ ಟಿಪ್ಪರ್ ಬಂದ್ರೆ ಅದನ್ನ ವಿಲೇವಾರಿ ಮಾಡೋದು ಸುಲಭ ಆಗುತ್ತೆ.
0: ಹಾಗಾದ್ರೆ ಸ್ವಚ್ಛತಾ ಮೇ ಸಹಭಾಗ್ ಅನ್ನುವಂಥದ್ದು ಬಹಳ ಮುಖ್ಯ
1: ಈ ವರ್ಷದ ಘೋಷವಾಕ್ಯ. ಅದೇ ಈ ವರ್ಷ ಅದೊಂದು ನೀವು ಹೇಳಿದಾಗೆ ಭಾಗಿದಾರಿಕೆ ಆಗುವಂತದ್ದು. ಮತ್ತೆ ಯಾರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಪೌರ ಕಾರ್ಮಿಕರು ಇರ್ತಾರಲ್ಲ, ಅವರನ್ನ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಸಹ ಈ ಸಲ ಮಾಡಬೇಕು. ಮತ್ತೆ ಯುವಜನರನ್ನು ಹೆಚ್ಚಾಗಿ ಇದರೊಳಗೆ ನಾವು ಮಾಡಬೇಕು, ಯಾಕಂದ್ರೆ ದೇ ಆರ್ ದಿ ಚೇಂಜ್ ಏಜೆಂಟ್ಸ್, ಸ್ವಲ್ಪ ಬದಲಾವಣೆಗೆ ಹೊಂದ್ಕೊಳ್ತಾರೆ ಅವರು. ಅದನ್ನು ಮಾಡಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿಯವರ ಆಶಯ ಆಗಿದೆ. ಮತ್ತೆ ಈ ಸಲದ ಸ್ವಚ್ಛ ಭಾರತದ ಘೋಷವಾಕ್ಯ ಸಹ ಅದೇ ಆಗಿದೆ.
0: ಎಸ್, ಸ್ವಚ್ಛತಾ ಮೇ ಸಹಭಾಗ್, ಸ್ವಚ್ಛ ಭಾರತ್ ವಿಕಸಿತ ಭಾರತ್ ಈ ವರ್ಷದ ಘೋಷವಾಕ್ಯ. ತಾವು ಹೇಳಿದಾಗೆ ಸ್ವಚ್ಛತಾ ಕಾರ್ಮಿಕರು ಬರೀ ಕಾರ್ಮಿಕರಲ್ಲ, ಅವರು ಸ್ವಚ್ಛತಾ ರಾಯಭಾರಿಗಳು. ಸ್ವತಃ 2019 ಒಂದು ಘಟನೆ ನೆನಪಾಗ್ಬೋದು ತಮಗೆ. ಮಾನ್ಯ ಪ್ರಧಾನಮಂತ್ರಿಗಳು ಆ ಪೌರ ಕಾರ್ಮಿಕರ ಪಾದವನ್ನ ತೊಳೆದು ಒಂದ್ ರೀತಿ ಖುಷಿ ಪಡ್ತಾರೆ, ಅಂದ್ರೆ ಆ ಗೌರವ ಕೊಡ್ತಾರೆ, ಅವ್ರಿಗೆ ಗೌರವ ಸಲ್ಲಿಸ್ತಾರೆ. ಆ ಕೆಲಸನ ಈ ಸ್ವಚ್ಛತಾ ಈ ಸೇವಾದಲ್ಲಿ ನಾಗರಿಕರು, ತಾವು ಹೇಳಿದಾಗೆ ಸಜ್ಜನ ನಾಗರಿಕ ಪ್ರಜ್ಞೆ ಉಳ್ಳಂತ ನಾಗರಿಕರು ಮಾಡಬೇಕು ಅಂತ ಟೀಮ್ ಹೇಳ್ತಾ ಇದೆ.
1: ಇಲ್ಲ, ಆಕಾಶವಾಣಿಯಲ್ಲೂ ಸಹ ನಾವು ಬೆಳಗ್ಗೆ ನೋಡಿದಾಗ ಒಂದಿಷ್ಟು ಮೆಸೇಜ್ ಗಳು ಬರ್ತವೆ. ನೀರ್ ಚೆಲ್ಲುವ ಚೆಲ್ಬೇಡ ಅಂತ ತಾಯಿ ಹೇಳುವಂತದ್ದು, ಅಮ್ಮ ಕಸ ತಗೊಂಡು ಬಿಸಾಡು ಅನ್ನುವಂಥದ್ದು, ಬಿಸಾಡಕ್ಕೆ ಅವರು ಸಹ ಮನುಷ್ಯರು, ಬಿಸಾಡುದಲ್ಲ ಅವ್ರು ಕೈ ಕೊಡಬೇಕು ಅಂತ ತಾಯಿ ಮಗಳಿಗೆ ಹೇಳುವಂತದ್ದು, ಇವೆಲ್ಲವೇ ನಮ್ಮ ಬಿಹೇವಿಯರ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಇರುವಂತಹ ಕೆಲವು ಪ್ರಯತ್ನಗಳು. ವರ್ತನೆ ಬಹಳ ಇಂಪಾರ್ಟೆಂಟ್. ಪ್ರಪಂಚದಲ್ಲಿ ಅತ್ಯಂತ ಕಷ್ಟದ ಕೆಲಸ ಅಂದ್ರೆ ಮನುಷ್ಯನ ವರ್ತನೆಯನ್ನು ಬದಲಾವಣೆ ಮಾಡುವಂತದ್ದು. ಇಲ್ಲಿ ನಮ್ಮ ಹೇಳಿದಲ್ಲ, ಒಟ್ಟು 50% ಅಲ್ಲಿ ನಮ್ಮ ನಾಗರಿಕ ಪ್ರಜ್ಞೆ ಇಲ್ದಿರುವಂತದ್ದು 50% ಸಮಸ್ಯೆ ಆದ್ರೆ, ಇನ್ನು 50% ಇದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಗೆ ಸಂಬಂಧಪಟ್ಟ ಸಮಸ್ಯೆ ಆಗುತ್ತೆ. ಅಟ್ ಲೀಸ್ಟ್ ಆ 50% ಸರಿಯಾದ್ರೆ ಬಹಳಷ್ಟು ಸ್ವಾಸ್ಥ್ಯದ ಅನೈರ್ಮಲ್ಯದ ಸಮಸ್ಯೆಗಳು ಬಹಳ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ.
0: ಹೇಳ್ತಾ ಇದ್ರು ಮಹಾತ್ಮ ಗಾಂಧೀಜಿಯವರು ಕಾಶಿಗೆ ಹೋದಾಗ ಅಥವಾ ದಕ್ಷಿಣ ಆಫ್ರಿಕಾದಲ್ಲಿ ಅಥವಾ ಕಾಂಗ್ರೆಸ್ ಅಧಿವೇಶನದ ಸಂದರ್ಭದಲ್ಲಿ ನಡ್ಕೊಂಡಂತ ಕೊಟ್ಟಂತ ಸಂದೇಶ, ಇವತ್ತು ಅನೇಕ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳನ್ನ ಸಮಾವೇಶಗಳನ್ನ ನೋಡ್ತೀವಿ, ಗಾಂಧಿ ಇಲ್ಲಿ ಎಷ್ಟು ಪ್ರಸ್ತುತ ಆಗ್ತಾರೆ ಸರ್. ಇಲ್ಲಿ ಉತ್ಪತ್ತಿ ಆಗುವಂತ ತ್ಯಾಜ್ಯ ಕ್ವಿಂಟಾಲ್ ಗಟ್ಟಲೆ ನಮ್ಗೆ ಕಂಡು ಬರುತ್ತೆ. ಅದನ್ನು ವಿಲೇವಾರಿ ಮಾಡೋದು ಅಥವಾ ಅದನ್ನು ಸಂಗ್ರಹ ಮಾಡೋದು ಒಂದು ದೊಡ್ಡ ಸಮಸ್ಯೆನೇ. ಹಾಗಾಗಿ ಈ ಸಮಾವೇಶಗಳು, ಕಾರ್ಯಕ್ರಮಗಳು, ಸಮಾರಂಭಗಳು ಮಾಡೋರ ಜವಾಬ್ದಾರಿ ಏನು?
1: ಇಲ್ಲ, ಪ್ರಮುಖ ಜವಾಬ್ದಾರಿ ಇದೆ ಅವರದ್ದು. ಅವ್ರು ಹೇಗೆ ವಿತರಣೆ ಮಾಡ್ತಾರೆ, ವಿತರಣೆ ಮಾಡಿದ್ದನ್ನ ಒಂದ್ ಕಡೆ ಶೇಖರಿಸಿ ಅದನ್ನ ಕಸದ ವಿಲೇವಾರಿ ಮಾಡಿ ಅದನ್ನ ಯಾವ ಸೂಕ್ತ ಪ್ರಾಧಿಕಾರ ಇದೆ ಅದಕ್ಕೆ ತಲುಪಿಸುವಂತ ವ್ಯವಸ್ಥೆನು ಅವರೇ ಮಾಡ್ಬೇಕಾಗ.
0: ಸ್ವಯಂ ಸೇವಕರು ಅನ್ನೋ ಪದ ಬಳಸಿದ್ರಿ, ಅದಕ್ಕಾಗಿ ಒಂದು ಟೀಮ್ ಬೇಕು.
1: ಟೀಮ್ ಬೇಕಾಗುತ್ತೆ, ಎಲ್ಲಾವುದು ಒಂದು ಸಂಸ್ಕೃತಿ ಇಟ್ಕೋಬೇಕಾಗತ್ತೆ. ಮತ್ತೆ ಯಾರು ತ್ಯಾಜ್ಯ ಸೃಷ್ಟಿ ಮಾಡ್ತಾರೆ ಅದನ್ನು ವಿಲೇವಾರಿ ಮಾಡೋದು ಅವರದ್ದೇ ಹೊಣೆ ಆಗುತ್ತೆ. ನಾ ಮಾಡಿದ ತ್ಯಾಜ್ಯವನ್ನ ಇನ್ನೊಬ್ಬರು ತಗೊಂಡೋಗಿ ವಿಲೇವಾರಿ ಮಾಡುವಂತದಲ್ಲ, ಅದೊಂದು ಅಪರಾಧಿ ಮನೋಭಾವ. ಅದು
0: ನನ್ನ ಕಸವನ್ನ ಇನ್ನೊಬ್ರು
1: ಹೇಗೆ ಅಂತ
0: ಅನ್ಸ್ಕೊಂಡು ಹೋಗ್ಬೇಕು, ಅದನ್ನು ವಿಲೇವಾರಿ ಮಾಡಬೇಕು.
1: ನಾನು ಮಾಡದೇ ಇರುವಂತಹ ಕೆಲಸವನ್ನ ಇನ್ನೊಬ್ಬರಿಂದ ನಿರೀಕ್ಷೆ ಮಾಡಬಾರ್ದು ನಾನು. ಹೀಗಾಗಿ ನಮ್ಮ ನಮ್ಮ ತ್ಯಾಜ್ಯವನ್ನ ನಾವೇ ಕಡಿಮೆ ಮಾಡ್ಕೋಬಹುದು. ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳಲ್ಲಿ ಕಾಂಪೋಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ, ಮತ್ತೆ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ. ಇವೆಲ್ಲವೇ ನಿಮ್ಗೆ ಗೊತ್ತಿನಂಗೆ ನಮ್ಮ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟ ಸಮಸ್ಯೆಗಳಿವೆಲ್ಲವೇ. ನಮಗೆ ಬಹಳಷ್ಟು ಕುಳ್ಳು ಬಾಗತನದಿಂದ ಅಗತ್ಯ ಇಲ್ಲದೆ ಇರುವಂತಹ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡಿ ಮಂದಿಟ್ಕೋತೀವಿ, ಮತ್ತೆ ಅದ್ರ ವೇಳೆವರೆಗೆ ನಮಗೆ ಮಾರ್ಗ ಗೊತ್ತಾಗೋದಿಲ್ಲ. ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡ್ರೆ
0: ಗಮನನೂ
1: ಹೋಗೋದಿಲ್ಲ. ಪ್ರತಿಯೊಬ್ಬರ ಮನೆಯೂ ಸಹ ಒಂಥರ ಡಂಜನ್ ಅದಂಗಾಗಿರುತ್ತೆ. ಕೇವಲ ಯಾರು ನಗರವನ್ನ ಸ್ವಚ್ಛ ಇಟ್ಕೊಳ್ಳೋಕೆ ಮನಸ್ಸು ಮಾಡೋದಿಲ್ವೋ ಅವ್ರ ಮನೆಯನ್ನು ಸ್ವಚ್ಛ ಮಾಡಿ ಇಟ್ಕೊಳ್ಳೋದಿಲ್ಲ. ಅವರು ಹಳೆಯ ಸಾಮಾನುಗಳು
0: ನೆನಪಾಯ್ತು ಸರ್, ಬಹುಶಃ ಮಹಾತ್ಮ ಗಾಂಧೀಜಿ ಅವರು ಏನು ಪ್ರಾಯೋಗಿಕವಾಗಿ ಅಥವಾ ಮನಸ್ಸಿನಿಂದ ಸ್ವಚ್ಛತೆ ಮತ್ತು ಸ್ವಾತಂತ್ರ್ಯ ಎರಡನ್ನೂ ಸಮಾನವಾಗಿ ನೋಡಿದಂಥವ್ರು ಅವರು. ಅಲ್ಲಿ ಮನೋಭಾವ ಬದಲಾಗೋದಿಕ್ಕೆ ಬೇಕಿರತಕ್ಕಂಥ ಭೂಮಿಕೆಯನ್ನು ನಾವು ಸೃಷ್ಟಿ ಮಾಡಬೇಕು. ಅಂತರಂಗ ಶುದ್ಧಿ ಇಲ್ಲ ಅಂದ್ರೆ ಬಹಿರಂಗನೂ ಶುದ್ಧಿ ಇರೋದಿಲ್ಲ. ಈ ಮಾನಸಿಕವಾದಂಥ ಮನೋಬಲವನ್ನು ಸರಿ ಮಾಡೋದು ಹೇಗೆ ಸರ್?
1: ನನಗೆ ಒಂದು ಮತ್ತೊಂದು ನಮ್ಮ ಕರ್ನಾಟಕದ ಒಂದು ಘಟನೆ ನಮಗೆ ಬರುತ್ತೆ. 1988 ಕಾಣುತ್ತೆ, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಅಸೆಂಬ್ಲಿಯಿಂದ ಒಂದು ಪ್ರಶ್ನೆ ಬರುತ್ತೆ, ಒಂದಿಷ್ಟು ಜನ ಸದಸ್ಯರು ಹೇಳ್ತಾರೆ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಪ್ಯೂನ್ಗಳಿಲ್ಲ, ಪ್ಯೂನ್ಗಳನ್ನ ತೆಗೆದಾಕ್ಬಿಟ್ಟಿದ್ದೀರಿ, ರಿಟೈರ್ ಆದ ಜಾಗಕ್ಕೆ ಹೊಸ ಪ್ಯೂನ್ಗಳನ್ನ ಕೊಟ್ಟಿಲ್ಲ ನೀವು, ಯಾಕೆ ಹೀಗೆ ಅಂತ. ಅವಾಗ ರಾಮಕೃಷ್ಣ ಹೆಗಡೆ ಅವರು ಹೇಳ್ತಾರೆ, ಇದು ಒಂದು ಶಿಕ್ಷಣದ ವಿಧಾನ. ಇದು ರಾಮಕೃಷ್ಣ ಹೆಗಡೆಯವರು ಮತ್ತೆ ಸಿದ್ದಮುನಿ ಕೃಷ್ಣಶರ್ಮರು ಶಾಮಣ್ಣವರು ಮೂರು ಜನ ವಾರ್ಧಾದಲ್ಲಿ ಗಾಂಧಿ ಆಶ್ರಮದಲ್ಲಿ ಇದ್ದವರು. ಅವರು ಅವರಲ್ಲಿ ಶೌಚವನ್ನು ತೊಳೆದವರು. ಅವ್ರು ಹೇಳ್ತಾರೆ ಶಿಕ್ಷಣ ಸ್ವಚ್ಛತೆ ಶಿಕ್ಷಣ ಶಾಲೆಯಿಂದ ಶುರುವಾಗಬೇಕು, ಮಕ್ಕಳ ಕೆಲಸವನ್ನು ಇನ್ಯಾರು ಮಾಡೋದಲ್ಲ. ಹಾಗಾಗಿ ಮಕ್ಕಳು ಶಾಲೆಯ ಸ್ವಚ್ಛತೆಯನ್ನು ಮಾಡ್ಕೊಳ್ಳುವಂಥದ್ದು, ತರಗತಿಯನ್ನು ಕ್ಲೀನ್ ಮಾಡ್ಕೊಳ್ಳುವಂಥದ್ದು, ಅಲ್ಲಿ ಬಿದ್ದಿರೋದನ್ನು ತೆಗೆದು ಹೊರಗಡೆ ಹಾಕುವಂಥದ್ದು, ಎಲ್ಲೋದನ್ನು ಒಂದೇ ಕಡೆಗೆ ಅದನ್ನು ತ್ಯಾಜ್ಯವನ್ನು ಹಾಕುವಂಥದ್ದು, ಶಾಲೆಯ ಕಾಂಪೋಸ್ಟ್ ಅನ್ನು ಮಾಡುವಂಥದ್ದು, ಮಕ್ಕಳಿಗೆ ಅಲ್ಲಿಂದ ಇದನ್ನು ಕಲಿಸಿದರೆ ಮುಂದೆ ಅವರು ಒಳ್ಳೆ ಪ್ರಜೆಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ವೇ ಆಫ್ ಲರ್ನಿಂಗ್ ಅಂತ ಹೇಳ್ಬಿಟ್ಟು, ಇದೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಥವಾ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತೆಲ್ಲ ಮಾಡ್ಕೊಂಡು ನಾವು ಇದನ್ನು ಮಾಡ್ತಾ ಇದ್ವಿ ಹೊರತು ಇದರಲ್ಲಿ ದುಡ್ಡು ಓಡಿಸೋಂಥ ಯಾವುದೂ ಇಲ್ಲ. ಇದು ಕಲಿಕೆಯ ಒಂದು ವಿಧಾನ.
0: ಆದ್ರೆ ಇವತ್ತು ಪರಿಸ್ಥಿತಿ ಬದಲಾಗಿದೆಯಲ್ಲ ಸರ್, ಮಕ್ಕಳ ಕೈಯಲ್ಲಿ ಆ ತರದ ಶ್ರಮಾಧಾರಿತ ಕೆಲಸಗಳನ್ನ ಮಾಡಿಸೋದನ್ನ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅಂತ ನೋಡುವಂತ ಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಸರ್.
1: ಹಕ್ಕುಗಳ ಚಲಾವಣೆಗೂ ಮಿತಿ ಇದೆ, ಇದು ಕಲಿಕೆ. ಇದು ಕಲಿಕೆ ಆದ್ರಿಂದ ಇಲ್ಲಿ ಹಕ್ಕುಗಳ ವಿಚಾರ ಬರುವುದಿಲ್ಲ. ಇಲ್ಲಿ ಒಂದು ಕಲಿಕಾ ವಿಧಾನ,
0: ಕರ್ತವ್ಯನೇ
1: ಕರ್ತವ್ಯನೇ ಕಲಿಕಾ ವಿಧಾನ ಇದು. ಹೇಗಾಗ್ಬಿಟ್ಟು ಕಲೀಲಿಕ್ಕೆ ಒಬ್ಬರಲ್ಲೊಬ್ಬರು ಒಂದಲ್ಲ ಒಂದು ರೀತಿ ತನ್ನ ದೈಹಿಕ ಶ್ರಮನ ಹಾಕಲೇಬೇಕಾಗುತ್ತೆ ಕಲಿಕೆನಲ್ಲಿ.
0: ಹಾಗಾಗಿ ಆ ಮಕ್ಕಳ ವಯಸ್ಸಿನಲ್ಲಿ ಈ ತರದ ಒಂದು ಜಾಗೃತಿ ಮೂಡಿಸುವಂತದ್ದು ಅನಿವಾರ್ಯ ಇದೆ. ಅದನ್ನ ಹಕ್ಕುಗಳ ರೂಪದಲ್ಲಿ ನೋಡೋದ್ರ ಬದಲು ನಾಳಿನ ಭಾರತ ಸ್ವಚ್ಛವಾಗಿರಬೇಕು, ಅಂದವಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಅದು ಮುಖ್ಯ ಆಗುತ್ತೆ.
1: ಅಂತಿಮವಾಗಿ ನಾಗರಿಕರು ದೂರು ನೀಡಕ್ ಮುಂಚೆ ತ್ಯಾಜ್ಯ ನಿರ್ವಹಣೆ ನಿಯಮ ಪಾಲಿಸಿದ್ರೆ ಅರ್ಧ ಸಮಸ್ಯೆ ಬಗೆಹರಿದಂಗೆ. ಅದಕ್ಕೆ ಹೇಳ್ತಾರೆ ಕಂಪ್ಲೈ ಬಿಫೋರ್ ಕಂಪ್ಲೈನ್ ಅಂತ. ಕಂಪ್ಲೈ ವಿತ್ ದ ರಿಕ್ವೈರ್ಮೆಂಟ್ ಆಫ್ ಸೆಗ್ರಿಗೇಷನ್ ದೆನ್ ಕಂಪ್ಲೈನ್. ಇವರು ಮೊದಲು ಕಂಪ್ಲೈನ್ ಮಾಡ್ತಾರೆ, ನಾವು ಮಾಡಬೇಕಾದ ಕೆಲಸವನ್ನು ಮಾಡದೇನೆ ಅದರ ಬಗ್ಗೆ ದೂರುದು ಯಾವುದೇ ಒಂದು ಪಾಲಿಕೆಗೆ ಹೊರಲಾರದ ಹೊರೆ ಆಗುತ್ತೆ. ಹೀಗಾಗಿ ಮೊದಲು ಸ್ವಚ್ಛತೆ ನೀಡಿದಂಗೆ ಅಂತರಂಗ ಬಹಿರಂಗ ಶುದ್ಧಿ ಅನ್ನೋದನ್ನ ಬಸವಣ್ಣವರೇ ಹೇಳ್ಬಿಟ್ರವ್ರು, ಎರಡು ಸಹ ಶುದ್ಧವಾಗಿರಬೇಕು ಅಂತ. ಹೀಗಾಗಿ ಪರಿಸರವನ್ನ ಶುದ್ಧವಾಗಿ ಇಟ್ಕೊಳ್ಳುವಂಥದ್ದು ನಮ್ಮೆಲ್ಲರ ಹೊಣೆ.
0: ನಮ್ಮ ಆರೋಗ್ಯದ ಅಶುದ್ಧತೆನೂ ಕೂಡ ಇವತ್ತಿನ ತ್ಯಾಜ್ಯದ ಒಂದು ಏನು ಪರ್ವತಗಳು ನೋಡ್ತೀವಲ್ಲ ಅದಕ್ಕೆ ಕಾರಣ ಅಂತಿರೋದು.
1: ಇಲ್ಲ ಬಹಳ ಚೆನ್ನಾಗಿದೆ. ಏನಂತ ಹೇಳಿದ್ರೆ ಸ್ಲಮ್ಸ್ ಆರ್ ಫಸ್ಟ್ ಕ್ರಿಯೇಟೆಡ್ ಇನ್ ದ ಮೈಂಡ್ಸ್ ಆಫ್ ದ ಪೀಪಲ್ ಅಂತ. ಸ್ಲಮ್ಗಳು ಎಲ್ಲಿರಲ್ಲ, ನಮ್ಮ ಮನಸ್ಸು ಸ್ಲಮ್ ಆಗುತ್ತೆ. ನಮ್ಮ ಮನಸ್ಸಲ್ಲಿ ಸ್ಲಮ್ ಕ್ರಿಯೇಟ್ ಮಾಡಿದಾಗ ನಾವು ರಸ್ತೆ ಮೇಲೆ ಸ್ಲಮ್ ಕ್ರಿಯೇಟ್ ಮಾಡ್ತೇವೆ. ರಸ್ತೆಯಲ್ಲಿ ಉಗುಳಿರಲ್ಲ, ನಮ್ಮ ಮನಸ್ಸಲ್ಲಿ ಉಗುಳು ಅನ್ನುವಂಥದ್ದನ್ನು ಮನಸ್ಸಲ್ಲಿ ಕ್ರಿಯೇಟ್ ಮಾಡ್ತೇವೆ ಸ್ಲಮ್. ಅವಾಗ ರಸ್ತೆ ಮೇಲೆ ಉಗುಳ್ತೀವಿ. ಮೋದಿಯವರು ಒಂದ್ ಕಡೆ ಹೇಳ್ತಾರೆ ಒಂದೇ ಮಾತರಂ ಅಂತ ಹೇಳ್ತೀರಾ ನೀವು, ಸುಜಲಾಂ ಸುಫಲಾಂ ಅಂತೀರಾ. ರಸ್ತೆ ಮೇಲೆ ಉಗುಳುವಂತವ್ರಿಗೆ ಅದನ್ನ ಹೇಳೋ ಹಕ್ಕಿಲ್ಲದೆ ನಿಮಗೆ.
0: ಹೌದು,
1: ನೀವು ಭಾರತ ಮಾತೆ ಮೇಲೆ ಉಗುಳ್ತಾ ಇದ್ದೀರಿ. ನೀವು ರಸ್ತೆಯಲ್ಲಿ ಉಗುಳ್ತಿದ್ದರಿಂದ ಭಾರತದ ಮೇಲೆ ಉಗುಳ್ತಿದ್ದೀರಿ ನೀವು. ಒಂದೇ ಮಾತ್ರ ಹೇಳುವಂತಹ ಹಕ್ಕು ಯಾರಿಗಾರು ಇದ್ರೆ ಭಾರತವನ್ನು ಕ್ಲೀನ್ ಮಾಡೋ ತಪ್ಪು ಪೌರ ಕಾರ್ಮಿಕರಿಗೆ ಮಾತ್ರ ಅಂತ. ಎಂತ ಮನೋಹರವಾದ ಮಾತುಗಳು.
0: ನಿಜ,
1: ನುಡಿ ಬೇರೆ ನಡೆ ಬೇರೆ ಆದಾಗ ಈ ಸಮಸ್ಯೆಗಳು ಉದ್ಭವಿಸುತ್ತೆ.
0: ನಿಜ ಸರ್. ಅದಕ್ಕಾಗಿನೆ 2026 ಏಪ್ರಿಲ್ 1 ಹೊಸ ಘನತ್ಯಾಜ್ಯ ವಿಲೇವಾರಿ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಅವರ ಪ್ರಕಾರ ಅದನ್ನ ಸೂಪರ್ವಿಷನ್ ಮಾಡುವಂತ ಜವಾಬ್ದಾರಿನ ಸುಪ್ರೀಂ ಕೋರ್ಟ್ ಸ್ವತಃ ತಗೊಂಡಿದೆ. ಘನ ನ್ಯಾಯಾಲಯ ಮುಂದೆ ಬಂದು ಭಾರತದ ಸ್ವಚ್ಛತೆಗೆ ಅಂದಕ್ಕೆ ಇನ್ನಷ್ಟು ಮೆರುಗನ್ನ ಕೊಡೋದಕ್ಕೆ ಮುಂದಾಗಿದೆ. ಅದರಲ್ಲಿ ಅನೇಕ ಕಾನೂನುಗಳು ತಂದಿದ್ದಾರೆ. ಅದಕ್ಕೆ ಪೆನಾಲ್ಟಿ ಹಾಕುವಂಥದ್ದು ಇದೆ. ನೀವು ಹೇಳಿದ್ರಾಗಲೇ ಏನು ಮಾರುಕಟ್ಟೆಗಳು, ಮಾಲ್ಗಳು, ಕಂಪನಿಗಳು, ಫ್ಯಾಕ್ಟರಿಗಳು, ಇವುಗಳಿಗೆ ವಿಶೇಷವಾದಂತ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಯಥೇಚ್ಛವಾದಂತ ತ್ಯಾಜ್ಯ ಅಲ್ಲಿ ನಿರ್ಮಾಣ ಆಗುತ್ತೆ ಅಂತ. ಸೊ ಹಾಗಾಗಿ ಭಾರತದ ನಾಳಿನ ಭಾರತ, ವಿಕಸಿತ ಭಾರತ, ಅದು ಅಭಿವೃದ್ಧಿ ಹೊಂದಿದ ಭಾರತ, ಅಭಿವೃದ್ಧಿ ಹೊಂದಿದ ಭಾರತದ ಪರಿಕಲ್ಪನೆ ಸಾಕಾರ ಆಗಬೇಕು. ನಿಮ್ಮ ಮಾತೇನು ಸರ್ ಇದಕ್ಕೆ ಸಂಬಂಧಪಟ್ಟಂತೆ?
1: ಇಲ್ಲ, ನಾನು ಹೇಳ್ತಲ್ಲ, ಇವೆಲ್ಲ ಪ್ರಗತಿಯ ಮುಂಚೂಣಿಯಲ್ಲಿರುವಂತಹ ನಮ್ಮ ಯುವಕರು. ಯಾರು ಇದನ್ನ ಕುರಿತು ನಾವು ವಯಸ್ಸಾದವರಿಗೆ ಹೇಳಿದರೆ ಅಲ್ಲಿ ಬದಲಾವಣೆ ತರಲು ಸಾಧ್ಯ ಆಗೋದಿಲ್ಲ ನಮಗೆ,
0: ಅಥವಾ ತಡವಾಗಬಹುದು.
1: ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಏನು ವಯಸ್ಸಾದವರು ಇವ್ರನ್ನ ಗದ್ದೆಗೆ ಇಳಿಸಕ್ಕಾಗಲ್ಲ, ಯುದ್ಧ ಕಳಿಸಕ್ಕಾಗಲ್ಲ, ಬಟ್ ಯುವಕರು ಚೇಂಜ್ ಅನ್ನು ಒಪ್ಕೋತಾರೆ. ಮತ್ತೆ ಹೆಚ್ಚಾಗಿ ನಾವು ಏನು ವಯಸ್ಸಾದವರು ಇದೀವಿ, ಹಿಂದೆ ಇದ್ದಷ್ಟು ಕಾಲ ಮುಂದೆ ಇರುವುದಿಲ್ಲ. ನಾವು ಬಿಟ್ಟು ಹೋಗುವಂತ ಪ್ರಪಂಚ ಮೊದಲಿಗಿಂತಲೂ ಶುದ್ಧವಾಗಿಲ್ಲದೆ ಇದ್ರೂ ಹಾಳಾಗಬಾರ್ದು ಅನ್ನುವಂತ ಒಂದು ಕಲ್ಪನೆ ನಮ್ಮಲ್ಲಿದ್ದರೆ ಸಾಕು. ಮತ್ತೆ ಮುಂದೆ ಇದರ ವಾರಸದಾರರು ನಮ್ಮ ಯುವಜನರು ಮತ್ತು ಮಕ್ಕಳು, ಅವರಿಗೆ ಒಂದು ಕ್ಷೇಮವಾದ ಸ್ವಚ್ಛವಾದ ಭಾರತವನ್ನು ಬಿಟ್ಟು ಹೋಗುವಂತ ಹೊಣೆಗಾರಿಕೆ ನಮ್ಮ ಮೇಲೂ ಇದೆ, ಮಕ್ಕಳ ಮೇಲೂ ಇದೆ.
0: ಸ್ವಚ್ಛತೆ ಎನ್ನುವಂಥದ್ದು ಕೇವಲ ಯಾವುದೋ ಒಂದು ಸ್ಥಳೀಯ ಆಡಳಿತ ವ್ಯವಸ್ಥೆದಲ್ಲ, ಪೌರ ಕಾರ್ಮಿಕರದು ಅಲ್ಲ, ಪ್ರತಿಯೊಬ್ಬರದು. ಸರ್, ಈ ನಿಟ್ಟಿನಲ್ಲಿ ನಾನು ಒಂದು ಪ್ರಶ್ನೆ ಕೇಳಲೇಬೇಕು ತಮಗೆ. ಹಲವು ದಶಕಗಳ ಕಾಲ ವಿದ್ಯಾರ್ಥಿ ಯುವಜನರ ಜೊತೆ ತಾವಿದ್ದವರು, ಗಾಂಧಿ ತತ್ವಗಳನ್ನ ಅವರ ಎದೆಗೆ ತಲುಪಿಸುವಂತ ನಾಟಿಸುವಂತ ಕೆಲಸ ಮಾಡೋದಕ್ಕೆ ಮುಂದಾಗಿದ್ದವರು, ಏನು ಫಲಶ್ರುತಿ ಏನು, ಮತ್ತು ಇವತ್ತು ಅವ್ರನ್ನ ಕಟ್ಟುವ ಇನ್ನೊಂದು

0: ಹಂತದ ಕೆಲಸ ಆಗ್ಬೇಕು ಸರ್.
1: ಹೌದು, ಬಹಳಷ್ಟು ಬದಲಾವಣೆ ಆಗಿದೆ. ಅದರಲ್ಲೂ ಏನೇ ಮೀಡಿಯಾಗಳು ಬಂದಿದೆ, ಸೋಷಿಯಲ್ ಮೀಡಿಯಾಗಳು ಮತ್ತೆ ವಿದ್ಯಾರ್ಥಿಗಳ
0: ಆದ್ಯತೆಗಳು
1: ಇಚ್ಛೆಗಳು ಇವುಗಳು ಬಹಳಷ್ಟು ಬದಲಾವಣೆ ಆಗಿದೆ. ಜೀವನ ಕ್ರಮವೇ ಬದಲಾವಣೆ ಆಗೋಗಿದೆ. ನನಗೊಂದು ಅನ್ಸುತ್ತೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಈಗಿನ ತಲೆಮಾರು ಏನಿದೆ, ನೀವು ಬೇಕಾದ್ರೆ ಜೆನ್ಜಿನ್ ತಲೆ ಕರ್ಕೊಳ್ಳಿ, ಏನಾದ್ರು ಕರ್ಕೊಳ್ಳಿ, ಅವ್ರಿಗೆ ಅನುಭವ ದಾರಿದ್ರ್ಯ ಇದೆ, ಅನುಭವ ಇಲ್ಲ. ಯಾರೋ ಕಟ್ಟಿಸಿಕೊಟ್ಟ ಬದುಕನ್ನ ಇವರು ನಡೆಸ್ಕೊಂಡು ಹೋಗ್ತಾರೆ. ನಾವು ನೀವು ಬದುಕನ್ನು ಕಟ್ಕೊಂಡ್ವಿ, ಅವರಿಗೆ ಕಾಲೇಜುಗಳು ಕಟ್ಟಿಸ್ಕೊಡ್ತವೆ ಅಥವಾ ಅವ್ರು ಕೆಲಸ ಮಾಡ್ತಾ ಸಾಫ್ಟ್ವೇರ್ ಕಂಪನಿಗಳಿಗೆ ಕಟ್ಟಿಸ್ಕೊಡ್ತವೆ. ಕಟ್ಟಿಸಿಕೊಟ್ಟಂತ ಬದುಕನ್ನ ಕಡಿಯು ಮಾಡ್ಕೊಂಡು ಹೋಗುದು, ನಾವೇ ಬದುಕನ್ನು ಕಟ್ಟಿಸಿಕೊಳ್ಳೋದ್ರಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ. ಹೀಗಾಗಿ ನಮ್ಮ
0: ನೋವು ಸವಾಲುಗಳು ಸಂಕಷ್ಟಗಳು ಅಲ್ಲಿ ಕಾಣೋದಿಲ್ಲ,
1: ಅಲ್ಲಿ ಕಾಣೋದಿಲ್ಲ,
0: ಬೇರೆಯವರು ಕಟ್ಕೊಟ್ಟಿರೋ ಬದುಕಿನಲ್ಲಿ ಕಾಣೋದಿಲ್ಲ.
1: ಇದು ಅಪಾರ್ಟ್ಮೆಂಟ್ ಅಲ್ಲಿ ರೆಡಿ ಟು ಆಕ್ಯುಪೈ ಅಂತ ಹೋಗಿ ಸೇರ್ಕೋತೀವಿ, ಅದೇ ಮನೆಯನ್ನ ನೀವು ಕಟ್ಟಿ, ಬಾಗಿಲನ್ನ ಆ ಕಡೆ ಇಡೋದನ್ನ ಈ ಕಡೆ ಇಟ್ಟು, ಈ ಕಡೆ ಬಿಡೋದನ್ನ ಆ ಕಡೆ ಇಟ್ಟು, ಮತ್ತೆ ಅದಕ್ಕೆ ಕ್ಯೂರ್ ಮಾಡುವಾಗ ನೀವೇ ನಿಂತು ನೀರು ಹಾಯಿಸಿ ಎಲ್ಲೆಲ್ಲಿ ಏನಾಗಿದೆ ಅಂತ ನೋಡ್ಕೊಂಡು, ಬಚ್ಚಲ್ ಮನೆಯ ವಾಟ ಸರಿಯಾಗಿದೆಯೋ ಇಲ್ಲೋ ಇವೆಲ್ಲ ನೋಡಿದಾಗ ಆ ಮನೇಲಿ ವಾಸ ಮಾಡುವಾಗ ನಿಮಗಿರುವಂತಹ ತೃಪ್ತಿ ಯಾರೋ ಕಟ್ಟಿಕೊಟ್ಟ ಮನೆಯಲ್ಲಿ ಇರುವುದಿಲ್ಲ. ಹಾಗಾಗಿ ನಮ್ಮ ಅನುಭವ ಶೂನ್ಯತೆ, ಅನುಭವ ದಾರಿದ್ರ್ಯತೆ ಇಂದಿನ ಜನ್ಜಿಗಳಿಗೆ ಇರುವುದರಿಂದಲೇ ಎಲ್ಲೋ ದಿಕ್ಕುಪಾಲಾಗಿ ಅವ್ರು ಹೋಗ್ತಾ ಇದ್ದಾರೆ. ಯಾರು ಹೇಳಿದ್ರ ಹಾಗೆ, ಯಾವ ದಿಕ್ಕು ಬಂದ್ರೆ ಆ ದಿಕ್ಕು, ಗಾಳಿಗೆ ಸಿಕ್ಕ ತರಗೆಲೆ ಆಗೋಗ್ಬಿಟ್ಟಿದ್ದಾರೆ ಇಂದಿನ ಯುವಕರು.
0: ಕುವೆಂಪು ಅವರ ಮತ್ತೊಂದು ಮಾತು, ಮುಂದೊಂದು ಗುರಿ ಇತ್ತು, ಹಿಂದೊಬ್ಬ ಗುರುವಿದ್ದ, ಸಾಗುತ್ತಿತ್ತು ರಣಧೀರರ ಪಡೆ, ಈಗ ಹಿಂದೆ ಗುರುವೂ ಇಲ್ಲ, ಮುಂದೆ ಗುರಿನೂ ಇಲ್ಲ, ಸಾಗುತ್ತಿರುವುದು ರಣಹೇಳಿಗಳ ಪಡೆ.
1: ಸತ್ಯದ ಮಾತು, ಎಷ್ಟೋ ವರ್ಷ ಕೆಳಗೆ ಹೇಳಿದ್ದು, ಇಂದಿನ ಯುವಕರನ್ನೇ ಕುರಿತು ಹೇಳಿದ್ರು ಅಂತ ಅನ್ಸುತ್ತೆ ನನಗೆ.
0: ನಮ್ಮೆಲ್ಲರ ಜವಾಬ್ದಾರಿ ಏನಾಗ್ಬೇಕು ಸರ್? ನೀವೊಬ್ಬ ಹಿರಿಯರಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಸುಮಾರು 5 ದಶಕಗಳಿಗೂ ಹೆಚ್ಚು ಕಾಲ ಗುರುಸ್ಕೊಂಡಂತವ್ರು, ತಾವು ಒಂದು ಕಿವಿ ಮಾತನ್ನು ಹೇಳುದಾದ್ರೆ, ಯಾಕೆಂದ್ರೆ ಮಹಾತ್ಮ ಗಾಂಧೀಜಿಯವರ ಜಯಂತಿ, ಹಾಗೆಯೇ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜಯಂತಿ, ಜೊತೆಗೆ ಮಹಾತ್ಮ ಗಾಂಧೀಜಿ ಸ್ವಚ್ಛತೆ ಕೊಟ್ಟಂತ ಆದ್ಯತೆಯನ್ನೇ ನಾ ಇವತ್ತು ಬದುಕಿನ ಕ್ರಮವಾಗಿಸ್ಕೊಳ್ಬೇಕು ಅನ್ನೋದೇ ಆದ್ರೆ ತಮ್ಮ ಕಿವಿ ಮಾತೇನು ಸರ್?
1: ಇಲ್ಲಿ ಪ್ರತಿ ಮಹಾತ್ಮರ ಜಯಂತಿಯೂ ಸಹ ಒಂದೊಂದು ಮೆಸೇಜ್ ಅನ್ನ ಕೊಡುತ್ತೆ. ಅಲ್ಲಿ ಮೆಸೇಜ್ ಮುಕ್ತವಾಗುತ್ತೆ ನಮಗೆ, ಆಚರಣೆಗಿಂತಲೂ ಆ ಮೆಸೇಜ್ ನಮಗೆ ಬಹಳಷ್ಟು ಮುಖ್ಯವಾಗುತ್ತೆ. ಅದರ ಬೆಳಕಿನಲ್ಲಿ ನಾವು ನಮ್ಮ ದಾರಿನ ಕೊಂಡ್ಕೋಬೇಕು. ದೀಪ ಬೆಳಕನ್ನು ಕೊಡುತ್ತೆ, ಮುಟ್ಟಿದ್ರೆ ಬಿಸಿನೂ ತಟ್ಟುತ್ತೆ. ಬುದ್ಧಿವಂತರು ದೀಪದ ಬೆಳಕಿನಲ್ಲಿ ತಮ್ಮ ದಾರಿ ನೋಡ್ಕೋತಾರೆ, ಉಳಿದವರು ಅದ ಬಿಸಿ ತಟ್ಟಿದ ಅನುಭವದಲ್ಲಿ ಪಾಠ ಕಲ್ತ್ಕೋತಾರೆ. ನಾವು ಇನ್ನೊಂದು ದೀಪದ ಬೆಳಕಿನಲ್ಲಿ ಮತ್ತೆ ಹಿಂದಿನ ಯಾರು ದಾರ್ಶನಿಕರು ಹೇಳಿದಂತ ನುಡಿಗಳ ಮಾರ್ಗದರ್ಶನದಲ್ಲಿ ನಾವು ಮುಂದೊಡಬೇಕೆ ಹೊರತೇವೆ. ಕೆಟ್ಟ ಅನುಭವಗಳಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಅನ್ನುವಂತದ್ದು ನನ್ನ
0: ಹಾಗಾದ್ರೆ ಆಶಯ. ಸ್ವಚ್ಛತಾ ಈ ಸೇವಾ ಸಂದರ್ಭದಲ್ಲಿ ಏನೊಂದು ಉಪಕ್ರಮ ಇದೆ, ಸ್ವಚ್ಛ ಭಾರತ ಅಭಿಯಾನದ ಬಹುಮುಖ್ಯ ಉಪಕ್ರಮ, ಅದರ ಅಡಿನಲ್ಲಿ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಪ್ರತಿ ಕಚೇರಿಗಳಲ್ಲಿ, ಪ್ರತಿ ನೌಕರರ ಸಂಘದಲ್ಲಿ ಅಥವಾ ಸಂಘ ಸಂಸ್ಥೆಗಳ ವಲಯದಲ್ಲಿ. ಆದ್ರೆ ಅದರ ಅನುಷ್ಠಾನ ಅನ್ನುವಂಥದ್ದು ಮುಖ್ಯ ಆಗಿದೆ. ನೆಪ ಮಾತ್ರಕ್ಕೆ ನಾವು ಪ್ರತಿಜ್ಞಾ ಸ್ವೀಕಾರ ಮಾಡಿಬಿಟ್ರೆ, ಸ್ವಚ್ಛತಾ ಈ ಸೇವಾ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದ್ರೆ ಅನುಷ್ಠಾನ ಆಗೋದಿಲ್ಲ. ಯಾಕೆಂದ್ರೆ 47ರ ಹೊತ್ತಿಗೆ ಇಡೀ ಭಾರತ ಅಭಿವೃದ್ಧಿ ಹೊಂದಿದ ಭಾರತ ಆಗಬೇಕು. ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ಈ ಅನೈರ್ಮಲ್ಯ, ಅಶೌಚ, ಕಸ ಇರುವಂತದ್ದು ಅಥವಾ ಶೌಚಾಲಯಗಳಿಲ್ಲದೆ ಇರತಕ್ಕಂಥ ಬಯಲು ಬಹಿರ್ದೆಶೆ ಇವೆಲ್ಲವೂ ಇರಬಾರದು.
1: ಅದೇ ನಮ್ಮ ನಿಮ್ಮ ಆಶಯ.
0: ಎಸ್, ನಮ್ಮ ಆಕಾಶವಾಣಿಯ ಆಶಯವೂ ಕೂಡ ಅದೇ. ಧನ್ಯವಾದಗಳು ಸರ್ ಈ ಸಂವಾದಕ್ಕೆ ಆಗಮಿಸಿ. ಮಹಾತ್ಮ ಗಾಂಧೀಜಿಯವರ ಜಯಂತಿಯ ಸುಸಂದರ್ಭದಲ್ಲಿ ಸ್ವಚ್ಛತಾ ಈ ಸೇವಾ, ಇದರ ಬಗ್ಗೆ ಗಾಂಧೀಜಿಗೂ ಮತ್ತು ಈ ಸೇವೆಗೂ, ಈ ಒಂದು ಘೋಷಣೆಗೂ ಇರತಕ್ಕಂಥ ಸಂಬಂಧ, ಸಂಪರ್ಕದ ಕೊಂಡಿ ಎಲ್ಲಿಂದ ಹೇಗೆ ಅನ್ನೋದ್ರ ಬಗ್ಗೆ ಬಹಳ ಉತ್ತಮವಾದಂಥ ಮಾಹಿತಿಗಳನ್ನು ಕೊಟ್ಟಿದ್ರಿ. ಅದಕ್ಕಾಗಿ ನಾವು ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತೀವಿ. ಧನ್ಯವಾದಗಳು.
1: ಆಕಾಶವಾಣಿ ಎಲ್ಲ ಶ್ರೋತೃಗಳು ಸಹ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ಜಯಂತಿಯ ಶುಭಾಶಯಗಳನ್ನು ನಾನು ಕೋರ್ತೀನಿ.
0: ಧನ್ಯವಾದಗಳು ಸರ್.
2: ಇದುವರೆಗೆ ಸ್ವಚ್ಛತಾ ಹೀ ಸೇವಾ ಕುರಿತಂತೆ ಸಂವಾದ ಕೇಳಿದಿರಿ. ಸಂವಾದದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಎಚ್ ಎಸ್ ಸುರೇಶ್, ಹಿರಿಯ ಗಾಂಧಿವಾದಿಗಳು. ಸಂದರ್ಶನವನ್ನು ನಡೆಸಿಕೊಟ್ಟವರು ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಅಕ್ಷಯ್ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ದವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
1: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
4: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
3: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.

ಇದು ಆಕಾಶವಾಣಿ ಬೆಂಗಳೂರು, ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು, ಆರಂಭದಲ್ಲಿ ಕೇಳಿ ಜಾಗೃತಿ ಚಿತ್ರದ ಗೀತೆ, ಹಾಡಿದ್ದಾರೆ ಆಶಾ ಭೋಸ್ಲೆ, ಕವಿ ಪ್ರದೀಪ್ ಅವರ ಸಾಹಿತ್ಯ, ಹೇಮಂತ್ ಮುಖರ್ಜಿಯವರ ಸಂಗೀತ.

0: ಪೂರಬ್ ಔರ್ ಪಶ್ಚಿಮ್ ಚಿತ್ರದ ಗೀತೆಯನ್ನ ಕೇಳಿದ್ರಿ ಮಹೇಂದ್ರ ಕಪೂರ್ ಅವರ ಧ್ವನಿಯಲ್ಲಿ. ಇಂದಿವರ್ ಅವರ ಸಾಹಿತ್ಯಕ್ಕೆ ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತವಿತ್ತು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಕೇಳ್ತಾ ಇದ್ದೀರಾ ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಇನ್ನು ಮುಂದೆ ಸಿಕಂದರ್ ಎ ಆಜಮ್ ಚಿತ್ರದ ಗೀತೆ ಮೊಹಮ್ಮದ್ ರಫಿ ಅವರು ಹಾಡಿದ್ದಾರೆ, ರಾಜೇಂದರ್ ಕೃಷ್ಣ ಅವರ ಸಾಹಿತ್ಯ, ಹನ್ಸ್ ರಾಜ್ ಭೇಲ್ ಅವರ ಸಂಗೀತ.

ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿ ಗಂಗಾ ಜಮುನಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶಕೀಲ್ ಬದಾಯುನಿ ಅವರ ಸಾಹಿತ್ಯ, ನೌಶಾದ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಮುಂದೆ ಕೇಳಿ, ಜಿಸ್ ದೇಶ್ ಮೇ ಗಂಗಾ ಬಹತಿ ಹೇ ಚಿತ್ರದ ಗೀತೆ ಹಾಡಿದ್ದಾರೆ ಮುಖೇಶ್. ಶೈಲೇಂದ್ರ ಅವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತ.

ಸುನೇರೆ ಪಲ್ ಕಾರ್ಯಕ್ರಮದಲ್ಲಿ ಕಡೆಯ ಗೀತೆ ಮೂಡಿ ಬರ್ತಾ ಇದೆ. ಉಪ್ಕಾರ್ ಚಿತ್ರದ ಗೀತೆ ಹಾಡಿದ್ದಾರೆ ಮಹೇಂದ್ರ ಕಪೂರ್. ಗುಲ್ಶನ್ ಬವೈರಾ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಭಾರತದ ರತ್ನ ಚಿತ್ರದ ಗೀತೆ, ಹಾಡಿದ್ದಾರೆ ಪಿವಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಸಂಗಡಿಗರು. ಜಯದೇವ್ ಕುಮಾರ್ ಅವರ ಸಾಹಿತ್ಯ, ಆರ್ ಸುದರ್ಶನಂ ಅವರ ಸಂಗೀತ.

ನಮ್ಮ ದೇಶ ರಕ್ಷಣೆಗೆ ದಕ್ಷ ನಿವಂದೀರ ಕನ್ನಡದ ಪರಶುರಾಮ ನಿರುಪಮಾನ ಶೂರ ವಿಜಯ ವಿದ್ಯಾರಣ್ಯ ಹೊನ್ನಳೆಯ ಕರೆದರು ಅವರ ನಾಡಿನಿವನು ನಮಗೆ ಕೀರ್ತಿ ತರುವನು ಓ ದೇವಿ ಭಾರತಿ ಬೆಳಗು ಅವನಿಗಾರತಿ ಮಡಶೂರ ಬಳ

ಸಾಹಸಿಗಳ ಪುಣ್ಯ ಭೂಮಿ ಮಹಾತ್ಮರ ಮಾತೃಭೂಮಿ ಭೂದೇವಿ ನಕ್ಕರೆ ರತ್ನಧಾರೆ ಹರಿವುದು ಅವಳು ಸನ್ನೆ ಗೈದರೆ ವಜ್ರ ಪಚ್ಚೆ ಸುರಿವುದು ಓ ದೇವಿ ಭಾರತಿ ಬೆಳಗು ಅವನಿಗಾರತಿ ನಾದ ಶೂರ ಬಳ

ಟಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಅನಿರೀಕ್ಷಿತ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಬಿ ನಾಗೇಶ್ವರ ಬಾಬಾ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಸವಿನೆನಪು ಕಾರ್ಯಕ್ರಮವನ್ನ. ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ಅಳಿಯ ಗಿಳಿಯ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಸಂಗಡಿಗರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪನವರ ಸಂಗೀತ.

ಪಿಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೇಯರ್ ಮುತ್ತಣ್ಣ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಟಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಸವಿನೆನಪು ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 11:17. ಮುಂದಿನ ಗೀತೆ ತಾಯಿ ಕರಳು ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಜಿವಿ ಅಯ್ಯರ್ ಅವರ ಸಾಹಿತ್ಯ, ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ.

ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಪರೋಪಕಾರಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಸವಿನೆನಪು ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು. ಇನ್ನು ಮುಂದೆ ಕೇಳಿ ನಾಂದಿ ಚಿತ್ರದ ಗೀತೆ. ಪಿಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಪೀಠಾಪುರಂ ನಾಗೇಶ್ವರ ರಾವ್ ಪ್ರಕಾಶ್ ಹಾಗೂ ಸಂಗಡಿಗರ ಕಂಠದಲ್ಲಿ ಮೂಡಿಬಂದಂತಹ ಈ ಒಂದು ಗೀತೆಯನ್ನು ಆಯ್ದದ್ದು ನಮ್ಮ ದಾರಿ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಮೂಡಿ ಬರ್ತಾ ಇದೆ ಕಾವೇರಿ ಚಿತ್ರದ ಹಾಡು. ವಿಜಯ ನರಸಿಂಹ ಅವರ ಗೀತರಚನೆ ಇದೆ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ ಇದೆ.

ದೇವರು ಕೊಟ್ಟ ತಂಗಿ ಚಿತ್ರದ ಈ ಒಂದು ಗೀತೆಗೆ ಧನಿಯಾಗಿದ್ದವರು ಪಿ ಬಿ ಶ್ರೀನಿವಾಸ್. ಜೀವದೇ ಶಂಕರ್ ಅವರ ಸಾಹಿತ್ಯವಿತ್ತು, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇತ್ತು. ಕಾಡಿನ ಬೆಂಕಿ ಚಿತ್ರದ ಈ ಗೀತೆಗೆ ಧನಿಯಾಗಿದ್ದಾರೆ ಪಿ ಆರ್ ಛಾಯಾ.

ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳಿದರೆ ಈ ಹಾಡನ್ನ. ಚಿತ್ರ ಕಳಸಾಪುರದ ಹುಡುಗರು, ಗೀತೆಯನ್ನ ಬರೆದಿದ್ದವರು ದೊಡ್ಡರಂಗೇಗೌಡ, ಸಂಗೀತ ಎಂ ರಂಗರಾವ್. ಪಿವಿ ಶ್ರೀನಿವಾಸ್, ಎಚ್ ಪಿ ಗೀತಾ ಹಾಗೂ ಸಂಗಡಿಗರು ಹಾಡಿರುವ ಮಂಗಳ ಚಿತ್ರದ ಹಾಡು.

ಎಸ್ ಜಾನಕಿಯವರ ಕಂಠದಲ್ಲಿ ಗಾಳಿ ಮಾತು ಚಿತ್ರದ ಗೀತೆಯನ್ನ ಆಲಿಸಿದಿರಿ. ಜಿ ಉದಯನ್ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ಇನ್ನೀಗ ಮೂಡಿ ಬರ್ತಾ ಇದೆ ಎಲ್ ಎನ್ ಶಾಸ್ತ್ರಿ, ನಂದಿತಾ ಹಾಗೂ ಬಿಜೆ ಭರತ್ ಅವರ ಕಂಠದಲ್ಲಿ ಚಿತ್ರ ಧೀಮಂತ ಮನುಷ್ಯ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಇಂದು ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ಅಹಿಂಸೆ ಸತ್ಯಾಗ್ರಹದಂಥ ಅಸ್ತ್ರಗಳ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಅವರ ಬದುಕು ಮತ್ತು ಸಂದೇಶಗಳು ಮುಂದಿನ ಪೀಳಿಗೆಗೆ ದಾರಿದೀಪವಾಗಬೇಕು ಎಂಬ ಉದ್ದೇಶದಿಂದ ರಾಜ್ಯಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇಂದು ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧೀಜಿಯವರ ಭಾವಚಿತ್ರಕ್ಕೆ ಉಪಮಹಾನಿರ್ದೇಶಕರಾದ ಕೆ ಅರುಣ್ ಪ್ರಭಾಕರ್ ಹಾಗೂ ವಿವಿಧ ವಿಭಾಗಗಳ ಅಧಿಕಾರಿಗಳು ಪುಷ್ಪ ಸಮರ್ಪಿಸುವ ಮೂಲಕ ಗೌರವ ಸಲ್ಲಿಸಿದರು. ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದ ಅಂಗವಾಗಿ ಆಕಾಶವಾಣಿ ಆವರಣದಲ್ಲಿ ಆಯೋಜಿತ ಸ್ವಚ್ಛತಾ ಕಾರ್ಯದಲ್ಲಿ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಹಾವೇರಿ ಜಿಲ್ಲೆಯ ಹೊಸರುತಿ ಗ್ರಾಮದ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆಯಲ್ಲಿ ಪಠ್ಯಕ್ರಮದ ಜೊತೆಗೆ ಸ್ವಾವಲಂಬನೆ ಶಿಕ್ಷಣ ನೀಡುವ ಮೂಲಕ ಗಾಂಧಿ ತತ್ವವನ್ನು ವಿದ್ಯಾರ್ಥಿಗಳಲ್ಲಿ ರೂಢಿಸಲಾಗುತ್ತಿದೆ. ಈ ಕುರಿತು ಹೊಸರುತಿ ಗ್ರಾಮದ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾಗಲಿಂಗಪ್ಪ ಹಸರೆಡ್ಡಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಗುರುಕುಲದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಪಠ್ಯಕ್ರಮದೊಂದಿಗೆ ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸಾದ ಸ್ವಾವಲಂಬನೆ ಶಿಕ್ಷಣವನ್ನ ನೀಡೋದು. ನೂಲು ನೇಯ್ಗೆ, ಕೃಷಿ, ಹೈನುಗಾರಿಕೆ ಶಿಕ್ಷಣವನ್ನ ನೀಡ್ತೇವೆ. ಮಕ್ಕಳು ತಮ್ಮ ಬಟ್ಟೆಗಳನ್ನ ತಾವೇ ತೊಳ್ಕೊಂತಾರ, ಸ್ನಾನಗೃಹಗಳನ್ನ ಶೌಚಾಲಯಗಳನ್ನ ತಾವೇ ಸ್ವಚ್ಛ ಮಾಡ್ಕೊಂತಾರ, ತಾವೇ ನೇಯ್ದ ಖಾದಿ ಬಟ್ಟೆಗಳನ್ನ ಧರಿಸ್ತಾರ, ತಾವೇ ಕೃಷಿ ಮಾಡಿದಂತಹ ಹಣ್ಣು ಹಂಪಲಗಳನ್ನ ಧಾನ್ಯಗಳನ್ನ ಸೇವಿಸಿ ಸಹಜೀವನವನ್ನ ನಡೆಸ್ತಾರ. 32 ಎಕರೆ ಭೂಮಿ ಐತಿ. ತೆಂಗು, ಹಣ್ಣು, ಕಾಯಿಪಲ್ಯಗಳನ್ನು ಬೆಳೆದು ಮಕ್ಕಳಿಗೆ ನೀಡಲಾಗ್ತದೆ. ಸುಸಜ್ಜಿತ ಶಾಲಾ ಕಟ್ಟಡ, ಭೋಜನಾಲಯ, ಮಕ್ಕಳಿಗೆ ಬಿಸಿನೀರಿನ ಸ್ನಾನದ ವ್ಯವಸ್ಥೆ, ಕಂಪ್ಯೂಟರ್ ಲ್ಯಾಬ್, ಮೆಡಿಕಲ್ ರೂಮು, ಪ್ರಯೋಗಾಲಯ ಮೈದಾನ ಐತಿ, ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ ಐತಿ. ಪ್ರತಿ ವರ್ಷ ನಮ್ಮ SSLC ಫಲಿತಾಂಶ 100ಕ್ಕೆ 100ರಷ್ಟು. ಇನ್ಸ್ಪೈರ್ಡ್ ಅವಾರ್ಡ್, ಮಕ್ಕಳ ವಿಜ್ಞಾನ ಸಮಾವೇಶದೊಳಗೆ ರಾಷ್ಟ್ರ ಮಟ್ಟದಲ್ಲಿ ಸಹ ಯೋಜನೆಗಳನ್ನು ಮಂಡಿಸಿ ಶಭಾಸಗಿರಿಯನ್ನು ಪಡೆದುಕೊಂಡಿದ್ದಾರೆ. ವಾಲಿಬಾಲ್, ಥ್ರೋಬಾಲ್, ಬಾಸ್ಕೆಟ್ಬಾಲ್, ಟಿಟಿಸ್, ಚೆಸ್ ಸ್ಪರ್ಧೆಗಳಲ್ಲಿ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದವರೆಗೂ ಸ್ಪರ್ಧಿಸುತ್ತಾರೆ. ಕರ್ನಾಟಕ ಸರ್ಕಾರದ ಕಳೆದ ವರ್ಷ ಗಾಂಧಿ ಸೇವಾ ಗೌರವ ಪ್ರಶಸ್ತಿಯನ್ನ ನೀಡಿರ್ತಾರೆ ಎಂಬುದು ಒಂದು ಹೆಮ್ಮೆಯ ಸಂಗತಿಯಾಗಿದೆ.
0: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ಸಂಖ್ಯೆ 36ರಲ್ಲಿ ಆಯೋಜಿತ 7 ದಿನಗಳ ಸ್ವಚ್ಛತಾ ಸಪ್ತಾಹ ಅಭಿಯಾನವು ಯಶಸ್ವಿಯಾಗಿ ಸಂಪೂರ್ಣಗೊಂಡಿದೆ. ಸ್ವಚ್ಛತಾ ಸಪ್ತಾಹದ ಕುರಿತು ಪಾಲಿಕೆ ಸದಸ್ಯ ರಾಜಣ್ಣ ಕೊರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ.
2: ಸೆಪ್ಟೆಂಬರ್ 20ನೇ ತಾರೀಕಿನಿಂದ 26ನೇ ತಾರೀಕುವರೆಗೂ ಸಪ್ತಾಹ ಸ್ವಚ್ಛತಾ ಅಭಿಯಾನವನ್ನ ವಾರ್ಡ್ ನಂಬರ್ 36ರಲ್ಲಿ ನಾವು ಹಮ್ಮಿಕೊಂಡಿದ್ದೆವು. ನಮ್ಮ ಜೊತೆ NSS 18 ಕಾಲೇಜಿನ ವಿದ್ಯಾರ್ಥಿಗಳು, ಧರ್ಮಸ್ಥಳ ಮಹಿಳಾ ಸಂಘದವರು, ಮಹಾನಗರ ಪಾಲಿಕೆಯ ಹೆಲ್ತ್ ಡಿಪಾರ್ಟ್ಮೆಂಟ್ನವರು, ಪೌರ ಕಾರ್ಮಿಕರು ಮತ್ತು ಸ್ಥಳೀಯರು ನಮ್ಮ ಜೊತೆ ಪಾಲ್ಗೊಂಡು ಬಹಳಷ್ಟು ಯಶಸ್ವಿಯಾಗಿ ಸ್ವಚ್ಛ ಭಾರತ್ ಅಭಿಯಾನವನ್ನ ನಾವು ಸಂಪೂರ್ಣಗೊಳಿಸಿದ್ದೇವೆ. ಈ ಒಂದು ಅಭಿಯಾನವನ್ನ ನಾವು ಮಾಡುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಹಸಿ ಕಸ ಬೇರೆ, ಒಣ ಕಸ ಬೇರೆ, ಪ್ಲಾಸ್ಟಿಕ್ ಗಳನ್ನ ಬೇರೆ ಮಾಡಿ ವಾಹನ ಏನು ಬರ್ತಾವೋ ತಮ್ಮ ಮನೆಗಳ ಮುಂದೆ ಅವಾಗಲೇ ನೀವು ಕಸ ಹಾಕಬೇಕು, ಎಲ್ಲೆಂದರಲ್ಲಿ ಕಸವನ್ನ ಚೆಲ್ಲಬಾರದು ಅನ್ನುವಂತಹ ಜಾಗೃತಿಯನ್ನ ಎಲ್ಲ ಸಾರ್ವಜನಿಕರಿಗೆ ನಾವು ಮೂಡಿಸಿದ್ದೇವೆ. ಆದ್ದರಿಂದ ಈ ಸ್ವಚ್ಛ ಭಾರತ ಅಭಿಯಾನ ಬಹಳಷ್ಟು ಯಶಸ್ವಿಯಾಗಿದೆ. ಇದು ಗಾಂಧಿ ಜಯಂತಿಯ ಪ್ರಯುಕ್ತವಾಗಿ ಹಾಗೂ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಸ್ವಚ್ಛತಾ ಅಭಿಯಾನವನ್ನ ಬಹಳ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ್ದೇವೆ. ಈ ಕಾರ್ಯದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ ಸರ್ವರಿಗೂ ನಾನು ಅನಂತ ಅನಂತ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವಾ ಸೇ ದೇಶ ಸೇವಾ ಮಂತ್ರದೊಂದಿಗೆ ಅಭಿಯಾನ ನಡೆಯುತ್ತಿದೆ. ಬ್ಯಾಂಕಿಂಗ್ ವಲಯದ ಬೆಳವಣಿಗೆಯ ಅನ್ವೇಷಣೆ ಎನ್ನುವುದು ಬ್ಯಾಂಕ್ಗಳ ಆರ್ಥಿಕ ಸ್ಥಿತಿ ಸುಧಾರಿಸಲು, ವಂಚನೆ ತಡೆಯಲು ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನು ಸದೃಢಗೊಳಿಸಲು ಕೈಗೊಂಡ ಪ್ರಮುಖ ಪ್ರಕ್ರಿಯೆಯಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರ ವಹಿಸಿಕೊಂಡ ಕೂಡಲೇ ಆಸ್ತಿ ಗುಣಮಟ್ಟ ಪರಿಶೀಲನೆಗೆ ಆದೇಶಿಸಿತು. ಪ್ರತಿ ಬ್ಯಾಂಕ್ ತನ್ನ ಒತ್ತಡವನ್ನು ಪ್ರಾಮಾಣಿಕವಾಗಿ ವರ್ಗೀಕರಿಸುವಂತೆ ಸೂಚನೆ ನೀಡಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಬಹುದಾದ ಚಂಡಮಾರುತದಂತಹ ವಿಪತ್ತುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸುವ ಸಾಮರ್ಥ್ಯವನ್ನು ಪರೀಕ್ಷಿಸುವ ಉದ್ದೇಶದಿಂದ ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವತಿಯಿಂದ ಆಯೋಜಿಸಿದ್ದ

0: ಅಂತಾರಾಜ್ಯ ಚಂಡಮಾರುತ ಅಣುಕು ಕಾರ್ಯಾಚರಣೆ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಚಂಡಮಾರುತದ ಸಂದರ್ಭದಲ್ಲಿ ಉಂಟಾಗಬಹುದಾದ ಬೃಹತ್ ಮಳೆ, ಬಿರುಗಾಳಿ, ಸಮುದ್ರದ ಅಬ್ಬರ, ಕಡಲ ಕೊರೆತ, ಪ್ರವಾಹ, ಮರಗಳ ಉರುಳುವಿಕೆ ಹಾಗೂ ವಿದ್ಯುತ್ ಕಂಬಗಳಿಗೆ ಹಾನಿ ಸೇರಿದಂತೆ ವಿವಿಧ ತುರ್ತು ಪರಿಸ್ಥಿತಿಗಳನ್ನು ಅಣುಕು ಕಾರ್ಯಾಚರಣೆಯಲ್ಲಿ ಸೃಷ್ಟಿಸಿ ಅವುಗಳನ್ನು ನಿಭಾಯಿಸುವ ಇಲಾಖೆಗಳ ಸಿದ್ದತೆಯನ್ನು ಪರಿಶೀಲಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೇಳಿ ಕಥೆಗಾರ್ತಿ ಶಿವಲೀಲಾ ಎಸ್ ಧನ್ನಾ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ನೀರಜ ಕಾರಟಗಿ.
3: ಆತ್ಮೀಯ ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಥೆಗಾರ್ತಿ ಆಧುನಿಕ ವಚನಗಾರ್ತಿ ಶಿವಲೀಲಾ ಎಸ್ ಧನ್ನಾ ಅವರು ನಮ್ಮೊಂದಿಗಿದ್ದಾರೆ. ಶಿವಲೀಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ತಮ್ಮ ಆತ್ಮೀಯ ಕರೆಯೋಲೆಗೆ ತುಂಬ ಹೃದಯದ ಧನ್ಯವಾದಗಳು.
3: ಶಿವಲೀಲಾ ಮೇಡಮ್ ಅವರೇ, ಮೊದಲಿಗೆ ತಮ್ಮ ಬಾಲ್ಯದ ಜೀವನ, ತಾವು ಎಲ್ಲಿ ಹುಟ್ಟಿ ಬೆಳೆದಿತ್ತು, ಇದ್ರ ಬಗ್ಗೆ ತಿಳಿಸ್ಕೊಡಿ.
4: ನನ್ನ ಬಾಲ್ಯದ ಜೀವನ ಅಂದರೆ ಅರಮನೆಯ ಆಸ್ಥಾನದಲ್ಲಿರುವ ಮಹಾರಾಣಿಯಂತೇನು ಇರಲಿಲ್ಲ. ನಾನು ಒಂದು ಬಡವನ ಕುಟೀರದಲ್ಲಿ ಹುಟ್ಟಿ ಬೆಳೆದ ಒಂದು ಮಲ್ಲಿಗೆಯಂತೆ ನನ್ನ ಬಾಲ್ಯದ ಜೀವನ. ನಾನು ಕಲಬುರಗಿ ಜಿಲ್ಲೆ ಆಳಂ ತಾಲೂಕಿನ ಜವಳಿ ಡಿ ಎಂಬ ಗ್ರಾಮದಲ್ಲಿ ಹುಟ್ಟಿದ್ದೇನೆ.
3: ತಮ್ಮ ಶಿಕ್ಷಣ ಎಲ್ಲ ಜವಳಿ ಡಿಯಲ್ಲೇ ಆಗಿದೆ?
4: ನನ್ನ ಶಿಕ್ಷಣ ನಮ್ಮ ಊರಿನಲ್ಲಿ 7ನೇ ತರಗತಿಯವರೆಗೆ ಮಾತ್ರ ಇತ್ತು. 8, 9, 10ನೇ ತರಗತಿ ನಾನು ಅಲ್ಲೇ ಪಕ್ಕದಲ್ಲಿರುವ ದಂಗಾಪುರ ಎಂಬ ಗ್ರಾಮದಲ್ಲಿ ನನ್ನ ಶಿಕ್ಷಣ ಆಗಿದೆ 10ನೇ ತರಗತಿವರೆಗೆ.
3: ಈಗ ಶಿವಲೀಲಾ ಅವರೇ, ತಾವು ಈ ಸಾಹಿತ್ಯ ಕ್ಷೇತ್ರಕ್ಕೆ ಬರಬೇಕು ಅಂತ ಯಾವಾಗ ಅನ್ನಿಸ್ತು ನಿಮಗೆ?
4: ನನಗೆ ಸಾಹಿತ್ಯ ಕ್ಷೇತ್ರಕ್ಕೆ ಬರಬೇಕಂತ ನಾನು ಚಿಕ್ಕ ವಯಸ್ಸಿನಿಂದಲೂ ನಾನು ಓದುವುದು ನನ್ನ ಗೀಳಾಗಿತ್ತು, ಒಂದು ಹವ್ಯಾಸ ಆಗಿತ್ತು ನಂದು ಚಿಕ್ಕ ವಯಸ್ಸಿನಿಂದಲೂ. ಯಾಕಂದರೆ ನಾನು ಸಣ್ಣಕ್ಕೆ ಇದ್ದಾಗಿಂದ ನಮ್ಮದು ತಾಯಿ ತವರು ಊರಲ್ಲಿ ನಮ್ಮದು ತಾತ ಅವರು ಅಂದರೆ ಅವರು ಕಿರಾಣಿ ಅಂಗಡಿ ಇತ್ತು, ಅವರೆಲ್ಲ ಪೊಟ್ಟಣ ಕಟ್ಟಕ್ಕಂತೇಳಿ ಎಲ್ಲ ಮಾಸ ಪತ್ರಿಕೆಗಳು, ವಾರ ಪತ್ರಿಕೆಗಳು ಇವೆಲ್ಲ ತರ್ತಿದ್ರು. ಅವಾಗ ಏನಾದ್ರು ಅವರು ಪೊಟ್ಟಣ ಕಟ್ಟಕ್ಕೆ ತಂದಿದ್ರಲ್ಲ, ನಾನು ಓದಿ ಮುಗಿಸಿದ ಮೇಲೆ ನಾನು ಅಂಗಡಿಗೆ ಒಯ್ದು ಕೊಡ್ತೀವಿ, ಎಲ್ಲ ನಾನು ಓದಿಲ್ಲ ಬಾಬಾ ನಾನು ಓದೋದ್ರೊಳಗೆ ಕೊಡ್ತೀನಿ ಅಂತ ಹೇಳಿಕೆ ಅಂತಿದೆ. ಅಷ್ಟು ನನಗೆ ಹವ್ಯಾಸ ಇತ್ತು, ಎಲ್ಲಿ ಒಂದು ಪುಸ್ತಕ ಇತ್ತಂದ್ರೆ ಅದನ್ನು ಓದಲಾರ್ದೆ ನಾನು ಬಿಡಂಗಿರ್ತಿಲ್ಲ ಅಷ್ಟು ನಾನು. ಆಮೇಲೆ ಪ್ರತಿದಿನ ನಾನು ಒಂದು 4-5 ಲೈನ್ ಓದೋದ್ ಬಳಿಕ ನನಗೆ ನಿದ್ದೆ ಬರ್ತಿತ್ತು, ಅದೊಂದು ನನ್ನ ಹವ್ಯಾಸನೇ ಆಗಿಬಿಟ್ಟಿತ್ತು ನನಗೆ.
3: ಈಗ ಓದುವ ಹವ್ಯಾಸವನ್ನು ನೀವು ಬರವಣಿಗೆಯನ್ನಾಗಿ, ಅಂದರೆ ನೀವು ಬರೀಬೇಕು ಅನ್ನಂತ ಯಾವಾಗ ಡಿಸೈಡ್ ಮಾಡಿದ್ರಿ?
4: ನಾನು ಓದುವ ಹವ್ಯಾಸ ನಾನು ಬರೀಬೇಕು ಅಂತ ನಾನು ಯಾವಾಗ ಅಂದ್ಕೊಂಡಿದ್ದೆ ಅಂದರೆ, ನಾನು 16-17 ವರ್ಷಕ್ಕೆ ನಾನು ಮದುವೆ ಆಯಿತು. ಮದುವೆ ಆದ ಬಳಿಕ ನಾನು 3ವರ್ಷಕ್ಕೆ ನಮ್ಮ ಮನೆಯವ್ರು ತೀರ್ಕೊಂಡು ಬಳಕ ನಾನು ಮರಳಿ ನಾನು ಮತ್ತೆ ತವ್ರ ಮನೆಗೆ ಬರಬೇಕಿತ್ತು. ಮರಳಿ ಗುಡಿಗೆ ಅನ್ನೋ ತವ್ರ ಮನೆಗೆ ಸೇರಿದೆ. ಆ ಟೈಮ್ನಾಗ ನನ್ನ ಭಾವನೆಗಳನ್ನು ಹಂಚ್ಕೊಳ್ಳೋಕೆ ನನ್ನ ಯಾರೂ ಇರಲಿಲ್ಲ. ಆ ಟೈಮ್ ಭಾವನೆಗಳನ್ನು ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ಒಂದು ನನ್ನ ತುಂಬಿದ ಕುಟುಂಬ ನಾನು. ಆದ್ರೂ ಏನೋ ನನ್ನ ಮನಸ್ಸಿನಲ್ಲಿರುವ ಒಂದು ದುಃಖ ದುಮಾನಗಳು, ಒಂದು ಹೆಣ್ಣಿನ ಅಂತರಾಳದಲ್ಲಿರುವ ಒಂದು ಭಾವನೆಗಳನ್ನು, ಆ ಬುತ್ತಿಯನ್ನು ಹಂಚ್ಕೊಳ್ಳೋಕೆ ನನ್ನ ಜೊತೆ ಯಾರೂ ಇರಲಿಲ್ಲ. ಆ ಟೈಮ್ನ ನನಗೆ ಅನಿಸ್ತಿತ್ತು, ನಾ ಯಾರ ಜೊತೆ ಹಂಚ್ಕೋಬೇಕು ಇದನ್ನು, ನಾ ಯಾರು, ಯಾಕಂದರೆ ಇವತ್ತು ನಮ್ಮ ಅದೇನು ಹಳ್ಳಿ ಭಾಷೆ ಒಳಗೆ ಹೇಳ್ತಾರ ಅಂದ್ರೆ, ಏನು ಸುಖ ಇದ್ದವ್ರ ಮುಂದೆ ಸುಖ ಹಂಚ್ಕೋಬೇಕು, ದುಃಖ ಇದ್ದವ್ರ ಜೊತೆ ದುಃಖ ತೋಡ್ಕೋಬೇಕು ಅಂತ. ಹಂಗೆ ನಾನು ಯಾರ ಹತ್ರನೂ ಏನು ಹಂಚ್ಕೊಳಕ್ಕೆ ಹೋಗ್ತಿದ್ದಿಲ್ಲ. ಯಾಕಂದ್ರೆ ಇವತ್ತಿನ ದಿನಮಾನದೊಳಗೆ 80% ಮಂದಿ ಅವರು ಅಷ್ಟು ಇಷ್ಟಪಡೋಂಗಿಲ್ಲ, ಒಂದು ಅದ್ರ ದುರುಪಯೋಗನೇ ಪಡೋರು ಇರ್ತಾರೆ, ಅದ್ರ ಖುಷಿನೇ ಪಡೋರು ಇರ್ತಾರೆ. ಆದರೂ ಒಂದು 20% ಮಂದಿ ಮಾತ್ರ ನಮಗೆ ಸಾಂತ್ವನ ಹೇಳೋರು ಇರ್ತಾರೆ. ಆ ಉದ್ದೇಶದಿಂದ ನಾನು ಮನಸ್ಸಿನಲ್ಲಿರೋ ದುಃಖವನ್ನು ನಾನು ಯಾರ ಜೊತೆನೂ ಹಂಚ್ಕೋತಿದ್ದಿಲ್ಲ, ಅದನ್ನು ನಾನು ನನ್ನ ಹತ್ರನೇ ಇಟ್ಕೋತಿದ್ದೆ. ಯಾವಾಗ ನಾನು ಈ ಕರೋನಾ ಟೈಮ್ನಾಗ ಎಲ್ಲ ಒಂದು ಏನೋ ಒಂದು ಸಮಯ ಉಳಿತಿತ್ತು, ಆ ಟೈಮ್ನಾಗ ಏನದ ಈ ಮೊಬೈಲ್ ಒಳಗೆ ಒಂದು ಎಲ್ಲ ಸಾಹಿತ್ಯಿಕ ಗ್ರೂಪ್ಗಳು ಅವು ಇವು ಎಲ್ಲ ಒಂದು ಜಾಲತಾಣದೊಳಗೆ ಹೆಚ್ಚಿಗೆ ಅದು ಆ ಟೈಮ್ನಾಗ ನನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನು ನಾನು ಏನೋ ಒಂದು ಹೊರಗೆ ಹಾಕೋಬೇಕು ಅಂತ ಆ ಟೈಮ್ನಾಗ ನನಗೆ ಅನಿಸ್ತು. ಅದೇ ಟೈಮ್ನಾಗ ನಮ್ಮದು 10th ಗ್ರೂಪ್ ಅಂತೇಳಿ ನಮ್ದೆಲ್ಲ ನಾವು ಕ್ಲಾಸ್ಮೇಟ್ಗಳೆಲ್ಲ ಕಲಿತು ಒಂದು 10th ಗ್ರೂಪ್ ಅಂತ ಗ್ರೂಪ್ ಮಾಡಿದ್ರು. ಆ ಟೈಮ್ ನಾವು ಏನೋ ಒಂದು ಬಾಲ್ಯದ ಜೀವನಕ್ಕೆ ನಾವು ಮತ್ತೆ ಮರಳದಂಗೆ ನನಗೊಂಥರ ಏನೋ ಒಂದು ಖುಷಿ ಅನಿಸ್ಬಿಡ್ತು. ಅವಾಗ ನನ್ನ ಜೊತೆ ನನ್ನ ಭಾವನೆಗಳು ಹಂಚ್ಕೊಳಕ್ಕೆ ಮತ್ತು ನಂದೆಲ್ಲ ಫ್ರೆಂಡ್ಸು ಆದ್ರೆ ಎಲ್ಲ ಸಿಕ್ಕ್ರೇನು ಅನ್ನೋಂಗ ನನಗೆ ಹಂಗ ಅನಿಸ್ತು. ಆ ಟೈಮ್ನಾಗ ನಂದು ಏನು ನನ್ನ ಮನಸ್ಸಿನಾಗ ಅನಿಸ್ತಾ ಅವೆಲ್ಲ ಬರೆದು ನಾನು ಗ್ರೂಪಿಗೆ ಹಾಕ್ತಿದ್ದೆ. ನಾನು ಬಳಗದಲ್ಲೇ ಆಗಲಿ ಗ್ರೂಪ್ನಲ್ಲಿ ಅವಾಗೆಲ್ಲ ಒಂದು ಎನ್ಕರೇಜ್ ಮಾಡ್ತಿದ್ರು ನಮ್ಮ ಫ್ರೆಂಡ್ಸ್ಗಳಲ್ಲಿ, ಚಲೋ ಬರೀತಿ ನಿನ್ನಲ್ಲಿ ಏನೋ ಒಂದದ, ನಿನ್ನ ಕಡೆ ಏನೋ ಒಂದದ, ಅದನ್ನು ಹೊರಗೆ ಹಾಕಿ, ನಿನ್ನ ಬಲ್ಲಿ ಒಂದೇನೋ ಪ್ರತಿಭೆ ಅದ ನಿನ್ನ ಹತ್ರ ಅಂತ ಹೇಳಂದು ಅವ್ರು ಹೇಳ್ತಿದ್ರು. ಮನೆಯಾಗ ಅಲ್ಲಿ ನಮ್ದು ತಂಗಿ ಶಿಕ್ಷಕಿ, ನಮ್ಮ ತಂಗಿದು ಮೊದಲೇ ಕಾಡ್ತಾವ ನೆನಪು ಅಂತ ಬುಕ್ ಬರೆದಿದ್ರು ಆಕಿ. ಆಕೆ ಬರೆದಿದ್ದೇನೆಲ್ಲ ನನ್ನ ಹತ್ರ ಹಂಚ್ಕೋತೀವಿ ಹೇಳ್ತಿದ್ರು. ಅವಾಗ ನನಗೆ ತಿಳೀತದ ಅಂತಿದ್ದು, ನಾನು ತಿಳೀತದ ನೀ ಬರೆದಿದ್ದೆಲ್ಲ ನನಗೆ ಅರ್ಥ ಆಗ್ತದೆ, ಆದ್ರೆ ನನಗೆ ಬರ್ಲಿಕ್ಕೆ ಬರಲ್ಲ ಅಂತ ಹೇಳಕ್ಷ ಹತ್ತಿದ. ಇಲ್ಲ ಬರೀಬಹುದು, ನಿನ್ನ ಭಾವನೆಗಳು ನೀವು ಭಾಳ ಮುಚ್ಚಿಟ್ಕೋತ ಬಂದಿದ್ದು, ನಿನ್ನ ಮನಸ್ಸಿನಾಗ ನೀ ಎಲ್ಲ ಮುಚ್ಚಿಟ್ಕೋತ ಬಂದಿದ್ದು 20 ವರ್ಷದಿಂದ, ಯಾರ ಹತ್ರನೂ ಹೇಳ್ಕೊಳ್ಳಲಾಗಿದ್ದು. ನೀನು ನಿನ್ನ ಭಾವನೆಗಳನ್ನು ಬರವಣಿಗೆಯ ಮೂಲಕ ನೀನು ಬರ್ಲಿಕ್ಕೆ ಪ್ರಯತ್ನ ಮಾಡು ಅಂಥೇಳಿ ನಮ್ಮ ತಂಗಿಯನ್ನು ನಂದೊಂದು ಏನೋ ಕರಳಿನ ಗೆಳತಿ ಇದ್ದಂಗೆ ಎಲ್ಲವನ್ನು ನಾವು ಸ್ನೇಹಿತರ ಥರ ಹಂಚ್ಕೋತಿರ್ತೇವೆ. ಆ ಟೈಮ್ನೇ ನೀನು ಬರ್ಲಿಕ್ಕೆ ಪ್ರಯತ್ನ ಮಾಡು, ನಿನ್ನಲ್ಲೂ ಒಂದು ಏನೋ ಒಂದು ಪ್ರತಿಭೆ ಅದ, ಅದನ್ನು ಹೊರಗೆ ಹಾಕೋಕೆ ಪ್ರಯತ್ನ ಮಾಡು ಅಂತ ಅಂತಿದ್ದಳು. ಅವಾಗ ಯಾರ ಜೊತೆ ಹಂಚ್ಕೋಬಾರ್ದು ಅಂತ ಹೇಳಿ ನಾನು ನಾನು ಬರೆಯುವ ಮೂಲಕ ನನ್ನ ಮನಸ್ಸಿನಲ್ಲಿ ಇರುವ ನನ್ನ ಮನೆಯವ್ರದ್ದಾಗಲಿ ಇದು ಆಗಲಿ ನಮ್ಮ ಯಜಮಾನ್ರದ್ದಾಗಲಿ ನಾನು ಏನು ಹೇಳ್ಕೋಬೇಕು ಕೇಳ್ಕೋಬೇಕು ಅಂದಿವೆಲ್ಲ ಭಾವನೆಗಳನ್ನು ಬರೆದಿಡುತ್ತಾ ಬಂದವ.
3: ಅದೇ ನಿಮ್ಮ ಭಾವನೆಗಳೇ ಮೊದಲ ಕೃತಿ ಆಯ್ತು ಅಂದ್ರೆ ನಿಮ್ಮ ಜೀವನದ ನಿಮ್ಮ ಸ್ವಂತ ಭಾವನೆಗಳು ಮೊದಲ ನಿಮ್ಮ ಮೊದಲ ಕೃತಿ ಆಯ್ತು. ಯಾವುದು ಹೆಸರೇನು?
4: ಅದರ ಹೆಸರು ಕಾಡ ಕುಸುಮ ಅಂತ ಹೇಳಿ.
3: ಹೌದಾ?
4: ನಾನು ಯಾವಾಗ್ಲೂ ನಾನು ಅಕ್ಕಮಾದೇವಿ ಅದು ತರಂಗಿಣಿ ಅಂತೇಳಿ ನಾನು ಓದ್ತಿದ್ರಿ ಯಾವಾಗ ಸಿದ್ಧಾರೂಢರಾಜರ ಪುರಾಣ ಪ್ರವಚನ ಹಿಂಗೆ ಬಹಳ ನಂದು ಏನೋ ಒಂದು ಹವ್ಯಾಸ ನಂದು ಆಧ್ಯಾತ್ಮಿಕ ವಿಷಯದೊಳಗೆ. ಅದಕ್ಕೆ ನಾನು ಅಕ್ಕಮಹಾದೇವಿ ತರಂಗಿಣಿ ಅಂತೇಳಿ ಅದು ಓದೋ ಟೈಮ್ನಾಗ ನನಗೆ ಒಂದು ದಿವಸ ಅವರು ಮಹಾದೇವಿ ಅಕ್ಕಮಹಾದೇವಿ ಅಂದಿದ್ದು ನನಗೆ ಅದೊಂದು ನಮ್ಮ ಬದುಕೊಂದು ಕಾಡು ಕುಸುಮ ಕಾಡು ಮಲ್ಲಿಗೆ ಇದ್ದಂಗೆ ಕಾಡು ಕುಸುಮ ಇದ್ದಂಗೆ ನಮ್ಮದು ಅಂತ ಇದರೊಳಗೆ ಅದೊಂದು ವರ್ಡ್ ಬಂದಿದ್ದು. ಅದಕ್ಕೆ ಅವಾಗ ಅನ್ನಿಸ್ತು ನಂದು ಒಂದು ಜೀವನ ಒಂದೇನೋ ಕಾಡ ಕುಸುಮ ಇದ್ದಂಗೆ ಅಕ್ಕಮಹಾದೇವಿ ಕಳೆದಂಗೆ. ಯಾಕಂದ್ರೆ ಇವತ್ತು ಇದ್ದವ್ರ ಜೊತೆ ಜೀವನ ಮಾಡ್ತಾರೆ, ಆದರೆ ಇಲ್ಲದೆ ಇದ್ರೂ ಭೀ ನನ್ನ ಮನೆಯವ್ರು ಇಲ್ಲದೆ ಇದ್ದು ಈಗ ಇವತ್ತಿಗೆ ಒಂದು 20 ವರ್ಷ ಆಯಿತು, ಆದ್ರೂ ಏನೋ ನನ್ನ ಜೊತೆಯಾಗಿ ನನ್ನ ಉಸಿರಿನಲ್ಲಿ ಉಸಿರಾಗಿ ನನ್ನ ಹೆಸರಿಗೆ ಅಂಟಿ ಇನ್ನೂ ಅದರ ನನ್ನ ಮನಸ್ಸಿನ ಜೀವಂತ ಅಂದ ಬಳಕ ಅದಕ್ಕೆ ನಾನು ನಂದು ಒಂದು ಜೀವನ ಕಾಡು ಮಲ್ಲಿಗೆ ಇದ್ದಂಗೆ ಅಂತೇಳಿ ನಾನು ಕಾಡು ಕುಸುಮ ಅಂತೇಳಿ ಆ ಕೃತಿ ಹೆಸರಿಟ್ಟಿದ್ದೀನಿ.
3: ಕವನ ಸಂಕಲನ. ನಿಮ್ಮ ಈ ಕವನ ಸಂಕಲನದೊಳಗೆ ನಿಮ್ಮ ನೆಚ್ಚಿನ ಒಂದು ಕವನ, ಈಗ ನಿಮ್ಮ ಜೀವನದ ಮೇಲೆ ನೀವು ಬರೆದಿರಂದ್ಮೇಲೆ ಎಲ್ಲಾನೂ ನಿಮಗೆ ಇಷ್ಟಾನೆ, ಆದರೆ ಅದರಲ್ಲಿ ನಿಮಗೆ ಅತಿಯಾಗಿ ಪ್ರೀತಿಯಾದಂತಹ ಒಂದು ಕವನ ಹೇಳಿ.
4: ಈಗ ನಾ ಬರಹ ಅಂದ ಬಳಕ ಎಲ್ಲಾನು ನನಗೆ ಇಷ್ಟವಾದ ಬರಹನೆ, ಆದ್ರೂ ಮೊಟ್ಟ ಮೊದಲಿಗೆ ನನ್ನ ಜೀವನದ ಬರೆದಿದ್ದನ್ನ ನಾನು ನಿಮ್ಮೊಂದಿಗೆ ಇವ ನಾನು ವಾಚನ ಮಾಡ್ತೀನಿ. ನಾನು ಕಾಡ ಕುಸುಮ ಅಂಥೇಳಿ ಅದರ ಕವನ ಕವಿತೆಯ ಹೆಸರು. ಕಾನನದಿ ಅರಳಿದ ಕುಸುಮವೇ ಏಕೆ ನೀನಿಷ್ಟು ಮೌನವಾಗಿರುವೆ? ಕಾನನದಿ ಅರಳಿದ ಕುಸುಮವೇ ಏಕೆ ನೀನಿಷ್ಟು ಮೌನವಾಗಿರುವೆ? ಜೊತೆ ಯಾರಿಲ್ಲವೆಂದು ಬೇಸರವೇ? ಒಂಟಿಯಾಗಿರುವೆನೆಂದು ತಳಮಳವೇ? ಬಾಗೆಳತಿ ನಾನಾಗುವೆ ನಿನಗೆ ಜಂಟಿ, ನಾನು ಕೂಡ ನಿನ್ನಂತೆ ಒಬ್ಬಂಟಿ. ಬಾಗೆಳತಿ ನಾನಾಗುವೆ ನಿನಗೆ ಜಂಟಿ, ನಾನು ಕೂಡ ನಿನ್ನಂತೆ ಒಬ್ಬಂಟಿ. ನಾನೊಂದು ನಿಜ ಹೇಳುವೆ ಕೇಳು ಸಖಿ, ನಾನೊಂದು ನಿಜ ಹೇಳುವೆ ನೀ ಕೇಳು ಸಖಿ. ಹಿತ್ತಲದ ಮಲ್ಲಿಗೆಗಿಂತ ನಾವು ಎಷ್ಟೋ ಸುಖಿ, ಹಿತ್ತಲದ ಮಲ್ಲಿಗೆಗಿಂತ ನಾವು ಎಷ್ಟೋ ಸುಖಿ. ನಮಗೆ ಕೊಳ್ಳುವರಿಲ್ಲ ಕೊಟ್ಟು ಕಾಂಚಾಣ, ಮುಡಿಗೇರಿಸಿಕೊಂಡು ಮಾಡರು ಭಿನ್ನಾಣ. ಬೀಳದು ನಮ್ಮ ಮೇಲೆ ಯಾವ ಕಾಮುಕರ ಕಣ್ಣ, ಇತ್ತ ಕಾನನದ ಕಡೆ ಬರುವನ್ಯಾವ ಜಾಣ. ಪ್ರಸ್ತದ ಕೋಣೆಯ ಅತಿಥಿಗಳು ನಾವಲ್ಲ, ವಿವಸ್ತ್ರ ಭಂಗಿ ನೋಡುವ ಮುಜುಗರ ನಮಗಿಲ್ಲ. ಶ್ರಾದ್ದ ಸಂಸ್ಕಾರಕ್ಕೆ ಬದ್ಧ ಇರಬೇಕು ಎಂದೇನಿಲ್ಲ, ಗದ್ದುಗೆ ಮುಕುಟವೇರುವ ಜಿದ್ದುಗುದ್ದಾಟ ನಮಗಿಲ್ಲ. ಬಾಲೆಯರು ಮನಸೋತಾರೆಂಬ ಭಯವಿಲ್ಲ, ನೀರೆಯರು ನೀರು ಉಣಿಸಿದರೆಂಬ ಹಂಗಿಲ್ಲ. ಮಾಲೆ ಮುಡಿದು ಮೂಲೆಗೆಸೆದಾರೆಂಬ ತಲ್ಲಣವಿಲ್ಲ, ಇಲ್ಲಿರುವ ಸ್ವಾತಂತ್ರ್ಯದ ಸೌರಭ ನಮಗೆಲ್ಲೂ ಇಲ್ಲ. ಯಾರ ಬೇಡಿಕೆಗೂ ನಿಲುಕದ ಕಾಡಮಲ್ಲಿಗೆ ನೀರೆಯಾಗಿ ಜೀವತೆಯ್ದಳು ಮೆಲ್ಲಗೆ. ನಲ್ಲನ ಮಾಸದ ನೆನಪಿನಲ್ಲಿ ಮೆಲ್ಲಗೆ ದಿನಗಳು ದೂಡಿ ಹೋಗಬೇಕಾಗಿದೆ ಅಲ್ಲಿಗೆ. ಭಾಸ್ಕರನ ಜೊತೆ ಜೊತೆಯಾಗಿ ಅರಳೋಣ, ಸುಗಂಧವ ಈ ಜಗದ ತುಂಬ ಪಸರಿಸೋಣ. ಇಳೆಯ ಮಡಿಲ ಮಲ್ಲಿಗೆಯಾಗಿ ದಿನ ಕಳೆಯೋಣ, ಜಗದೊಡೆಯನ ಪಾದ ಕುಸುಮವಾಗೋಣ. ನೋವು ಮರೆಮಾಚುವ ನಗು ಕಲಿಯೋಣ, ಸಾವೇ ಬಂದರೂ ಸರಿ ಜೊತೆಯಾಗಿರೋಣ. ಇರುವಷ್ಟು ದಿನ ನಗು ನಗುತ ಕಾಲ ಕಳೆಯೋಣ, ಭರವಸೆಯ ಬೆಳಕಿನಡಿ ಉತ್ಸವದಿ ಬಾಳೋಣ, ಉತ್ಸವದಿ ಬಾಳೋಣ.
3: ತುಂಬಾ ಚೆನ್ನಾಗಿದೆ ಶಿವಲೀಲಾ ಅವರೇ. ಇದಾದ್ಮೇಲೆ ಅಂದ್ರೆ ಈ ಕವನ ಸಂಕನ ಆದ್ಮೇಲೆ ನೀವು ಮತ್ತೆ ಏನು ಕಥೆಗಳು ಅದು ಬರೀತಾ ಹೋದ್ರೆ?
4: ನಾನು ಇದಾದ ನಂತರ ಕಾಡ ಕುಸುಮ ಆದ ನಂತರ ಹಂಗೆ ಗ್ರೂಪ್ ನಲ್ಲಿ ಹಂಗೆ ದಿನ ಸ್ಪರ್ಧೆಗಳು, ಒಂದು ವಿಷಯ ಕೊಡ್ತಿದ್ರು, ಚಿತ್ರ ಕವನಗಳಾಗಲಿ ಸ್ಪರ್ಧೆ ಇಡ್ತಿದ್ರು, ಆ ಸ್ಪರ್ಧೆಗಳಾಗಲಿ, ಆಮೇಲೆ ಒಂದು ಹೈಕುಗಳು, ಆಮೇಲೆ ಟಂಕಗಳು, ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳು ಅದಾವ, ಅವೆಲ್ಲ ಪ್ರಕಾರಗಳನ್ನು ಹಂಗೆ ನಾನು ಬರಿತಾ ಹೋಗ್ತಿದ್ದೆ. ದಿನಾಲು ಸ್ಪರ್ಧೆಗಳನ್ನು ಒಂದು 7-8 ಹತ್ತಾರು ಗ್ರೂಪ್ನಲ್ಲಿ ನಾನು ಬರಿತಾ ಹೋಗ್ತಿದ್ದೆ. ಹಾಗೆ
3: ಕಥೆ ಕವನ ಬರೆಯೋದಕ್ಕೂ ಈ ಹೈಕುಗಳು ಏನು ವ್ಯತ್ಯಾಸ ಇದೆ?
4: ಈಗ ಕತೆ ಕವನಗಳಂದ್ರೆ ಈ 16 ಸಾಲಿನಲ್ಲಿರುವುದನ್ನು 1-2 ಸಾಲಿನಲ್ಲಿ ಅರ್ಥಗರ್ಭಿತವಾಗಿ ಬರೆಯೋದಕ್ಕೆ ಒಂದು ಕವನ ಟಂಕ ಆಗಲಿ, ಹೈಕುಗಳಾಗಲಿ, ರುಬಾಯಿಗಳಾಗಲಿ, ಹಿಂಗೆ ಸಾಹಿತ್ಯ ಹಲವಾರು ಪ್ರಕಾರಗಳು, ವಚನ ಆಧುನಿಕ ವಚನಗಳಾಗಲಿ, ಹಿಂಗೆಲ್ಲ ಪ್ರಕಾರಗಳು ಇದಾವೆ ಅರ್ಥಗರ್ಭಿತ. ಆಮೇಲೆ ಅದರೊಳಗೆ ಒಂದು ಟಂಕದೊಳಗೆ ಹೈಕದೊಳಗೊಂದು ಇಷ್ಟೇ ಅಂತ ನಿಯಮಗಳು ಅದರ, ಇಷ್ಟೇ ಇದು ಲೈನ್ಗಳಿರಬೇಕು, ಇಷ್ಟೇ ಸಾಲುಗಳಿರಬೇಕು, ಆಮೇಲೆ ಇಷ್ಟೇ ಅಕ್ಷರಗಳಿರಬೇಕು ಅಂತ ಅವುಗಳದೆಲ್ಲ ಒಂದು ಪ್ರಕಾರಗಳದ. ಈ ಸಾಹಿತ್ಯದೊಳಗೂ ನಾವು ಒಂದು ಏನು ಹೋಮ್ವರ್ಕ್ ಮಾಡಿದಂಗೆ, ನಾವು ಮತ್ತೆ ನಾವು ಪಾಠ ಕಲ್ತಂಗೆ, ಅದ್ರೊಳಗೆ ನಾವು ಶಾಲೆ ಕಲ್ತಂಗೆ, ಅದ್ರೊಳಗೆ ಒಂದು ಸಬ್ಜೆಕ್ಟ್, ಅದೊಂದು ಸಾಹಿತ್ಯ ಅನ್ನೋದೊಂದು ಸಬ್ಜೆಕ್ಟ್ ಇದ್ದಂಗೆ, ಅದ್ರೊಳಗೆ ನಾವು ಬರ್ಕೋತ ಹೋದೇವು ಅಂದ್ರೆ ಅದ್ರೊಳಗೆ ನಾವು ಹಂಗೆ ಕಲಿಕೆದೊಳಗೆ ಮುಂದುವರಿಸ್ದಂಗೆ.
3: ಅಂದ್ರೆ ಬರೆಯೋದ ಅನುಭವದಿಂದನೇ ನೀವು ಮತ್ತೆ ಕಲ್ಕೋತ ಹೋಗ್ತೀರಿ ಸಾಹಿತ್ಯದ ಮತ್ತೆ ಮಜಲ್ಗಳು ಯಾವ್ಯಾವ
4: ಮುಂದಿನ ಮಜಲ್ಗಳು ನಾವು ಹೆಜ್ಜೆ ಇಟ್ಕೋತ ಹೋದಂಗೆ.
3: ಈ ಕವನಗಳು ಅಲ್ಲದೆ ಮತ್ತೆ ಬೇರೆ
4: ಬರ್ದಿದ್ದೇನೆ ರೀ, ಈ ಕವನಗಳ ಅಲ್ಲದೆ ನಾನು ಕತೆಗಳು, ಸಣ್ಣ ಸಣ್ಣ ಕತೆಗಳು ಬರ್ದೀನಿ, ಆಮೇಲೆ ಲೇಖನಗಳು ಬರ್ದೀನಿ ರೀ, ಆಮೇಲೆ ವೈಚಾರಿಕ ಲೇಖನಗಳು, ಸತ್ಯ ಘಟನೆಗಳು. ಆಮೇಲೆ ನಾನು ಸಿದ್ಧಾರೂಢಜ್ಜನ ಪುರಾಣ ಪಾರಾಯಣ ಮಾಡ್ತೀನಿ ಅಂದ ಬಳಕ ಸಿದ್ಧಾರೂಢಜ್ಜನ ಪವಾಡಗಳು ಇಂದಿಗೂ ಕೂಡ ಜೀವಂತವಾಗಿವೆ ಅನ್ನೋದಕ್ಕೆ, ನನ್ನ ಜೀವನದಲ್ಲಿ ನಡೆದಂಥ ಹಲವಾರು ಘಟನೆಗಳನ್ನು ಅದನ್ನು ನಾನು ಲೇಖನದ ಥರ ಮಾಡಿದ್ದೀನಿ, ಲೇಖನದ ಥರ ಮಾಡಿ ಈಗ ಅದೊಂದು ಪುಸ್ತಕ ರೂಪದಲ್ಲಿ ನಾನು ಹೊರಗೆ ತರಬೇಕು ಅಂದ್ಕೊಂಡಿದ್ದೀನಿ. ಅದರದ ಹೆಸರು ನಿತ್ಯ ನಡೆಯುವ ಸತ್ಯ ಘಟನೆಗಳು. ಅದರನ್ನು ಅಂದರೆ ಇದ್ದಂಗೆ ಹೇಳ್ತೀನಿ, ಸಿದ್ಧನ ಲೀಲೆಗಳು, ಅದರಾಗ ಒಂದು ಚೂರು ಕೂಡ ಸುಳ್ಳು ಇಲ್ಲ, ಸತ್ಯವನ್ನೇ ಅದರ ಅಡಗಿದೆ ಅಂತ ಅದು ಬರಿತಾ ಇದ್ದೀನಿ. ಆಮೇಲೆ ನಾನು ಈ ಕಾಡ ಕುಸುಮದ ನಂತರ ನಾವು 3 ಜನ ಸಾಹಿತಿಗಳು ಸೇರಿಕೊಂಡು ಒಂದು ಭೂಮಿ ತೂಕದಾಕಿ ಅಂಥೇಳಿ 141 ಸಾಹಿತಿಗಳು ಒಂದು ಕವಿತೆ ಕವನ ಸಂಕಲನ ಮಾಡಿದೆವು ನಾವು. ಅದ್ರ ಬೆನ್ನಿಗೆ ನಾನು ಒಂದು ಆಧುನಿಕ ವಚನಗಳು ಬರೆದಿದ್ದು, ನಾನು ಜ್ಞಾನ ಬಿಂದಿಗೆ ವಚನಗಳಲ್ಲ ನನ್ನ ಆಂತರ್ಯದ ನುಡಿ ನೈವೇದ್ಯ ಅಂತೇಳಿ ಜ್ಞಾನ ಬಿಂದಿಗೆ ಅಂತೇಳಿ ಒಂದು ಆಧುನಿಕ ವಚನಗಳ ಹೊತ್ತಿಗೆಯನ್ನು ಬರೆದಿದ್ದೆ.
3: ಒಂದು ವಚನವನ್ನು ಹೇಳ್ತೀರಾ?
4: ಹಾ ರೀ. ಹೆತ್ತವಳಿಗಿಂತ ಹೆಚ್ಚಿನ ನಿನ್ನ ಭೂತಕಾಲ ಬಲ್ಲವರುಂಟೆ, ಹೆತ್ತವಳಿಗಿಂತ ಹೆಚ್ಚಿನ ನಿನ್ನ ಭೂತಕಾಲ ಬಲ್ಲವರುಂಟೆ, ತಂದೆಗಿಂತ ಹೆಚ್ಚು ಭವಿಷ್ಯಕ್ಕೆ ಬುನಾದಿ ಹಾಕಿದವರುಂಟೆ, ತಂದೆಗಿಂತ ಹೆಚ್ಚು ಭವಿಷ್ಯಕ್ಕೆ ಬುನಾದಿ ಹಾಕಿದವರುಂಟೆ, ಗುರುವಿಗಿಂತ ಹೆಚ್ಚಿನ ಮಾರ್ಗದರ್ಶನದ ದಾರ್ಶನಿಕರುಂಟೆ, ಹಿರಿಯರಿಗಿಂತ ಹೆಚ್ಚು ದಿಕ್ಕು ಸೂಚಿಸುವ ಮೈಲುಗಲ್ಲುಂಟೆ, ಹೆತ್ತವರಿಗಿಂತ ಹೆಚ್ಚಿಗೆ ಮತ್ಯಾರು ಬಲ್ಲರು ನಿನ್ನ ಭೂತ ಭವಿಷ್ಯವನ್ನು, ಜಗತ್ತಿನಲ್ಲಿ ಅವರಿಗಿಂತ ಹೆಚ್ಚಿನ ಜ್ಯೋತಿಷ್ಯಗಾರರಿಲ್ಲ ನೋಡೆಂದ ನಮ್ಮ ಗುರುಸಿದ್ಧ ಬೊಮ್ಮಲಿಂಗೇಶ್ವರ. ನಾನು ನಾನೆಂದು ಮೆರೆಯಬೇಡ, ಜಗದೊಳಗೆ 100 ಜನರಿದ್ದರೂ ಕೌರವರು ಮಣ್ಣಾಗಿದ್ದಾರೆ ಭೂಮಿಯೊಳಗೆ. ನಾನು ನಾನೆಂದು ಮೆರೆಯಬೇಡ, ಜಗದೊಳಗೆ 100 ಜನರಿದ್ದರೂ ಕೌರವರು ಮಣ್ಣಾಗಿದ್ದಾರೆ ಭೂಮಿಯೊಳಗೆ. ನನ್ನಿಂದಲೇ ಎಂದು ಬದುಕಬೇಡ ಅಹಂಕಾರದೊಳಗೆ, ನನ್ನಿಂದಲೇ ಎಂದು ಬದುಕಬೇಡ ಅಹಂಕಾರದೊಳಗೆ. 10 ತಲೆಗಳಿದ್ದರೂ ದಶಕಂಠ ಧ್ವಂಸವಾಗಿ ಹೋಗಿದ್ದಾನೆ ಮಣ್ಣೊಳಗೆ. ನಾನೇ ರೂಪಶಿ ಎಂದು ನುಲಿಯಬೇಡ ಮನದೊಳಗೆ, ನಾನೇ ರೂಪಶಿ ಎಂದು ನುಲಿಯಬೇಡ ಮನದೊಳಗೆ. ಮೊನಾಲಿಸರಂತಹ ಸೌಂದರ್ಯವೇ ಕರಗಿ ಹೋಗಿದೆ ಕೆಲವು ವರ್ಷಗಳ ಒಳಗೆ. ಎಷ್ಟಿದ್ದರೇನು ನಿನ್ನ ಆಸ್ತಿ ಅಂತಸ್ತು, ಒಂದು ದಿನ ಸಾವು ಕದ ತಟ್ಟದೆ ಬಿಡದು. ಎಷ್ಟಿದ್ದರೇನು ನಿನ್ನ ಆಸ್ತಿ ಅಂತಸ್ತು, ಒಂದು ದಿನ ಸಾವು ಕದ ತಟ್ಟದೆ ಬಿಡದು. ಎಷ್ಟಿದ್ದರೇನು ನಿನ್ನ ಶಕ್ತಿ ಸೌಂದರ್ಯ, ನೀರಿನಲ್ಲಿ ಹಿಮ ಕರಗಿದಂತೆ ನೋಡೆಂದ ನಮ್ಮ ಗುರುಸಿದ್ಧ ಬೊಮ್ಮಲಿಂಗೇಶ್ವರ.
3: ಈಗ ನೀವು ಒಂದು ಕಥೆ ಬರೀಬೇಕು ಇಲ್ಲ ಕವನ ಬರೀಬೇಕು ಅಂದಾಗ ಯಾವ ವಸ್ತುಗಳನ್ನು ನೀವು ಮೊದಲಿಗೆ ಆರಿಸ್ಕೋತೀರಿ?
4: ನಾನೀಗ ಒಂದು ಕತೆ ಆಗಲಿ ಕವನ ಆಗಲಿ ಏನೇ ಬರೀಬೇಕು ಅಂದರೆ ನಾನು ಸುತ್ತಮುತ್ತಲಿನ ವಾತಾವರಣ ಮತ್ತು ಸುತ್ತಮುತ್ತಲಿನ ಸತ್ಯ ಘಟನೆಗಳನ್ನು ಆಧರಿಸಿಕೊಂಡು ನಾನು ಅದನ್ನು ಒಂದು ಕೇಂದ್ರೀಕೃತ ಒಂದು ಅದೇ ಒಂದು ವಸ್ತು ವಿಷಯವನ್ನಾಗಿ ನಾನು ಕಾಲ್ಪನಿಕ ಕಥೆಗಳನ್ನು ಅಲ್ಲೊಂದು ಕಾಗಿ ಇತ್ತು ಇಲ್ಲೊಂದು ಗುಬ್ಬಿ ಅಂತೂ ಬರೆಯೋದಕ್ಕಿಂತ ಹೆಚ್ಚಾಗಿ ಇಂದಿನ ಜನಗಳಿಗೆ ನಾವು ಡೈರೆಕ್ಟಾಗಿ ಹೇಳಬೇಕಾಗಿದೆ. ಯಾಕಂದರೆ ಮೊಬೈಲ್ ಸಾಮಾಜಿಕ ಜಾಲತಾಣದ ಯುಗ ಇದು. ಏನೇ ಇದ್ದರೂ ನಮ್ಮ ಹಿಂದಿನ ಹಿರಿಯ ಕವಿಗಳ ಹಾಗೆ ನಾವು ಸುತ್ತಿ ಬಳಸಿ ಹೇಳಿದ್ರೆ ಕೇಳುವಂತಹ ಪುರುಸತ್ ಅವ್ರಿಗೆ ಇಲ್ದಂಗೆ ಆಗ್ಬಿಟ್ಟದ, ಒತ್ತಡ ಜೀವನ ಆಗ್ಬಿಟ್ಟದ ಈಗಿನ ಜನಗಳದೆಲ್ಲ. ನಾವು ಸುತ್ತಿ ಬಳಸಿ ಹೇಳಿದ್ರು ಅವರೆಲ್ಲ ಅದು ಸಮಾಧಾನವಾಗಿ ಕೂತು ಅದನ್ನು ವಿಮರ್ಶೆ ಪರಾಮರ್ಶೆ ಮಾಡ್ಕೊಳ್ಳೋಂಥ ಅವರಿಗೆ ಇಲ್ಲ ಮನಸ್ಥಿತಿ ಪರಿಸ್ಥಿತಿ ಒಳಗೆ ಇಲ್ಲ ಈಗಿನ ಜನರದ್ದು. ಹಾಗಂತ ಹೇಳಿ ನಾನು ಏನೇ ಬರೆದ್ರು ಅದನ್ನು ಡೈರೆಕ್ಟಾಗಿ ಹೇಳಬೇಕು. ಮೊಬೈಲ್ ಥರ ನಾವು ಆಗಬೇಕು ಬರಹಗಾರರು. ಮೊಬೈಲ್ ಹ್ಯಾಂಗೆ ಡೈರೆಕ್ಟಾಗಿ ತೋರಿಸ್ತದಲ್ಲ ಅದೇ ಥರ ನಾವು ವಸ್ತು ವಿಷಯಗಳನ್ನು ನಾವು ಸುತ್ತಮುತ್ತಲಿನ ವಾತಾವರಣದಲ್ಲಿ ನಡೆಯುವ ಸತ್ಯ ಘಟನೆಗಳನ್ನು ನಾವು ಬರವಣಿಗೆ ಮೂಲಕ ತೋರಿಸ್ಬೇಕಂತೇಳಿ ನಾನು ಏನೇ ಯಾಕೆ ಬರೆದ್ರು ಅದನ್ನು ವಸ್ತು ವಿಷಯ ಅವುಗಳನ್ನೇ ನಾನು ಆಯ್ಕೆ ಮಾಡ್ಕೋತೀನಿ.
3: ಈಗ ನೀವು

0: ಸಮಾಜದ ಒಂದು ವಸ್ತುಗಳನ್ನ ನೀವು ತಗೊಂಡು ಅದರ ಮೇಲೆ ಸಾಹಿತ್ಯ ಕವನ ಕಥೆ ಬರೀತೀರಿ, ಈ ಕವನ ಕಥೆಗಳು ಎಷ್ಟು ಪರಿಣಾಮ ಬೀರ್ತಾವೆ ಅಂತ ಹೇಳ್ತೀರಿ?
1: ಈ ಕವನ ಕಥೆಗಳನ್ನು ಪರಿಣಾಮ ಬೀರ್ತಾವೆ ಇಲ್ಲ ಅಂತ ಹೆಂಗಂದ್ರೆ, ಈಗ ಎಷ್ಟು ಓದುಗರನ್ನ ಇದ್ದಾರೆ, ಈಗ ಮೊಬೈಲ್ ಒಳಗೆ ಓದ್ತಿರ್ತಾರೆ. ಈ ಪುಸ್ತಕಗಳು ಓದುವ ಒಂದು ಸ್ವಲ್ಪ ಇದು ಕಡಿಮೆ ಆಗಿರ್ಬೇಕು ಹವ್ಯಾಸ, ಆದ್ರೂ ಓದುವಂಥ ಒಂದಿಷ್ಟು ವರ್ಗಗಳು ಅದರಿನ ತಗೋತಾರ. ಆಮೇಲೆ ಈ ಕತೆ ಕವನಗಳೆಲ್ಲ ನಾವು ಬರಿತಿರ್ತೇವಲ್ರಿ, ಅವು ಬರ್ದಿದ್ರ ಮೇಲೆ ಏನದ, ನಾವು ಈ ಸತ್ಯ ಘಟನೆಗಳನ್ನ ಎತ್ತಿ ತೋರಿಸ್ತೇವೆ. ಎಲ್ಲೇ ಒಂದು ಕ್ರೈಮ್ ನಡೀತು, ಆಮೇಲೆ ಎಲ್ಲೇ ಒಂದು ಈಗ ನೋಡಿ ತೊಟ್ಟಿಲೊಳಗಿಳ ಒಂದು ಮಗುವಿನ ಹಿಡ್ಕೊಂಡು ಒಂದು ಚಟ್ಟಕ್ಕೇರು ವಯಸ್ಸಾದ ಒಂದು ಮುದುಕಿಯರವರೆಗೂ ಒಂದು ಹೆಣ್ಣಿನ ಮೇಲೆ ಒಂದು ದೌರ್ಜನ್ಯ ಆಗಲಿ, ಒಂದು ಅತ್ಯಾಚಾರ ಅನಾಚಾರಗಳೆಲ್ಲ ಒಂದು ಎಸಗ್ತಿರ್ತಾರೆ. ನಾವು ಅದನ್ನ ಅಕ್ರೂರವಾಗಿ ನಡೆದ ಅಂಥ ಘಟನೆಗಳನ್ನ ನಾವು ಏನದ ಇದ್ದಂಗೆ ನಾವು ಹಿಂಗೆ ಆಗತ್ತೆ ಈ ಸಮಾಜದೊಳಗೆ ತಿಳಕ್ಷ ಅಂದ್ ನಾವು ಏನದ ಬರೆದು ಅದ್ರಾಗ ನಾವು ಹಾಕಿದೇವಂದ್ರೆ ಅದೆಷ್ಟು ಒಂದು 100ಕ್ಕೆ 100 ಜನ ಇಲ್ಲದೆ ಹೋದ್ರು ಒಂದು ಸಣ್ಣ ಒಂದು ಒಂದು 20-20% ಜನಗಳ ಮೇಲಾದರೂ ಒಂದು ಏನೋ ಪ್ರಭಾವ ಬೀರ್ತದೆ. ಅದ್ರ ಸಲುವಾಗಿ ನಾನು ನನ್ನ ಅನಿಸಿಕೆ ಪ್ರಕಾರ ಏನು ಒಂದು ಸಾಹಿತಿಗಳ ಪಾತ್ರ ಒಂದು ಸಮಾಜದೊಳಗೆ ಒಂದೇನೋ ನಮ್ಮದು ಒಂದು ಪಾತ್ರ ಅದ ಅಂದಂಗೆ, ಸಮಾಜವನ್ನು ಮುನ್ನಡೆಸುವಲ್ಲಿ ಒಂದು ಸಮಾಜ ತಿದ್ದುವ ನಿಟ್ಟಿನೊಳಗೆ ಸಾಹಿತಿಗಳದ್ದು ಭೀ ಒಂದೇನೋ ಪಾತ್ರ ಅದ, ಬರಹಗಾರದ ಭೀ ಒಂದು ಪಾತ್ರ ಅದ. ಒಂದು 100 ಜನರಲ್ಲಿ ಒಂದು 10 ಜನರಾದರೂ ಬರಹಗಳನ್ನು ಓದಿ ತಿಳ್ಕೊಳ್ಳುವಂಥವ್ರು ಇನ್ನೂ ಇದ್ದಾರೆ ಅಂತೇಳಿ ನನ್ನ ಅನಿಸಿಕೆ.
0: ಈಗ ಸೋಷಿಯಲ್ ಮೀಡಿಯಾ ಅಂತೀವಿ, ಈಗ ನೀವು ಹೇಳಿದ್ರಲ್ಲ ಫೋನ್ನೊಳಗೆ ಎಲ್ಲ ಇದು ಮಾಡ್ತಾರೆ, ನೋಡ್ತಾರೆ, ಓದ್ತಾರೆ ಅಂಥೇಳಿ. ಈಗ ಈ ಸಾಮಾಜಿಕ ಮಾಧ್ಯಮಗಳು ಸಾಹಿತ್ಯ ಕ್ಷೇತ್ರಕ್ಕೆ ವರ ಅಂತಿರೋ ಏನು ಸವಾಲು?
1: ಅದು ವರಹನೂ ಹೌದು ಸವಾಲ್ನೂ ಹೌದ್ರಿ. ಯಾಕಂದ್ರೆ ಅದು ಎಷ್ಟೋ ಎಲೆಮರೆಯ ಕಾಯಿಯಂತಹ ಸಾಹಿತಿಗಳನ್ನು ಇವತ್ತು ಈ ಸಾಮಾಜಿಕ ಜಾಲತಾಣದಿಂದ ಹೊರಗೆ ಬಿದ್ದಾರೆ. ಯಾಕಂದ್ರೆ ಹಿಂದಿನ ದಿನಮಾನದೊಳಗೆ ಎಲ್ಲೋ ಒಂದು ನಾವು ಕವಿತೆ ಬರೆದೇವಂದ್ರೆ ಯಾವುದೋ ಒಂದು ವೇದಿಕೆ ಸಿಕ್ತಂದ್ರೆ ಆ ವೇದಿಕೆ ಮೇಲೆ ಹೋಗಿ ನಾವು ಕವಿತೆ ವಾಚಿಸಿದೇವಂದ್ರೆ ಅವಾಗ ಆ ವೇದಿಕೆ ಒಂದು ಸಭಾಂಗಣದಲ್ಲಿ ಕೂತವ್ರಿಗೆ 4 ಜನರಿಗೆ ಗೊತ್ತಾತಿತ್ತು. ಆದರೆ ಇವತ್ತಿನ ದಿನಮಾನದೊಳಗೆ ಹಾಗಿಲ್ಲ. ಒಂದು ಕವಿತೆ ಬರೆದೇವ, ನಾವು ಒಂದು ಸ್ಟೇಟಸ್ ಇಟ್ಕೊಂಡೇವಂದ್ರೆ ನಂಬಲ್ಲಿ ಇರೋಂಥ ಎಷ್ಟು ಸೇವ್ ನಂಬರ್ ಇರ್ತಾವ ಒಂದು 100 ನಂಬರ್ಗಳಿಗೆ ಹೋಗ್ತಿರ್ತದೆ. ಆಮೇಲೆ ಒಂದು ಗ್ರೂಪ್ನಾಗ ಬರೆದೇವಂದ್ರೆ 1000 ಜನ ಒಂದು ಗ್ರೂಪ್ನಾಗ ಇದ್ದಿರ್ತ, 1000 ಜನ ನಮ್ಮ ಬರಹವನ್ನು ಇವತ್ತು ನೋಡ್ತಾರ, ಓದ್ತಾರ. ಇನ್ನೊಬ್ಬರ ಬರಹವನ್ನು ನಾವು ನೋಡ್ತೇವೆ, ನಮ್ಮ ಬರಹವನ್ನು ಅವರು, ಅವ್ರ ಬರಹ ಬರಹವನ್ನು ನಾವು ಓದಿ ನಾವು ಇನ್ನಷ್ಟು ತಿಳ್ಕೊಬೋದು, ನಮ್ದು ಅವ್ರು ತಿಳ್ಕೊಬೋದು. ಅದಕ್ಕೆ ನಾ ಸಾಮಾಜಿಕ ಜಾಲದಿಂದ ನಾವು ವರಹ ಅಂದ್ರೆ ವರಹ ಮಾಡ್ಕೋಬಹುದು, ಇಲ್ಲಾಂದ್ರೆ ಸವಾಲು ಅಂದ್ರೆ ಸವಾಲಾಗಿ ತಿಳ್ಕೊಬೋದು.
0: ನಮ್ಮ ಮೇಲೆ
1: ಡಿಪೆಂಡ್ ಇದ್ದಿರ್ತ.
0: ನೀವು ನಿಮ್ಮ ಕೃತಿಗಳಲ್ಲಿ ಗ್ರಾಮೀಣ ಬದುಕಿಗೆ ಹೆಚ್ಚಿಗೆ ಪ್ರಾಮುಖ್ಯ ಕೊಡ್ತಿರೋ ಏನು ನಗರ ಇದಕ್ಕೆ?
1: ನಾನು ಪ್ರಾಮುಖ್ಯತೆ ವಿಷಯದೊಳಗಂದ್ರೆ ನಾನು ಹುಟ್ಟಿ ಬೆಳೆದು ಗ್ರಾಮೀಣದಲ್ಲಿ. ಆಮೇಲೆ ನಾನು ಒಂದು ಅಡುಗೆ ಮನೆಯೊಳಗೆ ಸುತ್ತಾಡ್ದಕ್ಕೆ ನಾನು ಆ ಅಡುಗೆ ಮನೆಯೊಳಗೆ ಸುತ್ತಾಡ್ದಕ್ಕೆ ಅಂದು ಒಂದು ಪುಟ್ಟ ಹಳ್ಳಿ ಒಳಗೆ ಸುತ್ತಾಡ್ದಕ್ಕೆ, ಯಾಕೆ ಹೊರಗಿನ ಪ್ರಪಂಚ ಆಗಲಿ 4 ಗೋಡೆಗಳ ಮಧ್ಯೆ ನಾನು ಇದ್ದಕ್ಕೆ ಹೊರಗಿನ ಜಗತ್ತು ನನಗೆ ಅಷ್ಟೊಂದು ಪರಿಚಯ ಇಲ್ಲ ನನಗೆ. ಅದ್ರ ಸಂಬಂಧ ನಾನು ಒಂದು ಹಳ್ಳಿಯೊಳಗೆ ಹುಟ್ಟಿ ಹಳ್ಳಿಯೊಳಗೆ ಬೆಳೆದಿನ ಹೆಣ್ಮಗಳು ಅಂದ ಬಳಿಕ ಹಳ್ಳಿಯ ಭಾಷೆಯಾಗಲಿ ನಮ್ಮ ಹಳ್ಳಿಯ ಸಂಸ್ಕೃತಿ ಸಂಪ್ರದಾಯಗಳಾಗಲಿ ನಮ್ಮ ಭಾರತೀಯ ಏನು ಸಂಪ್ರದಾಯ ಅವುಗಳನ್ನು ಉಳಿಸಬೇಕು ಬೆಳೆಸಬೇಕು. ಇವತ್ತು ಎಲ್ಲರೂ ಎದುರು ಬೆನ್ನತ್ತದ ಸಮಾಜ ಅಂದ್ರೆ ಒಂದು ಫಾಸ್ಟ್ ಜನ್ರೇಷನ್ ಅಂದ್ರೆ ಎಲ್ಲ ಸಿಟಿ ಲೈಫ್ ಫಾಸ್ಟ್ ಜನ್ರೇಷನ್ ಅದರದ್ದೆಲ್ಲ ಒಂದು ಬೆನ್ನ ಹತ್ತಿದೆನು. ಅದಕ್ಕೆ ನಮ್ದು ಹಳ್ಳಿಯ ಸೊಗಡು ಒಂದು ಹಳ್ಳಿಯದನ್ನು ಉಳಿಸ್ಬೇಕಂತೇಳಿ ನನಗೆ ಇಷ್ಟವಾಗಿದ್ದು. ನನಗೆ ಹಳ್ಳಿಯ ಸೊಗಡಿನಲ್ಲಿ ಹಳ್ಳಿಯ ಬದುಕು ಹಳ್ಳಿ ಗ್ರಾಮೀಣ ಜೀವನ ಶೈಲಿನೇ ನನಗೆ ಇಷ್ಟ ರೀ. ನನ್ನ ಬರವಣಿಗೆಗಳು
0: ಈಗ ನಿಮ್ಮ ಬರವಣಿಗೆ ಒಂದು ಕಥೆ ಬರೀತೀರಿ, ಇಲ್ಲ ಕವನ ಬರೀತೀರಿ, ಬೇರೆ ಯಾರಾದರೂ ವಿಮರ್ಶೆ ಮಾಡಿದಾಗ ನೀವು ಅದನ್ನು ಯಾವ ರೀತಿ ತಗೋತೀರಿ?
1: ನಾನು ಬೇರೆ ಯಾವ್ರ ವಿಮರ್ಶೆ ಮಾಡಿದಾಗ ನನಗೆ ಖುಷಿ ಅನಿಸ್ಬಿಡ್ತದ್ರಿ. ಯಾಕಂದ್ರೆ ಈಗ ನಮ್ಮ ಎಷ್ಟು ಒಂದು ಬರಹಗಳನ್ನು ವಿಮರ್ಶೆ ಮಾಡ್ತಾರೆ ಅಷ್ಟು ವಿಮರ್ಶೆ ಮಾಡಿದಾಗ ಆ ಬರಹಕ್ಕೆ ಒಂದು ಬೆಲೆ ಬರ್ತದೆ ಅಂತೇಳಿ ನನ್ನ ಅನಿಸಿಕೆ ಪ್ರಕಾರ ಯಾಕಂದ್ರೆ ಸುಮ್ಮನೆ ನಾವು ಬರೆದು ನಾವು ಮುಚ್ಚಿಟ್ಟೆವು ಮನೆಯಾಗ ಅಂದ್ರೆ ಅದಕ್ಕೆ ಅದಕ್ಕೆ ಹೆಚ್ಚು ಉಪಯೋಗ ಆಗಬೇಕು. ಅದು ವಿಮರ್ಶೆ ಮಾಡಬೇಕು, ಅದರ ತಪ್ಪು ಒಪ್ಪುಗಳನ್ನು, ಅದರ ಏಳು ಬೀಳುಗಳನ್ನು, ಆ ಪದದ ಅರ್ಥವನ್ನು, ಇದು ಹಿಂಗೈತ್ರಿ, ಇದು ಹಿಂಗೈತ್ರಿ, ಇನ್ನೂ ಹಿಂಗೆ ಮಾಡಬೇಕಾಗಿತ್ತು, ಇನ್ನೂ ಹಿಂಗೆ ಹೇಳಬೇಕಾಗಿತ್ತು ನೀವು ಅಂತ ಅವ್ರು ಹೇಳೋರು. ನಮಗೆ ಇನ್ನೂ ಕಲಿಕ ನಾವು ಇನ್ನೂ ಬೇರೆ ಬೇರೆ ಮಜಲುಗಳನ್ನು ನಾವು 10 ನಮಗೊಂದೇನೋ ಅವಕಾಶ ಆಗ್ಬಿಡ್ತದೆ. ಹಂಗತ್ತೇನೆ ನಾನು ವಿಮರ್ಶೆ ಮಾಡಿದಾಗ ನನಗೊಂಥರ ಖುಷಿ ಅನಿಸ್ಬಿಡ್ತದೆ. ಯಾಕೆ ವಿಮರ್ಶೆ ಆಗಬೇಕು, ಒಂದು ಬರಹ ಹಾಗೆ ಇರಬಾರ್ದು. ಅದು ವಿಮರ್ಶೆ ಆದಾಗಲೇ ನಾವು ಇನ್ನೂ ಹಿರಿಯರು ಮಾತು ಹೆಂಗೆ ಹಿರಿಯರು ಬುದ್ಧಿ ಮಾತುಗಳದೊಳಗೆ ಹೆಂಗೆ ಸತ್ಯಾಂಶ ಇದ್ದಿರ್ತದಲ್ಲ ಹಂಗೆ ಏನದ ವಿಮರ್ಶೆ ಮಾಡಿದೊಳಗೆ ಅದರೊಳಗೆ ಏನೋ ಒಂದು ಕಲಿಬಹುದು ನಾವು ಅಂಥೇಳಿ ಅಂದ ನನ್ನ ಅನಿಸಿಕೆ.
0: ಈಗ ಎಷ್ಟು ಕೃತಿಗಳನ್ನು ನೀವು ರಚನೆ ಮಾಡಿದ್ದೆ?
1: ಈಗ ನಾನು ಕಾಡು ಕುಸುಮ ಒಂದು ಭೂಮಿ ತೂಕದಕ್ಕೆ, ಆಮೇಲೆ ಜ್ಞಾನ ಬಿಂದಿಗೆ ಮೊದಲನೇ ಮುದ್ರಣ, ಆಮೇಲೆ ಅದು ನಂದು ಮೊದಲನೇ ಮುದ್ರಣ ಏನು

0: ಜ್ಞಾನ ಬಿಂದಿಗೆ ಏನು ವಚನ ಸಾಹಿತ್ಯದೇನದ ಅಲ್ರಿ ಅದು, 2 ತಿಂಗಳಲ್ಲಿ ಅದು ಮರುಮುದ್ರಣ ಆಯಿತು. ಆಮೇಲೆ ಇನ್ನೊಂದು ಖುಷಿ ವಿಷಯ ಅಂದರೆ ಆ ಜ್ಞಾನ ಬಿಂದಿಗೆ ನಾನು ಸಿದ್ಧಾರೂಢ ಅಜ್ಜನ ವರಪ್ರಸಾದನೆ ಅಂತ ಕರಿತೀನಿ, ನಾನು ಬರೆದಿದ್ದೀನಿ ಅಂತ ನಾನು ಯಾವತ್ತೂ ಹೇಳ್ಕೊಳ್ಳಲ್ಲ. ಯಾಕಂದ್ರೆ ನಾನು 10ನೇ ಸಾಲಿ ಕಲಿತಕ್ಕಿ ಒಯ್ದ ಅಂಥದ ಒಂದು ವಚನಗಳನ್ನು ಬರೆಸಿ ಇವತ್ತು ಅದು ನನ್ನ ಪುಸ್ತಕ ಜ್ಞಾನ ಬಿಂದಿಗೆ ವಚನ ಸಾಹಿತ್ಯದ ಪುಸ್ತಕ. ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಆಧುನಿಕ ವಚನಗಳ ಅಧ್ಯಯನಕ್ಕಾಗಿ ಆಯ್ಕೆ ಆಗುವುದಲ್ಲದೆ ಮರಾಠಿ ಭಾಷೆಯಲ್ಲಿ ಅನುವಾದಗೊಳ್ಳುತ್ತದೆ. ಅದಕ್ಕೆ ನಾನು ತುಂಬ ಖುಷಿ ಆಗ್ತದೆ ನನಗೆ. ಯಾಕಂದ್ರೆ ನಾನು ಕೊಟ್ಟಿದ್ದು ಮಹಾರಾಷ್ಟ್ರ ಉಮಾರ್ಗ ಅಂಥೇಳಿ, ಆ ನನ್ನ ಗಂಡನ ಮನೆಗೂ ಕೂಡ ಮರಾಠಿ ಭಾಷೆಯಲ್ಲಿ ಹಾಗೂ ನನ್ನ ತವರು ಮನೆಯಾದ ಈ ಕರ್ನಾಟಕದಲ್ಲಿಯೂ ಎರಡೂ ಕಡೆ ನಂದೇನೋ ಸಾಹಿತ್ಯದ ಒಂದು ಬರವಣಿಗೆಯ ಮೆರವಣಿಗೆ ನಡೀತಾ ಇದೆ ಇಲ್ಲಿ ಅಂಥೇಳಿ ನನಗೆ ಬಹಳ ಖುಷಿ ಅನ್ನಿಸ್ತದೆ ರೀ. ಆ ಸಿದ್ಧಾರೂಢ ಬೊಮ್ಮಲಿಂಗೇಶ್ವರ ವರಪ್ರಸಾದನೆ ಅಂತ ಅಂದಿನಿ, ಇಲ್ಲ ನನ್ನಂಥ ಮೂಢಮತಿಕಾಯ ಅಂಥ ಪುಸ್ತಕವನ್ನು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಈಗ ನಾನು ಮರುಮುದ್ರಣ ಮಾಡಿದ್ದೀನಿ. ಈಗ ಮತ್ತೆ ಮುಂದೇನದ, ನಾನು ಇದ್ದದ್ದು ಇದ್ದಂಗೆ ಹೇಳ್ತೀನಿ. ಸಿದ್ಧನ ಲೀಲೆಗಳು, ನಿತ್ಯ ನಡೆಯುವ ಸತ್ಯ ಘಟನೆಗಳು ಅಂಥೇಳಿ ಸಿದ್ಧಾರೂಢ ಜನ ಒಂದು ಲೇಖನಗಳು, ನನ್ನ ಜೀವನದಲ್ಲಿ ಆಗಲಿ ನನ್ನ ಸುತ್ತಮುತ್ತಲಿನ ಜೀವನಗಳ ಸತ್ಯ ಘಟನೆಗಳು, ಅವನ ಪವಾಡಗಳದ ಒಂದು ಅದೊಂದು ಬರ್ಲಿಕ್ಕಿದ್ದೀನಿ ರೀ ನಾನು. ಆಮೇಲೆ ಇದ್ರೆ ತೊಟ್ಟಿಲ್ಲ ತೂಗೋ ಕೈ ಜಗತ್ತನ್ನೇ ಆಳಿತು ಅಂಥೇಳಿ, ಹೆಣ್ಣು ಮಕ್ಕಳು ಒಂದು ಹೆಣ್ಣು ಮಹಿಳಾ ಸಾಹಿತ್ಯ, ಒಂದು ಹೆಣ್ಣು ಹುಟ್ಟಿದಾಗಿಲ್ಲಿಂದ ಅಂದರೆ ಹೊಟ್ಟೆಗಿನ್ನ ಭ್ರೂಣವಾಗಿರುವ ಇದ್ದಾಗಿನಿಂದ ಹಿಡಿದು ಆಕೆ ವಯಸ್ಸಾಗಿ ಮಣ್ಣಾಗಿ ಮಣ್ಣಾಗಿ ಹೋಗೋವರೆಗೂ ಆಕೆ ಅನುಭವಿಸುತ್ತಿರುವ ಕಷ್ಟ, ನೋವು, ಸಂಕಟ, ಖುಷಿ, ಆಕಿನ ಏನೇನು ಬದುಕಿನಲ್ಲಿ ಬಂದು ಹೋಗುವ ಎಲ್ಲಾ ಯಾವ ಆಯಾಮಗಳದೊಳಗೆ ಆಕಿ ಇರ್ತಾಳ, ಯಾವ್ಯಾವ ಪಾತ್ರ
1: ಬೇರೆ, ಯೌವನದೊಳಗೆ ಗಂಡನ ಮನೆ, ಮತ್ತೆ ಮುಪ್ಪಿನೊಳಗೆ ಮಕ್ಕಳ ಜೊತೆಗೆ, ಅದೊಂದ್ ಎಲ್ಲ ಹಂತಗಳೇ ಬೇರೆ ಬೇರೆ ಇರ್ತವೆ ಮಹಿಳೆಗೆ.
0: ಆಕೆಯ ನಿರ್ವಹಿಸುತ್ತಿರುವ ಪಾತ್ರಗಳು, ಹಲವಾರು ಪಾತ್ರಗಳು, ಒಂದು ಅಮ್ಮ, ಅಜ್ಜಿ, ಅಕ್ಕ, ತಂಗಿ, ಅತ್ತಿ, ನಾದ್ನಿ, ಒಂದು ಹೆಣ್ಣು ಒಂದು ಹಲವಾರು ಪಾತ್ರಗಳನ್ನು ನಿರ್ವಹಿಸಬೇಕಾಗ್ತದೆ. ಅದನ್ನ ಕುರಿತು ಒಂದು ಹೆಣ್ಣಿನ ಬಗ್ಗೆನೆ ಒಂದು ಅದೊಂದು ತೊಟ್ಟಿಲು ತೂಗೋಕೆ ಜಗತ್ತನ್ನೇ ಆಳಿತು ಅಂತೇಳಿ ಅದನ್ನ. ಆಮೇಲೆ ಆಕಿ ಅನುಭವ, ಆಕಿ ಒಂದು ಸಂಕಟ ನೋವು, ಆಕಿ ಏನೋ ಒಂದು ಸೋತಾಳಾಗ ಆಕಿ ಹ್ಯಾಂಗ ಆಕಿ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡು ಆಕಿ ಗೆದ್ದಿತ್ತಾಳಲ್ಲ, ಗೆದ್ದ ನಿಲ್ಲೋ ಅಂತವು ಕೂಡ ಎಲ್ಲ ಕವಿತೆಗಳನ್ನು ಹಾಕಿ ಅದೊಂದು ಬರಿತಾ ಇದ್ದೀನಿ ರೀ. ಆಮೇಲೆ ಇನ್ನೂ ಒಂದು 2-3 ಇನ್ನೂ ಬರೆಯೋ ಉಳಿದವ್ರಿ ನಾ, ಸಣ್ಣ ಕತೆಗಳದು ಒಂದು. ಆಮೇಲೆ ಎಲ್ಲ ಒಂದು ಪುಟ್ಟ ಮಕ್ಕಳಿಗೆ ಅಂತ ಹೇಳಕ್ಕೆ ಅಂದ್ರೆ ಒಂದು ಸಣ್ಣ ಶಾಲೆ ಸ್ಕೂಲ್ ಮಕ್ಕಳಿಗೆ ಅದೊಂದು ಬರ್ದಿನಿ. ಆಮೇಲೆ ಚುಟುಕುಗಳದ ಅಂತ ಹೇಳಕ್ಕೆ ಅಂದ ಸಣ್ಣ ಚುಟುಕುಗಳದೊಂದು ಮಾಡಕತ್ತೀನಿ.
1: ಇನ್ನ ಯಾವ್ಯಾವ ವಿಷಯದ ಮೇಲೆ ನೀವು ಬರಿಬೇಕು ಅಂತ ಅನ್ಕೊಂಡಿದ್ದೀರಿ? ವಚನ ಸಾಹಿತ್ಯ ಬರಿತಾ ಇದ್ದೀರಿ ನೀವು, ಅಂದ್ರೆ ನಿಮ್ಮ ಜೀವನದ ಕುರಿತು ನೀವು ಬರೀತೀರಿ, ಬೇರೆಯವರ ಜೀವನದ ಸತ್ಯ ಘಟನೆಗಳ ಮೇಲೆ ನೀವು ಬರೀದಿರಿ, ಇನ್ನು ಏನು ಸಬ್ಜೆಕ್ಟ್ಗಳು ನೀವು ತಗೋಬೇಕು ಅಂತ ಹಿಂಗೆ ಅನ್ಕೋತೀರಿ?
0: ನಾನು ಇನ್ನೂ ಅಂದರೆ ಈ ಸಮಾಜದೊಳಗೆ ಅಂದರೆ ಹೆಚ್ಚಾನ ಹೆಚ್ಚಾನ ನಾನು ನೋವು ನಲಿವುಗಳನ್ನೆಲ್ಲ ಉಂಡು ಬೆಳೆದು ಬಂದಾಕಿ ನಾನು ಕಷ್ಟನೂ ಅನುಭವಿಸಿದ್ದೀನಿ, ಸುಖನೂ ಅನುಭವಿಸಿದ್ದೀನಿ, ನಾನು ಸೋಲನ್ನು ಅನುಭವಿಸಿದ್ದೀನಿ, ಗೆಲುವನ್ನು ನೋಡಿದ್ದೀನಿ. ಆದ್ರೆ ಒಂದು ಹೆಣ್ಣಿನ ಬಗ್ಗೆ ನಾನು ಹೆಚ್ಚು ಬೇರೆ ಬೇರೆ ಆಯಾಮಗಳದೊಳಗೆ ಆಕಿ ಹೆಣ್ಣು ಎಷ್ಟೋ ದುಃಖ ಕಣ್ಣೀರು ದುಃಖ ದುಮ್ಮಾನಗಳನ್ನೆಲ್ಲ ಎಷ್ಟೋ ಆಕಿ ಒಳಗಿನ ಇಟ್ಕೊಂಡಳ. ಒಂದು ಹೆಣ್ಣಿನ ಕುರಿತಾದ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ನಾನು ಇನ್ನೂ ಈ ಸಮಾಜದೊಳಗೆ ನಾನು ಏನೋ ಬರೆದು ಈ ಸಮಾಜದೊಳಗಿನ ತೋರಿಸ್ಬೇಕು ಅಂದ ಏನೋ ನನ್ನ ಮನಸ್ಸಿನೊಳಗಿರುವಂಥದ್ದನ್ನು ನಾನು ಅದು ನಂದು ಒಂದು ಆಶೆ ಅದ ರೀ. ಆಮೇಲೆ ಏನಂದ್ರೆ ಈ ಸಮಾಜದೊಳಗೆ ಏನು ಈಗಿಂದ ಭ್ರಷ್ಟಾಚಾರ ಆಗಲಿ, ಅನೈತಿಕ ಅನಾಚಾರ ಭ್ರಷ್ಟಾಚಾರ ಈಗಿಂದ ಏನು ಸಮಾಜದೊಳಗೆ ಇವೆಲ್ಲ ಕೆಟ್ಟ ಕೃತ್ಯಗಳನ್ನೆಲ್ಲ ನಡೆದವಲ್ಲ ಅವುಗಳನ್ನೆಲ್ಲ ನಾನು ಎತ್ತಿ ತೋರಿಸ್ಬೇಕು, ನನ್ನ ಕೈಲಾದಷ್ಟು ಮಟ್ಟಿಗೆ ಎತ್ತಿ ತೋರಿಸ್ಬೇಕು. ಒಬ್ಬ ಬರಹಗಾರನಿಂದ ನಾವು ಏನು ಬರಿಬಹುದು, ಆದ್ರೂ ಅವು ಎತ್ತಿ ತೋರಿಸೋದ್ರಲ್ಲಿಂತ ಇಂಥದ್ದು ನಡೆದದಲ್ಲ ನಮ್ಮ ಸಮಾಜದೊಳಗೆ ಅಂತ ಓದುಗರಿಗಾಗ್ರಿ ಗೊತ್ತಾಗ್ತವೆ. ಅದಕ್ಕೆ ಇಂಥದಕ್ಕೆ ನಾವು ಪ್ರೋತ್ಸಾಹ ಕೊಡಬಾರ್ದು. ಇದಕ್ಕೆ ನಾವು ಒಂದೇನೋ ಅದಕ್ಕೊಂದು ಇದು ಮಾಡ್ಕೋತ ಬರಬೇಕು, ಖಂಡನೆ ಮಾಡೋಕ್ಕೊಂದು ನಾವು ಪ್ರಯತ್ನ ಪಡಬೇಕು ಅಂತೇಳಿ ಅಂದು ಓದೋರು ಮೇಲೆ ಮನಸ್ಸಿನ ಮೇಲೆ ಬೀಳಿ ಅಂಥೇಳಿ ಅನ್ನೋದೊಂದು.
1: ಶಿವಲೀಲಾ ಅವರೇ, ನೀವು ಬಾಲ್ಯದಿಂದಲೂ ಕಷ್ಟ ಜೀವನವನ್ನು ಅನುಭವಿಸಿ ಬಂದವರು, ಈ ಕಷ್ಟವನ್ನೇ ನೀವು ಮೆಟ್ಟಿಲಾಗಿ ತಗೊಂಡು ಕಥೆ ಕವನಗಳು ಬರೆದು ಒಬ್ಬ ಕಥೆಗಾರ್ತಿ ಆದ್ರಿ, ಸಾಹಿತಿ ಆದ್ರಿ, ಆದರೆ ಕಷ್ಟಪಡ್ತಾ ಇರ್ತಾರೆ, ತಮ್ಮ ನೋವನ್ನು ಯಾರ ಹತ್ರನೂ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಂತಹ ಒಂದು ಹೆಣ್ಣು ಮಕ್ಕಳಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತಾ?
0: ಈ ಸಮಾಜದೊಳಗೆ ಹೆಣ್ಣಿಗೆ ನೋಡ ದೃಷ್ಟಿಕೋನನೇ ಒಂದು ಬೇರೆ ಅದ. ಆ ದೃಷ್ಟಿಕೋನ ಒಂದು ಏನೋ ಒಂದು ನಾವು 4 ಜನದ ನಿಂತು ನಾವು ಒಂದು ಅಳಲು ತೋಡ್ಕೊಂಡೇವು ಅಂದ್ರೆ 90% ಜನ ಅದನ್ನು ದುರುಪಯೋಗ ಪಡಿಸ್ಕೊಳಕ್ ನಾವು ಬಳಸ್ಕೋತಾರೆ. ಅದ್ರ ಸಂಬಂಧ ಒಂದು ಹೆಣ್ಮಕ್ಳು ನೋವು ಸಂಕಟ ತಮ್ದು ಏನು ಹೇಳ್ಕೊಳ್ಳೋದಲ್ಲ, ಹುಷಾರಾಗಿ ಹೇಳ್ಕೊರಿ, ನಿಮ್ಗೆ ಆತ್ಮೀಯರ ಹತ್ರ ಅಷ್ಟೇ ನೀವು ಹಂಚ್ಕೋರಿ ನೀವು.
1: ಶಿವಲೀಲಾ ಅವ್ರೆ ತಮಗೆ ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರದಲ್ಲಿ ಕಥೆಗಾರ್ತಿ ಶಿವಲೀಲಾ ಎಸ್ ಧನ್ನಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಇವರನ್ನ ಸಂದರ್ಶಿಸಿದವರು ನೀರಜ ಕಾರಟಗಿ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
3: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
4: ಹೇಳಿ.
3: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
4: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
3: ಆದ್ರೆ ಇದನ್ನು ಹೇಗ್ ಮಾಡೋದು?
4: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
3: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
4: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
3: ಅಷ್ಟೇ?
4: ಅಷ್ಟೇ.
3: ಗೊತ್ತಾಯ್ತು.
4: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
3: ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1 ರಿಂದ 3 ರವರೆಗೆ ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಸ್ವಚ್ಛತೆಯ ಸೇವೆ 2026 ಕೈಜೋಡಿಸಿ ಸ್ವಚ್ಛ ಭಾರತ ನಿರ್ಮಿಸಿ.
7: ಪ್ರತಿಯೊಂದು ಹೆಜ್ಜೆಯೂ ಸ್ವಚ್ಛತೆಯ ಕಡೆಗೆ,
1: ಪ್ರತಿಯೊಂದು ಸೇವೆಯು ದೇಶದ ಅಭಿವೃದ್ಧಿಗೆ.
7: ಸೇವೆ ಎಂದರೆ ಬರೀ ಮಾತಲ್ಲ,
1: ಪರಿಸರ ಸ್ವಚ್ಛತೆಯೇ ನಿಜವಾದ ಸೇವೆಯ ಹಾದಿ.
8: ಗಿರಿಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ಮ ಟೀಚರ್.
7: ತ್ಯಾಜ್ಯ ಮುಕ್ತ ಊರು, ಆರೋಗ್ಯಕರ ಸಮಾಜ.
1: ಬನ್ನಿ, ಸ್ವಚ್ಛತಾ ಸೇವೆಯಲ್ಲಿ ಭಾಗಿಯಾಗಿ.
9: ಆ ಭಾಗ್ಯವೇ, ಇಟ್ಸ್ ಆನ್ ದ ವೇ, ನಾಟ್ ಫಾರ್ ಅವೇ. ಆ ಕಾಲವೇ
1: ಸ್ವಚ್ಛತೆಯೇ ಸೇವೆ ಅಭಿಯಾನ 2026.

0: ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ. ಚರ್ಮ ಸಮಸ್ಯೆಗಳಲ್ಲಿ ಒಂದಾದ ಹುಳುಕಡ್ಡಿ ಹಾಗೂ ಕೂದಲು ಉದುರುವಿಕೆಗೆ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ರಕ್ಷಿತ್ ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
3: ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಚರ್ಮರೋಗ ತಜ್ಞರಾಗಿರುವಂತಹ ಡಾಕ್ಟರ್ ರಕ್ಷಿತ್ ಡಿ ಅವರಿದ್ದಾರೆ. ಸರ್ ನಮಸ್ಕಾರ.
4: ನಮಸ್ಕಾರ ಮ್ಯಾಮ್,
3: ಕಾರ್ಯಕ್ರಮಕ್ಕೆ ಸ್ವಾಗತ.
4: ಥ್ಯಾಂಕ್ ಯು.
3: ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದು ಕೂದಲುದ್ರೋದು ಎಲ್ಲರಿಗೂ ಸಹಜವಾಗಿ ಕಾಡುತ್ತೆ. ಕೂದಲು ಯಾಕೆ ಉದುರುತ್ತೆ, ಏನ್ ಮಾಡ್ಬೇಕು ಉದುರದೇ ಇರೋ ಹಾಗೆ, ಬೇರೆ ಬೇರೆ ಈಗ ಮಾರ್ಕೆಟ್ ಅಲ್ಲಿ ಜಗಮಗಿಸುವ ಎಲ್ಲಾ ಪ್ರಾಡಕ್ಟ್ಸ್ ಗಳಿದೆ, ಅದರಿಂದ ಆಗುತ್ತೋ ಅಥವಾ ಜೀವಸತ್ವಗಳ ಕೊರತೆಯಿಂದ ಕೂದಲು ಉದುರುತ್ತೋ, ಅದನ್ನ ಸರಿ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ವಂಶವಾಹಿನಲ್ಲಿ ಏನಾದ್ರೂ ತೊಂದರೆಗಳು ಇದ್ದಾಗ ಕೂದಲು ಉದುರುತ್ತಾ ಅಥವಾ ಕೂದಲು ಕಮ್ಮಿ ಆಗುತ್ತೋ ಕೂದಲು ತೆಳು ಆಗುತ್ತೋ, ಈ ಎಲ್ಲಾ ವಿಷಯಗಳನ್ನ ಕುರಿತಂಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಅದರ ಜೊತೆಗೆ ಹುಳುಕಡ್ಡಿ ಅನ್ನುವಂತಹ ಒಂದು ಚರ್ಮದ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಮೊದಲಿಗೆ ಹುಳುಕಡ್ಡಿ ಅಂದ್ರೆ ಏನು, ಯಾಕಾಗುತ್ತೆ ಅನ್ನೋದನ್ನ ತಿಳ್ಕೊಂಡು ಮತ್ತೆ ಕೂದಲಿನ ಬಗ್ಗೆ ಮಾತಾಡೋಣ.
4: ಮೊದಲಿಗೆ ಹುಳುಕಡ್ಡಿ ಅಂತಂದ್ರೆ ನಾವು ಎಲ್ಲಾ ಕಡೆ ನೋಡಿರ್ತೀವಲ್ಲ, ಪಾಚಿ ಕಟ್ಟತ್ತೆ. ಎಲ್ಲಿ ಕಟ್ಟತ್ತೆ ಪಾಚಿ ಕಟ್ಟೋದು? ಜಾಸ್ತಿ ತ್ಯಾವಾಂಶ ಎಲ್ಲಿರುತ್ತೆ, ಗಲೀಜಲ್ಲಿರುತ್ತೆ, ಕೆರೆ ಬದಿಯಲ್ಲಿರ್ಬೋದು ಅಥವಾ ನೀರೆಲ್ಲೆಲ್ಲಿ ತೊಟ್ಟಿಲಿರ್ಬೋದು, ಅಲ್ಲೆಲ್ಲ ಪಾಚಿ ಕಟ್ಟೋದು ಬಹಳ ಸಹಜ. ಪಾಚಿ ಅಂದ್ರೆ ಏನಿಲ್ಲ, ಅದೊಂದು ಫಂಗಸ್ ಅಷ್ಟೇನೆ. ಅದೇ ತರ ನಮ್ಮ ಚರ್ಮದಲ್ಲಿ ಈ ತರ ಫಂಗಲ್ ಇನ್ಫೆಕ್ಷನ್ ಅಂದ್ರೆ ಸಾಮಾನ್ಯ ಜನರಿಗೆ ಅರ್ಥ ಆಗ್ಲಿ ಅಂತ ಪಾಚಿ ಅಂತ ಹೇಳಿದಷ್ಟು. ಪಾಚಿನೂ ಒಂದು ಫಂಗಸ್. ಒಂದು ಬ್ರೆಡ್ ಮೇಲೆ ಅಥವಾ ಚಪಾತಿನ ಒಂದಷ್ಟು ದಿನ
3: ಬಿಟ್ಟಿದ್ರೆ
4: ರೊಟ್ಟಿ
3: ಮೇಲೆ
4: ಆಗುತ್ತೆ, ಅದ್ರ ಮೇಲೆಲ್ಲ ಬೆಳೆಯುತ್ತಲ್ಲ, ಅದೇ ತರದ್ದು ಚರ್ಮದ ಮೇಲೆ ಆ ಒಂದು ಫಂಗಸ್ ಇಂದ ಇನ್ಫೆಕ್ಷನ್ ಆದಾಗ ಅದನ್ನ ಉಳ್ಕಡ್ಡಿ ಅಂತ ಸಾಮಾನ್ಯ ಭಾಷೆಲಿ ಹಂಗ ಕರಿತೀವಿ. ನಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಟೀನಿಯಾ ಅಂತ ಹೇಳಿ ಕರಿತೀವಿ. ಟೀನಿಯಾ ಅಂತ ಹೇಳಿ ಮುಖ್ಯವಾಗಿ ಅದಕ್ಕೆ ಕಾರಣ ಒಂದು ದಿನನಿತ್ಯ ಸ್ನಾನ ಮಾಡದೇ ಇರುವಂತದ್ದು. ಯೂಶ್ವಲಿ ಹಳ್ಳಿ ಭಾಗಗಳಲ್ಲಿ ಹೊಲ ಗದ್ದೆಗಳೆಲ್ಲ ಹೋಗ್ಬಿಟ್ಟು ನಾಟಿ ಮಾಡೋದು, ಸಿಕ್ಕಾಪಟ್ಟೆ ದೈಹಿಕವಾಗಿ ಡಿಮಾಂಡಿಂಗ್ ಆಗಿರುವಂತ ಕೆಲಸಗಳು ಮಾಡ್ತಾರೆ, ಬೆವರ್ತಾರೆ ಜಾಸ್ತಿ. ಆ ತರ ಅಷ್ಟು ಬೇವತ್ರು ದಿನನಿತ್ಯ ಸ್ನಾನ ಮಾಡ್ತಿರೋದ್ರಿಂದ ಏನಾಗುತ್ತೆ, ಬೆವರೆಲ್ಲ ಅಲ್ಲೇ ನಿಂತು ನಿಂತು ತ್ಯಾವಾಂಶ ಜಾಸ್ತಿ ಆಗತ್ತೆ. ತ್ಯಾವಾಂಶ ಮತ್ತೆ ಮೈ ಮೇಲೆ ಗಲೀಜೆಲ್ಲ ಜಾಸ್ತಿ ನಿಂತಾಗ ಈ ಫಂಗಸ್ ನ ಅಟ್ರಾಕ್ಟ್ ಮಾಡೋದು ತುಂಬಾ ಸಹಜ. ಆ ಫಂಗಸ್ ಬಂದು ಕೂತ್ಕೊಂಡಿರುತ್ತೆ, ಅದನ್ನ ತೊಳ್ಕೊಳ್ಳೋದು ಕೂಡ ಇರೋದಿಲ್ಲ. ಸೊ ಅದರಿಂದ ಮುಖ್ಯವಾಗಿ ಆಗುವಂತದ್ದು ಹುಳುಕಡ್ಡಿ. ಅದ್ರ ಜೊತೆಗೆ ಟೈಟ್ ಬಟ್ಟೆಗಳು ಹಾಕೊಳ್ಳೋದು, ಟೈಟ್ ಸ್ಕಿನ್ ಫಿಟ್ ಜೀನ್ಸ್ ಗಳು ಹಾಕೊಳ್ಳೋದು, ಈ ತರ ಎಲ್ಲ ಮಾಡಿದಾಗ ಏನಾಗತ್ತೆ, ಅಲ್ಲಿ ಗಾಳಿ ಆಡೋದಿಲ್ಲ, ಸೊ ಬೇಗ ಒಣಗೋದಿಲ್ಲ ಬೆವರು, ಅಂತ ಸಮಯದಲ್ಲಿ ಕೂಡ ಆಗತ್ತೆ. ಇನ್ನ ಒಂದು ಇದು ಅಂಟರೋಗ, ಒಬ್ರಿಂದ ಒಬ್ರಿಗೆ ಹರಡುತ್ತೆ.
3: ಹೌದಾ?
4: ಹೌದು. ಇವಾಗ ಮನೆಯಲ್ಲಿ ಗಂಡಂಗ್ ಬಂದಿರುತ್ತೆ, ಗಂಡಿನಿಂದ ಹೆಂಡತಿಗೆ ಬರುತ್ತೆ, ಆ ಬಟ್ಟೆನೆಲ್ಲ ಒಟ್ಟಿಗೆ ಒಗೆಯಕ್ ಹಾಕ್ತಾರೆ ಮಕ್ಳು ಬಟ್ಟೆಗಳ ಜೊತೆಗೆ, ಅದೇ ಬಟ್ಟೆನ ತೆಗ್ದು ಹಾಕೋತಾರೆ ಮಕ್ಳು, ಮಕ್ಳಿಗೂ ಬರೋ ಸಾಧ್ಯತೆಗಳು ಇರ್ತವೆ. ಆತರ ಒಬ್ರಿಗ್ ಬಂದ್ರೆ ಫ್ಯಾಮಿಲಿಲಿ ಬೇರೆಯವ್ರಿಗೆ ಬರೋ ಚಾನ್ಸಸ್ ತುಂಬಾ ಕಾಮನ್. ಅದು ಇದೇ ರೀಸನ್, ಅದು ಟೀನಿಯಾ ಆಗೋದಿಕ್ಕೆ ಮುಖ್ಯ.
3: ಯಾಕೆ ಬರುತ್ತೆ ಅದು ಫಂಗಸ್? ಅದೇ ನೀವು ಹೇಳಿದ್ರಿ, ಒಂದು ಗಾಳಿ ಆಡೋದಿಲ್ಲ, ಬೆವರು,
4: ಅನ್ಹೈಜಿನ್,
3: ಶುಚಿತ್ವ ಇಲ್ಲದೆ ಇರೋದೇ ಇದಕ್ಕೆ ಕಾರಣ. ಅದೇನು ಹೊರಗಡೆಯಿಂದ ಬಂದು ಅಂಟ್ಕೋಬೇಕಾಗಿಲ್ಲ
4: ಅಂದ್ರೆ, ಇವಾಗ ನಾರ್ಮಲಿ ನಮ್ಮ ಮೇಲೂ ಫಂಗಸ್ ಬಂದು ಬೀಳೋ ಸಾಧ್ಯತೆಗಳು ಇರುತ್ತೆ. ಆದ್ರೆ ನಾವು ದಿನ ನಿತ್ಯ ಸ್ನಾನ ಮಾಡ್ತಿರ್ತೀವಿ, ನಮ್ಮ ದೇಹನ ಶುಚಿಯಾಗಿ ಇಟ್ಕೊಂಡಿರ್ತೀವಿ, ಅದ್ ಮಾಡದೆ ಇರೋದು ಒಂದು ಕಾರಣ. ಆದ್ರೆ ಇನ್ನ ಒಂದು, ಅಕಸ್ಮಾತ್ ಈಗ ಏನಾದ್ರೂ ಡಯಾಬಿಟೀಸ್ ಇರ್ಬೋದು ಅಥವಾ ಈ ತರ ಏನಾದ್ರೂ ರೋಗಗಳಿದ್ರೆ ಅವರಿಗೆ ಏನೇ ಒಂದು ಇನ್ಫೆಕ್ಷನ್ ಆದ್ರೂ ಆ ಇನ್ಫೆಕ್ಷನ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸೋ ಸಾಧ್ಯತೆ ಇರುತ್ತೆ. ಬೇಗ ಗುಣ ಆಗೋದಿಲ್ಲ ಯಾವುದೇ ಇನ್ಫೆಕ್ಷನ್ ಆದ್ರೂ. ಒಂದು ಡಯಾಬಿಟೀಸ್ ಇರೋರಿಗೆ ಒಂದು ಕಾಲಿಗೆ ಒಂದು ಗಾಯ ಆದ್ರೂ ಕೂಡ ಅದು ಬೇಗ ಗುಣ ಆಗೋದಿಲ್ಲ. ಸೊ ಅದೇ ತರ ಒಂದು ಫಂಗಲ್ ಇನ್ಫೆಕ್ಷನ್ ಆದ್ರೂ ಅದು ಬೇಗ ಗುಣ ಆಗೋದಿಲ್ಲ, ತುಂಬಾ ಜಾಸ್ತಿ ಸ್ಪ್ರೆಡ್ ಆಗೋದು, ಹಂಗೆಲ್ಲ ಆಗೋ ಸಾಧ್ಯತೆ ಇರುತ್ತೆ.
3: ಸಾಮಾನ್ಯ ದೇಹದ ಯಾವ ಭಾಗದಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ?
4: ಸಾಮಾನ್ಯವಾಗಿ ಕಾಣಿಸೋದು ತೊಳೆ ಸಂಧಿಗಳಲ್ಲಿ, ಅದರಲ್ಲೂ ನಮಗೆ ಟೈಪ್ಸ್ ಇದೆ ಟೀನಿಯಾದು. ಸೊ ಈ ತೊಡೆ ಸಂಧಿಗಳಲ್ಲಿ, ಒಂದ ಮಾಡೋ ಜಾಗ, ಆ ಜಾಗಗಳಲ್ಲಿ ಕಾಣಿಸ್ಕೊಂಡ್ರೆ

0: ಅದನ್ನ ಟೀನಿಯಾ ಕ್ರೂರಿಸ್ ಅಂತ ಹೇಳಿ ಕರಿತೀವಿ. ಕ್ಯೂಬಿಕ್ ರೀಜನ್ ಅಂತ ನಾವೇನು ಹೇಳ್ತೀವಿ ಆ ಜಾಗದಲ್ಲಿ ಕಾಣಿಸ್ಕೊಂಡ್ರೆ ಟೀನಿಯಾ ಕ್ರೂರಿಸ್ ಅಂತ ಹೇಳಿ ಕರಿತೀವಿ. ಇನ್ನು ದೇಹದ ಬೇರೆ ಭಾಗ, ಹೊಟ್ಟೆ ಮೇಲೆ, ಬೆನ್ನ ಮೇಲೆ ಅಥವಾ ಕೂತ್ಕೊಳ್ಳೋ ಜಾಗದ ಮೇಲೆ ಎಲ್ಲ ಬಂದ್ರೆ ಅವಾಗ ಅದನ್ನ ಟೀನಿಯಾ ಕಾರ್ಪೋರಿಸ್, ಬಾಡಿ ಮೇಲೆ ಬೇರೆ ಎಲ್ಲ ಎಲ್ಲಿ ಕಾಣಿಸಿದ್ರು ಟೀನಿಯಾ ಕಾರ್ಪೋರಿಸ್, ಮುಖದ ಮೇಲೆ ಬಂದ್ರೆ ಟೀನಿಯಾ ಫೇಶಿಯೈ ಅಂತ ಹೇಳಿ ಕರಿತೀವಿ, ತಲೆ ಮೇಲೆ ಬಂದ್ರೆ ಅದನ್ನ ಟೀನಿಯಾ ಕೆಪೈಟಿಸ್ ಅಂತ ಹೇಳಿ ಕರಿತೀವಿ. ಇವಾಗ ಮುಂದೆ ಕೂದಲುದ್ರ ಬಗ್ಗೆ ಮಾತಾಡ್ಬೇಕಾಗತ್ತಲ್ಲ, ಸೊ ಟೀನಿಯಾ ಬಂದ್ರೂ ಅದು ಒಂದ್ ಕಾರಣ ಕೂದಲುದ್ರೋದಕ್ಕೆ. ಆಮೇಲೆ ಅಸ್ತದ ಮೇಲೆ ಬಂದ್ರೆ, ಕೈಗಳ ಅಸ್ತದ ಮೇಲೆ ಬಂದ್ರೆ ಅದನ್ನ ಟೀನಿಯಾ ಮ್ಯಾನಮ್ ಅಂತ ಹೇಳಿ ಕರಿತೀವಿ. ಪಾದದ ಮೇಲೆ ಬಂದ್ರೆ ಟೀನಿಯಾ ಪೀಡಿಸ್ ಅಂತ ಹೇಳಿ ಕರಿತೀವಿ. ಇದ್ರಲ್ಲೆಲ್ಲ ಮುಖ್ಯವಾಗಿ ಕಾಮನ್ ಆಗಿ ತುಂಬಾ ಕಾಮನ್ ಆಗಿ ಕಾಣಿಸೋದಂದ್ರೆ ತೊಡೆ ಸಂಧಿಗಳಲ್ಲಿ ಬರೋದು, ಇಲ್ಲ ಕಂಕಳಲ್ಲಿ ಬರೋದು, ಇಲ್ಲ ಕೂತ್ಕೊಳ್ಳೋ ಜಾಗದ ಮೇಲೆ, ಇಲ್ಲೆಲ್ಲ ಕಾಮನ್ ಆಗಿ ಬರೋಂಥದ್ದು.
1: ಅದ್ ಬಂದಾಗ ಏನ್ ಲಕ್ಷಣಗಳಿರುತ್ತೆ?
0: ಅದು ಬಂದಾಗ ತುರಿಕೆ ತುಂಬಾ ಇರುತ್ತೆ, ಸಿಕ್ಕಾಬಟ್ಟೆ ಕಡ್ತಾ ಇರುತ್ತೆ, ತಡ್ಕೊಳಕ್ ಆಗದೆ ಅಷ್ಟು ಕಡ್ತಾ ಇರುತ್ತೆ. ಮುಖ್ಯವಾಗಿ ಅದು ಕಾಣಿಸೋದು ಹೆಂಗೆ ಅಂತಂದ್ರೆ ಒಂದು ಕೆಂಪು ಅಥವಾ ಕಪ್ಪು ಬಣ್ಣದ ಲೀಜನ್ ಆಗಿರುತ್ತೆ, ಅಂದ್ರೆ ಚರ್ಮದಿಂದ ಸ್ವಲ್ಪ ಮೇಲೆ ಎದ್ದಿರೋ ಆಗಿರುತ್ತೆ. ಅದಕ್ಕೆ ಬೌಂಡ್ರೀಸ್ ಅಂತ ನಾವೇನ್ ಹೇಳ್ತೀವಲ್ಲ, ಆ ಬೌಂಡ್ರೀಸ್ ತುಂಬಾ ಪ್ರಾಮಿನೆಂಟ್ ಆಗಿರುತ್ತೆ, ವೆಲ್ ಡಿಫೈನ್ಡ್ ಆಗಿರುತ್ತೆ ಆ ಬೌಂಡ್ರೀಸ್. ಸೊ ಅದ್ ನೋಡಿದ ತಕ್ಷಣ ನಾವು ಹೇಳ್ಬೋದು, ಓಕೆ ಇದು ಉಳ್ಕಡ್ಡಿನೆ, ಬೇರೆ ಇನ್ಯಾವ ಇದ್ರಿಂದ ಇವ್ರಿಗೆ ತುರ್ಕೆ ಬರ್ತಿಲ್ಲ ಅಥವಾ ಬೇರೆ ಇನ್ಯಾವ ಚರ್ಮದ್ರೋಗನೂ ಅಲ್ಲ, ಇದು ಉಳ್ಕಡ್ಡಿನೆ ಅಂತ ಹೇಳ್ಬೋದು ಅದನ್ನ ನೋಡಿದ ತಕ್ಷಣ.
1: ಒಂದು ತುರ್ಕೆ ಬರುತ್ತೆ, ತುರ್ಕೆ ಬಂದಾಗ ಮನೆಯಲ್ಲೇ ಔಷಧಿಗಳು ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ, ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದು, ಇನ್ನೇನು ಅರಶಿನ ಹಚ್ಕೊಳ್ಳೋದು, ಅಥವಾ ಇನ್ಯಾರೋ ಏನೇನೋ ಹೇಳ್ತಾರೆ, ಅಲೋವೆರಾ ಹಚ್ಕೊಳ್ಳಿ, ಅದು ಹಚ್ಕೊಳ್ಳಿ, ಸರಿ ಹೋಗುತ್ತೆ. ಏನ್ ಮಾಡ್ಬೋದು ಸರ್ ಇದಕ್ಕೆ? ಅಂದ್ರೆ ಒಂದು ವೈದ್ಯರ ಹತ್ರ ಬರ್ಬೇಕು, ಬಂದು ಒಂದ್ಸರ್ತಿ ವಾಸಿ ಆದ್ರೆ ಮತ್ತೆ ಮತ್ತೆ ಬರುತ್ತಾ, ಅಥವಾ ಒಂದ್ಸರ್ತಿ ಬಂದು ಹೋದ್ರೆ ಮತ್ತೆ ಬರಲ್ವಾ, ಹೇಗೆ ಇದು?
0: ಅದೇ ನೀವ್ ಹೇಳಿದಂಗೆ ಮನೆ ಮದ್ದುಗಳು ಮಾಡೋದು ತುಂಬಾ ಸಹಜ, ಅರಶಿನ ಹಚ್ಚೋದು ಎಲ್ಲ ಮಾಡ್ತಾರಲ್ಲ, ಏನಾಗುತ್ತೆ ಫಸ್ಟ್ ಆಫ್ ಆಲ್ ಅದು ಇನ್ಫೆಕ್ಟೆಡ್ ಸ್ಕಿನ್ ಇನ್ಫೆಕ್ಟ್ ಆಗಿರುತ್ತೆ. ಸೊ ಇದೆಲ್ಲ ನಾವು ಹಚ್ಚೋದ್ರಿಂದ ಸೆನ್ಸಿಟಿವ್ ಇದ್ರೆ ಸ್ಕಿನ್ನು ಅಲ್ಲಿ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ, ಅದಾಗೋ ಸಾಧ್ಯತೆ ಇರುತ್ತೆ. ಸೊ ನೀವು ಫಸ್ಟ್ ಆಫ್ ಆಲ್ ಫಂಗಲ್ ಇನ್ಫೆಕ್ಷನ್ ಆಗಿರೋದ್ರ ಜೊತೆಗೆ ಇನ್ನ ಒಂದು ಎಕ್ಸ್ಟ್ರಾ ಏನೋ ಒಂದು ಚರ್ಮದ ರೋಗ ಮಾಡಿಕೊಂಡು ನಮ್ಮ ಹತ್ರ ಬರ್ತೀರಾ. ಇಲ್ಲ ಅಂತಂದ್ರೆ ಕೆಲವರು ತುಂಬಾ ಕಾಮನ್ ಆಗಿ ಮಾಡೋ ಮಿಸ್ಟೇಕ್ಸ್ ಏನಂತಂದ್ರೆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಡ್ತಾರೆ, ಉಳ್ಕಡ್ಡಿ ಆಗಿದೆ ಅಂತ ಹೇಳಿ ಅವರೇ ಒಂದು ಕ್ರೀಮ್ ಕೊಟ್ಬಿಡ್ತಾರೆ. ಬಟ್ ಈ ಕ್ರೀಮ್ ಅಲ್ಲಿ ಸ್ಟೀರಾಯ್ಡ್ಸ್ ಇರುತ್ತೆ, ಸ್ಟೀರಾಯ್ಡ್ಸ್ ಹಚ್ಚಿದಾಗ ಏನಾಗತ್ತೆ, ಆ ತಕ್ಷಣಕ್ಕೆ ಏನೇ ಸ್ಟೀರಾಯ್ಡ್ ನೀವು ಹಚ್ಚಿದ್ರು ಅಲ್ಲಿ ಏನ್ ಇನ್ಫ್ಲಮೇಷನ್ ಇರುತ್ತಲ್ಲ, ಇನ್ಫ್ಲಮೇಷನ್ ಕಮ್ಮಿ ಮಾಡ್ಬಿಡುತ್ತೆ. ಅದು ಕಮ್ಮಿ ಮಾಡಿದಾಗ ಅಂದ್ರೆ ನಮ್ಮ ಬಾಡಿ ಆ ಇನ್ಫೆಕ್ಷನ್ ವಿರುದ್ಧ ಹೋರಾಡ್ತಿರುತ್ತೆ, ಆ ಹೋರಾಡೋ ಶಕ್ತಿನೇ ನಾವು ಸಪ್ರೆಸ್ ಮಾಡ್ಬಿಡ್ತೀವಿ ಸ್ಟೀರಾಯ್ಡ್ ಹಾಕ್ಬಿಟ್ಟು. ಸೊ ನಮ್ಮ ಬಾಡಿ ಅದ್ರ ವಿರುದ್ಧ ಹೋರಾಡೋದೇ ನಿಲ್ಸ್ಬಿಡುತ್ತೆ ಆ ಜಾಗದಲ್ಲಿ. ಸೊ ಹೋರಾಡದೇ ಇರುವಾಗ ಏನಾಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಇನ್ಫ್ಲಮೇಷನ್ ಕಡಿಮೆ ಆದಾಗ ಜನಕ್ಕೆ ಏನನ್ಸುತ್ತೆ, ನಮ್ಗೆ ತುರ್ಕೆ ಕಡಿಮೆ ಆಯ್ತು. ಇವಾಗ ತುರ್ಕೆ ಬರೋದಿರ್ಬೋದು ಅಥವಾ ಉರಿ ಬರೋದಿರ್ಬೋದು, ಏನೇ ಇರ್ಬೋದು, ಅದೆಲ್ಲ ನಮ್ಮ ಬಾಡಿ ಅದ್ರ ವಿರುದ್ಧ ಹೋರಾಡಕ್ ಸ್ಟಾರ್ಟ್ ಮಾಡಿದಾಗ್ಲೇನೆ ಬರೋದು. ಒಂದು ಜ್ವರ ಆಗಿದ್ರೂ ನಮ್ಮ ಬಾಡಿ ನಮ್ಮ ಆ ರೋಗಾಣು ವಿರುದ್ಧ ಹೋರಾಡಕ್ ಸ್ಟಾರ್ಟ್ ಮಾಡಿದ್ರೇನೆ ಜ್ವರ ಆಗ್ಲಿ ಬೇರೆ ಇನ್ನೇನಾದ್ರೂ ಆಗ್ಲಿ ಬರೋದು. ನಾವು ಅದನ್ನ ಹೋರಾಡೋದನ್ನೇ ನಿಲ್ಸ್ಬಿಟ್ಟಾಗ ಅದು ಯಾವ ಲಕ್ಷಣನೂ ಬರೋದಿಲ್ಲ. ಹಂಗಂತಂದ್ಬಿಟ್ಟು ಆ ಇನ್ಫೆಕ್ಷನ್ ಕ್ಲಿಯರ್ ಆಗಿದೆ ಅಂತಲ್ಲ, ಆ ಫಂಗಸ್ ಇನ್ನ ಅಲ್ಲೇ ಇರುತ್ತೆ. ಸೊ ನೀವು ಸ್ಟೀರಾಯ್ಡ್ ಹಚ್ಚೋದು ನಿಲ್ಸಿದ ತಕ್ಷಣ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗುತ್ತೆ ಎಲ್ಲಾ ಕಡೆ, ಜಾಸ್ತಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಸತಿ ಸ್ಪ್ರೆಡ್ ಆದಾಗ ಏನಾಗುತ್ತೆ, ನಾನು ನಿಮ್ಗೆ ಹೇಳದ್ನಲ್ಲ, ಇವಾಗ ಅದು ನೋಡಿದ ತಕ್ಷಣ ಇದು ಉಳ್ಕಡ್ಡಿನೇ ಅಂತ ಹೇಳ್ಬೋದು, ಆ ಲೀಷನ್ ಹಂಗಿರುತ್ತೆ. ಬಟ್ ಈ ಸ್ಟೀರಾಯ್ಡ್ ಹಚ್ಬಿಟ್ಟು ಏನಾಗ್ಬಿಡುತ್ತೆ, ಶೇಪ್ ಏನಿರುತ್ತೆ ಅದು ಏನಂತಾರೆ, ಅದು
1: ಬದಲಾವಣೆ ಆಗುತ್ತೆ.
0: ಹಾ, ಅದು ಕಂಪ್ಲೀಟ್ ಆಗಿ
1: ಬದಲಾವಣೆ,
0: ಸ್ವರೂಪನೇ ಚೇಂಜ್ ಆಗ್ಬಿಟ್ಟಿರುತ್ತೆ. ಆತರ ಇಟ್ಕೊಂಡು ನಮ್ಮ ಹತ್ರ ಬಂದಾಗ ನಮಗೇನೆ ಕಷ್ಟ ಆಗುತ್ತೆ ಡಯಾಗ್ನೋಸ್ ಮಾಡಕ್ಕೆ, ಓಕೆ ಇದು ಉಳ್ಕಡ್ಡಿನೇನ ಅಲ್ವಾ ಅಂತ. ಸೊ ಅವಾಗ ಒಂದು ಚಾಲೆಂಜ್ ಇರುತ್ತೆ, ಏನು ಅಂತ ಗೊತ್ತಾಗೋದಿಲ್ಲ. ಅವಾಗ ನಾವು ಹಿಸ್ಟ್ರಿ ಕೇಳಬೇಕು, ಏನಾಗಿತ್ತು ಮುಂಚೆ, ಹೆಂಗಿತ್ತು, ಏನೇನಾದ್ರೂ ಹಚ್ಚಿದ್ರ ಇದಕ್ಕೆ, ಇದಂತೂ ನಾವು ಕೇಳಲೇಬೇಕಾಗುತ್ತೆ. ಯಾವುದೇ ಉಳ್ಕಡ್ಡಿ ಕೇಸ್ ಬಂದ್ರೂ ನೀವು ಮುಂಚೆ ಏನಾದ್ರೂ ಹಚ್ಚಿದ್ರ ಅನ್ನೋದು ಕೇಳಲೇಬೇಕಾಗತ್ತೆ. ಸೊ ಮುಂಚೆ ಏನಾದ್ರೂ ಹಚ್ಚಿದ್ರೆ ನಾವು ಪ್ರಿಮಿಟಿವ್ ಟ್ರೀಟ್ಮೆಂಟ್ ಏನಿರುತ್ತೆ ಅದು ಕೊಡೋಕ್ಕಾಗಲ್ಲ, ಡೈರೆಕ್ಟ್ ಆಗಿ ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಗೆ ಹೋಗ್ಬೇಕಾಗತ್ತೆ.
1: ಹೊರಗಡೆ ಸಿಗೋ ಕ್ರೀಮ್ಗಳಿಂದ ತಕ್ಕ ಮಟ್ಟಿಗೆ ಪರಿಹಾರ ಸಿಗಬಹುದು, ಆದ್ರೆ ಅದ್ರ ಮೂಲ ಎಲ್ಲಿದೆ ಅಂತ ಕಂಡುಹಿಡಿಬೇಕು. ಮತ್ತೆ ಅದಕ್ಕೆ ಏನಾದ್ರು ಮಾತ್ರೆಗಳಿದೆಯಾ, ಆಂಟಿಬಯೋಟಿಕ್ ಕೊಡ್ತೀರಾ, ಹೇಗೆ
0: ಇದೆ ಮ್ಯಾಮ್? ಅದಕ್ಕೆ ಫಸ್ಟ್ ನಾವು ಡಿಪೆಂಡಿಂಗ್ ಅದು ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ, ವೈಟ್ ಸ್ಪ್ರೆಡ್ ಆಗಿದ್ಯಾ, ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಎಲ್ಲೋ ಒಂಚೂರು ಒಂದೆರಡು ಲೀಷನ್ ಇತ್ತು ಅಂತ ಆದ್ರೆ ಬರೀ ಟಾಪಿಕಲ್ಸ್ ಅಂದ್ರೆ ಕ್ರೀಮ್ಗಳ ತರ ಕೊಟ್ಟು ಕಳಿಸ್ತೀವಿ. ಆ ಕ್ರೀಮ್ನು ಹಚ್ಚೋ ವಿಧಾನ ಬೇರೆ ತರ ಇದೆ, ಅಂದ್ರೆ ಅದೆಲ್ಲಾಗಿದೆ ಆ ಜಾಗ, ಮತ್ತೆ ಅದ್ರ ಸುತ್ತ ಒಂದ್ ಸೆಂಟಿಮೀಟರ್ ಜಾಗ ಹಚ್ಚಬೇಕು. ಬೆಳಿಗ್ಗೆ ರಾತ್ರಿ ಎರಡ್ ದಿನ ಹಚ್ಚಬೇಕು. ಈ ಕ್ರೀಮ್ ಹಚ್ಚಿದಾಗ ಏನಾಗುತ್ತೆ, ಈ ಕ್ರೀಮ್ ಹಚ್ಚಿರೋದ್ರಿಂದ ಅದು ವಾಸಿ ಆಗ್ತಿದೆ ಅಂತ ಅನ್ಸುತ್ತೆ, ಅಥವಾ ಕಂಪ್ಲೀಟ್ ಆಗಿ ವಾಸಿ ಆಗೋಗಿದೆ ಅಂತ ಅನ್ಸುತ್ತೆ. ಎಷ್ಟೊಂದ್ ಜನ ಏನ್ ಮಾಡ್ತಾರೆ, ಹೆಂಗಿದ್ರು ವಾಸಿ ಆಗ್ತಿದೆ ಅಥವಾ ವಾಸಿ ಆಗೋಗಿದೆ ಅಂತ ಅನ್ಬಿಟ್ಟು ಕ್ರೀಮ್ ನಿಲ್ಸ್ಬಿಡ್ತಾರೆ. ನಿಲ್ಸ್ಬಿಟ್ಟಾಗ ಏನಾಗುತ್ತೆ, ಒಳಗಡೆ ಇನ್ನ ಡಾರ್ಮೆಂಟ್ ಸ್ಟೇಟ್ ಅಲ್ಲಿ ಇರುತ್ತೆ, ಇನ್ಆಕ್ಟಿವ್ ಆಗಿರುತ್ತೆ. ಈ

0: ಫಂಗಸ್ ನಿಲ್ಸ್ಬಿಡಿದ ತಕ್ಷಣ ಮತ್ತೆ ವಾಪಸ್ ಬರುತ್ತೆ. ಸೊ ಅದನ್ನ ಕನಿಷ್ಠ ಅಂದ್ರು ಎರಡ್ ತಿಂಗಳು ಮಟ್ಟಿಗೆ ಅದು ಇರ್ಲಿ ಬಿಡ್ಲಿ, ವಾಸಿ ಆಗೋಗಿರ್ಲಿ, ಕಣ್ಣಿಗೆ ಕಾಣಿಸದೇ ಇರೋಷ್ಟು ವಾಸಿ ಆಗೋಗಿರ್ಲಿ, ಅದ್ ಯಾವ್ಯಾವ ಜಾಗದಲ್ಲಿ ಆಗಿತ್ತು ಆ ಜಾಗದಲ್ಲಿ ಬೆಳಿಗ್ಗೆ ರಾತ್ರಿ ಎರಡ್ ತಿಂಗಳು ಮಟ್ಟಿಗೆ ಆದ್ರೂ ಅವರು ಹಚ್ಚಬೇಕು ಈ ಕ್ರೀಮ್ ಅನ್ನು. ಮತ್ತೆ ಕಡತಕ್ಕೆ ಮಾತ್ರೆ ಕೊಟ್ಟಿರ್ತೀವಿ, ಆಂಟಿಸ್ಟಮಿನ್ಸ್ ಏನ್ ಹೇಳ್ತೀವಿ, ಸಿಟ್ರಿಸಿನ್ ಇರ್ಬೋದು ಅಥವಾ ಮಾಂಟೆಲ್ಯುಕಸ್ಟ್ ಅಂತೆಲ್ಲ ಬರುತ್ತಲ್ಲ, ಅದನ್ನ ಕಡತಕ್ಕೆ ಕೊಟ್ಟಿರ್ತೀವಿ. ವೈಡ್ ಸ್ಪ್ರೆಡ್ ಆಗಿತ್ತು ಅಂತಂದ್ರೆ ಈ ಆಂಟಿಫಂಗಲ್ ಕ್ರೀಮ್ ನಾವೇನ್ ಕೊಟ್ಟಿರ್ತೀವಲ್ಲ ಅದೇ ತರ ಆಂಟಿಫಂಗಲ್ ಮಾತ್ರೆಗಳಿರ್ತವೆ, ಮಾತ್ರೆಗಳನ್ನ ಕೊಡ್ತೀವಿ. ಈ ಮಾತ್ರೆ ಒಂದ್ 20 ದಿನ ದಿನ ರಾತ್ರಿ 200 mg 20 ದಿನ ದಿನ ರಾತ್ರಿ ತಗೋಬೇಕಾಗತ್ತೆ. ಮತ್ತೆ ಅದನ್ನು ಪ್ರಿಸ್ಕ್ರೈಬ್ ಮಾಡುವಾಗ ಈ ಕಾರ್ಡಿಯಕ್ ಕಂಡೀಷನ್ ಇರಬಾರ್ದು ಅದೆಲ್ಲ ನೋಡಿ ಕೊಡ್ಬೇಕಾಗತ್ತೆ. ಅವರಾಗ ಅವರೇ ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರ್ ಅಲ್ಲಿ
1: ತಗೊಂಡು ಅದು ತಗೊಂಡ್ಮೇಲೆ ಇನ್ನೊಂದ್ ದೇಹದ ಮೇಲೆ ಬೇರೆ ಏನಾದ್ರು ದುಷ್ಪರಿಣಾಮಗಳಾಗಿ ಅಡ್ಡ ಪರಿಣಾಮಗಳಾಗಿ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು, ಅಷ್ಟೆಲ್ಲ ಬೇಡ. ಏನಾದ್ರು ಈಗ ನಮ್ಗೆ ಗೊತ್ತಿಲ್ಲದ ಇರೋ ವಿಷಯನ ತಿಳ್ಕೊಬೇಕು ಅಥವಾ ತಿಳಿದವ್ರ ಹತ್ರ ಹೋಗ್ಬೇಕು ಅಲ್ವಾ. ಈಗ ಎಲ್ಲರೂ ಡಾಕ್ಟರ್ ಓದಕ್ ಆಗಲ್ಲ, ಏನೋ ಕಾಯಿಲೆ ಬಂದಾಗ ಹೋಗಿ ನಾನು MBBS ಮಾಡ್ತೀನಿ ಅಂದ್ರೆ ಆಗೋದಿಲ್ಲ, ತಿಳ್ಕೊಳಕ್ ಆಗಲ್ಲ. ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ಗೊತ್ತಿರೋರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳ ಒಳ್ಳೇದು.
0: ಅಷ್ಟಿಲ್ಲದೆ ನಮಗೆ ಇವಾಗ 5 ವರ್ಷ MBBS ಮಾಡಿ ಮತ್ತೆ ಈ ಚರ್ಮ ರೋಗದ ಮೇಲೆ ಮತ್ತೆ 3 ವರ್ಷಕ್ಕೆ ಓದಕ್ಕೆ ಸುಮ್ಸುಮ್ನೆ ಇರೋದಿಲ್ಲ ಅಲ್ಲ.
1: ಕರೆಕ್ಟ್. ಅದಕ್ಕೆ ನಾನು ಹೇಳೋದು ಸ್ವಂತ ವೈದ್ಯನ ಯಾವ್ದಕ್ ಮಾಡಬೇಕು ಯಾವ್ದಕ್ ಮಾಡ್ಕೋಬಾರ್ದು ಅನ್ನೋದ್ರ ಬಗ್ಗೆ ಅರಿವನ್ನ ಪಡೆದುಕೊಳ್ಳಬೇಕು. ಇನ್ನೊಂದು ಸರ್, ಈಗ ಮಾತ್ರೆ ಕೊಡ್ತೀರಾ ನೀವು, ಕ್ರೀಮ್ಗಳನ್ನು ಕೊಡ್ತೀರಾ, ಅದೆಲ್ಲ ಸರಿ, ಅದು ಕಡಿಮೆ ಆಗತ್ತೆ, ಮತ್ತೇನಾದ್ರು ಇದ್ರೆ ವೈದ್ಯರ ಹತ್ರ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಅದ್ರ ಜೊತೆಗೆ ಅವರು ಜೀವನ ಇಡೀ ಏನೇನನ್ನು ಪಾಲಿಸಬೇಕು ಅಂದ್ರೆ, ಕೆಲವು ಸರ್ತಿ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಲ್ವಾ, ಜೀವನ ಶೈಲಿಯ ಬದಲಾವಣೆಗಳನ್ನ ಏನೇನ್ ಮಾಡ್ಕೋಬೇಕು?
0: ಅದೇ ಮ್ಯಾಮ್ ಆಗ್ಲೇ ಹೇಳ್ದಂಗೆ, ದಿನನಿತ್ಯ ಸ್ನಾನ ಮಾಡಬೇಕು. ತುಂಬಾ ದೈಹಿಕವಾಗಿ ಡಿಮಾಂಡಿಂಗ್ ಕೆಲಸಗಳು ಇತ್ತು ಅಂತಂದ್ರೆ ಅಥವಾ ಜಾಸ್ತಿ ಬೆವರ್ತಾರೆ ಅನ್ನೋದಾದ್ರೆ ದಿನನಿತ್ಯ 2 ಸತಿ ಸ್ನಾನ ಮಾಡಿದ್ರು ತೊಂದರೆ ಇಲ್ಲ. ಬೆಳಿಗ್ಗೆ 1 ಸತಿ, ಕೆಲಸ ಮುಗಿಸ್ಕೊಂಡು ಬಂದ್ಮೇಲೆ ಸಂಜೆ 1 ಸತಿ ಸ್ನಾನ ಮಾಡಬೇಕು. ಮತ್ತೆ ಟೈಟ್ ಬಟ್ಟೆಗಳು ಹಾಕಕ್ ಹೋಗ್ಬಾರ್ದು. ಅಕಸ್ಮಾತ್ ಇವಾಗ ಉಳ್ಕಡ್ಡಿ ಕಾಣಿಸ್ಕೊಂತು ಅಂತಂದ್ರೆ ಜಾಸ್ತಿ ಕೆರ್ಕೊಳ್ಳೋದ್ರಿಂದ ಇನ್ನೂ ಜಾಸ್ತಿ ಹಾಳು ಮಾಡ್ಕೊಳ್ತೀವಿ ಹೊರತು ಸರಿ ಅಂತೂ ಆಗೋದಿಲ್ಲ. ತುಂಬಾ ಕಷ್ಟ ಆಗುತ್ತೆ ಕಡತ ಆಗ್ತಿದ್ರೆ ಕೆರ್ಕೊಳ್ದೆ ಇರೋದು, ಬಟ್ ಆದಷ್ಟು ಕೆರ್ಕೊಳ್ದೆ ಇರೋ ನೋಡ್ಕೋಬೇಕು. ಇವಾಗ ಕಣ್ಣಲ್ಲಿ ಕಸ ಬಿದ್ರೆ ಇರಿಟೇಟ್ ಆಗುತ್ತೆ, ಉಚ್ಕೋಬಾರ್ದು ಅಂತ ಹೇಳ್ತಾರೆ, ಹಂಗೇನೆ ಇದನ್ನು ಅದೇ ತರ ಕೆರ್ಕೊಳ್ಬಾರ್ದು ಆದಷ್ಟು ಜಾಸ್ತಿ ಆಗುತ್ತೆ. ಮತ್ತೆ ಉಳ್ಕಡ್ಡಿ ಆಗಿರೋರು, ಇನ್ಫೆಕ್ಷನ್ ಆಗಿರೋರು ಅವ್ರದೇ ಸಪ್ರೇಟ್ ಸೋಪು, ಸಪ್ರೇಟ್ ಬ್ರಷ್, ಸಪ್ರೇಟ್ ಟವಲ್ಲು ಯೂಸ್ ಮಾಡಬೇಕು. ಅವ್ರ ಬಟ್ಟೆನ ಸಪ್ರೇಟ್ ಆಗಿ ನೆನೆಸಿ ಸಪ್ರೇಟ್ ಆಗಿ ಒಗೆಯಕ್ ಹಾಕ್ಬೇಕು ಬಿಸಿನೀರಲ್ಲಿ, ಇಲ್ಲ ಅಂತಂದ್ರೆ ಬೇರೆಯವ್ರಿಗೂ ಬರೋ ಸಾಧ್ಯತೆ ಇರುತ್ತೆ.
1: ಇದಿಷ್ಟು ಮಾಹಿತಿ ಉಳ್ಕಡ್ಡಿ ಬಗ್ಗೆ. ಇನ್ನ ಕೂದಲಿನ ಆರೋಗ್ಯದ ಬಗ್ಗೆ ಮಾತಾಡೋಣ. ಈಗ ಕೂದಲು ಉದುರ್ತಿತ್ತು ಒಂದು 40 ವರ್ಷದ ನಂತರ ಎಲ್ಲರಿಗೂ, ಅಂದ್ರೆ ವಯಸ್ಸಾದ ಹಾಗೆ ಸ್ವಲ್ಪ ಕೂದಲು ಉದುರೋದು, ಕೂದಲು ಬೆಳ್ಳಗಾಗೋದು, ಕೂದಲು ತೆಳು ಆಗೋದು, ನಮ್ಮ ತಾಯಂದ್ರ ಕಾಲಕ್ಕೆ ಅಜ್ಜಿರ ಕಾಲಕ್ಕೆ ಹೀಗಿತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ಇದೇ ಫಾರ್ಮುಲಾ ನಮ್ಗೆ ಅಪ್ಲೈ ಆಗಲ್ಲ. ಸಣ್ಣ ಮಕ್ಕಳಿಗೂ ಅತಿ ಹೆಚ್ಚು ಕೂದಲು ಉದುರುತ್ತೆ, ಸಣ್ಣ ಮಕ್ಕಳಿಗೂ ಬಾಲ್ಡ್ ಹೆಡೆಡ್ನೆಸ್ ಏನು ಹೇಳ್ತೀರಾ ಅದಾಗುತ್ತೆ, ಬಿಳಿ ಕೂದಲಾಗುತ್ತೆ. ಇವೆಲ್ಲ ಕಾರಣಗಳು ವೈದ್ಯರಾಗಿ ನೀವು ಹೇಳಬೇಕು, ಯಾಕೆ ಇದೆಲ್ಲ ಚಿಕ್ಕ ವಯಸ್ಸಿಗೆ ಕಾಣಿಸ್ಕೊಳ್ಳುತ್ತೆ?
0: ಹಲವಾರು ಕಾರಣಗಳಿರ್ತವೆ ಇದು ಆಗೋದಕ್ಕೆ. ಒಂದು ಮುಖ್ಯವಾಗಿ ವಂಶ ಪಾರಂಪರಿಕವಾಗಿ ಬರೋದು, ಹೆರಿಡಿಟ್ರಿ ಅಂತ ಏನು ಹೇಳ್ತೀವಿ ಜೆನೆಟಿಕ್, ಅದು ಒಂದು ಕಾಸ್. ಆದರೆ ಬೇರೆ ಕಾಸ್ಗಳಿರ್ತವೆ, ಅಂದರೆ ಇವಾಗ ನಮ್ಮ ಕೂದಲು ಒಂದು ಸೈಕಲ್ ಇರುತ್ತೆ, ಹೇರ್ ಸೈಕಲ್. ಫಸ್ಟ್ ಅದು ಬೆಳವಣಿಗೆ ಆಗ್ತಿರುವಾಗ ನ್ಯಾನಾಜೆನ್ ಫೇಸ್ ಅಂತ ಕರಿತೀವಿ, ಆಮೇಲೆ ನೆಕ್ಸ್ಟ್ ಕ್ಯಾಟಜೆನ್ ಫೇಸ್ಗೆ ಹೋಗುತ್ತೆ, ಆಮೇಲೆ ನೆಕ್ಸ್ಟ್ ಟೀಲೋಜೆನ್ ಫೇಸ್ಗೆ ಹೋಗುತ್ತೆ. ಟೀಲೋಜೆನ್ ಫೇಸ್ ಹೋಗಾದ್ಮೇಲೆ ಒಂದು 2-3 ತಿಂಗಳು ಆದ್ಮೇಲೆ ಅದು ಉದುರೋಗುತ್ತೆ, ಆಮೇಲೆ ಮತ್ತೆ ಹೊಸ ಕೂದಲು ಹುಟ್ಟುತ್ತೆ, ಮತ್ತೆ ಅದು ಅನಾಜೆನ್ ಫೇಸ್ಗೆ ಹೋಗುತ್ತೆ. ಇದು ನಾರ್ಮಲ್ ಆಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಆಗುವಂತ ಒಂದು ಹೇರ್ ಸೈಕಲ್ ಇದು. ಆದ್ರೆ ಕೆಲವೊಂದ್ಸತಿ ಕೆಲವೊಂದು ಟ್ರಿಗರ್ಸ್ ಅಲ್ಲಿ ಏನಾಗುತ್ತೆ, ಇವಾಗ ಏನೋ ಒಂದು ಇನ್ಫೆಕ್ಷನ್ ಆಗಿತ್ತು, ಇವಾಗ ನೀವು ಕೇಳಿರ್ಬೋದು COVID-19 ಬಂದಿತ್ತು, ಕೋವಿಡ್ ಇನ್ಫೆಕ್ಷನ್ ಆದ್ಮೇಲೆ ಕೂದಲು ಜಾಸ್ತಿ ಉದ್ರಕ್ ಸ್ಟಾರ್ಟ್ ಆಯ್ತು ಅಂತೆಲ್ಲ. ಸೊ ಇವಾಗ ಯಾವುದೇ ಒಂದು ಇನ್ಫೆಕ್ಷನ್ ಆಗಿರ್ಬೋದು, ಹೌದು ಮ್ಯಾಮ್, ಯಾವುದೇ ಒಂದು ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಇಮೋಷನಲ್ ಸ್ಟ್ರೆಸ್ ಇರ್ಬೋದು, ಇವಾಗ ಏನೋ ಒಂದು ಎಕ್ಸಾಮ್ ಬರ್ತಾ ಇದೆ, ಎಕ್ಸಾಮ್ ಓದ್ಕೊತಾ ಇದ್ದಾರೆ, ತುಂಬಾ ಸ್ಟ್ರೆಸ್ ಆಗ್ತಾ ಇದೆ ಮಕ್ಕಳಿಗೆ ಅನ್ನೋದಾಗಿರ್ಬೋದು, ಇಲ್ಲ ತುಂಬಾ ದಪ್ಪ ಇದ್ದೀನಿ ಅಂತ ಸಣ್ಣ ಆಗ್ಬೇಕು, ರಾಪಿಡ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು, ಡಯಟ್ ಅದೆಲ್ಲ ಮಾಡ್ಕೊಳ್ಳೋದು, ಐರನ್ ಡಿಫಿಷಿಯನ್ಸಿ ತೊಂದರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಥೈರಾಯ್ಡ್ ಪ್ರಾಬ್ಲಮ್ಸ್, ಇವೆಲ್ಲ ಇದ್ರೆ ಅದರಿಂದನೂ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಟೀಲೋಜನ್ ಎಫ್ಲೂಎಂ ಅಂತ ಕರಿತೀವಿ. ಅಂದ್ರೆ ನಾನು ಮುಂಚೆನೆ ಹೇಳ್ದಂಗೆ ಫೇಸಸ್ ಇರತ್ತಲ್ಲ, ಆನಜನ್ನು, ಕ್ಯಾಟೋಜನ್ನು, ಆಮೇಲೆ ಟೀಲೋಜನ್. ಆ ಟೀಲೋಜನ್ಗೆ ಬೇಗ ಹೋಗ್ಬಿಡುತ್ತೆ ಕೂದಲು ಈ ಟ್ರಿಗರ್ಸ್ ಇಂದ, ಅದು ಪುಷ್ ಮಾಡ್ಬಿಡುತ್ತೆ ಟೀಲೋಜನ್ಗೆ ಬೇಗ ಹೋಗ್ಬಿಡು ಅಂತ. ಸೊ ಹೋದಾಗ ಟೀಲೋಜನ್ ಫೇಸ್ ಅಲ್ಲಿ ಇತ್ಕೊಂಡು ಬೇಗ ಕೂದಲು ಉದ್ರೋಗ್ಬಿಡುತ್ತೆ. ಸೊ ಇದೆಲ್ಲ ಟ್ರಿಗರ್ಸ್. ಇದೆಲ್ಲ ಏನಕ್ಕೆ ಆಗ್ತಾ ಇದೆ, ಯಾವ ಇದ್ರಿಂದ ಆಗ್ತಾ ಇದೆ, ಒಂದು ಥೈರಾಯ್ಡ್ ಇಂದ ಆಗ್ತಾ ಇದೆಯಾ, ಅಥವಾ ವೈಟಮಿನ್ ಬಿ ಡಿಫಿಷಿಯನ್ಸಿ ಇದೆಯಾ, ಐರನ್ ಡಿಫಿಷಿಯನ್ಸಿ ಇದೆಯಾ, ಇಲ್ಲ ಯಾವ್ದಾದ್ರು ಜ್ವರ ಬಂದಿತ್ತ ಅವರಿಗೆ. ಇನ್ಫೆಕ್ಷನ್ ಅಂತಂದ್ರೆ ಫಸ್ಟ್ ಕಾಣಿಸ್ಕೊಳ್ಳೋದೇ ಜ್ವರ, ಜ್ವರ ಬಂದಿತ್ತ, ಅಥವಾ ಅವ್ರಿಗೆ ಮೆನ್ಸ್ಟ್ರುಯೇಷನ್ ಪ್ರಾಬ್ಲಮ್ ಏನಾದರೂ ಇದೆಯಾ, ಪಿ ಸಿ ಓ ಎಸ್ ಏನಾದರೂ ಇದೆಯಾ, ಪಿ ಸಿ ಓ ಡಿ, ಇಲ್ಲ ಎಕ್ಸೆಸಿವ್ ಮೆನ್ಸ್ಟ್ರುಯೇಷನ್ ಆಗೋ ರಕ್ತಸ್ರಾವ ಜಾಸ್ತಿ ಇದ್ರೆ ಆವಾಗ ಐರನ್ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಕಾರಣದಿಂದ ಹೇರ್ ಫಾಲ್ ಆಗ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಇದು ಅಂತಂದ್ರೆ ಒಂದು ಜೆನೆಟಿಕ್, ವಂಶ ಪಾರಂಪರಿಕವಾಗಿ ಬರೋದು. ಇನ್ನ ಒಂದು ಇನ್ಫೆಕ್ಷಿಯಸ್ ಕಾಸಸ್.
1: ವಂಶ ಪಾರಂಪರಿಕವಾಗಿ ಬಂದಾಗ್ಲೂ ಕೂದಲು ಉದುರುತ್ತ?
0: ಹೌದು ಮ್ಯಾಮ್. ಅದನ್ನ ಏನ್ ಹೇಳ್ತೀವಿ ಅಂತಂದ್ರೆ ನಾವು ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಹೇಳ್ತೀವಿ. ಇದನ್ನ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಕರಿತೀವಿ. ಆಯ್ತಾ, ಮೇಲ್ಸ್ ಗೆ ಸಪರೇಟ್ ಪ್ಯಾಟರ್ನ್ ಇರುತ್ತೆ, ಫಿಮೇಲ್ಸ್ ಗೆ ಸಪರೇಟ್ ಪ್ಯಾಟರ್ನ್ ಇರುತ್ತೆ. ಮೇಲ್ಸ್ ಪ್ಯಾಟರ್ನ್ ಏನು ಅಂತಂದ್ರೆ ಈ ತಲೆದು ಮುಂದಿನ ಭಾಗ,
1: ಮುಂದಿನ ಭಾಗ
0: ಹೇರ್ ಲೈನ್ ಏನಿರುತ್ತೆ ಅದು ಹಿಂದೆ ಹಿಂದೆ ಹಿಂದೆ
1: ಹಿಂದೆ
0: ಹಣೆ ದೊಡ್ಡದಾಗ್ತಿದೆ ಅನ್ನೋ ತರ ಅನ್ಸುತ್ತೆ. ಸೊ ಅದು ಮೇಲ್ಸ್ ಅಲ್ಲಿ ಯೂಶಲಿ ಅದು. ಮತ್ತೆ ಇಲ್ಲಿ ಸುಳಿ ಹತ್ರ, ತಲೆಯಲ್ಲಿ ಸುಳಿ ಹತ್ರ ಮಧ್ಯಭಾಗದಲ್ಲಿ ಕೂದಲು ಉದ್ರೋದಂಗೆ ಹಂಗ ಅನ್ಸೋದು. ಫಿಮೇಲ್ಸ್ ಅಲ್ಲಿ
1: ಅದೇನು ಕಾಯಿಲೆ ಅಲ್ಲ ಅಲ್ವಾ?
0: ಅದು ನಾರ್ಮಲ್, ಅವ್ರ ಜೀನ್ಸ್ ಇರೋದ ಹಂಗೆ. ಆಯ್ತಾ, ಅವ್ರ ಜೀನ್ಸ್ ಇರೋದೇ ಹಂಗೆ, ಅದರಿಂದ ಕೂದಲು ಉದುರುತ್ತೆ. ಬಟ್ ಎಲ್ಲಾರ್ಗು ಅ ಗುಡ್ ಹೇರ್ ಕಟ್ ಇಸ್ ಅ ಮ್ಯಾನ್ಸ್ ಮೇಕಪ್ ಅಂತ ಹೇಳ್ತಾರೆ.
1: ಎಲ್ಲರಿಗೂ ತಲೆ ತುಂಬಾ ಕೂದ್ಲಿ ಇರಬೇಕು, ಬೇರೆ ಬೇರೆ ಹೇರ್ ಸ್ಟೈಲ್ ಮಾಡಿಸ್ಕೋಬೇಕು, ಚಂದ ಕಾಣ್ಬೇಕು. ಅಲ್ಲ, ತಪ್ಪೇನಲ್ಲ, ಅದು ಮನುಷ್ಯ ಸಹಜ ಆಸೆಗಳಲ್ವಾ?
0: ಅದು ಎಕ್ಸ್ಪೆಕ್ಟೇಷನ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅವರಿಗೆ ಏನಾದ್ರೂ ಮಾಡಿ ನಮ್ ಕೂದ್ಲು.
1: ಮೊದ್ಲೆಲ್ಲ ಯಾರ ತಲೆ ಕೆಡ್ಸ್ಕೊತಿದ್ರು ಸರ್? ಈಗಾದ್ರೆ ನೂರಾರು ರೀತಿಯ ಚಿಕಿತ್ಸೆಗಳು ಲಭ್ಯ ಇದೆ ಈಗಿನ ಮಕ್ಕಳಿಗೆ, ವಯಸ್ಕರಿಗೆ. ಹಿಂದಿನ ಕಾಲದಲ್ಲಿ ಹೋದ್ರೆ ಹೋಯ್ತು ಅಷ್ಟೇ, ಕೂದ್ಲು ಹೋಯ್ತು ಅಷ್ಟೇ, ಬೇರೆ ಏನು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ, ಅದಕ್ಕೇನು ಮದ್ದು ಕೂಡ ಮಾಡ್ಕೊಳ್ತಿರ್ಲಿಲ್ಲ ಅಲ್ವಾ?
0: ಈಗ ಬಟ್ ಹೇಳೋರು ಅನ್ಸುತ್ತೆ ಅವಾಗ ಮಾಡಿಕೊಳ್ಳುವಂತ ಸೌಲಭ್ಯಗಳು ಇರ್ಲಿಲ್ಲ, ಅದಕ್ಕೆ ಜನ ಅದ್ರ ಕಡೆ ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಅಷ್ಟೇ, ಬಿಡಿ ಕೂದ್ಲು ಉದ್ರೋದು
1: ಹೋಯ್ತು ಅಷ್ಟೇ.
0: ಬಟ್ ಇವಾಗ ಸೌಲಭ್ಯಗಳು ಇರೋದ್ರಿಂದ ಮಾಡಿಸ್ಕೊಳಕ್ ಬರ್ತಾರೆ. ಅವಾಗ್ಲೂ ಅವ್ನ್ ಬಾಳ್ಡಿ, ಅವ್ನ್ ಏನು ಆಗ್ಲಿಲ್ಲ. ಇವಾಗ ಮದ್ವೆಗೂ ಮುಂಚೆ ಉದ್ರೋಗ್ಬಿಟ್ರೆ ಹುಡ್ಗನ್ ಕೂದ್ಲೆಲ್ಲ ಹೆಂಗ್ ಮದ್ವೆ ಆಗ್ಲಿ, ಅವಾಗ್ಲೂ ಯೋಚನೆ ಮಾಡ್ತಿದ್ರು ಅನ್ಸುತ್ತೆ. ಬಟ್ ಇವಾಗ ಇನ್ನೊಂದ್ ಸ್ವಲ್ಪ ಸೌಲಭ್ಯಗಳು ಇರೋದ್ರಿಂದ ಟ್ರೀಟ್ಮೆಂಟ್ ಆಪ್ಷನ್ಸ್
1: ಅದಕ್ಕೆ ಬೇಕಾದಂಗೆ ಟ್ರೀಟ್ಮೆಂಟ್ಸ್ ಎಲ್ಲ ಬಂದಿದೆಯಲ್ಲ.
0: ಹೌದು ಮ್ಯಾಮ್.
1: ಆ ಟ್ರೀಟ್ಮೆಂಟ್ಸ್ ಬಗ್ಗೆ ಏನ್ ಹೇಳ್ತೀರಾ, ಅದರಿಂದ ಏನಾದ್ರೂ ದುಷ್ಪರಿಣಾಮಗಳಿವೆ?
0: ಫಸ್ಟ್ ಒಂದು ಪೇಷಂಟ್ ನ ಕೌನ್ಸಿಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಇವಾಗ ನಾವು ಟ್ರೀಟ್ಮೆಂಟ್ ಕೊಟ್ಟಿದ ತಕ್ಷಣ ವರ್ಕ್ ಆಗ್ಬಿಡುತ್ತೆ, ಮ್ಯಾಜಿಕ್ ತರ ವರ್ಕ್ ಆಗ್ಬಿಡುತ್ತೆ. ಇವಾಗ ಜ್ವರ ಕೆಮ್ಮು ನೆಗಡಿಗೆ ಒಂದು ವಾರ ಮಾತ್ರೆ ಕೊಟ್ಟಿದ ತಕ್ಷಣ ಜ್ವರ ಕೆಮ್ಮು ನೆಗಡಿ ಹೆಂಗ್ ವಾಸಿ ಆಗ್ಬಿಡುತ್ತೆ, ಆದ್ರೆ ಇದು ವಾಸಿ ಆಗ್ಬಿಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಬಂದಿರ್ತಾರೆ ಎಷ್ಟೊಂದ್ ಜನ. ಅವ್ರಿಗೆ ನಾವು ಕೌನ್ಸಿಲಿಂಗ್ ಮಾಡ್ಲೇಬೇಕಾಗತ್ತೆ, ಅದು ತುಂಬಾ ಅವಶ್ಯಕ. ನಮ್ ಮ್ಯಾಮ್ ಒಬ್ರಿದ್ರು, ಅವರು ಒಂದ್ ಮಾತು ಹೇಳೋರು. ಯಾವ್ದೇ ಪೇಷಂಟ್ಸ್ ಬಂದ್ರು, ಇವಾಗ ಡಾಕ್ಟರ್ ರಾಜ್ಕುಮಾರ್, ರಜನಿಕಾಂತ್ ಅಂತವ್ರು ಅಂದ್ರೆ ಆಕ್ಟರ್ಸ್ ಅವರು, ಅವ್ರಿಗೆ ಮುಖ ಕೂದ್ಲೆ ತುಂಬಾ ಇಂಪಾರ್ಟೆಂಟ್, ಅವ್ರಿಗೆ ದುಡ್ಡಿಗೆನ್ ಕಡಿಮೆ ಇಲ್ಲ, ಅಂತವ್ರೇನೆ ಅವ್ರ ಕೂದ್ಲನ್ನ ಕಂಪ್ಲೀಟ್ ಆಗಿ ಉಳಿಸ್ಕೊಳಕ್ ಆಗಿಲ್ಲ. ಆತರ ಒಂದು ಸಿಚುವೇಶನ್ ಇರೋವಾಗ ಕಂಪ್ಲೀಟ್ ಆಗಿ ವಾಸಿ ಮಾಡ್ತೀವಿ ಅಥವಾ ಇದು ನಿಮ್ಗೆ ಕಂಪ್ಲೀಟ್ ಆಗಿ ಕೂದ್ಲು ವಾಪಸ್ ಬರುತ್ತೆ, ಇನ್ಯಾವತ್ತು ಮತ್ತೆ ಕೂದ್ಲು ಉದುರದೇ ಇಲ್ಲ ಅಂತ ಎಕ್ಸ್ಪೆಕ್ಟೇಷನ್ಸ್ ನಾವು ಕೊಡಕ್ ಆಗೋದಿಲ್ಲ ರಿಯಲಿಸ್ಟಿಕ್ ಆಗಿ ಮಾತಾಡ್ಬೇಕಂದ್ರೆ. ಸೊ ಇವಾಗ ಅದು ಸ್ಟೇಜಸ್ ಇರುತ್ತೆ, 1, 2, 3, 4, 5 ಅಂತ. ಸೊ ಆ ಸ್ಟೇಜಸ್ ನೀವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಬಂದ್ರೆ, 1, 2, 3 ಸ್ಟೇಜ್ ಅಲ್ಲಿ ಬಂದ್ರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದು ಮುಂದೆ ಪ್ರೊಸೀಡ್ ಆಗದೆ ಇರೋ ಹಾಗೆ, ಮುಂದೆ ಸ್ಟೇಜಸ್ ಹೋಗದೆ ಇರೋ ಹಾಗೆ ನಾವು ನೋಡ್ಕೊಬಹುದು. ಆಯ್ತಾ, ಅದು ಎಲ್ಲಿವರೆಗೂ ನೀವೆಲ್ಲಿವರೆಗೂ ಟ್ರೀಟ್ಮೆಂಟ್ ತಗೊಳಕ್ಕೆ ವಿಲ್ಲಿಂಗ್ ಇದ್ದೀರಾ ಅಲ್ಲಿವರೆಗೂ ಅಷ್ಟೇ. ನೀವು ಟ್ರೀಟ್ಮೆಂಟ್ ಯಾವಾಗ ನಿಲ್ಲಿಸ್ತೀರಾ, ಯಥಾ ಪ್ರಕಾರ ಕೂದಲುದ್ರಕ್ಕೆ ಸ್ಟಾರ್ಟ್. ನಾನು ಮಾತಾಡ್ತಿರೋದು ಇದು ವಂಶ ಪಾರಂಪರಿಕವಾಗಿ ಬರೋ ಅಂತ ಕೂದಲುದುರುವಿಕೆ ಬಗ್ಗೆ ಮಾತ್ರ. ಬೇರೆ ಇವಾಗ ಟೀಲೋಜನ್ ಎಫ್ಲೂಎಂ ಅಂತ ಹೇಳದ್ನಲ್ಲ, ಅದು ಜ್ವರ ಇರ್ಬೋದು, ಬೇರೆ ಇನ್ಯಾದ್ರಿಂದನೂ ಬಂದಿರ್ಬೋದು, ಅದನ್ನ ಕಂಪ್ಲೀಟ್ ಕ್ಯೂರ್ ಮಾಡ್ಬೋದು, ಕ್ಯೂರ್ ಮಾಡ್ಬೋದು. ಅದು ಕಾಸ್ ಏನಿರುತ್ತೆ ತಿಳ್ಕೊಂಡು ಆ ಕಾಸ್ಗೆ ನಾವು ಟ್ರೀಟ್ಮೆಂಟ್ ಕೊಟ್ರೆ ಅದು ಸರಿ ಆಗ್ಬಿಡುತ್ತೆ. ಬಟ್ ಈ ವಂಶ ಪಾರಂಪರಿಕವಾಗಿ ಬರೋದು ನೀವೇ ಹೇಳ್ದಂಗೆ ಅದು ರೋಗ ಅಲ್ವೇ ಅಲ್ಲ, ಅದು ಜೆನೆಟಿಕ್ ಇಂದ ಬಂದಿರೋದು, ಅವ್ರ ಜೀನ್ಸ್ ಇರೋದೇ ಹಂಗೆ. ನಾವು ಅವ್ರ ಜೀನ್ಸ್ನಂತೂ ಚೇಂಜ್ ಮಾಡಕ್ ಆಗೋದಿಲ್ಲ, ನಾವು ಅದನ್ನ ಮೇಂಟೈನ್ ಮಾಡ್ಬೋದಷ್ಟೇ, ಮುಂದೆ ಪ್ರೋಗ್ರೆಸ್ ಆಗದಿರೋಂಗ್ ನೋಡ್ಕೊಬಹುದು. ಮಿನಾಕ್ಸಿಡಿಲ್ ಅಂತ ಹೇರ್ ಸಿರಂ ಬರುತ್ತೆ, ಅಥವಾ ಬೇರೆ ತರದ ಎಷ್ಟೊಂದು ಹೇರ್ ಸಿರಮ್ಸ್ ಗಳಿದಾವೆ, ಅದನ್ನ ಬಳಸ್ಬೋದು. ಮಿನಾಕ್ಸಿಡಿಲ್ ಅಂತ ಒಂದು ಹೇರ್ ಸಿರಮ್ ಇದೆ, ಅದನ್ನ ಹಚ್ಚಿ ಅದೆಲ್ಲಿವರೆಗೂ ನೀವು ಹಚ್ಚಿಸ್ತೀರಾ ಅಲ್ಲಿವರೆಗೂ ನಿಮಗೆ ಕೂದಲು ಇರುತ್ತೆ. ನೀವು ಅದನ್ನ ಯಾವಾಗ ನಿಲ್ಲಿಸ್ತೀರಾ ಮತ್ತೆ ಯಥಾ ಪ್ರಕಾರ ಕೂದಲುದು ಸಾಧ್ಯತೆ ಇರುತ್ತೆ.
1: ಒಂದೇನಂದ್ರೆ ಈಗ ಹೇಳಿದ್ರಲ್ಲ, ನೇರವಾಗಿ ಹೋಗಿ ಯಾರೋ ಕೂದಲು ಉದುರುತ್ತೆ ಅಂತ ಅದನ್ನ ತಗೊಂಡು ಹಚ್ಕೊಳ್ಳೋದಲ್ಲ, ತಜ್ಞ ವೈದ್ಯರನ್ನ ಕಂಡು ಅದು ನಿಮ್ಮ ಚರ್ಮಕ್ಕೆ ಹೊಂದುತ್ತ. ಕೂದಲು ಅಂದ್ರೆ ಬರೀ ದೇಹದ ಹೊರಗಿನ ಭಾಗ ಅಷ್ಟೇ ಅಲ್ಲ, ದೇಹದ ಒಳಗೆ ಮತ್ತೆ ಸ್ಕಾಲ್ಪ್ ಅದಕ್ಕೆಲ್ಲ ಹಚ್ಚೋದ್ರಿಂದ ಅದರಿಂದ ಏನಾರ ತೊಂದರೆ ಆಗುತ್ತಾ, ಅವ್ರ ಚರ್ಮಕ್ಕೆ ಅದು ಹೊಂದುತ್ತಾ, ಅದನ್ನ ವೈದ್ಯರು ನಿರ್ಧಾರ ಮಾಡಿ ಮಾತ್ರ ಕೊಡ್ತಾರೆ. ಸುಮ್ಮನೆ ಯಾವ್ದೋ ಒಂದು ಗೊತ್ತಿದೆ, ಎಲ್ಲ ಒಂದು ಸರ್ಚ್ ಮಾಡಿದೆ, ಹೋದೆ ತಗೊಂಡೆ, ಅದರಿಂದ ಸೈಡ್ ಇಫೆಕ್ಟ್ಸೇ ಆಗುತ್ತೆ.
0: ಹೌದು, ಮತ್ತೆ ಅದು ಕಾಸ್ ಕೂಡ ಅವರು ಕಂಡುಹಿಡಿಬೇಕು, ಕಾಸ್ ಏನಕ್ಕೆ ಆಗ್ತಿದೆ, ಇದು ವಂಶ ಪಾರಂಪರಿಕವಾಗಿ ಬಂದಿರೋದೇನಾ ಅಥವಾ ಬೇರೆ ಕಾಸ್ ಇಂದ ಆಗ್ತಾ ಇದೆಯಾ ಅಂತೆಲ್ಲ ತಿಳ್ಕೊಂಡು

0: ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅವ್ರಾಗ ಅವರೇ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅವ್ರಿಗೆ ಗೊತ್ತಿರಲ್ಲ ಕಾಸ್ ಏನು, ಯಾಕೆ ಬರ್ತಾ ಇದೆ, ಇದೇ ಟ್ರೀಟ್ಮೆಂಟಾ. ಯಾಕಂದ್ರೆ ನಾನು ಹೇಳ್ದಂಗೆ ಎಷ್ಟೊಂದ್ ತರದ ಹೇರ್ ಫಾಲ್ಸ್ ಇರುತ್ತೆ. ಇವಾಗ ಪ್ಯಾಚಿ ಹೇರ್ ಲಾಸ್ ಆಗುತ್ತೆ. ಪ್ಯಾಚಿ ಹೇರ್ ಲಾಸ್ ಅಂದ್ರೆ ಬರೀ ಒಂದೊಂದು ಪ್ಯಾಚ್ ಅಲ್ಲಲ್ಲಲ್ಲ, ಅದನ್ನ ಅಲೋಪೇಶಿಯರಿಯಾಟ ಅಂತ ಕರಿತೀವಿ. ಅದು ಆಟೋ ಇಮ್ಯೂನ್ ಡಿಸೀಸ್ ಇಂದ ಆಗೋದು. ಇವಾಗ ಥೈರಾಯ್ಡ್ ಡಿಸೀಸ್ ಏನಾದ್ರು ಇರೋರಿಗೆ, ಇಲ್ಲ ಶುಗರ್ ಟೈಪ್ ಟು ಡಯಾಬಿಟಿಸ್ ಮೆಲೈಟಿಸ್ ಇರುತ್ತಲ್ಲ, ಇಂಥವರಿಗೆಲ್ಲ ಅದಾಗೋ ಸಾಧ್ಯತೆ ಇರುತ್ತೆ. ಆಯ್ತಾ? ಸೊ ಅದು ಆಟೋ ಇಮ್ಯೂನ್. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಏನಿರುತ್ತೆ ಅದು ನಮ್ಮ ಕೂದಲು ಕಣದ ವಿರುದ್ಧನೇ ಹೋರಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಇಂಥದ್ದಾಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಇಂಜೆಕ್ಷನ್ಸ್ ಮಾಡ್ತೀವಿ. ಅದೇ ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಲಾಸಸ್, ಬೇರೆ ಬೇರೆ ತರಹದ ಕೂದಲುದುರುವಿಕೆ ಇರುತ್ತೆ. ಅದ್ ಯಾವ ತರ ಅಂತ ಕಂಡಿಡಿಯೋದು ಫಸ್ಟು ಮುಖ್ಯ. ಅದು ಕಂಡಿಡಿದು ಮತ್ತೆ ಇದು ಮಾಡ್ಬೇಕಾಗುತ್ತೆ.
1: ಇನ್ನೊಂದು ತುಂಬಾ ಜನರ ಪರವಾಗಿ ಪ್ರಶ್ನೆನ ಕೇಳ್ತಾ ಇದ್ದೀನಿ, ಮಾರ್ಕೆಟ್ ಅಲ್ಲಿ ಅಥವಾ ಬೇರೆ ಬೇರೆ ಕಡೆಗೆ ಬೇಕಾದಷ್ಟು ಟ್ರೀಟ್ಮೆಂಟ್ ಗಳು ಲಭ್ಯ ಇದೆ. ಹೇರ್ ಕಲರಿಂಗ್ ಇಂದ ಹಿಡಿದು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಹಿಡಿದು ಎಲ್ಲ ಇದೆ. ಒಬ್ಬ ವ್ಯಕ್ತಿನ ಹೀಗೆ ಇದ್ದ ಅಂತ ಇವತ್ತು ನೋಡಿರೋ ವ್ಯಕ್ತಿಗೂ ನಾಳೆ ನೋಡೋಕ್ಕೂ ತುಂಬಾ ವ್ಯತ್ಯಾಸ ಮಾಡುವಂತ ಸೌಲಭ್ಯಗಳೆಲ್ಲ ಇದೆ. ಅದು ಹೇಗೆ ಅಂದ್ರೆ ವೈದ್ಯರೇ ನಿರ್ಧಾರ ಮಾಡಿದ ಮೇಲೆ ಅದನ್ನ ಮಾಡಿಸ್ಕೋಬೇಕಾ ಅಥವಾ ಅವ್ರ ಹತ್ರ ದುಡ್ಡಿದೆ ಟೈಮ್ ಇದೆ ಅಂತ ಹೋಗಿ ಮಾಡಿಸ್ಕೋಬೇಕಾ?
0: ಇಲ್ಲ ಮ್ಯಾಮ್, ಅದು ವೈದ್ಯರೇ ನಿರ್ಧಾರ ಮಾಡ್ತಾರೆ. ಇವಾಗ ಪ್ರತಿಯೊಂದು, ಇವಾಗ ನಾನು ಹೇಳ್ದಂಗೆ ಸ್ಟೇಜಸ್ ಇರುತ್ತೆ ಅಂತ ಹೇಳಿದ್ನಲ್ಲ ಹೇರ್ ಫಾಲಿಗೆ, ಎಲ್ಲಾ ಹೇರ್ ಫಾಲಿಗೂ ಎಲ್ಲಾ ತರ ಟ್ರೀಟ್ಮೆಂಟ್ ಮಾಡಕ್ ಆಗೋದಿಲ್ಲ. ಇವಾಗ ನಾನು ಹೇಳಿದ್ನಲ್ಲ ಇವಾಗ ಮಿನಾಕ್ಸಿಡಿಲ್ ಅಂತ ಹೇಳಿದೆ, ಮತ್ತೆ ಪಿ ಆರ್ ಪಿ ಜಿ ಎಫ್ ಸಿ ಅಂತ ಟ್ರೀಟ್ಮೆಂಟ್ ಬರುತ್ತೆ. ಸೊ ಇವಾಗ ಹೆಂಗೆ ಅಂತಂದ್ರೆ, ಮಿನಾಕ್ಸಿಡಿಲ್, ಇವಾಗ ಒಂದು ಗಿಡ ಬೆಳಿಬೇಕು ಅಂತಂದ್ರೆ ಅದಕ್ಕೆ ನೀರು ಮತ್ತೆ ಗೊಬ್ಬರ ಅವಶ್ಯಕತೆ ಇರುತ್ತೆ. ಹಂಗೆ ಕೂದಲಿಗೆ ನಾವು ಮಿನಾಕ್ಸಿಡಿಲ್ ಏನ್ ಬಳಸ್ತೀವಲ್ಲ ಅದು ನೀರಿದ್ದಂಗೆ ಪ್ರತಿದಿನ ಹಚ್ಬೇಕು ಅದನ್ನ. ಈ ಪಿ ಆರ್ ಪಿ ಜಿ ಎಫ್ ಸಿ ಮಾಡಿಸ್ಕೊಳ್ತಾರೆ, ಇಂಜೆಕ್ಷನ್ಸ್ ಏನ್ ಮಾಡಿಸ್ಕೊಳ್ತಾರೆ ಅದು ಗೊಬ್ಬರ ಇದ್ದಂಗೆ. ಅದು ಯಾವಾಗ ಅದು ತಿಂಗಳಿಗೊಂದ್ಸತಿನೋ, ಅದ್ರ 4-6 ಒಂದು 6 ತಿಂಗಳು ಮಾಡಿಸ್ಕೊಂಡು ತಿಂಗಳಿಗೊಂದ್ಸತಿ, ಆಮೇಲೆ ಅದು ಇಂಪ್ರೂವ್ಮೆಂಟ್ ಆದ್ಮೇಲೆ ಮತ್ತೆ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಒಂದು 2 months ಒಂದ್ಸತಿ, 3 months ಹಂಗೆ ಮಾಡಿಸ್ಕೋಬಹುದು. ಆ ತರ ಈ ತರ ಟ್ರೀಟ್ಮೆಂಟ್ ಇರುತ್ತೆ. ಎಲ್ಲರಿಗೂ ನಾವು ಇದನ್ನ ಪ್ರಿಸ್ಕ್ರೈಬ್ ಮಾಡಲ್ಲ. ಇವಾಗ ಇನಿಷಿಯಲಿ ನಾವು ಬೇರೆ ತರ ಹೇರ್ ಸೀರಮ್ಸ್ ಅಲ್ಲಿ ಟ್ರೈ ಮಾಡ್ತೀವಿ, ಅದ್ ಯಾವಾಗ ವರ್ಕ್ ಆಗ್ತಿಲ್ಲ ಅವಾಗ ಮಿನಾಕ್ಸಿಡಿಲ್ ಶಿಫ್ಟ್ ಮಾಡ್ಕೊಂತೀವಿ. ಅದು ಮಿನಾಕ್ಸಿಡಿಲ್ ಜೊತೆಗೆ ಪಿ ಆರ್ ಪಿ ಜಿ ಎಫ್ ಸಿ ನಿಮಗೆ ವರ್ಕ್ ಆಗುತ್ತೆ. ಮಿನಾಕ್ಸಿಡಿಲ್ ಹಾಕೊಳ್ಳದೆ ಬರೀ ಪಿ ಆರ್ ಪಿ ಜಿ ಎಫ್ ಸಿ ಮಾಡ್ಕೊಳ್ತೀರಾ ಅಂದ್ರೆ ಅದು ವರ್ಕ್ ಆಗೋದಿಲ್ಲ. ಅದಾದ್ಮೇಲೆ ಮತ್ತೆ ಲಾಸ್ಟ್ ಸ್ಟೇಜಸ್ ಆಫ್ ಹೇರ್ ಫಾಲ್ ಹೋಗ್ತಾ ಇದೆ ಅಂತಂದ್ರೆ ಒಂದು 3-4 ಹೋಗ್ತಾ ಇದೆ ಅಂದಾಗ 3 ಅಂತ ತಗೊಂಡ್ರೆ ಅವಾಗ ನೀವು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಹೋಗ್ಬೋದು. ಇದನ್ನು ಕಂಪ್ಲೀಟ್ 5th ಸ್ಟೇಜ್ ಹಂಗೆಲ್ಲ ಹೋಯಿತು ಅಂತಂದ್ರೆ ಮತ್ತೆ ನಿಮಗೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋ ಅವಕಾಶನೂ ಇರೋದಿಲ್ಲ. ಏನಕ್ಕೆ ಅಂತಂದ್ರೆ ವಂಶ ಪಾರಂಪರ್ಯವಾಗಿ ಬರೋದು ಅಂತ ಹೇಳಿದ್ನಲ್ಲ, ಅದು ಒಂದು ಹಾರ್ಮೋನ್ ಇಂದನೂ ಆಗುವಂತದ್ದು, ಟೆಸ್ಟೋಸ್ಟೆರಾನ್ ಮೇಲ್ ಹಾರ್ಮೋನ್ ಇರುತ್ತೆ, ಈ ಹಾರ್ಮೋನ್ ಇಂದ ಆಗುವಂತದ್ದು. ಸೊ ಇದು ಆಕ್ಚುಯಲ್ ಆಗಿ ಆಕ್ಟ್ ಮಾಡೋದು ಎಲ್ಲಿ ಅಂತಂದ್ರೆ ನಮ್ಮ ತಲೆಯ ಮಧ್ಯಭಾಗದಲ್ಲಿ, ಮೇಲ್ಭಾಗದಲ್ಲಿ ಮಾತ್ರ, ಈ ಕಿವಿ ಪಕ್ಕದಲ್ಲಿ, ಸೈಡ್ ಅಲ್ಲಿ ಮತ್ತೆ ಹಿಂದೆ ಭಾಗದಲ್ಲಿ ಅಷ್ಟು ಆಗಿ ಆಕ್ಟ್ ಮಾಡೋದಿಲ್ಲ ಆ ಹಾರ್ಮೋನ್. ಅದಕ್ಕೆ ನೀವು ನೋಡಿದಾಗ ಬರೀ ಮೇಲ್ಗಡೆ ಮಾತ್ರ ತಲೆಗೂದು ಉದ್ರೋಗ್ಬಿಟ್ಟಿರುತ್ತೆ, ಸೈಡ್ ಅಲ್ಲಿ ಮತ್ತೆ ಹಿಂದೆ ತಲೆ ಕೂದಲು ಯೂಶ್ವಲಿ ಹಂಗೆ ಇರುತ್ತೆ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ. ಸೊ ಏನಕ್ಕಂದ್ರೆ ಈ ಕೂದಲುಗಳು ಏನಿದಾವೆ ಅವು ಅಷ್ಟು ಸೆನ್ಸಿಟಿವ್ ಇರೋದಿಲ್ಲ ಆ ಹಾರ್ಮೋನಿಗೆ. ಸೊ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡುವಾಗ ಆ ಭಾಗದಿಂದ ತಗೊಂಡು, ಸೈಡು ಮತ್ತೆ ಹಿಂದೆಯಿಂದ ತಗೊಂಡು ಮೇಲ್ಭಾಗಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ನೀವು ಲಾಸ್ಟ್ ಸ್ಟೇಜ್ ಅಲ್ಲಿ ಬಂದ್ರೆ ಏನಾಗುತ್ತೆ, ಅಲ್ಲಿನೂ ಕೂದಲಿರೋದಿಲ್ಲ. ನಾವ್ ಎಲ್ಲಿಂದ ಕೂದಲು ತಗೊಂಬೇಕು ಅಂತ ಇರ್ತೀವಿ ಅಲ್ಲಿಂದನೂ ಕೂದಲಿರೋದಿಲ್ಲ. ಮತ್ತೆ ಆ ಒಂದು ಸ್ಟೇಜ್ ಅಲ್ಲಿ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಮಾಡೋದು ತುಂಬಾ ಕಷ್ಟ ಆ ಟೈಮಲ್ಲಿ. ಹಾಗಾಗಿ ನಾವು ಅದ್ ಯಾವ ಸ್ಟೇಜ್ ಅಲ್ಲಿ ಇರುತ್ತೆ, ಕಾಸ್ ಏನು, ಏನಕ್ಕಾಗಿ ನಿಮ್ ಕೂದಲು ಉದುರ್ತಾ ಇದೆ, ಕೂದಲು ಉದುರ್ತಾ ಇದ್ರೆ ಅದು ವಂಶ ಪಾರಂಪರಿಕವಾಗಿ ಆಗಿದ್ರೆ ಯಾವ ಸ್ಟೇಜ್ ಅಲ್ಲಿ ಇದೆ, ಅದೆಲ್ಲ ನೋಡಿಕೊಂಡು ಅನಾಲಿಸಿಸ್ ಮಾಡಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಸಿ ಬಿ ಸಿ ನಿಮ್ದು ನಾರ್ಮಲ್ ಥೈರಾಯ್ಡ್ ಟೆಸ್ಟ್ಸು, ಹಾರ್ಮೋನ್ ಟೆಸ್ಟ್ಸ್ ಎಲ್ಲ ಮಾಡಿಸಿ, ಐರನ್ ಟೆಸ್ಟ್ಸ್ ಇವೆಲ್ಲ ಮಾಡಿಸಿ ಆಮೇಲೆ
1: ಕಾರಣವನ್ನ ಕಂಡುಹಿಡಿದು ಆಮೇಲೆ ಚಿಕಿತ್ಸೆ ಶುರು ಮಾಡ್ತೀವಿ.
0: ಯಾವ ಸ್ಟೇಜ್ ಅಲ್ಲಿ ಇದೆ ನೋಡ್ಕೊಂಡು ಅದ್ರ ಮೇಲೆ ಚಿಕಿತ್ಸೆ ಶುರು.
1: ತುಂಬಾ ಒಳ್ಳೆ ಮಾಹಿತಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು.
0: ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು.
2: ಇದುವರೆಗೆ ಚರ್ಮ ಸಮಸ್ಯೆಗಳಲ್ಲಿ ಒಂದಾದ ಹುಳುಕಡ್ಡಿ ಹಾಗೂ ಕೂದಲು ಉದುರುವಿಕೆಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ರಕ್ಷಿತ್ ಡಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು

ಜಯಂತಿಯ ಪ್ರಯುಕ್ತ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯು ಭಾರತ ಸರ್ಕಾರವು 17 ಸೆಪ್ಟೆಂಬರ್ 2023 ಆರಂಭಿಸಿದ ಮಹತ್ವದ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಸಾಂಪ್ರದಾಯಿಕ ಕೌಶಲ್ಯ ಹೊಂದಿರುವ ಕುಶಲಕರ್ಮಿಗಳು ಮತ್ತು ಕರಕುಶಲ ವೃತ್ತಿಪರರಿಗೆ ಆರ್ಥಿಕ ಕೌಶಲ್ಯ, ತಾಂತ್ರಿಕ ಮತ್ತು ಮಾರುಕಟ್ಟೆ ಬೆಂಬಲ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಾಂಪ್ರದಾಯಿಕ ವೃತ್ತಿ ಮತ್ತು ಕಲೆಗಳನ್ನು ಸಂರಕ್ಷಿಸುವುದು, ಕುಶಲಕರ್ಮಿಗಳ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವುದು, ಆಧುನಿಕ ಉಪಕರಣಗಳು ಮತ್ತು ತಂತ್ರಜ್ಞಾನವನ್ನು ಒದಗಿಸುವುದು, ಕಡಿಮೆ ಬಡ್ಡಿದರದಲ್ಲಿ ಸಾಲದ ಸೌಲಭ್ಯವನ್ನು ಕಲ್ಪಿಸುವುದು, ಕುಶಲಕರ್ಮಿಗಳನ್ನು ಸ್ವಯಂ ಉದ್ಯೋಗಿ ಮತ್ತು ಉದ್ಯಮಿಗಳಾಗಿ ಅಭಿವೃದ್ಧಿಪಡಿಸುವುದು, ಡಿಜಿಟಲ್ ಪಾವತಿ ಮತ್ತು ಡಿಜಿಟಲ್ ವ್ಯವಹಾರವನ್ನು ಉತ್ತೇಜಿಸುವುದು, ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಮತ್ತು ಮಾರಾಟ ಅವಕಾಶ ಕಲ್ಪಿಸುವುದು, ಕುಶಲಕರ್ಮಿಗಳ ಆದಾಯ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶಗಳು. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ 18 ವೃತ್ತಿಗಳು ಪ್ರಮುಖವಾಗಿ ಒಳಗೊಂಡಿವೆ. ಕಟ್ಟಿಗೆ ಮಾಡುವುದು, ಬಡಗಿ, ಕಾರ್ಪೆಂಟರ್, ದೋಣಿ ತಯಾರಕ, ಬೋಟ್ ಮೇಕರ್, ಆಯುಧ ತಯಾರಕ, ಆರ್ಮೋರರ್, ಲೋಹದ ಕೆಲಸಗಾರ ಮಾಡುವನು, ಮೆಟಲ್ ಆರ್ಟಿಸನ್, ಬೀಗ ತಯಾರಕ, ಲಾಕ್ ಸ್ಮಿತ್, ಉಪಕರಣ ತಯಾರಕ, ಟೂಲ್ ಕಿಟ್ ಮೇಕರ್, ಚಿನ್ನದ ಕೆಲಸಗಾರ, ಗೋಲ್ಡ್ ಸ್ಮಿತ್, ಕುಂಬಾರ, ಪಾಟರ್, ಶಿಲ್ಪಿ, ಕಲ್ಲಿನ ಕೆಲಸಗಾರ, ಸ್ಕಲ್ಪ್ಚರ್, ಸ್ಟೋನ್ ವರ್ಕರ್, ಚಮ್ಮಾರ, ಕಾಬ್ಲರ್, ರಾಜಮಿಸ್ತ್ರಿ, ಮ್ಯಾಸನ್, ಬುಟ್ಟಿ, ಚಾಪೆ, ಪೊರಕೆ ತಯಾರಕ, ಸಾಂಪ್ರದಾಯಿಕ ಆಟಿಗೆ ತಯಾರಕ, ಡಾಲ್ ಮೇಕರ್, ಟಾಯ್ಸ್ ಮೇಕರ್, ಕ್ಷೌರಿಕ ಬಾರ್ಬರ್, ಹೂಮಾಲೆ ತಯಾರಕ, ಗಾರ್ಲೆಂಡ್ ಮೇಕರ್, ಅಗಸ ವಾಷರ್ಮ್ಯಾನ್, ದರ್ಜೆ ಟೇಲರ್, ಮೀನುಗಾರಿಕಾ ಬಲೆ ತಯಾರಕ, ಫಿಶ್ ನೆಟ್. ಈ ಎಲ್ಲ 18 ವೃತ್ತಿಗಳನ್ನು ಒಳಗೊಂಡಿರತಕ್ಕಂಥ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಪ್ರಮುಖ 6 ಪ್ರಯೋಜನಗಳು. ಮೊದಲನೆಯದಾಗಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ಐಡಿ ಕಾರ್ಡನ್ನು ನೀಡಲಾಗುತ್ತದೆ. ಇದು ಅವರ ವೃತ್ತಿಗೆ ಅಧಿಕೃತ ಗುರುತನ್ನು ನೀಡುತ್ತದೆ. ಇನ್ನು ಎರಡನೆಯದಾಗಿ, ಬೇಸಿಕ್ ಟ್ರೈನಿಂಗ್, 5-7 ದಿನಗಳ ಕಾಲ, 40 ಗಂಟೆಗಳ ಕಾಲ ಈ ತರಬೇತಿ ನೀಡಲಾಗುವುದು. ಅದಾದ ನಂತರ ವೃತ್ತಿಗೆ ಸಂಬಂಧಪಟ್ಟ ಪರಿಕರಗಳ ಖರೀದಿಗೆ 15,000 ರೂಪಾಯಿಗಳನ್ನು ಟೂಲ್ ಕಿಟ್ ಇನ್ಸೆಂಟಿವ್ ಆಗಿ ನೀಡಲಾಗುತ್ತದೆ. ಇದಾದ ನಂತರ ದೊಡ್ಡ ಪ್ರಯೋಜನ ಏನೆಂದರೆ ಸಾಲ. PM ವಿಶ್ವಕರ್ಮ ಯೋಜನೆಯಲ್ಲಿ ಕೊಲಾಟ್ರಲ್ ಫ್ರೀ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಲೋನ್ ಸಾಲದ ಸೌಲಭ್ಯ ಇರುತ್ತದೆ. ಒಟ್ಟು 300,000 ಸಾಲ ಇರುತ್ತದೆ. ಅದು ಮೊದಲನೇ ಹಂತ 100,000 ಸಾಲ ಇರುತ್ತದೆ. ಆ 100,000 ಸಾಲವನ್ನು 18 ತಿಂಗಳ ನಂತರ ಸಾಲವನ್ನು ಮರುಪಾವತಿಸಿದಲ್ಲಿ ನಿಮಗೆ 2,00,000 ಸಾಲ ದೊರೆಯುತ್ತದೆ. 200,000 ಸಾಲವನ್ನು 30 ತಿಂಗಳಲ್ಲಿ ಮರುಪಾವತಿಸಿಕೊಂಡರೆ ಮತ್ತು 3ನೇ ಸಾಲ, ಒಟ್ಟು 300,000 ಸಾಲ ಸೌಲಭ್ಯ ದೊರೆಯುತ್ತದೆ. ಈ ಎಲ್ಲ ಸಾಲಕ್ಕೆ ರಿಯಾಯಿತಿ ದರದಲ್ಲಿ 5%ರಷ್ಟು ಮಾತ್ರ ಬಡ್ಡಿದರ ಇರುತ್ತದೆ. ಈ ಒಂದು ಯೋಜನೆಯನ್ನು ಡಿಜಿಟಲ್ ವ್ಯವಹಾರಗಳಿಗೆ ಪ್ರೋತ್ಸಾಹನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಮಾರುಕಟ್ಟೆಯ ಸಹಾಯ ಅಂದರೆ ಎಕ್ಸಿಬಿಷನ್, ಟ್ರೇಡ್ ಫೇರ್, ಇ ಕಾಮರ್ಸ್ ಮುಂತಾದ ಮಾರುಕಟ್ಟೆಯಲ್ಲಿ ಇವೆಲ್ಲವನ್ನು ಪ್ರಚಾರ ಮಾಡಬಹುದಾಗಿರುತ್ತದೆ. ಯೋಜನೆಯ ಅತ್ಯಂತ ಮುಖ್ಯವಾದ ಭಾಗಗಳಲ್ಲಿ ಒಂದು ಮಾರ್ಕೆಟಿಂಗ್ ಸಪೋರ್ಟ್. ಸಾಂಪ್ರದಾಯಿಕ ಆರ್ಟಿಸನ್ ಸಾಮಾನ್ಯವಾಗಿ ಉತ್ತಮ ಉತ್ಪನ್ನವನ್ನು ತಯಾರಿಸಬಹುದು, ಆದರೆ ಉತ್ಪನ್ನವನ್ನು ಯಾರಿಗೆ ಮಾರಬೇಕು? ಇದಕ್ಕೆ PM ವಿಶ್ವಕರ್ಮ ಯೋಜನೆ ಇದನ್ನು ಮಾರ್ಕೆಟಿಂಗ್ ಸಪೋರ್ಟ್ ಮೂಲಕ ಬ್ರ್ಯಾಂಡಿಂಗ್, ಕ್ವಾಲಿಟಿ ಇಂಪ್ರೂವ್ಮೆಂಟ್, ಪ್ಯಾಕೇಜಿಂಗ್, ಪ್ರಮೋಷನ್, ಎಕ್ಸಿಬಿಷನ್ಸ್, ಟ್ರೇಡ್ ಫೇರ್ಸ್, ಆನ್ಲೈನ್ ಪ್ಲಾಟ್ಫಾರ್ಮ್, ಇ ಕಾಮರ್ಸ್, ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಇತ್ಯಾದಿಗಳೊಂದಿಗೆ ಸಂಪರ್ಕ ಕಲ್ಪಿಸುವ ಉದ್ದೇಶವಿದೆ. 2025 ಸುಮಾರು 30,000 ವಿಶ್ವಕರ್ಮ ಬೆನಿಫಿಷಿಯರ್ಸನ್ನು ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಅಂದರೆ ಜೆಮ್ಗೆ ಆನ್ಬೋರ್ಡ್ ಮಾಡಲಾಗಿದೆ. ಪ್ರಸ್ತುತ ಈ ಯೋಜನೆಯ ಸಾಧನೆ ಮತ್ತು ಸ್ಥಿತಿಗತಿಗಳನ್ನು ಗಮನಿಸುವುದಾದರೆ 2026 ಇತ್ತೀಚಿನ ಸರ್ಕಾರಿ ಮಾಹಿತಿಯ ಪ್ರಕಾರ ಯೋಜನೆಯಲ್ಲಿ 30,000 ಹೆಚ್ಚು ಸಾಂಪ್ರದಾಯಿಕ ಕುಶಲಕರ್ಮಿಗಳು ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ 24.32 ಹೆಚ್ಚು ಜನರಿಗೆ ಕೌಶಲ್ಯ ತರಬೇತಿ ನೀಡಲಾಗಿದೆ ಮತ್ತು 17.2
7.0 ಲಕ್ಷಕ್ಕೂ ಹೆಚ್ಚು ಜನರಿಗೆ ಟೂಲ್ ಕಿಟ್ ಸೌಲಭ್ಯ.

0: ಸೌಲಭ್ಯ ದೊರೆತಿದೆ. ಈ ಯೋಜನೆಯ ಅರ್ಹತೆಯ ಮುಖ್ಯ ಅಂಶಗಳು: ಸಾಮಾನ್ಯವಾಗಿ ಅರ್ಜಿದಾರರು ಪಿಎಂ ವಿಶ್ವಕರ್ಮ ಪಟ್ಟಿಯಲ್ಲಿರುವ 18 ವೃತ್ತಿಗಳಲ್ಲಿ ಯಾವುದಾದರೂ ಒಂದು ವೃತ್ತಿಯಲ್ಲಿ ತೊಡಗಿಸಿಕೊಂಡಿರಬೇಕು. ಈ ವೃತ್ತಿಯನ್ನು ಕೈಯಿಂದ ಸಾಂಪ್ರದಾಯಿಕ ಉಪಕರಣಗಳಿಂದ ನಡೆಸುತ್ತಿರುವ ಆರ್ಟಿಸನ್ ಅಥವಾ ಕ್ರಾಫ್ಟ್ಸ್ ಪರ್ಸನ್ ಆಗಿರಬೇಕು. ಸಾಮಾನ್ಯವಾಗಿ 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸು ಇರಬೇಕು. ಒಂದೇ ಕುಟುಂಬದಿಂದ ಸಾಮಾನ್ಯವಾಗಿ ಒಬ್ಬ ಸದಸ್ಯನಿಗೆ ಮಾತ್ರ ಪ್ರಯೋಜನವಿರುತ್ತದೆ. ಸರ್ಕಾರಿ ಸೇವೆಯಲ್ಲಿರುವ ವ್ಯಕ್ತಿಗಳಿಗೆ ಯೋಜನೆಯ ಅರ್ಹತೆ ನಿರ್ಬಂಧಗಳಿವೆ. ಇತರೆ ಸಾಲ ಸರ್ಕಾರಿ ಯೋಜನೆಗಳೊಂದಿಗೆ ಕೆಲವು ಎಲಿಜಿಬಿಲಿಟಿ ಕಂಡೀಷನ್ಸ್ ಅನ್ವಯಿಸಬಹುದು. ಅಂತಿಮ ಅರ್ಹತೆ ಅಧಿಕೃತ ವೆರಿಫಿಕೇಷನ್ ಪ್ರಕ್ರಿಯೆಯಲ್ಲಿ ನಂತರ ನಿರ್ಧಾರವಾಗುತ್ತದೆ. ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗಿರುತ್ತದೆಂದರೆ, ಆರ್ಟಿಸನ್ ತನ್ನ ವಿವರಗಳೊಂದಿಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುತ್ತಾನೆ. ಸ್ಥಳೀಯ ಮಟ್ಟದಲ್ಲಿ ವೆರಿಫಿಕೇಷನ್ ನಡೆಯುತ್ತದೆ. ಅರ್ಹತೆ ದೃಢಪಟ್ಟ ನಂತರ ಪಿಎಂ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ಐಡಿ ಕಾರ್ಡನ್ನು ನೀಡುತ್ತಾರೆ. ಅದಾದ ನಂತರ ಸ್ಕಿಲ್ ವೆರಿಫಿಕೇಷನ್, ಬೇಸಿಕ್ ಟ್ರೈನಿಂಗ್, ಟೂಲ್ ಕಿಟ್ ಇನ್ಸೆಂಟಿವ್, ಇದಾದ ನಂತರ ಮೊದಲ ಹಂತದ 1 ಲಕ್ಷ ಸಾಲಕ್ಕೆ ಅರ್ಹತೆ ಬರುತ್ತದೆ. ಈ 1 ಲಕ್ಷ ಸಾಲ ಮರುಪಾವತಿಸಿದ ನಂತರ ಮತ್ತೆ ಅಡ್ವಾನ್ಸ್ಡ್ ಟ್ರೈನಿಂಗ್ 15 ದಿವಸಗಳ ಕಾಲ ಇರುತ್ತದೆ. ಎರಡನೇ ಹಂತದ 2 ಲಕ್ಷ ಸಾಲಕ್ಕೆ ಮತ್ತೆ ಅರ್ಹತೆ ಬರುತ್ತದೆ. ಪಿಎಂ ವಿಶ್ವಕರ್ಮ ಯೋಜನೆಯ ಗುರಿ ಆರಂಭಿಕವಾಗಿ 2023-24 2027-28 ಅವಧಿಯಲ್ಲಿ 30 ಲಕ್ಷ ಬೆನಿಫಿಷಿಯರ್ಸ್ ತಲುಪುವ ಗುರಿ ಇತ್ತು. ಆದರೆ ಈ ಗುರಿಯನ್ನು ಸೆಪ್ಟೆಂಬರ್ 2025 ಸಾಧಿಸಲಾಗಿದೆ. ಅಂದರೆ ನಿಗದಿತ 5 ವರ್ಷದ ಅವಧಿಗಿಂತ ಬಹಳ ಮುಂಚೆಯೇ ಗುರಿಯನ್ನು ಮುಟ್ಟಿದ್ದಾರೆ. ಕರ್ನಾಟಕವು ಪಿಎಂ ವಿಶ್ವಕರ್ಮಗೆ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದೆ. ಯೋಜನೆಯು ಆರಂಭಿಕ ಹಂತದಲ್ಲಿಯೇ ಕರ್ನಾಟಕದಲ್ಲಿ ಹೆಚ್ಚಿನ ರಿಜಿಸ್ಟ್ರೇಷನ್ಸ್ ಕಂಡುಬಂದಿದ್ದವು. 30 ಜನವರಿ 2024 ವೇಳೆಗೆ ಕರ್ನಾಟಕದಲ್ಲಿ 108,922 ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ಸ್ ದಾಖಲಾಗಿದ್ದವು. 2024 ಬೆಂಗಳೂರಿನ NSTI ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧ ಕೇಂದ್ರಗಳಲ್ಲಿ ಪಿಎಂ ವಿಶ್ವಕರ್ಮ ಟ್ರೈನಿಂಗ್ ಆಕ್ಟಿವಿಟೀಸ್ ನಡೆದಿದೆ. 2024 ಒಂದು ಅಧಿಕೃತ ಕಾರ್ಯಕ್ರಮದಲ್ಲಿ ಕರ್ನಾಟಕದಲ್ಲಿ 50 ಟ್ರೈನಿಂಗ್ ಸೆಂಟರ್ಸನ್ನು ಗುರುತಿಸಲಾಗಿದ್ದು ಮತ್ತು ಕರ್ನಾಟಕದಲ್ಲಿ 208,021 ಬೆನಿಫಿಷಿಯರ್ಸ್ ಟ್ರೈನ್ಡ್ ಆಗಿದ್ದಾರೆಂದು ಕಾರ್ಯಕ್ರಮದಲ್ಲಿ ತಿಳಿಸಲಾಗಿದೆ. ಪಿಎಂ ವಿಶ್ವಕರ್ಮ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವು ಇಲಾಖೆಗಳು ಅಥವಾ ಸಂಸ್ಥೆಗಳು ಭಾಗಿಯಾಗಿವೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಪ್ರಮುಖವಾಗಿ 2 ಮಾರ್ಗಗಳಿವೆ. ನಿಮ್ಮ ಹತ್ತಿರದ CSE ಹೋಗಿ PM ವಿಶ್ವಕರ್ಮ ರಿಜಿಸ್ಟ್ರೇಷನ್ಸ್ ಮಾಡಿಸಬಹುದು. ಸಾಮಾನ್ಯವಾಗಿ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ನಿಮ್ಮ ಆಧಾರ್ ಆಧಾರಿತ eKYC ಮತ್ತು ಅಪ್ಲಿಕೇಶನ್ ಪ್ರಕ್ರಿಯೆ ನಡೆಸುತ್ತಾರೆ. ಅಧಿಕೃತ PM ವಿಶ್ವಕರ್ಮ ವೆಬ್ಸೈಟ್ ಪೋರ್ಟಲ್ನಲ್ಲಿ ಅರ್ಜಿ ಮತ್ತು ಯೋಜನೆಯ ಅಧಿಕೃತ ಮಾಹಿತಿಗಾಗಿ PM ವಿಶ್ವಕರ್ಮ ಪೋರ್ಟಲ್ ಬಳಸಬಹುದು. ಸಾಮಾನ್ಯವಾಗಿ ಬೇಕಾಗುವ ದಾಖಲೆಗಳು: ನಿಮ್ಮ ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ಗೆ ಲಿಂಕ್ಡ್ ಮೊಬೈಲ್ ನಂಬರ್, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ನಿಮ್ಮ ವೃತ್ತಿಗೆ ಸಂಬಂಧಿಸಿದ ವಿವರಗಳು, ಇತರೆ ದಾಖಲೆಗಳು ವೆರಿಫಿಕೇಷನ್ ಸಮಯದಲ್ಲಿ ಕೇಳಬಹುದು. ಕರ್ನಾಟಕದ 30 ಜಿಲ್ಲೆಗಳಿಗೆ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಸಂಪರ್ಕ ವ್ಯವಸ್ಥೆ DIC ಅಂದರೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಂಪರ್ಕಿಸಬಹುದು. ಈ ಯೋಜನೆಯ ಮೂಲಮಂತ್ರ ಲೋಕಲ್ ಟು ವೋಕಲ್, ವೋಕಲ್ ಟು ಗ್ಲೋಬಲ್.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆ ಕುರಿತ ಮಾಹಿತಿ ನೀಡಿದವರು ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಶ್ರೀಯುತ ಗುರುರಾಜ್ ಮಾಲವಿ ಕರ್ಣಂ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ದೇಶಾದ್ಯಂತ ಗಾಂಧಿ ಜಯಂತಿ ಆಚರಣೆ, ರಾಜ್ಘಾಟ್ನಲ್ಲಿ ರಾಷ್ಟ್ರಪಿತರ ಸಮಾಧಿ.

0: ಹೀಗೆ ರಾಷ್ಟ್ರಪತಿ ಸೇರಿದಂತೆ ಗಣ್ಯರಿಂದ ಪುಷ್ಪ ನಮನ. G20 ವಾಣಿಜ್ಯ ಸಚಿವರ ಸಭೆ, ಫ್ರಾನ್ಸ್ ಕೆನಡಾ ಸೇರಿ ಹಲವು ರಾಷ್ಟ್ರಗಳ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದ್ವಿಪಕ್ಷೀಯ ಮಾತುಕತೆ. ಫ್ಲೈ ದುಬೈ ವಿಮಾನ ಪ್ರಕರಣ, ಸಮಯ ಪ್ರಜ್ಞೆ ತೋರಿದ ಪೈಲಟ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ ಪ್ರಧಾನಿ ದೂರವಾಣಿ ಮೂಲಕ ಮಾತುಕತೆ. ಇದೇ 5ರಂದು 3 ದಿನಗಳ ಭೇಟಿಗಾಗಿ ಸ್ವಿಟ್ಜರ್ಲ್ಯಾಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಭಾರತ ಪ್ರವಾಸ. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳಾ ಬಾಕ್ಸಿಂಗ್ ಹಾಗೂ ರೇಕರ್ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತಕ್ಕೆ ಸ್ವರ್ಣ ಪದಕ. ವಾರ್ತೆಗಳ ವಿವರ. ಮಹಾತ್ಮ ಗಾಂಧೀಜಿ ಅವರ 157ನೇ ಜಯಂತಿ ಹಿನ್ನೆಲೆ ರಾಜ್ಘಾಟ್ನಲ್ಲಿಂದು ಸೇವಾಧರ್ಮ ಪ್ರಾರ್ಥನಾ ಸಭೆ ನಡೆಯಿತು. ರಾಷ್ಟಪತಿ ದ್ರೌಪದಿ ಮುರ್ಮು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಾಂಧೀಜಿ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ರಾಜ್ಘಾಟ್ನಲ್ಲಿ ಗಾಂಧೀಜಿ ಅವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು. ಮಹಾತ್ಮ ಗಾಂಧೀಜಿ ಅವರ ಇಡೀ ಜೀವನ ಸತ್ಯ, ಅಹಿಂಸೆ, ಕರುಣೆ ಮತ್ತು ಸೇವೆಗೆ ದಾರಿದೀಪವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಹೇಳಿದ್ದಾರೆ. ಗುಜರಾತ್ನಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿಯಂದು ಇಂದು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುತ್ತಿದೆ. ಪೋರ್ಬಂದರ್ನಲ್ಲಿರುವ ಗಾಂಧೀಜಿಯವರ ಜನ್ಮಸ್ಥಳ ಕೀರ್ತಿ ಮಂದಿರದಲ್ಲಿ ಆಯೋಜಿಸಲಾಗಿರುವ ಪ್ರಾರ್ಥನಾ ಸಭೆಯಲ್ಲಿ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಭಾಗವಹಿಸುತ್ತಿದ್ದಾರೆ. ಅಹಮದಾಬಾದ್ನ ಸಾಬರಮತಿ ಆಶ್ರಮದಲ್ಲೂ ಇಂದು ಸರ್ವಧರ್ಮ ಪ್ರಾರ್ಥನಾ ಸಭೆ ಆಯೋಜಿಸಲಾಗಿದೆ. ರಾಜ್ಯದಾದ್ಯಂತ ಬೃಹತ್ ಸ್ವಚ್ಛತಾ ಅಭಿಯಾನಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗಾಂಧಿ ಜಯಂತಿ ಅಂಗವಾಗಿ ಖಾದಿ ಮತ್ತು ಪಾಲಿವಸ್ತ್ರ ಉತ್ಪಾದನೆಗೆ ಶೇಕಡ 30% ವಿಶೇಷ ಮಾರುಕಟ್ಟೆ ಪ್ರೋತ್ಸಾಹ ಧನವನ್ನು ಗುಜರಾತ್ ಸರ್ಕಾರ ಘೋಷಿಸಿದೆ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜಯಂತಿಯನ್ನು ದೇಶಾದ್ಯಂತ ಇಂದು ಆಚರಿಸಲಾಗುತ್ತಿದೆ. 1904 ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ನಗರದಲ್ಲಿ ಅಂದಿನ ಮೊಘಲ್ ಸರಾಯ್ನಲ್ಲಿ ಅವರು ಜನಿಸಿದರು. ಹದಿಹರೆಯದಲ್ಲೇ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ ಶಾಸ್ತ್ರಿ ಅವರು 1921ರ ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ಬಳಿಕ ಕೇಂದ್ರ ಸರ್ಕಾರದಲ್ಲಿ ಹಲವು ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದ್ದರು. ಇಂದು ಅವರ ಜಯಂತಿ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ನವದೆಹಲಿಯ ವಿಜಯ್ ಘಾಟ್ನಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕಕ್ಕೆ ತೆರಳಿ ಪುಷ್ಪ ನಮನ ಸಲ್ಲಿಸಿದರು. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದ G20 ವಾಣಿಜ್ಯ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಫ್ರಾನ್ಸ್, ಕೆನಡಾ, ಸೌದಿ ಅರೇಬಿಯಾ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳ ವಾಣಿಜ್ಯ ಸಚಿವರೊಂದಿಗೆ ಸರಣಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಆಯಾ ದೇಶಗಳೊಂದಿಗೆ ವ್ಯಾಪಾರ ಹಾಗೂ ಹೂಡಿಕೆ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಈ ಪ್ರತ್ಯೇಕ ಸಭೆಗಳಲ್ಲಿ ಪ್ರಮುಖವಾಗಿ ಚರ್ಚಿಸಲಾಯಿತು. ಫ್ರಾನ್ಸ್ ಜೊತೆಗಿನ ಮಾತುಕತೆಯಲ್ಲಿ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಕ್ಷಿಪ್ರಗೊಳಿಸುವುದು, ಬಾಹ್ಯಾಕಾಶ ತಯಾರಿಕೆ, ಯುಪಿಐ ವಿಲೀನ ಹಾಗೂ ಜಂಟಿ ಆವಿಷ್ಕಾರಗಳಿಗೆ ಉತ್ತೇಜನ ನೀಡಲು ನಿರ್ಧರಿಸಲಾಯಿತು. ಕೆನಡಾ ಸಚಿವರೊಂದಿಗೆ ನಡೆದ ಸಭೆಯಲ್ಲಿ 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $50 ಶತಕೋಟಿಗೆ ಏರಿಸುವ ಗುರಿಯೊಂದಿಗೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಪುನರುಚ್ಚರಿಸಲಾಯಿತು. ಇದಲ್ಲದೆ ಸೌದಿ ಅರೇಬಿಯಾ ಜೊತೆ ಭಾರತ ಜಿಸಿಸಿ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಗತಿಯನ್ನು ಪರಿಶೀಲಿಸಿದ ಸಚಿವರು ದಕ್ಷಿಣ ಕೊರಿಯಾ ಸಚಿವರೊಂದಿಗೆ ಭಾರತೀಯ ಕೃಷಿ, ಔಷಧ ಮತ್ತು ಸಾಗರ ಉತ್ಪನ್ನಗಳಿಗೆ ಕೊರಿಯಾ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರವೇಶಾವಕಾಶ ಕಲ್ಪಿಸುವ ಹಾಗೂ ಕೊರಿಯಾದ ತಯಾರಿಕಾ ಹೂಡಿಕೆಯನ್ನು ಭಾರತದಲ್ಲಿ ಹೆಚ್ಚಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಫ್ಲೈ ದುಬೈ ವಿಮಾನದಲ್ಲಿದ್ದ 170 ಪ್ರಯಾಣಿಕರ ಪ್ರಾಣ ಉಳಿಸಿದ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಮಾತನಾಡಿದ್ದು ಅವರ ಧೈರ್ಯ ಹಾಗೂ ಸಾಹಸವನ್ನು ಪ್ರಶಂಸಿಸಿದ್ದಾರೆ. ಪ್ರಸ್ತುತ ಯುಎಇ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿರುವ ಕ್ಯಾಪ್ಟನ್ ಸ್ಮಿತ್ ಅವರ ಶೀಘ್ರ ಚೇತರಿಕೆಗೆ ಪ್ರಧಾನಿ ಹಾರೈಸಿದ್ದಾರೆ. ಯುಎಇನಲ್ಲಿರುವ ಭಾರತೀಯ ರಾಯಭಾರಿ ದೀಪಕ್ ಮಿತ್ತಲ್ ಆಸ್ಪತ್ರೆಗೆ ಭೇಟಿ ನೀಡಿ ಮಚ್ಚಾರ್ ಆರೋಗ್ಯ ವಿಚಾರಿಸಿದ್ದು ಪೈಲಟ್ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಕ್ಯಾಪ್ಟನ್ ಸ್ಮಿತ್ ಅವರ ಅಸಾಮಾನ್ಯ ಸಮಯ ಪ್ರಜ್ಞೆಗೆ ವಿಶ್ವಸಂಸ್ಥೆಯ ಮಹಾನಿರ್ದೇಶಕರು ಸೇರಿದಂತೆ ಜಾಗತಿಕವಾಗಿ ಪ್ರಮುಖರಿಂದ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ. ಫ್ಲೈ ದುಬೈ ವಿಮಾನದ ಭಾರತೀಯ ಪೈಲಟ್ ಸ್ಮಿತ್ ಮಚ್ಚಾರ್ ಅವರ ಮೇಲೆ ದಾಳಿ ನಡೆಸಿದ ಆರೋಪ ಎದುರಿಸುತ್ತಿರುವ ಓಮನ್ ಮೂಲದ ಸಹ ಪೈಲಟ್ನನ್ನು ಸೌದಿ ಅರೇಬಿಯಾ ಯುಎಇ ಅಧಿಕಾರಿಗಳಿಗೆ ಹಸ್ತಾಂತರಿಸಿದೆ. ಈ ಪ್ರಕರಣದ ಬಗ್ಗೆ ತನಿಖೆ ಮುಂದುವರೆದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಇದೇ 5-7 ಮೂರು ದಿನಗಳ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮಿಗಳನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗ ಅವರೊಂದಿಗೆ ಆಗಮಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಪಾರ್ಮೆಲಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಿ ವ್ಯಾಪಾರ, ಹೂಡಿಕೆ, ವಿಜ್ಞಾನ, ತಂತ್ರಜ್ಞಾನ, ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರ ಪರಿಶೀಲಿಸಲಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಅಧ್ಯಕ್ಷ ಪಾರ್ಮೆಲಿನ್ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ವಿದೇಶಾಂಗ ಸಚಿವ ಡಾ ಜೈಶಂಕರ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಇದೇ 7 ನಡೆಯಲಿರುವ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಸಂಘದ 2 ಸಮೃದ್ಧಿ ಶೃಂಗಸಭೆಯಲ್ಲೂ ಅವರು ಭಾಗವಹಿಸಲಿದ್ದಾರೆ. ಅವರ ಭೇಟಿ ಭಾರತ ಸ್ವಿಟ್ಜರ್ಲೆಂಡ್ ದ್ವಿಪಕ್ಷೀಯ ಸಂಬಂಧ ಮತ್ತು ಹೊಸ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ವರದಿ ಇಲ್ಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಳೊಂದಿಗೆ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆಯಿಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕ್ಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿದ್ದ ಕೆಟ್ಟ ಸಾಲದ ಪ್ರಮಾಣ 15% ಬೆಳಕಿಗೆ ಬಂದಿತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ, ಪರಿಹಾರ, ಮರುಬಂಡವಾಳ ಹೂಡಿಕೆ ಹಾಗೂ ಸುಧಾರಣೆಗಳನ್ನೊಳಗೊಂಡ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳು ಇಂದು ಹಲವು ಪದಕಗಳನ್ನು ಗೆದ್ದಿದ್ದಾರೆ. ಬಾಕ್ಸಿಂಗ್ನ ಮಹಿಳೆಯರ 75 kg ವಿಭಾಗದಲ್ಲಿ ಲವ್ಲಿನಾ ಬೊರ್ಗೊಹೇನ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅವರು ಚೀನಾದ ಬಾವೋ ಝಿಯಿ ಯನ್ನು 5-0 ಅಂತರದಲ್ಲಿ ಸೋಲಿಸಿದರು. ಏಷ್ಯನ್ ಗೇಮ್ಸ್ನಲ್ಲಿ ಮಹಿಳೆಯರ ಬಾಕ್ಸಿಂಗ್ನಲ್ಲಿ ಭಾರತ ಗೆದ್ದಿರುವ 2 ಚಿನ್ನದ ಪದಕ ಇದಾಗಿದೆ. 2014 ಮೇರಿ ಕೋಮ್ ಸ್ವರ್ಣ ಪದಕ ಗೆದ್ದಿದ್ದರು. ಮಹಿಳೆಯರ ರಿಕರ್ ಬಿಲ್ಲುಗಾರಿಕೆ ತಂಡ ವಿಭಾಗದಲ್ಲಿ ಅಂಕಿತಾ ಭಕತ್, ಕೀರ್ತಿ ಶರ್ಮಾ ಮತ್ತು ಕುಂಕುಮ್ ಮೊಹೋದ್ ಅವರ ತಂಡ ದಕ್ಷಿಣ ಕೊರಿಯಾವನ್ನು 5-3 ಅಂತರದಲ್ಲಿ ಮಣಿಸಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದಿದೆ. ಮಿಶ್ರ ರೇಖವ್ ತಂಡ ವಿಭಾಗದಲ್ಲಿ ಕುಂಕುಮ್ ಮೊಹೋಡ್ ಮತ್ತು ಧೀರಜ್ ಬೊಮ್ಮದೇವರ ಜೋಡಿ ಬೆಳ್ಳಿ ಪದಕ ಪಡೆದಿದೆ. ಪುರುಷರ ರಿಕರ್ವ್ ಬಿಲ್ಲುಗಾರಿಕೆ ತಂಡ ಸ್ಪರ್ಧದಲ್ಲಿ ಭಾರತದ ಪುರುಷರ ತಂಡ ಬೆಳ್ಳಿ ಪದಕ ಗೆದ್ದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಗಾಂಧಿ ಜಯಂತಿ ಆಚರಣೆ. ರಾಜ್ಘಾಟ್ನಲ್ಲಿ ರಾಷ್ಟಪಿತರ ಸಮಾಧಿಗೆ ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಪುಷ್ಪ ನಮನ. ಜಿ20 ವಾಣಿಜ್ಯ ಸಚಿವರ ಸಭೆ. ಫ್ರಾನ್ಸ್, ಕೆನಡಾ ಸೇರಿ ಹಲವು ರಾಷ್ಟಗಳ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದ್ವಿಪಕ್ಷೀಯ ಮಾತುಕತೆ. ಫ್ಲೈ ದುಬೈ ವಿಮಾನ ಪ್ರಕರಣ. ಸಮಯ ಪ್ರಜ್ಞೆ ತೋರಿದ ಪೈಲಟ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ ಪ್ರಧಾನಿ ದೂರವಾಣಿ ಮೂಲಕ ಮಾತುಕತೆ. ಇದೇ 5 ಮೂರು ದಿನಗಳ ಭೇಟಿಗಾಗಿ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಭಾರತ ಪ್ರವಾಸ. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳಾ ಬಾಕ್ಸಿಂಗ್ ಹಾಗೂ ರೇಕಾರು ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತಕ್ಕೆ ಸ್ವರ್ಣ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಕೇಳಿ ಮಾಗೆ ಕನಸು ಚಿತ್ರದ ಗೀತೆಯನ್ನ. ರವಿಯವರ ಸಾಹಿತ್ಯವಿದೆ, ವಿಜಯಭಾಸ್ಕರ್ ಅವರ ಸಂಗೀತ.

0: ಚಿರಂಜೀವಿ ಚಿತ್ರದ ಈ ಒಂದು ಗೀತೆಗೆ ಧನಿಯಾಗಿದ್ದವರು ಪಿ ವಿ ಶ್ರೀನಿವಾಸ್ ಮತ್ತು ಸಂಗಡಿಗರು. ವಿಜಯ ನಾರಸಿಂಹ ಅವರ ಗೀತ ರಚನೆಯದು, ಸಂಗೀತ ವಿಜಯ ಭಾಸ್ಕರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಸಮಯ 1:30.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಯಲ್ಲಾರೀಶ್ವರಿ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಪೋಸ್ಟ್ ಮಾಸ್ಟರ್ ಚಿತ್ರದ ಒಂದು ಹಾಡು. ಜಿ ವಿ ಅಯ್ಯರ್ ಅವರ ಗೀತ ರಚನೆ ಇದೆ, ವಿಜಯ ಭಾಸ್ಕರ್ ಅವರ

ಉಪೇಂದ್ರ ಅವರು ಗೀತೆಯನ್ನು ಬರೆದು ಸಾಧು ಕೋಕಿಲ ಅವರು ಸಂಗೀತ ಸಂಯೋಜಿಸಿ ರಾಜೇಶ್ ಕೃಷ್ಣನ್ ಮತ್ತು ಪ್ರತಿಮಾ ರಾವ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಈ ಒಂದು ಹಾಡು. ಚಿತ್ರ H2O.

ಮಂಜು ಕವಿಯವರು ಗೀತೆಯನ್ನು ಬರೆದು ಸಂಗೀತ ಸಂಯೋಜಿಸಿರುವ ಒಂದು ಹಾಡು ಇದೀಗ. ಧನಿಯಾಗಿದ್ದಾರೆ ನಟರಾಜ್ ವಿ, ಚಿತ್ರ ಮಾರಕಾಸ್ತ್ರ.

ವಿಜಯನಗರದ ವೀರಪುತ್ರ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ಪಿ ವಿ ಶ್ರೀನಿವಾಸ್. ಆರ್ ಎನ್ ಜೆ ಗೋಪಾಲ್ ಅವರ ರಚನೆ ಇದು. ಸಂಗೀತ ಎಂ ಎಸ್ ವಿಶ್ವನಾಥನ್ ಮತ್ತು ಬಿ ಕೆ ರಾಮಮೂರ್ತಿ.

ಮುತ್ತೈದೆ ಭಾಗ್ಯ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ನಾಗೇಂದ್ರ. ಗೀತೆಯನ್ನ ಬರೆದಿದ್ದವರು ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ರಾಜನ್ ಮತ್ತು ನಾಗೇಂದ್ರ. ಚಂದನ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಪಿವಿ ಶ್ರೀನಿವಾಸ್ ಹಾಡಿರುವ ಕಣ್ತೆರೆದು ನೋಡು ಚಿತ್ರದ ಹಾಡು, ಜಿ ವಿ ಅಯ್ಯರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ಚಿತ್ರ ಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ ನಲ್ಲಿ ವಾರ್ತಾ ಪ್ರಸಾರ.
1: Good afternoon. This is Akashvani and I am Valsa Williams with the midday news. The headlines. Prime Minister Narendra Modi speaks

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸಂಭ ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹುಬ್ಬಳ್ಳಿಯಲ್ಲಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿ. ಚುನಾವಣಾ ಆಯೋಗದ ನಿಯಮಗಳ ವಿರುದ್ಧವೇ ಕಾಂಗ್ರೆಸ್ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಸೌಜನ್ಯ ಪ್ರಕರಣ, ಸಿಬಿಐ ಸಿಐಡಿಗೆ ಸಾಕ್ಷ್ಯ ದಾಖಲೆ ನೀಡುವಂತೆ ವಿಶೇಷ ತನಿಖಾ ತಂಡ ಪತ್ರ. ಹಾಗೂ ಮೈಸೂರಿನಲ್ಲಿ ಚಿತ್ರಸಂತೆಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಹಾತ್ಮ ಗಾಂಧೀಜಿ ರಾಜ್ಯಕ್ಕೆ ಭೇಟಿ ನೀಡಿದ್ದ ವಿವಿಧ 87 ಐತಿಹಾಸಿಕ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭವನ್ನು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಅನಾವರಣಗೊಳಿಸಿದರು. ಮಹಾತ್ಮ ಗಾಂಧೀಜಿಯವರು ತಮ್ಮ ಪತ್ನಿ ಕಸ್ತೂರಬಾ ಅವರೊಂದಿಗೆ 1915 ಮೇ 8 ಪ್ರಥಮ ಬಾರಿಗೆ ಬೆಂಗಳೂರಿಗೆ ಆಗಮಿಸಿದ್ದರು. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ 1924 ಬೆಳಗಾವಿಯಲ್ಲಿ ನಡೆದ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನಕ್ಕೆ 100 ವರ್ಷ ಪೂರೈಸಿದ ನೆನಪಿಗಾಗಿ ಗಾಂಧಿ ಭಾರತ ಅಭಿಯಾನದಡಿಯಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಈ ಸ್ಮಾರಕ ಸ್ತಂಭಗಳನ್ನು ನಿರ್ಮಿಸುತ್ತಿದೆ. ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಈ ಸ್ಮಾರಕದ ಆಕರ್ಷಕ ಕಲಾಕೃತಿಯನ್ನು ಸಿದ್ದಪಡಿಸಿದ್ದು, ಸ್ಮಾರಕವು 10 ಎತ್ತರ ಹಾಗೂ 3.5 ಅಡಿ ಅಗಲದ ಏಕಶಿಲಾ ಗ್ರಾನೈಟ್ ಕಲಾಕೃತಿ ಹೊಂದಿದೆ. 2047 ವೇಳೆಗೆ ದೇಶವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವುದು ಪ್ರಮುಖ ಧ್ಯೇಯವಾಗಿದೆ. ಈ ನಿಟ್ಟನಲ್ಲಿ ಪ್ರತಿಯೊಬ್ಬ ನಾಗರಿಕನೂ ನಿರಂತರ ಪರಿಶ್ರಮ ವಹಿಸಬೇಕಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಸಂದರ್ಭದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ವಿಶೇಷ ಒತ್ತು ನೀಡಲಾಗುತ್ತಿದೆ. ರೋಗ ರುಜಿನಗಳನ್ನು ತಡೆಗಟ್ಟಲು ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಕಡ್ಡಾಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಮಹಾತ್ಮ ಗಾಂಧಿಯವರು ಸ್ವಚ್ಛತೆಗೆ ಬಹಳ ಆದ್ಯತೆ ಕೊಟ್ಟಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾಜಕಾರಣದಲ್ಲಿ ಸ್ವಚ್ಛತೆಯನ್ನ ಮೇಂಟೈನ್ ಮಾಡಿದ್ದಾರೆ. ಇವತ್ತಿನಿಂದ 31 ತಾರೀಕಿನವರೆಗೆ ಸ್ವಚ್ಛತೆ ನಡೀತಾ ಇರ್ತದೆ. ಈ ಸೇವಾ ಸಂಕಲ್ಪ ಅಭಿಯಾನದಲ್ಲಿ 2047 ಈ ದೇಶ ವಿಕಸಿತ ಭಾರತ ಆಗುತ್ತೆ. ಆ ಡೆವಲಪ್ಡ್ ಕಂಟ್ರಿಯಲ್ಲಿ ನಮ್ಮ ಸಾಮಾನ್ಯ ಜನ ಕೆಲಸ ಸದಾಕಾಲಕ್ಕೂ ಮಾಡ್ತಿರಬೇಕು ಮತ್ತು ದೇಶದ ಜನರ ಆದಾಯ ಜಾಸ್ತಿ ಆಗ್ತಾ ಹೋಗ್ಬೇಕು, ಬದುಕು ಅತ್ಯಂತ ಸರಳವಾಗಬೇಕು, ಅದರ ಜೊತೆಗೆ ಭಾರತ ಬಲಿಷ್ಠ ಆಗಬೇಕು.
0: ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವ ಮೂಲ ಮಂತ್ರವನ್ನು ಅಳವಡಿಸಿಕೊಳ್ಳುವ ಮೂಲಕ ಸ್ವದೇಶಿ ಪರಿಕಲ್ಪನೆಯನ್ನು ಬಲಪಡಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಚುನಾವಣಾ ಆಯೋಗ ನೀಡಿರುವ ಹಕ್ಕನ್ನೇ ಬಳಸಿಕೊಂಡು ಫಾರಂ 7 ನೀಡುತ್ತಿರುವ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಆಯೋಗದ ಮೇಲೆ ಒತ್ತಡ ಹೇರುತ್ತಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಸಚಿವರ ನಡೆ ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ ಎಂಬುದನ್ನು ಮರೆತು ಮುಖ್ಯಮಂತ್ರಿ ಹಾಗೂ ಸಚಿವರು ಆಯೋಗದ ಕಚೇರಿಯಲ್ಲೇ ಪ್ರತಿಭಟನೆ ನಡೆಸಿದ್ದಾರೆ. ಎರಡು ಕಡೆ ಮತ ಇರುವ ಮತ್ತು ಮೃತಪಟ್ಟ ಮತದಾರರ ಹೆಸರನ್ನು ಪಟ್ಟಿಯಿಂದ ಕೈಬಿಡಲು ಫಾರಂ 7 ನೀಡಲು ಆಯೋಗವೇ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಕಾಂಗ್ರೆಸ್ ಆಯೋಗದ ನಿಯಮಗಳ ವಿರುದ್ದ ನಡೆದು ಗೊಂದಲ ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಮರು ತನಿಖೆಗಾಗಿ ರಚಿಸಲಾದ ವಿಶೇಷ ತನಿಖಾ ತಂಡ ತನಿಖೆ ಆರಂಭಿಸಿದೆ. ಈ ಹಿಂದೆ ತನಿಖೆ ನಡೆಸಿದ ಸಿಬಿಐ ಮತ್ತು ಸಿಐಡಿಯಿಂದ ದಾಖಲೆಗಳನ್ನು ಹಾಗೂ ಸಾಕ್ಷಿಗಳನ್ನು ಒದಗಿಸುವಂತೆ ಆಯಾ ಸಂಸ್ಥೆಗಳಿಗೆ ಪತ್ರ ಬರೆದಿದೆ. ಎಸ್ಐಟಿ ಮುಖ್ಯಸ್ಥ ಐಜಿಪಿ ಎನ್ ಶಶಿಕುಮಾರ್ ಹಾಗೂ ತಂಡದ ಸದಸ್ಯರಾದ ಗುಪ್ತಚರ ವಿಭಾಗದ ಎಸ್ಪಿ ನಿಶಾ ಜೇಮ್ಸ್ ಮತ್ತು ಸಿಐಡಿ ಎಸ್ಪಿ ಲೋಕೇಶ್ ಜಗರ್ಸಾರ್ ಮಂಗಳೂರಿಗೆ ಆಗಮಿಸಿ ಪೊಲೀಸ್ ಆಯುಕ್ತ ಸಿಎಚ್ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಭೇಟಿಯಾಗಿ ಚರ್ಚಿಸಿದ್ದಾರೆ. ಈ ಹಿಂದೆ ಸಿಬಿಐ ಮತ್ತು ಸಿಐಡಿ ಸೌಜನ್ಯ ಪ್ರಕರಣದ ತನಿಖೆ ನಡೆಸಿತ್ತು. ಮೈಸೂರಿನಲ್ಲಿ ಚಿತ್ರಸಂತೆಗೆ ನಗರಾಭಿವೃದ್ಧಿ ಹಾಗೂ ಮೈಸೂರು ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಿತ್ರ ಬಿಡಿಸುವ ಮೂಲಕ ಚಾಲನೆ ನೀಡಿದರು. ವಿವಿಧ ಕಲಾವಿದರಿಗಾಗಿ ತೆರೆಯಲಾಗಿದ್ದ 88 ಮಳಿಗೆಯಲ್ಲಿ ಕಲಾಕುಂಜಗಳನ್ನು ಸಚಿವರು, ಶಾಸಕರು ಹಾಗೂ ಗಣ್ಯರು ವೀಕ್ಷಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಮೈಸೂರು ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಕಲೆ, ಶಿಲ್ಪಕಲೆ ಸೇರಿದಂತೆ ಎಲ್ಲಾ ಪ್ರಕಾರದ ಕಲೆಗಳಿಗೆ ತವರು ಮನೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಪೌರ ಕಾರ್ಮಿಕರನ್ನು ಗೌರವಿಸಿ ಸನ್ಮಾನಿಸಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನ, ಗಾಂಧಿ ಡಿಜಿಟಲ್ ಮ್ಯೂಸಿಯಂ ಮತ್ತು ಗಾಂಧಿ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ವೇಳೆ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಾಡೋಜ ಡಾಕ್ಟರ್ ಉಡೇಪಿ ಕೃಷ್ಣ ಅವರಿಗೆ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನ ಮಾಡಿದರು. ರಾಜ್ಯದ ವಿವಿಧೆಡೆ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಿಸಲಾಯಿತು. ಮೈಸೂರಿನಲ್ಲಿ ಗಾಂಧಿ ಜಯಂತಿ ಆಚರಣೆಯಲ್ಲಿ ಭಾಗವಹಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಗಾಂಧೀಜಿಯವರ ಸತ್ಯ, ಅಹಿಂಸೆ ಮತ್ತು ಸರ್ವಧರ್ಮ ಸಮಭಾವದ ತತ್ವಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಹಾಗೂ ಸೌಹಾರ್ದತೆ ನೆಲೆಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶೇಷಾದ್ರಿ ಮಾತನಾಡಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿಯವರ ಕೊಡುಗೆ ಅಪಾರವಾಗಿದ್ದು ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆಯಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಚಿಕ್ಕಮಗಳೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇಂದು ಜಿಲ್ಲಾಡಳಿತದ ವತಿಯಿಂದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಕಾರ್ಯಕ್ರಮ ನಡೆಯಿತು. ವಿಜಯಪುರದಲ್ಲಿ ಭಾವೈಕ್ಯತೆಯ ಸಂಕೇತವಾಗಿ ಸರ್ವಧರ್ಮ ಪ್ರಾರ್ಥನೆ ನಡೆಯಿತು. ಗಾಂಧೀಜಿಯವರು ಬಳ್ಳಾರಿಗೆ ಆಗಮಿಸಿದ್ದ ಸಂದರ್ಭದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ರಾತ್ರಿ 8 ಗಂಟೆ ಕಾಲ ವಿಶ್ರಾಂತಿ ಪಡೆದಿದ್ದರು. ಈ ಸ್ಥಳದಲ್ಲಿ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ಹಾಗೂ ಬಳ್ಳಾರಿ ರೈಲ್ವೆ ನಿಲ್ದಾಣದ ಸಿಬ್ಬಂದಿ ಗಾಂಧಿ ಜಯಂತಿಯನ್ನು ಸ್ವಚ್ಛತಾ ಕಾರ್ಯ ಕೈಗೊಳ್ಳುವ ಮೂಲಕ ಆಚರಿಸಿದರು. ಬಾಗಲಕೋಟೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ಒಂದು ನೋಟ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕ್ಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರ ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿದ್ದ ಕೆಟ್ಟ ಸಾಲದ ಪ್ರಮಾಣ 15%ಕ್ಕೇರಿರುವುದು ಬೆಳಕಿಗೆ ಬಂದಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭ ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹುಬ್ಬಳ್ಳಿಯಲ್ಲಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿ. ಚುನಾವಣಾ ಆಯೋಗದ ನಿಯಮಗಳ ವಿರುದ್ಧವೇ ಕಾಂಗ್ರೆಸ್ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಸೌಜನ್ಯ ಪ್ರಕರಣ, ಸಿಬಿಐ ಸಿಐಡಿಗೆ ಸಾಕ್ಷ್ಯ ದಾಖಲೆ ನೀಡುವಂತೆ ವಿಶೇಷ ತನಿಖಾ ತಂಡ ಪತ್ರ. ಹಾಗೂ ಮೈಸೂರಿನಲ್ಲಿ ಚಿತ್ರಸಂತೆಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಗಾಂಧಿ ಸ್ಮೃತಿ. ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
0: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
5: ಗಾಂಧೀಜಿ ಹಿಂದೂ ಧರ್ಮದ ಮತ್ತು ಜಗತ್ತಿನ ಇತರ ಧರ್ಮಗಳ ಸ್ಥೂಲ ಪರಿಚಯ ಸ್ವಲ್ಪ ಸ್ವಲ್ಪ ಮಾಡಿಕೊಂಡಿದ್ದರೂ ಕೂಡ ಆಪತ್ತುಗಳಿಂದ ನನ್ನನ್ನು ಪಾರು ಮಾಡೋದಕ್ಕೆ ಅಷ್ಟೇ ಜ್ಞಾನ ಸಾಕಾಗೋದಿಲ್ಲ ಅನ್ನೋದು ಗೊತ್ತಾಗಿತ್ತು. ತನ್ನ ಕಷ್ಟ ಬಂದಾಗ ತನ್ನ ರಕ್ಷಣೆ ಮಾಡೋದು ಯಾವುದು ಅನ್ನೋ ಸುಳಿವು ಕೂಡ ಮನುಷ್ಯನಿಗಿರೋಲ್ಲ. ಮನುಷ್ಯ ನಾಸ್ತಿಕ ಆದರೆ ತಾನು ಸುರಕ್ಷಿತವಾಗಿ ಪಾರಾದದ್ದು ಒಂದು ಆಕಸ್ಮಿಕ ಅಂತ ತಿಳ್ಕೊಂಬಿಡ್ತಾನೆ. ಆಸ್ತಿಕ ಆದರೆ ದೇವರು ನನ್ನ ಕಾಪಾಡಿದ ಅಂತಾನೆ. ಈ ದೈವಭಕ್ತಿ ಮೂಲದಲ್ಲಿ ತನ್ನ ಧಾರ್ಮಿಕ ವ್ಯಾಸಂಗ ಮತ್ತು ಆಧ್ಯಾತ್ಮಿಕ ಶಿಸ್ತು ಇತ್ತು ಅನ್ನೋ ಬುದ್ಧಿ ಹೊಳ್ಕೊತಾನೆ. ಮನುಷ್ಯನಿಗೆ ಅರ್ಥ ಆಗುತ್ತೆ, ತನ್ನನ್ನು ಕಾಪಾಡಿದ್ದು ಆಧ್ಯಾತ್ಮಿಕ ಶಿಸ್ತೇ ಅಥವಾ ಬೇರೆ ಯಾವುದೋ ಶಕ್ತಿಯೇ ಅನ್ನೋದು ಅವನು ತಿಳಿದಿರೋಲ್ಲ. ಎಷ್ಟು ಚೆನ್ನಾಗಿದೆ, ಧರ್ಮದ ಬರೀ ತಿಳುವಳಿಕೆ ನಿರುಪಯೋಗ ಅನ್ನೋದು ನನಗೆ ಅರ್ಥ ಆದದ್ದು ಇಂಗ್ಲೆಂಡಲ್ಲಿದ್ದಾಗ. ಅದಕ್ಕೆ ಮುಂಚೆ ಯಾವ್ಯಾವ ಸಂಕಟಗಳಿಂದ ನಾನು ಪಾರಾದದ್ದು ಹೇಗೆ ಅಂತ ಹೇಳಲಾರೆ. ಸಣ್ಣವನಿದ್ದೆ ನಾನು, ಅವಾಗ ತಿಳಿತಿರಲಿಲ್ಲ. ಆದರೆ ಈಗ ನನಗೆ 20 ಆಗಿತ್ತು. ಗಂಡಾಗಿದ್ದೇನೆ, ತಂದೆ ಆಗಿದ್ದೇನೆ, ಸ್ವಲ್ಪ ಅನುಭವನೂ ಇತ್ತು. ಅಂಥದ್ದೊಂದು ಘಟನೆ ಗಾಂಧೀಜಿ ಜೀವನದಲ್ಲಿ ಆಗುತ್ತೆ. ಬಹುಶಃ ಅದು ಇಂಗ್ಲೆಂಡಲ್ಲಿದ್ದ ಕೊನೆ ವರ್ಷದಲ್ಲಿ ಅನಿಸುತ್ತೆ. ಪೋರ್ಟ್ಸ್ಮತ್ ಅನ್ನುವ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಶಾಖಾಹಾರಿ ಸಮ್ಮೇಳನ, ಇವರಿಗೂ ಮತ್ತು ಇನ್ನೊಬ್ಬ ಸ್ನೇಹಿತನಿಗೂ ಅಲ್ಲಿ ಆಹ್ವಾನ ಬಂದಿತ್ತಂತೆ. ಅಲ್ಲಿಗೆ ಹೋದರು. ಆ ಪೋರ್ಟ್ಸ್ಮತ್ ಒಂದು ದೊಡ್ಡ ರೇವು ಪಟ್ಟಣ, ಸಮುದ್ರ ದಂಡೆದು. ಅಲ್ಲಿ ನಾವಿಕರ ಜನಸಂಖ್ಯೆ ಜಾಸ್ತಿ, ಸಮುದ್ರ ದಂಡೆದು ನಾವಿಕರ ಜನಸಂಖ್ಯೆ ತುಂಬ ಜಾಸ್ತಿ ಇತ್ತು. ಅಲ್ಲಿ ಅನೀತಿಯುತರಾದಂಥ ಅನೇಕ ಸ್ತ್ರೀಯರ ಮನೆಗಳಿತ್ತು ಅಂತ. ನೀತಿಯಿಂದಿಲ್ಲದೇ ಇರುವಂಥ ಹೆಣ್ಮಕ್ಳು ಸಾಕಷ್ಟು ಮನೆ ಇತ್ತು. ಅವ್ರ ಸ್ತ್ರೀಯರೆಲ್ಲ ವೈಶ್ಯರು ಅಂತಲ್ಲ, ಮತ್ತು ಅವ್ರ ಗರ್ತಿಯರು ಅಲ್ಲ, ಅವ್ರು ಬದುಕೋ ರೀತಿಯೇ ಹಾಗೆ. ಆ ಸ್ವಾಗತ ಸಮಿತಿಯವರಿಗೆ ಅದು ಗೊತ್ತಿತ್ತೋ ಇಲ್ವೋ, ಒಂದು 2 ಬಂದಿದ್ದು ಹೋಗೋರಿಗೆ ಇಂಥ ದೊಡ್ಡ ನಗರದಲ್ಲಿ ವಸತಿ ಯಾವುದು ಯೋಗ್ಯ ಯಾವುದು ಅಲ್ಲ ಅಂತ ಬಹುಶಃ ಗೊತ್ತಾಗದೆ ಕಷ್ಟ ಆಗಿರಬೇಕು ಅವರಿಗೆ. ಇವರು ಸಮ್ಮೇಳನದಲ್ಲಿದ್ದು ಸಾಯಂಕಾಲ ಮನೆಗೆ ಬರಬೇಕು, ಬಿಡಾರಕ್ಕೆ ಬರಬೇಕು. ಊಟ ಆದಮೇಲೆ ಇಸ್ಪೇಟ್ ಆಡ್ತಾ ಕೂಡ್ತಿದ್ರಂತೆ, ಕಣ್ಣಿಗೆ ಕಟ್ಟುವಂಗೆ ಬರೀತಾರೆ. ಇಸ್ಪೇಟ್ ಆಡ್ಕೊಂಡು ಕೂತಾಗ ಮನೆ ಯಜಮಾನತಿ ಸಾಬನ್ ಸೇರಿಕೊಂಡ್ಲು ಇಸ್ಪೇಟ್ ಆಡೋದಕ್ಕೆ. ಅಲ್ಲೆಲ್ಲ ಇಂಗ್ಲೆಂಡಲ್ಲಿ ಮಹಿಳೆಯರು ಬಂದು ಗಂಡದನ ಜೊತೆಗೆ ಆಟ ಆಡೋದೇನು ಪದ್ಧತಿ ಅದು. ಸ್ವಾಭಾವಿಕವಾಗಿ ಆಟ ಆಡುವಾಗ ಹಗರದ ಮಾತು, ವಿನೋದದ ಮಾತು ಬರ್ತದೆ. ಆದರೆ ನನ್ನ ಜೊತೆ ಬಂದಿದ್ದರಲ್ಲ ಸ್ನೇಹಿತರು, ಅವ್ರು ಹೇಳ್ತಾರೆ, ಚಂದ ಹೇಳ್ತಾರೆ, ಯಾರು ಕರ್ಕೊಂಡೋಗಿದ್ದಾರಲ್ಲ ಇವ್ರನ್ನ ಅಲ್ಲಿ ಪೋರ್ಟ್ಸ್ಮತ್ತಿಗೆ, ಆ ಮನುಷ್ಯ ಆ ಹೆಣ್ಮಗಳ ಜೊತೆಗೆ ಸ್ವಲ್ಪ ಅಶ್ಲೀಲವಾದಂಥ ವಿನೋದ ಶುರು ಮಾಡಿದರು ಮಾತಾಡೋದಕ್ಕೆ. ಈ ಮಿತ್ರ ಅಂಥ ಪ್ರವೀಣ ಆ ವಿಷಯದಲ್ಲಿ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಇವ್ರಿಗೂ ರುಚಿ ಬಂತು, ಇಸ್ಪೇಟ್ ಆಡ್ತಾ ಇದ್ರು. ಆಡ್ತಾ ಆಡ್ತಾ, ಇದು ಭಾಳ ಮುಖ್ಯ, ಇದು ನೀವು ಯಾರ ಜೊತೆಗೆ ಬದುಕ್ತೀರೋ ಅವ್ರ ಹಂಗೆ ಆಗ್ಬಿಡ್ತೀರಿ ಅನ್ನೋದನ್ನು ಚಂದ ಕಣ್ಣು ಮುಂದೆ ಕಟ್ಟಿಸ್ತಾರೆ ಗಾಂಧೀಜಿ. ಆ ಮನುಷ್ಯ ಅಶ್ಲೀಲ ಮಾತಾಡ್ತಿದ್ನಲ್ಲ ಹೆಣ್ಮಗಳ ಹತ್ರ, ಆಕೆನೂ ನಗನಗ್ತಾ ಮಾತಾಡ್ತಾ ಇದ್ಲು, ಆಕೆಯನ್ನು ತಪ್ಪು ತಿಳ್ಕೊಳ್ಳಿಲ್ಲ. ನನಗೂ ರುಚಿ ಸೇರಿ ನಾನು ಆ ವಿನೋದದಲ್ಲಿ ಸೇರ್ಕೊಂಬಿಟ್ಟೆ. ಸೇರಿಕೊಂಡು ಮಿತಿಯನ್ನು ದಾಟಿ ಇಸ್ಪೀಟನ್ನು ಅವರಿಗೆ ಬಿಟ್ಟು ದುಶ್ಚೇಷ್ಟೆಯನ್ನು ಶುರು ಮಾಡಬೇಕು ಅವ್ರ ಮೈ ಮುಟ್ಟಿ ಅನ್ನೋ ಹೊತ್ತಿಗೆ ಆ ದೇವರು ನನ್ನ ಸ್ನೇಹಿತನ ಬಾಯಿಂದ ಏನು ಅಪ್ಪಣೆ ಕೊಡಿಸ್ಬಿಟ್ಟ ಅಂತ ಹೇಳ್ತಾರೆ. ಇದನ್ನು ದೇವರು ಕಾಪಾಡಿದ ಅಂತ ಹೇಳಿದವರು. ಇಂಥ ಕೆಟ್ಟ ವಿಚಾರ ನಿನ್ನ ಮನಸ್ಸಿನಲ್ಲಿ ಯಾಕೆ ಬಂತು, ಹೋಗಿಲ್ಲಿಂದ ಅಂದಂಗಾಯ್ತು, ನಾಚಿಕೆ ಆಗ್ಬಿಡ್ತು. ಎಲ್ಲಿದು ಓಡಿದರು, ಮಿತ್ರನಿಗೆ ಥ್ಯಾಂಕ್ಸ್ ಹೇಳಿ ತಾಯಿ ಕೊಟ್ಟ ಪ್ರತಿಜ್ಞೆ ನೆನಪಾಯಿತು. ಹೇಳಿದ್ರಲ್ಲ ಮದ್ಯ ಮಾಂಸ ಮತ್ತು ಸ್ತ್ರೀ ಇಟ್ಟಲ್ಲ ಅಂತ ಹೇಳಿದ್ರಲ್ಲ, ಓಡಿ ಬಂದರು ಮನೆಗೆ, ಎದೆ ಡಬಡಬ ಬಡ್ಕೋತಾ ಇತ್ತು. ಈ ಬೇಟೆಗಾರನ ಕೈಯನ್ನು ತಪ್ಪಿಸ್ಕೊಂಡು ಬಂದು ಪ್ರಾಣಿ ಆಗುತ್ತಲ್ಲ, ಆ ಥರ ಪ್ರಾಮಾಣಿಕವಾಗಿ ಬರೀತಾರೆ. ನನ್ನ ಹೆಂಡತಿಯ ಹೊರತಾಗಿ ಬೇರೊಬ್ಬ ಸ್ತ್ರೀಯಿಂದ ನಾನು ವಿಕಾರಕ್ಕೆ ವಶನಾದದ್ದು ಅದೇ ಮೊದಲನೇ ಸಲ. ರಾತ್ರಿ ನಿದ್ದೆ ಬರಲಿಲ್ಲ, ಬೇರೆ ಬೇರೆ ಯೋಚನೆ ಕಾಡ್ತಾ ಇತ್ತು. ಛೇ, ನಾನು ಯಾಕೆ ಬಂದೆ ಇಲ್ಲಿ, ಬಿಟ್ಟೆ ಹೋಗ್ಬಿಡ್ಲ ಊರಿಗೆ, ನಾನು ಇನ್ಮೇಲೆ ನಾನು ಬಹಳ ಎಚ್ಚರವಾಗಿರಬೇಕು, ಮನೆ ಬಿಟ್ಟು ಹೊರಗೆ ಹೋಗಬಾರ್ದು. ಆದರೆ ಪೋರ್ಟ್ಸ್ಮರ್ತ್ ನಗರವನ್ನು ಬಿಟ್ಟು ಹೋಗಬೇಕು ಮೊದಲು. ಆ ಸಭೆ ನಡೆಯೋದು, ಆ ಸಮ್ಮೇಳನ ನಡೆಯೋದು 2-3 ಇರಬೇಕು. ನಾನು ಮರುದಿವಸನೇ ಅಲ್ಲಿಂದ ಹೊರಟುಬಿಟ್ಟೆ. ನನ್ನ ಮಿತ್ರರು ಸ್ನೇಹಿತರು ಸಾಕಷ್ಟು ದಿವಸ ಅಲ್ಲಿ ಉಳ್ಕೊಂಡ್ರು. ಆಗ ನನಗೆ ಧರ್ಮ ಅಂದರೆ ಏನು, ಈಶ್ವರ ಹೇಗಿದ್ದಾನೆ, ನಮ್ಮ ಅಂತರಂಗದಲ್ಲಿ ಕೆಲಸ ಹೇಗಾಗ್ತದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ದೇವರು ನನ್ನ ಕಾಪಾಡಿದ ಅನ್ನೋದು ಮಾತ್ರ ಖಾತ್ರಿ. ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋದು ಅವತ್ತು ನನಗೇನಾಗಿತ್ತೋ ಅದಕ್ಕಿಂತ 100 ಖಚಿತತೆ ನನಗೆ ಇವತ್ತಾಗಿದೆ. ಯಾವುದೋ ಸಂದರ್ಭದಲ್ಲಿ ನಾನು ಪಾರಾಗಿ ಬಂದರೆ ರಕ್ಷಣೆ ಕೊಟ್ಟವನು ಭಗವಂತ ಮಾತ್ರ ಅಂತ ನಂಬಿಕೆಯಾಗಿದೆ. ರಾಜಕೀಯದಲ್ಲಿ ಕೂಡ ದೇವರು ನನ್ನನ್ನು ಪಾರ ಮಾಡಿದ್ದಾನೆ. ಪೂರ್ತಿ ನಿರಾಸೆಯಾಗಿ ಸಹಾಯ ಇಲ್ಲ, ಸುಖ ಇಲ್ಲ ಅಂತ ಕೈ ಕಟ್ಟಿ ಕೂತ್ಕೊಂಡಾಗ ಎಲ್ಲಿಂದಲೋ ಯಾವುದೋ ರೀತಿಯಿಂದ ಸಹಾಯ ಬಂದು ಒದಗ್ತದೆ, ಆ ಪರಮಾತ್ಮನ ಕೃಪೆ ನನ್ನ ಮೇಲೆ ಇದೆ ಅಂತ ನಂಬಿಕೆ ನನಗೆ ಗಟ್ಟಿಯಾಗಿದೆ. ಬಹಳ ಚಂದದ ಮಾತನ್ನು ಗಾಂಧೀಜಿ ಹೇಳ್ತಾರೆ, ಪರಮಾತ್ಮನ ಸ್ತುತಿ, ಪ್ರಾರ್ಥನೆ, ಉಪಾಸನೆ ಇದು ಬರೀ ಅಂಧವಿಶ್ವಾಸ ಅಲ್ಲ. ಇದು ನಮ್ಮ ಆಹಾರ, ಪಾನೀಯ, ಕುಳಿತಿರೋದು, ಅಡ್ಡಾಡೋದು, ಈ ಎಲ್ಲ ಕಾರ್ಯಗಳಿಗಂತೂ ಹೆಚ್ಚು ವಾಸ್ತವವಾದದ್ದು ಅದು, ಆ ಪ್ರಾರ್ಥನೆ. ಉಳಿದದ್ದೆಲ್ಲ ಆಸಕ್ತಿ. ಈ ಉಪಾಸನೆ, ಪ್ರಾರ್ಥನೆ

ಅನ್ನೋದು ಬರೀ ವಚನ, ಭಾಷಣ, ಮಾತು, ಧ್ವನಿ ಅಲ್ಲ. ಪ್ರಾರ್ಥನೆಯ ಮೂಲ ಇರೋದು ಕಂಠದಲ್ಲಿ ಅಲ್ಲ, ಹೃದಯದಲ್ಲಿ. ಆದ್ದರಿಂದ ನಾನು ಹೃದಯದಲ್ಲಿ ಪ್ರೇಮದ ಹೊರತು ಇನ್ನೇನೂ ಇಟ್ಕೊಳ್ಳದೆ ಹೋದರೆ ಮಾತ್ರ ನನ್ನ ಪ್ರಾರ್ಥನೆಯಲ್ಲಿ ಪರಿಶುದ್ಧತೆ ಬರ್ತದೆ ಅಂತ. ಆಗ ನನ್ನ ಹೃದಯದಿಂದ ಬರುವಂಥ ಸ್ವರ ಗಗನಗಾಮಿಯಾಗ್ತದೆ. ಪ್ರಾರ್ಥನೆಗೆ ನಾಲಿಗೆ ಅವಶ್ಯಕತೆ ಇಲ್ಲ. ಸ್ವಭಾವದಿಂದಲೇ ಅದ್ಭುತ ವಸ್ತು ಪ್ರಾರ್ಥನೆ. ಅದು ಇಂದ್ರಿಯ ವ್ಯಾಪಾರಕ್ಕೆ ಒಳಪಟ್ಟದ್ದಲ್ಲ. ಅದು ಹೃದಯವನ್ನು ವಿಕಾರ ರೂಪದ ಕಲ್ಮಶದಿಂದ ಶುದ್ಧಿ ಮಾಡಬೇಕಾದ್ರೆ ಉಪಾಸನೆಯೇ ಜೀವನದ ಝರಿ ಅಂತ ನನಗೆ ತಿಳಿತು ಆಗ ಅಂತ ಹೇಳ್ತಾರೆ. ಇದರ ಜೊತೆಗೆ ಬಹುಮುಖ್ಯವಾಗಿ ಪ್ರಾರ್ಥನೆಯಲ್ಲಿ ಬರಬೇಕಾದದ್ದು ಪೂರ್ಣವಾದ ನಮ್ರತೆ ಬರಬೇಕು ಅಂತ ಅರ್ಥ ಆಯಿತು. ನಮ್ರತೆ ಇಲ್ಲದೆ ಹೋದರೆ ಪ್ರಾರ್ಥನೆಗೆ ಅರ್ಥ ಇಲ್ಲ ಅಂತ ಅರ್ಥ ಆಯಿತು. ಅದನ್ನು ತಿಳಿಸ್ಕೊಟ್ಟದ್ದು ಆ ಘಟನೆ ನನಗೆ. ಗಾಂಧೀಜಿ 3ನೇ ವರ್ಷ ಮುಗಿಸೋ ಹೊತ್ತಿಗೆ ಅಲ್ಲೊಬ್ಬ ವ್ಯಕ್ತಿ ಬಂದರು. ನೋಡಿ, ಯಾರ್ಯಾರ ಜೀವನದಲ್ಲಿ ಯಾವ ವ್ಯಕ್ತಿಗಳು ಬಂದು ಹೇಗೆ ಅರಿವಾಗದಂತೆ ಪರಿವರ್ತನೆ ಮಾಡ್ತಾರೆ ಅನ್ನೋದನ್ನು. ನಾರಾಯಣ ಹೇಮಚಂದ್ರ ಅನ್ನೋರು ಇಂಗ್ಲೆಂಡಿಗೆ ಬಂದರು. ಆತ ಗ್ರಂಥಕರ್ತ, ಭಾರತೀಯ ರಾಷ್ಟ್ರೀಯ ಸಂಘದ ಶ್ರೀಮತಿ ಮ್ಯಾನಿಂಗ್ ಅನ್ನೋರ ಮನೆಯಲ್ಲಿದ್ದರು. ಇವರು ಹೋದಾಗ ಅವ್ರು ಸಿಕ್ಕರು. ಎಲ್ಲರೂ ಸರಳವಾಗಿ ಬೆರೆಯುವಂಥ ವ್ಯಕ್ತಿ ಅಲ್ಲ ಈತ ಅಂತ ಹೇಳಿದರು ಮ್ಯಾನಿಂಗ್ ಇವರಿಗೆ. ಸುಮ್ಮನೆ ಬಾಯಿಗೆ ಬೀಗ ಹಾಕ್ಕೊಂಡಿರೋರು ಇವರು. ನಾರಾಯಣ ಹೇಮಚಂದ್ರಿ ಮಾತ್ರ ಪರಿಚಯ ಮಾಡಿಕೊಟ್ರು. ಆ ಮನುಷ್ಯ ಹೇಗಿದ್ದ ಅಂತ ವರ್ಣನೆ ಮಾಡ್ತಾರೆ. ಅವನಿಗೆ ಇಂಗ್ಲೀಷ್ ಬರ್ತಿರಲಿಲ್ಲ. ಆತನ ಉಡುಪು ವಿಚಿತ್ರವಾಗಿತ್ತು. ಒಡ್ಡೊಡ್ಡಾದ ಒಂದು ಶರಾಯಿ, ಸುಕ್ಕಾದ ಮಾಸಿದಂಥ ಒಂದು ಪಾರಸಿ ಮಾದರಿ ಒಂದು ಕಂದು ಬಣ್ಣದ ಕೋಟು, ನೆಕ್ಟೈ ಕಾಲರ್ ಅಲ್ಲ, ಹಾಗೆ ಉಣ್ಣೆ ಕುಚ್ಚಿರುವಂಥ ಕುಲಾವಿ, ಉದ್ದ ಗಡ್ಡ ಬಿಟ್ಟಿದ್ದ ಮನುಷ್ಯ, ಸಾಧಾರಣ ಆಕೃತಿ, ಎತ್ತರ ಇಲ್ಲ, ದುಂಡಾದ ಮೂಗಿನೊಳಗೆ ಸಿಡುಬಿನ ಕಲೆ ಇತ್ತು. ಮೂಗೊಂಥರ ವಿಚಿತ್ರ, ಉದ್ದನೂ ಅಲ್ಲ ಗಿಡ್ಡನೂ ಅಲ್ಲ, ಯಾವಾಗಲೂ ಗಡ್ಡ ನೀವುಕೋತಾ ಇರ್ತಿದ್ದ. ಇಂಥ ಇಂಗ್ಲೆಂಡಿನ ನಾಗರಿಕ ಉಡುಪನ್ನು ಧರಿಸಿದಂಥ ಸಭ್ಯ ಸಮಾಜದ ನಡುವೆ ವಿಚಿತ್ರವಾದ ಉಡುಪು ಧರಿಸಿದಂಥ ಮನುಷ್ಯ ಇದ್ದಾನಲ್ಲ ಆಯ್ತ ಅಂತ ಅನ್ನಿಸ್ತು ಇವರಿಗೆ. ಎಲ್ಲರೂ ಅವನ್ನೇ ನೋಡ್ತಾರಲ್ಲ ಅನಿಸ್ಬಿಡ್ತು. ಅವನು ಕೇಳಿಬಿಟ್ರಂತಿವ್ರು, ಹಿಂಗೆ ಹಾಕ್ಕೊಂಡಿದ್ದೀರಿ ಡ್ರೆಸ್ ನೀವು ಹೇಗೆ ಅಂತ. ಅವ್ರು ಹೇಳಿದಂಥ, ನೀ ಇರೋದು ಎಲ್ಲಿ? ಉತ್ತರ ಕೊಡಲಿಲ್ಲ ಇವ್ರ ಮಾತಿಗೆ. ನಾನು ಸ್ಟೋರ್ ಸ್ಟ್ರೀಟಲ್ಲಿ ಇದ್ದೀನಿ. ಹಾಗಾದ್ರೆ ನಾವು ನೀವು ಪಕ್ಕದವರೇ, ಬಂದುಬಿಡು ಅವಾಗವಾಗ, ನನಗೆ ಇಂಗ್ಲೀಷ್ ಕಲಿಬೇಕಾಯ್ತು, ಕಳಿಸ್ಕೊಡ್ತೀಯ ನೀನು ಅಂತ ಕೇಳಿದಂತೆ ಇವರಿಗೆ. ನಾನು ಕೈಲಾದಷ್ಟು ನಾನು ಕಲಿಸ್ಕೊಡ್ತೀನಿ, ಎಲ್ಲ ಪ್ರಯತ್ನ ಮಾಡ್ತೀನಿ, ನೀವಿರೋ ಅಲ್ಲಿಗೆ ಬಂದು ಪಾಠ ಮಾಡ್ತೀನಿ ಇದ್ರಂತ. ಬೇಡ ಬೇಡ, ನಾನು ಈ ಇರೋ ಅಲ್ಲಿಗೆ ಬರ್ತೀನಿ, ಒಂದು ಭಾಷಾಂತರದ ಪುಸ್ತಕ ತೊಗೊಂಬರ್ತೀನಿ ಅಂತ ಹೇಳಿ ಇವ್ರ ಮನೆಗೆ ಬರೋಕ್ಕೆ ಶುರು ಮಾಡಿದರು ಅವರು, ನಾರಾಯಣ ಹೇಮಚಂದ್ರ. ಅವನಿಗೆ ವ್ಯಾಕರಣ ಒಂದು ಚೂರು ಬರಲ್ಲ. ಅದ್ರ ಬಗ್ಗೆ ವಿನೋದ ಜೋಕ್ಸ್ ಆಗ್ತಿತ್ತಂತೆ. ಅಯ್ಯೋ ನಿನ್ನ ಗ್ರಾಮರು ಅಂತ ಬೈತಿದ್ದರಂತೆ ಇವರು. ಆತ ಅಜ್ಞಾನಕ್ಕೆ ಹೆದರುವಂಥ ಮನುಷ್ಯ ಆಗಿರಲಿಲ್ಲ. ತನ್ನ ವ್ಯಾಕರಣದಲ್ಲಿ ಇರುವಂಥ ಅಲ್ಪಜ್ಞಾನದ ಬಗ್ಗೆ ಏನೂ ಚಿಂತೆ ಇಲ್ಲ ಆತನಿಗೆ. ನಾಚಿಕೆ ಅಂದ್ಕೊಳ್ಳಿಲ್ಲ ಅವನು. ಅವನು ಹೇಳೋನಂತೆ, ನನ್ನ ಭಾಷೆ ಅಲ್ಲ ಇದು, ನಾನೇ ತಲೆ ಕೆಡಿಸ್ಕೊಳ್ಳಿ ಅಂತ. ಅವನು ಅತ್ಯಂತ ಉದಾಸೀನಿದೆ ಅಂತ ಹೇಳಿದ್ದಂತೆ ಗಾಂಧೀಜಿಗೆ ಒಂದ್ಸಲ, ನೋಡಯ್ಯ ನಾನು ನಿನ್ನ ಹಾಗೆ ಶಾಲೆಗೆ ಹೋದವನಲ್ಲ, ವಿಚಾರಗಳನ್ನು ವ್ಯಕ್ತಪಡಿಸೋದಕ್ಕೆ ವ್ಯಾಕರಣದ ಅವಶ್ಯಕತೆ ಬೇಕು ಅಂತ ಅನಿಸಿಲ್ಲ ನನಗೆ ಇದುವರೆಗೂ. ನಿನಗೆ ವಂಗ ಭಾಷೆ ಗೊತ್ತೋ ಅಂತ ಕೇಳಿದ್ನಂತೆ. ನನಗೆ ಗೊತ್ತಿದೆ, ನಾನು ವಂಗ ಭಾಷೆಯಲ್ಲಿ ತಿರುಗಾಡಿದ್ದೀನಿ, ದೇವೇಂದ್ರನಾಥರ ಕೃತಿಗಳನ್ನು ಗುಜರಾತಿಗೆ ಅನುವಾದ ಮಾಡಿದ್ದೀನಿ, ನಾನು ಮಾಡಿದ್ದೇನೆ. ಅನೇಕ ಭಾಷೆಯಲ್ಲಿರುವಂಥ ಪುಸ್ತಕಗಳನ್ನು ಗುಜರಾತಿಗೆ ಅನುವಾದಿಸಬೇಕು ಅಂತ ನನ್ನ ಆಸೆ ಇದೆ. ನನಗೆ ಭಾಷೆ ಶಬ್ದ ಬೇಕಾಗಿಲ್ಲ, ನನಗೆ ಮೂಲ ತಿರುಳು ಸಿಕ್ಕರೆ ಸಾಕು, ನಾನು ಅನುವಾದ ಮಾಡ್ಕೊಂಡು ಹೋಗ್ತೀನಿ ಅಂಥೇಳಿ, ಹೆಚ್ಚು ಜ್ಞಾನ ಇರೋರಿದ್ದಾರಲ್ಲ ಅವ್ರು ಮಾಡ್ಕೋಬೋದು, ವ್ಯಾಕರಣ ಸಹಾಯ ಇಲ್ಲದೆ ನಾನು ಮಾಡಿರುವಷ್ಟರಿಂದ ನನ್ನ ಸಮಾಧಾನ ಆಗಿದೆ. ಮರಾಠಿ, ಹಿಂದಿ, ಬಂಗಾಳಿ ನನಗೆ ಗೊತ್ತಿದೆ. ಈಗ ಇಂಗ್ಲೀಷ್ ಕಲಿತಾ ಇದ್ದೀನಿ, ನಿನ್ನ ಕಡೆಯಿಂದ ಕಲಿತಾ ಇದ್ದೀನಿ. ನನಗೆ ಬೇಕಾದ ಕೆಲವು ಶಬ್ದ ಸಂಪತ್ತಿದ್ರೆ ಸಾಕು, ನನ್ನ ಆಸೆ ಇಷ್ಟೇ. ಇದೀಗೆ ಮುಗಿತು ಅಂತ ಅನ್ಕೋಬೇಡ ಇಂಗ್ಲೀಷದ್ದು. ನಂದು, ನಾನು ಫ್ರಾನ್ಸಿಗೆ ಹೋಗೋನಿದ್ದೀನಿ, ಫ್ರೆಂಚ್ ಭಾಷೆ ಕಲಿತೀನಿ, ಅಲ್ಲಿ ಭಾಷೆ ದೊಡ್ಡ ಸಾಹಿತ್ಯ ಭಂಡಾರ ಇದೆ ಅಂತ ಕೇಳಿದ್ದೀನಿ. ಮುಂದೆ ಜರ್ಮನಿಗೂ ಹೋಗ್ತೇನೆ, ಜರ್ಮನ್ ಭಾಷೆ ಕಲಿತೀನಿ, ಅಲ್ಲೂ ಅನುವಾದ ಮಾಡ್ತೇನೆ. ಆತ ಒಂದೇ ಸಮ ಮಾತಾಡೋನು. ಪರಭಾಷೆ ಕಲಿಯೋದಕ್ಕೆ, ದೇಶ ಸಂಚಾರಕ್ಕೆ ಅವನಿರುವಂಥ ಆಸಕ್ತಿ ನನಗೆ ಆಶ್ಚರ್ಯ ಆಯಿತು. ಅಮೆರಿಕಾಗೆ ಹೋಗ್ತೀರಾ ಅಂತ ಕೇಳಿದೆ. ಅವರು ಅಂದರು, ಅಯ್ಯೋ ಹೋಗದೆ ಹೇಗೆ, ನವೀನ ಜಗತ್ತನ್ನು ನೋಡೋದು ಹಿಂದೂಸ್ತಾನಕ್ಕೆ ಹೋಗೋದು ಹೇಗೆ ಅಂತ ಕೇಳಿದ. ಅದು ಗಾಂಧೀಜಿ ಕೇಳಿದ್ರಂತ, ಹೌದಪ್ಪ ಇದಕ್ಕೆಲ್ಲ ಹಣ ಎಲ್ಲಿಂದ ತರ್ತೀರಿ ಅಂತ. ಆತನ ಉತ್ತರ, ಇದಕ್ಕೆಲ್ಲ ಹಣ ಯಾಕಬೇಕು, ನಾನು ಇನ್ನಂಗೆ ಸೊಗಸುಗಾರ ಅಲ್ಲ, ಅಲ್ಪ ಆಹಾರ ಅಲ್ಪ ವಸ್ತ್ರ ಸಾಕು ನನಗೆ, ಪುಸ್ತಕ ಮಾರಿದ ಹಣ ಬರ್ತದೆ, ಸ್ನೇಹಿತರು ನನಗೆ ಹೋಗಿ ಬರೋ ಗಾಡಿ ಖರ್ಚು ಕೊಡ್ತಾರೆ, ಸಾಕಲ್ಲ 3ನೇ ದರ್ಜೆಯಲ್ಲೇ ಪ್ರಯಾಣ ಮಾಡೋದು ನಾನು. ಗಾಂಧೀಜಿ ಹೇಳ್ತಾರೆ, ಅವನ ಮಾತು ನೋಡಿ ಬೆರಗಾಗ್ಬಿಟ್ಟೆ ನಾನು. ಹೀಗಿದ್ದರೆ ಇರಬಹುದು ಇಂಗ್ಲೆಂಡಲ್ಲಿ ಅಂದ್ಕೊಂಡವನಿಗೆ ಆತ ಒಂಥರ ನನಗೆ ಆಘಾತ ಉಂಟು ಮಾಡಿಬಿಟ್ಟ. ಅವನ ವಿಶಿಷ್ಟತೆ ಎಂಥದಿತ್ತು, ಅವನ ಹೃದಯ ನಿಷ್ಕಪಟವಾಗಿತ್ತು, ಯಾವುದು ಆಡಂಬರ ಇಲ್ಲ, ಬರಹಗಾರ ಅಂತ ಗರ್ವ ಇಲ್ಲ, ಯಾವುದು ಗರ್ವ ಇಲ್ಲ ಮನುಷ್ಯನಿಗೆ. ಆತ ನನಗೆ ಮಾದರಿ ಆಗಬಹುದು ಅನ್ನಿಸ್ತು. ನಿತ್ಯ ಭೆಟ್ಟಿ ಆಗ್ತಿದ್ರಂತೆ ಇವರು, ಊಟ ಮಾಡ್ಕೊಳ್ಳೋದು. ಆತ ಬಂದು ಬೈತಿದ್ದಂತೆ, ಏನು ಅಡುಗೆ ಮಾಡ್ಕೋತಯ್ಯ, ರುಚಿ ಇಲ್ಲ, ಏನಿಲ್ಲ, ಇದು ಅಡುಗೆನೇ, ಊಟ ಬೇಕಾಯಿತು ಇಂಥ ಪರಿ,
ಬೇಳೆ

0: ಯಾರಿಲ್ಲದೆ ಅಡುಗೆ ಎಂಥದ್ದು ಅಂತಿದ್ದ. ತಾನು ಮಾಡ್ಕೊಂಬಂದು ಇವರಿಗೆ ಕೊಡ್ತಿದ್ದ, ಇವ್ರ ಅಡುಗೆ ತೊಗೊಂಡು ತಾನು ಊಟ ಮಾಡ್ತಿದ್ದ. ಅವನು ಹೇಳೋನಂತೆ, ನಿನಗೆ ರುಚಿನೇ ಇಲ್ಲ ಕಣಯ್ಯ, ನಾಲಿಗೆನೇ ಇಲ್ಲ ನಿನಗೆ ಅಂತಿದ್ದಂತೆ. ಆ ಹೊತ್ತಿಗೆ ಅಲ್ಲಿ ಕಾರ್ಡಿನಲ್ ಮ್ಯಾನಿಂಗ್ ಅಂತ ಇದ್ರು, ದೊಡ್ಡ ವ್ಯಕ್ತಿ ಇಂಗ್ಲೆಂಡಲ್ಲಿ. ಆತ ಬಂದರಿನ ಕೂಲಿಗಾರರ ಪರವಾಗಿ ಹೋರಾಡಿ ಅವರು ಸ್ವಾತಂತ್ರ್ಯ ಕೊಡಿಸ್ಕೊಟ್ಟಂಥ ಮನುಷ್ಯ, ಭಾಳ ದೊಡ್ಡ ಹೊಗಳಿಕೆಗೆ ಪ್ರಯತ್ನ ಆದವನು. ಅವನು ಭೇಟಿಯಾಗಬೇಕು ಅಂತ ನಾರಾಯಣ್ ಹೇಮಚಂದ್ರಿಗೆ ಆಸೆ. ಏ, ಅವ್ರನ್ನೆಲ್ಲ ದೊಡ್ಡವ್ರು ಆಗೋಗಲ್ಲ, ದೊಡ್ಡವರು, ಅವರು ಅಪಾಯಿಂಟ್ಮೆಂಟ್ ಸಿಗುತ್ತೆ ಅವ್ರದ್ದೆಲ್ಲ ಅಂತ ನಾನು ಹೇಳಿದೆ. ನೀ ಪತ್ರ ಬರೀ, ನಾನು ಬಂದಿದ್ದೇನೆ ಭಾರತದಿಂದ, ನಾನು ಭಾಳ ದೊಡ್ಡ ಜನಹಿತ ಕಾರ್ಯಗಳನ್ನು ಮಾಡಿದ್ದೇನೆ, ಅವ್ರು ನಿಮ್ಮನ್ನು ನೋಡ್ಬೇಕಂತಾರೆ, ನೀವು ಅಭಿನಂದನೆ ಮಾಡೋಕ್ಕೆ ಬರಬೇಕಂತಾರೆ ಅಂತ ಪತ್ರ ಬರೀ, ನೀನು ದ್ವಿಭಾಷಿಯಾಗಿ ನೀನು ಬಾ ನನ್ನ ಜೊತೆಗೆ ಅಂದ್ರಂತೆ. ಅವನು ಮಾತು ಕೇಳ್ಕೊಂಡು ಇವ್ರು ಪತ್ರ ಬರೆದ್ರು. ಎರಡು ಮೂರು ದಿವಸದಲ್ಲಿ ಉತ್ತರ ಬಂತು, ಇಂಥ ದಿವಸ ಬರಬೇಕು ಅಂತ ಕಾರ್ಡಿನಲ್ ಮ್ಯಾನಿಂಗ್ ಪತ್ರ ಉತ್ತರ ಕೊಟ್ಟಿದ್ದಾರೆ. ಇಬ್ಬರು ಹೋದ್ರಿ ಇವರು, ಇವರು ತಮಗೆ ಸೊಗಸಾದಂಥ ಬಟ್ಟೆ ಹಾಕ್ಕೊಂಡು ಹೋದರು. ಆತ ಮಾತ್ರ ಎಂದಿನ ಉಡುಪುಗಳನ್ನೇ ಧರಿಸಿದ, ಅದೇ ಕೋಟು, ಅದೇ ಶರಾಯಿ. ಹಾಸ್ಯ ಮಾಡಿದ್ರು ಇವರು, ಬೇಡಪ್ಪ ದೊಡ್ಡವ್ರು ನೋಡೋಕೆ ಹೋಗ್ತಾ ಇದ್ದೀಯಾ, ಅಪಾಯಿಂಟ್ಮೆಂಟ್ ಸಿಗೋದು ಕಷ್ಟ ಅಂತ, ನೀ ಬಾರಯ್ಯ ಅಂದ. ನಾಗರಿಕರು ಅನ್ಸ್ಕೊಳ್ಳೋ, ನೀವೆಲ್ಲ ಶುದ್ಧ ಹೇಳಿಗಳಿದ್ದೀರಿ, ನಿಜವಾಗಲೂ ತಿಳುವಳಿಕೆ ಇದ್ದವರು ಜನರ ಬಾಹ್ಯ ವೇಷ ನೋಡೋದಿಲ್ಲ, ಹೃದಯ ನೋಡ್ತಾರೆ ಅಂದ. ನಾವು ಕಾರ್ಡಿನಲ್ ಭವನ ಹೋದ್ವಿ. ಸ್ವಲ್ಪ ಹೊತ್ತಿಗೆ ಅವ್ರು ಬಂದರು, ತೆಳ್ಳಗೆ ಎತ್ತರವಾದಂಥ ಮನುಷ್ಯ. ಸೀದಾ ಬಂದು ಎಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡಿ ಹಸ್ತಲಾಘವ ಕೊಟ್ಟು, ಹೇಮಚಂದ್ರ ಒಂದು ನಿಮಿಷ ವೇಸ್ಟ್ ಮಾಡಲಿಲ್ಲ ಟೈಮ್. ನೋಡಿ, ನಿಮ್ಮ ಕಾಲ ತೊಗೊಳೋಕ್ಕೆ ಇಷ್ಟ ಇಲ್ಲ, ನಿಮ್ಮ ಪ್ರಸಿದ್ಧಿ ಭಾಳ ಕೇಳಿದ್ದೆ, ನಿಮ್ಮನ್ನು ನೋಡಬೇಕನ್ನಿಸ್ತು. ಮುಷ್ಕರಕಾರರಿಗಾಗಿ ನೀವು ಮಾಡಿದಂಥ ಸತ್ಕಾರ್ಯ ಇದೆಯಲ್ಲ ದೊಡ್ಡದದು, ಅದಕ್ಕೆ ಒಂದನೇ ಹೇಳೋಕ್ಕೆ ಬಂದಿದ್ದೀನಿ. ಜಗತ್ತಿನ ಎಲ್ಲ ದೊಡ್ಡವ್ರನ್ನ ಭೇಟಿಯಾಗೋದು ನನ್ನ ಪದ್ಧತಿ, ಅದರ ಪ್ರಕಾರ ಬಂದಿದ್ದೇನೆ, ಇನ್ನು ಇರೋದಿಲ್ಲ ನಾನು ಅಂತ ಹೊರಟುಬಿಟ್ರು. ಅನುವಾದ ಮಾಡಿದೆ ನಾನೇ ಇಂಗ್ಲೀಷಲ್ಲಿ. ಸಂತೋಷ, ಲಂಡನ್ನಲ್ಲಿ ಚೆನ್ನಾಗಿರಿ ಅಂತ ಅವ್ರು ಹೋಗ್ಬಿಟ್ರು. ಆಗ ನನಗೆ ಅನಿಸಿದ್ದು ಒಂದು ಹೀಗೆ, ದೊಡ್ಡವರಾಗಬೇಕಾದ್ರೆ ಬಟ್ಟೆನೇ ಬೇಕಾಗಿಲ್ಲ ಅಂತ, ಅಷ್ಟು ಆಡಂಬರದ ಬಟ್ಟೆ ಬೇಕಾಗಿಲ್ಲ ಅಂತ. ಎಲ್ಲಿಗೆ ಹೋಗೋ ಧೈರ್ಯ ಇದೆ ಆತನಿಗೆ? ಏನೂ ಇಲ್ಲ. ಹೇಗೋ ಧೈರ್ಯ ಮಾಡಿ ಮಾಡೋ ಕೆಲಸದ ಬಗ್ಗೆ ಶ್ರದ್ಧೆ ಇದ್ದರೆ ನೀವು ಬಟ್ಟೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಅಂತ ಕಲಿಸ್ತವನು ಅವನು, ಹೇಮಚಂದ್ರ. ಈ ಘಟನೆಯನ್ನು ಗಾದೆ ಬರೆದಾಗ ನನಗನ್ಸುತ್ತೆ, ಮುಂದೆ ಅವರು ಅತ್ಯಂತ ನಿರಾಳವಾಗಿ ಬದುಕಿದ್ರಲ್ಲ ಪಂಚೆಯಲ್ಲಿ, ಅದಕ್ಕೆ ಮೂಲ ಬೀಜ ಇಲ್ಲಿದು ಅಂತ ಅನಿಸುತ್ತೆ. ಜನರು ನೋಡಿದರು ಇಂಗ್ಲೆಂಡಲ್ಲಿ ಭವ್ಯವಾದ ಬಟ್ಟೆ ಇಲ್ಲದೆ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ನಂಬಿದಂಥ ಗಾಂಧೀಜಿಗೆ ಅತ್ಯಂತ ಸರಳವಾಗಿ ಬದುಕಿ ಕೂಡ ದೊಡ್ಡ ದೊಡ್ಡವ್ರನ್ನ ಸುಲಭವಾಗಿ ಭೇಟಿಯಾಗಬಹುದು ಅಂತ ಅನ್ನಿಸ್ತಲ್ಲ, ಅದು ಬಹುಶಃ ಬೀಜ ಹಾಕಿದ್ದಲ್ಲಿ ಅಂತ ಅನಿಸುತ್ತೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಹೇಳಬಹುದು. ಸಿರಿಗಂಧ 7:45, 9:15 ಗಣೇಶ್ ದೇಸಾಯಿ ಹಾಡಿರುವ ಭಾವಗೀತೆಗಳು. ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾತ್ರಿ 9:30. ಇನ್ನು ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದಿಂದ. ಇದಾದ ಬಳಿಕ ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಎಲ್ಲ ಕಾರ್ಯಕ್ರಮಗಳನ್ನು ಕೇಳಬಹುದು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02:30. ಸಂಜೆಯ ಪ್ರಸಾರದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.
1: ನಿಮಗೆ ಪ್ರಶಂಸಾ ಕಿ ಜಾಯೆ ಉತ್ನಿ ಹಿ ಕಮ್ ಹೈ. ಉಮಂಗ್ ಕಾರ್ಯಕ್ರಮ ಮೇ ಪ್ರಸಾರಿತ ಕಾರ್ಯಕ್ರಮ ಹಿಮಾಲಯ ಕೈಸೆ ಬನಾ, ಅವಸರ್ ಕೋ ಪಹಚಾನಿಯೆ ಔರ್ ಉಡನ್ ಪರಿ ಪಿಟಿ ಉಷಾ, ಈ ಸಭಿ ಕಾರ್ಯಕ್ರಮ ಸುನೆ ಬೇಹದ್ ಪಸಂದ್ ಆಯೆ. ಉಮಂಗ್ ಕಾರ್ಯಕ್ರಮ ಮೇ ಪ್ರಸಾರಿತ ಲಾ ಠಕರಾಲ್, ಅರಾವಲಿ ಪರ್ವತ್ ಕಿ ಕಹಾನಿ, ಸುಖೋ ಮಾಂಜರಿ ಗಾಂವ್ ಕಿ ಕಹಾನಿ ಔರ್ ಅನ್ಯ ಕಾರ್ಯಕ್ರಮ ಸುನೆ ವೋ ಭೀ ಪಸಂದ್ ಆಯೆ. ಈ ಸಭಿ ಕಾರ್ಯಕ್ರಮ ಶಿಕ್ಷಾಪ್ರದ ಔರ್ ಜಾನ್ಕಾರಿ ಸೆ ಭರ್ಪೂರ್ ಲಗೆ.

0: 2026 आईजी नगोया।
1: ಎಲ್ಐಸಿ ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ, ಅದರಲ್ಲಿ ಏನ್ ಸ್ಪೆಷಲ್ ನೋಡು, ಅದರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ, ಅದರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ. ವಾವ್, ನನಗೂ ಎಲ್ಐಸಿ ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
2: ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:38 ಅನ್ನೋಷ್ಟರಲ್ಲೇ 39 ಆಗೋಯ್ತು. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕುರಿತು ನಿಮಗೆ ಗೊತ್ತೇ ಇದೆ. ನಾವು ಪ್ರಶ್ನೆ ಕೇಳ್ತೀವಿ, ನೀವು ಉತ್ತರ ಕೊಡಬೇಕು. ಹಾಗೆ ನಮಗೆ ವಾಟ್ಸಪ್ ಸಂದೇಶದ ಮೂಲಕ ಉತ್ತರನ ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನು ತಲುಪಿಸ್ಬೇಕು. ಹಾಗಾದರೆ ತಡ ಯಾಕೆ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಕಾರ್ಯಕ್ರಮದ ಮೊಟ್ಟ ಮೊದಲನೇ ಪ್ರಶ್ನೆ ನಿಮಗೋಸ್ಕರ ಬರ್ತಾ ಇದೆ, ಗಮನವಿಟ್ಟು ಕೇಳಿ. ಗಾಂಧೀಜಿಯವರು ತಮ್ಮ ಜೀವಮಾನದಲ್ಲಿ ಬರೆದ ಅತಿ ಉದ್ದದ ಪತ್ರವು ಯಾರಿಗೆ ಬರೆದದ್ದಾಗಿತ್ತು? ಗಾಂಧೀಜಿಯವರು ತಮ್ಮ ಜೀವಮಾನದಲ್ಲಿ ಬರೆದ ಅತಿ ಉದ್ದವಾದ ಪತ್ರವು ಯಾರಿಗೆ ಬರೆದದ್ದಾಗಿತ್ತು? ಯಾರಿಗೆ ತುಂಬ ಲೆಂತಿ ಪತ್ರವನ್ನು ಬರೆದಿದ್ರು ಅನ್ನೋದು ಗಾಂಧೀಜಿಯವರ ಕುರಿತಾಗಿರುವಂತಹ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ನೀಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ. ಹಾಡು ಮುಗಿಯುವಷ್ಟರಲ್ಲಿ ನಿಮ್ಮ ಸರಿಯಾದ ಉತ್ತರಗಳು ನಮ್ಮನ್ನು ಬಂದು ತಲುಪಲಿ.

ಹೊಂಬಿಸಿಲೂರ ಪ್ರಶ್ನೆ ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಮ್ಮ ಕೇಳುಗರು ಕೊಟ್ಟಿದ್ದಾರೆ. ಯಾರ್ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಬಿಂದು ಪ್ರಕಾಶ್ ಹೊನ್ನೂರು ಅಲ್ಲಿ ಹನುಮಂತಪುರ, ಬಿಳಿಬಾವಿಯಿಂದ ಮಂಜುನಾಥ್ ಇಂದರಿಗೆ ಅನಂತರಾಜು ಗೊರಲಡುಕು, ರಘುನಾರಾಯಣ್ ಹಾಗೆ ಸಾಗರ್ ಅವರು ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಸರಿಯಾದ ಉತ್ತರ, ಮುಂದಿನ ಸರಿಯಾದ ಉತ್ತರ ಯಾರು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಧೀರೇಶ್ ಅವರು ಕೊಪ್ಪಳದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಸಂದೇಶಗಳು ಬರ್ತಾನೆ ಇದೆ. ಹಾಗಾದರೆ ಸರಿಯಾದ ಉತ್ತರವನ್ನು ಕಳಿಸಿರುವಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ, ಗಾಂಧೀಜಿಯವರು ತಮ್ಮ ಜೀವಮಾನದಲ್ಲಿ ಬರೆದ ಅತಿ ಉದ್ದವಾದ ಪತ್ರ ಅಡಾಲ್ಫ್ ಹಿಟ್ಲರ್ ಅವರಿಗೆ ಬರೆದದ್ದಾಗಿತ್ತು. 1939 ಬರೆದಿದ್ದರು. ಎರಡನೇ ಮಹಾಯುದ್ಧವನ್ನು ತಪ್ಪಿಸಲು ಅವರು ಹಿಟ್ಲರ್ ಅವರನ್ನು ಮನವೊಲಿಸೋದಕ್ಕೆ ಪ್ರಯತ್ನಪಟ್ಟು ಪತ್ರವನ್ನು ಬರೆದಿದ್ದರು. ನಮ್ಮ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಡಾಲ್ಫ್ ಹಿಟ್ಲರ್.

ಸ್ನೇಹಿತರೆ, ಹೊಂಬಿಸಲು ರಸ ಪ್ರಶ್ನೆ ಕಾರ್ಯಕ್ರಮದ ಎರಡನೇ ಪ್ರಶ್ನೆ ಬರ್ತಾ ಇದೆ. ಶಾಸ್ತ್ರಿ ಎಂಬುದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮೂಲ ಹೆಸರು. ಶಾಸ್ತ್ರಿ ಎಂಬುದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮೂಲ ಹೆಸರು. ಈ ಪ್ರಶ್ನೆಗೆ ನೀವು ಉತ್ತರ ಎಸ್ ಆರ್ ನೋ ಕ್ವಶನ್, ಇದು ಹೌದು ಅಥವಾ ಇಲ್ಲ ಅನ್ನೋದನ್ನು ಮಾತ್ರ ಉತ್ತರಿಸಬೇಕು. ನಿಮ್ಮ ಉತ್ತರ ಹೌದು ಅಂತಾಗಿದ್ರೆ ಹೌದು ಅಂತ ಬರೆದು ಕಳಿಸಿ, ಇಲ್ಲ ಅಂತಾಗಿದ್ರೆ ಇಲ್ಲ ಅಂತ ಬರೆದು ಕಳಿಸಬೇಕು. ಹಾಗಾದರೆ ಈ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ಕೊಡುವವರೆಗೂ ಮತ್ತೊಂದು ಹಾಡು ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗೋಸ್ಕರ. ವಿಷ್ಣುವರ್ಧನ ಚಿತ್ರದಿಂದ ಟಿಪ್ಪು ಹಾಗೂ ಸೌಮ್ಯ ರಾವ್ರವರ ಧ್ವನಿಯಲ್ಲಿ.

ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಹೇಳ್ತಾ ಕಾರ್ಯಕ್ರಮದ ಎರಡನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕೊಟ್ಟಿದ್ದೀರಾ ಅಂತ ನೋಡುವಂತಹ ಸಮಯ. ನೇತ್ರ ಅವರು ಕೆಂಗೇರಿಯಿಂದ, ಹಸನ್ ಸಾಬ್ ಹನುಮಂತಾಪುರದಿಂದ, ಸುರೇಂದ್ರ ಕುಂದಾಪುರದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಶೆಟ್ಟಿಗೆರೆ ಶ್ರೀಧರ ಮೂರ್ತಿ, ಶಾಂತಾಚಾರ್ ಬಡಿಗೇರ ಕೊಕ್ಕನೂರು, ಜಿಎಸ್ ಚಂದ್ರ ಚಿತ್ರದುರ್ಗ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರು, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರು, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿ, ಸುಮಿತ್ರಾ ಸಂಡೂರು ಶಿವಾನಂದ ಬಿಜಾಪುರ, ಅನಿತಾ ಅನಂತರಾಜು ಗುರಲಡಕು ಹಾಗೂ ಸಂಜನಾ ಗಂಗಾವತಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಅನಂತಕುಮಾರ್ ಎಟಿ ಅಗಚ್ಚಹಳ್ಳಿ ನಾಗಮಂಗಲದಿಂದಲೂ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಮುಂದಿನ ಉತ್ತರ ಬಂದಿದೆ. ಎ ಹರಿಹರನ್ ಅವರು ವಿಜ್ಞಾನನಗರದಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ತೇಜಸ್ವಿನಿ ಪಂಡಿತ್ ಸಾರ್ವಾಡ್ ಅವರು, ಮಂಡಿಕಲ್ ಕೃಪಾ ಉಮೇಶ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಶೋಭಾ ಅವರು ಹಾಸನದಿಂದ, ಹಾಗೆ ಶ್ರೀಕಾಂತ್ ಪೂಜಾರ್ ಮುಂಡರಿಗೆ ಅವರು ಸರಿಯಾದ ಉತ್ತರಗಳನ್ನು ಕಳಿಸಿದ್ದೀರಿ. ಇನ್ನೂ ಹಲವರು ಸರಿಯಾದ ಉತ್ತರವನ್ನು ಕಳಿಸ್ತಾ ಇದ್ದೀರಿ. ಅವರೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿತ್ತು. ಶಾಸ್ತ್ರಿ ಎಂಬುದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮೂಲ ಹೆಸರು, ಹೌದು ಅಥವಾ ಇಲ್ಲ ಎಂದು ಉತ್ತರಿಸಿ ಎಂದು ಹೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಇಲ್ಲ. ಅವರ ಮೂಲ ಹೆಸರು ಲಾಲ್ ಬಹದ್ದೂರ್ ಶ್ರೀವಾಸ್ತವ. ಅವರು ತಮ್ಮ 16ನೇ ವಯಸ್ಸಿನಲ್ಲಿ ವಾರಣಾಸಿಯ ಕಾಶಿ ವಿದ್ಯಾಪೀಠದಲ್ಲಿ ವ್ಯಾಸಂಗ ಪೂರ್ಣಗೊಳಿಸಿದಾಗ ಅವರಿಗೆ ಅಲ್ಲಿ ಶಾಸ್ತ್ರಿ ಎಂಬ ಪದವಿಯನ್ನು ನೀಡಲಾಯಿತು. ಅದು ಅವರ ಹೆಸರಿನ ಭಾಗವಾಗಿ ಶಾಶ್ವತವಾಗಿ ಉಳಿಯಿತು. ಹಾಗಾದರೆ ಶಾಸ್ತ್ರಿ ಅನ್ನೋದು ಅವರಿಗೆ ವಿದ್ಯಾಪೀಠದಲ್ಲಿ ಕೊಟ್ಟಂತಹ ಒಂದು ಪದವಿಯಾಗಿತ್ತು. ಈ ಪದವಿ ಅವರ ಹೆಸರಿನ ಭಾಗವಾಗಿ ಶಾಶ್ವತವಾಗಿ ಉಳಿದಿದೆ. ಸರಿಯಾದ ಉತ್ತರ ಇಲ್ಲ ಅನ್ನೋದಾಗಿತ್ತು. ಸರಿಯಾದ ಉತ್ತರವನ್ನು ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯನ್ನು ಕೇಳುವಂತಹ ಸಮಯ ಗಮನವಿಟ್ಟು ಕೇಳಿ. ಕೊನೆಯ ಪ್ರಶ್ನೆ ಬರ್ತಾ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ ಸಿಕ್ಕ ಮರಣೋತ್ತರ ಮೊದಲ ಗೌರವ ಯಾವುದು? ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ ಸಿಕ್ಕ ಮರಣೋತ್ತರ ಮೊದಲ ಗೌರವ ಯಾವುದು ಅನ್ನೋದು ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗುತ್ತೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೇ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕೊಟ್ಟಿದ್ದೀರಾ ಅಂತ ನೋಡುವಂತಹ ಸಮಯ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ, ಅನಂತಮೂರ್ತಿ ಅವರು ಶೃಂಗೇರಿಯಿಂದ, ಶ್ರೀಲಕ್ಷ್ಮೀ ಗುರುರಾಜ ಟೆಲಿಕಾಂ ಲೇಔಟ್ನಿಂದ ವಾಸಿಮಲ್ಲಿ ಜಗಳೂರು, ಬಾಬಾ ಕಲ್ಯಾಣ್ ಬೆಂಗಳೂರು, ವಿಶಾಲ ಬಡಿಗೇರ, ವೇದಾ ಶೆಟ್ಟಿ ಕಾಳ ಅವರ ಪದ್ಮಶ್ರೀ ಕುಟುಂಬ ಬೆಂಗಳೂರು, ಉಮಾ ಗಂಗಾವತಿಯಿಂದ ಗುಣವತಿ ಭೀಮಪ್ಪ, ದಾವಣಗೆರೆಯಿಂದ ಗೀತಾ ಮೂರ್ತಿ, ಶೃಂಗೇರಿಯಿಂದ ಶ್ರೀಕಾಂತ್ ಪೂಜಾರ್, ಶ್ವೇತಾ ಎಸ್ರಾವ್ ಸುಳ್ಯ, ಡೇವಿಡ್ ಟೇಲರ್ ಮುನಿರಾಬಾದ್ ಡ್ಯಾಮ್, ಹಾಗೆಯೇ ಶರಣಪ್ಪ ಅಂಗಡಿಯವರು ಹಟ್ಟಿಯಿಂದ ಕೊನೆಯ ಸಂದೇಶ ಕಳಿಸಿದ್ದಾರೆ. ರಾಯಚೂರು ಜಿಲ್ಲೆ ಪಂಜಾನ ಗ್ರಾಮದಿಂದ ಯಲ್ಲಪ್ಪ ಯಾದವ್ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗೆಯೇ ಮುಂದಿನ ಸಂದೇಶ ಕಳಿಸಿದ್ದಾರೆ ಯಾರಿದು, ನಂಬರ್ ಎಂಡಿಂಗ್ ವಿತ್ 1626, ಶಿವಾನಂದ್ ಅವರು ಬಿಜಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳುವಂತಹ ಸಮಯ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ ಸಿಕ್ಕ ಮರಣೋತ್ತರ ಮೊದಲ ಗೌರವ ಯಾವುದು ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ರತ್ನ. ಈ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಪಡೆದ ಭಾರತದ ಮೊದಲ ವ್ಯಕ್ತಿ. 1966 ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ ಮರಣೋತ್ತರ ಭಾರತ ರತ್ನವನ್ನು ನೀಡಲಾಗಿದೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ತಮ್ಮೆಲ್ಲರ ಸ್ಪಂದನೆ ಪ್ರತಿಸ್ಪಂದನೆಯನ್ನು ನೋಡಿ ನನಗಂತೂ ನಿಜವಾಗ್ಲೂ ತುಂಬ ಖುಷಿಯಾಯಿತು. ಎಷ್ಟು ಚೆನ್ನಾಗಿ ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೋಸ್ಕರ ನೀವು ಕಾಯ್ತಾ ಇರ್ತೀರಾ, ಎಷ್ಟು ಚೆನ್ನಾಗಿ ಸ್ಪಂದಿಸ್ತೀರಾ ನೋಡಿದ್ರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಕಾರ್ಯಕ್ರಮವನ್ನು ನಡೆಸಿಕೊಡೋದು ಸಹ ಅಷ್ಟೇ ಖುಷಿಯಾದಂತಹ ವಿಷಯ. ಹಾಗಾಗಿ ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನು ನೋಡಿ ತುಂಬ ಖುಷಿಯಿಂದ ಹೊರಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಸರಿಯಾದ ಉತ್ತರ ತಪ್ಪಾದ ಉತ್ತರ ಯಾವುದೇ ಇರಲಿ ಸಂದೇಶವನ್ನು ಕಳಿಸಿದ್ದೀರಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ, ಅದಕ್ಕೋಸ್ಕರ ನಾನು ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಸಿಂಧು. ನಾಲ್ಕು ಗಂಟೆಗೆ ಸರಿಯಾಗಿ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೇನೆ ಅಂತ ಹೇಳ್ತಾ, ಸ್ಟೇ ಟ್ಯೂನ್ ಟು FM ರೈನ್ಬೋ.

0: ಸ್ವಚ್ಛತೆಯ ಸೇವೆ 2026
1: ಭಾರತ ಸ್ವಚ್ಛ ಭಾರತ
0: ಕೈ ಜೋಡಿಸಿ ಸ್ವಚ್ಛ ಭಾರತ ನಿರ್ಮಿಸಿ.
2: ಪ್ರತಿಯೊಂದು ಹೆಜ್ಜೆಯೂ ಸ್ವಚ್ಛತೆಯ ಕಡೆಗೆ,
0: ಪ್ರತಿಯೊಂದು ಸೇವೆಯೂ ದೇಶದ ಅಭಿವೃದ್ಧಿಗೆ.
1: ಇದೇ ಮಹಾತ್ಮರ ಮೊದಲ ಆದ್ಯತೆ.
2: ಸೇವೆ ಎಂದರೆ ಬರೀ ಮಾತಲ್ಲ,
0: ಪರಿಸರ ಸ್ವಚ್ಛತೆಯೇ ನಿಜವಾದ ಸೇವೆಯ ಹಾದಿ.
3: ಗಿರಿಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ಮ ಟೀಚರ್.
2: ತ್ಯಾಜ್ಯ ಮುಕ್ತ ಊರು, ಆರೋಗ್ಯಕರ ಸಮಾಜ.
0: ಬನ್ನಿ ಸ್ವಚ್ಛತಾ ಸೇವೆಯಲ್ಲಿ ಭಾಗಿಯಾಗಿ.
3: ಆ ಭಾಗ್ಯವೇ, ಇಟ್ಸ್ ಆನ್ ದ ವೇ, ನಾಟ್ ಫಾರ್ ಅವೇ. ಆ ಕಾಲವೇ
0: ಸ್ವಚ್ಛತೆಯೇ ಸೇವೆ ಅಭಿಯಾನ 2026
3: ಕೇಳಮ್ಮ.

ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಅಕ್ಟೋಬರ್ 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.

0: ಒಂದು ಕ್ಲೂ ಅಂತೂ ಕೊಡ್ತೀನಿ. ಎಲ್ಲಿ ಹೋಗೋಣ ಇವತ್ತು ಅಂತಂದರೆ, ಬೆಳಗ್ಗಿನಿಂದ ಇವತ್ತು ಗಾಂಧಿ ಜಯಂತಿ, ಗಾಂಧಿ ಜಯಂತಿ ಅಂತ ಗಾಂಧೀಜಿಯವ್ರ ಕುರಿತಾಗಿ ತುಂಬಾ ಮಾತಾಡಿದ್ದೀವಿ, ತುಂಬಾ ಮಾಹಿತಿ ಕೊಟ್ಟಿದ್ದೀವಿ. ಹಾಗಾದರೆ ಗಾಂಧೀಜಿಯವರಿಗೆ ಸಂಬಂಧಿಸಿದಂತಹ ಒಂದು ಫೇಮಸ್ ಸ್ಥಳಕ್ಕೆ ಇವತ್ತು ನಾವು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಹೋಗ್ತಾ ಇದ್ದೀವಿ. ಹಾಗಾದರೆ ನೀವು ನಮ್ಮ ಜೊತೆಗೆ ಬರೋದಕ್ಕೆ ರೆಡಿ ಆಗಿದ್ದೀರಾ? ಯಾವ ಊರನ್ನು ಇವತ್ತು ಸುತ್ತಾಡ್ಕೊ ಬರೋದು ವಿಸ್ಮಯ ಜಗತ್ತಲ್ಲಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಎಲ್ಲಿಗಿರ್ಬೋದು ಅಂತ ನೀವು ಅಷ್ಟೇ ಒಂದ್ಸಲ ಗೆಸ್ ಮಾಡ್ತಾ ಇರಿ, ನಮಗೆ ಸಂದೇಶವನ್ನು ಕಳಿಸ್ತಾ ಇರಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ಎಲ್ಲಿ ಹೋಗ್ತಾ ಇರ್ಬೋದು ಅಂತ ಗೆಸ್ ಮಾಡಿ ನಮಗೆ ಸಂದೇಶವನ್ನು ಕಳಿಸಿ. ಕ್ಲೂ ಅಂತೂ ಇದಾಗಲೇ ಕೊಟ್ಬಿಟ್ಟಿದ್ದೀನಿ, ನೋಡೋಣ ಹಾಗಿದ್ರೆ ಯಾರು ಸರಿಯಾಗಿ ಗೆಸ್ ಮಾಡ್ತೀರಾ ಅಂತ.
1: ಇದಾಗ್ಬೇಕು.

ಸ್ನೇಹಿತರೆ ಕೇಳ್ತಾ ಇದ್ದೀರಿ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಎರಡು ಹಾಡುಗಳನ್ನು ಕೇಳಿ ಬಂದ್ರಿ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು. ಕಾಂತಾರ ಚಿತ್ರದ ಹಾಡು ಮೊದಲನೇ ಹಾಡು, ಹಾಗೆ ಎರಡನೇ ಹಾಡನ್ನು ಕೇಳಿ ಬಂದ್ರಿ, ಪರಪಂಚ ನೀನೆ ಅನ್ನುವಂತಹ ಗೀತೆ. ಕೋಟಿ ಒಬ್ಬ ಭಾಗ ಎರಡು ಚಿತ್ರದ ಗೀತೆ, ಶಂಕರ್ ಮಹಾದೇವನ ಮತ್ತು ಸಂಗಡಿಗರಾದ ನಿಲ್ಲಿದಂತಹ ಹಾಡಿಗೆ ಡಿ ಇಮಾನ್ ಅವರ ಸಂಗೀತ ಇತ್ತು, ಹಾಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವೂ ಸಹ ಇತ್ತು. ಎರಡು ಸೂಪರ್ ಹಿಟ್ ಹಾಡುಗಳನ್ನು ಕೇಳಿದ ನಂತರ ಬರೋಣ ಬ್ಯಾಕ್ ಟು ವಿಸ್ಮಯ ಜಗತ್ತು. ವಿಸ್ಮಯ ಜಗತ್ತಿನಲ್ಲಿ ನಾನು ಹೇಳಿದ್ದೆ, ಇವತ್ತು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತೀನಿ, ಗಾಂಧೀಜಿ ಅವರಿಗೆ ಸಂಬಂಧಪಟ್ಟಂತಹ ಒಂದು ಸ್ಥಳಕ್ಕೆ ಹೋಗೋಣ ಅಂತ ನಮ್ಮ ಹಲವಾರು ಕೇಳುಗರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. ಯಾರ್ಯಾರು ಅಂತ ನೋಡೋಣ. ಸಂದೇಶವನ್ನು ಕಳಿಸಿರೋದು ಪೋರಬಂದರು ಅಲ್ವಾ ಅಂತ ಇದ್ದಾರೆ ಅನಂತಮೂರ್ತಿ ಶೃಂಗೇರಿಯವರಿಂದ ಸಂದೇಶವನ್ನು ಕಳಿಸಿ. ಗುಜರಾತ್ ಇರ್ಬೋದು ಅಂತಿದ್ದಾರೆ ನೇತ್ರ ಅವರು ಕೆಂಗೇರಿಯಿಂದ, ಹಾಗೆ ನಂದಿ ಬೆಟ್ಟ ಇರ್ಬೋದು ಅಂತಿದ್ದಾರೆ ಜಯಪುಟ್ಟಸ್ವಾಮಿಯವರು, ಹಾಗೂ ಹರೀಶ್ ಮಲ್ಲೇಶ್ವರ ಅವರು ಸಹ ಅದನ್ನೇ ಹೇಳ್ತಾ ಇದ್ದಾರೆ. ನಂದಿ ಬೆಟ್ಟದಲ್ಲಿ ಗಾಂಧಿ ಬಂದಾಗ ಉಳಿದಿದ್ರು, ಅಲ್ಲಿಗೆ ಹೋಗೋದಾ ಅಂತ ಕೇಳ್ತಿದ್ದಾರೆ. ಎಲ್ಲಿ ಹೋಗಿ ನೀವು ರೆಡಿಯಾಗಿದ್ದೀರಾ ಹೇಳಿ. ಹಾಗೆಯೇ ಗುಜರಾತ್ ಶಬರಮತಿ ಆಶ್ರಮ ಇರಬಹುದು ಅಂತ ಹೇಳ್ತಿದ್ದಾರೆ ನುಂಕಪ್ಪ ಕಾಂಬಳೆಯವರು ಮೊಳಕಾಲ್ಮೂರಿನಿಂದ ಸಂದೇಶವನ್ನು ಕಳಿಸಿ. ಹಾಗೆ ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಗುಜರಾತ್ ಅಥವಾ ಅಹಮದಾಬಾದ್ಗೆ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ, ಗುಜರಾತ್ನ ಅಹಮದಾಬಾದ್ಗೆ ಅಂತ ಹೇಳ್ತಿದ್ದಾರೆ. ಶಬರಮತಿ ಆಶ್ರಮ ಅಥವಾ ಸೇವಾಶ್ರಮ ಇರಬಹುದು ಅಂತ ಹೇಳ್ತಿದ್ದಾರೆ ಬಿಳೆಬಾವಿಂದ ಮಂಜುನಾಥ್ ಇಂದರಿಗೆಯವರು. ಮುಂದಿನ ಸಂದೇಶ ಡೇವಿಡ್ ನೋಬೆಲ್ ಟೈಲರ್ ಅವರು ಮುನಿರಾಬಾದ್ ಡ್ಯಾಮಿಂದ ಸಂದೇಶವನ್ನು ಕಳಿಸಿ. ಶಬರಮತಿ ಆಶ್ರಮ ಎಲ್ಲರೂ ಆಲ್ಮೋಸ್ಟ್ ಅದನ್ನೇ ಗೆಸ್ ಮಾಡ್ತಾ ಇದ್ದೀರಾ. ನಾವು ಪ್ರವಾಸಕ್ಕೆ ರೆಡಿಯಾಗಿದ್ದೇವೆ ಮೇಡಮ್, ನಮ್ಮ ಟಿಕೆಟು ರಿಸರ್ವ್ ಮಾಡಿ, ಹಾಗಾದರೆ ಆ ಸ್ಥಳವನ್ನು ನೋಡಲಿಕ್ಕೆ ನಾವು ಕಾತರರಾಗಿದ್ದೇವೆ. ಎಲ್ಲಿ ಗುಜರಾತ್ಗೆ ಹೋಗ್ತಿದ್ದೀರಾ ಮೇಡಮ್ ಅಂತ ಹೇಳ್ತಿದ್ದಾರೆ ಅರೆಕೆರೆಯಿಂದ ಪಂಡಿತ್ ಚನ್ನಪ್ಪ ಸಾರವಾಡ, ತೇಜಸ್ವಿನಿ ನಿರ್ಮಲಾ ಸಾರವಾಡ ಅವರು. ಹಾಗೆ ಎಸ್ ಎಂ ಶೋಭಾ ಅವರು ಹಾಸನದಿಂದ ಸಂದೇಶ ಕಳಿಸಿ ಹೇಳ್ತಿದ್ದಾರೆ, ಸಬರಮತಿ ಆಶ್ರಮ ಇರ್ಬೋದಾ ಮೇಡಮ್ ಅಂತಿದ್ದಾರೆ. ಮುಂದಿನ ಸಂದೇಶ ಬಂದಿದೆ, ಮಹಾತ್ಮ ಗಾಂಧೀಜಿಯವರು ಹುಟ್ಟಿನಿಂದ ಮೋತ್ ಬನಿಯ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎ ಹರಿಹರನ್ ವಿಜ್ಞಾನ ನಗರದಿಂದ. ನೀವು ನನ್ನ ಜೊತೆಗೆ ಬರೋದಕ್ಕೆ ರೆಡಿ ಇಲ್ಲ ಹಾಗಿದ್ದರೆ ಯಾವ ಪ್ಲೇಸ್ ಅಂತ ನೀವು ಗೆಸ್ ಮಾಡೋದು ಬಿಟ್ಟು ಅವ್ರು ಯಾವ ಸಮುದಾಯಕ್ಕೆ ಸೇರಿದ್ರು ಅಂತ ಹೇಳ್ತಾ ಇದ್ದೀರಿ. ಪರವಾಗಿಲ್ಲ, ಆದರೂ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಎಲ್ಲಿ ಹೋಗೋದು ನೀವೆಲ್ಲ ಗೆಸ್ ಮಾಡಿರೋ ಹಾಗೆ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಗುಜರಾತಿಗೆ ಹೋಗ್ತಾ ಇದ್ದೀವಿ, ಗುಜರಾತಿನ ಪೋರಬಂದರಿಗೆ ಹೋಗ್ತಾ ಇದ್ದೀವಿ. ಗುಜರಾತ್ನ ಸೌರಾಷ್ಟ್ರದ ಪಶ್ಚಿಮ ಕರಾವಳಿಯಲ್ಲಿರುವಂತಹ ಪೋರಬಂದರ್, ರಾಷ್ಟ್ರಪಿತ ಗಾಂಧೀಜಿಯವರ ಜನ್ಮಸ್ಥಳ ಎಂದೇ ಪ್ರಸಿದ್ಧವಾಗಿರುವಂತಹ ಪೋರಬಂದರ್ ಒಂದು ಬಂದರು ನಗರವಾಗಿದೆ. ಅತ್ಯಂತ ಬಡ ಆದರೆ ಸ್ವಾಭಿಮಾನಿ ಸುಧಾಮ ಮತ್ತು ಕೃಷ್ಣನ ಸ್ನೇಹವನ್ನು ನೆನಪಿಸಿಕೊಳ್ಳುವಾಗ ಆನಂದದ ಕಣ್ಣೀರಂತೂ ಬರುತ್ತೆ. ಆದ್ದರಿಂದ ಈ ಪೋರಬಂದರ್ನ ಮೊದಲು ಸುಧಾಮನಗರಿ ಅಂತಲೂ ಕರೀತಾ ಇದ್ರಂತೆ. ಹಾಗೆ ಜೇತ್ವ ರಜಪೂತರು ಇದನ್ನು ತಮ್ಮ ರಾಜಧಾನಿ ಎಂದು ಹೆಸರಿಸಿ 1200 ವರ್ಷಗಳಿಂದ ಆಳಿದ್ರಂತೆ. ಪೋರಬಂದರನ್ನು ಸಾಮಾನ್ಯವಾಗಿ ಶ್ವೇತನಗರ ಅಂತ ಕರೆಯಲಾಗುತ್ತೆ, ಏಕೆಂದರೆ ಇಲ್ಲಿ ಸ್ಥಳೀಯ ನಿರ್ಮಾಣಕ್ಕಾಗಿ ಬಿಳಿಯ ಸ್ಥಳೀಯ ಕಲ್ಲನ್ನು ಬಳಸಲಾಗುತ್ತೆ. ಪೋರಬಂದರ್ ಎಂಬ ಹೆಸರು ಎರಡು ಪದದ ಸಂಯೋಜನೆಯಿಂದ ಬಂದಿದೆ. ಪೊರೈ ಅಂದರೆ ಸ್ಥಳೀಯ ದೇವತೆ ಮತ್ತು ಅಲ್ಲಿಯ ಒಂದು ಸ್ಥಳೀಯ ದೇವರ ಹೆಸರು, ಹಾಗೂ ಬಂದರ್ ಎಂದರೆ ಬಂದರು, ಇದು ಪೋರಬಂದರ್ಗೆ ಸೇರುತ್ತೆ. ಅಂದರೆ ಪೋರಬಂದರ್ ಹೆಸರಿನ ಹಿಂದಿರುವಂತಹ ಒಂದು ಹಿನ್ನೆಲೆ ಆಗಿದೆ. ಗುಜರಾತ್ನ ಸೌರಾಷ್ಟ್ರದಲ್ಲಿರುವಂತಹ ಕರಾವಳಿ, ಇದು ಬೀಚ್ ಇರುವಂತಹ ಜಾಗ, ಸಮುದ್ರದ ಅಲೆಗಳು ಬಂದು ತಟ್ಟುವಂತಹ ಜಾಗ ಪೋರಬಂದರು. ಇಂತಹ ಜಾಗದಲ್ಲಿ ಸುಧಾಮ ಇದ್ದಿದ್ದಕ್ಕೆ ಆ ಜಾಗ ಪವಿತ್ರವಾಯಿತು ಅಥವಾ ಗಾಂಧೀಜಿಯವರು ಹುಟ್ಟಿದ್ದಕ್ಕೆ ಆ ಜಾಗ ಪವಿತ್ರವಾಯಿತೋ ಗೊತ್ತಿಲ್ಲ. ನಿಜವಾಗ್ಲೂ ಅದು ಪವಿತ್ರವಾದ ನೆಲ, ಅಂಥ ನೆಲದಲ್ಲಿ ಹುಟ್ಟಿದ್ದಕ್ಕೆ ಅವರು ದೇಶಕ್ಕೆ ಗರಿಯಾದರೂ ಅದೂ ಸಹ ನಿಜವಾಗ್ಲೂ ಗೊತ್ತಿಲ್ಲ. ಎರಡೂ ಒಂದಕ್ಕೊಂದು ಸಂಬಂಧ ಇರುವಂತಹದ್ದೇ. ಹಾಗಾದರೆ ಪೋರಬಂದರ್ನಲ್ಲಿ ಇವತ್ತು ನಾವು ಒಂದು ರೌಂಡ್ ಹೊಡ್ಕೊಂಡು ಬರೋಣ. ಎಲ್ಲೆಲ್ಲಿ ಹೋಗಬಹುದು, ಏನೇನು ನೋಡ್ಬೋದು, ಏನೇನು ವಿಶೇಷತೆ ಇದೆ ಅಂತ ಹೇಳ್ತಾ ಹೋಗ್ತೀನಿ ಕಾರ್ಯಕ್ರಮದಲ್ಲಿ. ಎಲ್ಲೂ ಹೋಗದೆ ಸ್ಟೇ ಟ್ಯೂನ್ ಟು FM ರೈನ್ಬೋ.

ಪೋರಬಂದರ್ನಲ್ಲಿ ಇದ್ದೀವಿ, ಈಗ ಪೋರಬಂದರ್ ಏರ್ಪೋರ್ಟ್ನಲ್ಲಿ ಇಳಿದಿದ್ದೀವಿ, ವಾರ್ಡ್ನ ರೈಲ್ವೆ ಸ್ಟೇಷನಲ್ಲಿ ಇಳಿದಿದ್ದೀವಿ, ಪೋರಬಂದರ್ ಭೂಮಿಲಿ ಕಾಲಂತೂ ಇಟ್ಟಿದ್ದೀವಿ. ಈಗ ನಾವು ಮೊದಲನೇದಾಗಿ ಎಲ್ಲಿ ಹೋಗೋಣ ಅಂದರೆ ಕೀರ್ತಿ ಮಂದಿರದ ಕಡೆಗೆ ಹೋಗೋಣ. ಕೀರ್ತಿ ಮಂದಿರ ಇದು ಗಾಂಧೀಜಿಯವರ ಜನ್ಮ ಸ್ಥಳವಾದಂತಹ, ಅವರ ಜೀವನ ಹಾಗೂ ವಿಚಾರಧಾರೆ ಮತ್ತು ಸರಳ ಬದುಕಿನ ನೆನಪುಗಳನ್ನು ನಮ್ಮ ಮುಂದೆ ತೆರಳುತ್ತೆ. ಇದು ಅವರ ಮನೆ ಅಂತಲೇ ಹೇಳಬಹುದು. ಗಾಂಧೀಜಿಯವರು ಬಾಲ್ಯವನ್ನು ಕಳೆದಂತಹ ಸ್ಥಳವನ್ನು ನೋಡಿದಾಗ ಅವರ ಜೀವನದ ಆರಂಭದ ದಿನಗಳನ್ನು ನೆನಪಿಸಿಕೊಳ್ಳುವಂತಹ ಅನುಭವ ಆಗುತ್ತೆ. ಹಾಗೆ ಕಸ್ತೂರಿಬಾ ಗಾಂಧೀಜಿಯವರ ನೆನಪಿಗೂ ಇಲ್ಲಿ ವಿಶೇಷವಾದಂತಹ ಸ್ಥಾನ ಇದೆ. ಹಾಗಾದರೆ ಏನಿದೆ ಕೀರ್ತಿ ಮಂದಿರದಲ್ಲಿ ಅಂತ ನೋಡೋದಾದರೆ, 1869 ಅಕ್ಟೋಬರ್ 2ರಂದು ಗಾಂಧೀಜಿಯವರು ಇಲ್ಲಿ ಜನಿಸಿದರು. ಅವರು ಜನಿಸಿದಂತಹ ಸ್ಥಳವನ್ನು ಸ್ವಸ್ತಿಕ್ ಚಿಹ್ನೆಯಲ್ಲಿ ಮಾರ್ಕ್ ಮಾಡಿದಾರಂತೆ. ಹಾಗೆ 223.40 ಸ್ಕ್ವೇರ್ ಮೀಟರ್ ಇರುವಂತಹ ವಿಸ್ತೀರ್ಣ ಇರುವಂತಹ ಈ ಒಂದು ಜಾಗದಲ್ಲಿ 22 ಕೋಣೆಗಳಿರುವಂತಹ 3 ಮಹಡಿಯ ಮನೆ ಇದೆ. 19ನೇ ಶತಮಾನಕ್ಕೆ ನಮ್ಮನ್ನು ಕೊಂಡೊಯ್ಯೋದು ಈ ಮನೆಯ ಒಂದು ಈ ಮನೆಯ ವಿನ್ಯಾಸವನ್ನು ನೋಡಿದಾಗ 19ನೇ ಶತಮಾನದ ಮನೆಗಳು ಹೇಗಿರ್ತಿದ್ವು ಅದಂತೂ ನಮಗೆ ಚೆನ್ನಾಗಿ ನೆನಪಾಗುತ್ತೆ. ನಾವು ಸಹ ಅಷ್ಟು ಹಿಂದಕ್ಕೆ ಹೋದ ಹಾಗೆ ನಮಗೆ ಭಾಸವಾಗುತ್ತೆ. ವರಾಂಡ, ಅಡುಗೆ ಮನೆ, ಪ್ರಾರ್ಥನಾ ಮಂದಿರ ಹಾಗೂ ಹಲವು ಕೋಣೆಗಳನ್ನು ಸೇರಿ ಗಾಂಧೀಜಿಯವರು ಹುಟ್ಟಿದಂತಹ ಜಾಗ, ಅವರು ಅಭ್ಯಾಸ ಮಾಡ್ತಿದ್ದಂತಹ ಜಾಗ, ಅವರು ಓದಿದಂತಹ ಜಾಗವನ್ನು ಸಹ ಗುರುತಿಸಿ ಇಡಲಾಗಿದೆ. ಹಾಗೆ ಈ ಮನೆ ಅಂದಿನ ಕಾಲದ ಗುಜರಾತಿಯ ಶೈಲಿಯ ಮರದ ಕರಕುಶಲ ಕಲೆಯನ್ನು ಬಿಂಬಿಸುತ್ತದೆ. ವಿಷ್ಣುವಿನ 10 ಅವತಾರಗಳ ಚಿತ್ರಣವನ್ನು ಸಹ ಗೋಡೆ ಮೇಲೆ ಬಿಡಿಸಲಾಗಿದೆ. ಕೀರ್ತಿ ಮಂದಿರದ ಹಿಂಭಾಗದಲ್ಲೇ ಗಾಂಧೀಜಿಯವರ ಪತ್ನಿ ಕಸ್ತೂರಬಾ ಅವರ ಜನ್ಮಸ್ಥಳ ನವಿಖಾಡಿ ಇದೆ. ಇಲ್ಲಿ ಹೋದ್ರಂತೂ ಒಂದು ರೀತಿಯ ಶಾಂತ ಸ್ಥಳ ಇದು, ಪ್ರಶಾಂತತೆ ಚೆನ್ನಾಗಿ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅಲ್ಲಿ ಹೋಗಿ ಬಂದವರು ಹೇಳ್ತಾರೆ. ಪೋರ್ಬಂದರಿಗೆ ನೀವು ಯಾರು ಹೋಗಿದ್ದೀರಾ ಅಥವಾ ಅದರ ಕುರಿತಾಗಿ ಓದಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಯಾರಾದರೂ ನೀವು ಅಲ್ಲಿ ಹೋಗಿ ಬಂದು ಕೀರ್ತಿ ಮಂದಿರವನ್ನು ನೋಡಿದವರಾಗಿದ್ದರೆ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚ್ಕೋಬಹುದು. ಹಾಗೆ ನೀವೆಲ್ಲಾದರೂ ಓದಿದರೆ, ಕೇಳಿದರೆ, ನಿಮಗೆ ಇನ್ಯಾವುದೇ ವಿಶೇಷವಾದಂಥ ಮಾಹಿತಿಗಳು ನಿಮ್ಮಲ್ಲಿದ್ದರೆ ಅದನ್ನು ಸಹ ನಮ್ಮ ಕೇಳುಗರೊಂದಿಗೆ ಹಂಚ್ಕೋಬಹುದು. ಸಂದೇಶವನ್ನು ಕಳಿಸ್ತಾ ಇದ್ದರೆ, ನಾವು ಸಬರಮತಿಗೆ ಹೋಗಿ ಬಂದಿದ್ದೀವಿ, ಗಾಂಧಿಯವರು ಉಪಯೋಗಿಸಿದ ವಸ್ತುಗಳನ್ನೆಲ್ಲ ನೋಡಿ ಬಂದಿದ್ದೀವಿ, ಅವರ ಸಮಾಧಿಯನ್ನು ನೋಡಿ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ್ ಬಡಿಗೇರವರು ಕೊಕ್ನೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಕೊಡ್ತಾ ಇರೋ ಸಂದೇಶ ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ ಇವರ ಸಂದೇಶವನ್ನು ಮುಂದಿನ ಭಾಗದಲ್ಲಿ ಓದಲಾಗುತ್ತೆ. ಕೇಳ್ತಾ ಇರಿ, ಎಲ್ಲೂ ಹೋಗದೆ ಪೋರಬಂದರ್ನ ಸುತ್ತಾಡ್ಕೊಂಡು ಬರೋಣ, ಇವತ್ತು ನಮ್ಮ ಜೊತೆಗೆ ಇರಿ ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ. ಕಂಗ್ರಾಚುಲೇಷನ್.

ಯಕ್ಕ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆಂಟೋನಿ ದಾಸನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಬಂದಂತಹ ಗೀತೆ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ಹಾಗೂ ಎಂ ಆರ್ ಚರಣ್ ರಾಜ್ ಅವರ ಸಂಗೀತವಿದ್ದಂತಹ ಗೀತೆಯನ್ನ ಕೇಳಿದ್ರಿ. ಸ್ನೇಹಿತರೆ, ನಾವು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸುತ್ತಾಡ್ತಾ ಇದ್ದೇವೆ, ಪೋರಬಂದರಿನ ಬೀದಿಗಳಲ್ಲಿ ಇದ್ದೇವೆ, ಪೋರಬಂದರಿನ ಕೀರ್ತಿ ಮಂದಿರವನ್ನ ನೋಡಿದ್ದಾಯ್ತು. ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ನಾವು ಶಬರಮತಿ ಆಶ್ರಮಕ್ಕೆ ಹೋಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಶ್ವೇತಾ ಎಸ್ ರಾವ್ ಅವರು ಸುಳ್ಯದಿಂದ. ಹಾಗೆ ನಾವು ಇನ್ನೂ ಹೋಗಿಲ್ಲ, ನೀವು ಹೇಳಿದ ಮೇಲೆ ಹೋಗಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೌದಲ್ವಾ, ಎಲ್ಲರೂ ಕೇಳಿದಾಗ ನೋಡಿದಾಗಲೇ ಅದ್ರ ಬಗ್ಗೆ ಕುತೂಹಲ ಬರೋದು. ನೆಕ್ಸ್ಟ್ ನಿಮ್ಮ ಟ್ರಿಪ್ಪನ್ನು ಎಲ್ಲಿಗೂ ಪ್ಲ್ಯಾನ್ ಮಾಡಬೇಡಿ, ಗುಜರಾತ್ಗೆ ಪ್ಲ್ಯಾನ್ ಮಾಡಿ. ಯಾಕಂದರೆ ಗುಜರಾತಲ್ಲಿ ಬರೀ ಪೋರ್ಬಂದ್ರಲ್ಲ, ತುಂಬ ಒಳ್ಳೊಳ್ಳೆ ಜಾಗಗಳಿದೆ ನೋಡೋದಕ್ಕೆ. ಹಾಗಾಗಿ ಒಂದ್ಸಲ ಗುಜರಾತ್ಗೆ ಹೋಗಿ ಬನ್ನಿ. ಹಾಗೆ ಅಲ್ಲೆಲ್ಲ ಶಾಪಿಂಗ್ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳ್ತಾರ್ರಿ, ನನಗೂ ಗೊತ್ತಿಲ್ಲ, ಹಂಗೆ ಅಂದಿದ್ದಾರೆ. ನಾನು ಒಂದ್ಸಲ ಹೋಗಬೇಕು. ಹಾಗಾದರೆ ಮುಂದಿನ ಸಂದೇಶ ಯಾರು ಕಳಿಸಿದ್ರು ಅಂದರೆ ಶಾಂತಾಚಾರ್ ಬಡಗೇರ್ ಅವರು ಹೇಳ್ತಾ ಇದ್ದಾರೆ. ವಿವಿಧ ಸ್ಥಳಗಳ ಇತಿಹಾಸ, ಸಂಸ್ಕೃತಿ ಹಾಗೂ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡುವ ಈ ಕಾರ್ಯಕ್ರಮ ನಮಗೆ ಹೊಸ ಜ್ಞಾನ ನೀಡುತ್ತೆ. ಗುಜರಾತ್ನ ಪೋರ್ಬಂದರ್ಗೆ ಭೇಟಿ ನೀಡಿದ್ದೇವೆ. ಪೋರ್ಬಂದರ್ ಒಂದು ಐತಿಹಾಸಿಕ ಕಡಲ ತೀರದ ನಗರ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮಸ್ಥಳ ಆಗಿದೆ. ಹಾಗೆ ಕೃಷ್ಣನ ಬಾಲ್ಯದ ಸ್ನೇಹಿತ ಸುಧಾಮ ಅವರ ಜನ್ಮಸ್ಥಳವೂ ಹೌದು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮದ ಮೂಲಕ ನಾವು ಭೇಟಿ ನೀಡಿದಂತಹ ಸ್ಥಳಗಳನ್ನು ಮತ್ತೊಮ್ಮೆ ನೆನಪಿಸಿಕೊಳ್ತಾ ಇದ್ದೇವೆ, ಮಾಹಿತಿಗೋಸ್ಕರ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಪೋರಬಂದರಿನ ವಿವರಣೆ ನೀವು ಕೊಟ್ಟಿದ್ದು ನೋಡಿ ನನಗೆ ಅಲ್ಲಿಗೆ ಹೋಗಿ ಬಂದಷ್ಟೇ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ ಅನಂತಮೂರ್ತಿ ಅವರು ಶೃಂಗೇರಿಯಿಂದ. ಇನ್ನೂ ಮುಗ್ದಿಲ್ಲ ರೀ, ಪೋರಬಂದರ್ ಟ್ರಿಪ್ ಇನ್ನೂ ಬಾಕಿ ಇದೆ, ಇನ್ನೂ ತುಂಬ ಜಾಗಗಳಿಗೆ ಹೋಗೋದಿದೆ. ಹೇಳ್ತೀನಿ, ನೀವು ಇಷ್ಟಕ್ಕೆ ಖುಷಿಯಾಯಿತು ಅಂತೆಲ್ಲ ನನಗೆ ಒಂಥರ ಕಾರ್ಯಕ್ರಮ ಮುಗೀತು ಅನ್ನೋ ಥರ ಮೆಸೇಜ್ನ ಕಳಿಸ್ಬೇಡಿ, ಇನ್ನೂ ತುಂಬ ಇದೆ, ಬಾಕಿ ಇದೆ ಹೇಳ್ತೀನಿ. ಆದರೆ 4:30 ಏಷ್ಯನ್ ಗೇಮ್ಸ್ ಅಪ್ಡೇಟ್ಸ್ ಇದೆ, ಅದು ಮುಗಿದಾದ ನಂತರ ಮತ್ತೆ 5 ಬಿಟ್ಟು ನಿಮ್ಮೊಂದಿಗೆ ನಾನು ಜೊತೆ ಆಗ್ತೀನಿ. ಪೋರಬಂದರಿನ ಟ್ರಿಪ್ನ ನಿಮಗೆ ಮಾಡಿಸ್ತೀನಿ. ಮತ್ತೆ ಎಲ್ಲಿ ಹೋಗೋದು ನೆಕ್ಸ್ಟು ಅಂತ ಹೇಳ್ತೀನಿ. ಸುಧಾಮನ ದೇವಸ್ಥಾನ ಇದೆಯಂತೆ, ಸುಧಾಮನ ದೇವಸ್ಥಾನನೂ ಸಹ ನೋಡ್ಬರೋಣ, ಏನೇನಿದೆ ಅಲ್ಲಿ, ಏನು ಸ್ಪೆಷಾಲಿಟಿ ಇದೆ ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಎಲ್ಲೂ ಹೋಗ್ತಾ ಕಾಯ್ತಾ ಇರಿ ಪ್ಲೀಸ್. ಸ್ಟೇ ಟ್ಯೂನ್ ಟು FM ರೈನ್ಬೋ.

ಸ್ನೇಹಿತರೆ, ತಮ್ಮೆಲ್ಲರಿಗೂ ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ಗುಜರಾತ್ನ ಪೋರಬಂದರ್ನಲ್ಲಿ ನಾವೀಗ ಇದ್ದೇವೆ. ಕೀರ್ತಿ ಮಂದಿರವನ್ನಂತೂ ನೋಡಿದ್ದಾಯ್ತು. ಮುಂದಿನ ನಮ್ಮ ಪ್ರಯಾಣ ನಡೀತಾ ಇದೆ. ಮುಂದುವರೆದು ಸುಧಾಮ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಸುಧಾಮ ಮಂದಿರ ಅಂತಂದರೆ ನಿಮಗೆ ಗೊತ್ತೇ ಇರ್ಬೋದು, ಕೃಷ್ಣನ ಪ್ರಿಯ ಸ್ನೇಹಿತ ಸುಧಾಮ. ದೇವಾಲಯಗಳನ್ನು ನಾವು ಯಾವಾಗಲೂ ದೇವರಿಗಳಿಗಾಗಿ ನಿರ್ಮಿಸಿರೋದನ್ನು ನೋಡಿರ್ತೀವಿ. ಇದು ಶ್ರೀಕೃಷ್ಣನ ಬಾಲ್ಯದ ಸ್ನೇಹಿತ ಮತ್ತು ಭಕ್ತನಿಗಾಗಿ ನಿರ್ಮಿಸಲಾದಂತಹ ಏಕೈಕ ದೇವಾಲಯ. ಸುಧಾಮನು ವಾಸಿಸುತ್ತಿದ್ದ ಜಾಗವನ್ನು ನಂತರ ಇದನ್ನು ಒಂದು ದೇವಾಲಯವಾಗಿ ನಿರ್ಮಾಣ ಮಾಡಲಾಗಿದೆಯಂತೆ. ಸುಧಾಮ ಹಾಗೂ ಅವರ ಪತ್ನಿ ಸುಶೀಲಾ ಅವರ ಮೂರ್ತಿಗಳಿರುವಂತಹ ದೇವಸ್ಥಾನ ಇಲ್ಲಿ. ಶ್ರೀಕೃಷ್ಣ ಮತ್ತು ರುಕ್ಮಿಣಿಯನ್ನು ಗರ್ಭಗುಡಿಯಲ್ಲಿ ನಾವು ನೋಡಬಹುದು.

ಸುಧಾಮ ಮಂದಿರದಲ್ಲಿ ಮತ್ತೊಂದು ರೌಂಡ್ ಹೊಡ್ಕೊಂಡು ಬರೋಣ. ಮತ್ತೇನಿದೆ ಅಂತೆಲ್ಲ ತಿಳ್ಕೊಳ್ಳೋಣ. ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಸೋಮನಾಥ ಮತ್ತು ಕಲ್ಪಶ್ರೀ ಗುರು ಸಿದ್ದಾಪುರ ಗ್ರಾಮದಿಂದ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಆತ್ಮೀಯ ನಿರೂಪಕರಿಗೆ, 10 ಪೈಸೆ ಖರ್ಚು ಕೂಡ ಇಲ್ಲದೆ ನಮ್ಮನ್ನೆಲ್ಲ ಗುಜರಾತ್ನ ಪೋರಬಂದರಿಗೆ ತಾವು ಕರೆದುಕೊಂಡು ಹೋಗಿ ಬಂದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ನೀವೆಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ನಮ್ಮ ಜೊತೆ ಬಂದಿದ್ದಕ್ಕೂ ನಾವು ಧನ್ಯವಾದಗಳನ್ನ ಹೇಳಲೇಬೇಕು. ಅದ್ರ ಕೊನೆಯಲ್ಲಿ ಹೇಳ್ತೀವಿ, ಇರಿ ಇರಿ, ಇನ್ನೂ ಸ್ವಲ್ಪ ಜಾಗಗಳು ನೋಡೋದಿದೆ. ಇನ್ನು ಜಸ್ಟ್ ಕೀರ್ತಿ ಮಂದಿರದಿಂದ ಇವಾಗ ಸುಧಾಮ ಮಂದಿರಕ್ಕೆ ಬಂದಿದ್ದೀವಪ್ಪ. ನಿಮಗೆ ಗೊತ್ತಿತ್ತಾ, ಇದು ಪ್ರಪಂಚದಲ್ಲಿರುವಂಥ ಏಕೈಕ ಸುಧಾಮ ಮಂದಿರ ಅಂತೆ. ಸುಧಾಮನಿಗೋಸ್ಕರ ಇರುವಂತಹ ಏಕೈಕ ಮಂದಿರ ಸುಧಾಮ ಹಾಗೂ ಕೃಷ್ಣನ ಕಥೆ ಅಂತೂ ನಿಮ್ಗೆ ಗೊತ್ತೇ ಇದೆ. ಸುಧಾಮನ ಗುರುಕುಲದ ಸ್ನೇಹಿತ ಕೃಷ್ಣ ಹಾಗೂ ಸುಧಾಮ ಅವರು ಗುರುಕುಲದಲ್ಲಿ ಸ್ನೇಹಿತರಾಗಿರ್ತಾರೆ. ನಂತರ ತನ್ನ ಸ್ನೇಹಿತನನ್ನು ನೋಡೋದಕ್ಕೆ ಹೋಗಬೇಕು ಅಂತ ಸುಧಾಮ ಮನಸ್ಸು ಮಾಡಿದಾಗ ತುಂಬ ಕಡು ಬಡತನದಲ್ಲಿರ್ತಾರೆ. ಅವ್ರ ಬಳಿ ಏನೂ ಇರೋದಿಲ್ಲ ಸ್ನೇಹಿತನನ್ನು ನೋಡೋದಕ್ಕೆ. ಆಗ ಅವರ ಹೆಂಡತಿ ಮನೆಯಲ್ಲಿ ಮಾಡಿದಂತಹ ಅವಲಕ್ಕಿಯನ್ನು ಕೊಡ್ತಾರೆ. ಅವಲಕ್ಕಿ ಕೃಷ್ಣನಿಗೆ ಪ್ರಿಯವಾದಂತಹ ಭೋಜನ ಅಂತ ಎಲ್ರಿಗೂ ಗೊತ್ತಿರೋಂಥದ್ದು. ಅದನ್ನು ತಗೊಂಡೋಗಿ ಕೃಷ್ಣ ಸುಧಾಮರ ಭೇಟಿಯಾಗುತ್ತೆ. ಕೃಷ್ಣ ಸಂತೃಪ್ತನಾಗ್ತಾನೆ ಅನ್ನೋ ಕತೆ ನಿಮಗಂತೂ ಗೊತ್ತೇ ಇದೆ. ಈ ಕಥೆಯನ್ನು ನೆನಪಿಸ್ತಾ ಮತ್ತೊಂದು ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ, ಮತ್ತಷ್ಟು ಮಾಹಿತಿ ಇದೆ ಪೋರ್ಬಂದರಲ್ಲಿ, ಮತ್ತಷ್ಟು ಸುತ್ತಾಡೋಣ. ಎಲ್ಲೂ ಹೋಗದೆ ಕಾಯ್ತಾ ಇರಿ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು.

ದ ಡೆವಿಲ್ ಚಿತ್ರದ ಹಾಡನ್ನ ಕೇಳಿ ಬಂದ್ರೆ ಹರ್ಷಿಕಾ ದೇವನಾಥ್ ಅವರ ಸಂಗೀತ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ ಹಾಗೂ ವಿ ಅಬ್ಬಿ ಅವರು ಧ್ವನಿಗೂಡಿಸಿದಂತಹ ಗೀತೆಗೆ ಪ್ರಮೋದ್ ಮರ್ಮಂತೆ ಅವರ ಸಾಹಿತ್ಯ ಹಾಗೂ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ. ಸ್ನೇಹಿತರೆ, ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಪೋರಬಂದರಿನಲ್ಲಿ ಸುತ್ತಾಡ್ತಾ ಇದ್ವಿ. ಪೋರಬಂದರಿನ ಕೀರ್ತಿ ಮಂದಿರ, ನಂತರ ಸುಧಾಮ ಮಂದಿರವನ್ನು ನೋಡ್ಕೊ ಬಂದಾಯಿತು. ಈಗ ಮುಂದಿನ ನಮ್ಮ ಪ್ರಯಾಣ ಸಾಗ್ತಾ ಇದೆ ಶ್ರೀಹರಿ ಮಂದಿರ ಅಥವಾ ಸಂದೀಪನಿ ವಿದ್ಯಾಪೀಠದ ಕಡೆಗೆ. ಇದು ನಗರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಬೃಹತ್ ಮತ್ತು ಭವ್ಯವಾದ ದೇವಸ್ಥಾನ ಇದು ಆಧುನಿಕ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿದೆ. ವೈದಿಕ ಶಿಕ್ಷಣ ನೀಡುವಂತಹ ಗುರುಕುಲವೂ ಸಹ ಇಲ್ಲಿದೆ. ಮುಂದಿನ ನಮ್ಮ ಪ್ರಯಾಣ ಭಾರತ ಮಂದಿರದ ಕಡೆಗೆ. ಇದು ಭಾರತ ಮಾತೆಗೆ ಸಮರ್ಪಿತವಾದಂತಹ ವಿಶಿಷ್ಟ ಮಂದಿರ. ಭಾರತೀಯ ಸಂಸ್ಕೃತಿ, ಇತಿಹಾಸ ಮತ್ತು ಪುರಾಣಗಳನ್ನು ಬಿಂಬಿಸುವಂತಹ ಸುಂದರ ಶಿಲ್ಪಕಲೆಗಳು ಮತ್ತು ಭಿತ್ತಿಚಿತ್ರಗಳನ್ನು ನಾವು ಇಲ್ಲಿ ನೋಡಬಹುದು. ಇದಲ್ಲದೆ ಪೋರಬಂದರ್ನಲ್ಲಿ ಹುಜೂರ್ ಪ್ಯಾಲೇಸ್ ಅಂತ ಇದೆ, ಹುಜೂರ್ ಅರಮನೆ ಅಂತ ಕರೀತಾರೆ. ಕರಾವಳಿಯ ತೀರದಲ್ಲೇ ನೆಲೆಗೊಂಡಿರುವಂತಹ ಈ ಭವ್ಯ ಅರಮನೆಯನ್ನು ರಾಣಾ ನಟವರ್ ಸಿಂಹಜಿ ಅವರು ಯುರೋಪಿಯನ್ ಶೈಲಿಯಲ್ಲಿ ನಿರ್ಮಿಸಿದರು. ಸದ್ಯಕ್ಕೆ ಒಳಗೆ ಹೋಗಲು ಅನುಮತಿ ಇಲ್ಲದೇ ಇರೋ ಕಾರಣ ಇದರ ವಾಸ್ತುಶಿಲ್ಪವನ್ನು ಹೊರಭಾಗದಿಂದಲೇ ಪ್ರವಾಸಿಗರು ನೋಡಬಹುದಾಗಿದೆ. ಸ್ನೇಹಿತರೆ, ಪೋರ್ಬಂದರ್ನಲ್ಲಿ ಇನ್ನೇನು ಇದೆ ಅಂತ ನೋಡೋಣ. ಹಾಗೆ ನೀವು ತೋರಿಸ್ತಾ ಇರೋಂಥ ಸ್ಥಳಗಳ ಬಗ್ಗೆ ನಾವು ನೋಡಿ ತುಂಬ ಖುಷಿ ಪಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶೆಕೆನೂ ಬಹಳ ಇದೆ, ಸಾಯಂಕಾಲದವರೆಗೆ ಪ್ರವಾಸ ಮುಗಿಸಿ ಬಂದರೆ ಚೆನ್ನಾಗಿರುತ್ತೆ ಅಂತ. ಹೌದು ಹೌದು, ನೀವಿರೋದು ಸಮುದ್ರ ತೀರದಲ್ಲಿ, ಅದಕ್ಕೆ ಶೆಕೆ ಜಾಸ್ತಿ ಇದ್ದೇ ಇರುತ್ತೆ, ಸ್ವಲ್ಪ ತಡ್ಕೋಬೇಕು. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಹರಿಕೆರೆಯಿಂದ ಪಂಡಿತ್ ಚನ್ನಪ್ಪ ಅವರು, ಸಾರವಾಡದಿಂದ. ತುಂಬ ಸಂತೋಷ ನಿಮ್ಮ ಸಂದೇಶಗಳನ್ನು ನೋಡಿದಾಗ. ಮತ್ತಷ್ಟು ಜಾಗಗಳಿದೆ, ಹೋಗಿ ಬರೋಣ. ಇನ್ನೊಂದು ಭಾಗದಲ್ಲಿ ಎಲ್ಲ ಜಾಗಗಳನ್ನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗೋಸ್ಕರ. ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ನೆನಪಿರಲಿ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ ಹಂಸಲೇಖ.

ವಿಸ್ಮಯ ಜಗತ್ತಿನಲ್ಲೂ ಸಾಕ್ತಾ ಇರೋ ನಿಮ್ಮೆಲ್ಲರಿಗೂ ಹಬ್ಬ ಹಬ್ಬ. ಯಾಕಂದ್ರೆ ಇವತ್ತು ನಾವು ಪೋರ್ಬಂದಿರ್ನ ಬೀದಿಗಳಲ್ಲಿ ಓಡಾಡ್ತಾ ಇದ್ದೀವಿ. ಈಗ ಮುಂದಿನ ನಮ್ಮ ಪ್ರಯಾಣ ಪೋರ್ಬಂದಿರ್ ಬೀಚ್ ಕಡೆಗೆ, ಚೌಪಾಟಿ ಬೀಚ್ ಕಡೆಗೆ ನಾವು ಹೋಗೋದು. ಅರಬ್ಬಿ ಸಮುದ್ರದ ತಟದಲ್ಲಿರುವಂತಹ ಈ ಸ್ವಚ್ಛ ಹಾಗೂ ಶಾಂತಿಯುತ ಬೀಚ್ ಪ್ರವಾಸಿಗರ ನೆಚ್ಚಿನ ತಾಣ ಅಂತಾನೆ ಹೇಳ್ಬೋದು. ಇಲ್ಲಿ ಸನ್ಸೆಟ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೂ ಬೀಚ್ ವಾಕ್ನ ಇಷ್ಟಪಡೋರಿಗೂ ಸಹ ಈ ಜಾಗ ತುಂಬ ಇಷ್ಟ ಆಗುವಂತಹ ಜಾಗ ಅಂತ ಹೇಳ್ಬೋದು. ಮುಂದಿನ ನಮ್ಮ ಪ್ರಯಾಣ ಪೋರ್ಬಂದರ್ನ ಪಕ್ಷಿಧಾಮದ ಕಡೆಗೆ. ನಗರದ ಹೃದಯ ಭಾಗದಲ್ಲಿರುವ ಈ ಸಣ್ಣ ಪಕ್ಷಿಧಾಮವು ನೂರಾರು ಪ್ರಭೇದಗಳ ಸ್ಥಳೀಯ ಮತ್ತು ವಲಸೆ ಹಕ್ಕಿಗಳಿಗೆ, ವಿಶೇಷವಾಗಿ ಪೆಲಿಕನ್ ಹಾಗೂ ಫ್ಲೆಮಿಂಗೋಗಳ ಆಶ್ರಯ ತಾಣವಾಗಿದೆ. ಆಯಿತು, ಈಗ ಪಕ್ಷಿಧಾಮದಲ್ಲೂ ಸುತ್ತಾಡಿದ್ದಾಯಿತು. ಮುಂದಿನ ನಮ್ಮ ಪ್ರಯಾಣ ಜಾಂಬುವಾನ್ ಗುಹೆ ಕಡೆಗೆ. ಪೋರಬಂದರಿನಿಂದ ಸುಮಾರು 15 ಕಿಲೋಮೀಟರ್ ದೂರದ ರಣವಾವ್ ಎಂಬಲ್ಲಿರುವ ಈ ಪುರಾತನ ಗುಹೆಯು ರಾಮಾಯಣ ಕಾಲದ ಜಾಂಬವಂತನಿಗೆ ಸಂಬಂಧಿಸಿದ್ದಾಗಿದೆ ಎಂಬುದು ನಂಬಿಕೆ. ಗುಹೆಯ ಒಳಗೆ ನೈಸರ್ಗಿಕವಾಗಿ ನಿರ್ಮಾಣವಾದಂತಹ ಒಂದು ಶಿವಲಿಂಗ

ಇದೆಯಂತೆ. ಜಾಂಬುವಾನ್ ಗುಹೆ, ಇದು ಜಾಂಬವಂತನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಲಾಗುತ್ತೆ. ಪೋರ್ಬಂದರಿಂದ ಸುಮಾರು 15 ಕಿಲೋಮೀಟ್ರು ಮತ್ತೆ ಟ್ರಾವೆಲ್ ಮಾಡಿ ಹೋಗಬೇಕು. ಹಾಗೆ ಪೋರ್ಬಂದರಿಗೆ ಹೋದಾಗ ಗುಜರಾತ್ ಥಾಲಿ ನಿಮಗೆ ಗೊತ್ತಿರುವಂತಹದ್ದೇ, ಗುಜರಾತ್ ಥಾಲಿ ತುಂಬ ವಿಶೇಷವಾಗಿ ಚೆನ್ನಾಗಿರುತ್ತೆ. ಗುಜರಾತಿ ಶೈಲಿಯ ಊಟ ನೀವು ಅದನ್ನು ಸವಿಬೋದು, ಹಾಗೂ ಧೋಕ್ಲಾ, ಖಾಂಡ್ವಿ ಮತ್ತು ಕರಾವಳಿ ಶೈಲಿಯ ವಿವಿಧ ಖಾದ್ಯಗಳನ್ನು ಅಲ್ಲಿ ನಾವು ಸವಿಬೋದು. ಹಾಗೆ ಗುಜರಾತ್ ಶೈಲಿಯ ಉಡುಪುಗಳನ್ನ, ಊಟವನ್ನು ಸವಿದು ಗುಜರಾತ್ನಿಂದ ಹೊರಟು ಬರುವಂಥ ಸಮಯ ಆಯಿತು. ನೀವೆಲ್ಲ ರೆಡಿ ಆದರೆ ಆಗಿದ್ದರೆ ವಾಪಸ್ ಹೋಗೋದಕ್ಕೆ ಹೇಗಿತ್ತು ಇವತ್ತು ಪೋರಬಂದರಿನ ಪ್ರಯಾಣ, ಪೋರಬಂದರಿನಲ್ಲಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ಸಂದೇಶ ಕಳಿಸಿ ತಿಳಿಸಿ. ಸಂದೇಶ ಕಳಿಸಿದ್ದಾರೆ, ಮೇಡಮ್ ನಾನು 3:30 ಕೇಳ್ತಾ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ಮಾಹಿತಿ ಚೆನ್ನಾಗಿದೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ನಾಗಪತಿ ವಿ ಹೆಗಡೆ, SN ನಗರ, ಸಾಗರದಿಂದ. ನೋಡಿ, ನಿಮ್ಮನ್ನು ಸಾಗರದಿಂದ ಪೋರ್ಬಂದರ್ ಸಾಗರದವರೆಗೂ ನಾನು ಕರ್ಕೊಂಡೋಗಿ ಬಂದೆ. ಈ ಸಾಗರ ಬೇರೆ, ಆ ಸಾಗರ ಬೇರೆ, ಆದರೂ ಕರ್ಕೊಂಡೋಗಿ ಬಂದೆ. ಸಾಗರ ತೀರದಲ್ಲಿ ಒಂದು ಪ್ರಯಾಣವನ್ನು ಮಾಡಿಬಂದ್ವಿ. ಚೆನ್ನಾಗಿತ್ತಲ್ವಾ ಪೋರಬಂದರು? ನೋಡಿ, ಪುಣ್ಯಾತ್ಮರು ಹುಟ್ಟಿದ್ರಿಂದ ಪುಣ್ಯಸ್ಥಳವಾಯಿತು, ಪುಣ್ಯಸ್ಥಳವಾಗಿದ್ದರಿಂದ ಪುಣ್ಯಾತ್ಮರು ಹುಟ್ಟಿದ್ರು ಗೊತ್ತಿಲ್ಲ, ಆದರೆ ಎರಡಕ್ಕೂ ಒಂದೇ ಅರ್ಥ, ಒಂದೇ ಸಂಬಂಧ ಅಂತ ನಾವು ಹೇಳ್ಬೋದು. ಮತ್ತೊಂದು ವಿಷಯ, ದೇಶನಾದರೂ ಸುತ್ತಿ ನೋಡಬೇಕು, ಕೋಶನಾದರೂ ಓದಿ ನೋಡಬೇಕು ಅಂತ ಇದೆ. ಅದಕ್ಕೆ ಮತ್ತೊಂದು ಎಡಿಷನ್ನು, ದೇಶನೂ ಸುತ್ತೋಕ್ಕಾಗದೆ ಕೋಶನೂ ಓದೋಕ್ಕಾಗದೆ ಇದ್ದರೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಕೇಳಿ ಪ್ರತಿ ಶುಕ್ರವಾರ 4-5 ಗಂಟೆವರೆಗೂ ಅಂತ ಹೇಳ್ತಾ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಪೋರ್ಬಂದರ್ ಬಗ್ಗೆ ಉತ್ತಮ ಮಾಹಿತಿ ಜೊತೆಗೆ ಸುಮಧುರ ಗೀತೆಗಳ ಪ್ರಸಾರ ಮಾಡ್ತಾ ಇರೋ ತಮಗೆ ಅನಂತ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ ಲಿಂಗಸೂರು ತಾಲೂಕಿನ ನವಲಿಯಿಂದ YB ಚಳ್ಳ ಮರದ ಅವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಮೇಡಮ್, ಪೋರ್ಬಂದರ್ ಕಡೆಗೆ ಹೋಗಿ ಗಾಂಧೀಜಿ ಜನ್ಮಸ್ಥಳ, ಹಾಗೆ ಕೃಷ್ಣ ಸುಧಾಮರ ಸ್ನೇಹದ ಪ್ರತೀಕವಾಗಿ ಕಟ್ಟಿರುವಂತಹ ಸುಧಾಮ ಮಂದಿರ, ಹಾಗೆ ಭಾರತೀ ಮಂದಿರ, ಹಲವಾರು ಸ್ಥಳಗಳನ್ನು ತೋರಿಸ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸಮಯ ಆಗ್ತಾ ಬಂತು, ನಮ್ಮನ್ನು ವಾಪಸ್ ಬರ್ತಾ ಇಳಿಸಿ ಬೆಂಗಳೂರಿಗೆ, ಹಸುಗಳಿಗೆ ಎಲ್ಲ ತಿಂಡಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಬಿಳೆಬಾವಿಯಿಂದ ಮಂಜುನಾಥ್ ಅವರಿಂದ. ಖಂಡಿತವಾಗ್ಲೂ ನಿಮ್ಮವರಿಗೆ ನಿಮ್ಮನ್ನು ಸೇಫ್ ಆಗಿ ತಲುಪಿಸಿದ್ದೀನಿ ಅನ್ನೋ ನಂಬಿಕೆಯಲ್ಲಿ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಸ್ನೇಹಿತರೆ, ಇಲ್ಲಿಗೆ ಕಾರ್ಯಕ್ರಮಗಳು ಮುಗಿತಾ ಇದೆ. ಬೆಳಗ್ಗೆ 11:00 to 5:00 ಪ್ರಸಾರದಲ್ಲಿ ಭಾಗಿಯಾಗಿದ್ದು ನಾನು ನಿಮ್ಮ ನೆಚ್ಚಿನ RG ಸಿಂಧು. 5 ಗಂಟೆಯಿಂದ ನಿಮ್ಮ ಜೊತೆ ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಯಾರಿರ್ಬೋದು ಅಂತ ಗೆಸ್ ಮಾಡ್ತೀರಾ ಅಥವಾ ಹೇಳ್ಬಿಡ್ಲಾ? RJ ಚೈತ್ರ ಅವರು ನಿಮ್ಮನ್ನ ಭೇಟಿ ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಸ್ಟೇಷನ್ 2 FM ರೈನ್ಬೋ ಅಂತ ಹೇಳ್ತಾ ನನಗೆ ಹೋಗೋದಕ್ಕೆ ಅನುಮತಿ ಕೊಡಿ ಅಂತ ಕೇಳ್ತಾ ನಮಸ್ಕಾರ.

ಕೊನೆಯ ಹಾಡು ಮೂಡಿ ಬರ್ತಾ ಇದೆ ಸುಫ್ರಮ್ ಸೋ ಚಿತ್ರದಿಂದ. ಪೃಥ್ವಿ ಅವರ ಸಾಹಿತ್ಯ ಹಾಗೂ ಕೆ ಸುಮೇಧ್ ಅವರ ಸಂಗೀತ ಇರುವಂತಹ ಹಾಡು, ಸಿದ್ಧಾರ್ಥ್ ಬೆಳಮಣ್ಣು ಅವರ ಧ್ವನಿಯಲ್ಲಿ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯವಾಗಿದೆ 5:03. ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ. 5 ಗಂಟೆಯ ಸಮಯ ಇನ್ನು ಮುಂದೆ ನಿಮ್ಮ ಜೊತೆ ಕಾರ್ಯಕ್ರಮಗಳಲ್ಲಿ ಜೊತೆಯಾಗೋದಕ್ಕೆ ಬಂದಿರೋದು ನಾನು ಆರ್ಜೆ ಚೈತ್ರ. ಹಾಗಾದ್ರೆ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಸೊ ಕಾರ್ಯಕ್ರಮದಲ್ಲಿ ಏನ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಗೊತ್ತಾ? ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಈ ವಾರ ತೆರೆ ಕಂಡಿರುವಂತಹ ಕನ್ನಡ ಸಿನಿಮಾಗಳ ಹಂಗಾಮದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ವಾರ ಸ್ಯಾಂಡಲ್ವುಡ್ನಲ್ಲಿ ಏನೆಲ್ಲ ಹೊಸ ಸುದ್ದಿ ಅಂತ ನೋಡೋಣ. ಹೊಸ ಸಿನಿಮಾಗಳು ಬಿಡುಗಡೆಯಾಗಿವೆ, ಹೊಸ ಕತೆಗಳು ಪ್ರೇಕ್ಷಕರ ಮುಂದೆ ಬಂದಿದೆ. ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಹೋಗೋ ಪ್ಲ್ಯಾನ್ ಏನಾದರೂ ಇದೆಯಾ? ಲಾಂಗ್ ವೀಕೆಂಡ್ ಬೇರೆ, ಇವತ್ತಿಂದ ಇವತ್ತು ನಾಳೆ ನಾಡಿದ್ದು ಎಲ್ಲ ಕೂಡ ರಜಾ. ಸೊ ಲಾಂಗ್ ವೀಕೆಂಡ್ ಪ್ಲ್ಯಾನ್ ಏನಾದರೂ ಇದೆಯಾ? ಏನೂ ಇಲ್ಲ, ಬೆಂಗಳೂರಲ್ಲೇ ಇದ್ದೀರಾ ಅಂತಂದರೆ ಈ ಸಿನಿಮಾಗಳನ್ನು ನೋಡೋ ಯೋಚನೆ ಏನಾದರೂ ನೀವು ಮಾಡಿ, ಅಥವಾ ಮೊದಲು ರಿವ್ಯೂ ನೋಡಿ ಆಮೇಲೆ ಸಿನಿಮಾ ನೋಡೋ ಪ್ಲ್ಯಾನಾ? ಈ ವಾರ ಬಿಡುಗಡೆಯಾದ ಸಿನಿಮಾಗಳಲ್ಲಿ ಯಾವ ಸಿನಿಮಾ ನಿಮ್ಮ ಗಮನ ಸೆಳೆದಿದೆ? ನಿಮ್ಮ ಆಯ್ಕೆಯ ಸಿನಿಮಾದ ಹೆಸರನ್ನು ನಮಗೆ ತಿಳಿಸಿ. ಸೊ ಹಾಗಾದರೆ ಈ ವಾರದ ವೀಕೆಂಡ್ ಪ್ಲ್ಯಾನ್ ಏನು? ಸಿನಿಮಾಗಳಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಯಾವ ಸಿನಿಮಾಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನೀವು ನಮಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ಕೇಳಿಸ್ಕೊಡಿ. ಥಿಯೇಟರ್ಗೆ ಹೋಗಿ ಸಿನಿಮಾಗಳನ್ನು ನೋಡ್ತೀರಾ, ಅಥವಾ ಓ ಟಿ ಟಿಲಿ ಯಾವುದಾದ್ರೂ ಸಿನಿಮಾಗಾಗಿ ಕಾಯ್ತಾ ಇದ್ದೀರಾ? ಈ ಒಂದು ಸಂದೇಶವನ್ನು ಕೂಡ ನೀವು ನನಗೆ ಕಳಿಸ್ಕೊಡಬಹುದು ವಾಟ್ಸ್ಆ್ಯಪ್ ಮುಖಾಂತರ. ಹಾಗಾದರೆ ತಡ ಮಾಡದೆ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಗೀತೆ ಬರ್ತಾ ಇದೆ, ಈ ನನ್ನ ಕಣ್ಣಾಣೆ ಅನ್ನುವಂತಹ ಗೀತೆ, ಅಭಿ ಸಿನಿಮಾದ ಗೀತೆ.

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಪ್ರಾರಂಭ ಮಾಡುತ್ತಿದ್ದೇವೆ. ಈಗ ಸಮಯ 5:30:15. ಆತ್ಮೀಯ ಕೇಳುಗರಿಗೆಲ್ಲ ಅರುಣ ಪ್ರಕಾಶ್ನ ನಮಸ್ಕಾರಗಳು. ಈಗ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಪ್ರಾರಂಭದಲ್ಲಿದೆ ಸಂಚಿತ್ ಹೆಗಡೆ, ಚರಣ್ ರಾಜ್ ಅವರು ಹಾಡಿರುವಂತಹ ಜೇಮ್ಸ್ ಚಿತ್ರದ ಗೀತೆ. ಚೇತನ್ ಕುಮಾರ್ ಅವರ ಸಾಹಿತ್ಯವಿದೆ, ಚರಣ್ ರಾಜ್ ಅವರ ಸಂಗೀತ.

ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರದ ಗೀತೆ ಇದೀಗ ಪ್ರಸಾರ ಆಗುತ್ತೆ. ಅನಿರುದ್ಧ್ ಶಾಸ್ತ್ರಿ ಹಾಗೂ ಸಂಗಡಿಗರು ಈ ಗೀತೆಯನ್ನು ಹಾಡಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ.

ಜೋಗಿ ಪ್ರೇಮ್ ಹಾಗೂ ಚಿಂತನ್ ವಿಕಾಸ್ ಹಾಗೂ ಗೋವಿಂದ್ ಕರ್ನೂಲ್ ಅವರು ಹಾಡಿರುವಂತಹ ಮಾಸ್ ಲೀಡರ್ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ, ವೀರ್ ಸಮರ್ಥ ಅವರ ಸಂಗೀತ.

ಸಯ್ಯಾರ ನರಸಿಂಹರೆಡ್ಡಿ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳ್ತಾ ಇದ್ರಿ. ಹರಿಚರಣ್ ಹಾಗೂ ಸಂಗಡಿಗರು ಈ ಗೀತೆಯನ್ನು ಹಾಡಿದ್ರು. ಅಜಾದ್ ವರದರಾಜ್ ಅವರ ಸಾಹಿತ್ಯವಿತ್ತು, ಅಮಿತ್ ತ್ರಿವೇದಿಯವರ ಸಂಗೀತ. ಇದುವರೆಗೆ ಗಿರ್ಮಿಟ್ ಹೊಸ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ.

0: ಆಕಾಶವಾಣಿ ಬೆಂಗಳೂರು, ಈಗ ಸಮಯ ಸರಿಯಾಗಿ 6 ಗಂಟೆ. ಈಗ ಕೆಲವು ಜಾಹೀರಾತುಗಳು.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: was held at Bapu Samadhi at Rajghat in the national capital. President Draupadi Murmu attended the Sarvdharm Prarthana this morning and paid floral tributes to the father of the nation. Vice President C.P. Radhakrishnan, Prime Minister Narendra Modi, Lok Sabha Speaker Om Birla, Union Housing and Urban Affairs Minister Manohar Lal and Delhi Chief Minister Rekha Gupta also paid tributes to Mahatma Gandhi at Rajghat. Vice President C.P. Radhakrishnan and Prime Minister Narendra Modi paid tributes to Mahatma Gandhi at Gandhi Smriti in New Delhi this evening. Several other dignitaries also paid tributes to Bapu. Eminent singers as well as school students sung devotional songs during the program. United Nations has welcomed India's approval of the 1.86 lakh crore rupees Green Energy Corridor Phase 3, describing the grid strengthening and battery storage scheme as a major step that will deliver big dividends for the country's people and economy. In a statement to a news agency, UN Climate Change Executive Secretary Simon Steele said the initiative would help India harness its growing renewable energy capacity, meet rising electricity needs, and further strengthen its position as a global leader. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು. ಈಗ ಜಾಹೀರಾತು, ನಂತರ ಕಾರ್ಯಕ್ರಮಗಳ ವಿವರಣೆ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1 ರಿಂದ 3 ರವರೆಗೆ ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:15 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ, 6:30 ಅವಲೋಕನ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಟೊಮೆಟೊ ಬೆಳೆಯ ಸಮಗ್ರ ಬೇಸಾಯ ಕುರಿತು ಡಾ ಅನಿಲ್ ಕುಮಾರ್ ಎನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಎ ಶಿವಶಂಕರ ಶಾಸ್ತ್ರಿ ಮತ್ತು ಸಂಘಟಕರಿಂದ ಭಜನೆ ಪದ ಕೇಳುವರಿ. 7:45 ಸಿರಿಗಂಧ, 9:15 ಗಣೇಶ್ ದೇಸಾಯಿ ಅವರು ಹಾಡಿರುವಂತಹ ಭಾವಗೀತೆಗಳು, 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ, 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು, ನಂತರ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇನ್ನು ನಾಳೆಯ ಕಾರ್ಯಕ್ರಮಗಳಲ್ಲಿ ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ರಾಧಾ ಪ್ರಕಾಶ್ ಅವರಿಂದ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಎಂವಿ ಅನಂತಕುಮಾರ್ ಅವರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆ, 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಪೈಲ್ಸ್ಗೆ ಆಯುರ್ವೇದ ಪರಿಹಾರ, ಭಾಗವಹಿಸುತ್ತಾರೆ ಡಾ ಮಂಜುನಾಥ್ ಭಟ್ ಶಲ್ಯ ತಂತ್ರ ವಿಭಾಗ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:50 ಕಗ್ಗದ ಸಿರಿ, 9:05 ಗೀತ ಪಲ್ಲವ. ನಾಳೆ ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 10:05 ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಮಹತ್ವ ಕುರಿತು ಅರಣ್ಯ ಇಲಾಖೆಯ ಸಕಲೇಶ್ಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಂಕೆ ಮಧುಸೂದನ್ ಅವರೊಂದಿಗೆ ಸಂದರ್ಶನ ಕೇಳುವರಿ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 10:30 ಸುನೀರಪ್ಪಲ್, 11:00 ಸವಿ ನೆನಪು, 11:30 ಸ್ಟಂಪ್ ದೆಹಲಿ ಕೇಂದ್ರದಿಂದ. ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಸ್ಫೂರ್ತಿ ಮಹಿಳಾ ತಂಡದ ಸದಸ್ಯರಿಂದ ದೇಶಭಕ್ತಿ ಗೀತೆಗಳು. ಕಾರವಾರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಯಲ್ಲಿ ಪೈಲ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಶಸ್ತ್ರಚಿಕಿತ್ಸಕರಾದ ಡಾ ಕುಲದೀಪ್ ಎನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತ ಎಫ್ ತಳವಾರ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ. ಬೀದಿ ಬದಿ ವ್ಯಾಪಾರಿಗಳ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿಗಳ ಎಫ್ಪಿಒಗಳ ರಚನೆ ಕುರಿತು ತಿಳಿಸಿಕೊಡುತ್ತಾರೆ ದೊಡ್ಡನಗುಂಡಿ ರಾಜಣ್ಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:30 ಘೋಷಣಾ ಅಭಿಯಾನ ಕುರಿತು ವಿಶೇಷ ಸಂವಾದ. ಡಾ ಕೆ ಗೀತಾ, ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಆಹಾರ ಮತ್ತು ಪೋಷಣೆ ವಿಭಾಗ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇವರೊಂದಿಗೆ ಸಂದರ್ಶನ. ಡಾ ಪಿ ನಾರಾಯಣಸ್ವಾಮಿ ಇವರು ಸಂದರ್ಶಿಸುತ್ತಾರೆ. ನಿವೃತ್ತ ಪ್ರಧಾನಮಂತ್ರಿ ವಿಜ್ಞಾನಿ ಹಾಗೂ ಕೃಷಿ ವಿಸ್ತರಣಾ ತಜ್ಞರು ಐಐಎಚ್ಆರ್ ಬೆಂಗಳೂರು. ಈ ಕಾರ್ಯಕ್ರಮ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ. 2:40 ಹಕ್ಕಿಯ ಬಳಗ. ನಿನ್ನ ಕನಸಿನ ಗ್ರಾಮ ಕರ್ನಾಟಕ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 3 ಗಂಟೆಗೆ ಗುಲ್ಮೋಹರ್, 5:30ಕ್ಕೆ ಗಿರ್ಮಿಟ್, 6:15ಕ್ಕೆ ಕನ್ನಡ ರತ್ನ ಭಂಡಾರದ ಮರುಪ್ರಸಾರ, 6:30ಕ್ಕೆ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ, 6:51ಕ್ಕೆ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಉತ್ಪಾದಕರ ಸಂಸ್ಥೆಗಳು ಮತ್ತು ಅವುಗಳ ನೋಂದಣಿ ಕುರಿತು ರಾಜ್ಯ ಸರ್ಕಾರದ ಜಲಾನಯನ ಇಲಾಖೆಯ ಉಪ ಕೃಷಿ ನಿರ್ದೇಶಕಿ ಗಾಯತ್ರಿ ಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. 7:20ಕ್ಕೆ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನಮ ಮತ್ತು ಸಂಘಟಕದಿಂದ ಸೋಬಾನೆ ಪದ. ರಾತ್ರಿ 7:45ಕ್ಕೆ ಸಮಾಜರ ದರ್ಶನ, 8:00ಗೆ ಸಿರಿಗಂಧ, 9:15ಕ್ಕೆ ರೂಪಾರಾವ್ ಹಾಗೂ ದೀಪಾರಾವ್ ಅವರು ಹಾಡಿರುವ ಭಾವಗೀತೆಗಳು, 9:30ಕ್ಕೆ ಯುವವಾಣಿ, 10:00ಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮ, ರಶೀದ್ ಖಾನ್ ಅವರಿಂದ ವಯಲಿನ್ ವಾದನ ಪ್ರಸಾರವಾಗುವುದು. ಈ ಕಾರ್ಯಕ್ರಮ ದೆಹಲಿ ಕೇಂದ್ರದ ಪ್ರಸಾರದಲ್ಲಿ. ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.
3: ಆಕಾಶವಾಣಿ
4: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
5: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಸಂತೋಷ್ ಕುಮಾರ್ ಗುಲ್ವಾಡಿ ಕನ್ನಡ ಪತ್ರಿಕೋದ್ಯಮದಲ್ಲಿ ದೊಡ್ಡ ಹೆಸರು. ಸಂಗೀತ ಸಾಹಿತ್ಯ ಸಂಸ್ಕೃತ ಅರಿತ ಕುಟುಂಬದಿಂದ ಬಂದವರು, ಉಡುಪಿಯವರು. ಬರಹ ಅಷ್ಟೇ ಅಲ್ಲದೆ ವ್ಯಂಗ್ಯಚಿತ್ರ ರಚನೆ ಸಹ ಮಾಡಿದರು. ಕನ್ನಡ ಸಾಹಿತ್ಯಕೂಟ, ಮನುಕುಲ ಪ್ರಕಾಶನ ಸಂಸ್ಥೆ, ಸಣ್ಣ ಪತ್ರಿಕೆಗಳು, ದೊಡ್ಡ ಪತ್ರಿಕೆಗಳು, ಹೀಗೆ ಬಹಳಷ್ಟು ಕಡೆ ಅವರು ಕೆಲಸ ಮಾಡಿದರು. ತರಂಗ ಪತ್ರಿಕೆಯನ್ನು ಕಟ್ಟಿ ರೂಪಿಸಿ ಬೆಳೆಸಿದರು. ಅಚ್ಚುಕಟ್ಟುತನ, ಶಿಸ್ತು ಅವರ ವ್ಯಕ್ತಿತ್ವ. ಸಂಗೀತ ಸಾಹಿತ್ಯ ಚಿತ್ರಕಲೆ ಅಧ್ಯಯನ ತಿರುಗಾಟ ಎಲ್ಲದರಲ್ಲೂ ಆಸಕ್ತಿ. ಪತ್ರಕರ್ತರಾಗಿ ಮಹಾತ್ಮ ಗಾಂಧೀಜಿಯವರು ಏನೆಲ್ಲ ಮಾಡಿದರು ಅನ್ನೋದನ್ನ ಹೇಳಿದ್ದಾರೆ. ಸಂತೋಷ್ ಕುಮಾರ್ ಗುಲ್ವಾಡಿಯವರು ಹುಟ್ಟಿದ್ದು ಕೂಡ 2 ಅಕ್ಟೋಬರ್. ಈಗ ಕೇಳೋಣ ರತ್ನ ಭಂಡಾರದ ಧ್ವನಿ, ಸಂತೋಷ್ ಕುಮಾರ್ ಗುಲ್ವಾಡಿ ಅವರದು.
6: ರಾಷ್ಟ್ರಪಿತ ಮಹಾತ್ಮ ಮೋಹನ್ ದಾಸ್ ಕರಮಚಂದ್ ಗಾಂಧೀಜಿ ಅವರನ್ನು ಯುಗಪ್ರವರ್ತಕ, ಮುತ್ಸದ್ದಿ, ಸಂತ, ಫಕೀರ, ವಕೀಲ, ಜಿಪುಣ, ಶಕಪುರುಷ, ತತ್ವಜ್ಞಾನಿ, ದಾರ್ಶನಿಕ, ವಿಕ್ಷಿಪ್ತ ವ್ಯಕ್ತಿ ಎಂದೇ ಮೊದಲಾಗಿ ಹಲವು ವಿಧಗಳಲ್ಲಿ ಜಗತ್ತಿನಲ್ಲಿ ಅನೇಕರು ಬಣ್ಣಿಸಿದ್ದಾರೆ, ಗುರುತಿಸಿ ಗೌರವಿಸಿದ್ದಾರೆ, ಟೀಕಿಸಿದ್ದಾರೆ. ಅವರ ಮೌಲ್ಯಗಳನ್ನು ಜಗತ್ತೇ ಮೆಚ್ಚಿಕೊಂಡಿದೆ. ಸತ್ಯ, ಅಹಿಂಸೆ, ತ್ಯಾಗಗಳ ಆಯುಧಗಳಿಂದ ಎಂದೂ ಮುಳುಗದ ಸೂರ್ಯನ ಬ್ರಿಟಿಷ್ ಸಾಮ್ರಾಜ್ಯವನ್ನು ಯುದ್ಧರಹಿತ ತಂತ್ರದಿಂದ ಅವರು ಗೆದ್ದರು. ಹೋರಾಟದಲ್ಲಿ ಪತ್ರಿಕೆಗಳನ್ನು ನಡೆಸಿದರು, ಪೂರಕ ಅಸ್ತ್ರಗಳನ್ನಾಗಿ ಬಳಸಿದರು. ಗಾಂಧೀಜಿಯವರು 79 ವರ್ಷಗಳ ತನ್ನ ಆಯುಷ್ಯದಲ್ಲಿ 53 ವರ್ಷ ಕಾಲ 8 ಪತ್ರಿಕೆಗಳನ್ನು 10 ಭಾಷೆಗಳಲ್ಲಿ ನಡೆಸಿದರು. ಸ್ವತಃ ಗುಜರಾತಿ, ಹಿಂದೂಸ್ತಾನಿ ಮತ್ತು ಇಂಗ್ಲೀಷುಗಳಲ್ಲಿ ಸವ್ಯಸಾಚಿಯಾಗಿ, ಅಂದರೆ ಎರಡೂ ಕೈಗಳಿಂದ ಅವರು ಬರೆದರು. ಗಾಂಧೀಜಿಯವರ ಒಟ್ಟು ಬರವಣಿಗೆ ಸುಮಾರು 45,000 ಮುದ್ರಿತ ಪುಟಗಳು. ಇಂಡಿಯನ್ ಒಪಿನಿಯನ್, ದಕ್ಷಿಣ ಆಫ್ರಿಕಾದಲ್ಲಿ ಅವರು ತನ್ನ ಮೊದಲನೇ ಹೋರಾಟ ಮಾಡಿದಾಗ ಆರಂಭಿಸಿದ ಇಂಗ್ಲಿಷ್ ಪತ್ರಿಕೆ, ಯಂಗ್ ಇಂಡಿಯಾ ಇಂಗ್ಲಿಷ್ ಪತ್ರಿಕೆ, ನವಜೀವನ ಗುಜರಾತಿ. ತನ್ನ ರಾಜಕೀಯ ಕಾರ್ಯಾಚರಣೆ, ವಿಚಾರ ವಿನಿಮಯ, ಸಾರ್ವಜನಿಕ ಭಾಷಣಗಳ ನಡುವೆಯೂ ಒಂದೇ ಒಂದು ನಿಮಿಷ ವ್ಯರ್ಥ ಮಾಡದೆ ಬರೆದೇ ಬರೆದರು. ಚಲಿಸುವ ರೈಲು ಹಡಗುಗಳಲ್ಲೂ ಬರೆದರು. ಜೈಲುಗಳಲ್ಲಿ ಸುಮಾರು 7 ವರ್ಷ, ಅಂದರೆ ಕರಾರುವಾಕ್ಕಾಗಿ 2338 ದಿನ ಇದ್ದಾಗಲೂ ಅವರು ಬರೆದರು. ಮಹಾತ್ಮ ಗಾಂಧೀಜಿಯವರ ಜಗತ್ಪ್ರಸಿದ್ಧ ಆತ್ಮಚರಿತ್ರೆ ದಿ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್, ಇದು ಕೂಡ ಪ್ರಕಟವಾದುದು ಯಂಗ್ ಇಂಡಿಯಾದಲ್ಲಿ. ಭಾರತದಲ್ಲಿ ಬ್ರಿಟಿಷರ ಇಂಗ್ಲಿಷ್ ಮರ್ಜಿ ಹಾಗೂ ದೇಶಾಂತರದ ಮತಾಂತರ ಮಾಡಿಕೊಂಡ ಅಭಿಮಾನ ಶೂನ್ಯ ಭಾರತೀಯರ ಇಂಗ್ಲಿಷ್ ಮೋಹದ ವಿರುದ್ಧ, ಬ್ರಿಟಿಷ್ ಸಾರ್ವಭೌಮತೆಯ ದರ್ಪದ ವಿರುದ್ಧ ಭಾಷಾ ಪತ್ರಿಕೆಗಳನ್ನು ತನ್ನ ಸ್ವದೇಶಿ ತತ್ವಗಳಿಗೆ ಸರಿಹೊಂದಿಸಿ ಮುಖ್ಯ ರಾಷ್ಟ್ರವಾಹಿನಿಯಲ್ಲಿ ಗಟ್ಟಿಯಾಗಿ ತಂದು ನಿಲ್ಲಿಸಿದವರೇ ಗಾಂಧೀಜಿಯವರು. ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಅವರ ಪತ್ರಿಕಾ ಕ್ಷೇತ್ರದ ಮುಖ್ಯ ಗುರಿಗಳು. ಪ್ರಚಾರಕ್ಕಾಗಿ ಜಾಹೀರಾತು ಪ್ರಕಟಿಸಿ ಧನ ಸಂಪಾದಿಸಲು ಪತ್ರಿಕೆಗಳನ್ನು, ತನ್ನ ಬರವಣಿಗೆಯನ್ನು ಎಂದೂ ಅವರು ಉಪಯೋಗಿಸಲಿಲ್ಲ. ಅತ್ಯಂತ ಎಚ್ಚರಿಕೆಯಿಂದ ಗೌರವಯುತವಾದ ನಾಗರಿಕ ಭಾಷೆಯನ್ನೇ ಬಳಸಿದರು ಎಂಬುದು ಬಹಳ ಮುಖ್ಯವಾದುದು. ಓದುಗರ ಅಭಿರುಚಿಯನ್ನು ಕೆಡಿಸಲಿಲ್ಲ. ದೇಶಪ್ರೇಮ, ದೇಶಭಕ್ತಗಳನ್ನು ಬೆಳೆಸಿದರು. ಜನರು ಒಂದಾಗುವಂತೆ ಪ್ರೇರಣೆ ಕೊಟ್ಟರು. ಗಾಂಧೀಜಿ ಒಬ್ಬ ವಿಶಿಷ್ಟ ವ್ಯಕ್ತಿ. ಅವರು ಕೆಲವು ಮೌಲ್ಯಗಳನ್ನು ಅತ್ಯಂತ ಜತನದಿಂದ ಕಾಪಾಡಿಕೊಂಡು ಬಂದರು. ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಎಲ್ಲೆಲ್ಲೂ ಈ ಮೌಲ್ಯಗಳಿಂದ ಅವರು ರಾಜಿ ಮಾಡಿಕೊಳ್ಳಲಿಲ್ಲ. ಅವರು ಸನಾತನ ಧರ್ಮದ ಬೇರುಗಳನ್ನೇ ತಡಕಾಡಿದರು. ಜೊತೆಯಲ್ಲಿ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಬೆಳೆದ ಅನಿಷ್ಟಗಳನ್ನು, ಕೆಡುಕುಗಳನ್ನು ಖಂಡಿಸಿದರು, ರಿಪೇರಿ ಮಾಡಲು ಪ್ರಯತ್ನಿಸಿದರು. ರಾಜಾರಾಮ್ ಮೋಹನ್ ರಾಯ್ ಅವರಿಂದ ಆರಂಭಗೊಂಡ ಭಾರತೀಯ ಪತ್ರಿಕೋದ್ಯಮ ಪರಂಪರೆಯನ್ನು ಗಾಂಧೀಜಿ ಬಹು ಎತ್ತರಕ್ಕೆ ಮುಟ್ಟಿಸಿದರು. ನೂರಾರು ಮಂದಿಗೆ ಆದರ್ಶಪ್ರಾಯರಾದರು.
5: ರತ್ನಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ಪತ್ರಕರ್ತ ಸಂತೋಷ್ ಕುಮಾರ್ ಗುಲ್ವಾಡಿ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: स्वागतं कृतम्। विद्युज्जाल सुदृढीकरणं ऊर्जा संचयन योजना च देशस्य अर्थव्यवस्थायै महत्वपूर्णं लाभं प्रदास्यतः। संयुक्तराष्ट्रसंघस्य जलवायु परिवर्तन विषय कार्यकारी सचिवः साइमन स्टील इत्यसौ अवदत् यत् एषः उपक्रमः भारतं वर्धमानस्य नवीकरणीयोर्जसा सामर्थ्यस्य उपयोगे वर्धमानं विद्युत् आवश्यकतानां पूर्तौ च सौरोर्जसा क्षेत्रे वैश्विक नेतृत्वस्य स्थितेः अधिकं सुदृढीकरणे साहाय्यं करिष्यति। ऋतुविभागेन अद्य अरुणाचल प्रदेशे प्रचण्डवृष्टेः पूर्वानुमानं कृतम्। उक्तं यत् आगामिषु चतुर्विंशति होरासु पंजाब हरियाणा राजस्थान उत्तरप्रदेश राज्यानां केषुचित् भागेषु गुजरातस्य मध्यप्रदेशस्य च अधिकांश भागेषु दक्षिणपश्चिम प्राविड् निवृत्त्यर्थं स्थितेः अनुकूला अस्ति। एशियन गेम्स इति क्रीडा महाकुम्भे अद्य भारतीय मुष्टामुष्टि क्रीडकैः मल्लस्पर्धिभिः धनुर्धरैः च षट् स्वर्णपदकानि विजितानि। षोडश स्वर्णपदकानि समेत्य षट्सप्ततिः पदकैः भारतं पञ्चतालिकायां पदकतालिकायां पञ्चमे स्थाने विद्यते। इति वार्ताः।
1: आकाशवाणी अवलोकन। आकाशवाणी अवलोकन ವಿಷಯ ತಂತ್ರಜ್ಞಾನದ ಮೂಲಕ ನಗರ ನೈರ್ಮಲ್ಯದ ಹೊಸ ಪರ್ವ, ಸ್ವಚ್ಛ ಭಾರತ ಪರಿಕಲ್ಪನೆಯ ಆಧುನಿಕ ರೂಪ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. 2014 ಅಕ್ಟೋಬರ್ 2ರಂದು ಪ್ರಾರಂಭವಾದ ಸ್ವಚ್ಛ ಭಾರತ ಮಿಷನ್ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವ ಸರಳ ಉದ್ದೇಶದೊಂದಿಗೆ ಅನುಷ್ಠಾನಗೊಂಡಿತು. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಬಿಸಾಡುವುದನ್ನು ತಡೆಯುವುದು ಮತ್ತು ನೈರ್ಮಲ್ಯವನ್ನು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯನ್ನಾಗಿ ಮಾಡುವುದು ಇದರ ಪ್ರಮುಖ ಗುರಿಯಾಗಿತ್ತು. ಕಸಬರಗಿ, ಕಸದ ತೊಟ್ಟಿಗಳು ಹಾಗೂ ಸಾರ್ವಜನಿಕರ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ಆರಂಭವಾದ ಈ ಅಭಿಯಾನ ಇಂದು ದೇಶವ್ಯಾಪಿ ಸಾರ್ವಜನಿಕ ಚಳವಳಿಯಾಗಿ ಮಾರ್ಪಟ್ಟಿದೆ. ಪ್ರಸ್ತುತ ಈ ಜನಪ್ರಿಯ ಆಂದೋಲನ ಹೊಸ ತಂತ್ರಜ್ಞಾನವನ್ನು ತನ್ನದಾಗಿಸಿಕೊಂಡಿದೆ. ನಗರ ನೈರ್ಮಲ್ಯ ವ್ಯವಸ್ಥೆಯು ಇಂದು ಡಿಜಿಟಲೀಕರಣ, ಸಂವೇದಕ ಆಧಾರಿತ ತಂತ್ರಜ್ಞಾನ ಮತ್ತು ವಿದ್ಯುತ್ ಚಾಲಿತ ವ್ಯವಸ್ಥೆಯಾಗಿ ರೂಪಾಂತರಗೊಳ್ಳುತ್ತಿದೆ. ಡಿಜಿಟಲ್ ಪೋರ್ಟಲ್ಗಳು ಸೇವೆಗಳನ್ನು ಸುಲಭವಾಗಿ ಮೇಲ್ವಿಚಾರಣೆ ಮಾಡಲು ನೆರವಾಗುತ್ತಿದ್ದರೆ, ಕೃತಕ ಬುದ್ದಿಮತ್ತೆ ಆಧಾರಿತ ರೋಬೋಟ್ಗಳು ಕಾರ್ಮಿಕರಿಗೆ ಅಪಾಯಕಾರಿಯಾದ ಸ್ಥಳಗಳಲ್ಲಿ ಕೆಲಸ ನಿರ್ವಹಿಸುತ್ತಿವೆ. ತ್ಯಾಜ್ಯ ಸಂಗ್ರಹಣೆಯಲ್ಲಿ ವಿದ್ಯುತ್ ಚಾಲಿತ ವಾಹನಗಳು ಶುದ್ದ ಸಾರಿಗೆಗೆ ಹಾದಿ ಮಾಡಿಕೊಡುತ್ತಿವೆ. ಕಸಬರಗಿಯಿಂದ ರೋಬೋಟ್ಗಳವರೆಗಿನ ಈ ಪಯಣವು ಸ್ವಚ್ಛತೆಗೆ ಹೊಸ ಸ್ಪರ್ಶ ನೀಡಿದೆ. ಛತ್ತೀಸ್ಗಢದ ರಾಯ್ಪುರ ನಗರದಲ್ಲಿ ಡಿಜಿಟಲ್ ತಂತ್ರಜ್ಞಾನದ ಬಳಕೆಯು ಸಾರ್ವಜನಿಕ ಸೇವೆಗಳನ್ನು ಪಡೆಯುವ ವಿಧಾನವನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ. ಹಿಂದೆ ರಾಯ್ಪುರದ ನಿವಾಸಿಗಳು ಸೆಪ್ಟಿಕ್ ಟ್ಯಾಂಕ್ ಶುಚಿಗೊಳಿಸುವ ಸೇವೆ ಪಡೆಯಲು ನಗರಸಭೆ ಕಚೇರಿಗೆ ತೆರಳಿ ಸರದಿಯಲ್ಲಿ ನಿಲ್ಲಬೇಕಾಗಿತ್ತು. ಆದರೆ ಈಗ ಜಾರಿಗೆ ತರಲಾದ ಹೊಸ ಡಿಜಿಟಲ್ ವ್ಯವಸ್ಥೆಯು ನಿವಾಸಿಗಳಿಗೆ ಆನ್ಲೈನ್ ಮೂಲಕವೇ ಸೇವೆಗೆ ಕೋರಿಕೆ ಸಲ್ಲಿಸಲು ಅವಕಾಶ ನೀಡಿದೆ. ನಾಗರಿಕರು ತಮ್ಮ ಮೊಬೈಲ್ ಸಂಖ್ಯೆ ಅಥವಾ ಆಸ್ತಿ ಗುರುತಿನ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಸುಲಭವಾಗಿ ಸೇವೆ ಕಾಯ್ದಿರಿಸಬಹುದು. ಸೇವಾ ವಿನಂತಿ ಸಲ್ಲಿಸಿದ ನಂತರ ವಾಹನದ ಚಲನವಲನವನ್ನು ರಿಯಲ್ ಟೈಮ್ ಅಂದರೆ ನೈಜ ಸಮಯದಲ್ಲಿ ಟ್ರ್ಯಾಕ್ ಮಾಡಬಹುದು. ಕೆಲಸ ಪೂರ್ಣಗೊಂಡ ನಂತರ ಚಾಲಕರು ಛಾಯಾಚಿತ್ರಗಳನ್ನು ಅಪ್ಲೋಡ್ ಮಾಡುವುದರಿಂದ ಸೇವಾ ಸತ್ಯಾಸತ್ಯತೆಯನ್ನು ಡಿಜಿಟಲ್ ಆಗಿ ಪರಿಶೀಲಿಸಲಾಗುತ್ತದೆ. ಈ ವ್ಯವಸ್ಥೆಯು ಒಳಚರಂಡಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಕಾರ್ಮಿಕರ ಸುರಕ್ಷತೆಯನ್ನು ಹೆಚ್ಚಿಸಿದ್ದು ಯಾಂತ್ರೀಕೃತ ಸ್ವಚ್ಛತೆಗೆ ಹೆಚ್ಚಿನ ಉತ್ತೇಜನ ನೀಡಿದೆ. ಕೇರಳದ ತಿರುವನಂತಪುರದ ಅಮಯಿಳಂಚಾನ್ ಕಾಲುವೆಯು ತಂಪಾನೂರು ರೈಲ್ವೆ ಆವರಣದ ಅಡಿಯಲ್ಲಿ ಸಾಗುತ್ತದೆ. ಈ ಮುಚ್ಚಿದ ಕಾಲುವೆ ಪ್ರದೇಶದಲ್ಲಿ ಸ್ವಚ್ಛತೆ ಮಾಡುವುದು ಅತ್ಯಂತ ಕಠಿಣ ಮತ್ತು ಅಪಾಯಕಾರಿ ಸವಾಲಾಗಿತ್ತು. ಈ ಸಮಸ್ಯೆಗೆ ಪರಿಹಾರವಾಗಿ ತಿರುವನಂತಪುರಂ ನಗರಸಭೆಯು ಜಿ ಸ್ಪೈಡರ್ ಎಂಬ ಕೃತಕ ಬುದ್ದಿಮತ್ತೆ ಆಧಾರಿತ ರೋಬೋಟ್ ಅನ್ನು ನಿಯೋಜಿಸಿದೆ. ಈ ರೋಬೋಟ್ ಯಂತ್ರ ದೃಷ್ಟಿ ಮತ್ತು ಸಂವೇದಕ ಸಾಮರ್ಥ್ಯವನ್ನು ಬಳಸಿಕೊಂಡು ಚರಂಡಿಯಲ್ಲಿರುವ ತ್ಯಾಜ್ಯವನ್ನು ಗುರುತಿಸಿ ಸ್ವಚ್ಛಗೊಳಿಸುತ್ತದೆ. ಇದರ ಜೈವಿಕ ಮಾದರಿಯ ಪಂಜದಂತಹ ರಚನೆಯು ವಿವಿಧ ರೀತಿಯ ತ್ಯಾಜ್ಯವನ್ನು ಸುಲಭವಾಗಿ ತೆಗೆದು ನೇರವಾಗಿ ಸಂಗ್ರಹಣಾ ವಾಹನಗಳಿಗೆ ಹಾಕುತ್ತದೆ. ನಂಜು ಅನಿಲಗಳು ಮತ್ತು ಕಲುಷಿತ ನೀರಿಗೆ ಕಾರ್ಮಿಕರು ನೇರವಾಗಿ ಒಡ್ಡಿಕೊಳ್ಳುವುದನ್ನು ತಪ್ಪಿಸುವ ಮೂಲಕ ಇದು ಪೌರ ಕಾರ್ಮಿಕರ ಸುರಕ್ಷತೆಯನ್ನು ಖಚಿತಪಡಿಸುತ್ತದೆ. ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಪ್ರಕ್ರಿಯೆಯಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ಬಳಕೆ ಹೆಚ್ಚಾಗುತ್ತಿರುವುದು ನಗರೀಕರಣದ ನೈರ್ಮಲ್ಯದಲ್ಲಿ ಮತ್ತೊಂದು ಪ್ರಮುಖ ಮೈಲಿಗಲ್ಲಾಗಿದೆ. ಆಂಧ್ರಪ್ರದೇಶದ ಗುಂಟೂರು ನಗರದಲ್ಲಿ ಮನೆ ಮನೆಯಿಂದ ತ್ಯಾಜ್ಯ ಸಂಗ್ರಹಿಸಲು 200 ಹೆಚ್ಚು ವಿದ್ಯುತ್ ಆಟೋಗಳನ್ನು ನಿಯೋಜಿಸಲಾಗಿದೆ. ಇವುಗಳಲ್ಲಿ ಜಿಪಿಎಸ್ ಟ್ರ್ಯಾಕಿಂಗ್ ವ್ಯವಸ್ಥೆ ಇದ್ದು ನೈಜ ಮಾಹಿತಿಯನ್ನು ಒದಗಿಸುತ್ತವೆ. ಈ ಉಪಕ್ರಮದಿಂದಾಗಿ ವರ್ಷಕ್ಕೆ 71,000 ಲೀಟರ್ಗಿಂತಲೂ

0: ಹೆಚ್ಚು ಡೀಸೆಲ್ ಉಳಿತಾಯವಾಗುತ್ತಿದ್ದು ಹಸಿರುಮನೆ ಅನಿಲ ಹೊರಸೂಸುವಿಕೆಯಲ್ಲಿ ಗಮನಾರ್ಹ ಕಡಿತವಾಗಿದೆ. ಅದೇ ರೀತಿ ತಮಿಳುನಾಡಿನ ಚೆನ್ನೈ ನಗರದಲ್ಲಿ ಬೃಹತ್ ಚೆನ್ನೈ ಕಾರ್ಪೊರೇಷನ್ 5,478 ಬ್ಯಾಟರಿ ಚಾಲಿತ ಇ ರಿಕ್ಷಾಗಳನ್ನು ತ್ಯಾಜ್ಯ ಸಂಗ್ರಹಣೆಗೆ ಬಳಸುತ್ತಿದೆ. ಈ ವಾಹನಗಳು ಪ್ರತಿದಿನ ಕಾರ್ಬನ್ ಹೊರಸೂಸುವಿಕೆಯನ್ನು ಗಣನೀಯವಾಗಿ ತಗ್ಗಿಸುತ್ತಿದ್ದು ಹಸಿರು, ಒಣ ಮತ್ತು ಅಪಾಯಕಾರಿ ತ್ಯಾಜ್ಯಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಲು ಪ್ರತ್ಯೇಕ ತೊಟ್ಟಿಗಳನ್ನು ಹೊಂದಿವೆ. ಈ ಯೋಜನೆಯು ಸಾವಿರಾರು ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿದೆ. ಮಧ್ಯಪ್ರದೇಶದ ಇಂದೋರ್ ನಗರವು ತ್ಯಾಜ್ಯ ಸಂಗ್ರಹಣೆಯನ್ನು ಮರುಬಳಕೆ ಮಾಡಬಹುದಾದ ಇಂಧನ ಮೂಲಗಳೊಂದಿಗೆ ಸಂಯೋಜಿಸುವ ಮೂಲಕ ಪರಿಸರ ಸ್ನೇಹಿ ನೈರ್ಮಲ್ಯಕ್ಕೆ ಹೊಸ ಮಾದರಿಯಾಗಿದೆ. ಇಂದೋರ್ ನಗರದ ಪ್ರಮುಖ ಪ್ರದೇಶಗಳಲ್ಲಿ ಮನೆ ಮನೆಯಿಂದ ಕಸ ಸಂಗ್ರಹಿಸಲು 100 ವಿದ್ಯುತ್ ವಾಹನಗಳನ್ನು ನಿಯೋಜಿಸಲಾಗಿದೆ. ತಂತ್ರಜ್ಞಾನದ ಈ ಹೊಸ ಅಲೆಯು ನಗರ ನೈರ್ಮಲ್ಯ ಕ್ಷೇತ್ರಕ್ಕೆ ಜಾಣ್ಮೆ, ಸುಧಾರಿತ ಸುರಕ್ಷತೆ ಮತ್ತು ತ್ವರಿತ ಸ್ಪಂದನ ಶಕ್ತಿಯನ್ನು ನೀಡಿದೆ. ಡಿಜಿಟಲ್ ಪೋರ್ಟಲ್ಗಳು, ಕೃತಕ ಬುದ್ದಿಮತ್ತೆ ಚಾಲಿತ ರೋಬೋಟ್ಗಳು ಮತ್ತು ವಿದ್ಯುತ್ ಚಾಲಿತ ತ್ಯಾಜ್ಯ ಸಂಗ್ರಹಣಾ ವಾಹನಗಳು ಸ್ವಚ್ಛ ಭಾರತ ಅಭಿಯಾನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿವೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಅವಲೋಕನ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಜಾಹೀರಾತುಗಳು.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: LIC ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್. ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿ. ಪೇ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟೀಡ್ ಅಡಿಷನ್ಸ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
4: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ LIC ಏಜೆಂಟ್ನ ಕಾಂಟ್ಯಾಕ್ಟ್ ಮಾಡಿ.
3: LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
1: ಈಗ ಕಾಣೆಯಾದವರ ಕುರಿತು ಪ್ರಕಟಣೆಗಳು. ದಿನಾಂಕ 7-8-26 ಶ್ರೀ ಅದ್ವೈತ್ ಉಪಾಧ್ಯಾಯ ಎನ್ನುವರು ಕಾಣೆಯಾಗಿದ್ದಾರೆ. ವಯಸ್ಸು 32 ವರ್ಷ, ಸುಮಾರು 5.6 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಕೋಲುಮುಖ, ಗೋಧಿ ಮೈಬಣ್ಣ, ಕಪ್ಪು ಕೂದಲನ್ನು ಹೊಂದಿರುತ್ತಾರೆ. ಇವರು ಹಿಂದಿ ಮತ್ತು ಇಂಗ್ಲಿಷ್ ಅನ್ನ ಬಲ್ಲವರಾಗಿರುತ್ತಾರೆ. ಇವರ ಬಗ್ಗೆ ಮಾಹಿತಿ ತಿಳಿದಲ್ಲಿ ಕಾಡುಗೋಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬಂದು ಕಾಣಬಹುದು ಎಂದು ಪ್ರಕಟಣೆ ತಿಳಿಸಿದೆ. ದಿನಾಂಕ 2-9-2026 ರುಕ್ಸಾನ್ ಬೇಗಂ ಎನ್ನುವರು ಕಾಣೆಯಾಗಿರುತ್ತಾರೆ. 15 ವರ್ಷ, ಗುಂಡುಮುಖ, ಬಿಳಿ ಬೈಬಣ್ಣ, ತೆಳ್ಳನೆ ಮೈಕಟ್ಟನ್ನು ಹೊಂದಿದ್ದು 5.4 ಅಡಿ ಎತ್ತರ, ಕಪ್ಪು ಕೂದಲು, ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ ಮತ್ತು ನೀಲಿ ಬಣ್ಣದ ಟೀಶರ್ಟ್ ಅನ್ನು ಧರಿಸಿರುತ್ತಾರೆ. ಹಿಂದಿ ಮತ್ತು ಅಸ್ಸಾಂ ಅನ್ನು ಬಲ್ಲವರಾಗಿರುತ್ತಾರೆ. ಇವರ ಬಗ್ಗೆ ಮಾಹಿತಿ ತಿಳಿದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬಂದು ಕಾಣಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಇದುವರೆಗೆ ಕಾಣೆಯಾದವರ ಕುರಿತು ಪ್ರಕಟಣೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 6:40 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು.

0: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಪರಂಪರೆಯನ್ನು ಪಸರಿಸುವ
3: ಐತಿಹಾಸಿಕ ಸ್ಥಳಗಳ ಪರಿಚಯ
2: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
3: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
2: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
3: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
4: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಭೀಕರ ಬರಗಾಲ ಹಿನ್ನೆಲೆ, ನಾಳೆಯಿಂದ 4 ದಿನಗಳ ಕಾಲ ಕೇಂದ್ರ ತಂಡದಿಂದ ಬರ ಅಧ್ಯಯನ. ನೋಟಿಸ್ ಪ್ರಕ್ರಿಯೆ ಬಳಿಕ ರಾಜ್ಯದ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ, ಚುನಾವಣಾ ಆಯೋಗ ಸ್ಪಷ್ಟನೆ. ಎಸ್ಐಆರ್ ಪಟ್ಟಿ ಮರು ಪರಿಶೀಲನೆ, ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಹಾಗೂ ಸಚಿವರ ವಿರುದ್ದ ಪ್ರಕರಣ ದಾಖಲಿಸುವಂತೆ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ದೂರು. ನೈಸ್ ಯೋಜನೆ ಸಂತ್ರಸ್ತರಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಹವಾಲು ಸ್ವೀಕಾರ. ರಾಜ್ಯದಲ್ಲಿ ತೀವ್ರವಾಗಿ ಬಾಧಿಸಿರುವ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಅಧ್ಯಯನ ತಂಡ ನಾಳೆಯಿಂದ 4 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ 10 ಸದಸ್ಯರ ತಂಡ ರಾಜ್ಯಕ್ಕೆ ಆಗಮಿಸುತ್ತಿದ್ದು, ನಾಳೆಯಿಂದ ಇದೇ 6ರವರೆಗೆ ಪ್ರವಾಸ ಕೈಗೊಳ್ಳಲಿದೆ. ಮೊದಲನೇ ತಂಡ ತುಮಕೂರು, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆ, ಎರಡನೇ ತಂಡ ಹಾಸನ, ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ವಸ್ತುಸ್ಥಿತಿ ಅಧ್ಯಯನ ಮಾಡಲಿದೆ. ಮೂರನೇ ತಂಡ ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಬರ ಅಧ್ಯಯನ ಕೈಗೊಳ್ಳಲಿದೆ. ಯಾದಗಿರಿ ಜಿಲ್ಲೆಯ ಪ್ರಸಕ್ತ ಸಾಲಿನ ಬರ ಪರಿಸ್ಥಿತಿಯ ಪರಿಶೀಲನೆಗಾಗಿ ನಾಳೆ ಕೇಂದ್ರ ತಂಡ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಬರ ವಿಶ್ಲೇಷಣಾ ಸಭೆ ನಡೆಸಲಿದೆ. ನಾಡಿದ್ದು ಬರಪೀಡಿತ ಶಹಾಪುರ ತಾಲೂಕಿನ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಹಾಗೂ ಬರದ ಪರಿಣಾಮಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಲಿದೆ ಎಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು, ಒಟ್ಟು ಮತದಾರರ ಸಂಖ್ಯೆ 4,49,81,740ಕ್ಕೆ ತಲುಪಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ಪ್ರಕಟಣೆಯಲ್ಲಿ ತಿಳಿಸಿದೆ. ಮತದಾರರ ಸಂಖ್ಯೆ ಪರಿಷ್ಕರಣೆ ಮತ್ತು ನೋಟಿಸ್ ಪ್ರಕ್ರಿಯೆ ಬಳಿಕ 1,37,660ರಷ್ಟು ಹೆಚ್ಚಾಗಿದೆ. ಪ್ರಸ್ತುತ ಮತದಾರರ ಪಟ್ಟಿಯಲ್ಲಿ ಪುರುಷರಿಗಿಂತ ಮಹಿಳಾ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ನೋಟಿಸ್ ಜಾರಿಯಾದವರಲ್ಲಿ ಶೇಕಡಾ 81.99% ಜನರ ವಿಚಾರಣೆ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಫಾರ್ಮ್ 7ರಡಿಯಲ್ಲಿ ಒಟ್ಟು 84,900 ಅರ್ಜಿಗಳು ಆಯೋಗಕ್ಕೆ ಸಲ್ಲಿಕೆಯಾಗಿವೆ. ಫಾರ್ಮ್ 7ರಡಿಯಲ್ಲಿ ಯಾರಾದರೂ ಸುಳ್ಳು ಅಥವಾ ತಪ್ಪು ದಾರಿಗೆಳೆಯುವ ಆಕ್ಷೇಪಣೆಗಳನ್ನು ಸಲ್ಲಿಸಿದರೆ ಅಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆಯೋಗ ಎಚ್ಚರಿಸಿದೆ. ಮತದಾರರ ಪಟ್ಟಿ ಮರು ಪರಿಶೀಲನೆಗೆ ಕೇಂದ್ರ ಚುನಾವಣಾ ಆಯೋಗ ಸೂಚನೆ ನೀಡಿರುವುದು ಇಡೀ ದೇಶದ ಮತದಾರರ ಹಕ್ಕಿಗೆ ಸಂದ ಜಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಜನರ ಹೃದಯ ಗೆದ್ದು ಚುನಾವಣೆ ಎದುರಿಸಬೇಕಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಫಾರ್ಮ್ 6ರ ಮೂಲಕ ಮೊದಲ ಬಾರಿಗೆ ಮತದಾರರಾಗುವ ಯುವಕರ ಹೆಸರು ಸೇರ್ಪಡೆಗೆ ವಿಶೇಷ ಶಿಬಿರಗಳನ್ನು ಆಯೋಜಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸಮಾಜದ ದುರ್ಬಲ ವರ್ಗಗಳ ಮತಗಳನ್ನು ತೆಗೆದುಹಾಕಲು ಬಿಜೆಪಿ ಅರ್ಜಿ ಸಲ್ಲಿಸುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ಕಾನೂನು ಪ್ರಕಾರ ತಾವು ತಪ್ಪು ಮಾಡಿದರೆ ಪ್ರಕರಣ ದಾಖಲಿಸಲಿ ಎಂದು ಬಿಜೆಪಿ ನಾಯಕರಿಗೆ ಸವಾಲು ಹಾಕಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಭಾಗವಾಗಿ ಆಕ್ಷೇಪಣಾ ಅರ್ಜಿಗಳನ್ನು ಬಿಜೆಪಿ ಕಾರ್ಯಕರ್ತರು ಸಲ್ಲಿಸುವ ಮೂಲಕ ಮುಸ್ಲಿಂ ಸಮುದಾಯದ ಮತದಾರರನ್ನು ಅಳಿಸಿ ಹಾಕುತ್ತಿದ್ದಾರೆ ಎಂಬ ಆರೋಪವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಳ್ಳಿಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ ಯಾವುದೇ ಮತದಾರರ ಹೆಸರು ಅಳಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಚುನಾವಣಾಧಿಕಾರಿಗಳ ಕಚೇರಿ ಮುಂಭಾಗ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ದನ್ನು ಖಂಡಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹಾಗೂ ಬಿಜೆಪಿ ಮುಖಂಡರು ಇಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನು ಭೇಟಿ ಮಾಡಿ ಪ್ರಕರಣ ದಾಖಲಿಸುವಂತೆ ಮನವಿ ಸಲ್ಲಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರಗಾಲ, ಕುಡಿಯುವ ನೀರಿನ ಸಮಸ್ಯೆ ಇದ್ದು ರೈತರ ಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸುವ ಬದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಎಂದು ದೂರಿದ್ದಾರೆ. ಕಾನೂನು ಪಾಲಿಸಬೇಕಾಗಿದ್ದ ಮುಖ್ಯಮಂತ್ರಿಯೇ ಕಾನೂನು ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಫಾರ್ಮ್ 7ಅನ್ನು ಯಾರು ಬೇಕಾದರೂ ಸಲ್ಲಿಸಬಹುದು, ಆದರೆ ಕಾಂಗ್ರೆಸ್ ನಾಯಕರು ಇದನ್ನೇ ತಪ್ಪು ಎಂದಿದ್ದಾರೆ. ತಪ್ಪಿದ್ದರೆ ಕಾಂಗ್ರೆಸ್ ನ್ಯಾಯಾಲಯದ ಮೊರೆ ಹೋಗಬಹುದೇ ಹೊರತು ಚುನಾವಣಾ ಅಧಿಕಾರಿಗಳ ಮೇಲೆ ಒತ್ತಡ ಹೇರುವಂತಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಚಿವ HD ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಇಂದು ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡವರನ್ನು ಭೇಟಿಯಾಗಿ ಅಹವಾಲು ಸ್ವೀಕರಿಸಿದರು. ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡು ಸಂಕಷ್ಟಕ್ಕೀಡಾಗಿರುವ ಜನರ ಮನವಿ ಆಲಿಸಿ ಮಾತನಾಡಿ ಒಟ್ಟಾಗಿ ಹೋರಾಟ ಮಾಡುವಂತೆ ಕರೆ ನೀಡಿದ್ದಾರೆ. ನೈಸ್ ಅಕ್ರಮ 2G ಸ್ಪೆಕ್ಟ್ರಮ್ ಹಗರಣಕ್ಕಿಂತಲೂ ದೊಡ್ಡದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕುರಿತಂತೆ ದಾಖಲೆ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ಒಂದು ನೋಟ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಇದ್ದ ಕೆಟ್ಟ ಸಾಲದ ಪ್ರಮಾಣ 15%ಕ್ಕೇರಿರುವುದು ಬೆಳಕಿಗೆ ಬಂದಿತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ ಪರಿಹಾರ ಮರು ಬಂಡವಾಳ ಹೂಡಿಕೆ ಹಾಗೂ ಸುಧಾರಣೆಗಳನ್ನು ಒಳಗೊಂಡ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ಚಿತ್ರದುರ್ಗದ ಜೋಳಗಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಹಿ ಸೇವಾ 2026 ಆಂದೋಲನದ ಭಾಗವಾಗಿ ಏಕ್ ದಿನ್ ಏಕ್ ಘಂಟಾ ಏಕ್ ಸಾಥ್ ಅಭಿಯಾನದಲ್ಲಿ ಸ್ವಚ್ಛತಾ ಶ್ರಮದಾನ ನಡೆಯಿತು. ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿದ ಶ್ರಮದಾನಿಗಳು ಪರಿಸರ ನೈರ್ಮಲ್ಯದ ಕುರಿತು ಜಾಗೃತಿ ಮೂಡಿಸಿದರು. ನಾಡಹಬ್ಬ ದಸರಾ ಮಹೋತ್ಸವದ ಅಂಗವಾಗಿ ಈ ಬಾರಿ ವಿಶೇಷವಾಗಿ ಕಂಬಳ ಕ್ರೀಡೆ ಆಯೋಜಿಸಲು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಈ ಬಾರಿಯ ದಸರಾ ಉತ್ಸವಕ್ಕೆ ಹೊಸ ರೂಪ ಮತ್ತು ಸ್ಪರ್ಶ ನೀಡುವ ಉದ್ದೇಶದಿಂದ ಕರಾವಳಿಯ ಜನಪ್ರಿಯ ಜಾನಪದ ಕ್ರೀಡೆಯಾದ ಕಂಬಳವನ್ನು ಮೈಸೂರಿನಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದೆ. ಈ ದೇಶೀಯ ಕ್ರೀಡೆಯನ್ನು ಉಳಿಸಿ ಬೆಳೆಸಲು ಸರ್ಕಾರ ಮತ್ತು ಜಿಲ್ಲಾಡಳಿತ ಬೆಂಬಲ ನೀಡಲಿದೆ. ದಸರಾ ವೀಕ್ಷಣೆಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸುವುದರಿಂದ ಈ ಜಾನಪದ ಕ್ರೀಡೆಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಖ್ಯಾತಿ

0: ಮತ್ತು ಪ್ರಚಾರ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಮಾತನಾಡಿ, ಕಂಬಳ ಸ್ಪರ್ಧೆಗಾಗಿ 145 ಮೀಟರ್ ಉದ್ದದ ಟ್ರ್ಯಾಕ್ ಸಿದ್ದಪಡಿಸಲಾಗುತ್ತಿದೆ. ಈ ಕೂಟದಲ್ಲಿ ಹಿಂದೆ ಉತ್ತಮ ದಾಖಲೆ ಬರೆದಿರುವ ಹಿರಿಯ ದರ್ಜೆಯ ಸುಮಾರು 150-160 ಜೋಡಿ ಕೋಣಗಳು ಭಾಗವಹಿಸಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಿಸಲಾಯಿತು. ಬೆಳಗಾವಿಯ ಐತಿಹಾಸಿಕ ವೀರಸೌಧದಲ್ಲಿ ಇಂದು ಆಚರಿಸಲಾದ ಮಹಾತ್ಮ ಗಾಂಧೀಜಿಯವರ 157ನೇ ಜಯಂತಿ ಉತ್ಸವವನ್ನು ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತ ಎಂ ಕಾರ್ತಿಕ್ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಭೀಕರ ಬರಗಾಲ ಹಿನ್ನೆಲೆ ನಾಳೆಯಿಂದ 4 ದಿನಗಳ ಕಾಲ ಕೇಂದ್ರ ತಂಡದಿಂದ ಬರ ಅಧ್ಯಯನ. ನೋಟಿಸ್ ಪ್ರಕ್ರಿಯೆ ಬಳಿಕ ರಾಜ್ಯದ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ, ಚುನಾವಣಾ ಆಯೋಗ ಸ್ಪಷ್ಟನೆ. ಎಸ್ಸಿಆರ್ ಪಟ್ಟಿ ಮರು ಪರಿಶೀಲನೆ, ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಹಾಗೂ ಸಚಿವರ ವಿರುದ್ದ ಪ್ರಕರಣ ದಾಖಲಿಸುವಂತೆ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ದೂರು. ಮತ್ತು ನೈಸ್ ಯೋಜನೆ ಸಂತ್ರಸ್ತರಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಹವಾಲು ಸ್ವೀಕಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಟೊಮೆಟೋ ಬೆಳೆಯ ಸಮಗ್ರ ಬೇಸಾಯ ಕುರಿತು ಡಾಕ್ಟರ್ ಅನಿಲ್ ಕುಮಾರ್ ಎನ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಎ ಶಿವಶಂಕರ ಶಾಸ್ತ್ರಿ ಮತ್ತು ಸಂಘಟಕರಿಂದ ಭಜನೆ ಪದ ಕೇಳುವಿರಿ.
2: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಟೊಮೆಟೊ ಬೆಳೆಯ ಸಮಗ್ರ ಬೆಳೆ ನಿರ್ವಹಣೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಕೋಲಾರದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಅನಿಲ್ ಕುಮಾರ್ ಎಸ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಅನಿಲ್ ಕುಮಾರ್ ಎಸ್ ಅವರೇ, ತಮಗೆ ನಮ್ಮ ರೈತ ಬಾಂಧವರವರಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ತೆ ಸರ್.
2: ಡಾಕ್ಟರ್ ಅನಿಲ್ ಅವರೇ, ನಮ್ಮ ರೈತ ಬಾಂಧವರಿಗೆ ಈ ಟೊಮೆಟೊ ಬೆಳೆ ಬೇಸಾಯದ ಸಮಗ್ರ ಮಾಹಿತಿಯನ್ನು ನೀಡಬೇಕು. ಮೊದಲನೇದಾಗಿ ಯಾಕೆ ಈ ಒಂದು ಟೊಮೆಟೊ ಬೆಳೆಯಲ್ಲಿ ಸಮಗ್ರ ಬೆಳೆಯ ನೀತಿಯನ್ನು ಅನುಸರಿಸಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ಮೊದಲು ಕೊಡಿ.
3: ಸರ್, ಖಂಡಿತವಾಗಿ ಇದು ಒಳ್ಳೆಯ ಪ್ರಶ್ನೆ. ಸೊ ರೈತರು ಯಾಕೆ ಟೊಮೆಟೊ ಬೆಳೆಯಲ್ಲಿ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೊ ಈಗ ನಿಮಗೆ ಗೊತ್ತಿದೆ ಟೊಮೆಟೊ ಕಳೆದ ವರ್ಷ ಏನಾಗಿತ್ತು, 1 ಕೆಜಿ 200 ರೂಪಾಯಿ ಆಗಿತ್ತು. ಸೊ ಅದೇ ರೇಟ್ ಕಡಿಮೆ ಆದಾಗ 1 ರೂಪಾಯಿ ಕಿಲೋ ಬಂದ್ಬಿಟ್ಟು ರೈತ ಬಾಂಧವರೆಲ್ಲಾನು ರೋಡ್ಗೆ ಎಸೆಯುವಂಥ ಸಂದರ್ಭ ಕೂಡ ಬಂದಿರ್ತದೆ. ಸೊ ಇದರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಟೊಮೆಟೊದಲ್ಲಿ ಯಾಕೆ ನಾವು ಸಮಗ್ರವಾಗಿ ಬೆಳೆ ನಿರ್ವಹಣೆ ಮಾಡಲೇಬೇಕಪ್ಪ ಅಂತ ಹೇಳಿದ್ರೆ, ನಮ್ಮ ಏನದು ಖರ್ಚು, ರೈತರು ಖರ್ಚು ಕಡಿಮೆ ಮಾಡಿಕೊಂಡು ಯಾವ ರೀತಿ ಆಧುನಿಕ ವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಅಧಿಕ ಆದಾಯ ಮತ್ತು ಅಧಿಕ ಇಳುವರಿ ಪಡಿಬೇಕಪ್ಪ ಅಂತ ಹೇಳಿದ್ರೆ ಆಧುನಿಕ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಸಮಗ್ರ ಕೃಷಿ ಪದ್ಧತಿಗಳು ಅಥವಾ ಏನು ಸಮಗ್ರ ಬೆಳೆ ನಿರ್ವಹಣೆ ಪದ್ಧತಿಗಳನ್ನ ಟೊಮೆಟೊದಲ್ಲಿ ಅಳವಡಿಸ್ಕೋಬೇಕಂತೇಳಿ ನಾನು ಹೇಳ್ತೀನಿ ಸರ್.
2: ಯಾಕಂದ್ರೆ ಇದು ಟೊಮೆಟೊ ತರಕಾರಿಯಲ್ಲೇ ಒಂದು ಪ್ರಮುಖ ಬೆಳೆ.
3: ಹೌದು,
2: ಪ್ರತಿಯೊಂದು ಅಡಿಗೆಯಲ್ಲಿ ಪ್ರತಿಯೊಂದು ಊಟದಲ್ಲಿ ಇದು ಬೇಕೇ ಬೇಕು. ಹೌದಲ್ಲ?
3: ಹೌದು,
2: ತುಂಬಾ ಪ್ರಾಶಸ್ತ್ಯ ಕೊಡುವಂತ ಅಡಿಗೆ ಪದಾರ್ಥದಲ್ಲಿ ಖಾದ್ಯ ಕ್ಕೆ ಇದು ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ. ಇದು ಟೊಮೆಟೊ ಪ್ರತಿ ಮನೆಯಲ್ಲೂ ಬೇಕೇ ಬೇಕು. ಹಂಗಾಗಿ ಟೊಮೆಟೊ ಪ್ರತಿಯೊಬ್ಬರಿಗೂ ಬೇಕಂದ್ರೆ ಜಾಸ್ತಿ ಬೆಳಿಬೇಕು, ಎಲ್ಲರೂ ಬೆಳಿಬೇಕು, ಮತ್ತೆ ಬೆಳೆದವರಿಗೂ ಕೂಡ ಲಾಭನೂ ಬೇಕು.
3: ಹೌದು, ಖಂಡಿತ ಸರ್. ಅಂದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಟೊಮೆಟೊ ಬೇಸಾಯ ಅಂದ್ರೆ ನಿಮಗೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಆಧುನಿಕ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಇರ್ತೀನಿ ಅದೊಂದು, ಮತ್ತು ಅದರಿಂದ ಇನ್ನೊಂದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕರೆಕ್ಟಾಗಿ ಬೆಳೆ ನಿರ್ವಹಣೆ ಮಾಡ್ತಾ ಇಲ್ಲ. ಅಂದರೆ ಯಾವ ಸಮಯಕ್ಕೆ ನಾವು ನಾಟಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ನಾವು ಕೀಟ ನಿರ್ವಹಣೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ನಾವು ರೋಗ ನಿರ್ವಹಣೆ ಮಾಡಬೇಕು, ಮತ್ತು ಯಾವ ರೀತಿ ನಾವು ಮಣ್ಣು ಸಿದ್ಧತೆ ಮಾಡ್ಕೋಬೇಕು, ಇದರಲ್ಲಿ ಕೆಲವೊಂದು ವೈಜ್ಞಾನಿಕತೆ ಪದ್ಧತಿಗಳನ್ನ ರೈತರು ಖಂಡಿತವಾಗಿ ಅಳವಡಿಸ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ.
2: ಇದು ಈಗ ರೈತರು ಕೂಡ ಅಂದಾಜು ಮಾಡಬೇಕು.
3: ಹೌದು,
2: ಯಾಕಂದ್ರೆ ಈಗ ಟೊಮೆಟೊಗೆ ಯಾವಾಗ ಜಾಸ್ತಿ ಬೇಡಿಕೆ ಬರ್ತದೆ, ಅಂದ್ರೆ ಇದು ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಟೊಮೆಟೊ ಬೆಳೆಗೆ ತುಂಬಾ ಬೇಡಿಕೆ ಬರ್ತದೆ. ಕಾರಣ ಯಾಕಂದ್ರೆ ಈಗ ಎಲ್ಲ ಕಡೆ ಮುಂಗಾರು ಶುರು ಆಗಿರ್ತದೆ, ಮಳೆ ಬರ್ತದೆ, ಜಾಸ್ತಿ ಮಳೆ ಬಿದ್ರೆ ಟೊಮೆಟೊ ಗಿಡ ಹೋಗ್ಬಿಡ್ತದೆ.
3: ಹೌದೌದು, ಖಂಡಿತ ಸರ್.
2: ಟೊಮೆಟೊ ಗಿಡ ಅಂದ್ರೆ ಟೊಮೆಟೊ ಕಾಯಿ ಹೆಂಗ್ ಬರ್ತದೆ?
3: ಸೊ ಇದು ಖಂಡಿತ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹಂಗಾಗಿ ರೈತರು ಏನೇ ಆಗಲಿ ಒಂದು ಟೊಮೆಟೊ ಬೆಳಿಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಯಾವ ಸಂದರ್ಭ, ಯಾವ ಸೀಸನ್ ಅಂತ ಹೇಳ್ತೀವಿ, ಯಾವ ಋತುವಿನಲ್ಲಿ ಟೊಮೆಟೊ ಬೆಳಿಬೇಕು, ಆ ಋತುವಿನ ತಕ್ಕಂತೆ ಯಾವ ತಳಿನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಕೂಡ ವೈಜ್ಞಾನಿಕತೆ ಇದೆ. ಯಾಕಂತ ಹೇಳಿದ್ರೆ ಟೊಮೆಟೊ ಬೆಳೆ ನಮಗೆ ವರ್ಷ ಪೂರ್ತಿ ಪ್ರತಿನಿತ್ಯ, ನೀವು ಹೇಳ್ದಂಗೆ ಪ್ರತಿನಿತ್ಯ ಗ್ರಾಹಕರಿಗೆ ಟೊಮೆಟೊ ಇದ್ರೇ ಒಂದು ನಮ್ಮಲ್ಲಿ ಒಂದು ಅಡುಗೆ ಆಗುವಂಥದ್ದು. ಅಂದ್ರೆ ಟೊಮೆಟೊ ಪ್ರತಿನಿತ್ಯದ ಒಂದು
2: ತರಕಾರಿ ಪದಾರ್ಥ, ರುಚಿ ತರಕಾರಿ,
3: ರುಚಿ ತರಕಾರಿ ಅನ್ನೋದಕ್ಕಿಂತ ತರಕಾರಿ ಒಂದು ಬೆಳೆಯಲ್ಲಿ ಒಂದು ಅಂಶ ಆಗಿದೆ. ಅಂದ್ರೆ ತರಕಾರಿ ಟೊಮೆಟೊ ಇದ್ರೇ ನಮ್ಮಲ್ಲಿ ಒಂದು ಅಡುಗೆ ಆಗುವಂತ ಪರಿಸ್ಥಿತಿಗೆ ಬಂದಿದ್ದೀವಿ.
2: ಟೊಮೆಟೊದಿಂದ ಎಷ್ಟು ಖಾದ್ಯ ತಯಾರು ಮಾಡ್ತಾರೆ? ಟೊಮೆಟೊ ಅನ್ನ ಮಾಡ್ತಾರೆ, ಟೊಮೆಟೊ ಪಲ್ಯ ಮಾಡ್ತಾರೆ, ಟೊಮೆಟೊ ಚಟ್ನಿ ಮಾಡ್ತಾರೆ, ಟೊಮೆಟೊ ಉಪ್ಪಿನಕಾಯಿ ಮಾಡ್ತಾರೆ. ಎಷ್ಟು ಹತ್ತು ಹಲವಾರು ಖಾದ್ಯ ಇಲ್ಲಿ ತಯಾರಾಗ್ತದೆ.
3: ಹೌದೌದು ಸರ್. ಈಗ ಈ ಒಂದು ನಿಟ್ಟಿನಲ್ಲಿ ಟೊಮೆಟೊ ಸಮಗ್ರ ಬೆಳೆ ನಿರ್ವಹಣೆ ಯಾಕೆ ಮಾಡಬೇಕು ಅಂತೇಳಿ ಒಂದು ಅಂದ್ರೆ ಒಂದು ತಿಳ್ಕೊಂಡ್ವಿ. ಸೊ ಇದರಲ್ಲಿ ನಾನು ಹೇಳ್ತಾ ಇದ್ದೆ ತಳಿಗಳ ಒಂದು ಆಯ್ಕೆ ಬಹಳ ಮುಖ್ಯ ಅಂತ ಹೇಳ್ಬಿಟ್ಟು.
2: ಈಗ ಎಷ್ಟು ತಳಿಗಳಿದಾವೆ
3: ಟೊಮೆಟೊದಲ್ಲಿ? ಈಗ ಸುಮಾರು ತಳಿಗಳಿದಾವೆ ಸರ್. ಅಂದ್ರೆ ಈಗ ಖಾಸಗಿ ಕಂಪನಿಗಳಿಂದ ಸುಮಾರು ಒಳ್ಳೊಳ್ಳೆ ಪ್ರತಿ ವರ್ಷ ಒಂದೊಂದು ತಳಿ
2: ಕೇಳಿದ್ದೇವೆ ಅನಿಲ್ ಅವರೇ. ಈಗ ಟೊಮೆಟೊದಲ್ಲಿ ನೂರಾರು ಜಾತಿಯ ತಳಿಗಳಿದೆ
3: ಖಂಡಿತ.
2: ಆದ್ರೆ ಕೆಲವೊಂದು ಕಡೆ ಏನಾಗಿದೆ ಅಂದ್ರೆ ಈ ಟೊಮೆಟೊ ಪರಂಪರಾಗತವಾಗಿ ಬೆಳೀತಾ ಇದ್ದಾರೆ. ಅವರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಪ್ರಾಚೀನ ತಳಿಗಳು ಅವು ಅವು ಆ ಟೊಮೆಟೊ ಅಂದ್ರೆ ಬರೀ ಹುಳಿ ಸಿಹಿ ಇರ್ತದೆ.
3: ಹೌದೌದು ಖಂಡಿತ.
2: ಕೆಲವೊಂದು ಟೊಮೆಟೊ ಹುಳಿನೇ ಇರಲ್ಲ, ಹುಳಿ ಅದು ನೋಡಕ್ಕೆ ಜಾಸ್ತಿ ಚೆನ್ನಾಗಿ ಕಾಣ್ತದೆ, ಮತ್ತೆ ಜಾಸ್ತಿ ದಿನ ಈ ಹುಳಿ ಇಲ್ದಿದ್ದ ಟೊಮೆಟೊ ಜಾಸ್ತಿ ದಿನ ಬಾಳಿಕೆ ಬರ್ತವೆ. ಹುಳಿ ಆದ ಟೊಮೆಟೊ ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಆದ್ರೆ ಹುಳಿ ಇರೋಂಥ ಟೊಮೆಟೊನ ಅಡಿಗೆಗೆ ಬಳಸಿದ್ರೆ ಆ ಅಡಿಗೆ ಬಹಳ ರುಚಿಕಟ್ಟಾಗಿರ್ತದೆ ಅಂತ ಸಾಮಾನ್ಯವಾಗಿ 99 ಜನ ಹೇಳ್ತಾರೆ.
3: ಹೌದು ಖಂಡಿತ ಸರ್. ನೀವು ಹೇಳಿದ ಪ್ರಶ್ನೆ ಖಂಡಿತವಾಗಿ ಒಪ್ತೇನೆ. ಟೊಮೆಟೊದಲ್ಲಿ ಎರಡು ಟೈಪ್ ಇದೆ ಸರ್. ಒಂದು ಬಂದ್ಬಿಟ್ಟು ಟೇಬಲ್ ಪರ್ಪಸ್, ಅಂದ್ರೆ ಹಸಿ ತರಕಾರಿ ತರ ಟೊಮೆಟೊ ಸಲಾಡ್ ಪರ್ಪಸ್ಗೆ ತಿನ್ನುವಂತದ್ದು, ಅದು ಸ್ವಲ್ಪ ಸ್ವೀಟ್ ಅಂದ್ರೆ ಸಿಹಿ ಅಂಶ ಇರುತ್ತೆ. ಸೊ ಆ ಒಂದನ್ನು ಏನು ಮಾಡ್ತಾರೆ ಅಂದರೆ ಟೊಮೆಟೊ ಜಾಮ್ ಈ ಥರದಕ್ಕೆ ಜೆಲ್ಲಿ ಇದಕ್ಕೆಲ್ಲ ಉಪಯೋಗ ಮಾಡ್ತಾರೆ. ಇನ್ನೊಂದೇನು ಹೇಳಿದ್ರೆ ನೀವು ಹುಳಿ ಟೊಮೆಟೊ ಅಂತ ಹೇಳ್ಬಿಟ್ಟು ಅದು ಒಂದು ಬಗೆಯ ಒಂದು ಟೊಮೆಟೊ ಬೆಳೆ ಆಗಿರೋದ್ರಿಂದ ಇದನ್ನು ಅತಿ ಹೆಚ್ಚಾಗಿ ನಾವು ಸಾಂಬಾರು ಅಥವಾ ಅಡುಗೆಗೆ ನಾವು ಬಳಸುವಂಥ ತಳಿಯಾಗಿರುವಂಥದ್ದು. ಸೊ ನಾನು ರೈತರಿಗೆ ಹೇಳುವಂಥದ್ದಂದ್ರೆ ಈಗ ನಮಗೆ ಖಾಸಗಿಯಲ್ಲಿ ಸುಮಾರು ಖಾಸಗಿ ಕಂಪ್ನಿಗಳು ಪ್ರತಿ ವರ್ಷ ಸುಮಾರು ಒಂದೊಂದು ತಳಿ ಹೊಸ ಹೊಸ ತಳಿಗಳನ್ನ ಬಿಡ್ತಾ ಇರ್ತಾರೆ. ಆ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನೀವು ಮುಖ್ಯವಾಗಿ ಏನೆಲ್ಲ ಗಮನಿಸಬೇಕು ಅಂತ ಹೇಳಿದ್ರೆ, ಸೊ ನೀವು ಹೇಳ್ದಂಗೆ ಅದು ಹುಳಿಗೆ ಅಂದರೆ ಸಾಂಬಾರ್ಗೆ ನಮಗೆ ಬೇಡಿಕೆ ಜಾಸ್ತಿ ಇದೆಯಾ ಅಥವಾ ಟೇಬಲ್ ಪರ್ಪಸ್ಗೆ ಹೋಗುತ್ತಾ ಅಂತ ನೋಡಿಕೊಂಡು, ಮತ್ತು ಯಾವ ಸೀಸನ್ಗೆ ಅಥವಾ ಯಾವ ಋತುವಿಗೆ ಈ ತಳಿ ನಮಗೆ ಸೂಕ್ತವಾಗಿದೆ ಅಂತೇಳ್ಬಿಟ್ಟು ತಿಳ್ಕೊಂಡು, ಮತ್ತು ನಿಮ್ಮ ಮಾರುಕಟ್ಟೆಗೆ ಅನುಗುಣವಾಗಿ. ಯಾಕಂತೇಳಿದ್ರೆ ಕೆಲವೊಂದು ಟೊಮೆಟೊ ಏನಾಗುತ್ತೆ ನಮಗೆ ಬೇರೆ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗ್ಬೋದು ಅಥವಾ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ರಫ್ತಾಗೋದ್ರಿಂದ ಟೊಮೆಟೊ ಏನು ನಾವು ಕೀಪಿಂಗ್ ಕ್ವಾಲಿಟಿ ಅಂತೇನು ಹೇಳ್ತೀವಿ ಅದಕ್ಕೆ ತಕ್ಕಂತೆ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಅದಕ್ಕೆ ತಕ್ಕಂತೆ ಅಂದರೆ ಶೆಲ್ಫ್ ಲೈಫ್ ಇರುವಂಥ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡ್ರೆ ಮಾರ್ಕೆಟ್ಗೆ ಅನುಗುಣವಾಗಿ ಇರುವಂಥ ತಳಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ನಾವು ಬೆಳೆದಿದ್ದೆ ಆದರೆ ನಮಗೆ ಖಂಡಿತವಾಗಿ ನಮಗೆ ಅದರಲ್ಲಿ ಲಾಭ ಬರಲಿಕ್ಕೆ ಸಹಕಾರಿ ಆಗುತ್ತೆ. ಹಂಗಾಗಿ
2: ಇದು ಲಾಭ ಅಂದ ತಕ್ಷಣ ಈಗ ನೋಡಿ ಭಾಳ ದಿನ ಬಾಳಿಕೆ ಬರ್ತದೆ, ಮತ್ತೆ ಜಾಸ್ತಿ ದಿನ ಇಟ್ಟರೆ ಕೊಳೆಯೋದಿಲ್ಲ, ಅದು ಬೇರೆ ಇದು. ಈಗ ಕಡಿಮೆ ದಿನ ಮತ್ತು ಒಳ್ಳೆ ಕ್ವಾಲಿಟಿ, ಮತ್ತೆ ಇದು ಸಾಂಬಾರಿಗೆ ಮಾಡೋಂಥ ಜಾಸ್ತಿ ಬಳಕೆ ಆಗೋಂಥ ಒಂದು ಟೊಮೆಟೊ ಇಂಥದ್ರಲ್ಲಿ ಇದು ನೀವು ಜಾಸ್ತಿ ದಿನ ಇಡಕ್ಕೆ ಬರಲ್ಲ. ಈಗ ಹುಳಿ ಟೊಮೆಟೊ ಇದು ಮತ್ತೆ ಇಂಥದನ್ನ ನೀವು ಬಹಳ ದಿನ ಇಡಕ್ಕೆ ಬರಲ್ಲ, ಆದ್ರೆ ಇದು ಬಹಳ ಉಪಯೋಗಕ್ಕೆ ಬರುವಂಥದ್ದು.
3: ಹೌದು ಸರ್. ಈಗ ಅದರಲ್ಲಿ ಕೂಡ ಕೆಲವೊಂದು ಒಳ್ಳೆ ತಳಿಗಳಿದಾವೆ. ಅಂದ್ರೆ ಈಗ ನೀವೇನು ಹೇಳಿದ್ರಿ ಹುಳಿ ಟೊಮೆಟೊ ಅಂತ ಹೇಳಿದ್ರಿ, ಅದರಲ್ಲಿ ಕೂಡ ನೀವು ಒಂದು 20 ದಿವಸ 25 ದಿವಸ ನಾವು ಹಂಗೆ ನಾರ್ಮಲ್ ಆಗಿ ನಾವು ಏನು ವಿತೌಟ್ ರೆಫ್ರಿಜರೇಟರ್ ಕಂಡೀಷನ್ ಅಲ್ಲಿ ನಾವು ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿ ಒಂದು 20 ದಿವಸ ತನಕ ನಾವು
2: ಇಟ್ಕೊಂಡು
3: ಹೋಗ್ಬೋದು. ಸೊ ಆ ತರದ್ದು ಒಂದು ತಳಿಗಳಿದಾವೆ. ಸೊ ಅದೇ ರೀತಿ ಈಗ ನಮ್ಮ ಒಂದು ಭಾರತೀಯ ತೋಟಗಾರಿಕಾ ಸಂಸ್ಥೆ IHR ಆಗಿರುವಂಥದ್ದು, ಅಲ್ಲಿ ಕೆಲವೊಂದು ತಳಿಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ಅದೇ ರೀತಿ ನಾನು ಖಾಸಗಿ ತಳಿಗಳಂತ ಹೇಳಿದೆ, ಸುಮಾರು ಖಾಸಗಿ ತಳಿಗಳಿದ್ದಾವೆ. ಅದರಲ್ಲಿ ರೈತರು ಮುಖ್ಯವಾಗಿ ಯಾವ ರೀತಿ ಗಮನಿಸದಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಇವೆಲ್ಲನೂ ಅಂಶಗಳು. ಅಂದರೆ ನಮಗೆ ಮಾರ್ಕೆಟಬಲ್ ಇದನ್ನು ನೋಡ್ಕೋಬೇಕು, ಅಂದರೆ ನಮಗೆ ಎಷ್ಟು ದಿನ ನಮಗೆ ಇದನ್ನು ಕಾಯಿ ನಮಗೆ ಶೇಖರಣೆ ಮಾಡ್ಬೋದು,
2: ಸೆಲ್ಫ್ ಲೈಫ್ಬೋದು, ಸಂಗ್ರಹಣೆ ಮಾಡ್ಕೋಬಹುದು,
3: ಎಷ್ಟು ದಿವಸ ನಮಗೆ ನಾವು ಹೊರ ರಾಜ್ಯಕ್ಕೆ ಅಥವಾ ಹೊರ ದೇಶಕ್ಕೆ ಕಳಿಸಬೇಕಾದ್ರೆ ಎಷ್ಟು ದಿವಸ ಅದರದ್ದು ಸೆಲ್ಫ್ ಲೈಫ್ ಇರುತ್ತೆ. ಸೊ ಮತ್ತೆ ಅದರದ್ದು ಇವನ್ನೆಲ್ಲ, ಮತ್ತೆ ಇಳುವರಿ, ಮತ್ತೆ ರೋಗ ನಿರೋಧಕ ಶಕ್ತಿ, ಬರ ನಿರೋಧಕ ಶಕ್ತಿ ಇದೆಯಾ ಈ ತಳಿಗೆ, ಇವೆಲ್ಲ ಅಂಶಗಳನ್ನ ನಾವು ನೋಡಿಕೊಂಡು ಮತ್ತೆ ಯಾವ ಋತುವಿಗೆ ಈ ತಳಿ ಸೂಕ್ತವಾಗಿದೆ ಅಂತ ಹೇಳ್ಬಿಟ್ಟು ಮುಖ್ಯವಾಗಿ ಇವನ್ನೆಲ್ಲ ಅಂಶಗಳನ್ನ ಗಮನಿಸ್ಬಿಟ್ಟು ರೈತರನ್ನ ಒಂದು ತಳಿಗಳನ್ನ ಆಯ್ಕೆಯನ್ನ ಮಾಡ್ಕೋಬೇಕಾಗ್ತದೆ. ಇದು ತಳಿಗಳಲ್ಲಿ ಆಯ್ಕೆ ಮಾಡಿದ್ರೆ
2: ಇದು ಪರಂಪರಾಗತವಾಗಿ ಆಗ್ಲೇ ಇರೋಂಥ ರೈತರಿಗೆ ಇದ್ರ ಮಾಹಿತಿ ಬೇಕಾಗಿಲ್ಲ. ಅವ್ರಿಗೆ ಗೊತ್ತಿರುತ್ತೆ ಯಾವ ಸಮಯಕ್ಕೆ ಯಾವ ಋತುವಿಗೆ ಬೆಳೆ ಬೆಳಿಬೇಕು, ಟೊಮೆಟೊ ಹಾಕಬೇಕು ಅನ್ನೋದು ಗೊತ್ತಿರುತ್ತೆ. ಆದ್ರೆ ಹೊಸದಾಗಿ ತಾನು ರೈತ ಆಗಬೇಕು, ತಾನು ಹೊಸದಾಗಿ ಒಂದು ಮಡಿ ಬೆಳೆಯನ್ನು ಜಾರಿಗೆ ತರಬೇಕಂದ್ರೆ ಅವನು ಕೃಷಿ ವಿಜ್ಞಾನಿಗಳ ಕೂಡ ಪೂರಕವಾಗಿ ಅವನು ಮಾಹಿತಿ ಪಡ್ಕೊಳ್ಳೋದು ಅವಶ್ಯಕ.
3: ಹೌದು.

0: ಸರ್. ಇದು ಯಾಕೆ ನಾನು ಈಗ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ತಳಿಗಳ ದಾಯಕ ಹೇಳಿದ್ವಿ, ಈಗ ಪುನಃ ನಾವು ಬಂದಾಗ ಮಣ್ಣು ಅಂದ್ರೆ ಯಾವ
1: ತಯಾರಿಕೆ,
0: ಯಾವ ಭೂಮಿಯಲ್ಲಿ ನೀವು ಟೊಮೆಟೊ ಬೆಳಿಬೇಕು. ಈಗ ಏನಪ್ಪ ಅಂತ ಹೇಳಿದ್ರೆ, ಈಗ ಹೊಸದಾಗಿ ಟೊಮೆಟೊ ನಾಟಿ ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು, ಅಥವಾ ನಾನು ಆಲ್ರೆಡಿ ಟೊಮೆಟೊ ಬೆಳೆದಿದ್ದೀನಿ, ಅಥವಾ ಟೊಮೆಟೊ ಸೊಲನೇಸಿಯಸ್ ಜಾತಿಯ ಗಿಡಗಳು ನಾನು ಆಲ್ರೆಡಿ ಬೆಳೆದಾಗ ಮತ್ತೆ ನಾನು ಪುನಃ ಟೊಮೆಟೊ ಬೆಳೆದಾಗ ಏನ್ ತೊಂದರೆ ಆಗುತ್ತೆ, ಅಥವಾ ಟೊಮೆಟೊದಲ್ಲಿ ಈಗ ನಮಗೆ ಕೆಲವೊಂದು ರೋಗಾಣುಗಳು ಜಾಸ್ತಿ ಬರುತ್ತೆ ಅಂದ್ರೆ, ಈ ಟೊಮೆಟೊ ಈಗ ನಮ್ಮಲ್ಲಿ ಸುಮಾರು ಜನ ಏನ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಅತಿ ಹೆಚ್ಚಾಗಿ ಈಗ ಒಂದು ಜಿಲ್ಲೆ ಒಂದು ಉತ್ಪನ್ನ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಟೊಮೆಟೊ ಬೆಳೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಅತಿ ಹೆಚ್ಚಾಗಿ ನಮ್ಮಲ್ಲಿ ಈ ಎರಡು ಜಿಲ್ಲೆಯಲ್ಲಿ ಟೊಮೆಟೊ ಬೆಳೆಯುವಂತ ಜಿಲ್ಲೆಗಳು ಕರ್ನಾಟಕದಲ್ಲಿ. ಸೊ ಬೆಳೆದಾಗಿನ ಕೂಡ ನಮ್ಮಲ್ಲಿ ಸುಮಾರು ಜನ ಏನ್ ಮಾಡ್ತಾ ಇರ್ತಾರೆ, ಟೊಮೆಟೊ ಆಗಿದ ತಕ್ಷಣ ಪುನಃ ಮತ್ತೆ ಟೊಮೆಟೊ ಬೆಳೆಯುವಂಥದ್ದು, ಇಲ್ಲ ಆಲೂಗಡ್ಡೆ ಆಗಿರುತ್ತೆ ಅದ ನಂತರ ಟೊಮೆಟೊ ಬೆಳೆಯುವಂಥದ್ದು,
1: ಇಲ್ಲ ಬದನೆಕಾಯಿ
0: ಹಾಕಿದಾಗ ಸೊಲನೇಸಿಯಸ್
1: ಒಂದೇ ಜಾತಿ
0: ಈ ತರ ಬೆಳೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ರೋಗಾಣುಗಳು ಜಾಸ್ತಿ ಆಗ್ತದೆ ಮತ್ತೆ ಖರ್ಚು ಕೂಡ ಜಾಸ್ತಿ ಆಗ್ತದೆ, ಬೆಳವಣಿಗೆ ಕುಂಠಿತ ಆಗುತ್ತೆ, ಕಡಿಮೆ ಆಗಿರುತ್ತೆ. ಸೊ ರೋಗಾಣುಗಳು ಜಾಸ್ತಿ ಆಗುತ್ತೆ ಮತ್ತೆ ಈ ರೀತಿ ಅನೇಕ ತೊಂದರೆಗಳಾಗುತ್ತೆ, ಮತ್ತೆ ನಿಮ್ಗೆ ಸಿಕ್ಕಾಪಟ್ಟೆ ಖರ್ಚು ಕೂಡ ಅಂದ್ರೆ ಕೆಮಿಕಲ್ ನಿಮ್ಗೆ ಏನು ನಾವು ರೋಗ ನಿರ್ವಹಣೆ ಮಾಡಬೇಕು ಅಂತ ಹೇಳಿದಾಗ, ಈ ರೋಗ ಆಗ್ಬೋದು, ಕೀಟ ಬಾಧೆ ಆಗಿರ್ಬೋದು, ಅಥವಾ ಮಣ್ಣಿನ ಸತ್ವ ಆಗ್ಬೋದು, ಎಲ್ಲಾನು ಕಳ್ಕೊಂಡಾಗ ಸೊ ನಿಮ್ಗೆ ಖರ್ಚು ಜಾಸ್ತಿ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ರೈತ ನಷ್ಟ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹಿಂಗಾಗಿ ನಾವು ಮಣ್ಣಿನ ಆಯ್ಕೆ ಯಾವ ರೀತಿ ಮಾಡ್ಕೋಬೇಕು, ಅದು ಒಂದು ಬಹಳ ಮುಖ್ಯವಾದ ಒಂದು ಅಂಶ. ಮತ್ತೆ ನಾವು ಟೊಮೆಟೊ ಯಾವ್ದಾದ್ರು ಒಂದು ಬೆಳೆ ಬೆಳೀತಾ ಇದೀವಿ ಅಂತ ಹೇಳಿದ್ರೆ, ಮಾಗಿ ಉಳುಮೆ ಬಹಳ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಟೊಮೆಟೊ ಬೆಳೆ ಬೆಳೀತಾ ಇದೀವಿ ಅಂತ ಹೇಳಿದ್ರೆ, ಈಗ ಮಾಗಿ ಉಳುಮೆಗೆ ಬಹಳ ಸೂಕ್ತವಾದ ಕಾಲ ಈಗ ಅಂದ್ರೆ, ಈಗ ನಾವು ಏನ್ ಹೇಳ್ತೀವಿ, ಈಗ ಮಾರ್ಚ್ ಏಪ್ರಿಲ್ ಬೆಳಕ್ ಮುಂಚೆ, ಸೊ ಬಹಳ ಡೀಪ್ ಫ್ಲೋಯಿಂಗ್ ಆಗಿ ಮಾಗಿ ಉಳುಮೆ ಮಾಡಿದೆ ಆದ್ರೆ, ಸೊ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದರಲ್ಲಿರುವಂತಹ ರೋಗಾಣುಗಳಾಗಿರ್ಬೋದು ಅಥವಾ ಕೀಟಗಳಿಂದ ಬಂದಿರುವಂತಹ ಮೊಟ್ಟೆ ಆಗಿರ್ಬೋದು, ಸೊ ಇವೆಲ್ಲನು ಸೂರ್ಯನ ಒಂದು ಶಾಖದಿಂದ ಸೊ ನಮಗೆ ಕೆಲವೊಂದು ನಿಯಂತ್ರಣಕ್ಕೆ ಬರಲಿಕ್ಕೆ ಸಹಕಾರಿ ಆಗ್ತದೆ. ಸೊ ಜೊತೆಗೆ ನಮಗೆ ಮಣ್ಣಿಗೆ ಒಳ್ಳೆ ಸಾಯಿಲ್ ಎರೇಷನ್ ಆಗಿ ಮತ್ತೆ ಸಾಯಿಲ್ ಸೊಲರೇಷನ್ ಅಂತ ಹೇಳ್ತೀವಿ, ಈ ನಿಟ್ಟಿನಲ್ಲಿ ನಮಗೆ ಮಣ್ಣು ಒಳ್ಳೆ ಅಂದ್ರೆ ಹಂತಕ್ಕೆ ಬರಲಿಕ್ಕೆ ಸಹಕಾರಿ ಆಗುತ್ತೆ. ಸೊ ಒಂದು ಇದು ಮಾಗಿ ಉಳುಮೆ ಬಹಳ ಪ್ರಮುಖ ಪಾತ್ರ.
1: ಅನಿಲ್ ಅವರೇ, ಈಗ ತಳಿಗಳ ಆಯ್ಕೆ ಮಾಡಬೇಕಾದ್ರೆ, ಈಗ ಬೇರೆ ಬೇರೆ ತಳಿಗಳು ನೂರಾರು ತಳಿಗಳಿದ್ದಾವೆ, ಈ ಮಾಗಿ ಉಳುಮೆಗೆ ಸಾಮಾನ್ಯವಾಗಿ ಕಡಿಮೆ ಅವಧಿಯ ಅಂದರೆ ಕೊಳೆಯುವಂತಹ ಬೇಗ ಕೊಳೆತು ಹೋಗುವಂತಹ ಒಂದು ಟೊಮೆಟೊ ಇರಲಿ ಅಥವಾ ಜಾಸ್ತಿ ದಿನ ಬಾಳಿಕೆ ಬರುವಂಥದ್ದು, ಇಲ್ಲಿ ಯಾವ್ಯಾವ ಜಾತಿ ಇದಾವೆ ಸ್ವಲ್ಪ ನಮ್ಮ ರೈತ ಬಾಂಧವರಿಗೆ ಈ ಸೂಕ್ತವಾದ ಜಾತಿಗಳು
0: ಅಂದ್ರೆ, ಈಗ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ,
1: ತಳಿಗಳು
0: ಈಗ ನಾನು ಹೇಳ್ದಂಗೆ IHR ಅಲ್ಲಿ ಅರ್ಕ ರಕ್ಷಕ್ ಅಂತಿದೆ. ಸೊ ಈ ಒಂದು ತಳಿ ಇದೆ ತುಂಬಾ ಚೆನ್ನಾಗಿ ಅಂದ್ರೆ ಪಾಪ್ಯುಲರ್ ಆಗಿ ಹೋಗ್ತಾ ಇರೋಂಥದ್ದು. ಅದೇ ರೀತಿ ಈಗ ಖಾಸಗಿ ಕಂಪನಿಗಳಲ್ಲಿ ಸುಮಾರು ಅಂದ್ರೆ ನಾನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಈ ವರ್ಷದಿಂದ ವರ್ಷಕ್ಕೆ ನಮಗೆ ಸುಮಾರು ತಳಿಗಳು ಬರ್ತಾ ಇದಾವೆ, ಹೊಸ ಹೊಸ ತಳಿಗಳು ಬರ್ತಾ ಇದಾವೆ. ಕೆಲವು ಯಾರು ಬೇರೆ ಬೇರೆ ಹೆಸರುಗಳಿಗೆ ಸಾಹೋ ಅಂತ ಇಕ್ಕೊಂತಾರೆ, ಜೈಹೋ ಅಂತ ಇಕ್ಕೊಂತಾರೆ, ಅಂದ್ರೆ ಈ ತರ ಬೇರೆ ಬೇರೆ ಹೆಸರುಗಳಿದಾವೆ. ನಾನಂದ್ರೆ ಈ ತರ ಹೇಳದಂಗೆ ನೂರಾರು ಹೆಸರುಗಳು ಟೊಮೆಟೊಗೆ, ಅಂಬರೀಷ ಅಂತಿದೆ, ಯೋಗಿ ಅಂತಿದೆ, ಅಂದ್ರೆ ಈ ತರ ಸುಮಾರು ತಳಿಗಳಿದಾವೆ ಸರ್, ನಂದಿ ಈ ತರ, ಜೈಹೋ ಈ ತರ ಸುಮಾರು ತಳಿಗಳಿದಾವೆ ಖಾಸಗಿ ಕಂಪ್ನಿಗಳಿರುವಂತವು. ಇದರಲ್ಲಿ ನಾನು ಮುಖ್ಯವಾಗಿ ನಾನು ರೈತ ಬಂದವರಿಗೆ ಏನು ಒಂದು ಸಲಹೆ ಅಥವಾ ಸೂಚನೆ ಕೊಡ್ತೀನಿ ಅಂತ ಹೇಳಿದ್ರೆ, ನೀವು ಯಾವುದೇ ತಳಿ ಆಯ್ಕೆ ಮಾಡ್ಕೋಬೇಕಾದಾಗ ಸೊ ಮುಖ್ಯವಾಗಿ ಯಾವ ಋತುವಿಗೆ ಆ ತಳಿನ ಶಿಫಾರಸು ಮಾಡಿದ್ದಾರೆ ವಿಜ್ಞಾನಿಗಳು ಅದನ್ನು ನೋಡ್ಕೋಬೇಕಾಗ್ತದೆ. ಮತ್ತೆ ಆ ತಳಿಯ ಪ್ರಮುಖತೆ ಅಂದ್ರೆ ತಳಿಯಲ್ಲಿ ನಿಮಗೆ ಎಷ್ಟು ಇಳುವರಿ ಬರ್ತದೆ, ಆ ತಳಿಗೆ ರೋಗ ನಿರೋಧಕ ಶಕ್ತಿ ಇದೆಯಾ, ಆ ತಳಿಗೆ ಬರ ನಿರೋಧಕ ಶಕ್ತಿ ಇದೆಯಾ,
1: ಆ ತಳಿಯ ಅವಧಿ
0: ಮತ್ತೆ ತಳಿ ಯಾವುದಕ್ಕೆ ಸೂಕ್ತವಾಗಿದೆ, ಟೇಬಲ್ ಪರ್ಪಸ್ ಸೂಕ್ತವಾಗಿದೆಯಾ ಅಥವಾ ಸಾಂಬಾರ್ಗೆ ಸೂಕ್ತವಾಗಿದೆ, ಉಳಿ ಟೊಮೆಟೋನ ಅಥವಾ ಸಿಹಿ ಟೊಮೆಟೋನ ಅಂತ ಹೇಳ್ತೀವಿ ಅಂದ್ರೆ ರೈತರ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಸಿಹಿ ಟೊಮೆಟೋಗೆ ಸೂಕ್ತವಾಗಿದೆಯಾ ಅಥವಾ ಉಳಿ ಟೊಮೆಟೋಗೆ ಸೂಕ್ತವಾಗಿದೆಯಾ, ಇದನ್ನ ಗಮನದಲ್ಲಿಟ್ಕೊಂಡು ತಳಿನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಸೊ ಇದು ಒಂದು ಮುಖ್ಯವಾಗಿರುವಂತಹ ಸೂಚನೆ ಸರ್. ಈ ತರ ಸುಮಾರು ತಳಿಗಳಿರುವಂತದ್ದು. ಈಗ ಮಣ್ಣಿನ ಸಿದ್ಧತೆ ಬಗ್ಗೆ ಹೇಳ್ತಾ ಇದ್ವಿ. ಸೊ ಮಣ್ಣಿನ ಸಿದ್ಧತೆಯಲ್ಲಿ ಟೊಮೆಟೊಗೆ ಬಹಳ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ನೀವು ಯಾವುದೇ ಒಂದು ಟೊಮೆಟೊ ಬೆಳೀತಾ ಇದ್ದೀವಿ ಅಂತ ಹೇಳಿದಾಗ, ಸೊ ಹಿಂದಿನ ಬೆಳೆ ಯಾವ ಬೆಳೆ ಬೆಳೆದಿದ್ದೀರಿ ಅದನ್ನ ನಾವು ತಿಳ್ಕೊಬೇಕಾಗ್ತದೆ. ಒಂದು ವೇಳೆ ಸೊಲನೇಸಿಯಸ್ ಜಾತಿ ಬೆಳೆ ಬೆಳೆದಿತ್ತು ಅಂತ ಹೇಳಿದ್ರೆ, ಖಂಡಿತವಾಗಿ ರೈತರಿಗೆ ನಾನು ಒಂದು ಕಳಕಳಿಯಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಅದೇ ಜಾತಿ ಬೆಳೆಗಳನ್ನ ಬೆಳೆಯಕ್ಕೆ ಹೋಗ್ಬೇಡಿ. ಸೊ ಇದರಿಂದ ನಿಮಗೆ ಖರ್ಚು ಜಾಸ್ತಿ ಆಗ್ತದೆ ಮತ್ತೆ ರೋಗ ನಿಯಂತ್ರಣಗಳು ಬರ್ಲಿಕ್ಕೆ, ರೋಗ ಅಥವಾ ಕೀಟ ನಿಯಂತ್ರಣ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಜೊತೆಗೆ ಮಣ್ಣಿನ ಸತ್ವನ ನೀವು ಕಳ್ಕೊಂತೀರಿ. ಒಂದು ಎರಡು ಬೆಳೆಯಲ್ಲಿ ನಿಮಗೆ ಒಳ್ಳೆ ಆದಾಯ ಬಂದ್ರೆ ಕೂಡ ಮೂರನೇ ನಾಲ್ಕನೇ ಬೆಳೆಯಲ್ಲಿ ಮಣ್ಣಿನ ಸತ್ವ ಹಾಳಾಗಿ ಮಣ್ಣು ಬರ್ಡ್ ಆಗುತ್ತೆ, ಮಣ್ಣು ಬರ್ಡ್ ಆಯ್ತು ಅಂತ ಹೇಳಿದ್ರೆ ಆ ಭೂಮಿಯಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಸೊಲನೇಸಿಯಸ್ ಜಾತಿಯ ಬೆಳೆಗಳನ್ನ ಬೆಳೆಯಕ್ಕೆ ಯೋಗ್ಯವಾಗದೇ ಇರೋ ರೀತಿಯಲ್ಲಿ ಮಣ್ಣಿನ ಪರಿವರ್ತನೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಮಣ್ಣಿನ ಏನೋ ಬೆಳೆ ಪರಿವರ್ತನೆ ಬಹಳ ಮುಖ್ಯ.
1: ಅಂದ್ರೆ ಕೆಲವು ರೈತರು ಏ ನಮ್ಮ ತೋಟದಲ್ಲಿ ಬೆಳೆನೇ ಬರಲ್ಲ, ಟೊಮೆಟೊ ಗಿಡನೇ ಆಗಲ್ಲ ಅಂತಾರೆ, ಅದಕ್ಕೆ ಇದೇ ಕಾರಣ.
0: ಹೌದೌದು, ಖಂಡಿತ ಸರ್. ಈಗ ಹೋದ ವರ್ಷ ಯಾಕೆ ನಮ್ಗೆ ಈಗ ಕೆಂಪು ಸುಂದರಿ ಟೊಮೆಟೊಗೆ ನಾವು 200

0: ಸ್ಪೆಷಲಿ ಯಾಕೆ ನಾನು ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಹೇಳ್ತಾ ಇದ್ದೀನಿ, ಕೋಲಾರ ಚಿಕ್ಕಬಳ್ಳಾಪುರ ರೈತರಿಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನೀವು ಟೊಮೆಟೊ ಬೆಳಿಬೇಕು ಅಂತ ಹೇಳಿದ್ರೆ ಬೆಳೆ ಪರಿವರ್ತನೆ, ಕ್ರಾಪ್ ರೊಟೇಷನ್ ಅಂತ ಏನು ಹೇಳ್ತೀವಿ, ಟೊಮೆಟೊ ಬೆಳೆದ ಮೇಲೆ ಖಂಡಿತ ಒಂದು ಗ್ಯಾಪ್ ಆದರೂ ಕೊಡಿ, ಬೇರೆ ಬೆಳೆ ಬೆಳೆದ್ಬಿಟ್ಟು ಆಮೇಲೆ ಪುನಃ ನೀವು ಟೊಮೆಟೊ
1: ಈಗ
0: ಬೆಳೆ.
1: ಲಾಭ ಸಿಗ್ತದಂತ ಈಗ ಅದು ಯಾವುದೇ ಋತು ಇರಲಿ, ನೀವು ನಿರಂತರವಾಗಿ ನೀವು ಟೊಮೆಟೊ ಬೆಳೀತಾ ಹೋದರೆ ಅದಕ್ಕೆ ಬೆಳಿಲಿಕ್ಕಾದ್ರೂ ಒಂದು ಪೋಷಕಾಂಶಗಳು ಬೇಕಲ್ಲ.
0: ಹೌದೌದೌದು,
1: ಗಿಡಗಳು ಬೆಳಿಬೇಕಂದ್ರೆ ಸೂಕ್ತವಾದ ಪೋಷಕಾಂಶಗಳ ಸಮಗ್ರ ನಿರ್ವಹಣೆ ಬೇಕಾಗತ್ತೆ. ಈಗ ಮತ್ತೆ ಒಂದೇ ತರ ನೀವು ಬೆಳೆ ಬೆಳೀತಾ ಹೋದ್ರೆ ಅದು ಹಿನ್ನಡೆ ಆಗ್ತದೆ.
0: ಹೌದು ಸರ್, ಅದು ಆ ರೀತಿ ಒಂದು ಇದಾಗುತ್ತೆ ಸರ್. ಮತ್ತೆ ಇನ್ನೊಂದು, ನಾವು ಮಣ್ಣಿನ ಗುಣಧರ್ಮಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಟೊಮೆಟೊ ಬೆಳೆಗೆ ರಸಸಾರ ಒಂದು 6.5 ರಿಂದ 7.5 ತನಕ ಇತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬರುವಂಥ ಟೊಮೆಟೊ ಬೆಳೆ. ಮತ್ತು ಮಣ್ಣು ಮುಖ್ಯವಾಗಿ ಗೋಡು ಮಣ್ಣಿದ್ದರೆ ಭಾಳ ಸೂಕ್ತವಾಗಿ ಇರುವಂಥ ಟೊಮೆಟೊಗೆ. ಸೊ ಅದಾಗಿ ಕೂಡ ಟೊಮೆಟೊ ಬೆಳೆ ಎಲ್ಲ ಮಣ್ಣುಗಳಲ್ಲಿ ನಾವು ಬೆಳಿಬೋದು. ಬಟ್ ಈ ಥರ ಮಣ್ಣಿನ ಗುಣಧರ್ಮ ಇತ್ತು ಅಂತ ಹೇಳಿದ್ರೆ ಸೊ ನಮಗೆ ಭಾಳ ಚೆನ್ನಾಗಿ ಬರುತ್ತೆ ಸರ್. ಮತ್ತು ಇದು ಒಂದು ಮಣ್ಣಿನ ಒಂದು ಗುಣಧರ್ಮಗಳು ಇರುವಂಥದ್ದು. ಮತ್ತು ಯಾವ ರೀತಿ ನಾವು ಪ್ರಿಪೇರ್ ಮಾಡಬೇಕು ಅಂತ ಹೇಳಿದಾಗ ನಿಮ್ಗೆ ಹೇಳಿದೆ, ಮಾಗಿ ಉಳುಮೆ ಒಂದು, ಅದಾದಮೇಲೆ ಎರಡು ಟೈಮ್ ನಾವು ಸಾಯಿಲ್ ಚೆನ್ನಾಗಿ ಅಂದರೆ ಚೆನ್ನಾಗಿ ಉಳುಮೆ ಮಾಡಿ, ಡೀಪಾಗಿ ಉಳುಮೆ ಮಾಡಿ ಟೊಮೆಟೊ ಬೆಳೀತಾ ಇದ್ದೀವಿ ಅಂತ ಹೇಳಿದ್ರೆ, ಟೊಮೆಟೊ ಯಾವ್ಯಾವ ಭೂಮಿಯಲ್ಲಿ ಬೆಳೀತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ವರ್ಷಕ್ಕೆ ಅಥವಾ 1 ಎಕರೆಗೆ ನಾವೇನು ಮಾಡಬೇಕು, ವರ್ಷಕ್ಕೆ 1 ಬಾರಿ ಅಥವಾ 2 ಬಾರಿ ಬೇವಿನ ಹಿಂಡಿ, ಅಂದರೆ ಸ್ವಲ್ಪ ಎಣ್ಣೆ ಅಂಶ ಚೆನ್ನಾಗಿರುವಂಥದ್ದು, ಒಂದು 18% ಅಂದರೆ ಮಿನಿಮಮ್ ನಾವು ಹೇಳ್ತೀವಿ, ಒಂದು 15% ರಿಂದ 18% ಅಷ್ಟು ಬೇವಿನ ಎಣ್ಣೆ ಅಂಶ ಇರುವಂಥ ಬೇವಿನ ಹಿಂಡಿ 1 ಎಕರೆಗೆ 100 ಕೆಜಿಯಷ್ಟು ನಾವು ಹಾಕಿದ್ದೆ ಅದರಲ್ಲಿ ಟೊಮೆಟೊ ಬೆಳೆಗೆ, ಮಣ್ಣಿನಲ್ಲಿರುವಂಥ ರೋಗ ಮತ್ತು ಕೀಟ ಬಾಧೆಗಳನ್ನ ನಿರ್ವಹಣೆ ಮಾಡ್ಬೋದು. ಸೊ ಇದರ ಜೊತೆಗೆ ಟೊಮೆಟೊ ಬೆಳೆ ಉತ್ಕೃಷ್ಟವಾಗಿ ಬೆಳೆಯೋಕ್ಕೆ ಸಹಕಾರಿ ಆಗುತ್ತೆ. ಸೊ ಇದು ಒಂದು ಏನದು ಮಣ್ಣಿನ ಒಂದು ಭೂಮಿ ಸಿದ್ಧತೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರುವಂಥದ್ದು ಆಗಿರ್ತದೆ. ಸೊ ಇದಾದಮೇಲೆ ಯಾವ ಕಾಲದಲ್ಲಿ ನಾವು ಟೊಮೆಟೊ ಬೆಳೆಯೋಕ್ಕೆ ಸೂಕ್ತವಾದ ಸಮಯ ಅಂತ ಹೇಳ್ತಾ ಇದ್ವಿ. ಸೊ ಟೊಮೆಟೊ ನೀವು ಹೇಳಿದಂಗೆ ಪ್ರತಿನಿತ್ಯ ನಮ್ಮ ಏನದು ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ನಮಗೆ ಟೊಮೆಟೊ ಬೇಕಾಗಿರ್ತದೆ. ಬಟ್ ಆದರೆ ರೈತರು ನಮಗೆ ವರ್ಷ ಪೂರ್ತಿ ಟೊಮೆಟೊ ಬೆಳೀತಾರೆ.
1: ಹೌದು,
0: ಸೊ ಅದಾಗಿ ಕೂಡ ನಮಗೆ ಈಗ ಟೊಮೆಟೊದಲ್ಲಿ ನಾನು ಹೇಳಿದೆ ನಿಮಗೆ ವರ್ಷ ಪೂರ್ತಿ ಬೆಳೀಬೋದು. ಸೊ ಬೆಳಿಬೇಕಾದಾಗ ನಿಮಗೆ ಮಳೆಗಾಲಕ್ಕೆ ಯಾವ ತಳಿ ಸೂಕ್ತ ಇದೆ, ಬೇಸಿಗೆ ಕಾಲಕ್ಕೆ ಯಾವ ತಳಿ ಸೂಕ್ತವಾಗಿದೆ, ಸೊ ಇದನ್ನು ನಾವು ಆ ತಳಿಗೆ ಅನುಸಾರವಾಗಿ ನಾವು ಆ ಸಮಯಕ್ಕೆ ಸಂದರ್ಭವಾಗಿ ಆ ಕಾಲಕ್ಕೆ ಸಂದರ್ಭವಾಗಿ ನಾವು ಬೆಳಿಬೋದು.
1: ಈಗ ಅನಿಲ್ ಅವರೇ, ಈಗ ಭೂಮಿ ಸಿದ್ಧತೆ ಹೆಂಗೆ ಮಾಡ್ಕೋಬೇಕು ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ರೈತ ಬಾಂಧವರಿಗೆ?
0: ಭೂಮಿ ಸಿದ್ಧತೆ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಅಂದರೆ ಭೂಮಿ ಈಗ ನಾವು ಟೊಮೆಟೊ ನೆಡಲೇಬೇಕಪ್ಪ ಅಂತ ಹೇಳಿದಾಗ ಭೂಮಿ ನಾವು ಫಸ್ಟಿಗೆ ನಾವು ಆಳವಾಗಿ ಉಳುಮೆ ಮಾಡುವಂಥದ್ದು. ಆಳವಾಗಿ ಉಳುಮೆ ಮಾಡಿದ್ಮೇಲೆ ನಾವು ಕಲ್ಟಿವೇಟ್ರಲ್ಲಿ 2 ಬಾರಿ ನಾವು ಚೆನ್ನಾಗಿ ಫೈನ್ ಟಿಲ್ತ್ ಅಂತ ಹೇಳ್ತೀವಿ, ಅಂದರೆ ಚೆನ್ನಾಗಿ ನುಣ್ಣಗೆ ನಮಗೆ ಏನು ಹೆಂಟೆ ಏನೂ ಆಗ್ದಂಗೆ ನಮ್ಗೆ 2 ಬಾರಿ ಚೆನ್ನಾಗಿ ಉಳುಮೆ ಮಾಡಿಕೊಂಡು 1 ಎಕರೆಗೆ ನಾವು 100 ಕೆಜಿಯಷ್ಟು ಬೇವಿನ ಹಿಂಡಿ. ಸೊ ಅದರಲ್ಲಿ ಬೇವಿನ ಹಿಂಡಿ ಅಂದ ತಕ್ಷಣ ನಮಗೆ ಒಂದು ಅದರಲ್ಲಿ ಒಂದು ಎಣ್ಣೆ ಅಂಶ ಕನಿಷ್ಠ ನಮಗೆ ಒಂದು 15 ರಿಂದ 18% ಎಣ್ಣೆ ಅಂಶ ಇರುವಂಥ ಬೇವಿನ ಹಿಂಡಿ 1 ಎಕರೆಗೆ 100 ಕೆಜಿಯಷ್ಟು ನಾವು ಚೆನ್ನಾಗಿ ಹರಡಿಬಿಟ್ಟು ನಂತರ ನಾವೇನು ಮಾಡ್ಬೋದು, ಮಡಿಗಳನ್ನ ಏರುಮಡಿ ಅಂತ ಹೇಳ್ತೀವಿ ಅಥವಾ ಸಾಲಗಳನ್ನ ನಾವು ಮಾಡಿಕೊಂಡು ಸೊ ನಾವು ಟೊಮೆಟೊ ನಾಟಿ ಮಾಡಲಿಕ್ಕೆ ರೆಡಿ ಮಾಡ್ಕೋಬಹುದು. ಸೊ ಏರುಮಡಿ ಮಾಡಿದ್ಮೇಲೆ ನಾವು ಮಲ್ಚಿಂಗ್ ಅಂತ ಹೇಳ್ತೇವೆ, ಅಂದ್ರೆ ಇತ್ತೀಚೆಗೆ ಮುಚ್ಚಿಗೆ ಪ್ಲಾಸ್ಟಿಕ್ ಮಲ್ಚ್ ಅಂತ ಹೇಳ್ತೇವೆ. ಪ್ಲಾಸ್ಟಿಕ್ ಮಲ್ಚ್ ನಮಗೆ ಬಹಳ ಸೂಕ್ತ, ಯಾಕಂತ ಹೇಳಿದ್ರೆ ನಮಗೆ ಕಳೆ ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಸಾಕಷ್ಟು ಜನ ಈಗ ಇದನ್ನ ಫಾಲೋ
1: ಮಾಡಲ್ಲ,
0: ಕಳೆ ಬರೋದಿಲ್ಲ ಅಂದ್ರೆ ಸಾಕಷ್ಟು ನಮಗೆ ನೀರಿನ ಸದ್ಬಳಕೆ ಕೂಡ ಚೆನ್ನಾಗುತ್ತೆ, ಮತ್ತೆ ನೀರಿನ ಬಳಕೆ ಕೂಡ ಚೆನ್ನಾಗುತ್ತೆ, ಅದರ ಜೊತೆಗೆ ಪೋಷಕಾಂಶಗಳ ದಕ್ಷತೆ ಪ್ರಮಾಣ ಕೂಡ ಹೆಚ್ಚಿಗೆ ಆಗುತ್ತೆ. ಸೊ ಇದನ್ನ ಸಾಕಷ್ಟು ಜನ ಅಳವಡಿಸ್ಕೊಂಡಿದ್ದಾರೆ. ಸೊ ಮಲ್ಚಿಂಗ್ ಮಾಡ್ತಾ ಬೆಡ್ ಪ್ರಿಪರೇಷನ್ ಮಾಡಿ ಅದಕ್ಕೆ ನಾವು ಪೋಷಕಾಂಶಗಳನ್ನ ಕೊಟ್ಕೊಂಡು ಮಲ್ಚ್ ಮಾಡಿಕೊಂಡು ಅದರ ಒಳಗಡೆ ನಾವು ಡ್ರಿಪ್ ಲೈನ್ಸ್ ಅಂತ ಏನು ಹೇಳ್ತೀವಿ, ಡ್ರಿಪ್ ಇರಿಗೇಷನ್ ಮೆಥಡ್ ಅಲ್ಲಿ ನಾವು ಮಾಡಿರ್ತೀವಿ. ಇದು ಒಂದು ಭೂಮಿ ಸಿದ್ಧತೆ ಇರುವಂಥದ್ದು. ಸೊ ಇದು ಏನು ಜನರಲ್ಲಿ ಅಂದ್ರೆ ನಾರ್ಮಲ್ ಆಗಿ ನಮ್ಮ ರೈತರು ಮಾಡುವಂಥದ್ದು, ಮತ್ತೆ ಇದು ಒಂದು ವೈಜ್ಞಾನಿಕ ಪದ್ಧತಿ. ಹೌದು. ಸೊ ಅದಾದ್ಮೇಲೆ ನಮಗೆ ನಾನು ಹೇಳ್ತಾ ಇದ್ದೆ ಟೈಮ್ ಬಗ್ಗೆ ಮಾತಾಡ್ತಾ ಇದ್ದೆ, ಯಾವ ಸಮಯದಲ್ಲಿ ನಾವು ಟೊಮೆಟೊ ಬೆಳಿಬೇಕು. ಸೊ ಇದು ನಾವು ವರ್ಷ ಪೂರ್ತಿ ಬೆಳಿಬೋದು, ಬಟ್ ಆದರೆ ಬೆಳಿಬೇಕಾದಾಗ ನಮಗೆ ಯಾವ ಋತುವಿಗೆ ಯಾವ ತಳಿ ನಾವು ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಾವು ಗಮನದಲ್ಲಿಟ್ಕೋಬೇಕು. ಅದಾದಮೇಲೆ ನಮಗೆ ಮುಖ್ಯವಾಗಿ ನಾವು ಶಿಫಾರಸು ಮಾಡೋಂಥದ್ದು ಫೆಬ್ರವರಿ ಟು ಜೂನ್ ಅಂತರದಲ್ಲಿ ನಾವು ಯಾವಾಗ ಬೇಕಾದರೂ ನಾವು ಟೊಮೆಟೊ ಬೆಳೆ ಬೆಳಿಬೋದು. ಅದಾದಮೇಲೆ ಸೆಪ್ಟೆಂಬರ್ ಟು ಡಿಸೆಂಬರ್ ಅಂತ ಹೇಳ್ತೀವಿ. ಸೊ ಈ ಸಂದರ್ಭಗಳಲ್ಲಿ ನಾವು ಏನದು ಟೊಮೆಟೊ ಬೆಳೆಗೆ ನಾವು ಆಯ್ಕೆ ಮಾಡ್ಕೋಬೋದು, ಅಂದರೆ ಬೆಳೀಲಿಕ್ಕೆ ನಮಗೆ ಈ ಸಮಯಗಳು ನಮಗೆ ಸೂಕ್ತವಾಗಿರುವಂಥದ್ದು. ಸೊ ಅದಾದಮೇಲೆ ಗಿಡದ ಆಯ್ಕೆ ಯಾವ ರೀತಿ ಮಾಡ್ಕೋಬೇಕು. ಈಗ ತಳಿ ಆಯ್ಕೆ ಹೇಳಿದೆ ನಿಮಗೆ, ತಳಿ ನಮಗೆ ರೈತರು ನಾವು ಗುರುತು ಮಾಡ್ಕೊತೀವಿ, ಅಂದರೆ ಯಾವ ತಳಿ ನಮಗೆ ಸೂಕ್ತವಾಗಿದೆ.
1: ಹೌದು
0: ಸರ್, ನನಗೆ ಮಾರ್ಕೆಟಿಗೆ ಯಾವುದರಲ್ಲಿ ಬೇಡಿಕೆ ಜಾಸ್ತಿ ಇದೆ, ಸಿಹಿ ಟೊಮೆಟೊಗೆ ಬೇಡಿಕೆ ಇದೆಯಾ ಅಥವಾ ಹುಳಿ ಟೊಮೆಟೊಗೆ ನಮಗೆ ಬೇಡಿಕೆ ಇದೆಯಾ, ಇವನ್ನೆಲ್ಲ ನೋಡಿಕೊಂಡು ನಾವು ತಳಿಗಳನ್ನ ಆಯ್ಕೆ ಮಾಡ್ಕೊತೀವಿ. ಜೊತೆಗೆ ನಾವು ಯಾವ ಸಮಯದಲ್ಲಿ ನಾವು ಟೊಮೆಟೊ ಬೆಳಿಬೇಕು ಅಂತೇಳಿ ಆಯ್ಕೆ ಮಾಡ್ಕೊತೀವಿ. ಈಗ ಮುಖ್ಯವಾಗಿ ಗಿಡದ ಆಯ್ಕೆ, ಗಿಡದ ಅಂತ ಹೇಳಿದ್ರೆ

0: ನಾವು ಸಸಿ ಮಡಿ ಏನು ಮಾಡಿರ್ತೀವಲ್ಲ ನರ್ಸರಿಗಳಲ್ಲಿ, ಆ ನರ್ಸರಿಯಲ್ಲಿ ನಾವು ಗಿಡದ ಆಯ್ಕೆ ಯಾವ ರೀತಿ ಮಾಡಬೇಕು, ಇದು ಬಹಳ ಬಹಳ ಪ್ರಮುಖ ಪಾತ್ರ. ಎಷ್ಟು ಅವಧಿಯ ಗಿಡ, ಯಾವ ರೀತಿ ಸಸಿ ಆಗಿರಬೇಕು, ಮತ್ತೆ ಆ ನರ್ಸರಿ ಸುತ್ತಮುತ್ತ ನಮಗೆ ಯಾವ ರೀತಿ ವಾತಾವರಣ ಇರಬೇಕು, ಇದು ಬಹಳ ಪ್ರಮುಖ ಪಾತ್ರ.
1: ಇದ್ರ ಬಗ್ಗೆ ಮಾಹಿತಿ.
0: ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಕಳೆದ ವರ್ಷ ನಮಗೆ ಟೊಮೆಟೊ, ನಾವು ಏನಾಗುತ್ತೆ ರಾಷ್ಟ್ರೀಯ ತಂಡ ಆಗಿರ್ಬೋದು, ಒಂದು ಸ್ಟೇಟ್ ತಂಡ ಆಗಿರ್ಬೋದು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮತ್ತು ಆಂಧ್ರ ಪ್ರದೇಶದಲ್ಲಿ ನಾವು ವಿಸಿಟ್ ಮಾಡಿದಾಗ ನಮಗೆ ಮುಖ್ಯವಾಗಿ ಕಂಡು ಬಂದಿದ್ದೇನಪ್ಪ ಅಂತ ಹೇಳಿದ್ರೆ ಬಿಳಿ ನೊಣದ ಹಾವಳಿ. ಬಿಳಿ ನೊಣದ ಹಾವಳಿಯಿಂದ ಸಿಕ್ಕಾಪಟ್ಟೆ ನಮಗೆ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ನಮಗೆ ಈ ವೈರಲ್ ಡಿಸೀಸ್ ಅಂತ ಹೇಳ್ತೀವಿ, ಈ ವೈರಸ್ ಕಾಯಿಲೆ ಸಿಕ್ಕಾಪಟ್ಟೆ ಬಂದ್ಬಿಟ್ಟು ಟೊಮೆಟೊ ಬೆಳೆ ಸಿಕ್ಕಾಪಟ್ಟೆ, ಅಂದರೆ ಸುಮಾರು ಒಂದು ರೈತರು ಒಂದು ಶೇಕಡ ಒಂದು 60% ಅಷ್ಟು ರೈತರು ಬೆಳೆ ಹಾನಿ ಆಯಿತು. ಸೊ ಬೆಳೆ ಹಾನಿ ಆದಾಗ ಏನಾಯಿತು, ನಿಮಗೆ ಟೊಮೆಟೊ 200 ರೂಪಾಯಿ 250 ರೂಪಾಯಿ ನಮಗೆ ರೇಟ್ ಹೋಗ್ಲಿಕ್ಕೆ ಹೋದ ವರ್ಷ ಕಾರಣ ಆಗಲಿಕ್ಕೆ ಮೇನ್ ಮುಖ್ಯವಾದ ಕಾರಣ ಇದು. ಈ ಬಿಳಿ ನೊಣದಿಂದ ಏನು ವೈರಸ್ ಟ್ರಾನ್ಸ್ಮಿಟ್ ಆಯ್ತಲ್ಲ, ಸೊ ಟ್ರಾನ್ಸ್ಮಿಟ್ ಆಗಿ ಕ್ರಾಪ್ ಎಲ್ಲ ನಿಮಗೆ ಡ್ಯಾಮೇಜ್ ಆಯಿತು, ಆಗ ಇಳುವರಿ ಕಡಿಮೆ ಆಯಿತು, ಇಳುವರಿ ಕಡಿಮೆ ಆದಾಗ ನಮಗೆ ರೇಟ್ ಜಾಸ್ತಿ ಆಯಿತು. ಸೊ ಇದು ಒಂದು ಮುಖ್ಯವಾಗಿರುವಂಥದ್ದು. ಇದರಲ್ಲಿ ನಮಗೆ ರೈತರು ಯಾಕೆ ನಾನು ಆ ಗಿಡದ ಆಯ್ಕೆ ಭಾಳ ಭಾಳ ಇಂಪಾರ್ಟೆಂಟ್, ನಿಮ್ಮ ಒಂದು ಸಸಿ ಮಡಿನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಸೊ ಮೊದಲಿಗೆ ನೀವು ತಳಿನ ಆಯ್ಕೆ ಮಾಡ್ಕೊಂಡಿರ್ತೀರಿ. ನರ್ಸರಿಗೆ ಹೋದಾಗ ಡಿಸೀಸ್ ಫ್ರೀ ಅಂದರೆ ರೋಗದಿಂದ ಮುಕ್ತವಾಗಿರಬೇಕು, ಮತ್ತೆ ಕೀಟಗಳಿಂದ ಮುಕ್ತವಾಗಿರಬೇಕು ಗಿಡದ ನೀವು ಆಯ್ಕೆ ಮಾಡಿಕೊಂಡಾಗ. ಅಚ್ಚು ಹಸಿರಾಗಿರಬೇಕು, ಯಾವುದೇ ರೀತಿಯಾದಂಥ ರೋಗ ಲಕ್ಷಣಗಳು ಆಗಿ ಒಂದು 25 ದಿವಸದ
1: ಸಸಿ
0: ಆಯ್ಕೆ ಮಾಡ್ಕೊಂತೀವಿ.
1: ಸಸಿ ಯಾವುದೇ ಕಾರಣಕ್ಕೂ
0: ಸದೃಢವಾಗಿರಬೇಕು, ಯಾವುದೇ ಕಾರಣಕ್ಕೂ ರೋಗದ ಲಕ್ಷಣಗಳು ಇರಬಾರದು. ಮತ್ತೆ ನೀವು ನರ್ಸರಿ ಅಥವಾ ಸಸಿ ಮಡಿಯಲ್ಲಿ ಓಡಾಡಿದಾಗ ಬಿಳಿ ನೊಣದ ಹಾವಳಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಆ ಸಸಿಗಳನ್ನು ತಗೋಬರಬಾರ್ದು. ಸೊ ಯಾಕೆ ತಗೋಬರಬಾರ್ದು ಅಂತ ಹೇಳಿದ್ರೆ, ನಿಮ್ಗೆ ಏನಾಗುತ್ತೆ ಆ ಬಿಳಿ ನೊಣ ಸಣ್ಣ ನರ್ಸರಿಯಲ್ಲಿ ನಿಮ್ಗೆ ಏನಾದರೂ ಹಾನಿ ಮಾಡಿತ್ತು ಅಂತ ಹೇಳಿದ್ರೆ, ಅದೊಂದು 20 ದಿವಸ ಆದ್ಮೇಲೆ ನಿಮ್ಗೆ ಏನಾದರೂ ಅಲ್ಲಿ ಏನಾದರೂ ವೈರಸ್ ಏನಾದರೂ ಇತ್ತು ಅಥವಾ ತ್ರಿಪ್ಸು ಅಥವಾ ಏನು ನಾವು ಏನು ಹೇಳ್ತೀವಿ ಈಗ ತ್ರಿಪ್ಸು ವೈಟ್ ಫ್ಲೈ ಅಂತ ಹೇಳ್ತೀವಿ, ಬಿಳಿ ನೊಣದ ಹಾವಳಿ ಏನಾದರೂ ಒಂದು ಆ ನರ್ಸರಿಯಲ್ಲೇ ಏನಾದರೂ ಸ್ಟೇಜಸ್ಸಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳಿದ್ರೆ, ಆ ಗಿಡನ ತೊಗೊಂಬಂದ್ಬಿಟ್ಟು ನೀವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ನಿಮ್ಗೊಂದು 20 ದಿವಸಕ್ಕೆ ನಿಮಗೆ ವೈರಲ್ ಬಾಧೆ ವೈರಸ್ ಕಾಯಿಲೆ ಬರುವಂಥ ಲಕ್ಷಣಗಳು ಜಾಸ್ತಿ ಚಾನ್ಸಸ್ ಇರುತ್ತದೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ರೋಗ ಲಕ್ಷಣಗಳು ಇಲ್ಲದೆ ಇರುವಂಥದ್ದು, ಕೀಟಗಳು ಯಾವುದೇ ಕಾರಣಕ್ಕೂ ಅದು ಎಸ್ಪೆಷಲಿ ತ್ರಿಪ್ಸು ಮತ್ತು ಬಿಳಿ ನೊಣ ಇಲ್ಲದೆ ಇರುವಂಥ ನರ್ಸರಿ ಅಥವಾ ನೀವು ಎಲ್ಲಿಂದ ಗಿಡ ತರ್ತಿರಲ್ವ ಆ ಜಾಗದಲ್ಲಿ ಇವನ್ನ ಇಲ್ಲದೆ ಇರೋಂಥದ್ದನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ.
1: ಆಯ್ತು, ಈಗ ಒಂದ್ ವೇಳೆ ಸಣ್ಣ ಪುಟ್ಟ ರೋಗ ಬಂತಪ್ಪ, ಅದಕ್ಕೆ ಏನು ಹತೋಟಿ ಕ್ರಮಗಳ ಬಗ್ಗೆ ಹೇಳ್ಬಿಡಿ
0: ಸರ್. ಇದು ಈಗ ನರ್ಸರಿ ಲೆವೆಲ್ ಅಲ್ಲಿ, ಅಂದ್ರೆ ನರ್ಸರಿ ಲೆವೆಲ್ ಅಲ್ಲಿ ನಾವು ಮುಖ್ಯವಾಗಿ ಇದನ್ನ ಗಮನಿಸಲೇಬೇಕು. ಯಾಕಂದ್ರೆ ನರ್ಸರಿ ಲೆವೆಲ್ ಅಲ್ಲಿ ನಮಗೆ ಈಗ ಯಾವುದೇ ಒಂದು ಬೆಳೆಗೆ, ಈಗ ಟೊಮೆಟೊ ಬೆಳೆಯಲ್ಲಿ ಕೂಡ ನಮಗೆ ವೈರಸ್ ಏನಾದರೂ ಇನ್ಫೆಕ್ಷನ್ ಆಯಿತು ಅಂತ ಹೇಳಿದ್ರೆ, ಖಂಡಿತವಾಗಿ ಅದಕ್ಕೆ ಯಾವುದೇ ರೀತಿಯಾದಂಥ ನಮಗೆ ಕ್ಯೂರ್ ಇಲ್ಲ. ವೈರಸ್ಗೆ ನಮ್ಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ನಾವು ಸ್ಪ್ರೇ ಮಾಡಿದ್ರೆ ಕೂಡ ನಾವು ವೈರಸ್ ಕಾಯಿಲೆನ ನಾವು ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಟೊಮೆಟೊ ನಾವು ಸಸಿ ಆಯ್ಕೆ ಮಾಡಬೇಕಾದಾಗ ಮುಖ್ಯವಾಗಿ ನಮಗೆ ರೋಗ ರಹಿತವಾಗಿರುವಂಥ ಹೆಚ್ಚು ಹಸಿರಾಗಿರುವಂಥ ಡಿಸೀಸ್ ಫ್ರೀ ಮತ್ತು ಪೆಸ್ಟ್ ಫ್ರೀ ಇರುವಂಥ ಸಸಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು ನರ್ಸರಿಯಿಂದ. ಆ ನರ್ಸರಿಯಿಂದ ಆಯ್ಕೆ ಮಾಡ್ಕೊಂಬಂದ್ಮೇಲೆ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಅಂತ ಹೇಳ್ತೀವಿ, ಅಂದರೆ ನಾವು ಗಿಡನ ನಾವು ನಾಟಿ ಮಾಡುವಂಥದ್ದು. ಸೊ 25 ದಿವಸ ಮಿನಿಮಮ್, ಒಂದು 20-25 ದಿವಸದ ಸಸಿಗಳನ್ನ ನಾವು ನರ್ಸರಿಗಳಿಂದ ಆಯ್ಕೆ ಮಾಡ್ಕೊಂಬಂದ್ಬಿಟ್ಟು, ಸೊ ಇದನ್ನು ನಾವು ನಾಟಿ ಮಾಡ್ಕೋಬೇಕಾಗ್ತದೆ. ನಾಟಿ ಮಾಡಿದ ಮೇಲೆ ನಾವು ಸ್ವಲ್ಪ ಪರಿಸರ ಸ್ನೇಹಿ ಇರುವಂಥ ಅಂಟು ಬಲೆ ಅಂತ ಹೇಳ್ತೀವಿ, ಹಸಿರು ಮತ್ತು ನೀಲಿ ಅಂಟು ಬಲೆಗಳನ್ನ ನಾವು ನಾಟಿ ಮಾಡಿದ ಒಂದು 5 ಅಥವಾ ಒಂದು ವಾರದ ಅಂತರದಲ್ಲಿ ನಾವು ಈ ಅಂಟು ಬಲೆಗಳನ್ನ ನಾವು ಕಟ್ಟಬೇಕಾಗ್ತದೆ. ಒಂದು ಎಕರೆಗೆ ಒಂದು 20-20 ಅಂಟು ಬಲೆಗಳು ನೀಲಿ ಮತ್ತು ಹಳದಿ ಅಂಟು ಬಲೆಗಳನ್ನ ನಾವು ಕಟ್ಟಬೇಕಾಗ್ತದೆ. ನೀಲಿ ಬಲೆ ಅಂಟು ಬಲೆಗಳನ್ನ ನಾವು ಕಟ್ಟಿದಾಗ ಈ ಥ್ರಿಪ್ಸ್ ಹಾವಳಿನ ನಾವು ಕಡಿಮೆ ಮಾಡ್ಕೋಬಹುದು. ಅದೇ ರೀತಿ ಬಿಳಿ ನೊಣದ ಬಾಧೆನ ನಾವು ತೀವ್ರತೆಯನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ಹಳದಿ ಅಂಟು ಬಲೆಗಳನ್ನ ನಾವು ಕಟ್ಕೋಬೇಕಾಗ್ತದೆ. ಸೊ ಇದು ಪಾಲನೆ ಮಾಡಬೇಕಾಗಿರುವಂಥದ್ದು. ಮತ್ತೆ ನಮಗೆ ಇನ್ನೊಂದು ಬಾಧೆ ಏನಪ್ಪ ಅಂತ ಹೇಳಿದ್ರೆ, ಈ ಫ್ರೂಟ್ ಬೋರರ್ ಅಂತ ಹೇಳ್ತೀವಿ, ಅಂದ್ರೆ ಕಾಯಿ ಕೊರಕ ಹುಳದ ನಿಯಂತ್ರಣ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, 25 ಸಾಲಿಗೆ ಒಂದು ಸಾಲು ನಾವು ಚೆಂಡುವನ ನಾಟಿ ಮಾಡಬೇಕಾಗ್ತದೆ. ಇದು ಕೂಡ ವೈಜ್ಞಾನಿಕವಾಗಿ ನಾವು ಶಿಫಾರಸು ಮಾಡಿರುವಂಥದ್ದೇ. ಸೊ ನೀವು ಏನಾದರೂ ಟೊಮೆಟೊ ಸಸಿನ ನೀವು ನರ್ಸರಿಯಿಂದ ತರ್ತಾ ಇದ್ದೀರಿ ಅಂತ ಹೇಳಿದ್ರೆ, ಅದೊಂದು 25 ದಿವಸ ಇತ್ತು ಅಂತ ಹೇಳಿದ್ರೆ, ನೀವು ಚೆಂಡುವ ಒಂದು 40 ದಿವಸದ ಒಂದು ಸಸಿ ಇರಬೇಕಾಗ್ತದೆ. ಸೊ ಒಂದು 25 ಸಾಲು ಅಥವಾ ಒಂದು 8 ಸಾಲು ಆದಮೇಲೆ ಒಂದು ಸಾಲನ್ನ ನೀವು ಚೆಂಡುವ ಹಾಕ್ಕೊಂಡ್ರೆ ಈ ಹಣ ಏನು ಕಾಯಿ ಕೊರಕ ಹುಳನ ನಾವು ಸ್ವಲ್ಪ ಮಟ್ಟಿಗೆ ನಾವು ನಿಯಂತ್ರಣ ಮಾಡ್ಕೋಬಹುದು. ಸೊ ಅದಾಗಿ ಕೂಡ ನಾವು ಇನ್ನ ನಮ್ಗೆ ಏನ್ ಹೇಳ್ತೀವಿ, ಬ್ಯಾರಿಯರ್ ಕ್ರಾಪ್ ಅಂತ ಹೇಳ್ತೀವಿ. ಸೊ ನಾವು ಟೊಮೆಟೊ ಮಾಡಲೇಬೇಕು, ನಮ್ಗೆ ವೈಜ್ಞಾನಿಕವಾಗಿ ಸ್ವಲ್ಪ ಖರ್ಚು ಕಡಿಮೆ ಮಾಡಬೇಕು, ನಾವು ಪೆಸ್ಟಿಸೈಡ್ಸ್ ಅಥವಾ ನಾವು ಏನ್ ಹೇಳ್ತೀವಿ ಕೀಟನಾಶಕಗಳಾಗಿರ್ಬೋದು, ಸೊ ಮತ್ತೆ ಇವನ್ನೆಲ್ಲ ನಾವು ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡ್ಕೋಬೇಕು, ಸ್ವಲ್ಪ ಒಳ್ಳೆ ಚೆನ್ನಾಗಿರುವಂತಹ ಆಹಾರ ಉತ್ಪಾದನೆ ಟೊಮೆಟೊ ಉತ್ಪಾದನೆ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, 2 ಸಾಲು ಜೋಳನ ನಾವು ಟೊಮೆಟೊ ಎಲ್ಲಿ ಬೆಳೆ ಬೆಳಿತೀವಿ 2 ಸಾಲು ಸುತ್ತಲೂ ನಮಗೆ ಜೋಳದ ಒಂದು 30 ದಿವಸದ ಮುಂಚೆ ನಾವು ಜೋಳನ ಹಾಕಬೇಕಾಗ್ತದೆ. ಜೋಳನ ಹಾಕಿದಾಗ ಏನಾಗ್ತದೆ, ಇದು ಟ್ರ್ಯಾಪ್ ಕ್ರಾಪ್ ಥರ ಆಗುತ್ತೆ. ನಮಗೆ ಟೊಮೆಟೊ ಬೆಳೆಗೆ ಬರುವಂಥ ಕೀಟಗಳನ್ನ ನಾವು
1: ಒಂದು ತಡಿಬಹುದು
0: ಒಂದು ಸಾಕಷ್ಟು ಮಟ್ಟಿಗೆ ನಾವು
1: ತಡಿಬಹುದು. ಹೋಗಲ್ಲ
0: ಹೋಗೋದಿಲ್ಲ ಅಂದ್ರೆ ಟೊಮೆಟೊ ಬೆಳೆಗೆ ನಮಗೆ ಏನು ಬರುತ್ತೆ ನಮಗೆ ಇದನ್ನ ನಾವು ತಡಿಬಹುದು. ಇದನ್ನ ನಾವು ಟ್ರ್ಯಾಪ್ ಕ್ರಾಪ್ ಅಂತ ಹೇಳ್ತೀವಿ.
1: ಹೊಸದಾಗಿ ಸಂಶೋಧನೆ ಮಾಡಿದ್ದೀವಿ.
0: ಸೊ ಅದಾಗಿ ಕೂಡ ನಮಗೆ ಈ ಬಿಳಿನೊಣದ ಹಾವಳಿ, ಯಾಕಂದ್ರೆ ಕಳೆದ ವರ್ಷ ಸಿಕ್ಕಾಬಟ್ಟೆ ಬಂದು ನಮಗೆ ಈ ವೈರಸ್ ಡಿಸೀಸಸ್ ಬಂದಾಗ ನಾವು 40% ಮೆಶ್ ಅಂತ ಏನ್ ಹೇಳ್ತೀವಿ ಅದನ್ನ ಒಂದು 6 ಅಡಿ ಮೆಶ್ನ ನಾವು ತೋಟದ ಸುತ್ತಲೂ ಕೂಡ ನಾವು ಹಾಕೋಣಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಸೊ ಇದೆಲ್ಲ ನಮ್ಗೆ ಏನಾಗುತ್ತೆ, ಕೆಲವೊಂದು ವೈಜ್ಞಾನಿಕ ಪದ್ಧತಿಗಳಿದ್ದಾವೆ. ಈ ಒಂದು ಕೆಲವೊಂದು ವೈಜ್ಞಾನಿಕ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಂಡಾಗ ಖಂಡಿತ ನಾವು ರೈತರಿಗೆ ಖರ್ಚು ಕಡಿಮೆ ಆಗಿ ಆದಾಯ ಜಾಸ್ತಿ ಬರ್ಲಿಕ್ಕೆ ಸಹಕಾರಿ ಆಗುತ್ತೆ.
1: ಆಯ್ತು ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಟೊಮೆಟೊ ಸಮಗ್ರ ಬೇಸಾಯದ ಕುರಿತು ಮಾಹಿತಿಯನ್ನ ಮಾಡಿಕೊಟ್ರಿ. ಸಸಿಯ ನಿರ್ವಹಣೆ ಹೇಗೆ, ಗಿಡಗಳನ್ನು ಹೇಗೆ ಬೆಳೆಸಬೇಕು, ಮತ್ತು ಮಣ್ಣು ಸಿದ್ಧತೆ ಹೇಗೆ ಮಾಡ್ಕೊಳ್ಬೇಕು, ಯಾವ್ಯಾವ ಒಂದು ರೋಗಗಳು ಆರಂಭದಲ್ಲಿ ಬರ್ತದೆ, ಇದೆಲ್ಲ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಟ್ರಿ. ಕೆಲವು ರೈತ ಬಾಂಧವರು ಇರ್ತಾರೆ, ಡಾಕ್ಟರ್ ಅನಿಲ್ ಕುಮಾರ್ ವಿಜ್ಞಾನಿಗಳವ್ರ ಜೊತೆ ಮಾತಾಡಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸ್ಬೋದಲ್ಲ?
0: ಹೌದು ಖಂಡಿತ ಸರ್, ಹೇಳಿ. 9743196196.
1: ಇನ್ನೊಮ್ಮೆ ಹೇಳಿ.
0: 9743196196.
1: ಇನ್ನೊಮ್ಮೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್, ಧನ್ಯವಾದಗಳು.

0: ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂ ಶಿವಶಂಕರ ಶಾಸ್ತ್ರಿ ಮತ್ತು ಸಂಘಟಕರಿಂದ ಭಜನೆ ಪದಗಳನ್ನು ಕೇಳುತ್ತಿದ್ದೀರಿ. ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ನಾಳೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ, ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಅವುಗಳ ನೋಂದಣಿ. ಈ ಕುರಿತು ರಾಜ್ಯ ಸರ್ಕಾರದ ಜಲಾನಯನ ಇಲಾಖೆಯ ಉಪಕೃಷಿ ನಿರ್ದೇಶಕಿ ಗಾಯತ್ರಿ ಎಂ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಆಕಾಶವಾಣಿ ಬೆಂಗಳೂರು, ಈಗ ಸಮಯ 7:30 ಈಗ ಜಾಹೀರಾತು.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಪುರುಷರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಭಾರತ ಸೇರಿ ವಿಶ್ವಾದ್ಯಂತ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ. 186,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಸಿರು ಇಂಧನ ಕಾರಿಡಾರ್, ಹಂತ 3ಕ್ಕೆ ಭಾರತ ಅನುಮೋದನೆ, ವಿಶ್ವಸಂಸ್ಥೆ ಸ್ವಾಗತ. ಏಷ್ಯನ್ ಗೇಮ್ಸ್ ಇಂದು ಒಂದೇ ದಿನ ಭಾರತಕ್ಕೆ 6 ಸ್ವರ್ಣ, ಪದಕ ಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಏರಿಕೆ. ಏಷ್ಯನ್ ಕ್ರೀಡಾಕೂಟ ಹಾಕಿ ಸ್ಪರ್ಧೆಯ ಫೈನಲ್ನಲ್ಲಿ ಗೆದ್ದು 2028ರ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಭಾರತ ಮಹಿಳಾ ತಂಡ. ವಾರ್ತೆಗಳ ವಿವರ. ಮಹಾತ್ಮ ಗಾಂಧೀಜಿ ಅವರ 157ನೇ ಜಯಂತಿ ಹಿನ್ನೆಲೆ ರಾಜ್ಘಾಟ್ನಲ್ಲಿ ಇಂದು ಪ್ರಾರ್ಥನಾ ಸಭೆ ನಡೆಯಿತು. ರಾಷ್ಟಪತಿ ದ್ರೌಪದಿ ಮುರ್ಮು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಾಂಧೀಜಿ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ರಾಜ್ಘಾಟ್ನಲ್ಲಿ ಗಾಂಧೀಜಿ ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದರು. ಮಹಾತ್ಮ ಗಾಂಧೀಜಿ ಅವರ ಇಡೀ ಜೀವನ ಸತ್ಯ, ಅಹಿಂಸೆ, ಕರುಣೆ ಮತ್ತು ಸೇವೆಗೆ ದಾರಿದೀಪವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜಯಂತಿಯನ್ನು ದೇಶಾದ್ಯಂತ ಇಂದು ಆಚರಿಸಲಾಯಿತು. 1904ರ ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನಗರದಲ್ಲಿ ಅಂದಿನ ಮುಘಲ್ ಸರಾಯ್ನಲ್ಲಿ ಅವರು ಜನಿಸಿದರು. ಹದಿಹರೆಯದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಗಿದ ಶಾಸ್ತ್ರಿ ಅವರು 1921ರ ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ಬಳಿಕ ಕೇಂದ್ರ ಸರ್ಕಾರದಲ್ಲಿ ಹಲವು ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದರು. ಇಂದು ಅವರ ಜಯಂತಿ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಇಂದು ನವದೆಹಲಿಯ ವಿಜಯ್ಘಾಟ್ನಲ್ಲಿ ಇರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕಕ್ಕೆ ತೆರಳಿ ಪುಷ್ಪನಮನ ಸಲ್ಲಿಸಿದರು. ಪ್ರಪಂಚದಾದ್ಯಂತ ಇರುವ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ಇಂದು ಮಹಾತ್ಮ ಗಾಂಧೀಜಿಯವರ 157ನೇ ಜನ್ಮದಿನವನ್ನು ಆಚರಿಸಲಾಯಿತು. ಚೀನಾದ ಬೀಜಿಂಗ್ನಲ್ಲಿ ಭಾರತೀಯ ರಾಯಭಾರಿ ವಿಕ್ರಮ್ ದೊರೈಸ್ವಾಮಿ ಭಾರತೀಯ ಸಮುದಾಯದ ಸದಸ್ಯರು ಮತ್ತು ಸ್ಥಳೀಯ ಗಣ್ಯರೊಂದಿಗೆ ಸೇರಿ ಮಹಾತ್ಮ ಗಾಂಧೀಜಿಯವರಿಗೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಚೀನಿ ಕಲಾವಿದರು ಸಂಗೀತದ ಮೂಲಕ ಗೌರವ ಸಲ್ಲಿಸಿದರೆ ಭಾರತೀಯ ಸಮುದಾಯದ ಸದಸ್ಯರು ಗಾಂಧೀಜಿಯವರ ನೆಚ್ಚಿನ ಭಜನೆಗಳನ್ನು ಹಾಡಿದರು. ಜಪಾನ್ನಲ್ಲಿ ರಾಯಭಾರಿ ನಗುಮಾ ಮಲ್ಲಿಕ್ ಮತ್ತು ಭಾರತೀಯ ಸಮುದಾಯದ ಸದಸ್ಯರು ಟೋಕಿಯೋದ ಯಡೋಗಾವಾದಲ್ಲಿ ಇರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ಯುಎಇಯಲ್ಲಿ ಭಾರತೀಯ ಸಮುದಾಯದಿಂದ ಗಾಂಧಿ ಜಯಂತಿ ಆಚರಿಸಲಾಯಿತು. ಪಾಕಿಸ್ತಾನ, ನೇಪಾಳ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಬಹರೇನ್ ಮತ್ತು ದಕ್ಷಿಣ ಕೊರಿಯಾಗಳಲ್ಲೂ ಇದೇ ರೀತಿಯ ಸ್ಮರಣಾರ್ಥ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಅನೇಕ ದೇಶಗಳಲ್ಲಿ ನಡೆದ ಈ ಸ್ಮರಣಾರ್ಥ ಕಾರ್ಯಕ್ರಮಗಳಲ್ಲಿ ಸಂಗೀತ ಪ್ರದರ್ಶನಗಳು, ಭಕ್ತಿಗೀತೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದ್ದವು. ಮಂಗೋಲಿಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಟರ್ಕಿಯಲ್ಲಿ ಇರುವ ಭಾರತೀಯ ರಾಯಭಾರ ಕಚೇರಿಗಳಲ್ಲೂ ಗಾಂಧಿ ಜಯಂತಿ ಆಚರಿಸಲಾಯಿತು. 186,000 ಕೋಟಿ ರೂಪಾಯಿಗಳ ಹಸಿರು ಇಂಧನ ಕಾರಿಡಾರ್ ಹಂತ 3ಕ್ಕೆ ಭಾರತ ಅನುಮೋದನೆ ನೀಡಿರುವುದನ್ನು ವಿಶ್ವಸಂಸ್ಥೆ ಸ್ವಾಗತಿಸಿದೆ. ಈ ಗ್ರಿಡ್ ಬಲಪಡಿಸುವಿಕೆ ಮತ್ತು ಬ್ಯಾಟರಿ ಸಂಗ್ರಹಣ ಯೋಜನೆಯು ದೇಶದ ಜನರು ಮತ್ತು ಆರ್ಥಿಕತೆಗೆ ದೊಡ್ಡ ಮಟ್ಟದಲ್ಲಿ ಲಾಭವಾಗುವ ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ವಿಭಾಗದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಶ್ಲಾಘಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ಈ ಉಪಕ್ರಮವು ಭಾರತ ತನ್ನ ಬೆಳೆಯುತ್ತಿರುವ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಬಲಪಡಿಸಿಕೊಳ್ಳಲು, ಹೆಚ್ಚುತ್ತಿರುವ ವಿದ್ಯುತ್ ಅಗತ್ಯಗಳನ್ನು ಪೂರೈಸಲು ಹಾಗೂ ಸೌರಶಕ್ತಿ ವಲಯದಲ್ಲಿ ಜಾಗತಿಕ ನಾಯಕನಾಗಿ ತನ್ನ ಸ್ಥಾನವನ್ನು ಬಲಪಡಿಸಲು ಮತ್ತಷ್ಟು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಜಾಗತಿಕ ಶಾಂತಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸುತ್ತಿರುವ ಅವಿರತ ಪ್ರಯತ್ನಗಳನ್ನು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಶ್ಲಾಘಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದೇ ಪುಟಿನ್ ಅವರು ನೀಡಿರುವ ಈ ಹೇಳಿಕೆ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಜಾಗತಿಕ ಶಾಂತಿಗಾಗಿ ವಿಶ್ವಾಸಾರ್ಹ ಧ್ವನಿಯಾಗಿ ಹೊರಹೊಮ್ಮಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ ಎಂದು ಹೇಳಿದರು. ಯುದ್ದಗಳು, ಸಂಘರ್ಷಗಳು ಮತ್ತು ಅಸ್ಥಿರತೆಯಂತಹ ಸಂದರ್ಭಗಳಲ್ಲಿಯೂ ಸಮಸ್ಯೆಗಳಿಗೆ ಪರಿಹಾರಗಳು ಯುದ್ದಭೂಮಿಯಿಂದ ಅಲ್ಲ, ಬದಲಾಗಿ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕವೇ ದೊರೆಯುತ್ತವೆ ಎಂಬ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಸಾರಿದ್ದಾರೆ. ಇದು ಭಾರತದ ವಸುಧೈವ ಕುಟುಂಬಕಂ ಎಂಬ ಶಾಶ್ವತ ಸಂಪ್ರದಾಯಕ್ಕೆ ಮನ್ನಣೆ ತಂದುಕೊಟ್ಟಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ವರದಿ ಇಲ್ಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರ ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಇದ್ದ ಸಾಲದ ಪ್ರಮಾಣ 15%ಕ್ಕೇರಿರುವುದು ಬೆಳಕಿಗೆ ಬಂದಿತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ, ಪರಿಹಾರ, ಮರು ಬಂಡವಾಳ ಹೂಡಿಕೆ ಹಾಗೂ ಸುಧಾರಣೆಗಳನ್ನು ಒಳಗೊಂಡ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ. 13ನೇ ದಿನವಾದ ಇಂದು ಭಾರತ 6 ಚಿನ್ನದ ಪದಕಗಳನ್ನು ಗೆದ್ದಿದೆ. ಇವುಗಳಲ್ಲಿ ಬಾಕ್ಸಿಂಗ್ನಲ್ಲಿ 3, ಕುಸ್ತಿಯಲ್ಲಿ 1, ಬಿಲ್ಲುಗಾರಿಕೆಯಲ್ಲಿ 1 ಮತ್ತು ಹಾಕಿಯಲ್ಲಿ 1 ಸ್ವರ್ಣ ಪದಕ ಸೇರಿದೆ. ಭಾರತದ ಮಹಿಳಾ ಹಾಕಿ ತಂಡ ತೀವ್ರ ಪೈಪೋಟಿಯಿಂದ ಕೂಡಿದ ಫೈನಲ್ ಪಂದ್ಯದಲ್ಲಿ ಚೀನಾ ತಂಡವನ್ನು 1-0 ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದಿದೆ. ಭಾರತದ ಪರವಾಗಿ ಲಾಲ್ ರೆಮ್ಸಿಯಾಮಿ ಮಾರ್ ಜೋಟೆ ನಿರ್ಣಾಯಕ ಗೋಲು ಗಳಿಸಿದರೆ ಗೋಲ್ ಕೀಪರ್ ಸವಿತಾ ಪುನಿಯಾ ಪೆನಾಲ್ಟಿ ಸ್ಟ್ರೋಕ್ ಅನ್ನು ತಡೆಯುವ ಮೂಲಕ ತಂಡದ ಮುನ್ನಡೆಯನ್ನು ಕಾಯ್ದುಕೊಂಡರು. ಈ ಗೆಲುವಿನೊಂದಿಗೆ ಭಾರತ ಏಷ್ಯನ್ ಕ್ರೀಡಾಕೂಟದಲ್ಲಿ 44 ವರ್ಷಗಳ ನಂತರ ಮಹಿಳಾ ಹಾಕಿ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದೆ. ಅಲ್ಲದೆ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿರುವ ಮುಂಬರುವ 2028 ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿದೆ. ಪುರುಷರ 65 kg ಫ್ರೀ ಸ್ಟೈಲ್ ಕುಸ್ತಿ ವಿಭಾಗದಲ್ಲಿ ಭಾರತೀಯ ಕುಸ್ತಿಪಟು ಸುಜಿತ್ ಕಲ್ಕಲ್ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಫೈನಲ್ನಲ್ಲಿ ಅವರು ತಜಕಿಸ್ತಾನದ ಅಬ್ದುಲ್ ಮಜೀದ್ ಕದೀವ್ ಅವರನ್ನು 10-9 ಅಂಕಗಳಿಂದ ಮಣಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಬಾಕ್ಸಿಂಗ್ನ ಮಹಿಳೆಯರ 65 kg ವಿಭಾಗದಲ್ಲಿ ಪರ್ವೀನ್ ಹೂಡಾ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅವರು ಚೈನೀಸ್ ತೈಪಿಯ ನಿಯನ್ ಚಿನ್ ಚೆನ್ ಅವರನ್ನು 3-2 ಅಂತರದಿಂದ ಸೋಲಿಸಿದರು. ಮಹಿಳೆಯರ 75 kg ವಿಭಾಗದ ಫೈನಲ್ನಲ್ಲಿ ಲವ್ರಿನಾ ಚಿನ್ನದ ಬಾವೂಜಿಯು ಅವರನ್ನು 5-0 ಅಂತರದಿಂದ ಮಣಿಸಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಬಾಕ್ಸಿಂಗ್ನ ಪುರುಷರ 80 kg ವಿಭಾಗದ ಫೈನಲ್ ಪಂದ್ಯದಲ್ಲಿ ಅಂಕುಶ್ ಪಂಘಾಲ್ ದಕ್ಷಿಣ ಕೊರಿಯಾದ ಕಿಮ್ ಮೆಮ್ಸಿಯಾಂಗ್ ಅವರನ್ನು 4-0 ಅಂತರದಿಂದ ಮಣಿಸಿ ಸ್ವರ್ಣ ಪದಕ ವಿಜೇತರಾದರು. ಬಿಲ್ಲುಗಾರಿಕೆಯಲ್ಲಿ ಭಾರತದ ಮಹಿಳಾ ರಿಕರ್ವ್ ತಂಡ ಏಷ್ಯನ್ ಗೇಮ್ಸ್ನಲ್ಲಿ ಚೊಚ್ಚಲ ಚಿನ್ನದ ಪದಕ ಗೆದ್ದು ಇತಿಹಾಸ ನಿರ್ಮಿಸಿತು. ಅಂಕಿತಾ ಭಕತ್, ಕೀರ್ತಿ ಶರ್ಮಾ, ಕುಂಕುಮ್ ಅವರನ್ನು ಒಳಗೊಂಡ ತಂಡ ಫೈನಲ್ನಲ್ಲಿ ದಕ್ಷಿಣ ಕೊರಿಯಾ ತಂಡವನ್ನು 5-3 ಅಂತರದಿಂದ ಸೋಲಿಸಿತು. ಇದೇ ವೇಳೆ ಭಾರತದ ಮಿಶ್ರ ರಿಕರ್ವ್ ತಂಡ ಬೆಳ್ಳಿ ಪದಕ ವಿಜೇತವಾಯಿತು. ತೀವ್ರ ಪೈಪೋಟಿಯಿಂದ ಕೂಡಿದ ಫೈನಲ್ನಲ್ಲಿ ಕುಂಕುಮ್ ಮತ್ತು ಧೀರಜ್ ಬೊಮ್ಮದಿಯವರ ಅವರನ್ನು ಒಳಗೊಂಡ ಮಿಶ್ರ ತಂಡ ಚೀನಾ ವಿರುದ್ದ 3-5 ಅಂತರದಲ್ಲಿ ಸೋತು ದ್ವಿತೀಯ ಸ್ಥಾನಕ್ಕೆ ತೃಪ್ತಿಗೊಂಡಿತು. ಸೆಪೆಕ್ ಟಕ್ರಾ ಸ್ಪರ್ಧೆಯಲ್ಲಿ ಭಾರತ ತಂಡ ಕಂಚಿನ ಪದಕ ಗೆದ್ದಿದೆ. ಸೆಮಿಫೈನಲ್ನಲ್ಲಿ

0: ಜಪಾನ್ ವಿರುದ್ದ 0-2 ಅಂತರದಲ್ಲಿ ಸೋತು ಕಂಚಿನ ಪದಕ ಗಳಿಸಿತು. ಸೇಲಿಂಗ್ ಸ್ಪರ್ಧೆಯ ಮಹಿಳೆಯರ ವಿಭಾಗದಲ್ಲಿ ನೇತ್ರಾ ಕಂಚಿನ ಪದಕ ವಿಜೇತರಾದರು. ಈ ಮೂಲಕ ಏಷ್ಯನ್ ಗೇಮ್ಸ್ ಪದಕ ಪಟ್ಟಿಯಲ್ಲಿ ಒಟ್ಟು 76 ಪದಕಗಳೊಂದಿಗೆ ಭಾರತ 5ನೇ ಸ್ಥಾನಕ್ಕೆ ಏರಿದೆ. ಇದರಲ್ಲಿ 16 ಚಿನ್ನ, 25 ಬೆಳ್ಳಿ ಹಾಗೂ 35 ಕಂಚಿನ ಪದಕಗಳು ಸೇರಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸೇರಿ ವಿಶ್ವಾದ್ಯಂತ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ. 186,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಸಿರು ಇಂಧನ ಕಾರಿಡಾರ್ ಹಂತ 3ಕ್ಕೆ ಭಾರತ ಅನುಮೋದನೆ, ವಿಶ್ವಸಂಸ್ಥೆ ಸ್ವಾಗತ. ಏಷ್ಯನ್ ಗೇಮ್ಸ್ ಇಂದು ಒಂದೇ ದಿನ ಭಾರತಕ್ಕೆ 6 ಸ್ವರ್ಣ, ಪದಕ ಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಏರಿಕೆ. ಮತ್ತು ಏಷ್ಯನ್ ಕ್ರೀಡಾಕೂಟ ಹಾಕಿ ಸ್ಪರ್ಧೆಯ ಫೈನಲ್ನಲ್ಲಿ ಗೆದ್ದು 2028 ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಭಾರತ ಮಹಿಳಾ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 7:45.

ಸಿರಿಗಂಧ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೇ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಶ್ವದ ನಕಾಶೆಯಲ್ಲಿ ನಮ್ಮ ಭಾರತಕ್ಕೊಂದು ಬಹುದೊಡ್ಡ ಗೌರವವನ್ನು ತಂದುಕೊಟ್ಟಿರುವಂತಹ ದಿವಸ ಇದು. ಅದು ಗಾಂಧೀಜಿಯವರ ಜನ್ಮ ದಿನವನ್ನು ನಾವು ಇಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಗಾಂಧೀಜಿಯವರು ಮಾನವ ಕುಲ ಕಂಡ ಮಹಾಚೇತನ ಅಂತಲೇ ಹೇಳಬಹುದು, ಮಹಾಪ್ರವಾದಿ ಸಹ ಹೌದು. ಮಾನವೀಯ ಗುಣದ ದಾರ್ಶನಿಕರು, ಮಾನವತಾವಾದದ ನಿರ್ಮಾಪಕರು, ಮಾರ್ಗಕಾರರು ಸಹ ಹೌದು. ಮನುಷ್ಯತ್ವದ ಪುನರುತ್ಥಾನದ ಪ್ರವರ್ತಕರಾದ ಗಾಂಧೀಜಿಯವರ ನಡೆ, ನುಡಿ, ಬದುಕು, ಬರಹ ಎಲ್ಲವೂ ಸರ್ವೋದಯವೇ, ಸರ್ವರುದ್ಧಾರವೇ ಗಾಂಧೀಜಿಯ ಗುರಿಯಾಗಿತ್ತು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸರ್ವೋದಯ ಅವರ ಜೀವದುಸಿರು, ಸರ್ವರ ಸೇವೆ ಅವರ ಬದುಕಿನ ಗಾಯತ್ರಿ ಮಂತ್ರ ಆಗಿತ್ತು. ತತ್ವರಹಿತ ರಾಜಕಾರಣ, ದುಡಿಮೆ ಇಲ್ಲದ ಸಂಪತ್ತು, ಆತ್ಮ ಸಾಕ್ಷಿರಹಿತ ಭೋಗ, ನೀತಿಹೀನ ವ್ಯಾಪಾರ, ಮಾನವೀಯತೆ ಶೂನ್ಯ ವಿಜ್ಞಾನ, ತ್ಯಾಗವಿಲ್ಲದ ಪೂಜೆ, ಇವು ಗಾಂಧೀಜಿಯವರು ಹೇಳುವ ಸಪ್ತ ಸಾಮಾಜಿಕ ಪಾತಕಗಳು. ಇವುಗಳನ್ನು ನೀಗಿಸಿಕೊಳ್ಳಬೇಕಾದುದು ಗಾಂಧೀಜಿಯವರ ದೃಷ್ಟಿಯಲ್ಲಿ ಮಹತ್ವದ ಸಂಗತಿ ಅಂತ ಹೇಳ್ಬೋದು.

ಇಂದು ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವೂ ಸಹ ಇಂದು. ಅಹಿಂಸೆಯೇ ನನ್ನ ಧರ್ಮ, ಸತ್ಯವೇ ನನ್ನ ದೇವರು ಅಂತ ಜಗತ್ತಿಗೆ ಸಾರಿದ ಮಹಾನ್ ಚೇತನ ಗಾಂಧೀಜಿಯವರು, ನಮ್ಮ ರಾಷ್ಟ್ರಪಿತ ಮೋಹನ್ ದಾಸ್ ಕರ್ಮಚಂದ್ ಗಾಂಧಿಯವರು ಕೈಯಲ್ಲೊಂದು ಕೋಲು ಹಿಡಿದು ಬ್ರಿಟಿಷರ ಬೃಹತ್ ಸಾಮ್ರಾಜ್ಯವನ್ನೇ ನಡುಗಿಸಿದ ಆ ಸರಳತೆಯ ಶಕ್ತಿ

ಎಂಥದ್ದು ಅಂತ ಹೇಳಬೇಕು ಅಂತಂದರೆ, ಹಿಂಸೆಗೆ ಹಿಂಸೆಯೇ ಉತ್ತರವಲ್ಲ, ಪ್ರೀತಿ ಮತ್ತು ಸತ್ಯಾಗ್ರಹವೇ ಅತಿದೊಡ್ಡ ಅಸ್ತ್ರ ಅಂತ ತೋರಿಸಿಕೊಟ್ಟವರು ಮಹಾತ್ಮ ಗಾಂಧೀಜಿಯವರು.

ತದಕಧೇನು ತಾಂ ತದಕಧೇನು ತಚಿತು ತಚಿತು ತಾಂ ತದಕಧೇನು ಧೀಂ ತದಕಧೇನು ತಾಂ ತದಕಧೇನು ತರ್ಗಡತಂ ತರ್ಗಡತಂ ತದ್ಧಿಂ ತದ್ಧಿಂ ತಕಧಿಮಿ ತದಿಕಿಟಕುಂ ತದ್ಧಿಂ ತದ್ಧಿಂ ತಕಧಿಮಿ ತದಿಕಿಟಕುಂ ತದ್ಧಿಂ ತದ್ಧಿಂ ತಕಧಿಮಿ ತದಿಕಿಟಕುಂ ತದ್ಧಿಂ ತದ್ಧಿಂ ತಕಧಿಮಿ ತದಿಕಿಟಕುಂ ತರ್ಗಡತಂ ತರ್ಗಡತಂ ತರ್ಗಡತಂ ತರ್ಗಡತಂ ತರ್ಗಡತಂ ತರ್ಗಡತಂ ತತ್ ತರ್ಗಡತ ತರ್ಗಡತಂ ತರ್ಗಡತ ತರ್ಗಡತಂ ತರ್ಗಡತ ತರ್ಗಡತಂ ತರ್ಗಡತ ತತ್ ತರ್ಗಡತಂ ತರ್ಗಡತ ತರ್ಗಡತಂ ತರ್ಗಡತ ತರ್ಗಡತಂ ತರ್ಗಡತ ತರ್ಗಡತಂ ತರ್ಗಡತ ತರ್ಗಡತಂ ತರ್ಗಡತ ತರ್ಗಡತಂ ತರ್ಗಡತ ತರ್ಗಡತಂ ತರ್ಗಡತ ತರ್ಗಡತಂ ತರ್ಗಡತ ತರ್ಗಡತಂ ತರ್ಗಡತ ತರ್ಗಡತಂ ತರ್ಗಡತ ತರ್ಗಡತಂ ತರ್ಗಡತ ತರ್ಗಡತಂ ತರ್ಗಡತ ತರ್ಗಡತಂ ತರ್ಗಡತ ತರ್ಗಡತಂ ತರ್ಗಡತ ತರ್ಗಡತಂ

ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಮನು, ನಂದಿತಾ, ದಿವ್ಯ ಹಾಗೂ ಸಂಗಡಿಗರು ಹಾಡಿರುವಂತಹ ಪರ್ವ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ. ಸಿರಿಗಂಧ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಈಗ ಸಮಯ 8:30 ಸೆಕೆಂಡುಗಳು. ಸ್ನೇಹಿತರೆ, ಮನುಷ್ಯನ ನಡೆ ನುಡಿ, ಆಚಾರ ವಿಚಾರ, ಆದರ್ಶ ಚಾರಿತ್ರೆಗಳೇ ಅವರ ಶ್ರೇಷ್ಠತೆಯ ಮಾನದಂಡ ಆಗತ್ತೆ. ಇಂತಹ ಮಾನವೀಯ ಉನ್ನತ ಮೌಲ್ಯಗಳನ್ನು ತಮ್ಮ ಜೀವಮಾನದಲ್ಲಿ ಪಾಲಿಸಿದ ಗಾಂಧೀಜಿಯವರು ಮಹಾತ್ಮರಾದರು. ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಲು ಅಹಿಂಸೆಯ ಅಸ್ತ್ರ ಹಿಡಿದು ಇಡೀ ರಾಷ್ಟ್ರವನ್ನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಲು ಪ್ರೇರೇಪಿಸಿ ಯಶಸ್ವಿಯಾದ ಬಳಿಕವೂ ಎಲ್ಲವೂ ಭಗವಂತನ ಕೃಪೆ ಅಂತ ಹೇಳಿ ತಮ್ಮ ಸರಳ ಬದುಕನ್ನು ಮುಂದುವರೆಸಿದ್ದ ಶ್ರೀ ಮಹಾನ್ ಚೇತನ ಇಂದಿಗೂ ಯುವ ಪೀಳಿಗೆಗೆ ಮಾದರಿ ಅಂತಲೇ ಹೇಳ್ಬೋದು. ಇನ್ನು ರವೀಂದ್ರ

ಮರಳಿ ಮನೆಗೆ ಚಿತ್ರದ ಗೀತೆ ಇದೀಗ ಪ್ರಸಾರ ಆಗುತ್ತೆ. ಮೇಘನಾ ವೆಂಕಟೇಶ್ ಹಾಗೂ ಶ್ವೇತಾ ಪ್ರಭು ಅವರು ಗೀತೆಯನ್ನು ಹಾಡಿದ್ದಾರೆ. ಯೋಗೇಶ್ ಮಾಸ್ಟರ್ ಅವರ ಸಾಹಿತ್ಯಕ್ಕೆ ಯೋಗೇಶ್ ಮಾಸ್ಟರ್ ಮತ್ತು ಗುರುಮೂರ್ತಿ ವೈದ್ಯ ಅವರ ಸಂಗೀತ.

ಸಿರಿಗಂಧ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈಗ ಸಮಯ 8:13. ಮನುಷ್ಯನ ನಡೆ ನುಡಿ ಆಚಾರ ವಿಚಾರ ಆದರ್ಶ ಚಾರಿತ್ರೆಗಳೇ ಅವನ ಶ್ರೇಷ್ಠತೆಯ ಮಾನದಂಡ ಆಗತ್ತೆ. ಇಂಥ ಮಾನವೀಯ ಉನ್ನತ ಮೌಲ್ಯಗಳನ್ನು ತಮ್ಮ ಜೀವಮಾನದಲ್ಲಿ ಪಾಲಿಸಿದ ಗಾಂಧೀಜಿಯವರು ಮಹಾತ್ಮರಾದರು. ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಲು ಅಹಿಂಸೆಯ ಅಸ್ತ್ರ ಹಿಡಿದು ಇಡೀ ರಾಷ್ಟ್ರವನ್ನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಲು ಪ್ರೇರೇಪಿಸಿದಂಥವರು ಗಾಂಧೀಜಿಯವರು.

ಸ್ನೇಹಿತರೆ, ನಮಗೆಲ್ಲರಿಗೂ ಸಹ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಭಾರತ ಕಂಡ ಅತ್ಯಂತ ಪ್ರಾಮಾಣಿಕ, ಸರಳ ಹಾಗೂ ದೃಢ ಮನಸ್ಸಿನ ಮಹಾನ್ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ಜನ್ಮದಿನವೂ ಸಹ ಇಂದು. ಹೌದು, ಸರಳ ಜೀವನ ಉನ್ನತ ವಿಚಾರ ಎಂಬ ಮಾತಿಗೆ ಶಾಸ್ತ್ರೀಜಿಯವರು ಜೀವಂತ ಸಾಕ್ಷಿಯಾಗಿದ್ರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಉತ್ತರ ಪ್ರದೇಶದ ಮೊಘಲ್ ಸರಾಯ್ನ ಬಡ ಕುಟುಂಬದಲ್ಲಿ ಜನಿಸಿದ ಶಾಸ್ತ್ರೀಜಿಯವರು ಕಷ್ಟಗಳ ನಡುವೆಯೇ ಬೆಳೆದು ದೇಶದ ಎರಡನೇ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಪರಿಯೇ ಪ್ರತಿಯೊಬ್ಬರಿಗೂ ಸಹ ಸ್ಫೂರ್ತಿದಾಯಕ ಆಗಿತ್ತು. 1965ರಲ್ಲಿ ಭಾರತವು ಭೀಕರ ಆಹಾರ ಅಭಾವ ಮತ್ತು ಗಡಿಯಲ್ಲಿ ಪಾಕಿಸ್ತಾನದ ಆಕ್ರಮಣ ಎಂಬ ಎರಡು ದೊಡ್ಡ ಸವಾಲುಗಳನ್ನು ಎದುರಿಸ್ತಾ ಇತ್ತು. ಆ ಕಾಲ ದೇಶಕ್ಕೆ ಧೈರ್ಯ ತುಂಬಿದವರು ನಮ್ಮೆಲ್ಲರ ಮೆಚ್ಚಿನ ಶಾಸ್ತ್ರೀಜಿಯವರು. ವಾರಕ್ಕೊಮ್ಮೆ ಪ್ರತಿಯೊಬ್ಬರೂ ಒಂದು ಹೊತ್ತಿನ ಊಟವನ್ನು ಬಿಡಿ ಎಂದು ದೇಶದ ಜನರಲ್ಲಿ ಮನವಿ ಮಾಡುವ ಮೊದಲು ಅದನ್ನು ತಮ್ಮ ಮನೆಯಲ್ಲಿಯೇ ಸ್ವತಃ ಜಾರಿಗೆ ತಂದು ತೋರಿದ ಮಹಾನ್ ತ್ಯಾಗಿ ಶಾಸ್ತ್ರೀಜಿ ಅವರು ಅಂತಲೇ ಹೇಳ್ಬೋದು.

ಸಮಯ ಆಗ್ತಾ ಇದೆ 8:31. ನೀವು ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನೀಡಿದಂತಹ ಜೈ ಜವಾನ್ ಜೈ ಕಿಸಾನ್ ಎಂಬ ಅಮರ ಘೋಷಣೆ ಗಡಿಯಲ್ಲಿ ಕಾಯುವ ಸೈನಿಕನಿಗೂ ಮತ್ತು ಹೊಲದಲ್ಲಿ ದುಡಿಯುವ ರೈತನಿಗೂ ಸಹ ಒಂದೇ ತೂಕದ ಗೌರವವನ್ನು ತಂದುಕೊಡ್ತಿತ್ತು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅಧಿಕಾರದ ತುದಿಯಲ್ಲಿದ್ದರೂ ಕೊನೆಯವರೆಗೂ ಸಾಲ ಮಾಡಿ ಕಾರು ಖರೀದಿಸುವಷ್ಟೇ ಸರಳತೆಯನ್ನು ಕಾಯ್ದುಕೊಂಡಿದ್ದ ಈ ಮಹಾನ್ ಚೇತನದ ದೇಶಭಕ್ತಿ, ಪ್ರಾಮಾಣಿಕತೆ ಮತ್ತು ನಿಷ್ಠೆ ಎಂದೆಂದಿಗೂ ನಮಗೆ ದಾರಿದೀಪ ಅಂತಲೇ ಹೇಳ್ಬೋದು.

ಸ್ನೇಹಿತರೆ, ಸಿರಿಗಂತ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಒಬ್ಬರು ಸತ್ಯ ಮತ್ತು ಅಹಿಂಸೆಯ ಅಸ್ತ್ರದಿಂದ ಜಗತ್ತಿನ ಬೃಹತ್ ಸಮಾಜವನ್ನೇ ನಡುಗಿಸುವಂತೆ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಾದರೆ, ಇನ್ನೊಬ್ಬರು ಸರಳ ಜೀವನ ಉನ್ನತ ವಿಚಾರ ಎಂಬ ತತ್ವಕ್ಕೆ ಜೀವಂತ ಉದಾಹರಣೆಯಾಗಿ ನಿಂತು ಗಡಿಯಲ್ಲಿ ಸೈನಿಕನಿಗೆ ಮತ್ತು ಹೊಲದಲ್ಲಿ ರೈತನಿಗೆ ಗೌರವ ತಂದುಕೊಟ್ಟ ನಮ್ಮ ದೇಶದ ಎರಡನೇ ಪ್ರಧಾನಮಂತ್ರಿಯಾಗಿರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು. ಈ ಇಬ್ಬರು ಮಹಾನಾಯಕರ ಜನ್ಮದಿನವನ್ನು ನಾವು ಇಂದು ಒಟ್ಟಿಗೆ ಆಚರಣೆ ಮಾಡ್ತಾ ಇದ್ದೀವಿ. ಅರ್ಧ ಉಡುಪು ತೊಟ್ಟು ಕೈಯಲ್ಲೊಂದು ಕೋಲು ಹಿಡಿದು ಸಬರಮತಿಯಿಂದ ದಂಡಿಯವರೆಗೆ ಹೆಜ್ಜೆ ಹಾಕಿ ಅಹಿಂಸೆಯೇ ನನ್ನ ಧರ್ಮ, ಸತ್ಯವೇ ನನ್ನ ದೇವರು ಅಂತ ಹೇಳಿದಂಥವರು ಗಾಂಧೀಜಿಯವರು. ಅತ್ತ 1965 ಕ್ಲಿಷ್ಟಕರ ಸಮಯದಲ್ಲಿ ದೇಶಕ್ಕೆ ಆಹಾರದ ಅಭಾವ ಉಂಟಾದಾಗ ಹಾಗೂ ಗಡಿಯಲ್ಲಿ ಯುದ್ಧದ ಸವಾಲು ಎದುರಾದಾಗ ಜೈ ಜವಾನ್ ಜೈ ಕಿಸಾನ್ ಎಂಬ ಅಮರ ಮಂತ್ರವನ್ನು ನೀಡಿದಂಥವರು ಶಾಸ್ತ್ರೀಜಿಯವರು. ವಿಶೇಷ ಏನು ಅಂತಂದರೆ, ಇಬ್ಬರ ಹಾದಿ ಮತ್ತು ಕಾಲಘಟ್ಟಗಳು ಬೇರೆಯಾಗಿದ್ದರೂ ಸಹ ಅವರಲ್ಲಿ ಇದ್ದ ಪ್ರಾಮಾಣಿಕತೆ, ಸರಳತೆ ಮತ್ತು ದೇಶ ಪ್ರೇಮ ಒಂದೇ ಆಗಿತ್ತು. ಗಾಂಧೀಜಿಯವರ ಅಹಿಂಸೆಯ ಮಾರ್ಗದಲ್ಲಿ ನಡೆದ ಶಾಸ್ತ್ರೀಜಿಯವರು ಕೊನೆಯವರೆಗೂ ಅಧಿಕಾರದ ಮದವಿಲ್ಲದೆ ಬಡತನದ ಸರಳತೆಯನ್ನು ಕಾಯ್ದುಕೊಂಡ ಮಹಾನ್ ತ್ಯಾಗಿ ಅಂತ ಹೇಳ್ಬೋದು. ಇಂದಿನ ವೇಗದ ಜೀವನದಲ್ಲಿ ಗಾಂಧೀಜಿಯವರ ಸ್ವಚ್ಛತೆ, ಶಾಂತಿ ಹಾಗೂ ಸತ್ಯಾಗ್ರಹದ ವಿಚಾರಗಳು ಎಷ್ಟೊಂದು ಪ್ರಸ್ತುತವೋ, ಶಾಸ್ತ್ರೀಜಿಯವರ ಶಿಸ್ತು, ಪ್ರಾಮಾಣಿಕತೆ ಮತ್ತು ಸ್ವಾವಲಂಬನೆಯ ಸಂದೇಶವೂ ಅಷ್ಟೇ ಪ್ರಸ್ತುತ ಅಂತ ಹೇಳಬಹುದು. ಈ ಅಪರೂಪದ ಪುಣ್ಯ ದಿನದಂದು ಈ ಇಬ್ಬರು ಮಹಾನ್ ಚೇತನಗಳ ಆದರ್ಶಗಳನ್ನು ನಮ್ಮ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಅವರ ಹಾದಿಯಲ್ಲಿ ನಡೆಯಲು ಪಣವನ್ನು ತೊಡೋಣ ಅಂತ ಹೇಳ್ತಾ ಶ್ರೀಗಂಧ ಕಾರ್ಯಕ್ರಮದ ಕೊನೆಯ ಗೀತೆ ಇದೀಗ ಪ್ರಸಾರ ಆಗುತ್ತೆ.

ಇದುವರೆಗೆ ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ಇನ್ನು ಮುಂದೆ ಸರಿಯಾಗಿ 8:45 ವಾರ್ತಾ ಸಂಚಿಕೆ ಪ್ರಸಾರ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಸಮಯ 10:20. ಈಗ ಗೀತಚಿತ್ರಕ್ಕೆ ಚಿತ್ರಗೀತೆಗಳು. ಪ್ರಾರಂಭದಲ್ಲಿ ಸಂಗೀತ ಕಟ್ಟಿಯವರು ಹಾಡಿರುವ ತುಂಬಿದ ಮನೆ ಚಿತ್ರದ ಗೀತೆ. ಎಂ ಡಿ ಹಸಂ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ. ಇದಾದ ನಂತರ ಉಸಿರೆ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಇಳಿಯರಾಜ ಅವರ ಸಂಗೀತ.

ರಾಜು ಆನಂದ್ ಸ್ವಾಮಿ ಅವರು ಹಾಡಿರುವ ನಿನ್ನೊಸುರೆ ನನ್ನೊಸಿರು ಚಿತ್ರದ ಗೀತೆ ಇದೀಗ ಪ್ರಸಾರ ಆಗುತ್ತೆ. ಕುವೆಂಪು ಅವರ ಸಾಹಿತ್ಯಕ್ಕೆ ಉಪ್ಪಿ ರಾಜ ಅವರ ಸಂಗೀತ. ಗೀತ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಅದಾದ ನಂತರ ಬಿ ಆರ್ ಛಾಯಾ ಅವರು ಹಾಡಿರುವಂತಹ ಸಂತ ಶಿಶುನಾಳ ಶರೀಫರ ಗೀತೆ ಪ್ರಸಾರ ಆಗುತ್ತೆ. ಶಿಶುನಾಳ ಶರೀಫರ ರಚನೆ ಇದು, ಸಿ ಅಶ್ವಥ್ ಅವರ ಸಂಗೀತ.

ಇನ್ನು ಮುಂದೆ ಪ್ರಸಾರ ಆಗುತ್ತೆ ಶಾಹಿದ್ ಚಿತ್ರದ ಗೀತೆ. ಭೂಪೇಂದರ್ ಸಿಂಗ್ ಹಾಗೂ ಮೊಹಮ್ಮದ್ ಸಲ್ನತ್ ಅವರು ಹಾಡಿರುತ್ತಾರೆ ಗೀತೆಯನ್ನು. ದೇವ್ ಕೊಹ್ಲಿ ಅವರ ಸಾಹಿತ್ಯವಿದೆ, ಆನಂದ್ ರಾಜ್ ಅವರ ಸಂಗೀತ. ಇದಾದ ನಂತರ ಗೀತಾ ಚಂದ್ರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಖೇಶ್ ಅವರು ಹಾಡಿರುವಂತಹ ಜಿಸ್ ದೇಶ್ ಮೇ ಗಂಗಾ ಭೇತಿಯ ಚಿತ್ರದ ಗೀತೆ. ಶೈಲೇಂದ್ರ ಅವರ ಸಾಹಿತ್ಯವಿದೆ, ಶಂಕರ್ ಜೈಕಿಶನ್ ಅವರ ಸಂಗೀತ.

ಮೊಹಮ್ಮದ್ ಅಜೀಜ್ ಹಾಗೂ ಸಂಗಡಿಗರು ಹಾಡಿರುವಂತಹ ಕರ್ಮ ಚಿತ್ರದ ಗೀತೆಯನ್ನು ಮುಂದೆ ಪ್ರಸಾರ ಆಗುತ್ತೆ. ಕವಿತಾ ಕೃಷ್ಣಮೂರ್ತಿ ಅವರು ಸಹ ಈ ಗೀತೆಯನ್ನು ಹಾಡಿದ್ದಾರೆ. ಆನಂದ್ ಬಕ್ಷಿಯವರ ಸಾಹಿತ್ಯವಿದೆ, ಲಕ್ಷ್ಮೀಕಾಂತ್ ಪ್ಯಾನೆಲಾಲ್ ಅವರ ಸಂಗೀತ. ಇದಾದ ನಂತರ ಶಾಹಿದ್ ಚಿತ್ರಕ್ಕಿಂತ ಮೊಹಮ್ಮದ್ ರಫಿ ಅವರು ಹಾಡಿರುವ ಗೀತೆ ಪ್ರಸಾರ ಆಗುತ್ತೆ. ಪ್ರೇಮ್ ಧವನ್ ಅವರ ಸಾಹಿತ್ಯವಿದೆ, ಪ್ರೇಮ್ ಸೋನಿ ಅವರ ಸಂಗೀತ.

ಆಕಾಶವಾಣಿ ಬೆಂಗಳೂರು, ಈಗ ಸಮಯ ಸರಿಯಾಗಿ 11 ಗಂಟೆ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ, 6:30 ಚಿಂತನ ರಾಧಾ ಪ್ರಕಾಶ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಪಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, ಬೆಳಗ್ಗೆ 7:15 ಎಂವಿ ಅನಂತಕುಮಾರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ, 7:45 ಚಿತ್ರಗೀತೆಗಳು, 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಪೈಲ್ಸ್ಗೆ ಆಯುರ್ವೇದ ಪರಿಹಾರ, ಭಾಗವಹಿಸುತ್ತಾರೆ ಡಾ ಮಂಜುನಾಥ್ ಭಟ್ ಶಲ್ಯತಂತ್ರ ವಿಭಾಗ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 9:45 ಗಾನಗಂಗೆ ಚಿತ್ರಗೀತೆಗಳು, 10:05 ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಯ ಮಹತ್ವ ಕುರಿತು ಅರಣ್ಯ ಇಲಾಖೆಯ ಸಕಲೇಶ್ಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಂಕೆ ಮಧುಸೂದನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 10:30 ಸುನೇರಪ್ಪಲ್, 11:00 ಸವಿನೆನಪು, 11:30 ಸ್ಟಂಪ್ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ 12:05 ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಸ್ಫೂರ್ತಿ ಮಹಿಳಾ ತಂಡದ ಸದಸ್ಯರಿಂದ ದೇಶಭಕ್ತಿ ಗೀತೆಗಳು, ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಪೈಲ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಶಸ್ತ್ರಚಿಕಿತ್ಸಕರಾದ ಡಾ ಕುಲದೀಪ್ ಎನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತ ಎಫ್ ತಾಳ್ವಾರ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿಪಥ, ಬೀದಿ ಬದಿ ವ್ಯಾಪಾರಿಗಳ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿಗಳ ಎಫ್ಪಿಒಗಳ ರಚನೆ ಕುರಿತು ತಿಳಿಸಿಕೊಡುತ್ತಾರೆ ದೊಡ್ಡನಹುಂಡಿ ರಾಜಣ್ಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಚಿತ್ರಗೀತೆಗಳು, 1:30 ಪೋಷಣ ಅಭಿಯಾನ ಕುರಿತು ವಿಶೇಷ ಸಂವಾದ, ಡಾಕ್ಟರ್ ಗಿ ಗೀತಾ, ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಆಹಾರ ಮತ್ತು ಪೋಷಣೆ ವಿಭಾಗ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇವರೊಂದಿಗೆ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಬಿ ನಾರಾಯಣಸ್ವಾಮಿ, ನಿವೃತ್ತ ಪ್ರಧಾನ ವಿಜ್ಞಾನಿ ಹಾಗೂ ಕೃಷಿ ವಿಸ್ತರಣಾ ತಜ್ಞರು ಐಐಎಚ್ಆರ್ ಬೆಂಗಳೂರು. ಈ ಕಾರ್ಯಕ್ರಮ ಬೆಂಗಳೂರು ಸುದ್ದಿ ಸೇವಾ ವಿಭಾಗದ ಕೊಡುಗೆ. ಮಧ್ಯಾಹ್ನ 2:40 ಹಕ್ಕಿಯ ಬಳಗ, ನನ್ನ ಕನಸಿನ ಗ್ರಾಮ ಕರ್ನಾಟಕ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ ಆಶಾ. ಮಧ್ಯಾಹ್ನ 3:00 ಗುಲ್ಮೋಹರ್ ಪ್ರಸಾರವಾಗುವುದು. ಸಂಜೆ ಕಾರ್ಯಕ್ರಮಗಳಲ್ಲಿ 5:30 ಗೆರ್ಮೆಟ್, 6:15 ಕನ್ನಡ ರತ್ನ ಭಂಡಾರದ ಮರು ಪ್ರಸಾರ, 6:30 ವಿಜ್ಞಾನದ ಮುನ್ನಡೆ ಡಾ ದೀಪಾ ಎಂಬಿ ಅವರಿಂದ, 6:51 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ, ರೈತ ಉತ್ಪಾದಕರ ಸಂಸ್ಥೆಗಳು ಮತ್ತು ಅವುಗಳ ನೋಂದಣಿ, ಈ ಕುರಿತು ರಾಜ್ಯ ಸರ್ಕಾರದ ಜಲಾನಯನ ಇಲಾಖೆಯ ಉಪ ಕೃಷಿ ನಿರ್ದೇಶಕಿ ಗಾಯತ್ರಿ ಎಂ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಾಪೇಚ್ಗೌಡ. 7:20 ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನ ಮಮ್ಮತ ಸಂಘಟಕರಿಂದ ಸೋಬಾನೆ ಪದ. 7:45 ಸಮಾಚಾರ ದರ್ಶನ, ರಾತ್ರಿ 8:00 ಸಿರಿಗಂಧ ಕಾರ್ಯಕ್ರಮ, 9:15 ರೂಪಾರಾವ್ ಹಾಗೂ ದೀಪಾರಾವ್ ಅವರು ಹಾಡಿರುವ ಭಾವಗೀತೆಗಳು, 9:30 ಯುವವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ, ರಾತ್ರಿ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ರಫೀಕ್ ಖಾನ್ ಅವರಿಂದ ವಯಲಿನ್ ವಾದನ ಪ್ರಸಾರವಾಗುವುದು, ಈ ಕಾರ್ಯಕ್ರಮ ಅಹಮದಾಬಾದ್ ಕೇಂದ್ರದ ಕೊಡುಗೆ, ಇದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಸಾರವಾಗಲಿದೆ. ಇದುವರೆಗೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಇನ್ನು ಮುಂದೆ ಸರಿಯಾಗಿ 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಅದರ ಮೂಲಕ ಈ ಸಂದರ್ಭದಲ್ಲಿ ಹೋಗುದಿಲ್ಲ, ಗಾಡಿಗಳಿಗೆ ಕೂಡ ಹೋಗುದಿಲ್ಲ. ಆವಾಗ ಒಂದು ವೆಹಿಕಲ್, ಒಂದು ವಾಹನ ತನ್ನ ವೇಗವನ್ನು ಕಳ್ಕೊಳ್ತದೆ.
1: ಎಷ್ಟು ಮಾಡಬಹುದು?

ಇದ್ರಿಗಿಂತ ಹಿಂಗ್ ಮತ್ ಯಾವ್ದು ಟ್ರಾಫಿಕ್ ಬಹಳ ಇದ್ದಿದ್ದಿಲ್ಲ, ರೋಡ್ನು ಚೈತು ಕಂಜೆಸ್ಟೆಡ್ ಅಂತ ಇದ್ದಿದ್ದಿಲ್ಲ, ಅದೇನಿಲ್ಲ, ಎಲ್ಲಾರು ಕೂತಲ್ಲಿ ಗೊತ್ತಾಗ್ಲಿಲ್ಲ, ಎಚ್ಚರ ಇದ್ದಿದ್ದಿಲ್ಲ, ಯಾರಿಗೂ ಎಚ್ಚರ ಇದ್ದಿದ್ದಿಲ್ಲ. ಆಮೇಲೆ ಆಜುಬಾಜುಕಿನ ರೈತರೆಲ್ಲ ಬಂದ್ರು, ಅದ್ ಹಿಂಗ ಜಬ್ಬಿ ಆಗ್ಬಿಟ್ಟು ವಾಹನ ಟ್ರಾಕ್ಸ್. ಬಾಗ್ಲ ತೆಗಿಯೋ ಪರಿಸ್ಥಿತಿ ಒಳಗೂ ಯಾರು ಇದ್ದಿದ್ದಿಲ್ಲ, ನನಗ ಸ್ವಲ್ಪ ಎಚ್ಚರಿತ್ತು. ಆಮೇಲೆ ಒಳಗಿಂದ ಕೈ ಹಾಕಿ ತೆಗೀರಿ ಅಂತಂದೆ, ಅವ್ರು ತೆಗೆದು ಎಲ್ಲಾರ್ಗು ನೀರು ಕುಡಿಸಿ ಎತ್ತಿ ಮಲಗಿಸಿದ್ರು. ಆಜುಬಾಜುಕೆಲ್ಲ ಐದಾರು ಜನದ್ದು ಭಯಂಕರ ಅಂದ್ರೆ ಬಹಳ ಸೀರಿಯಸ್ ಇಂಜರಿ ಆಗಿತ್ತು ಎಲ್ಲರಿಗೂ, ಹೆಡ್ ಇಂಜರಿ ಕೆಲವರಿಗೆ, ಕೆಲವರಿಗೆ ಎಚ್ಚರ ಇದ್ದಿದ್ದಿಲ್ಲ. ಮುಂದೆ ರೈತರೆಲ್ಲ ಬಂದು ಆಂಬ್ಯುಲೆನ್ಸ್ ಫೋನ್ ಮಾಡಿದ್ಮೇಲೆ ಗದಗ ಪೊಲೀಸರು ಆಂಬ್ಯುಲೆನ್ಸ್ ಎಲ್ಲ ತಗೊಂಡು ಬಂದು ಮಾತಾಡೋ ಪರಿಸ್ಥಿತಿಯೊಳಗಿದ್ದವ್ರು ಅಂದ್ರೆ ನಮ್ಮ ಅಣ್ಣ ಒಂದ್ ಸ್ವಲ್ಪ ಇದ್ದ, ನಾನು ಒಂದ್ ಸ್ವಲ್ಪ ಇದ್ದೆ, ನನ್ನ ಕಾಲು ಡಿಸ್ಲೊಕೇಟ್ ಆಗಿ ಕೈ ಎಲ್ಲೋ ಮುರಿದ್ಬಿಟ್ಟಿತ್ತು. ಅಕ್ಕಂತೂ ಸ್ಪಾಟ್ ನಮ್ಮ

ವ್ಯಕ್ತಿಯವರು ಸ್ಪಾಟೆಡ್ ಎತ್ತಾತು. ಉಳಿದವ್ರಿಗೆಲ್ಲ ಹೆಡ್ ಇಂಜರಿ ಬಹಳ ಆಗಿ, ಯಾವ್ದು 5 ಜನರು ಸಾವೆಲ್ಲ ಹೆಡ್ ಇಂಜರಿಂದನ ಆತ. ಒಮ್ಗಿಲ್ಲ 5 ಜನ ಅಂದ್ರೆ ಬಹಳ ಸಫರಿಂಗ್ ಆತ್ ನಮ್ಗೆ. 20-21 ದಿವಸ ದವಾಖಾನೆ ಆಗಿದ್ ಹೋದ್ರೆ ಮನ್ಯಾಗ ಮಾಡ್ಲಿಕ್ಕೂ ಯಾರು ಇದ್ದಿದ್ದಿಲ್ಲ. ಇಂಥದೊಂದು ಪರಿಸ್ಥಿತಿ.

0: ಟಾಪ್ ಗೇರ್ ರಕ್ಷೆಯೊಳಗ ಇನ್ನ
1: ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ನಮ್ಮೂರ ಭಾಷೆ.
0: ಕೇಳುಗ್ರ, ನೀವು ಪಾದಚಾರಿಗಳಾಗಿರ್ಬಹುದು, ಚಾಲಕರಾಗಿರ್ಬಹುದು, ರಸ್ತೆ ಮೇಲೆ ನೀವು ಹೊಂಟಾಗ ಅಕಸ್ಮಾತ್ ಅಲ್ಲೊಂದು ಅಪಘಾತವನ್ನ ನೋಡಿದ್ರಿ ಅಂದ್ರ ದಯವಿಟ್ಟು ನಿಮ್ ಕೈಲೇ ಆಗೋ ಸಹಾಯವನ್ನ ಮಾಡ್ರಿ. ಗಾಯಾಳುಗಳಿಗೆ ಆ ಹೊತ್ತಾಗ ನೀವ ದೇವ್ರು ಅನ್ನೋದನ್ನ ಮರಿಬೇಡ್ರಿ. ನನಗೆ ಆಗ್ಬೇಕು ಸಾಬ್ರಿ ಅದು ಮಾತ್ರ ಅನ್ಬೇಡ್ರಿ. ಅದು ಮಾನವೀಯತೆ ಅಲ್ಲೇ ಅಲ್ಲ. ಆದಷ್ಟು ಲಘುನ ಗಾಯಗೊಂಡವರಿಗೆ ವೈದ್ಯಕೀಯ ನೆರವು ಸಿಗೋ ಹಂಗ್ ಮಾಡ್ರಿ. ನಿಮ್ ಕಡೆ ಏನಾಗ್ತದೋ ಮಾಡ್ರಿ, ಮೊದ್ಲಿಗೆ ಮಾನವರಾಗ್ರಿ. ಹೋದ್ವಾರ ಟಾಪ್ ಗೇರ್ ಸುರಕ್ಷೆ ಕೇಳಿ ತಮ್ಮ ಅಭಿಪ್ರಾಯವನ್ನ ಹೇಳಿದ ಧಾರವಾಡದ ಕರ್ನಾಟಕ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಸ್ ಬಿ ಬಂಡ್ಯಾಳ್ ಅವರು
2: ಕೆಲವೊಂದು ವಿಷಯಗಳು ಬಹಳ ಮನಸ್ಸಿಗೆ ಕನ್ವಿನ್ಸ್ ಆಗುವಂಗ ಹೇಳ್ತಾರ. ಆಮೇಲೆ ಈ ಸುರಕ್ಷೆ ಅನ್ನೋದು ಬಹಳ ಮುಖ್ಯವಾದಂತಹ ವಿಷಯ. ಸಾಮಾನ್ಯವಾಗಿ ಎಲ್ರು ಸುರಕ್ಷೆ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಲೇ ಇರೋದಕ್ಕೆ ಎಷ್ಟೋ ಜನರು ತಮ್ಮ ಜೀವಗಳನ್ನು ಕಳ್ಕೊತಾ ಇದ್ದಾರೆ. ಈ ದೃಷ್ಟಿಯಲ್ಲಿ ಈ ಒಂದು ತಿಳುವಳಿಕೆಯನ್ನು ಕೊಡೋದಕ್ಕೆ ಆಕಾಶವಾಣಿಯವರು ಒಳ್ಳೆ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದಾರೆ. ಅದು ಬಹಳ ಉತ್ತಮವಾದಂತಹ ಪ್ರೋಗ್ರಾಮ್ ಇದೆ. ಅದನ್ನ ನಡೆಸಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದನ್ನ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಲಿ ಅಂತ ಹೇಳಿ ನಾನು ಭಾವಿಸ್ತೇನೆ.
0: ಇದು ಇವತ್ತಿನ ಟಾಪ್ ಗೇರ್ ಸುರಕ್ಷೆ ಕಾರ್ಯಕ್ರಮ. ಮುಂದಿನ ವಾರ ಮತ್ತೆ ಇದ ಹೊತ್ತಿಗೆ ಟಾಪ್ ಗೇರ್ ಸುರಕ್ಷೆ ಅಂದಾಗ ನಿಮ್ಮ ವಾಹನಗಳ ಮೇಂಟೆನೆನ್ಸ್ ಸರಿಯಾಗಿ ಮಾಡ್ಲಿಕ್ಕತ್ತಿರಲ್ಲ, ಅದರ ಜೊತೆ ಸುರಕ್ಷಿತವಾಗಿನೂ ಗಾಡಿ ಓಡಿಸ್ರಿ.
3: ಟಾಪ್ ಗೇರ್ ಸುರಕ್ಷೆ ಸರಣಿ ಕಾರ್ಯಕ್ರಮ ಕೇಳಿದಿರಿ.
0: ಸಹಕಾರ ಹೇಮಂತ್ ಕುಮಾರ್ ಬೆಳಿ, ಶರಣ ಬಸವ ಚೋಳಿ.
4: ಕಾರ್ಯಕ್ರಮದ ಪ್ರಸ್ತುತಿ ಕೀರ್ತಿ ನಿಡುಗುಂದಿ.
5: ಟಾಪ್ ಗೇರ್ ಸುರಕ್ಷೆ ಕಾರ್ಯಕ್ರಮ ಸರಣಿ ಕೇಳುತ್ತಿದ್ದೀರಿ. ಈಗ ಮತ್ತೊಂದು ಕಾರ್ಯಕ್ರಮ ಸರಣಿ, ಅಮೃತಧಾರೆ ಕನ್ನಡದ ಬೆಳ್ಳಿತೆರೆ.

0: ಅಮೃತಧಾರೆ
1: ಅಮೃತಧಾರೆ ಕನ್ನಡ ಬೆಳ್ಳಿ ತೆರೆ
2: ಬೇಕು ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು
3: ಗಂಧದ ಗುಡಿ
1: ರಚನೆ ಆಚಾರ್ಯ ರಾಮಚಂದ್ರ
3: ಗುಡಿ
4: ನಿರ್ಮಾಣ ಅನಿಲ್ ದೇಸಾಯಿ
5: ಸವಿ ಸವಿ
4: ಕೇಳಿ ಸರಣಿ ಕಾರ್ಯಕ್ರಮ
1: ಅಮೃತಧಾರೆ ಕನ್ನಡದ ಬೆಳ್ಳಿ ತೆರೆ

ಇಪ್ಪತ್ತನೆಯ ಶತಮಾನದ ಕತೆ ಹೇಳುವವು ಸಿನಿಮಾವನ್ನು ಬಿಟ್ಟು ಮುಂದುವರಿಯುವಂತಿಲ್ಲ. ಕಾಲ, ದೇಶ ಮತ್ತು ನೆನಪುಗಳನ್ನು ವಿವಿಧ ರೀತಿಯಲ್ಲಿ ಒಡೆದು ಕಟ್ಟಿದ ಈ ಮಾಧ್ಯಮ ನಮ್ಮ ಕಣ್ಣು ಕಿವಿಗಳನ್ನು ಜೊತೆಗೆ ಸಮಾಜದ ನಡಾವಳಿಗಳನ್ನು ಪ್ರಭಾವಿಸಲು ನಾವು ತಿಳಿಯಬೇಕು. ಸಿನಿಮಾ ಮಾಧ್ಯಮ ಸಂಗೀತ ನೃತ್ಯಗಳಂತೆ ಕಾಲಬದ್ಧವಲ್ಲ, ನಾಟಕದಂತೆ ದೇಶಬದ್ಧವೂ ಅಲ್ಲ. ಈ ಎಲ್ಲವನ್ನೂ ಒಳಗೊಂಡು ಅದನ್ನು ಮೀರಿ ನಿಂತ ಸಿನಿಮಾ ಕಲಗಿ ಸಮೂಹ ಮನರಂಜನೆಯ ಮಾಧ್ಯಮವಾಗಿ, ಸಾಮಾಜಿಕ ಪರಿವರ್ತನೆಯ ಸಾಧನವಾಗಿ, ಉದ್ಯಮವಾಗಿ ಬೆಳೆದು ನಿಂತಿದೆ. ಸಿನಿಮಾದಲ್ಲಿ ನಟ ನಟಿಯರಿರುತ್ತಾರೆ, ನಿರ್ದೇಶಕರು, ಇತರ ಕಥೆ ಸಂಭಾಷಣೆ ಬರೆಯುವವರು, ಸಂಗೀತ ನಿರ್ದೇಶಕರು, ಛಾಯಾಚಿತ್ರ ಗ್ರಾಹಕರು ಹಾಗೂ ಹಲವು ಬಗೆಯ ತಂತ್ರಜ್ಞರಿರುತ್ತಾರೆ. ಇವೆಲ್ಲ ನೆಲೆಗಳಿಂದ ಸಿನಿಮಾ ಒಂದು ರೂಪುಗೊಳ್ಳುತ್ತದೆ. ಕೀಯ ನೆಲೆಯಲ್ಲಿದ್ದ ಪುರಾಣ, ಐತಿಹ್ಯ, ಚರಿತ್ರೆ, ಜಾನಪದಗಳನ್ನು ಕಣ್ಣಿನ ನೆಲೆಗೆ ತರುವ ಕೆಲಸವನ್ನು ಒಂದು ರೀತಿಯಲ್ಲಿ ಪಾರಂಪರಿಕ ದೃಶ್ಯ ಕಲೆಗಳು ಮಾಡಿದ್ದವು. ಆದರೆ ಸಿನಿಮಾ ಅಥವಾ ಚಲನಚಿತ್ರಗಳು ಕಿವಿಯ ಅನುಭವವನ್ನು ಕಣ್ಣಿನ ಅನುಭವಗಳನ್ನಾಗಿ ಬದಲಿಸುವಾಗ ಕೇವಲ ನಿರೂಪಣೆಯ ಕೆಲಸವನ್ನು ಮಾತ್ರ ಮಾಡದೆ ವಿಷಯದ ಮರುವ್ಯಾಖ್ಯಾನದ ಕಾರ್ಯವನ್ನೂ ಮಾಡಿವೆ. ಬಸವಣ್ಣ, ಕನಕದಾಸ, ಪುರಂದರದಾಸ ಮುಂತಾದವರನ್ನು ಸಿನಿಮಾಗಳು ವ್ಯಾಖ್ಯಾನಿಸಿದ ಬಗೆಯನ್ನು ನೋಡಿದಾಗ ಅವರು ಚರಿತ್ರೆಗೆ ಬದ್ಧರಾಗಿಯೂ ಬದ್ಧರಾಗದಂತೆ ತೋರಿಸುವ ಒಂದು ವಿಶಿಷ್ಟ ಸಾಧ್ಯತೆಯನ್ನು ಸಿನಿಮಾಗಳು ಕಂಡುಕೊಂಡವು. ಒಟ್ಟಾರೆ ನಮ್ಮ ಸಿನಿಮಾಗಳು ಜನರ ಸ್ಮೃತಿಯನ್ನು ತಮ್ಮದೇ ಆದ ರೀತಿಯಲ್ಲಿ ಉತ್ಖನನ ಮಾಡಿವೆ. ಕಳೆದ 75-76 ವರ್ಷಗಳಲ್ಲಿ ಅಥವಾ ಮುಕ್ಕಾಲು ಶತಮಾನದಲ್ಲಿ ಕನ್ನಡ ಸಂಸ್ಕೃತಿಯೊಂದಿಗೆ ಚಲನಚಿತ್ರರಂಗ ಹೊಂದಿರುವ ಸಂಬಂಧವನ್ನು ಅರಿಯುವ, ಅವಲೋಕಿಸುವ ಸಂದರ್ಭವಿದಾಗಿದೆ. ಅಥವಾ

0: ಇದೊಂದು ರೀತಿಯಲ್ಲಿ ಕನ್ನಡ ಚಲನಚಿತ್ರರಂಗದ ಫ್ಲ್ಯಾಶ್ ಬ್ಯಾಕ್. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಒಳಗೊಂಡಂತೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವ ಕನ್ನಡ ಚಲನಚಿತ್ರರಂಗ ಅನೇಕ ಉನ್ನತ ಸ್ತರದ ಕಲಾವಿದರನ್ನು ತಂತ್ರಜ್ಞರನ್ನು ಈ ಕ್ಷೇತ್ರಕ್ಕೆ ನೀಡಿದೆ. ಬನ್ನಿ, ಅವರು ಕಂಡ ಸಿನಿಮಾ ರಂಗ ಹೇಗಿದೆ ಎಂಬುವುದನ್ನು ಅವರಿಂದಲೇ ಕೇಳೋಣ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್,
1: ಡಾಕ್ಟರೇಟ್ ಬಂದಿದೆ ಅಂತ ಹೇಳಿ ನನಗೊಂದು ಸುದ್ದಿ ಬಂತು. ನನಗೆ ಡಾಕ್ಟರೇಟ್ ಸಾರ್ನ ಎಂಥವ್ರು ಕೊಡ್ತಾರೆ ನಾನು ತಿಳಿದ ಮಟ್ಟಿಗೆ? ಅದಕ್ಕೆ ಬೇಕಾದಷ್ಟು ವಿದ್ವತ್ತನ್ನ ಸಂಪಾದನೆ ಮಾಡಿ, ಪದವಿಗಳನ್ನ ಸಂಪಾದನೆ ಮಾಡಿ, ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ದೊಡ್ಡವರಾಗಿರ್ತಾರೆ, ಅದನ್ನ ನೋಡಿ ಅವ್ರಿಗೆ ಡಾಕ್ಟರ್ ಅಂತ ಒಂದು ಬೆಲೆನ ಕೊಡ್ತಾರೆ. ನನಗೆ ಯೋಚನೆ ಮಾಡೋಕೆ ಹೋದ್ರೆ ನನಗೆ ಜ್ಞಾಪಕ ಇರೋದು ಬರೀ ಕನ್ನಡ ಮೂರನೇ ಕ್ಲಾಸ್ ಓದಿದ್ದು ಒಂದೇ ಜ್ಞಾಪಕ ಇರೋದು ನನಗೆ. ಏನಪ್ಪ ಬಣ್ಣ ಬಳ್ಕೊಂಡು ಕುಣಿದಿರೋದು ಒಂದು ಬಿಟ್ರೆ ಬೇರೆ ಯಾವ ವಿಧದಲ್ಲಿ ನಾವು ದೊಡ್ಡರಾಗಿದ್ದೀವಿ ಅಂತ ಇವತ್ತಿಗೂ ನನಗೆ ಅದು ಬಗೆ ಹರಿಸಲಾರದಿದ್ದಂತ ಪ್ರಶ್ನೆ. ಈ ಡಾಕ್ಟರೇಟ್ ಬಂದಿದ್ರ ಬಗ್ಗೆ ನಾನು ಸಂತೋಷ ಪಡೋದಿರ್ಲಿ, ನನ್ನ ಜನ ಅಂತ ಅನ್ಸ್ಕೊಂಡವ್ರು ಇದಾರೆ ನೋಡಿ, ಕನ್ನಡಿಗರು ಅಂತ ಯಾರಿದ ನನ್ನ ಆತ್ಮೀಯ ಬಂಧುಗಳು ಅಂತ ನಾನು ತಿಳ್ಕೊಂಡಿದ್ದೀನೋ ಅವರುಗಳು ಕೂಡ ಅಷ್ಟರ ಮಟ್ಟಿಗೆ ಒಂದ್ ವೇಳೆ ನಮ್ಮಲ್ಲಿ ಅಂತ ಒಂದು ಪ್ರತಿಭೆ ಯೋಗ್ಯತೆ ಏನಿದೆ ಅನ್ನುವಂತಹದ್ದು ನನಗೆ ಅರ್ಥವಾಗದೆ ಹೋದ್ರು ನನ್ನ ಜನಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕಾಣ.
0: ಹಾಸ್ಯ ರತ್ನಾಕರ ಟಿ ಎನ್ ಬಾಲಕೃಷ್ಣ,
2: ಇವತ್ತಿನವರೆಗೂ 462 ಕನ್ನಡ ಚಿತ್ರಗಳಲ್ಲಿ ಪಾರ್ಟ್ ಮಾಡಿದ್ದೀನಿ, ಇದನ್ನ ಒಂದು ಹೆಮ್ಮೆ ಅಂತ ಭಾವಿಸ್ತೀನಿ. ನಮ್ಮ ಕನ್ನಡ ಅಭಿಮಾನಿಗಳಿಗೆ ನನ್ನ ಅನಂತಾನಂತ ನಮಸ್ಕಾರವನ್ನು ಅರ್ಪಿಸಿ ನನಗೆ ನಾನೇ ಹೆಮ್ಮೆ ಪಟ್ಟುಕೊಳ್ತೇನೆ.
0: ಹೆಸರಾಂತ ನಿರ್ದೇಶಕ ಪಿ ಶೇಷಾದ್ರಿ,
3: ಸಿನಿಮಾ ಒಂದು ಮೂಲಭೂತವಾಗಿ ಕಲೆ ಹೌದಾದ್ರು ಈ 100 ವರ್ಷಗಳ ಇತಿಹಾಸ ಚಿತ್ರ ಎಷ್ಟು ವೇಗವಾಗಿ ಬೆಳೆದಿದೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಎಲ್ಲ ಕಲೆಗಳನ್ನ ಒಳಗೊಂಡಂತದ್ದು, ನೃತ್ಯ ಇದೆ, ಕಲೆ ಇದೆ, ಸಂಗೀತ ಇದೆ, ಸಾಹಿತ್ಯ ಇದೆ, ನಟನೆ ಇದೆ, ಎಲ್ಲದೂ ಇದೆ. ಎಲ್ಲದನ್ನು ಸೇರ್ಕೊಂಡು ಸಮಗ್ರವಾಗಿರುವಂತಹ ಈ ಚಲನಚಿತ್ರ ಇದೆಯಲ್ಲ, ಇದು ಮೂಲಭೂತವಾಗಿ ಕಲೆ ಹೌದಾದ್ರೂ ಕೂಡ ಇದು ಹಣ ತೊಡಗಿಸ್ಕೊಳತ್ತಲ್ಲ, ಎಲ್ಲಿ ವ್ಯಾಪಾರ ಕಾಲಿಡುತ್ತೆ ನೋಡಿ, ಅದು ನಿಜವಾದ ತನ್ನ ರೂಪವನ್ನ ಬದಲಾಯಿಸಬಹುದು. ಆ ತರದ ಅಪಾಯ ಇದಕ್ಕೂ ಕೂಡ ಸಿಕ್ಕಾಕೊಂಡಿದೆ. ನಂತರದ ದಶಕಗಳಲ್ಲಿ ನಾವು ನೋಡ್ತಾ ಬಂದ್ರೆ ಹಣ ಮತ್ತೆ ವ್ಯಾಪಾರ ಮತ್ತೆ ಕಲೆ ಇವೆರಡೂ ಮಿಕ್ಸ್ ಆಗಿ ಅದು ಬೇರೆ ತರದ ಕಮರ್ಷಿಯಲ್ ಅಂತ ನಾವೇನು ಕರಿತೀವಲ್ಲ, ಚಿತ್ರಗಳನ್ನ ಸರಳವಾಗಿ ಗುರುತಿಸೋದಕ್ಕೆ ಏನ್ ಮಾಡ್ತಾರೆ, ಕಮರ್ಷಿಯಲ್ ಚಿತ್ರ, ಕಲಾಕ ಚಿತ್ರ ಅಂತ ಕರೀತಾರೆ. ನಾನು ಒಳ್ಳೆ ಚಿತ್ರ ಕೆಟ್ಟ ಚಿತ್ರ ಅಂತ ಕರಿತೀನಿ.
0: ಹೆಸರಾಂತ ನಿರ್ದೇಶಕ ಮತ್ತು ನಟ ಎಸ್ ನಾರಾಯಣ,
4: ಚಿತ್ರ ಮಾಧ್ಯಮ ಅನ್ನೋದು ಬಹಳ ಪ್ರಬಲವಾದಂತ ಮಾಧ್ಯಮ, ಜನ ಮುಗಿ ಬೀಳ್ತಾರೆ, ಅವ್ರ ಎಲ್ಲಾ ಕೆಲಸ ಕಾರ್ಯ ಬಿಟ್ಟು ಚಿತ್ರಮಂದಿರಕ್ಕೆ ಬರ್ತಾರೆ. ಅಂತ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿರ್ತಕ್ಕಂತ ವೃತ್ತಿ ಇದು. ಇದ್ರಲ್ಲಿ ನಾವು ಸಮಾಜಕ್ಕೆ ಒಳ್ಳೇದ್ ಮಾಡೋದನ್ನ ಪ್ರಯತ್ನ ಪಟ್ರೆ ಖಂಡವಾಗ್ಲೂ ಒಳ್ಳೇದಾಗುತ್ತೆ. ಸಮಾಜನ ತಪ್ಪುದಾರಿ ಎಳೆಯುವಂತ ಪ್ರಯತ್ನ ನಾವು ಈ ಮಾಧ್ಯಮದ ಮುಖಾಂತರ ಮಾಡಲೇಬಾರದು. ಆ ಜವಾಬ್ದಾರಿ ಎಸ್ ನಾರಾಯಣ್ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಇರಬೇಕು.
0: ಇಂದು ಭಾರತೀಯ ಚಲನಚಿತ್ರರಂಗದ ಅವಿಭಾಜ್ಯ ಅಂಗವಾಗಿರುವ ಕನ್ನಡ ಚಲನಚಿತ್ರರಂಗ ಕಳೆದ 76 ವರ್ಷಗಳಿಂದ ನಡೆದು ಬಂದ ದಾರಿ ಹೀಗಿದೆ.

ಭಾರತದಲ್ಲಿ ಮೂಕಿ ಚಿತ್ರ ಪ್ರಥಮ ಪ್ರದರ್ಶನ ಕಂಡದ್ದು 1896 ವರ್ಷದ ಜುಲೈ 7ರಂದು ಮುಂಬೈನಲ್ಲಿ. 1896ರಿಂದ 1912ರವರೆಗೆ ಭಾರತದಲ್ಲಿ ಹೆಚ್ಚಾಗಿ ಮೂಕ ಸಾಕ್ಷ್ಯಚಿತ್ರಗಳ ಹಾಗೂ ಕಿರುಚಿತ್ರಗಳ ಕುರಿತು ಪ್ರಯೋಗ ನಡೆದಿತ್ತು. ಭಾರತದಲ್ಲಿಯೇ ನಿರ್ಮಾಣಗೊಂಡ ಸ್ವದೇಶಿ ಕಥಾನಕ ಮೂಕಿ ಚಿತ್ರ ರಾಜ ಹರಿಶ್ಚಂದ್ರ 1913ರ ಮೇ 3ರಂದು ಮುಂಬೈನಲ್ಲಿ ತೆರೆ ಕಂಡಿತು. ದಾದಾಸಾಹೇಬ್ ಫಾಲ್ಕೆ ನಿರ್ಮಾಣ ನಿರ್ದೇಶನದ ಈ ಚಿತ್ರವು ಚಲನಚಿತ್ರ ಇತಿಹಾಸದಲ್ಲಿ ಹೊಸ ಭಾಷ್ಯ ಬರೆಯಿತು. ಕರ್ನಾಟಕದಲ್ಲಿ 1921ರಿಂದ 1933ರವರೆಗೆ 100 ಮೂಕಿ ಚಿತ್ರಗಳು ನಿರ್ಮಾಣವಾದವು. ಗುಬ್ಬಿ ನಾಟಕ ಕಂಪನಿಯ ನಟ ರತ್ನಾಕರ ಗುಬ್ಬಿ ವೀರಣ್ಣನವರು ಹರಿಮಾಯೆ, ಹೀಸ್ ಲವ್ ಅಫೇರ್ ಹಾಗೂ ಸಾಂಗ್ ಆಫ್ ಲೈಫ್ ಎಂಬ ಮೂಕಿ ಚಿತ್ರಗಳನ್ನು ನಿರ್ಮಿಸಿದರೆ, ಡಾಕ್ಟರ್ ಶಿವರಾಮ ಕಾರಂತರು ಡೊಮಿಂಗೋ ಹಾಗೂ ಭೂತರಾಜ್ಯ ಎಂಬ ಮೂಕಿ ಚಿತ್ರಗಳನ್ನು ನಿರ್ಮಿಸಿದರು. ಉತ್ತರ ಭಾರತದಿಂದ ಕರ್ನಾಟಕಕ್ಕೆ ಬಂದ ಸೂರ್ಯ ಫಿಲ್ಮ್ ಕಂಪನಿ ಕನ್ನಡ ನೆಲದಲ್ಲಿ 1929ರಿಂದ 1933ರವರೆಗೆ ಹಲವಾರು ಮೂಕಿ ಚಿತ್ರಗಳನ್ನು ನಿರ್ಮಿಸಿತು. ಭಾರತದ ಮೊದಲ ವಾಕ್ಚಿತ್ರ ಹಿಂದಿ ಭಾಷೆಯ ಆಲಂ ಆರ 1931ರಲ್ಲಿ ನಿರ್ಮಾಣಗೊಂಡು ತೆರೆ ಕಂಡಿತು. 1933ರಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಣದ ಅಧ್ಯಾಯ ಆರಂಭವಾಯಿತು ಎಂದು ಇತಿಹಾಸ ತಿಳಿಸುತ್ತದೆ.

0: ಅನುರಾಗ.
1: ಭಾರತದಲ್ಲಿ ಪ್ರಾಂತೀಯವಾಗಿಯೂ ಬೇರೆ ಬೇರೆ ಭಾಷೆಯ ಚಿತ್ರಗಳ ನಿರ್ಮಾಣವಾಗುತ್ತಿದ್ದಾಗ ಅಂದಿನ ಮೈಸೂರು ರಾಜ್ಯದಲ್ಲಿದ್ದ ಕನ್ನಡಿಗರಿಗೂ ಕನ್ನಡ ಭಾಷೆಯಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಬೇಕೆಂಬ ನೋಡಬೇಕೆಂಬ ಮಹದಾಯಿ. ಕನ್ನಡ ರಂಗಭೂಮಿಯ ನಟರಾಗಿದ್ದ ಆರ್ ನಾಗೇಂದ್ರ ರಾಯರು ಕನ್ನಡದಲ್ಲಿ ಸಿನಿಮಾ ಮಾಡಬೇಕು ಎಂಬ ಹಂಬಲದಿಂದ ಆ ಕಾಲದಲ್ಲಿ ಮುಂಬೈ, ಕೊಲ್ಹಾಪುರ ಹಾಗೂ ಪೂನಾ ನಗರಗಳಲ್ಲಿ ತಾಡುತ್ತಿದ್ದರು. ಇನ್ನೊಂದು ಕಡೆ ರತ್ನಾವಳಿ ಥಿಯೇಟ್ರಿಕಲ್ ಕಂಪನಿಯ ನಟ ಶಿರೋಮಣಿ ವರದಾಚಾರ್ಯರ ನೆನಪಿಗಾಗಿ ಸ್ಮಾರಕ ನಿರ್ಮಿಸುವ ಅಪೇಕ್ಷೆಯನ್ನು ವರದಾಚಾರ್ಯರ ಸೊಸೆ ಟಿ ಕನಕಲಕ್ಷ್ಮಮ್ಮ ಹೊಂದಿದ್ದರು. ನಟ ವರದಾಚಾರ್ಯರ ಶಿಷ್ಯರು ಮಿತ್ರರು ನಿಧಿ ಸಂಗ್ರಹಣೆ ಮಾಡಿ ಆ ಹಣದಿಂದ ಚಿತ್ರ ನಿರ್ಮಿಸಿ ಚಿತ್ರದಿಂದ ಬಂದ ಹಣವನ್ನು ವರದಾಚಾರ್ಯ ಮೆಮೋರಿಯಬಲ್ ಟ್ರಸ್ಟ್ಗೆ ಅರ್ಪಿಸಬೇಕು ಎಂಬ ನಿರ್ಧಾರ ಮಾಡಿದ್ದರು. ಮದ್ರಾಸಿನ ಡಾಕ್ಟರ್ ಯು ಆರ್ ನಾರಾಯಣರಾವ್ ಮತ್ತು ಮಿತ್ರರು ಚಿತ್ರ ನಿರ್ಮಾಣಕ್ಕೆ ಸಿದ್ಧರಾದರು. ಭಕ್ತ ಧ್ರುವನ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಭಕ್ತ ಧ್ರುವ ಚಿತ್ರವು 1933 ನಿರ್ಮಾಣದ ಆರಂಭವನ್ನು ಕಂಡಿತು. ಇತ್ತ ಕನ್ನಡ ಚಿತ್ರ ನಿರ್ಮಾಣ ಮಾಡಬೇಕು ಎಂಬ ಹಂಬಲದಿಂದ ಊರೂರು ತಿರುಗುತ್ತಿದ್ದ ನಟ ಆರ್ ನಾಗೇಂದ್ರರಾಯರಿಗೆ ಬೆಂಗಳೂರಿನ ಪಾತ್ರೆ ವ್ಯಾಪಾರಿ ಚಮನ್ಲಾಲ್ ಡುಂಗಾಜಿ ಅವರ ಭೇಟಿಯಾಯಿತು. ಆರ್ ನಾಗೇಂದ್ರರಾಯರು ಸಿದ್ಧಪಡಿಸಿದ್ದ ಲಂಕಾಧಿಪತಿ ರಾವಣನ ಮಗ ಇಂದ್ರಜಿತ್ವಿನ ಪತ್ನಿ ಸುಲೋಚನಾಳ ಸಾಧ್ವೀತನವನ್ನು ಸಾರುವ ಸತೀ ಸುಲೋಚನಾ ಚಿತ್ರದ ಚಿತ್ರೀಕರಣ ಕೊಲ್ಹಾಪುರದ ಛತ್ರಪತಿ ಸಿನಿಟೋನ್ ಸ್ಟುಡಿಯೋದಲ್ಲಿ ಚಮನ್ಲಾಲ್ ಡುಂಗಾಜಿ ಅವರ ನಿರ್ಮಾಣದಲ್ಲಿ ಒಂದೇ ಅವಧಿಯಲ್ಲಿ ಆರಂಭವಾಯಿತು. ಕಾರಣಾಂತರದಿಂದ ಭಕ್ತಧ್ರುವ ಚಿತ್ರದ ನಿರ್ಮಾಣ ಕೊಂಚ ತಡವಾಯಿತು. 1934 ಆರಂಭದಲ್ಲಿಯೇ ಸತೀ ಸುಲೋಚನಾ ಚಿತ್ರದ ನಿರ್ಮಾಣ ಪೂರ್ಣಗೊಂಡು 1934 March 3 ಬೆಂಗಳೂರಿನ ಸಿಟಿ ಮಾರ್ಕೆಟ್ ಬಳಿ ಇದ್ದ ದೊಡ್ಡಣ್ಣ ಹಾಲ್ನಲ್ಲಿ ಸತೀ ಸುಲೋಚನಾ ಚಿತ್ರವು ತೆರೆ ಕಂಡಿತು. ಹೀಗೆ ಕನ್ನಡ ವಾಕ್ಚಿತ್ರ ಯುಗದ ಆರಂಭವಾಯಿತು. ಆ ನಂತರ 1934 ಏಪ್ರಿಲ್ ತಿಂಗಳಲ್ಲಿ ಭಕ್ತಧ್ರುವ ಚಿತ್ರವು ಬಿಡುಗಡೆಯಾಯಿತು. ಸತೀ ಸುಲೋಚನಾ ಚಿತ್ರವು ಕನ್ನಡದ ಪ್ರಪ್ರಥಮ ವಾಕ್ಚಿತ್ರ ಎಂಬ ಹೆಗ್ಗಳಿಕೆಗೆ ಹಾಗೂ ದಾಖಲೆಗೆ ಪಾತ್ರವಾಯಿತು.

ಕೇಳುಗರೆ, ಇಲ್ಲಿ ಒಂದು ಬಹಳ ವಿಶೇಷವಾದ ವಿಷಯವೆಂದರೆ ವಸಂತ ಸೇನಾ ಮೂಕಿ ಚಿತ್ರದ ಚಿತ್ರೀಕರಣ ಬಹುತೇಕ ಕರ್ನಾಟಕದಲ್ಲಿಯೇ ಇದ್ದರೆ ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನಾ ತಯಾರಾದದ್ದು ಕರ್ನಾಟಕದ ಹೊರಗೆ. ಅದನ್ನು ನಿರ್ಮಿಸಿದವರು ಕನ್ನಡೇತರರೇ. ಹೀಗೆ ನಿರ್ಮಾಣಗೊಂಡ ಸತಿ ಸುಲೋಚನಾ ಕನ್ನಡ ಮಾತ ಚಿತ್ರಗಳ ಯುಗಕ್ಕೆ ನಾಂದಿ ಹಾಡಿತು. ಕನ್ನಡದ ಮೊದಲ ವಾಕ್ಚಿತ್ರ ಪ್ರತಿನಾಯಕ ಅಥವಾ ಆಂಟಿ ಹೀರೋ ನಾಯಕನಿಂದಲೇ ಆರಂಭವಾಯಿತು. ಸುಬ್ಬಯ್ಯ ನಾಯ್ಡು ಕನ್ನಡದ ಮೊದಲ ಹೀರೋ ಹಾಗೂ ಆಂಟಿ ಹೀರೋ. ಬೆಳ್ಳೆ ನರಹರಿ ಶಾಸ್ತ್ರಿಗಳು ಕನ್ನಡದ ಪ್ರಥಮ ಚಿತ್ರ ಸಾಹಿತಿಗಳು. ಆರ್ ನಾಗೇಂದ್ರ ರಾಯರು ಕನ್ನಡದ ಮೊದಲ ಸಂಗೀತ ನಿರ್ದೇಶಕರಾದರೆ ಲಕ್ಷ್ಮೀಬಾಯಿ ಕನ್ನಡ ಸಿನಿಮಾದ ಮೊದಲ ಹಿನ್ನೆಲೆ ಗಾಯಕಿ. ಮೊದಲ ವಾಕ್ಚಿತ್ರ ಸತಿ ಸುಲೋಚನಾ ಚಿತ್ರವನ್ನು ಜನರು ಅತ್ಯಂತ ಆದರ ಹಾಗೂ ಸಂಭ್ರಮದಿಂದ ಸ್ವೀಕರಿಸಿದರು. ಪಾತ್ರಧಾರಿಗಳ ಅಭಿನಯ, ಮಾತು, ಸಂಗೀತ, ಹಾಡು, ಯುದ್ಧ ಹಾಗೂ ಚಮತ್ಕಾರವನ್ನು ನೋಡುತ್ತಾ ಜನ ತನ್ಮಯರಾದರು, ಆನಂದದಿಂದ ಕುಣಿದಾಡಿದರು. ದುಃಖದ ಸನ್ನಿವೇಶದಲ್ಲಿ ಜನರು ಪಾತ್ರದೊಡನೆ ಲೀನವಾಗಿ ಬಿಕ್ಕಿ ಬಿಕ್ಕಿ ಅತ್ತರು. ಸತಿ ಸುಲೋಚನಾ ಚಿತ್ರವನ್ನು ನೋಡಲು ಸುತ್ತಮುತ್ತಲ ಹಳ್ಳಿಗಳಿಂದ ಜನ ಎತ್ತಿನ ಬಂಡೆಯಲ್ಲಿ ಟ್ರ್ಯಾಕ್ಟರ್ನಲ್ಲಿ ಬಂದು ಜಾತ್ರೆಯನ್ನು ನೋಡುವ ಸಂಭ್ರಮದಂತೆ ಈ ಚಿತ್ರವನ್ನು ನೋಡಿದರು. ಸೌತ್ ಇಂಡಿಯಾ ಮೂವಿಟೋನ್ ಲಾಂಛನದಲ್ಲಿ ನಿರ್ಮಾಣಗೊಂಡ ಸತಿ ಸುಲೋಚನಾ ಚಿತ್ರದಲ್ಲಿ ರಂಗಭೂಮಿಯ ಕಲಾವಿದರಾದ ಎಂ ವಿ ಸುಬ್ಬಯ್ಯ ನಾಯ್ಡು, ಆರ್ ನಾಗೇಂದ್ರ ರಾವ್, ಲಕ್ಷ್ಮೀಬಾಯಿ, ತ್ರಿಪುರಾಂಬ ಅಭಿನಯಿಸಿದ್ದರು. ಈ ಚಿತ್ರದ ನಿರ್ದೇಶಕರು ಇಂದಿನ ದಕ್ಷಿಣ ಭಾರತದ ಖ್ಯಾತ ತಾರೆ ಜೂಲಿ ಲಕ್ಷ್ಮೀ ಅವರ ತಂದೆ ವೈ ವಿ ರಾವ್. ಸತಿ ಸುಲೋಚನಾ ಚಿತ್ರವು ಬೆಂಗಳೂರಿನಲ್ಲಿ ಸತತ 6 ವಾರಗಳ ಕಾಲ ಹೌಸ್ಫುಲ್ ಪ್ರದರ್ಶನ ಕಂಡಿತು.

ಇನ್ನು ಕನ್ನಡದ ಎರಡನೇ ವಾಕ್ಚಿತ್ರ ಭಕ್ತ ಧ್ರುವಕ್ಕೂ ಜನರಿಂದ ಅದ್ಭುತ ಸ್ವಾಗತ ದೊರೆಯಿತು. ಈ ಚಿತ್ರದ ಒಂದು ದೃಶ್ಯದಲ್ಲಿ ಹುಲಿ ಗರ್ಜಿಸಿದಾಗ ಪರದೆಯ ಮೇಲೆ ಸಿನಿಮಾ ನೋಡುತ್ತಿದ್ದ ಜನರು ನಿಜವಾದ ಹುಲಿಯೇ ಬಂತು ಎಂದು ಥಿಯೇಟರ್ ಬಿಟ್ಟು ಓಡಿ ಹೋದರಂತೆ. ಜಯವಾಣಿ ಟಾಕೀಸ್ ಲಾಂಛನದಲ್ಲಿ ಮಾಡಿಕೊಂಡ ಭಕ್ತ ಧ್ರುವ ಪ್ರಧಾನ ಭೂಮಿಕೆಯಲ್ಲಿ ಜೀಗೇಶ್ವರ ರಾವ್, ದೇವುಡು ನರಸಿಂಹಶಾಸ್ತ್ರಿ, ಲಕ್ಷ್ಮಮ್ಮ, ಟಿ ಕನಕಲಕ್ಷ್ಮಮ್ಮ, ಮಾಸ್ಟರ್ ಮುತ್ತು, ಎಂ ಜಿ ಮರಿರಾವ್ ಅಭಿನಯಿಸಿದ್ದರು. ಈ ಚಿತ್ರಕ್ಕೆ ದೇವುಡು ನರಸಿಂಹಶಾಸ್ತ್ರಿ ಸಾಹಿತ್ಯ ರಚಿಸಿದ್ದರೆ ಹಾರ್ಮೋನಿಯಂ ಶೇಷಗಿರಿ ರಾವ್ ಸಂಗೀತ ನೀಡಿದ್ದರು. ಚಿತ್ರವನ್ನು ಪಾರ್ಶ್ವನಾಥ್ ಆಲ್ಟೇಕರ್ ನಿರ್ದೇಶಿಸಿದ್ದರು.

0: ಪ್ರಿಯ ಶ್ರೋತೃಗಳೇ, ಹೀಗಾಯಿತು ಕನ್ನಡ ಚಿತ್ರರಂಗದ ಆರಂಭ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ.
1: ಅಮೃತಧಾರೆ ಕನ್ನಡದ ಬೆಳ್ಳಿತೆರೆ
0: ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ.
1: ರಚನೆ ಆಚಾರ್ಯ ರಾಮಚಂದ್ರ.
2: ಅಮೃತಧಾರೆ
0: ಪ್ರಸ್ತುತಿ ನೆರವು ಹಾಗೂ ಸಂಕಲನ ಸುಜಾತಾ ಶೇಟ್.
1: ಪ್ರಸ್ತುತ ಪಡಿಸಿದವರು ಅನಿಲ್ ದೇಸಾಯಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಪ್ರಸಾರವಾಗಲಿದೆ ಕಾರ್ಯಕ್ರಮ ಸರಣಿ
0: ಅಮೃತಧಾರೆ ಕನ್ನಡದ ಬೆಳ್ಳಿತೆರೆ.
3: ಅಮೃತಧಾರೆ ಕನ್ನಡದ ಬೆಳ್ಳಿತೆರೆ ಕಾರ್ಯಕ್ರಮ ಸರಣಿಯ ಮೊದಲನೇ ಸಂಚಿಕೆ ಕೇಳುತ್ತಿದ್ದೀರಿ. ಈಗ ಸರಳಾ ದೇಸಾಯಿ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳೋಣ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಈ ಭಾಗದ ಹಿರಿಯ ಚೇತನಗಳ ಅನುಭವಗಳನ್ನಾಧರಿಸಿದ ಈ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಹಿರಿಯ ಸಾಹಿತಿ ಹಾಗೂ ಅನುವಾದಕರಾಗಿರುವ ಪ್ರೊಫೆಸರ್ ಬಾಲಚಂದ್ರ ಜೈಶೆಟ್ಟಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಶ್ರೀ ಕಿರಣ್ ಪಾಟೀಲ್.
2: ಪರಿಸರಕ್ಕೆ ವಿಮುಖರಾಗದೆ ಸಮಾಜಕ್ಕೆ ಕಳಕಳಿ ಹೊಂದಿ ಶೋಷಣೆ, ದಬ್ಬಾಳಿಕೆ, ತಾರತಮ್ಯ, ಅಸಮಾನತೆಗಳ ವಿರುದ್ಧ ತಮ್ಮ ನಿಲುವನ್ನು ಹೊರಹಾಕಿದವರು. ಸಂಬಂಧಿಕಾತ್ಮಕರ ಪ್ರೀತಿಯಲ್ಲಿದ್ದು ಸಂಕಷ್ಟಗಳ ಮಧ್ಯೆ ಹೈಸ್ಕೂಲ್ ಕಾಲೇಜು ಮುಗಿಸಿ ಸರ್ಕಾರಿ ನೌಕರಿ ಸೇರಿ ಸಂಸಾರದ ನೊಗ ಹೊತ್ತುಕೊಂಡು ಬದುಕ ಸವಿಸಿದವರು ಪ್ರಖ್ಯಾತ ಸಾಹಿತಿ ಹಾಗೂ ಅನುವಾದಕರಾದ ಪ್ರೊಫೆಸರ್ ಬಾಲಚಂದ್ರ ಜಯಶೆಟ್ಟಿ ಅವರು. ಅವರು ಸದ್ಯ ವಿಶ್ರಾಂತ ಪ್ರಾಂಶುಪಾಲರಾಗಿ ಲೇಖನ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಾಷ್ಟ್ರ ಕಂಡ ಕೆಲವೇ ಕೆಲವು ಶ್ರೇಷ್ಠ ಅನುವಾದಕರಲ್ಲಿ ಪ್ರೊಫೆಸರ್ ಬಾಲಚಂದ್ರ ಜಯಶೆಟ್ಟಿ ಅವರು ಒಬ್ಬರು. ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಯ ರಾಜೇಶ್ವರದಲ್ಲಿ ನವೆಂಬರ್ 22, 1939 ಜನಿಸಿದ ಪ್ರೊಫೆಸರ್ ಚಂದ್ರ ಜಯಶೆಟ್ಟಿ ಅವರು ಬದುಕಿನುದ್ದಕ್ಕೂ ತೀವ್ರತರವಾದ ಸಮಸ್ಯೆಗಳನ್ನು ಎದುರಿಸಿ ಮೆಟ್ಟಿ ನಿಂತು ಜಯವನ್ನು ಕಂಡಿದ್ದಾರೆ. ಅವರಿಗೀಗ 73 ವಸಂತಗಳು. ಅವರೀಗ ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸರ್.
3: ನಮಸ್ಕಾರ
2: ಸರ್. ಮೊದಲಿಗೆ ನಿಮ್ಮ ಬಾಲ್ಯದ ಕೆಲವು ಅನುಭವಗಳನ್ನು ನೆನಪಿಸಿಕೊಳ್ತೀರಾ?
3: ಬಾಲ್ಯದ್ದು ಅಂದರೆ, ನಾನು ಸುಮಾರು 5 ವರ್ಷದ ಇದ್ದಾಗ ನನ್ನ ತಾಯಿ ತೀರ್ಕೊಂಡ್ಳು. ಅದು ಅಕಸ್ಮಾತ್ ಆಗಿನೇ. ಒಂದೇ ದಿವಸದೊಳಗನೆ ಜ್ವರ ಬಂದು ಆಕೆ ತೀರ್ಕೊಂಡ್ಳು. ಇಲ್ಲಿ ನನಗಿಂತ ಮೊದಲು ಚೊಲು ಅಕ್ಕ ಇದ್ದಳು ನನಗೆ. ಆಕಿಂದು ಕೊಲೆ ಆಯಿತು. ಅಂದರೆ ಯಾವಳೋ ಒಬ್ಬಳಿಗೆ ಮಕ್ಕಳು ಇದ್ದಿದ್ದಿಲ್ಲಂತೆ. ಚೊಚ್ಚಿಲ ಮಗುನ ಕೊಂದರೆ ನಿನಗೆ ಮಕ್ಕಳಾಗ್ತವೆ ಅಂತ ಯಾರೋ ಭವಿಷ್ಯ ಹೇಳಿದ್ರಂತೆ. ಅದಕ್ಕೋಸ್ಕರ ನಮ್ಮ ತಾಯಿಯ ಗೆಳತಿನೇ ಆಕೆ. ಆಕೆ ನಮ್ಮ ಅಕ್ಕ 4 ವರ್ಷದ ಹುಡುಗಿ ಆಕಿನ ಕತ್ತು ಹಿಚ್ಚಿಕೆ ಕೊಲೆ ಮಾಡಿದ್ದು. ಆದ ನಾನು ಸುಮಾರು 12 ತಿಂಗಳು ಗರ್ಭಗತನಿದ್ದೆ. ಆಕಿನ ಕೊಲೆ ಆದ ಕೂಡ್ಲೇ ಹೊಟ್ಟೆಯೊಳಗೆ ಮೂಮೆಂಟ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾ ಇದ್ರು. ಮುಂದೆ ನಾನು ಹುಟ್ಟಿದೆ. ಹೀಗಾಗಿ ನನ್ನ ಅಕ್ಕನ ಕೊಂದವನು ಇವನೇ ಅನ್ನೋ ಥರ ಒಂದು ಭಾವನೆ ಹಿರಿಯರಲ್ಲಿ ಕೆಲವು ದಿವಸ ಇತ್ತು. ಆದರೂ ಗಂಡು ಮಗು ಅನ್ನುವ ಒಂದು ಪ್ರೀತಿಯಿಂದ, ಬಹಳ ಪ್ರೀತಿಯಿಂದ ನನಗೆ ಬೆಳೆಸಿದರು. ನಾನು ಸುಮಾರು 5 ವರ್ಷವನಿದ್ದಾಗ ಇನ್ನೊಂದು ಮಗು ಹುಟ್ಟಿತು. ಆ ಮಗು ತಕ್ಷಣ ಸತ್ತಿತು. ಅದು ಆದ ಕೆಲವೇ ದಿವಸಕ್ಕೆ ತಾಯಿನೂ ಸತ್ತೋದ್ಲು. ಈ ಮಧ್ಯದೊಳಗೆ ನಮ್ಮ ಪ್ರದೇಶದೊಳಗೆ, ಅಂದರೆ ಈಗ ಯಾವುದನ್ನು ನಾವು ಹೈದರಾಬಾದ್ ಕರ್ನಾಟಕ ಅಂತೀವಿಯೋ, ಅಲ್ಲಿ ರಜಾಕಾರರ ಹಾವಳಿ ಶುರುವಾಯಿತು. ರಜಾಕಾರ ಹಾವಳಿ ಶುರುವಾದಾಗ ನಾವು ಊರು ಬಿಡಬೇಕಾದಂಥ ಪ್ರಸಂಗ ಬಂತು. ಇನ್ನು ನಾನು ಚಿಕ್ಕವನೇ ಇದ್ದೆ. ನಮ್ಮ ತಂದೆ ವಿಧುರ, ನಮ್ಮ ಚಿಕ್ಕಪ್ಪ ಕಾಕನ ಹೆಂಡತಿ, ನಮ್ಮ ತಂದೆ, ನಮ್ಮ ದೊಡ್ಡಪ್ಪನ ಮಗ, ನಮ್ಮ ಸೋದರತ್ತೆ ಮಗ, ಹೀಗೆ ಒಂದು ಕೆಲವರೆಲ್ಲರೂ ಸೇರಿಕೊಂಡು ಊರು ಬಿಟ್ವಿ. ನಾವು ಊರು ಬಿಟ್ಟು ಇದೇ ಗುಲ್ಬರ್ಗಾದ ಮೂಲಕ ಕಲ್ಕೋಟ್ಗೆ ಹೋಗಿ ಅಲ್ಲಿಂದ ಒಳಸಂಗ್ ಅಂತ ಒಂದು ಹಳ್ಳಿ, ಅಲ್ಲಿ ಕೆಲವು ದಿವಸ ಇದ್ದು ಅಲ್ಲಿಂದ ಬಿಜಾಪುರ ಜಿಲ್ಲೆಯ ರಬ್ಕಬಿ ಹೋಗಿ ಅಲ್ಲಿ ಉಳಿದಿವೆ. ಈ ರಜಾಕಾರ ಇದನ್ನೆಲ್ಲ ಮುಗಿದ ಮೇಲೆ, ಆಮೇಲೆ ಎಲ್ಲ ಕಡೆಗೂ ಶಾಂತ ಆದಮೇಲೆ ನಾವು ತಿರುಗಿ ಬಂದ್ವಿ.
2: ಸರ್, ಬಾಲ್ಯದಲ್ಲಿ ತಾವು ತುಂಬ ತುಂಟಿದ್ದರಂತೆ, ಯಾವ ರೀತಿ ತಮ್ಮ ತುಂಟತನ ಇತ್ತು?
3: ಇದು ಇನ್ನೊಂದೇನೆಂದರೆ, ನನಗೆ ನನ್ನ ಅಕ್ಕನ ಕೊಲೆ ಆಗಿರೋದ್ರಿಂದ ಮತ್ತು ನನ್ನ ತಾಯಿಗೆ ನಾನು ಒಬ್ಬನೇ ಮಗ ಆಗಿರೋದ್ರಿಂದ, ನನ್ನ ದೊಡ್ಡಪ್ಪನ ಮಗ ಅವನು ಹೆಚ್ಚು ಕಡಿಮೆ ಅದೇ ಪರಿಸ್ಥಿತಿ. ಅವನು 2 ವರ್ಷದವನಿದ್ದಾಗ ಅವನು ತಾಯಿನೂ ಸತ್ತಿದ್ಲು. ಎರಡನೇ ತಾಯಿ ಮಲತಾಯಿ ಬಂದಿದ್ಲು. ಹೀಗಾಗಿ ಅವನು ಒಂದು ಅನಾಥ ಪ್ರಜ್ಞೆಯೊಳಗೆ ಅವನು ಬೆಳೆದಿದ್ದ. ಅವನು ನನ್ನ ಬಗ್ಗೆ ಭಾಳ ಕಾಳಜಿ ವಹಿಸ್ತಿದ್ದ. ನನ್ನ ಹಾಗೆ ಇವನಾದನಲ್ಲ, ಇವನು ನನ್ನ ಹಾಗೆ ಇವನಿಗೆ ಅನಾಥ ಪ್ರಜ್ಞೆ ಇವನಲ್ಲಿ ಬರಬಾರ್ದು ಅಂತ ಈ ರೀತಿಯಾಗಿ ಎಲ್ಲರೂ ನನ್ನ ತುಂಟತನಕ್ಕೆ ಪ್ರೋತ್ಸಾಹ ಕೊಡ್ತಿದ್ರೇನೋ ಅಂತ ಅನಿಸ್ತದೆ. ಹೀಗಾಗಿ ಸ್ವಲ್ಪ ತುಂಟತನ ಹೆಚ್ಚು ಮಾಡ್ತಿದ್ದೆ. ಆ ದೊಡ್ಡಪ್ಪನ ಮಗಳಿದ್ದಳು ನನ್ನ ವಯಸ್ಸಿನಕ್ಕಿನ. ಆಕೆ ಗೆಳತಿಯರ ಜೊತೆ ಹೊರಗಂತೂ ಬಿಡ್ತಿರಲಿಲ್ಲ. ನನಗೆ ಒಂದು ಕೆಟ್ಟ ಅನುಭವ ಆಯಿತು, ಹೀಗಾಗಿ ಹೊರಗೆ ಬಿಡ್ತಿರಲಿಲ್ಲ. ಹೀಗಾಗಿ ಆ ಹುಡುಗಿಯರ ಜೊತೆಗೇ ಆಡುವಂಥ ಪ್ರಸಂಗ ಬರ್ತಿತ್ತು. ಆ ಹುಡುಗಿಯರ ಜೊತೆಗೆ ಭಾಳ ಕೀಟ್ಲೆ ಮಾಡೋದು. ಒಂದು ಸಲ ಒಂದು ಘಟನೆ ಏನಾಯ್ತು ಅಂದರೆ, ಇಬ್ಬರು ಆಕೆ ನನ್ನ ದೊಡ್ಡಪ್ಪನ ಮಗಳು ಆಕಿನ ಗೆಳತಿ ಮಧ್ಯಾಹ್ನದ ಹೊತ್ತು ಮಲ್ಕೊಂಡಿದ್ರು, ಒಬ್ರಿಗೊಬ್ಬರು ಬೆನ್ನು ಮಾಡಿ ಮಲ್ಕೊಂಡಿದ್ರು. ನನ್ನ ಮೆತ್ತಿಗೆ ಹೋಗಿ ಆ ಇಬ್ಬರು ಜಡೆಗಳನ್ನು ಗಂಟು ಹಾಕಿಬಿಟ್ಟಿದ್ದೆ. ಗಂಟು ಹಾಕಿ ಬಂದುಬಿಟ್ಟೆ. ಆಮೇಲೆ ಎಚ್ಚರ ಆದ ಕೂಡಲೇ ನೋಡ್ತಾರೆ, ಒಬ್ರದೊಬ್ಬರು ಜಡೆ ಜಗ್ತಾ ಇದೆ. ಇದು ಯಾರು ಮಾಡಿರ್ಬೇಕು, ಇವನೇ ಮಾಡಿರಬೇಕು ಅಂದರೆ ಇಂಥ ತೊಂಟತನ ನಾನು ಮಾಡ್ತಾ ಇದ್ದೆ.
2: ಈ ಕುಟುಂಬದ ಹಿನ್ನೆಲೆ ಸರ್, ಹೆಚ್ಚಿಗೆ ಓದಂದ್ರೆ ತಮ್ಮ ಕುಟುಂಬದಲ್ಲಿ ತಮ್ಮದೇ?
3: ಹಾಂ, ಮೊಟ್ಟ ಮೊದಲನೇ ನನ್ನ ಕುಟುಂಬದಲ್ಲಿ ಅಷ್ಟೆಲ್ಲ, ನಮ್ಮ ಊರಿನಲ್ಲಿನೇ MA ಮಾಡಿದವನು ನಾನು ಮೊದಲನೇ ಒಬ್ಬನು. ನಮ್ಮ ಕುಟುಂಬ ಅಂದರೆ ನಮ್ಮದು ನೇಕಾರರ ಕುಟುಂಬ, ನೇಕಾರಿಕೆ ನಮ್ಮ ವೃತ್ತಿ. ಹೆಚ್ಚು ಅಂದರೆ 3-4 ವರೆಗೂ ನಮ್ಮ ತಂದೆ ಓದಿದ್ದ, 5 ತರಗತಿವರೆಗಾದ್ರು ಭಾಳ ಅದು ಮರಾಠಿ ಒಳಗೆ ಮೋಡಿ ಲಿಪಿಯೊಳಗೆ ಬರೀತಿದ್ರು. ಆಮೇಲೆ ನಮ್ಮ ದೊಡ್ಡಪ್ಪನ ಮಗ ಏನೋ ಕಷ್ಟಪಟ್ಟು ಅವ HSC ಅಂತಿರ್ತಿತ್ತು, SSLC HSC ಅತ್ತ ಪಾಸಾಗಿದ್ದ. ಅವನು ಗ್ರ್ಯಾಜುಯೇಟ್ ಆಗಬೇಕು ಅಂತ ಭಾಳ ಅಪೇಕ್ಷೆ ಇತ್ತು, ಆಗಲಿಲ್ಲ. ಆಗ ನಾನು ಆಗದೆ ಇರೋದನ್ನು ಇವನಿಗಾದರೂ ಮಾಡಬೇಕು, ನಾನು ಗ್ರ್ಯಾಜುಯೇಟ್ ಮಾಡಬೇಕು, ಇನ್ನೇರೇ ಮಾಡಬೇಕು ಅಂತ ಒಂದು ಸಂಕಲ್ಪ ಇತ್ತು. ಅದರ ಸಲುವಾಗಿ ಆತ ಏನು ಸಾಧ್ಯನೋ, ತಾನು ಉಪವಾಸ ಇದ್ದರೂ ಪರವಾಗಿಲ್ಲ, ನನ್ನ ಶಿಕ್ಷಣದ ಕಡೆಗೆ ಭಾಳ ಕಾಳಜಿ ವಹಿಸಿದ. ಈ ರೀತಿಯಾಗಿ ಏನೋ ಒಂದು MAವರೆಗೂ ಬಂದೆ.
2: ನೀವು ಆರಂಭದಲ್ಲಿ ಸರ್ ಅಪ್ ಟು 4ನೇ ತರಗತಿ ಮಟ್ಟನು ಮರಾಠಿ ಮಾಧ್ಯಮದಲ್ಲೇ ಶಿಕ್ಷಣ ಪಡೆದಿದ್ರಿ.
3: ಹಾಂ,
2: ಕನ್ನಡ ಮಾಧ್ಯಮದಲ್ಲಿ ಪಡಿಬೇಕಂತ ನಿಮ್ಗೆ ಅನಿಸಿದ್ದು?
3: ನಮ್ಮ ಊರಿನೊಳಗೆ ಬೀದರ್ ಜಿಲ್ಲೆಯೊಳಗೇ ಕನ್ನಡ ಮಾಧ್ಯಮದ ಶಾಲೆಗಳೇ ಇರಲಿಲ್ಲ. ಬೀದರ್ನೊಳಗೆ ಮಾತ್ರ ಒಂದು ಸ್ಕೂಲ್ ಇತ್ತು ಅಂತ ಕೇಳಿದ್ದೆ ನಾನು. ಬೇರೆ ಎಲ್ಲ ಕಡೆ ಉರ್ದು ಮತ್ತು ಮರಾಠಿ ಎರಡೇ ಮಾಧ್ಯಮಗಳಿದ್ದವು. ನಾನು 4ನೇ ತರಗತಿಗೆ ಬಂದಾಗ ಒಮ್ಮೆಲೆ ಸರ್ಕಾರ ಎಲ್ಲ ಕಡೆಗೂ ಕನ್ನಡ ಮಾಧ್ಯಮದ ಕ್ಲಾಸ್ಗಳು ನಡೆಸಬೇಕು ಅಂತ ಬಂತು. ಆಗ ನನಗೆ ಮರಾಠಿ ಅಂದರೆ ಲೆಕ್ಕಪತ್ರ ಇರೋದು ಮರಾಠಿಯೊಳಗೆ, ಆಮೇಲೆ ಅಫಿಷಿಯಲ್ ಲ್ಯಾಂಗ್ವೇಜು ಉರ್ದು. ಈ ಕನ್ನಡ ಕಲಿತು ಏನು ಮಾಡೋದು, ಕನ್ನಡಕ್ಕೆ ಎಲ್ಲಿ ಬೆಲೆ ಇದೆ ಮುಂದೆ, ಅದಕ್ಕೆ ಕನ್ನಡ ಬೇಡ ಅಂತ ನಾನು ಹಠ ಮಾಡ್ಕೊಂಡು

0: ಲಕ್ಷಪ್ಪ ಅನ್ನೋರು ಹೊಡೆದು ಈ ಶರಣರ ವಚನಗಳು ಅದೆಲ್ಲ ನೀ ಓದೋದೆ ಏನೋ ಹಾರೋರು ಓದಬೇಕ ನಡಿ ಅಂಥೇಳಿ ಕಿವಿ ಹಿಡಿದು ಒಯ್ದು ಕನ್ನಡ ಕ್ಲಾಸ್ ಮಾಡ್ಕೋದು ಕೂಡಿಸಿದ್ರು. ಹೀಗಾಗಿ ನಾವು ಕನ್ನಡ ಕಲಿಬೇಕಾಯ್ತು.
1: ಈ ತುಂಬ ಕುಟುಂಬದಲ್ಲಿದ್ದರೂ ಕೂಡ ಓದಿಗೆ ಜಾಸ್ತಿ ಪ್ರಾಮುಖ್ಯತೆ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಕೂಡ ಓದು ಹಂಬಲ ಇತ್ತು ಸರ್ ನಿಮಗೆ. ಮರಾಠಿಯಿಂದ ಮತ್ತು ಕನ್ನಡ ಮಾಧ್ಯಮಕ್ಕೆ ಬಂದು ಮುಂದೆ ಹಿಂದಿ
0: ಇಲ್ಲಿ ಹಿಂದಿ ಅದು ಬಂದಿದ್ದು ಮುಂದೆ ಹೈಸ್ಕೂಲ್ ಆದಮೇಲೆ ಕಾಲೇಜ್ ಆದಮೇಲೆ. ನಮ್ಮ ಮನೆಯೊಳಗೆ ದೊಡ್ಡಪ್ಪ ಚಿಕ್ಕಪ್ಪ ನಮ್ಮ ತಂದೆ ಮೂವರಿದ್ದರು. ನಮ್ಮ ತಂದೆ ಸ್ವಲ್ಪ ಹೆಚ್ಚಾಗಿ ದೇಶ ಸುತ್ತಿದ ವ್ಯಕ್ತಿ, ಅವನಿಗೆ ಕ್ಷಣದ ಬಗ್ಗೆ ಭಾಳ ಕಳಕಳಿ ಇತ್ತು. ಆತ ತಾನು ಓದೋದೇ ಇದ್ರೂ ನಮ್ಮ ದೊಡ್ಡಪ್ಪನ ಮಗನಿಗೂ ನನಗೂ ಮತ್ತು ನಮ್ಮ ಸೋದರತ್ತೆ ಮಗನಿಗೂ ಎಲ್ಲರಿಗೂ ಒತ್ತಾಯಪೂರ್ವಕ ಕಲೀಲಿ ಇವರು ಅನ್ನೋ ಆಪ್ಷನ್ ನಮ್ಮ ತಂದೆದಿತ್ತು. ಹೀಗಾಗಿ ಆತನಿಂದಲೇ ಆತನ ಪ್ರೇರಣೆಯಿಂದಲೇ ನಾವೆಲ್ಲ ಕಲ್ತೀವಿ. ಮುಂದೆ ಹಿಂದಿ ಬಗ್ಗೆ ಒಲವು ಬಂದಿದ್ದು ಹೈಸ್ಕೂಲ್ನೊಳಗೂ ಬಂದಿಲ್ಲ, ಕಾಲೇಜ್ ಒಳಗೂ ಬಿ ಎ ಒಳಗಿದ್ದಾಗ ಸ್ವಲ್ಪ ಸ್ವಲ್ಪ ಪಾಸ್ ಆದರೆ ಸಾಕು ಆ ದೃಷ್ಟಿಯಿಂದ ವಿಷಯಗಳನ್ನು ಆರಿಸಿಕೊಂಡಿದ್ದೇನೆ. ಕನ್ನಡ, ಹಿಂದಿ ಮತ್ತು ಪೊಲಿಟಿಕಲ್ ಸೈನ್ಸ್ ಇವು ಮೂರು ವಿಷಯ ತಗೊಂಡಿದ್ದೆ ಬಿ ಎ ಒಳಗೆ.
1: ನಂತರ ಓದ್ತಾ ಓದ್ತಾ ನೀವು ಹಿಂದಿ ಪ್ರೀತಿಯಿಂದ ಬೆಳೆಸ್ಕೊಂಡ್ರಿ?
0: ಬಿ ಎ ಒಳಗೆ ನನಗೆ ಹಿಂದಿ 60%ಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬಂದಿದ್ದು. ಅಲ್ಲಿ ಬಿ ಎ ಮುಗಿದ ಕೂಡಲೇ ಮುಂದೆ ನನ್ನ ಶಿಕ್ಷಣ ಎಲ್ಲರ ಕಡೆಯಿಂದಲೂ ನೀನು ಸಾಕು ನೀನು ಕಲಿಯೋದು. ಎರಡನೇ ತಾಯಿ ಬಂದಿದ್ದು ನನಗೆ, ಆಕೆಗೆ ಒಂದು 4 ಜನ ಮಕ್ಕಳಿದ್ರು. ಆ ಮಕ್ಕಳನ್ನ ತಗೊಂಡು ಆ ಎರಡನೇ ತಾಯಿನ ತಗೊಂಡು ನಮ್ಮ ತಂದೆ ಊರು ಬಿಟ್ಟು ಬೇರೆ ದೂರ ಎಲ್ಲೋ ಮಹಾರಾಷ್ಟ್ರದೊಳಗೆ ಸೆಟ್ಲ್ ಆಗಿದ್ದರು. ಸೆಟ್ಲೇನೋ ಅಲ್ಲೇ ಹೋಗಿ ಏನೋ ಕೆಲಸ ಮಾಡ್ಕೊಂಡಿದ್ರು. ನಮ್ಮ ಸಂಬಂಧಿಕರೆಲ್ಲರೂ ಅಂದರೆ ನನ್ನ ಮೌಷಿ ಮತ್ತು ಮೌಷಿ ಗಂಡ ಅವರಿಂದಾಗಿಯೇ ನಾನು ಇವತ್ತು ಈ ಸ್ಥಿತಿಯೊಳಗಿದ್ದೀನಿ. ಆ ಮೌಷಿ ಗಂಡ ಏನಂದರು, ಸಾಕು ನೀನು ಓದಿದ್ದು ಸಾಕು, ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿ ಅಷ್ಟು ದೂರ ಇದ್ದಾರೆ, ಹೇಗಾದರೂ ಮಾಡಿ ಅವ್ರಿಗೆ ಊರಿಗೆ ಕರ್ಕೊಂಡು ಬಾ, ಊರೊಳಗೆ ಸೆಟ್ಲ್ ಮಾಡಿಸ್ ಮನೆಯೊಳಗೆ, ಆಮೇಲೆ ನೀನು ಮುಂದೆ ಕೆಲಸಕ್ಕೆ ಸೇರು ಅಂಥೇಳಿ ಅವರು ಭಾಳ ಒತ್ತಾಯ ಮಾಡಿ ಸಾಕು ನೀನು ಕಲಿಯೋದು ಅಂತ ಹೇಳಿಬಿಟ್ರು. ಆದರೆ ನನ್ನ ಮೌಷಿಗೆ ಆಕಿನ ಅಪೇಕ್ಷೆ ಏನಿತ್ತು ಅಂದರೆ, ಇಲ್ಲ ಇವನು ಓದಬೇಕು. ನಮ್ಮ ಮೌಷಿಯ ಭಾವನ ಮಗ ಎಮ್ ಎ LLB ಆಗಿದ್ದ, ಈಗ ಆತ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಆತ ರಿಟೈರ್ ಆಗಿದ್ದಾನೆ. ಅವನ ಹಾಗೆ ಇವನು ಆಗಬೇಕು, ಅವನಿಗೆ ಯಾವ ದೃಷ್ಟಿಯಿಂದನೂ ಇವನು ಕಡಿಮೆ ಆಗಬಾರ್ದು ಅನ್ನೋ ಒಂದು ಆಕೆಗೆ ಅಪೇಕ್ಷೆ ಇತ್ತು. ಅದಕ್ಕಾಗಿ ಆಕೆ ಏನಂದಳು, ಅವ್ರು ಹಾಗೆ ಹೇಳು ಪರವಾಗಿಲ್ಲ ನೀನು ಮುಂದೆ ಓದು, ಓದೋದು ಅಂದ್ರೆ ಏನು LLB ಮಾಡು. LLB ಮಾಡಿದರೆ ಮನೆಯೊಳಗೆ ನಮ್ಮ ಮಾವಸಂದು ಸೀಟ್ ಇದೆ, ಚೇರ್ ಇದೆ, ಆಫೀಸ್ ಇದೆ, ಅದನ್ನು ನೀನು ನಡೆಸ್ಕೊಂಡು ಹೋಗ್ಬೋದು. ಅದೇ ವಿಚಾರ ಮಾಡ್ಕೊಂಡು ನಾನು ಬಂದೆ. ಈ ಹಿಂದಿಯೊಳಗೆ ಮಾರ್ಕ್ಸ್ ನೋಡಿ ಒಮ್ಮೆಲೆ ನನಗೊಂದು ಫ್ಲ್ಯಾಶ್ ಆಯಿತು, ಹಿಂದಿಯೊಳಗೆ 60%ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡ್ರೆ ಕೇಂದ್ರ ಸರ್ಕಾರದವರು ತಿಂಗಳಿಗೆ 100 ರೂಪಾಯಿ ವಿದ್ಯಾರ್ಥಿ ವೇತನ ಕೊಡ್ತಾರೆ. ಆಗಿನ ಕಾಲಕ್ಕೆ 100 ರೂಪಾಯಿ ಅಂತಂದರೆ ನನಗೆ ತಿಂಗಳಿಗೆ ಹೆಚ್ಚು ಅಂದರೆ 40 ರೂಪಾಯಿ ಆದರೆ ಸಾಕಿತ್ತು, ಇನ್ನೂ 60 ರೂಪಾಯಿ ಉಳಿತದೆ. ಅದಕ್ಕೆ ನಾನು ಹಿಂದಿ MA ಯಾಕೆ ಮಾಡಬಾರ್ದು ಅಂತ ತಕ್ಷಣ ಧಾರವಾಡಕ್ಕೆ ಹೋದೆ, ಅಡ್ಮಿಷನ್ ಸಿಕ್ತು, ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿದೆ. ಆದರೆ ಸ್ಕಾಲರ್ಶಿಪ್ ನನಗೆ ಸಿಗಲಿಲ್ಲ. ಮುಂದೇನು ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲೊಂದು ಪೆಟ್ಟು ಸ್ಕೂಲ್ನೊಳಗೆ ಟೀಚರ್ ಅಂಥೇಳಿ ಸೇರಿಕೊಂಡು 123 ರೂಪಾಯಿ ಕೊಡ್ತಿದ್ರು. ಹಿಂದಿ MA ಓದ್ತಾ ಇರಬೇಕಾದ್ರೆ ಎಸ್ ರಾಮಚಂದ್ರ ಅಂತ ಹಿಂದಿ ಟೀಚರಿದ್ದರು. ಅವರು ಹಿಂದಿಯದೆಲ್ಲ ನೋಡಿದ ಮೇಲೆ ಆ ಹಿಂದಿಯ ಮಹತ್ವ ಏನು, ನಮ್ಮ ದೇಶದೊಳಗೆ ಹಿಂದಿಯ ಮಹತ್ವ ಏನು ಅನ್ನೋದು ಮನದಟ್ಟಾಗ್ತಾ ಹೋದ ಹಾಗೆ ನಾನು ಹಿಂದಿಯೊಳಗೇ ಯಾಕೆ ಬರೆದು ಅಂತ ಇದು ಮಾಡಿದಾಗ, ಆಗ ಕೆಲವರು ಕಥೆಗಳು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡೋಕೆ ಶುರು ಮಾಡಿದೆ. ಮಾಡಿದಾಗ ಅವು ಪಬ್ಲಿಷ್ ಅದು
1: ಓದುವ ಸಂದರ್ಭದಲ್ಲಿ ಸರ್,
0: MA ಓದುವಾಗಲೇ ಹಿಂದಿಯೊಳಗೆ ಕೆಲವು ಪ್ರತಿಷ್ಠಿತ ಕಥೆಗಾರರ ಕಥೆಗಳನ್ನು ನಾನು ಅನುವಾದ ಮಾಡಿದೆ. ಅವು ಪಬ್ಲಿಷು ಅದು ಪತ್ರಿಕೆಗಳಲ್ಲಿ ಪಬ್ಲಿಷ್ ಆಗಿದ್ದು ನೋಡಿ ಭಾಳ ಖುಷಿ ಆಯಿತು ನನಗೆ. ಹಾಗೆ ನಾನು ಇದೇ ಕ್ಷೇತ್ರದೊಳಗೆ ದುಡಿಬೇಕು ಅಂತ ಅನ್ನಿಸ್ತು. ಇಲ್ಲಿ ಒಂದು ಘಟನೆ ನಡೀತು. ಸಿದ್ಧಲಿಂಗಪಟ್ಟಣ ಶೆಟ್ಟಿ ಅಂತ ನೀವು ಕೇಳಿರಬೇಕು. ಆ ಸಿದ್ಧಲಿಂಗಪಟ್ಟಣ ಶೆಟ್ಟಿ ಮತ್ತು ಇನ್ನೊಬ್ಬರು MA ರಿಸರ್ಚ್ ಮಾಡೋ ವಿದ್ಯಾರ್ಥಿ ಮತ್ತು ನಾನು ಸೇರಿಕೊಂಡು ಹೀಗೆ ಸಂಜೆ ಹೊತ್ತು ವಾಕಿಂಗ್ ಹೋಗಿ ಬೇಂದ್ರೆಯವ್ರ ಮನೆಗೆ ಹೋದ್ವಿ. ಆಗಾಗ ಹೋಗ್ತಿರ್ತಿದ್ವಿ. ಹೋದಾಗ ಬೇಂದ್ರೆಯವ್ರಿಗೆ ಪರಿಚಯ ಮಾಡಿಕೊಂಡ್ರು. ಅವ್ರು ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ನಾನು MA ವಿದ್ಯಾರ್ಥಿ ಇದ್ದೀನಿ ಅಂತ ನಾನು ಹೇಳಿಕೊಂಡೆ. ಏನು ರಿಸರ್ಚ್ ಮಾಡ್ತಾ ಇದ್ದೀರಿ ಅಂತ ಕೇಳಿದರು ಬೇಂದ್ರೆಯವರು. ಒಬ್ಬರು ಹೇಳಿದರು, ನಾನು ಕನ್ನಡ ಹಿಂದಿ ನಾಟಕದ ತುಲನಾತ್ಮಕ ಅಧ್ಯಯನ ಮಾಡ್ತಾ ಇದ್ದೀನಿ. ಇನ್ನೊಬ್ರು ಅಂದರು, ಕನ್ನಡ ಮತ್ತು ಹಿಂದಿ ಕಾವ್ಯ ಕುರಿತು ನಾನು ಮಾಡ್ತಾ ಇದ್ದೀನಿ ಅಂದರು. ಅವರಂದರು, ನೋಡ್ರಿ ನೀವು ಹಿಂದಿ ಕಲಿತವರು, ನೀವು ಕನ್ನಡದ ಸೇವೆ ಮಾಡೋದಾಯಿತು ಅಂದರೆ ಕನ್ನಡ ಸಾಹಿತ್ಯನ ಹಿಂದಿ ಜಗತ್ತಿಗೆ ಪರಿಚಯ ಮಾಡಿಕೊಡ್ರಿ ಅಂದರೆ ನೀವು ಹಿಂದಿ ಕಲ್ತದ್ದು ಸಾರ್ಥಕ ಆಗ್ತದೆ. ಇದು ಬರೀ ತುಲನಾತ್ಮಕ ಇದನ್ನು ಮಾಡಿದರೆ ಅದು ಯಾರಿಗೆ ಉಪಯೋಗ ಆಗ್ತದೆ? ಅದಕ್ಕೆ ಕನ್ನಡ ಸಾಹಿತ್ಯ ಏನದ ಅನ್ನೋದು ಕರ್ನಾಟಕದ ಹೊರಗಿನ ಜನತೆಗೆ ಗೊತ್ತು ಮಾಡಬೇಕು, ಆ ಪಣ ತೊಡಬೇಕು ನೀವು ಅಂಥೇಳಿ ಬೇಂದ್ರೆಯವರು ಹೇಳಿದರು. ಆ ಮಾತು ನನ್ನ ತಲೆಯೊಳಗೆ ಕುಂತು, ನಾನು ಇದನ್ನು ಯಾಕೆ ಕೊಡಬಾರ್ದು ಅಂತ. ಅವಾಗ ಮನಸ್ಸಿನೊಳಗೆ ನಿರ್ಧಾರ ಮಾಡ್ಕೊಂಡು ಬಿಟ್ಟೆ, ಕನ್ನಡ ಸಾಹಿತ್ಯನ ಹಿಂದಿ ಜಗತ್ತಿಗೆ ಪರಿಚಯಿಸಬೇಕು. ಎಲ್ಲಿಂದ? ನಮ್ಮ ಮೊದಲನೇದಾಗಿ ಪಂಪಯುಗದಿಂದ ಸ್ಟಾರ್ಟ್ ಆಗ್ತದೆ. ಪಂಪಯುಗ ಅಂದರೆ ಪಂಪನ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ನನ್ನ ಯೋಗ್ಯತೆ ಇಲ್ಲ. ಅದಕ್ಕೆ ಮೊದಲು

0: ಪ್ರಾಕ್ಟೀಸ್ ಆಗಲಿ ಅಂತ ತಿಳ್ಕೊಂಡು ವಚನ ಸಾಹಿತ್ಯ ಮೊದಲು ಮಾಡೋಣ. ಸ್ವಲ್ಪ ಕೈ ಪಳಗಿದ ಮೇಲೆ ಯಾರಾದರೂ ವಿದ್ವಾಂಸರು ಸಿಕ್ಕರೆ ಜೈನ ಸಾಹಿತ್ಯ ಓದಿಕೊಂಡು ಅದನ್ನು ಹಿಂದಿ ಪ್ರದೇಶಕ್ಕೆ ಇದು ಮಾಡೋಣ, ಆಮೇಲೆ ನಡುಗನ್ನಡ, ಆಮೇಲೆ ಆಧುನಿಕ ಕನ್ನಡ, ಹಿಂಗೆ ಬರೋಣ. ಈ ಥರ ಯೋಜನೆ ಹಾಕ್ಕೊಂಡು ವಚನ ಎಲ್ಲಿಂದ ಶುರು ಮಾಡೋದು, ಮೊದಲನೇ ವಚನಕಾರ ಜೇಡರ ದಾಸಿಮಯ್ಯ, ಅಲ್ಲಿನಿಂದ ಶುರು ಮಾಡೋಣ ಅಂತ ಶುರು ಮಾಡಿದೆ. ಮಾಡಿ ಅದು
1: ಹಿಂದಿಯ
0: ಹಿಂದಿಯೊಳಗೆ
1: ಆರಂಭದಲ್ಲಿ ಈ ಅನುವಾದ ಕಾರ್ಯ ನೀವು ವಚನ ಸಾಹಿತ್ಯದ ಮೂಲಕ ಶುರು ಮಾಡಿ ಸರ್. ಇದು ಎಮ್ ಎ ಆಗಿದೆ, ನೌಕರಿ ಸೇರಿದ್ರಿ. ನೌಕರಿ ಸೇರಿದ ತಕ್ಷಣ ನಿಮ್ಮ ಮದುವೆ, ಸಾಂಸಾರಿಕ ಜೀವನದ ಬಗ್ಗೆ ಮಾಹಿತಿ ಕೊಡಿ ಸರ್.
0: ಈ ಎಮ್ ಎ ಆಗಿ ಕೆಲಸಕ್ಕೆ ಸೇರೋವರೆಗೂ ನಾನು ಒಂದು ಕುಟುಂಬ ಜೀವಿ ಆಗಬೇಕು, ಸಂಸಾರ ಹೂಡಬೇಕು ಅನ್ನೋ ಕಡೆಗೆ ಒಲವು ಇರಲೇ ಇಲ್ಲ ನನಗೆ. ಯಾಕಂದ್ರೆ ಮನೆಯ ಕೆಲವು ಬಹಳ ಸಮಸ್ಯೆಗಳಿದ್ದವು. ನಮ್ಮ ತಂದೆ ಸಾಲ ಮಾಡಿ ಅದೇನೇನೋ ಮಾಡಿದರು, ಅವ್ರು ಇನ್ನೊಂದೆಲ್ಲೋ ದೂರ ಊರಿನೊಳಗಿದ್ರು, ಅವ್ರಿಗೆ ತಂದು ಊರಾಗಿಡಬೇಕು. ಆಮೇಲೆ ಆ ಮಕ್ಕಳು, ಎರಡನೇ ತಾಯಿ ಮಕ್ಕಳು, ಅವ್ರಿಗೆ ಸೆಟ್ಲ್ ಮಾಡಿಸ್ಬೇಕು, ಅವ್ರಿಗೆ ಶಿಕ್ಷಣ, ಇದು ತಲೆಯೊಳಗೆ ತುಂಬಿ ನನ್ನ ಸ್ವಂತದ ಬಗ್ಗೆ ನಾನು ಹೆಚ್ಚು ಯೋಚನೆ ಮಾಡ್ಲಿಕ್ಕೆ ಹೋಗಿರಲಿಲ್ಲ. ಎಮ್ ಎ ಆಗಿ ನೌಕರಿ ಸಿಕ್ಕ ಮೇಲೆ ಯಾವಾಗ ಈ ಜವಾಬ್ದಾರಿಗಳು ಭಾರ ಕಡಿಮೆ ಅಂತ ಅನ್ನಿಸ್ತು, ಆವಾಗ ಸಡನ್ನಾಗಿ ನನಗನ್ನಿಸ್ತು ನಾನು ಕುಟುಂಬಿ ಆಗಬೇಕು ಅಂತ ಮನಸ್ಸಿನೊಳಗೆ ಹುಟ್ಟಿದ ತಕ್ಷಣ ನನ್ನ ಮಾವಶಿಗೆ ಪತ್ರ ಬರೆದೆ, ನನಗೆ ಮದುವೆ ಮಾಡ್ಕೋಬೇಕಂತ ಮನಸ್ಸಾಗಿದೆ. ಆಮೇಲೆ ಅವರು ಅರೇಂಜ್ ಮಾಡಿದರು. ನಾಲ್ಕೆಂಟು ಹೆಣ್ಣು ನೋಡ್ಲಿಕ್ಕೇನು ಹೋಗಲಿಲ್ಲ, ಒಂದು ರೌಂಡ್ ಹೋದ್ವಿ, ಆಯ್ಕೆ ಆಯಿತು, ಮದುವೆ ಆಯಿತು.
1: ಫಸ್ಟ್ ನೌಕರಿ ಎಲ್ಲಿ ಇದೆ ಸರ್?
0: ಆರಂಭದಲ್ಲಿ ಅಂದರೆ ಇಂಟರ್ವ್ಯೂ ಅದೇನು ಇಲ್ಲದೇ ಮೊಟ್ಟ ಮೊದಲಿಗೆ ನನಗೆ ತಮಿಳ್ನಾಡಿನ ವೆಲ್ಲೂರಿಗೆ ಅಪಾಯಿಂಟ್ಮೆಂಟ್ ಆಯಿತು. ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಲೆಟರೇ ಬಂತು, ಹೋಗಿ ಜಾಯ್ನ್ ಆದೆ. ಮುಂದೆ 8 ದಿವಸದೊಳಗೆ ಕರ್ನಾಟಕ ಗೌರ್ಮೆಂಟ್ದೊಳಗೆ ಡೈರೆಕ್ಟರ್ ಆಫ್ ಕಾಲೇಜ್ ಆಫ್ ಎಜುಕೇಷನ್ನೊಳಗೆ ಇಂಟರ್ವ್ಯೂ ಆಯಿತು. ಅವತ್ತು ಇಂಟರ್ವ್ಯೂ ಆಯಿತು, ನೆಕ್ಸ್ಟ್ ಡೇನೆ ಸೆಲೆಕ್ಟ್ ಮಾಡಿ ಆರ್ಡರ್ ಕೈಯಲ್ಲಿ ಕೊಟ್ಟರು. ಅದಕ್ಕೆ ಆ ತಮಿಳ್ನಾಡು ಬಿಟ್ಟು ಇಲ್ಲಿ ಕರ್ನಾಟಕದೊಳಗೆ ತುಮಕೂರು ಫಸ್ಟ್ ಗ್ರೇಡ್ ಕಾಲೇಜಿಗೆ ಸೇರಿದೆ. ಆಗ ಲೋಕಲ್ ಕ್ಯಾಂಡಿಡೇಟ್ ಅಂತ ಸೇರಿದೆ. ಕಂಟಿನ್ಯೂಸ್ ಆಗಿ
1: ಊರು ಸುತ್ತಾಡ್ಕೆ ಬಂದ್ರೆ ಸರ್?
0: ನಾನು ಹೆಚ್ಚು ಸುತ್ತಾಡಿಲ್ಲ. ತುಮಕೂರು, ತುಮಕೂರು ಆದಮೇಲೆ ಚಿತ್ರದುರ್ಗ, ಚಿತ್ರದುರ್ಗ ಆದಮೇಲೆ ಸಿಂಧನೂರು, ಸಿಂಧನೂರು ಆದಮೇಲೆ ಅಗೇನ್ ಬ್ಯಾಕ್ ಟು ತುಮಕೂರು, ತುಮಕೂರಿಂದ ಯಾದಗಿರಿಗೆ ಪ್ರಿನ್ಸಿಪಾಲ್ ಆಗಿ ಬಂದೆ, ಯಾದಗಿರಿಯಿಂದ ಮಂಗಳೂರಿಗೆ ಹೋದೆ, ಮಂಗಳೂರಿಂದ ಗುಲ್ಬರ್ಗ, ಗುಲ್ಬರ್ಗ ಬೀದರ್ಗೆ ಹೋಗಿ ರಿಟೈರ್ ಆದೆ.
1: ನೀವು ಹುಟ್ಟಿದ್ದು ಅಲ್ಲೇ ಮತ್ತು ನಿವೃತ್ತಿ
0: ಅಲ್ಲೇ.
1: ನೀವು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಅನುವಾದಕರು ಅಂತೇಳಿ ಪ್ರಸಿದ್ಧ ಸರ್. ಅನುವಾದ ಸಾಹಿತ್ಯ ಕೃಷಿಯಲ್ಲೇ ಸ್ವಂತ ಸಾಹಿತ್ಯ ಅಂತ ಕನ್ನಡ ಕೃತಿಗಳ ಬಗ್ಗೆ ಸ್ವಲ್ಪ ಮಾತಾಡೋಣ, ಅದ್ರ ಬಗ್ಗೆ ಸ್ವಲ್ಪ.
0: ಅದರ ಬಗ್ಗೆ ಅಂದರೆ ಅನುವಾದ ಅಂತೂ ಸರಿನೇ ಸರಿ, ಅನುವಾದ ಅಲ್ಲದೇನೆ ನನ್ನ ಮೌಲಿಕ ಕೃತಿಗಳು ಕನ್ನಡದೊಳಗೆ. ಮೊಟ್ಟ ಮೊದಲು ನಾನು ಕನ್ನಡ ವ್ಯಾಕರಣ ಕೈಪಿಡಿ ಅಂತ ಒಂದು ಬರೆದೆ, ಅದು ಈಗ ಸಿಗೋದಿಲ್ಲ, ಮತ್ತು ರೀಪ್ರಿಂಟ್ ಆಗಿದೆ ಅದು. ಅಂದರೆ ಹೊಸ ದೃಷ್ಟಿಯಿಂದ ಬರೆದಿದ್ದದ್ದು ವ್ಯಾಕರಣ. ಮಕ್ಕಳಿಗೆ ಬರೀ ವ್ಯಾಕರಣ ಸೂತ್ರ ಬೈಹರ್ಟ್ ಮಾಡೋದಲ್ಲ, ಅದನ್ನು ಪ್ರ್ಯಾಕ್ಟೀಸ್ ಮಾಡೋದಕ್ಕೆ ಕೆಲವು ಎಕ್ಸರ್ಸೈಸ್ ಮ್ಯಾಥಮೆಟಿಕ್ಸ್ ಥರ ಅದನ್ನು ಬರೆದೆ. ಅದು ಭಾಳ ಪಾಪ್ಯುಲರ್ ಆಯಿತು. ಅದು ಆದಮೇಲೆ ಇನ್ನೊಂದು ಲೀಲಾವತಾರಿ ವೀರಭದ್ರನ ಸಣ್ಣ ಪುಸ್ತಕ ಬರೆದೆ. ಅದು ಆದಮೇಲೆ ಕಥೆಗಳು ಬರೀ ಶುರು ಮಾಡಿದೆ. ಕಥೆಗಳು ಮೊದಲನೇ ಕಥಾ ಸಂಕಲನ ಕೋಡುಗಲ್ಲಿನ ಕೂಗು ಅಂತ, ಇದರೊಳಗಾಗಿ ಸ್ತ್ರೀ ಕೇಂದ್ರಿತ, ಹೆಣ್ಣನ್ನು ಕೇಂದ್ರವಾಗಿಟ್ಟುಕೊಂಡು ಹೆಣ್ಣಿನ ಶೋಷಣೆ ಯಾವ ಯಾವ ರೀತಿಯಿಂದ ಆಗ್ತದೆ ಅನ್ನೋದನ್ನು ಆ 7 ಕಥೆಗಳಲ್ಲಿ ಅದರೊಳಗೆ ಬಂತು. ಅದು ಆದಮೇಲೆ ಮಿರ್ಚಿ ಬಾಬಾ ಅಂತ ಮತ್ತು ಇತರ ಕಥೆಗಳು ಅಂತ ಅದೊಂದು ಕಲೆಕ್ಷನ್ ಬಂತು. ಈ ಮಿರ್ಚಿ ಬಾಬಾ ಬದುಕಿ ಕಾರಣ ಅಂದರೆ ಕಥೆಗಳಿದ್ದವು, ಅದರ ಪ್ರೇರಣೆ ಅಂದರೆ ಇಲ್ಲಿ ಶಿವಶರಣ ಜಾವಳಿ ಅವರು ಮತ್ತು ಯೂನಿವರ್ಸಿಟಿಯವರು, ಇನ್ನು ಕನ್ನಡ ಡಿಪಾರ್ಟ್ಮೆಂಟ್ದವರು, ಇವ್ರದ್ದೊಂದು ಪುಸ್ತಕ ಟೆಕ್ಸ್ಟ್ ಆಗಿ ಇಡಲೇಬೇಕು ಅಂತ ಅವರು ಬೋರ್ಡ್ ಆಫ್ ಸ್ಟಡೀಸ್ನೊಳಗೆ ನಿರ್ಣಯ ಮಾಡಿ ಆ ಕೋಡುಗಲ್ಲಿನ ಕೂಗನ್ನೇ ಇಡ್ತೀವಿ ಅಂತಂದರು. ಅಂತ ಕೋಡುಗಲ್ಲಿನ ಕೂಗಿನ ಕಥೆಗಳು ಮಾಡುವಂಥವಲ್ಲ ಕ್ಲಾಸ್ ರೂಮ್ನೊಳಗೆ, ಅದಕ್ಕೆ ಬೇಡ, ನಾನು ಬೇರೆದು ಕೊಡ್ತೀನಿ ಅಂಥೇಳಿ ಈ ಮಿರ್ಚಿ ಬಾಬಾ ಮತ್ತು ಇತರ ಕಥೆಗಳು ಮಾಡಿಕೊಟ್ಟೆ. ಒಳ್ಳೆಯ ರೆಸ್ಪಾನ್ಸು ಬಂತು ಅದರೊಳಗೆ.
1: ತಮ್ಮ ಈ ಕಥಾ ಸಹಾಯ ಕೃತಿಗಳನ್ನು ಓದ್ತಾ ಇದ್ದಾಗ ಸರ್ ಅಲ್ಲಿಯ ಭಾಷೆಯ ಸ್ವರೂಪ ಆಗಲಿ ಅಥವಾ ಪರಿಸರದ ಜಾಸ್ತಿ ಒತ್ತು ಕೊಟ್ಟಿದ್ದೆ ಸರ್? ನೀವು ಎಲ್ಲಿ ವಾಸವಾಗಿದ್ರೆ ಆ ಪರಿಸರ ಸಂಬಂಧಪಟ್ಟಂಗೆ.
0: ಈಗ ನಾನು ಸಾಧ್ಯ ಮಟ್ಟಿಗೆ ನನ್ನ ಪ್ರದೇಶದ ಭಾಷೆನೇ ಬಳಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇನ್ನೊಂದು ವೈಶಿಷ್ಟ್ಯ ಅಂತಂದರೆ ನನ್ನ ಎಲ್ಲ ಕಥೆಗಳಾಗಲಿ ವಿಡಂಬನೆಗಳಾಗಲಿ ಏನೇ ಇದ್ದರೂ ಅದಕ್ಕೆ ಕೇಂದ್ರ ಸ್ಥಾನ, ಅದು ಘಟಗಳು ನಡೆಯೋದು ಎಲ್ಲಿ ಅಂದರೆ ರಾಸೂರು, ನನ್ನ ಊರು. ನನ್ನ ಊರನ್ನೇ ಕೇಂದ್ರವಾಗಿಟ್ಟುಕೊಂಡು ಅದರಲ್ಲಿ ಬರೋದು ಈಗ ನೀವು ಹೋಗಿ ಹುಡುಕಿದ್ರೆ ಅಲ್ಲಿ ಸಿಗಲಿಕ್ಕಿಲ್ಲ, ಆದರೆ ಅದನ್ನು ಕೇಂದ್ರವಾಗಿಟ್ಟುಕೊಂಡು ಅದರ ಸುತ್ತಲೇ ಕಥೆಗಳನ್ನು ಹೆಣದಿದ್ದೀನಿ ನಾನು. ಇನ್ನೊಂದು ಲಲಿತ ಪ್ರಬಂಧಗಳದೊಂದು ಇದೆ, ನಮ್ಮ ಮನೆ ಅಂಥೇಳಿ, ಅದರೊಳಗೆ ನಮ್ಮ ಊರು ಅಂತ ಒಂದು ಲೇಖನ ಇದೆ. ಅದರೊಳಗೆ ನಮ್ಮ ಊರಿನ ಇತಿಹಾಸ ಬಗ್ಗೆ ನಿಮಗೆಲ್ಲಿನೂ ಸಿಗೋದಿಲ್ಲ ಮಾಹಿತಿ, ಅಂಥ ಮಾಹಿತಿ, ಒಂದು ಸಂಶೋಧನಾತ್ಮಕವಾದಂಥ ಮಾಹಿತಿ ರಾಜೇಶ್ವರದ ಬಗ್ಗೆ ಅದರೊಳಗೆ ಬರ್ತದೆ.
1: ತಮ್ಮ ಸಾಹಿತ್ಯ ಕೃಷಿಯಲ್ಲಿ ಕಥಾ ಸಂಕಲನ ಆಯಿತು, ಕಾದಂಬರಿ, ನಾಟಕ, ಯಾವ ಥರ?
0: ಕಥಾ ಸಂಕಲನ ಆದಮೇಲೆ ಒಂದು ನಾಟಕ ಬಹಳ

0: ದಿವಸದಿಂದ ನನ್ನ ತಲೆಯೊಳಗೆ ಸುತ್ತಾಯಿತು, ಕರ್ಣನನ್ನು ಕೇಂದ್ರವಾಗಿಟ್ಟುಕೊಂಡು ಒಂದು ನಾಟಕ ಬರೀಬೇಕು. ನಾವು ಹಿಂದಿಯೊಳಗೆ ಒಂದು ಯುಗಾಂತ ಅಂತ ಒಂದು ಕವನ ಸಂಕಲನದ ಶೀರ್ಷಿಕೆ ಇತ್ತು. ಅದೇ ಶೀರ್ಷಿಕೆಯನ್ನು ನಾನು ನನ್ನ ನಾಟಕಕ್ಕೆ ಇಟ್ಟುಕೊಂಡು ಈ ದ್ವಾಪರ ಮುಗಿದು ಕಲಿಯುಗ ಸ್ಟಾರ್ಟ್ ಆಗೋದು, ದ್ವಾಪರದ ಯುಗ ಅಂತ್ಯಗೊಳ್ಳೋದು, ಕಲಿಯುಗ ಆರಂಭ ಆಗೋದು. ಇದು ಯಾವಾಗಾಯಿತು ಅಂದರೆ ಮಹಾಭಾರತ ಯುದ್ಧ ಆದ ಮೇಲೆ. ಆ ಮಹಾಭಾರತ ಯುದ್ಧದೊಳಗೆ ಕರ್ಣನ ಕೊಲೆಯ ಮೇಲೆ, ಕರ್ಣ ಇಲ್ಲಿ ದಲಿತ ವರ್ಗದ ಒಬ್ಬ ಪ್ರತಿನಿಧಿ ವ್ಯಕ್ತಿ ಪಾತ್ರ. ಅವನದೇನೂ ತಪ್ಪಿಲ್ಲ, ಅವನ ತಪ್ಪು ಏನಂದ್ರೆ ಹುಟ್ಟಿದ್ದೇ ಒಂದು ತಪ್ಪು. ಅವನ ಮೇಲೆ ಭಾಳ ಅನ್ಯಾಯ ಆಯಿತು ಮಹಾಭಾರತದೊಳಗೆ. ಎಲ್ಲರೂ ಕೃಷ್ಣನಿಂದ ಹಿಡ್ಕೊಂಡು ಭೀಷ್ಮನವರೆಗೂ ಎಲ್ಲರೂ ಕೂಡ ಅವನು ಎಲ್ಲ ಗೊತ್ತಿತ್ತು, ಅವರಿಗೆ ಗೊತ್ತಿದ್ದೂ ಕೂಡ ಅವನು ಜೊತೆಗೆ ಸರಿಯಾಗಿ ನಡ್ಕೊಳ್ಳಿಲ್ಲ. ಇದು ನನಗೆ ಕೊರಿ ಆಯಿತು. ಈ ಮಧ್ಯದೊಳಗೆ ನನಗೆ ಭೈರಪ್ಪನವರ ಕಾದಂಬರಿ ಓದಿದೆ ಪರ್ವ, ಆಮೇಲೆ ಹಿಂದಿಯೊಳಗೆ ಮೃತ್ಯುಂಜಯ ಅಂಥೇಳಿ ಮರಾಠಿಯೊಳಗೆ ಇವನ್ನೆಲ್ಲ ಓದಿ ಅದರ ಪ್ರಭಾವ ನನ್ನ ಮೇಲೆ ಇತ್ತು. ಹಾಗೆ ಕರ್ಣನನ್ನು ಕೇಂದ್ರವಾಗಿಟ್ಕೊಂಡು ನಾಟಕ ಬರೀಬೇಕು ಅಂತಿತ್ತು. ಆ ಬರೆದಿದ್ದೆ ಅದು ಯುಗ ಅಂತ ನಾಟಕ ಆಯಿತು. ಈ ನಾಟಕದ ಟೆಕ್ನಿಕ್ಕು, ಅದರ ವೈಶಿಷ್ಟ್ಯ ಏನು ಅಂದರೆ, ಆ ನಾಟಕದ ಕಥಾನಾಯಕ ಕರ್ಣನೇ ಮೊದಲಿನಿಂದ ಕೊನೆವರೆಗೂ ಕರ್ಣನ ಬಗ್ಗೆನೇ ಒಂದು ಕರ್ಣನ ಸ್ವರೂಪನೇ ನಮ್ಮ ಕಣ್ಣೆದುರಿಗೆ ನಿಂದಿರ್ತದೆ. ಆದರೆ ಸ್ಟೇಜ್ ಮೇಲೆ ಎಲ್ಲಿನೂ ಕರ್ಣ ಬರೋದೇ ಇಲ್ಲ. ನಾಟಕದ ಆರಂಭದಿಂದ ಕೊನೆಯವರೆಗೂ ಎಲ್ಲಿನೂ ಕರ್ಣ ಬರಲ್ಲ. ಅದೇ ಅದರದೊಂದು ವಿಶೇಷತೆ. ಕರ್ಣನ ಹೆಂಡತಿ ವೃಷಾಲಿ ಆಕೆ ಕೊನೆಗೆ ನಾಟಕದ ಕೊನೆಗೆ ಶಾಪ ಕೊಡ್ತಾಳೆ. ಅಲ್ಲಿಗೆ ಯುಗ ಮುಗಿತಿದ್ದು, ದ್ವಾಪರ ಯುಗ ಮುಗಿತು, ಈಗ ಮುಂದೆ ಬರೋ ಯುಗ ದುರ್ಭಿಕ್ಷವಾಗಲಿ ಕೆಟ್ಟದಾಗಲಿ ಅಂತ ಶಾಪ ಕೊಡ್ತಾಳೆ. ಅದು ಕಲಿಯುಗ ಆರಂಭವಾಯಿತು ಅನ್ನೋ ಒಂದು ಸಂಕೇತ ಅಲ್ಲಿ ಇಟ್ಟಿದ್ದೀನಿ
1: ಯುಗಾಂತದಲ್ಲಿ.
0: ಯುಗಾಂತದೊಳಗೆ
1: ಕನ್ನಡ ಸಾಹಿತ್ಯ ಕೃಷಿ ನಂತರ ಈ ಅನುವಾದ ಸಾಹಿತ್ಯಕ್ಕೆ ತಾವು ಪಾದಾರ್ಪಣೆ ಮಾಡಿದ್ರಿ. ಅನುವಾದ ಸಾಹಿತ್ಯದಲ್ಲಿ ಯಾವ ಲೇಖಕರ ಕೃತಿಗಳನ್ನು ನೀವು ಅನುವಾದಕ್ಕೆ ಒಳಪಡಿಸಿ?
0: ಮೊದಲ ಅನುವಾದದ ಕಡೆಗೆ ನನ್ನ ಒಲವು, ಹಾಗಂತ ಸಣ್ಣ ಸಣ್ಣ ಬಿಡಿಬಿಡಿ ಕಥೆಗಳು ಮಾಡ್ತಾ ಇದ್ದೆ, ಇದು ಮಾಡ್ತಿದ್ದೆ, ನಾನಷ್ಟಕ್ಕೆ ನಾನು ತುಂಬ ಸಂತೃಪ್ತನೂ ಇದ್ದೆ. ಆದರೆ ನನ್ನ ಒಬ್ಬ ವಿದ್ಯಾರ್ಥಿ ಹಿಂದಿ ಎಂ ಎ ಮಾಡಿ ಮೈಸೂರು ಯೂನಿವರ್ಸಿಟಿ ಒಳಗೆ ಆತ ಕೆಲಸಕ್ಕೆ ಸೇರಿದ್ದ. ಆತ ಏನಂದ, ಅನಂತಮೂರ್ತಿಯವ್ರದು ಭಾರತೀಪುರ, ಇಬ್ಬರು ಸೇರಿಕೊಂಡು ನಾವು ಹಿಂದಿಗೆ ಮಾಡೋಣ ಅಂತಂದ. ನನಗೆ ಅಷ್ಟೊಂದು ನಾನೇ ಮಾಡಬೇಕು, ನನ್ನ ಹೆಸರು ಗಳಿಸಬೇಕು ಅನ್ನೋದು ಇವತ್ತು ಇಲ್ಲ ಅವತ್ತು ಇರಲಿಲ್ಲ. ಆಯ್ತಪ್ಪ ಅಂತ ಹೇಳಿದೆ. ಅಂದಮೇಲೆ ಮಾಡ್ತಾ ಶುರು ಮಾಡಿದ್ವಿ. ಒಂದು ನಾಲ್ಕು ಪುಟ ಮಾಡೋದು, ಇದನ್ನು ಸರ್ ನೀವೇ ಮಾಡಿರಿ, ಇದನ್ನು ನೀವೇ ಮಾಡಿರಿ ಅಂತ ಇಡೀ ಕಾದಂಬರಿ ನನ್ನ ಕಡೆಯಿಂದ ಮಾಡಿಸಿ ಅವನೊಂದು 8-10 ಪುಟಗಳ ಟ್ರಾನ್ಸ್ಲೇಷನ್ ಅವನದಾಗಿ ಅದನ್ನು ನಾವು ಮಾಡಿದ್ವಿ ಭಾರತೀಪುರ ಮೊದಲು. ಅದು ಲಖನೌದಿಂದ ಒಂದು ದೈನಿಕ ಧಾರಾವಾಹಿಯಾಗಿ ಪ್ರಕಟ ಆಗೋಕ್ಕೆ ಶುರುವಾಯಿತು. ಒಂದು 6 ತಿಂಗಳವರೆಗೂ ಬಂತದು. ಆಮೇಲೆ ಅನಂತಮೂರ್ತಿಯವರು ದಿಲ್ಲಿಯ ತಮ್ಮ ಪಬ್ಲಿಷರ್ಗೆ ಒಯ್ದು ತೋರಿಸಿದ್ರು, ಇದನ್ನು ನಾವು ಗ್ರೂಪ್ದೊಳಗೆ ತರಬೇಕು ಅಂತ. ಆಗ ಅವ ಪಬ್ಲಿಷರ್ ಅಂದ, ನೀವು ಆ ಧಾರಾವಾಹಿ ನಿಲ್ಲಿಸಿಬಿಡ್ರಿ, ಅದೇನು ಬೇಡ, ನಾನು ಬುಕ್ ಪಬ್ಲಿಷ್ ಮಾಡ್ತೀನಿ ಅಂತ. ಅದರಂತೆ ಅದು ಪಬ್ಲಿಷ್ ಆಯಿತು. ಆದಮೇಲೆ ಅನಂತಮೂರ್ತಿ ಮತ್ತೆ ಬೆನ್ನಬಿದ್ದರು, ಇನ್ನೊಂದು ಮಾಡು ಅವಸ್ಥೆ ಮಾಡು ಅಂದರೆ ಅವಸ್ಥೆ ಮಾಡಿದೆ. ಅದನ್ನು ನೋಡಿ ಆಲನಹಳ್ಳಿ ಕೃಷ್ಣ ಅವನಿಗೆ ಗೊತ್ತಾಯಿತು. ಗೊತ್ತಾದ ಮೇಲೆ ಅವನು ಬೆನ್ನು ಬಿದ್ದ, ಪರಸಂಗದ ಗೆಂಡೆ ಮನವಿ ಮಾಡಿರಿ ಅಂತ ನನ್ನ ಹತ್ರ ಬಂದ. ಆಯ್ತಪ್ಪ ಮಾಡ್ತೀನಿ. ನಾನು ಇನ್ನೂ ಮಾಡ್ತಾ ಇದ್ದೆ, ಒಂದು ದಿವಸ ಬಂದು ಕೈ ಅಂತ ಕಿತ್ಕೊಂಡು ಹೋದ ಸ್ಕ್ರಿಪ್ಟ್ ರಫ್. ನಾನು ಹೇಳಿದೆ ನಾನು ಇನ್ನೂ ತಿದ್ದಬೇಕಪ್ಪ, ಓದಬೇಕು. ಇಲ್ಲಿಲ್ಲ, ನಾನು ಒಂದ್ಸಲ ನನಗೆ ಫ್ರೆಂಡ್ಸಿಗೆ ಹಿಂದಿ ಫ್ರೆಂಡ್ಸಿಗೆ ತೋರಿಸ್ತರ್ತೀನಿ ಅಂತ ತೊಗೊಂಡು ಹೋದ. ಅವ್ನು ತಿರುಗಿ ಬರಲಿಲ್ಲ, 2 ವರ್ಷದವರೆಗೂ ಅವ್ನು ನನ್ನ ಕೈ ಸಿಗಲಿಲ್ಲ. ಆವಾಗ ಅವನು ಭುಜಂಗಯ್ಯನ ದಶಾವತಾರಗಳು ಅಂತ ಬರೆಯೋ ಸಲುವಾಗಿ ಎಲ್ಲೋ ಲಾಜಿಂಗ್ನೊಳಗೆ ಕದ್ದು ಇದನ್ನಂತೆ. ಆಮೇಲೆ ಅದು ಅದೇ ಸ್ಥಿತಿಯೊಳಗೆ ಅದು ಪಬ್ಲಿಷ್ ಆಗಿ ಬಂತು. ಈ ರೀತಿಯಾಗಿ ನನ್ನ ಅನುವಾದ ಕಾರ್ಯ ಶುರುವಾಯಿತು. 3 ವರ್ಷದಾದಮೇಲೆ ವೈಕುಂಠರಾಜದೊಂದು ಮಳೆ. ಇನ್ನೊಂದು ಘಟನೆ ನಿಮ್ಗೆ ಹೇಳ್ತೀನಿ. ನಾವು ಒಂದು ಸಲ ಬೆಂಗಳೂರು ಯೂನಿವರ್ಸಿಟಿ ಜ್ಞಾನಭಾರತಿ ಕ್ಯಾಂಪಸ್ಸಿಗೆ ಹೋಗಿದ್ವಿ. ನಾನು ಒಬ್ಬ ಗೆಳೆಯರಿದ್ದರು, ಇಬ್ಬರು ನಾವು ಬಸ್ಸಿಗೆ ಕಾಯ್ತಾ ಇದ್ದೀವಿ. ಅಷ್ಟೇ ಪ್ರಸಾರಾಂಗದ ನಿರ್ದೇಶಕರು ದಾಸೇಗೌಡರು ಅವರು ವ್ಯಾನ್ ತೊಗೊಂಡು ಬಂದರು. ನನ್ನ ಗೆಳೆಯಂದು ಗೆಳೆಯರು ಅವರು ನಿಲ್ಲಿಸಿದರು, ಒಳಗೆ ಕೂಡಿಸ್ಕೊಂಡ್ರು. ನನ್ನ ಗೆಳೆಯರು ನನ್ನ ಪರಿಚಯ ಮಾಡಿಕೊಟ್ರು, ಇವರು ಅನುವಾದ ಅದು ಮಾಡಿ ಅಂತ. ದಾಸೇಗೌಡರು ಸಡನ್ ಆಗಿ ಅಂದರು, ನೀವು ಭಾರತೀಯ ಕಾವ್ಯಮೀಮಾಂಸೆಯನ್ನು ಹಿಂದಿಗೆ ಯಾಕೆ ಮಾಡಬಾರ್ದು ಅಂತ ಕೇಳಿದರು. ನಾನಂದೆ, ಹೋಗ್ರಿ, ಕನ್ನಡದ ಟ್ರಾನ್ಸ್ಲೇಷನ್ ಯಾರು ಓದ್ತಾರೆ ಹಿಂದಿಯೊಳಗೆ? ಹಿಂದಿಯೊಳಗಂತೂ 10-20 ಕಾವ್ಯಮೀಮಾಂಸೆಗಳಿವೆ ಅಂತಂದೆ. ಅದಕ್ಕೆ ಅವರಂದರು, ನಿಮ್ಮಲ್ಲಿ 10-20 ಇಲ್ಲ, 100 ಇರಬಹುದು ಕಾವ್ಯಮೀಮಾಂಸೆ ಹಿಂದಿಯೊಳಗೆ, ಆದರೆ ತೀನಂಶ್ರಿ ಅವ್ರದ್ದು ಇದೆಯಾ ಅಂತ ಕೇಳಿದರು. ಇಲ್ಲ ಅಂತ. ಅದ್ರ ಸಲುವಾಗಿ ನೀವು ಮಾಡಬೇಕು, ಹಿಂದಿಯೊಳಗೆ ಇಲ್ಲ, ಅದಕ್ಕೆ ನೀವು ಮಾಡಬೇಕು ಅಂತ. ಆಯ್ತು, ನಾನು ಮಾಡ್ತೀನಿ, ನೀವು ಪ್ರಸಾರಾಂಗದ ನಿರ್ದೇಶಕರಿದ್ದಿರಿ, ನೀವು ಕೆಲಸ ಅಸೈನ್ ಮಾಡಿರಿ, ನಾನು ಮಾಡ್ತೀನಿ ಅಂದೆ. ಆಯಿತು ಅಂದು ನೆಕ್ಸ್ಟ್ ಡೇನೆ ಅವರು ನನಗೆ ಅಸೈನ್ ಮಾಡಿ ಒಂದು ಪ್ರ ಬರೆದರು. ಕೆಲಸ ಶುರು ಮಾಡಿದೆ, ಕೆಲಸ ಶುರು ಮಾಡಿದೆ, ಅವ್ರು ಹೇಳಿದ ಟೈಮಿಗೆ ಅದು ಸಬ್ಮಿಟು ಮಾಡಿದೆ. ಆದರೆ ಪಬ್ಲಿಷ್ ಆಗೋದಕ್ಕೆ 12 ವರ್ಷ ಇಟ್ಕೊಂಡ್ರು ಅವರು, ಇಟ್ಕೊಂಡು ಕೊನೆಗೆ ಅದನ್ನು ವಾಪಸ್ ಕಳಿಸಿದ್ರು ನಮಗೋದಿಲ್ಲ ಅಂಥೇಳಿ. ದಾಸೇಗೌಡರು ಬದಲಾಗಿದ್ದರು, ಬೇರೆ ಯಾರ್ಯಾರೋ ಬಂದಿದ್ದರು, ಹೀಗಾಗಿ ಅದು ವಾಪಸ್ ಬಂತು. ಅದು ಮತ್ತೆ ಹಮನಾಯಕರ ಮತ್ತು ಭೈರಪ್ಪನವರ ಸಹಾಯದಿಂದ ಅದು ದಿಲ್ಲಿಗೆ ಹೋಯಿತು. ದಿಲ್ಲಿ ಪಬ್ಲಿಷರ್ ಅದನ್ನು ಟ್ರಾನ್ಸ್ಲೇಟ್

0: ಸಿಚುವೇಶನ್ ನೋಡಿ ಭೈರಪ್ಪನವ್ರಿಗೆ ಹೇಳ್ದೆ ಡೈರಿ, ಇನ್ನು ಮೇಲೆ ನಿಮ್ಮ ಕಾದಂಬರಿಗಳನ್ನು ಇವ್ರ ಕಡೆಯಿಂದನೇ ಟ್ರಾನ್ಸ್ಲೇಟ್ ಮಾಡಿಸ್ರಿ, ಬೇರೆಯವ್ರ ಕಡೆಯಿಂದ ಮಾಡಿಸ್ಬೇಡ್ರಿ. ಬೇರೆಯವ್ರ ಕಡೆಯಿಂದ ಮಾಡಿಸಿದ್ರೆ ನಾವು ಮತ್ತೆ ಇಲ್ಲಿ ತಿದ್ದಿಸಬೇಕಾಗ್ತದೆ ದುಡ್ಡು ಕೊಟ್ಟು, ಇವ್ರ ಕಡೆಯಿಂದ ಮಾಡಿಸಿದ್ರೆ ತಿದ್ದೋ ಅವಶ್ಯಕತೆ ಇರೋದಿಲ್ಲ ಅಂತ ಆತ ಹೇಳ್ದ. ಆಮೇಲೆ ಹಮಾನಾಯಕರು ಹೇಳಿದ್ರು, ಹೀಗೆ ಆ ಪಬ್ಲಿಷರ್ ನಿಮ್ಮ ಕಡೆಯಿಂದನೇ ಕೇಳ್ತಾರೆ ಅಂತ. ನಂದು ಭೈರಪ್ಪನವ್ರ ಕಡೆಯಿಂದ ಒಂದು ಪತ್ರ ಬಂದರೆ ನಾನು ಮಾಡ್ತೀನಿ ಅಂದೆ. ಭೈರಪ್ಪನವ್ರು ಪತ್ರ ಬರೆದ್ರು. ಬರೆದ ಮೇಲೆ ಒಂದು ಎರಡು ಕಾದಂಬರಿ ಮಾಡಿದೆ ಭೈರಪ್ಪನವ್ರದ್ದು, ಒಂದು ಅನ್ವೇಷಣೆ ಅಂತ, ಇನ್ನೊಂದು ಅಂಚು. ಇವೆರಡು ಕಾದಂಬರಿ ಮಾಡಿದೆ. ಭೈರಪ್ಪನವ್ರದ್ದು ಆದಮೇಲೆ ಬಹುಶಃ ಟ್ರಾನ್ಸ್ಲೇಷನ್ ಮುಗೀತು ಅಂತ ಕಾಣುತ್ತೆ ಅಲ್ಲಿಗೆ. ಇನ್ನು ಆಮೇಲೆ ವಚನಗಳು ಮಾಡಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸಲುವಾಗಿ. ಕಾದಂಬರಿಗಳು ಬರ್ತಾ ಇವೆ. ಇನ್ನು
1: ರಾಷ್ಟ್ರಕವಿ ಜಿ ಎಸ್ ಯೋಧರಪ್ಪನವರ ಕಾವ್ಯರ್ಥ ಚಿಂತನ ಅನುವಾದಗೊಂಡದ್ದು.
0: ಹಾಂ, ಇದು ಯಾವಾಗ ಭಾರತ ಮೀಮಾಂಸೆ ಹಿಂದಿ ಪ್ರದೇಶದೊಳಗೆ ಹೋಯಿತು. ಇನ್ನೊಂದಂದರೆ ಒಂದು ವರ್ಷದೊಳಗೆ ಆತನ ಎಲ್ಲ ಪ್ರತಿಗಳು ಮಾರಾಟ. ಅದು ಭಾರತೀಯ ಕೌಮೀಮಾಂಸದ ಪಬ್ಲಿಷರ್ ಹೇಳ್ದ, ನನ್ನ 30 ವರ್ಷದ ಅನುಭವದೊಳಗೆ ಈ ರೀತಿಯಾಗಿ ಮಾರಾಟ ಆಗಿದ್ದು ಇನ್ನೊಂದು ಯಾವುದೋ ಪುಸ್ತಕ ಇಲ್ಲ ಅಂದರೆ ಅಷ್ಟು ಪಾಪ್ಯುಲರ್ ಆಯ್ತದು. ಅದನ್ನು ಓದಿ ಬಹುಶಃ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಈ ಕಾವ್ಯಾರ್ಥ ಚಿಂತನ ಕನ್ನಡದೊಳ ಅವಾರ್ಡೆಡ್ ಬುಕ್, ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಅವಾರ್ಡೆಡ್ ಬುಕ್. ಆ ಅವಾರ್ಡೆಡ್ ಬುಕ್ಕನ್ನು ಅವ್ರು ಬೇರೆ ಬೇರೆ ಎಲ್ಲ ಭಾಷೆಗಳಿಗೂ ಅನುವಾದ ಮಾಡಿಸ್ತಾರೆ. ಅದು ನೋಡಿಕೊಂಡು ಅವರು ನನಗೆ ಕೇಳಿದರು, ಇದಕ್ಕೆ ಸಮರ್ಥನಾದವನು ಅಂದರೆ ಇವನು, ಇವನಿಂದ ಮಾತ್ರ ಆಗ್ತದೆ ಅಂತ ಅವರೇ ನನಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದರು. ಕೇಳಿದ್ಮೇಲೆ ಕಾವ್ಯಾರ್ಥ ಚಿಂತನ ಮಾಡಿದೆ ಅದು. ಆಮೇಲೆ ಅದಕ್ಕೆ ಇನ್ನೊಂದು ಏನಂದರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಚರಿತ್ರೆಯಲ್ಲಿ ಬೇರೆ ಬೇರೆ ಭಾಷೆಗೆ ಅನುವಾದಗೊಂಡಂಥ ಪುಸ್ತಕಗಳಿಗೆ ಪ್ರತಿ ವರ್ಷ ಅವಾರ್ಡ್ ಕೊಡ್ತಾರೆ. ಹಿಂದಿ ಭಾಷೆಗೆ ಅನುವಾದಗೊಂಡಂಥ ಪುಸ್ತಕಗಳು ಸಾಮಾನ್ಯವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಚರಿತ್ರೆಯಲ್ಲಿ ಅಂಥ ಅವಾರ್ಡ್ ತೊಗೊಂಡವರು ಅಂದರೆ ಹಿಂದಿ ಭಾಷಿಕರೇ ತೊಗೊಂಡಿದ್ದಾರೆ. ಮಾತೃಭಾಷೆ ಹಿಂದಿ ಇದ್ದಂಥವರು ಹಿಂದಿಗೆ ಅನುವಾದ ಮಾಡಿರೋಂಥ ಕೃತಿಗಳಿಗೆ ಬಂದಿವೆ. ಇದೊಂದು ಸೋಜಿಗ ಅಂತಂದರೆ ಹಿಂದಿ ಮಾತೃಭಾಷೆ ಅಲ್ಲದಂಥ ಒಬ್ಬ ಕನ್ನಡಿಗನಿಗೆ ಆ ಅವಾರ್ಡ್ ನನಗೆ ಬಂತು 2010 ಕರ್ತಚಿಂತನಕ್ಕೋಸ್ಕರ. ಇದು ಅದು ನನಗೆ ಬಹಳ ಖುಷಿ ಕೊಡ್ತು.
1: ಈ ಕನ್ನಡದಲ್ಲಿ ಕೂಡ ಆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂತು ಸರ್?
0: ಹೌದು,
1: ಹಿಂದಿಯಲ್ಲಿ ನೀವು ಅನುವಾದ ಮಾಡಿದ ಮೇಲೆ ಮತ್ತೆ ಕೇಂದ್ರ ಸಾಹಿತ್ಯ
0: ಅಕಾಡೆಮಿ ಅವಾರ್ಡೇ ಬಂತು.
1: ಎರಡು ಅಕಾಡೆಮಿ ಪ್ರಶಸ್ತಿಯನ್ನು ಆ ಕೃತಿ ಪಡ್ಕೊಂಡು ಸರ್?
0: ಪಡ್ಕೊಂಡು.
1: ಮತ್ತೆ ಬೇರೆ ಪ್ರಶಸ್ತಿಗಳು ಬಂದದ್ದು ಯಾವ ಸರ್?
0: ಹಾಗಂತೂ ಬಹಳ ಬಂದಿವೆ. ಇದು ಭಾರತೀಯ ಕಾವ್ಯಮೀಮಾಂಸೆಗೆ ಹಿಂದಿ ನಿರ್ದೇಶನಾಲಯ ಅಂತ ಕೇಂದ್ರ ಸರ್ಕಾರದ್ದು, ಅಲ್ಲಿಂದ ಅವಾರ್ಡ್ ಬಂದಿದೆ. ಅದಕ್ಕೆ ನಾನ್ ಹಿಂದಿ ಸ್ಪೀಕಿಂಗ್ ರೈಟರ್ಸ್ಗೆ ಕೊಡುವಂಥ ಅವಾರ್ಡ್ ಅದು. ಅಂದರೆ ಅಲ್ಲಿ ಒಂದು ಇದು ಇದೆ, ಬಂಧನ ಇದೆ, ಮಾತೃಭಾಷೆ ಹಿಂದಿ ಆಗಿರಬಾರದು ಅಂಥವ್ರಿಗೆ ಕೊಡ್ತಾರದು. ಇಲ್ಲಿ ಕಾವ್ಯಾರ್ಥ ಚಿಂತನ ಮಾತೃಭಾಷೆದ ಬಂಧನ ಇಲ್ಲ, ಅಲ್ಲಿ ಕಾಂಪಿಟೇಷನ್ ಇದು, ಓಪನ್ ಕಾಂಪಿಟೇಷನ್. ಭಾರತೀಯ ಕಾವ್ಯಮೀಮಾಂಸೆಗೂ ಸಿಕ್ಕಿದೆ, ಆದರೆ ಅದಕ್ಕಿಂತ ಹೆಚ್ಚಿನ ಗೌರವ ನಾ ಇದಕ್ಕೆ ಅಂತ ಕೊಡ್ತೀನಿ. ಇನ್ನು ಅಂಚು, ಅಂಚು ಕಾದಂಬರಿಗೆ ಅಂತಾರಾಷ್ಟ್ರೀಯ ಕಲಾ ಮತ್ತು ಸಂಸ್ಕೃತಿ ಸಂಸ್ಥಾನ್ ಅಂತ ಉತ್ತರ ಪ್ರದೇಶದೊಳಗೆ ಬಿಜ್ನೋರ್ ಜಿಲ್ಲೆಯೊಳಗೆ ಒಂದು ಸಂಸ್ಥೆ ಇದೆ, ಅಲ್ಲಿಂದ ಅವಾರ್ಡ್ ಸಿಕ್ತು ನನಗೆ. ಇನ್ನು ಕರ್ನಾಟಕ ಗೌರ್ಮೆಂಟ್ ಕೂಡ ಕೆಲವು ಹಿಂದಿ ಅನುವಾದಗಳಿಗೆ ಕೊಟ್ಟಿದೆ ನನಗೆ. ಗುಲ್ಬರ್ಗ ಯೂನಿವರ್ಸಿಟಿಯಿಂದ ಒಂದೆರಡು ಪುಸ್ತಕಗಳಿಗೆ ಬಂದಿದೆ, ಕಥೆಗಳಿಗೂ ಬಂದಿದೆ.
1: ಈ ಸಲ ಸಾಹಿತ್ಯ ಕೃಷಿಗಳ ಮಧ್ಯೆ ನೀವು ನಿವೃತ್ತಿ ಹೊಂದಿದ ನಂತರ ಹೊರದೇಶದ ಪ್ರಯಾಣ ಮಾಡಿದ್ದ ಸುದ್ದಿ ಕೇಳಿದ್ರು ಸರ್, ಆ ಹೊರದೇಶದ ಪ್ರಯಾಣದ ಅನುಭವ?
0: ಅದು ಒಂದು ಯೋಗಾಯೋಗನೇ ಅಂತ ಅನ್ಬೇಕು. ನನ್ನ ಮಗಳು ಇತ್ತೀಚೆಗೆ ಅಂದರೆ 1.5 ವರ್ಷದ ಹಿಂದೆ ಹೋಗಿ, ಆಕೆ ಗಂಡ ಅಲ್ಲೇ ಇದ್ದಾರೆ, ಅವರು ಮೊದಲೇ ಹೋಗಿದ್ದರು, ಈಕೆ ಯೋಗ ಅವ್ರ ಜೊತೆಗಿದ್ದಾಳೆ. ಅದಕ್ಕೆ ಮಗಳಿಗೆ ಭೇಟಿಯಾಗಬೇಕು ಅಂತ UK ಯುನೈಟೆಡ್ ಕಿಂಗ್ಡಮ್ದ ಈ ಇಂಗ್ಲೆಂಡ್ ಪ್ರದೇಶದೊಳಗೆ ಹಾರ್ಲೋ ಅಂಥೇಳಿ ಒಂದು ಜಿಲ್ಲೆ, ಅಲ್ಲಿ ಇರ್ತಾರೆ ಅವರು. ಅಲ್ಲಿ ಒಂದು 8-10 ದಿವಸ ಇದ್ದೀವಿ. ಅಲ್ಲಿಂದ ಮುಂದೆ ಯುರೋಪ್ ದೇಶಗಳು ಅಂದರೆ ಫ್ರಾನ್ಸ್, ಜರ್ಮನಿ, ಇಟಲಿ, ಸ್ವಿಟ್ಜರ್ಲ್ಯಾಂಡ್, ಪೋಲ್ಯಾಂಡ್, ಆ ಕಡೆಯೆಲ್ಲ ಸುತ್ತಾಡ್ಕೊಂಡು ಬಂದಿವಿ ಟೂರಿಸ್ಟ್ ಇದರಿಂದ. ಅಲ್ಲಿ ನೋಡಿದ್ದು ಏನಂದರೆ ಅಲ್ಲಿಯ ಜೀವನ ಬಹಳ ಶಿಸ್ತುಬದ್ಧವದ್ದು. ಹೊರಗೆ ಇಷ್ಟು ಸ್ವಚ್ಛತೆ ಇರುತ್ತಲ್ಲ, ಧೂಳು ಅನ್ನೋದೇ ಇರೋದಿಲ್ಲ. ಎರಡನೇದು ಟ್ರಾಫಿಕ್ ಸೆನ್ಸ್, ಜನರಿಗೆ ಎಷ್ಟೊಂದು ಟ್ರಾಫಿಕ್ ಸೆನ್ಸ್ ಇದೆ ಅಂತಂದರೆ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಅಕಸ್ಮಾತ್ ಯಾರಾದರೂ ರೋಡ್ ಕ್ರಾಸ್ ಮಾಡ್ತಾರೆ ಅಂದರೆ ಅದು ಎಷ್ಟೇ ಸ್ಪೀಡ್ನೊಳಗೆ ಬಂದರೂ ಅವನು ಅಲ್ಲಿ ನಿಲ್ಲಿಸಿಬಿಡ್ತಾನೆ ಅವನು. ಇಲ್ಲ ನಮಗೆ ಅರ್ಜೆಂಟಾಗಿ ಹೋಗೋದಿತ್ತಂದರೆ ಅಲ್ಲೊಂದು ಲೈಟ್ ಇರ್ತದೆ, ಆ ಲೈಟ್ ಬಟನ್ ಒತ್ತಿದ್ರೆ ಸಾಕು ಅವನು ಬಂದು ಅಲ್ಲಿ ನಿಂತು ಬಿಡ್ತಾನೆ ನಾವು ರೋಡ್ ಕ್ರಾಸ್ ಮಾಡೋದು. ಅಥವಾ ತಾನಾಗಿಯೇ ಲೈಟ್ ಆಫ್ ಆಗಿ ತಾನಾಗಿಯೇ ಪಾದಚಾರಿಗಳಿಗೆ ಹಾದಿ ಕೊಡೋದು ಒಂದು ಪದ್ಧತಿ. ಎರಡನೇ ಪದ್ಧತಿ ನಾವಾಗೇ ಹಾದಿ ಮಾಡ್ಕೊಳ್ಳೋದು. ಮೂರನೇ ಪದ್ಧತಿ ಗೊತ್ತಿಲ್ಲದೆ ನಾವು ಹೋದೇವು ಅಂದ್ರೂ ಅವ್ರು ನಿಲ್ಲಿಸ್ತಾರೆ. ಇದು ಒಂದು ವ್ಯವಸ್ಥೆ ನಾನು ನೋಡಿದೆ. ಆಮೇಲೆ ಅಲ್ಲಿ ಅನುಕೂಲತೆಗಳು, ಮನುಷ್ಯನಿಗೆ ಅನುಕೂಲತೆಗಳು ಇಷ್ಟೊಂದಿವೆ ಅಂತಂದರೆ ನಮಗೆ ಕಲ್ಪನೆ ಮಾಡೋದಕ್ಕೆ ಸಹಿತ ಸಾಧ್ಯ ಆಗೋದಿಲ್ಲ. ಶಾಪಿಂಗಿಗೆ ಹೋಗಬೇಕಾದ್ರೆ ಅವನು ಸಣ್ಣದೊಂದು ತಳ್ಳು ಕುರ್ಸಿ ಇರ್ತಾವಲ್ಲ ಅಂಥದ್ರ ಮೇಲೆ ಬರ್ತಾರೆ, ಸಣ್ಣದೊಂದು ಮೋಟ್ರ್ ಹಾಕ್ಕೊಂಡು ಬರ್ತಾರೆ, ಏನು ತೊಂದರೆ ಆಗೋದಿಲ್ಲ. ಇವತ್ತು ನಾವು ಬರೆಗಾಲಿನಿಂದ ನಡಿಬೇಕಾದ್ರೆ ತೊಂದರೆ ಆಗ್ತದೆ ಇಲ್ಲಿ. ಇದಕ್ಕೆ ಕಾರಣ ಏನು ಅಂತ ನಾನು ವಿಚಾರ ಮಾಡಿದೆ, ಅಲ್ಲಿ ಜನಸಂಖ್ಯೆ ಕಡಿಮೆ, ಫೆಸಿಲಿಟಿ ಜಾಸ್ತಿ ಇವೆ, ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಿಗಿದೆ, ಅನುಕೂಲತೆಗಳು ಕಡಿಮೆ ಇವೆ, ಅದಕ್ಕೆ ನಾವು ಮ್ಯಾನೇಜ್ ಮಾಡೋದಕ್ಕಾಗ್ತಾ ಇಲ್ಲ. ಅಲ್ಲಿ ರೆಡಿಮೇಡ್ ಫುಡ್ಡನ್ನೇ ಹೆಚ್ಚಾಗಿ ಬಳಸ್ರೆ, ಒಂದು ಸ್ವಲ್ಪ ಏನಾದರೂ ಬಂದರೆ ತಕ್ಷಣ ಅವ್ರ ಮೇಲೆ ಕೇಸ್ ಹಾಕಿದರೆ ಕೋಟ್ಯಾಂತರ ರೂಪಾಯಿ ಫೈನ್ ಹಾಕ್ತಾರೆ. ಹೀಗಾಗಿ ಅಲ್ಲಿ ಅಡಲ್ಟ್ರೇಷನ್ ಆಗೋದಿಲ್ಲ, ಅಲ್ಲಿ ಅಡಲ್ಟ್ರೇಷನಿಗೆ ಅವಕಾಶವೇ ಇಲ್ಲ. ಇಲ್ಲಿ ನಾವು ಸಾಯ್ತಾ ಇದ್ದೀವಿ ಅಂದರೂ ಕೂಡ ಯಾರೂ ಬಂದು ನೋಡೋದಿಲ್ಲ, ಅಡಲ್ಟ್ರೇಷನ್ನು ಕಲಬೆರಿಕೆ ಅದು ಇದು ಅದು ಸಾಮಾನ್ಯ ಇಲ್ಲಿ, ಅದ್ರ ಬಗ್ಗೆ ಯಾರು ಸೀರಿಯಸ್ಸಾಗಿ ತೊಗೊಳ್ಳೋದೇ ಇಲ್ಲ. ಇದು ಒಂದು ಜೀವನ ವಿಧಾನ. ಇನ್ನೊಂದು ಜರ್ಮನಿ ಒಳಗಂತೂ ಕಾಣುತ್ತೆ, ಅಲ್ಲಿ ಫೋರ್ ವೀಲರ್ಸ್ಗಿಂತಲೂ ಟೂ ವೀಲರ್ಸ್ದು ಜಾಸ್ತಿ. ಅಲ್ಲಿ ಟೂ ವೀಲರ್ಸ್ ಅಂದರೆ ಸ್ಕೂಟರು ಮೋಟ್ರ್ ಬೈಕು ಅಂತ ತಿಳ್ಕೊಬೇಡಿ, ಸೈಕಲ್. ದೊಡ್ಡ ಸಿಟಿ, ಆ ಸಿಟಿ ಒಳಗೆ ಸೈಕಲ್ ಮೇಲೆ ಪ್ರಯಾಣ ಮಾಡೋರೇ ಬಹಳ ಜನ. ಅಲ್ಲಿ ಸೈಕಲ್ ಮೇಲೆ ಅವ್ರದ್ದೇ ಟ್ರ್ಯಾಕ್ ಇವೆ, ಈ ಕಾರ್ಗಳಿಗೆ ಒಂದು ಟ್ರ್ಯಾಕು, ಸೈಕಲ್ ರೈಡರ್ಸ್ರಿಗೆ ಒಂದು ಟ್ರ್ಯಾಕು. ಆ ಟ್ರ್ಯಾಕ್ನೊಳಗೆ ನೀವು ಓಡಾಡಕೂಡೋದು, ಅದು ಟ್ರಾಫಿಕ್ ರೂಲ್. ಪಾದಚಾರಿಗಳಿಗೊಂದು ಟ್ರ್ಯಾಕ್ ಇರ್ತದೆ, ಅದ್ರ ಮೇಲೆ ನೀವು ಓಡಾಡ್ರಿ, ಆದರೆ ಸೈಕಲ್ ಮೇಲೆ ಓಡೋರಿಗೆ ಅವ್ರದ್ದೇ ಒಂದು ಟ್ರ್ಯಾಕು. ಎಷ್ಟು ಜನ ಅಲ್ಲಿ ಸೈಕಲ್ಗಳು, ಎಷ್ಟೊಂದು ಸೈಕಲ್ ಇರ್ತವೆ. ಆಮೇಲೆ ಇನ್ನೊಂದು ಪಾರ್ಕಿಂಗ್, ಪಾರ್ಕಿಂಗ್ ನಿಜವಾಗ ಅದು ನಮ್ಮ ಇಂಡ್ಯಾದೊಳಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಷ್ಟಕ್ಕೆ ನೀವು ಹೋಗೋದು ಪಾರ್ಕ್ ಮಾಡೋದು, ಅಲ್ಲೊಂದು ಕಂಬ ಒಂದು ಪೋಸ್ಟ್ ಇರುತ್ತೆ, ಅಲ್ಲಿ ಹೋಗಿ ಕಾಯಿನ್ ಹಾಕೋದು, ಒಂದು ಪೌಂಡೋ ಎರಡು ಪೌಂಡೋ, ನೀವು ಎಷ್ಟು ಹೊತ್ತು ನಿಲ್ಲಬೇಕಂತೀರಿ ಅಷ್ಟು ಅಲ್ಲಿ ಫಿಕ್ಸ್ ಇರ್ತದೆ. ನೀವು ಒಂದು ತಾಸು ಇರಬೇಕಾದ್ರೆ ಇಷ್ಟು ದುಡ್ಡು, ಎರಡು ತಾಸು ಆದರೆ ಇಷ್ಟು ದುಡ್ಡು, ಅಷ್ಟು ದುಡ್ಡು ಹಾಕಿ ಒತ್ತಿದ ಕೂಡಲೇ ಒಂದು ಟಿಕೆಟ್ ಬರ್ತದೆ, ಆ ಟಿಕೆಟ್ ನಿಮ್ಮ ಕಾರ್ನೊಳಗೆ ಇಟ್ಟುಬಿಡೋದು, ಪೊಲೀಸಿಗೆ ಕಾಣಿಸೋ ಹಂಗೆ ಹೋಗಿ ಬನ್ನಿರಿ, ತಿರುಗಿ ಅಷ್ಟರೊಳಗಾಗಿ ಬರಬೇಕು ನೀವು. ಅದೇ ಇದ್ದರೆ ನಿಮ್ಮ ಕಾರ್ ಎತ್ಕೊಂಡು ಹೋಗ್ತಾರೆ ಅವರು. ಪೆಟ್ರೋಲ್ ಪಂಪು, ಅಲ್ಲಿ ಪಂಪ್ ಇರುತ್ತೆ, ಹೋಗೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು, ಒಳಗೆ ಆಫೀಸ್ನೊಳಗೆ ಕೌಂಟರ್ನೊಳಗೆ ಅವನು ತೋರಿಸ್ತದೆ ಈ ನವರಿನ ವೆಹಿಕಲಿಗೆ ಇಷ್ಟು ಪೆಟ್ರೋಲ್ ಹಾಕ್ಕೊಂಡ, ಇದ್ರ ದುಡ್ಡು ಇಷ್ಟಾಯಿತು, ಅಷ್ಟು ಪೇಮೆಂಟ್ ಮಾಡಿ ಅಂದರೆ ಆ ಸಿಸ್ಟಮು ನಮ್ಮಲ್ಲಿ ಬರೋದು ಸಾಧ್ಯ.
1: ಈ ಮಧ್ಯೆ ಸರ್ ಸಾಹಿತ್ಯ ಕೃಷಿಯ ಮಧ್ಯೆ ತಮ್ಮದೊಂದು ವಿಚಾರ ವಿಡಂಬನೆ ಒಂದು ಕೃತಿ ಬಂತು, ಅಮ್ಮವರ ಗಂಡ. ಅಮ್ಮವರ ಗಂಡ ಕೃತಿ ಸ್ವಲ್ಪ ನನಗೆ ಯಾಕೋ ಕುತೂಹಲ ಅನಿಸ್ತು.
0: ಅದು ಮೊದಲು ಅದರದ ಶೀರ್ಷಿಕೆ ನಾನು ಸಿ ಎಮ್ ಅವರ ಸತ್ಯನಾರಾಯಣ ಪೂಜೆ ಅಂತ ಇಟ್ಟಿದ್ದೆ. ಅದು ಬಹಳ ದೊಡ್ಡದಾಗ್ತದೆ, ಅದಕ್ಕೆ ಸಣ್ಣದೊಂದು ಯಾವುದಾದ್ರೂ ಶೀರ್ಷಿಕೆ ಕೊಡ್ರಿ ಅಂತಂದರು. ಆ ಗಡಿಬಿಡಿಯೊಳಗೆ ಅಮ್ಮವ್ರ ಗಂಡ ಅಂತ ಕೊಟ್ಟೆ. ಅಮ್ಮವ್ರ ಗಂಡ ಅಂದರೆ ಅದು ಭಾಳ ಒಂದು ಸಣ್ಣ ಕೀಳು ಮಟ್ಟದ್ದು, ವಿನೋದ ಹಾಸ್ಯ ಇರಬೇಕು ಅಂತ ತಿಳಿತಾರೆ. ಆದರೆ ಅದರಲ್ಲಿ ಇರುವಂತಹ ಲೇಖನಗಳು ಸದ್ಯದ ರಾಜಕೀಯ ಮತ್ತು ಸಾಮಾಜಿಕ ವಿಡಂಬನೆ ಇದೆ. ಅಂದರೆ ಇವನ ರಾಜಕಾರಣ ಹೇಗೆ ನಡೆದಿದೆ, ಸಿ ಎಮ್ ಅವರ ಸತ್ಯನಾರಾಯಣ ಪೂಜೆ, ಸಿ ಎಮ್ಮ ಅಂದರೆ ಸಿ ಎಮ್ಮನ ಹೆಂಡತಿ ಸಿ ಎಮ್ಮ ಅಮ್ಮ, ಆಕೆ ಸತ್ಯನಾರಾಯಣ ಪೂಜೆ ಮಾಡಬೇಕಂತಾಳೆ. ಅದನ್ನು ಯಾವ ರೀತಿಯಾಗಿ ಮಾಡ್ತಾರೆ, ಮತ್ತು ನೆಕ್ಸ್ಟ್ ಡೇ ಆ ಸತ್ಯನಾರಾಯಣ ಪೂಜೆ ಆದ ಸ್ಟೇಜಿನ ಮೇಲೆ ನೆಕ್ಸ್ಟ್ ಡೇ ಅಲ್ಲಿ ಏನಿರ್ತವೆ, ಫ್ಯಾಮಿಲಿ ಪ್ಲ್ಯಾನಿಂಗ್ದು ಬ್ಯಾನರು ಅದು ಇದು ಅಡಲ್ಟ್ ಎಜುಕೇಷನ್ ಅವೆಲ್ಲ ಮಾಡ್ತಾರೆ. ಅದು ಗೌರ್ಮೆಂಟ್ ಖರ್ಚು, ಅದು ಹಿಂದಿನ ದಿವಸದ ಖರ್ಚೂ ಅದರೊಳಗೆ ಸೇರಿರ್ತದೆ. ಅಂದರೆ ಇವತ್ತು ನಮ್ಮ ಸಮಾಜದೊಳಗೆ ಏನು ನಡೆದಿದೆ, ಅಂಥ ವಿಡಂಬನೆಗಳು ಅದರೊಳಗೆ ಬಹಳ ಇವೆ
1: ಸರ. ಹೊರಗಡೆ ನಿಮ್ಮ ಬಗ್ಗೆ ಎಲ್ಲರೂ ಭಾಳ ಸಿಡುಕಿಸೋರು ಸಿಟ್ಟಿನವರು ಅಂತ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ತಾವೇನು ಹೇಳ್ತೀರಿ ಸರ್?
0: ಇದು ಸಿಟ್ಟು ಅಂತ ನಾನು ಅನ್ನೋದಿಲ್ಲ, ಸ್ವಲ್ಪ ಸಿಡುಕು ಸ್ವಭಾವ ಇದೆ ಅಂತ ನಾನು ಒಪ್ಕೊಳ್ತೀನಿ. ಆ ಸಿಡುಕಿಗೂ ಒಂದು ಕಾರಣ ಇರ್ತದೆ. ಏನು ಕಾರಣ ಅಂತಂದರೆ, ನಾನು ನೇರವಾದ ಮನುಷ್ಯ, ಪ್ರತಿಯೊಂದರೊಳಗೂ ನೇರತನ ಇರಬೇಕು, ಅಡ್ಡದಾರಿಗಳು ಇರಬಾರ್ದು. ಅಡ್ಡದಾರಿದು ಯಾರಾದರೂ ಬಂದರು ಅಂತಾರೆ, ಒಂದು ಸಲ ಹೇಳ್ತೀನಿ, ಎರಡು ಸಲ ಹೇಳ್ತೀನಿ, ಮೂರನೇ ಸಲ ಬಂದಾಗ ನನಗೆ ಸಿಡುಕು ಬರ್ತದೆ. ಅಂದರೆ ಇದು ನನ್ನ ಇದು ಏನಂದರೆ, ನೇರ ನಡೆ ನೇರ ನುಡಿ ಇರಬೇಕು. ಇವರು ಅಡ್ಡದಾರಿ ಹಿಡಿದು ಬಂದರೆ ಇದು ನನಗೆ ಸಿಡುಕು ಬರ್ತದೆ. ನೀವು ಒಳ್ಳೆ ಮಾತಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಕೆಟ್ಟ ಮಾತಾಡಬೇಡ್ರಿ. ಯಾವಾಗ ನೀವು ಕೆಟ್ಟ ಮಾತಾಡಿದಾಗ ನನಗೆ ಸಿಡುಕು ಬರ್ತದೆ. ನನಗೆ ಮೆಚ್ಚಿಕೊಂಡು ನೀವು ನನಗೆ ಸನ್ಮಾನ ಮಾಡಿ ಹಾರ ತುರಾಯಿ ಹಾಕಿ ಮೆರೆಸಬೇಕು ಅಂತ ನನಗೆ ಅಪೇಕ್ಷೆ ಪಡೋದಲ್ಲ. ನಾನು ತೃಪ್ತ ಇದ್ದೀನಿ ನಾನು, ಆದರೆ ಇಷ್ಟು ಪರಿಶ್ರಮ ಮಾಡಿದ್ದನ್ನು ಅದನ್ನು ನೀವು ಗೌರವಿಸೋದಿಲ್ಲಲ್ಲ. ಪರಿಶ್ರಮ ಮನುಷ್ಯನೊಳಗಾದರೂ ನೀವು ಗೌರವಿಸಿದ್ರೆ ಸಾಕು, ಇದರಿಂದಾಗಿ ನನ್ನ ಸಿಡುಕು ಸ್ವಭಾವ ಬರ್ತದೆ.
1: ನೇರವಾಗಿ ಹೇಳೋದ್ರಿಂದ ಎಲ್ಲರೂ ಸಿಡುಕು ಅಂತ.
0: ಹಾಂ, ನೇರವಾಗಿ ಹೇಳೋದ್ರಿಂದ ಎಲ್ಲರಿಗೂ ಸಿಡುಕು ಅಂತ.
1: ಈಗಿನ ಯುವ ಸಾಹಿತಿಗಳಿಗೆ, ಯುವ ಪೀಳಿಗೆಯ ತಮ್ಮದೊಂದು ಸಂದೇಶ ಏನು ಸರ್?
0: ಇಲ್ಲಿ ನನ್ನ ಸಂದೇಶ, ನಾನು ಒಬ್ಬ ವ್ಯಕ್ತಿಯಾಗಿ ಬದುಕಿಗೆ ಸಂದೇಶ ಒಂದು ಕೊಡೋದಕ್ಕೆ ಇಷ್ಟಪಡ್ತೀನಿ. ಬದುಕಿನಲ್ಲಿ ನಾವು ಎಷ್ಟು ತೊಂದರೆಗಳನ್ನು ಎದುರಿಸ್ತೀವಿಯೋ ಅಷ್ಟೇ ಮನುಷ್ಯನ ವ್ಯಕ್ತಿತ್ವ ಒಂದು ಗಟ್ಟಿಯಾಗ್ತದೆ. ಮತ್ತು ಬದುಕಿನಲ್ಲಿ ಶಾರ್ಟ್ಕಟ್ ಅನ್ನೋದು ಇರೋದಿಲ್ಲ. ಇವತ್ತು ನಮ್ಮ ಯುವ ಪೀಳಿಗೆ ನೋಡಿದರೆ ಯಾವಾಗಲೂ ಅವ್ರು ಶಾರ್ಟ್ಕಟ್ ಹುಡುಕ್ತಾ ಇರ್ತಾರೆ. ಯಾವಾಗ ನಾನು ಬೆಳೆದೇನು, ಯಾವಾಗ ನಾನು ಇದನ್ನು ಮಾಡಿದೆನು, ಆ ಪ್ರವೃತ್ತಿ ನಿಮ್ಗೆ ಸುಖ ಸಿಗುತ್ತದೆ, ಆದರೆ ಅದು ಬಹಳ ದಿವಸ ಉಳಿಯೋದಿಲ್ಲ, ಅದರಿಂದ ಹೋಗಬಾರ್ದು. ನಿಮಗೆ ಸ್ವಲ್ಪ ಕಷ್ಟ ಅನಿಸಿದರೂ ಕೂಡ ಸರಿಯಾದ ರಾಜಮಾರ್ಗದಿಂದನೇ ಹೋಗಿ, ಮುಂದೆ ನಿಮಗೆ ಅದರಿಂದ ಶಾಂತಿ ಸಿಗ್ತದೆ, ಸುಖ ಸಿಗ್ತದೆ. ಇದೇ ಮಾತು ಸಾಹಿತ್ಯ ಕ್ಷೇತ್ರದೊಳಗೂ ಇದೆ. ಒಂದೆರಡು ಪುಸ್ತಕ

0: ಅಂಥದ್ದು ಬರೆದು ಕೊಡ್ಲೇ ನಾನು ಒಬ್ಬ ಸಾಹಿತಿ ಅಂತ ಮೆರೆದಾಡೋದು ಇದು ಮಾಡೋದು ಅಂದರೆ ಸಾಹಿತ್ಯನೂ ಕೂಡ ಅದೊಂದು ಕೃಷಿ ಅಥವಾ ಅದೊಂದು ಯೋಗ ಇದ್ದ ಹಾಗೆ. ಅದಕ್ಕೆ ಶಾರ್ಟ್ಕಟ್ ಬುಕ್ಕಿನಲ್ಲಿ ಯಾವುದೇ ಕ್ಷೇತ್ರ ಆಗಲಿ ಅದು, ಬರೀ ನಾನು ಸಾಹಿತ್ಯದಂತಲೇ ಹೇಳೋದಿಲ್ಲ, ಉದ್ಯಮದೊಳಗೂ ಕೂಡ ಪೂರ್ಣ ಇನ್ವಾಲ್ವ್ಮೆಂಟ್ ಇರಬೇಕು, ಅದರಲ್ಲಿ ನಾವು ತೊಡಗಿಸಿಕೊಳ್ಳಬೇಕು, ನಮ್ಮ ಮೈಗೂಡಿಸಿಕೊಳ್ಳಬೇಕು ಅಂದರೆ ಮಾತ್ರ ಸಾಧ್ಯ ಇದೆ. ನೀವು ಅನುವಾದಕ ಅನುವಾದಕ ಅಂತಲೂ ಮಾತಾಡಿದ್ರಿ, ಅದರ ಬಗ್ಗೆ ಒಂದು ಮಾತು, ಒಂದು ಸೂತ್ರ ರೂಪವಾದ ಒಂದು ಮಾತು ಹೇಳ್ತೀನಿ. ನೀವು ಯಾವುದೇ ಭಾಷೆಗೆ ಅನುವಾದಕರಾಗಬೇಕಾದ್ರೆ ಆ ಭಾಷೆಯಲ್ಲಿ ಯೋಚಿಸುವುದನ್ನು ನೀವು ಮೊದಲು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೀವು ಹಿಂದಿಯೊಳಗೆ ಅನುವಾದ ಮಾಡ್ತೀರಿ ಅಂದರೆ ಮೊದಲು ಹಿಂದಿಯೊಳಗೆ ಯೋಚನೆ ಮಾಡೋದನ್ನು ಕಲಿಬೇಕು, ಅಂದರೆ ಸರಿಯಾದ ಹಿಂದಿ ಬರ್ತದೆ. ಮರಾಠಿ ಟ್ರಾನ್ಸ್ಲೇಟ್ ಮಾಡ್ತೀನಿ, ಮರಾಠಿಯೊಳಗೆ ಯೋಚಿಸುವುದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು, ಅಂದರೆ ಒಳ್ಳೆಯ ಮರಾಠಿ ಅನುವಾದಕರಾಗ್ತೀರಿ ನೀವು. ಇದೇ ಸೂತ್ರನ, ಈ ಸೂತ್ರ ಹಿಡ್ಕೊಂಡು ಬಂದಿರೋದ್ರಿಂದಲೇ ನನಗೆ ತೃಪ್ತಿ ಕೊಡ್ತದೆ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಕ್ಕೆ. ನಾನು ಕನ್ನಡದೊಳಗೆ ಯೋಚನೆ ಮಾಡಿ ಹಿಂದಿಯೊಳಗೆ ಬರೀತೀನಿ ಅಂತಂದರೆ ಅಲ್ಲಿ ಕನ್ನಡತನ ಬರ್ತದೆ, ಹಿಂದಿ ಬರೋದಿಲ್ಲ. ಅದು ವ್ಯಾಕರಣಬದ್ಧವಾಗಿ ಕರೆಕ್ಟ್ ಇರ್ತದೆ ಭಾಷೆ, ಆದರೆ ಅಲ್ಲಿ ಕನ್ನಡದ ಗಂಧ ಇರೋದ್ರೊಳಗೆ, ಹಿಂದಿ ಇರೋದಿಲ್ಲ ಅಲ್ಲಿ. ಆ ರೀತಿಯಾಗಿ ನಾವು ಯಾವ ಭಾಷೆಗೆ ಅನುವಾದ ಮಾಡ್ತೀವಿ ಆ ಭಾಷೆಯಲ್ಲಿ ಯೋಚಿಸುವುದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು.
1: ಧನ್ಯವಾದ ಸರ್. ಇಲ್ಲಿ ತನಕ ಬಂದು ತಮ್ಮ ಜೀವನಾನುಭವ ಮತ್ತು ಸಾಹಿತ್ಯ, ಅನುವಾದ ಸಾಹಿತ್ಯದ ಬಗ್ಗೆ, ಕೃತಿಗಳ ಬಗ್ಗೆ ಎಲ್ಲ ಸಂಪೂರ್ಣ ವಿವರಣೆ ಕೊಟ್ಟರಿ, ತಮಗೆ ನಮಸ್ಕಾರ ಸರ್.
0: ಆಕಾಶವಾಣಿಗೂ ಮತ್ತು ಕೇಳುಗರಿಗೂ ನನ್ನ ವಂದನೆಗಳು.
2: ಇದುವರೆಗೆ ಅನುಭವ ಅಮೃತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಹಿರಿಯ ಸಾಹಿತಿ ಹಾಗೂ ಅನುವಾದಕರಾಗಿರುವ ಪ್ರೊಫೆಸರ್ ಬಾಲಚಂದ್ರ ಜಯಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶ್ರೀ ಕಿರಣ್ ಪಾಟೀಲ್. ನಿರ್ಮಾಣ ಎಚ್ಎನ್ ಅನಿಲ್ ಕುಮಾರ್. ಪಾರಿಜಾತ.

0: ಆತ್ಮೀಯ ಕೇಳುಗರಿಗೆ ಪಾರಿಜಾತ ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭದಲ್ಲಿ ಕೇಳಿ ಕುವೆಂಪು ಅವರು ರಚಿಸಿರುವ ಗೀತೆ. ಹಾಡಿದ್ದಾರೆ ಡಾ ರೋಹಿಣಿ ಮುನ್. ಬೆಳ್ದಿಂಗಳ ಹಾಲ್ ಚೆಲ್ಲಿದ ಹುಣ್ಣಿಮೆ ಇರುಳಲ್ಲಿ, ಬನದಂಚಿನ ಹೊಳೆ ತುಂಗಿಯ ಸಕ್ಕರೆ ಮರಳಲ್ಲಿ.
1: ಇದೊಂದು ಸುಂದರ ಶೃಂಗಾರ ಕವನ, ನಲ್ಲ ನಲ್ಲೆಯರ ಮಿಲನಕ್ಕೆ ಏಕಾಂತದ ಬಯಕೆ, ಒಬ್ಬರಲ್ಲೊಬ್ಬರು ಕರಗಿ ಹೋಗಿ ಕಾಲಾತೀತರ ಮಧುರ ಮಿಲನದ ಸಾಂಗತ್ಯ ಗೀತೆ.

ಈಗ ಕೇಳಿ ಇಂದ್ರಾಣಿ ಅನಂತರಾಮ್ ಹಾಗೂ ಮಡಿಕೇರಿ ನಾಗೇಂದ್ರ ಅವಧನಿಯಲ್ಲಿ ಎಂಎನ್ ವ್ಯಾಸರಾವ್ ಅವರ ರಚನೆ. ಬಾಗಿ ಬಳಕುವ ಲತೆಯ ಪಲಕನು ಮರೆಯಲಾರೆನು ಎಂದಿಗೂ.

ಇನ್ನು ಮುಂದೆ ಬಿಆರ್ ಲಕ್ಷ್ಮಣರಾವ್ ಅವರು ರಚಿಸಿರುವ ಗೀತ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಕೇಳಿ. ಈ ತೋಟದಲ್ಲೊಂದು ಗುಲಾಬಿ ಹೂ ಇದೆ, ಅಪರೂಪದ ಗುಲಾಬಿ ಹೂ ಒಂದಿಲ್ಲಿದೆ.

ಪಾರಿಜಾತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಅಜಯ್ ವಾರಿಯಾರ್ ಅವರು ಹಾಡಿರುವ ಡಾಕ್ಟರ್ ಚನ್ನವೀರ್ ಕಣ್ಣವಿ ಅವರ ರಚನೆ ಮಳೆ ಸುರಿದು ಹೋತೋ ಅಣ್ಣ ಬೆಳೆ ತುಂಬಿ ಬಂತು.

ಈಗ ಆಲಿಸಿ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ, ಯಾರು ಜೀವವೇ ಯಾರು ಬಂದವರು ಭಾವನೆಗಳ ನೀರಿ.

ಕೇಳಿರಿ ಕೇಳಿರಿ, ಮೊಘಲ್ ಚಕ್ರಾಧಿಪತಿ ರಾಜಾಧಿಪ ಮಣಿಮುಖ ಶಹಜಹಾನ್ ಚಕ್ರವರ್ತಿಗಳು ದುಃಖ ಸಾಗರದಲ್ಲಿ ಮುಳುಗಿರುವ ವಿಚಾರ ತಮಗೆಲ್ಲ ತಿಳಿದೇ ಇದೆ. ಇಂತಹ ದುಸ್ಥಿತಿಯಲ್ಲಿ ಮಹಾರಾಜರ ಮನಸ್ಸನ್ನು ತಿಳಿಗೊಳಿಸಿ ಸಮಾಧಾನ ಚಿತ್ತರಾಗುವಂತೆ ಮಾಡುವ ಮಹಾನುಭಾವರಿಗೆ ಹೇರಳವಾದ ಹಣವನ್ನು ನೀಡಲಾಗುವುದು.

0: ಆದಿತ್ಯ ಸ್ವಲ್ಪ ಇತ್ತ ಬಾ.
1: ಬಂದೆ ಬಂದೆ ಗುರುಗಳೇ.
0: ಆದಿತ್ಯ, ಇಂದು ನಿನ್ನ ಒಂದು ಮಹತ್ ಕಾರ್ಯಕ್ಕಾಗಿ ನಿಯೋಜಿಸಲು ತೀರ್ಮಾನಿಸಿರುವೆ. ಈ ಕಾರ್ಯ ನಿನ್ನಿಂದ ಮಾತ್ರ ಸಾಧ್ಯ.
1: ಧನ್ಯನಾದೆ, ನಾನು ಧನ್ಯನಾದೆ. ಈ ಪವಿತ್ರ ದಿನಕ್ಕಾಗಿ ಅದೆಷ್ಟು ಹಂಬಲಿಸಿದೆ. ಅಪ್ಪಣೆ ಕೊಡಿ ಗುರುದೇವ, ಅಪ್ಪಣೆಯಾಗಲಿ. ನೀವು ತೋರಿದ ಮಾರ್ಗದಲ್ಲಿ ನಡೆವೆ.
0: ಕಾರ್ಯವೇನೆಂದು ನಾಳೆ ಹೇಳುವೆ. ಅದರ ಸಂಬಂಧ ಮುಖ್ಯವಾದ ವಿಚಾರವನ್ನು ಈಗ ಹೇಳುವೆ.
1: ಅಪ್ಪಣೆಯಾಗಲಿ, ಶಿರಸ ವಹಿಸುತ್ತೇನೆ.
0: ನಿನ್ನ ಪ್ರಾಮಾಣಿಕತೆಯಲ್ಲಿ ನನಗೆ ಕಿಂಚಿತ್ತೂ ಸಂಶಯವಿಲ್ಲ. ಆದರೂ ಗುರುವಾಗಿ ನಾನು ಹೇಳಲೇಬೇಕಲ್ಲವೇ? ಆದಿತ್ಯ, ನೀನು ಕರ್ಮಕ್ಕೆ ಮಾತ್ರ ಅಧಿಕಾರಿ. ಈ ನಿನ್ನ ಕರ್ಮಕ್ಕೆ ಸುಪ್ತಾವಸ್ಥೆಯಲ್ಲಾಗಲಿ ಜಾಗೃತಾವಸ್ಥೆಯಲ್ಲಾಗಲಿ ಕಾಮವನ್ನು ಬೆರೆಸಬೇಡ.
1: ಅದನ್ನು ಈವರೆಗೂ ಶಿರಸ ವಹಿಸಿ ಕಾಪಾಡಿಕೊಂಡು ಬಂದಿರನಲ್ಲ ಗುರುದೇವ.
0: ಈಗ ನಿನ್ನ ಪರೀಕ್ಷಾ ಸಮಯ ಸನ್ನಿಹಿತವಾಗಿದೆ ಆದಿತ್ಯ.
1: ಗುರುದೇವ,
0: ನಿನ್ನ ಸಾಧನೆ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾಗಬೇಕೆಂಬುದೇ ನನ್ನ ಮಹದಾಸೆ. ಹೀಗಾಗಿ ನನ್ನ ಎಚ್ಚರಿಕೆಯ ಮಾತುಗಳು, ನಿನ್ನ ಸಾಧನೆಯು ಕ್ಷಣ ಮಾತ್ರದಲ್ಲಿ ಸಾಯಬಹುದು. ನಿನ್ನ ಕೇವಲ ಮಾತ್ರ ಗುರಿ ಕರ್ಮ, ಜಾಗ್ರತೆ.
1: ಮಹದಪ್ಪಣೆ, ಈ ನಿಮ್ಮ ಮಾತನ್ನು ಸದಾ ಜ್ಞಾಪಕದಲ್ಲಿಟ್ಟುಕೊಳ್ಳುತ್ತೇನೆ. ನಿಮ್ಮ ಕೃಪಾಶೀರ್ವಾದ ನಮ್ಮ ಮೇಲೆ ಸದಾ ಶ್ರೀರಕ್ಷೆಯಾಗಿ ಇರಲಿ.
0: ಯಶಸ್ವಿ ಭವ, ಹೊರಡಲು ಸಿದ್ಧನಾಗು.
2: ಜಹಾಂಪನ, ತಮ್ಮ ದರ್ಶನಾಕಾಂಕ್ಷಿಯಾಗಿ ಒಬ್ಬ ಭಿಕ್ಷು ಬಂದಿದ್ದಾರೆ. ತಾವು ಅಪ್ಪಣೆಗೈದರೆ
3: ಆಗಬಹುದು. ಪ್ರಭುಗಳಿಗೆ ನಮಸ್ಕಾರ. ನಾನು ಗುರುಗಳಾದ ಆತ್ಮಾನಂದರ ಶಿಷ್ಯ ಪರಮಾಣು. ನನ್ನನ್ನು ಆತ್ಯಾನಂದ ಎಂದು ಕರೆಯುತ್ತಾರೆ. ತಮ್ಮ ಚಿಂತೆಯ ಹೊರೆಯನ್ನು ಇಳಿಸಿ ತಮ್ಮ ಸಂತೋಷದ ಕ್ಷಣಗಳನ್ನು ಪುನಃ ಸ್ಥಾಪಿಸಲು ನನ್ನ ಗುರುದೇವರ ಅಣಗಾಗಿದೆ ರಾಜೇಂದ್ರ.
4: ಆಹಾ, ಬಹಳ ಸಂತೋಷ. ನಿನ್ನ ಕೌಶಲವನ್ನು ಎಂದು ಪ್ರಕಟಿಸುವೆ?
3: ಈ ಒಂದು ರಾತ್ರಿ ಸಾಕು. ನನಗೆ ಬೇಕಾದ ಸೌಕರ್ಯವನ್ನು ಕರುಣಿಸಿದರೆ ಸಾಕು. ನನ್ನ ಬುದ್ಧಿಗೆ ಎಟುಕಿದ್ದನ್ನು, ಗುರುದೇವರು ಆಜ್ಞಾಪಿಸಿದ್ದನ್ನು ಕಡೆದು ತಮ್ಮ ಎದುರು ಸಾದರಪಡಿಸುವೆ ರಾಜೇಂದ್ರ.
4: ಆಗಬಹುದು. ಮಹಾಮಂತ್ರಿಗಳು ನಿನಗೆ ಬೇಕಾದ ಸೌಕರ್ಯ ನೀಡುತ್ತಾರೆ. ನಿನಗಾವ ಕೊರತೆಯೂ ಆಗದು. ಶಿಪಿ, ನೀನು ನಮ್ಮ ದೂತಾವಾಸದಲ್ಲಿ ನಿರ್ಮಲವಾಗಿರಬಹುದು.
3: ಅಪ್ಪಣೆ, ಪುನಃ ನಾಳೆ ತಮ್ಮನ್ನು ಕಾಣುವೆ.
5: ರಾಜನ್, ತಮ್ಮ ಅಪ್ಪಣೆಯಾದರೆ ಶಿಲ್ಪಿಯನ್ನು ಬರಮಾಡೋಣ.
4: ಓಹೋ, ನಾನು ಕಾತುರನಾಗಿ ಕಾಯುತ್ತಿದ್ದೇನೆ. ಬರಮಾಡಿ, ಬರಮಾಡಿ.
3: ನಮಸ್ಕಾರ ರಾಜೇಂದ್ರ. ನಿಮಗಾಗಿ ಕಡೆದ ಈ ಕಲಾಕೃತಿಯನ್ನು ತಾವು ಒಪ್ಪಿಸಿಕೊಳ್ಳಬೇಕು.
4: ಮಂತ್ರಿಗಳೇ,
5: ರಾಜನ್, ಸಾವರಿಸಿಕೊಳ್ಳಿ, ಸಾವರಿಸಿಕೊಳ್ಳಿ ಮೆಲ್ಲಗೆ.
4: ಯಾರಲ್ಲಿ
5: ನೀರು, ನೀರು. ಯಾಕೆ ಯಾಕೆ ರಾಜನ್? ಸಾವಧಾನ, ನಿಶಬ್ದ, ಏನೂ ಆಗಿಲ್ಲ. ಮಹಾರಾಜರು ಸ್ವಲ್ಪ ಅಸ್ವಸ್ಥರಾಗಿದ್ದಾರೆ.
4: ಶಿಲ್ಪಿ, ನೀನು ಕಡೆದ ಈ ಶಿಲ್ಪವನ್ನು ಇಲ್ಲಿರಿಸು. ನಾಳೆ ದಿನ ಪುನಃ ಸಭೆ ಸೇರಿದಾಗ ರಾಜರು ಪರಾಮರ್ಶಿಸುವರು. ಈಗ ಸದ್ಯಕ್ಕೆ ಸಭೆ ಬರಖಾಸ್ತು ಮಾಡಲಾಗಿದೆ. ರಾಜರನ್ನು ಶಯ್ಯಾಗೃಹಕ್ಕೆ ಕೊಂಡೊಯ್ಯುವ ವ್ಯವಸ್ಥೆ ಆಗಲಿ.
6: ನಡ್ರಿ ನಡ್ರಿ ನಡ್ರಿ
7: ನಾಳೆ
6: ನೋಡ್ರಿ. ಎಂತ ಕೃತಿ ಅದು? ಸರಿ, ಆ ರಾಜರು ಯಾಕೆ ಮೂರ್ಛಿತ್ರ ಆದ್ರು? ಏನಾಯ್ತದು?
7: ನಾಳೆ ತನಕ ಕಾಯ್ಬೇಕು.
6: ನಡ್ರಿ ನಡ್ರಿ ನಡ್ರಿ ನಾಳೆ ನೋಡ್ರಿ.

0: ಕ್ಷಮಿಸಬೇಕು ರಾಜನ್, ಕ್ಷಮಿಸಬೇಕು. ತಾವು ಇಷ್ಟೊಂದು ಭಾವುಕರಾಗಬಾರದಿತ್ತು.
1: ಚೆನ್ನಾಗಿ ಹೇಳುವಿರಿ. ಆ ಶಿಲ್ಪಿಯ ಕಲಾಕೃತಿ ನನ್ನನ್ನು ದಂಗುಬಡಿಸಿತು. ನನ್ನ ಬಾಯಲ್ಲಿ ಮಾತೇ ಇಲ್ಲವಾಯಿತು. ಅಲ್ಲ ಮಂತ್ರಿಗಳೇ, ಈ ತಲ್ಲಿ ನೋಡಿದ್ದ ನನಗೇಕೋ ಆ ಸನ್ಯಾಸಿಯ ಮೇಲೆ ಸಂಶಯ ಕಾಡುತ್ತಿದೆ. ಛೇ,
0: ಬೇಡ ರಾಜನ್, ಬೇಡ. ಆತುರ ಯಾವುದಕ್ಕೂ ಒಳ್ಳೆಯದಲ್ಲ. ಸನ್ಯಾಸಿ ಇಲ್ಲಿ ತನ್ನ ಕೌಶಲ ಮಾತ್ರ ಪ್ರದರ್ಶಿಸಿದ್ದಾನೆಂದು ನನ್ನ ಅನಿಸಿಕೆ. ತಾವು ತಪ್ಪು ತಿಳಿಯದೆ ಹೋದರೆ.
1: ಮಂತ್ರಿಗಳೇ, ಒಗಟಾಗಿ ಮಾತನಾಡಬೇಡಿ, ಇರುವುದನ್ನು ಹಾಗೆ ಹೇಳಿ.
0: ಆ ಶಿಲ್ಪಿಯನ್ನು ಆಸ್ಥಾನಕ್ಕೆ ಕರೆಸುವ ಬೇಡ. ತಮ್ಮ ವಿಶ್ರಾಂತಿ ಗೃಹದಲ್ಲಿ ಆ ಶಿಲ್ಪವನ್ನು ನೋಡಿ, ಅಲ್ಲಿಯೇ ಆತನನ್ನು ಕೇಳೋಣ. ಆತನ ಉತ್ತರವನ್ನೂ ಕೇಳಿ ನಿಮ್ಮ ಸಂಶಯ ನಿಜವಾದರೆ.
1: ಹೇಳಿ ಹೇಳಿ, ಏಕೆ ನಿಲ್ಲಿಸಿದಿರಿ? ಸಂಶಯ ನಿಜವಾದರೆ ಏನು ಮಾಡೋಣ, ಹೇಳಿ.
0: ಸಂಶಯ ಪರಿಹಾರವಾದರೆ ನಿಮ್ಮ ಮಾತಂತೆ ಆಗಲಿ. ಇದೆಲ್ಲಕ್ಕಿಂತ ಮೊದಲು ಆತನ ವಿಚಾರ ತಿಳಿಯುವುದು ಒಳಿತಲ್ಲವೇ?
1: ಆಗಲಿ, ಹ್ಮ್ ಆಗಲಿ.
0: ಶಿಲ್ಪಿ, ನೀನು ಕಡೆದ ಶಿಲ್ಪಕೃತಿ ಅತ್ಯಂತ ಸುಂದರ.

0: ಈ ಅಪ್ಸರೆಯಲ್ಲಿ ಅದೆಂತಹ ದಿವ್ಯ ಸೌಂದರ್ಯವನ್ನು ತುಂಬಿರುವೆ. ದಂತದಂತಹ ಕೈಗಳಲ್ಲಿ ಮಧುಪಾತ್ರೆ, ದೇವಕನ್ಯೆಯೇ ಧರೆಗಿಳಿದು ಬಂದಿರುವಂತಿದೆ.
1: ಕ್ಷಮಿಸಬೇಕು, ನಿನ್ನೆಯ ದಿನ ರಾಜರು ನನ್ನ ಕಲಾಕೃತಿಯನ್ನ ಪರಾಂಬರಿಸುವ ಮುನ್ನವೇ ಅಸ್ವಸ್ಥರಾದದ್ದು ನಿಜಕ್ಕೂ
0: ಕಾರಣವಿದೆ ಶಿಲ್ಪಿ, ಕಾರಣವಿದೆ. ಆ ಲಾವಣ್ಯ ಕೃತಿಯನ್ನು ಕಂಡಾಗಲೇ ನಿನ್ನ ಅಪ್ರತಿಮ ಕಲಾಕೌಶಲ ಅರಿತಿದ್ದು.
2: ನೋಡಿದರೆ ಪುನಃ ನೋಡಬೇಕೆನ್ನುವಂತೆ ಕಡೆದಿರುವ ಈ ಕಲಾಕೃತಿಯ ರೂಪದರ್ಶಿ ಯಾರು? ಅಂದ ಹಾಗೆ ಈ ಲಾವಣ್ಯವತಿ ಯಾರು?
1: ನನಗರಿಯದು ಮಹಾಪ್ರಭು, ನನ್ನ ಕಲ್ಪನೆಯೇ ನನಗೆ ರೂಪದರ್ಶಿ.
0: ಬಹಳ ಆಶ್ಚರ್ಯ, ಬಹಳ ಆಶ್ಚರ್ಯ. ಹಾಗಾದರೆ ಈ ಶಿಲ್ಪವನ್ನು ಹೇಗೆ ರೂಪಿಸಲು ನಿಶ್ಚಯಿಸಿದೆ? ಈ ವಿಗ್ರಹದಲ್ಲಿರುವ ಅಪ್ರತಿಮ ಸುಂದರಿಯನ್ನು ಕಡೆಯುವ ಮುನ್ನ ಎಲ್ಲಿಯಾದರೂ ಕಂಡಿರಲೇಬೇಕಲ್ಲ ಶಿಲ್ಪಿ?
1: ಇಲ್ಲ ಇಲ್ಲ ಮಂತ್ರಿಗಳೇ, ಹಿಂದೆಯಾಗಲಿ ಈಗಾಗಲಿ ಕಂಡೇ ಇಲ್ಲ.
2: ನೀನು ಕಂಡರಿಯದ ಆ ಕನ್ಯೆಯನ್ನು ಇಷ್ಟು ಸೊಗಸಾಗಿ ಜೀವಂತವಾಗಿರುವಂತೆ ಕಡೆಯಲು ಹೇಗೆ ಸಾಧ್ಯವಾಯಿತು? ನಿನಗೆ ಏನಾದರೂ ಪ್ರೇರಣೆ ಆಗಿರಲೇಬೇಕಲ್ಲವೇ?
1: ಹೌದು ಪ್ರಭು, ನಿಮ್ಮ ಗ್ರಹಿಕೆ ಸರಿಯಾಗಿಯೇ ಇದೆ. ಅಂದು ತಮ್ಮ ಆಸ್ಥಾನದಲ್ಲಿ ಒಬ್ಬ ಜೌವನೆಯ ಮುಂಗೈಯನ್ನು ಮಾತ್ರ ಕಂಡೆ. ಆ ಮುಂಗೈಯನ್ನು ಅನುಸರಿಸಿ ಅದಕ್ಕೆ ಸರಿಹೊಂದುವ ರೂಪ ಲಾವಣ್ಯವನ್ನು ಕಲ್ಪನೆಯಲ್ಲಿ ಬೆರೆಸಿ ರೂಪಿಸಿದೆ. ಪ್ರಭುಗಳೇ, ಇದು ನನ್ನ ಕಲ್ಪನೆಯ ಕೂಸು. ನನ್ನಿಂದೇನಾದರೂ ಅಪಚಾರವಾಗಿದೆಯೇ?
2: ಶಹಬಾಸ್, ಶಹಬಾಸ್, ನಿನ್ನ ಕಲಾ ನೈಪುಣ್ಯತೆಗೆ ನನ್ನ ಬಾಯಿಂದ ಮಾತೇ ಹೊರಳುತ್ತಿಲ್ಲ. ನೀನೇ ನಿಜವಾದ ಕಲಾರಾಧಕ, ನಿನಗೆ ನೀನೇ ಸಾಟಿ. ನಿನ್ನಂತಹ ಕಲಾವಿದರನ್ನು, ನಿನ್ನಂತಹ ಕಲಾ ಸಾಧಕರನ್ನು ನಾನು ಈವರೆವಿಗೂ ಕಂಡೇ ಇಲ್ಲ. ನಾನು ಇಂದು ನಿಜಕ್ಕೂ ಹರ್ಷಿತನಾಗಿದ್ದೇನೆ, ತೃಪ್ತನಾಗಿದ್ದೇನೆ.
0: ಅಂತೂ ನಮ್ಮ ಮಹಾರಾಜರ ಮುಖದಲ್ಲಿ ಈ ನಗೆ ಸಂತೃಪ್ತಿ ಕಂಡು ಅದೆಷ್ಟು ದಿನಗಳಾಗಿತ್ತು. ಈ ದಿನ ನಾವೆಷ್ಟು ಧನ್ಯರು. ಭಲೆ ಭಲೆ ಶಿಲ್ಪಿ, ನಿನ್ನಿಂದ ನಾವು ಇಂದು ಪ್ರಭುಗಳ ಮುಖದಲ್ಲಿ ಸಂತಸ ಕಾಣುತ್ತಿದ್ದೇವೆ. ಭಲೆ
1: ಎಲ್ಲ ಆ ಗುರುದೇವರ ಅನುಗ್ರಹ.
2: ಕಲಾ ತಪಸ್ವಿ, ನಿನ್ನಿಂದಲೇ ನನ್ನ ಇನ್ನೊಂದು ಆಸೆ ನೆರವೇರಬೇಕಾಗಿದೆ. ಈ ಆಸೆಯು ನಿನ್ನಿಂದ ನೆರವೇರಲು ಸಾಧ್ಯವೇ? ಹೇಳು.
1: ಅಪ್ಪಣೆ ಕೊಡಿ ರಾಜೇಂದ್ರ, ಪ್ರಯತ್ನ ಮಾಡಿ ನೋಡುವೆ. ಗುರುದೇವರ ಆಜ್ಞೆಯಾದರೆ ಖಂಡಿತ ಸಾಧ್ಯವಾಗುತ್ತದೆ.
2: ನಾನು ನನ್ನ ಪ್ರೀತಿಯ ರಾಣಿಯವರ ನೆನಪಿಗಾಗಿ ಒಂದು ಅಮರ ಸ್ಮಾರಕವನ್ನು ನಿರ್ಮಿಸಬೆಂದಿರುವೆ. ಈ ಸ್ಮಾರಕ ನನ್ನೊಬ್ಬನನ್ನೇ ಸಂತೋಷಪಡಿಸಿದರೆ ಸಾಲದು. ನನ್ನ ಪ್ರಜೆಗಳು, ಯಾತ್ರಿಕರು, ಸೂರ್ಯ ಚಂದ್ರರಿರುವ ತನಕ ಸಕಲರೂ ನೋಡಿ ನಲಿಯಬೇಕು. ಇಂತಹ ಸ್ಮಾರಕವನ್ನು ಈ ಹಿಂದೆ ಯಾರೂ ನಿಲ್ಲಿಸಿರಬಾರದು, ಮುಂದೆ ನಿರ್ಮಿಸಲು ಸಾಧ್ಯವಾಗಬಾರದು. ಇಂತಹ ಒಂದು ಅದ್ಭುತ ಶಿಲ್ಪವನ್ನು, ಅಮರ ಸ್ಮಾರಕವನ್ನು ನಿರ್ಮಿಸುವೆಯಾ? ಹೇಳು ಶಿಲ್ಪಿ, ಹೇಳು.
1: ನಾನು ಆಗಲೇ ಹೇಳಿದನಲ್ಲ ರಾಜೇಂದ್ರ, ಗುರುದೇವರು ಅನುಗ್ರಹಿಸಿದರೆ ಯಾವುದೂ ಅಸಾಧ್ಯವಲ್ಲ. ಪ್ರಯತ್ನಿಸುವೆ.
2: ಆಗಬಹುದು, ಆಗಬಹುದು. ಇಂತಹ ಒಂದು ಅಮರ ಸ್ಮಾರಕವನ್ನು ನಿರ್ಮಿಸಲು ನನ್ನ ಬೊಕ್ಕಸದಲ್ಲಿರುವ ಬಂಗಾರವನ್ನೆಲ್ಲಾ ಬಳಸು. ನನ್ನ ಹೆಸರು, ನಿನ್ನ ಹೆಸರು ಸುವರ್ಣಾಕ್ಷರದಲ್ಲಿ ಬರೆಯುವಂತಾಗಲಿ.
1: ಆಗಲಿ ಮಹಾಪ್ರಭು, ತಮ್ಮ ಸಂತೋಷವೇ ನನ್ನ ಸಂತೋಷ, ತಮ್ಮ ಸೇವೆಯೇ ನನ್ನ ಪರಮ ಗುರಿಯಾಗಿದೆ. ರಾಣಿಯವರ ಸ್ಮಾರಕದ ಮಾದರಿಯನ್ನು ತಯಾರಿಸಲು ನನಗೆ ಕೊನೆಯ ಪಕ್ಷ ಒಂದು ತಿಂಗಳಾದರೂ ಬೇಕಾದೀತು.
2: ಧಾರಾಳವಾಗಿ ಆಗಲಿ, ಆದರೆ ನನ್ನನ್ನು ಹೆಚ್ಚು ಕಾಯಿಸಬೇಡ. ನಿನ್ನ ಆ ಕಲಾ ಸೌಂದರ್ಯವನ್ನು ನೋಡಲು ನಾನು ತವಕಿಸುತ್ತಿರುತ್ತೇನೆ.

0: ನಿನಗೋಸ್ಕರ ನನ್ನ ಬೊಕ್ಕಸ ಸದಾ ತೆರೆದಿದೆ. ಮಹಾಮಂತ್ರಿಗಳೇ,
1: ರಾಜನ್,
0: ಈತನು ಇಂದಿನಿಂದ ನಮ್ಮ ಖಾಸ ಹಾಗೂ ಗೌರವಾತಿಥಿ. ಈತನಿಗೆ ಬೇಕಾದ ಸಕಲವೂ ಸಿದ್ಧವಾಗಲಿ.
1: ಆಗಬಹುದು ಪ್ರಭು, ಎಲ್ಲವೂ ಸಿದ್ಧವಾಗುತ್ತದೆ.
2: ನಾನಿನ್ನು ಬರುತ್ತೇನೆ ರಾಜೇಂದ್ರ. ನಮಸ್ಕಾರ.
0: ಆಗಲಿ. ನಿನ್ನ ಕಲಾ ಸ್ಮಾರಕದ ಮಾದರಿಯನ್ನು ಕಾಣಲು ತವಕದಿಂದಿದ್ದೇನೆ. ಹೆಚ್ಚು ತಡ ಮಾಡಬೇಡ. ಮಂತ್ರಿಗಳೇ,
1: ಪ್ರಭು,
0: ನೀವು ಅಂದು ನನ್ನನ್ನು ಸರಿಯಾಗಿ ಎಚ್ಚರಿಸಿದಿರಿ. ವೃಥಾ ಈತನನ್ನು ಸಂಶಯಿಸಿದನಲ್ಲ.
1: ಅದಕ್ಕೆ ಅಲ್ಲವೇ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಎನ್ನುವುದು. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಲ್ಲವೇ? ನಿಮ್ಮ ಸಂಶಯವೂ ತೀರಿತು, ಮಹಾರಾಣಿಯವರ ಕಲಾ ಸ್ಮಾರಕದ ಪ್ರಾರಂಭವೂ ಆಯಿತು.
0: ಅಂತೂ ನೀವು ಈತನನ್ನು ಸರಿಯಾಗಿ ಅಳೆದಿದ್ದೀರಿ.

0: ಮಂತ್ರಿಗಳೇ,
1: ಪ್ರಭು,
0: 15 ದಿನಗಳು ಕಳೆಯುತ್ತಾ ಬಂತು. ಇನ್ನೂ ಆ ಶಿಲ್ಪಿ ಏನೂ ಮಾಡಿದಂತೆ ಗೋಚರವಾಗುತ್ತಿಲ್ಲವೇ? ನೀವು ಆತನನ್ನು ಕಂಡು ಬಂದಿರಾ?
2: ಬೆಳಿಗ್ಗೆ ಆತನಲ್ಲಿಗೆ ಹೋದಾಗ ಆತ ಧ್ಯಾನದಲ್ಲಿದ್ದ.
0: ಓಹ್,
2: ಆತನನ್ನು ಭೇಟಿಯಾಗುವ ಪ್ರಶ್ನೆಯೇ ಇಲ್ಲ. ಅಲ್ಲಿಯ ವಾತಾವರಣ ನೋಡಿದರೆ
0: ಏನೆನಿಸುತ್ತದೆ? ಏನಾದರೂ ಪ್ರಾರಂಭ ಮಾಡಿರುವನೆ?
2: ಮಹಾಪ್ರಭುಗಳು ಕ್ಷಮಿಸಬೇಕು, ಅಲ್ಲಿ ಯಾವ ಸೂಚನೆಗಳೂ ಕಾಣುತ್ತಿಲ್ಲ.
0: ಓ,
2: ನಮ್ಮ ಅತಿಥಿ ಗೃಹವು ನಿಶ್ಶಬ್ದವಾಗಿದೆ, ಸದಾ ಮೌನವಾಗಿರುತ್ತಾನೆ, ಇಲ್ಲ ಧ್ಯಾನದಲ್ಲಿ ಮಗ್ನನಾಗಿರುತ್ತಾನೆ. ಈತ ಊಟ ತಿಂಡಿ ಮಾಡಲು ಈಚೆಗೆ ಬರುವುದನ್ನು ಬಿಟ್ಟರೆ ಬೇರೆಲ್ಲ ಸಮಯವೂ ಸ್ಮಶಾನ ಮೌನ. ಸೇವಕರು ಮೌನಿಗಳಾಗಿದ್ದಾರೆ ಪ್ರಭು.
0: ಛೇ, ಆ ಕಲಾಕೃತಿ ನೋಡುವ ತನಕ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ನೀವು ನೋಡಿದರೆ

0: ಪತ್ರಿಗಳೇ, ಈ ಸರಿ ರಾತ್ರಿಯಲ್ಲಿ ಯಾರಿಷ್ಟು ಸುಶ್ರಾವ್ಯವಾಗಿ ಹಾಡುವವರು? ಮಂತ್ರಿಗಳೇ, ಕಿವಿಗೊಟ್ಟು ಕೇಳಿ. ಆಹಾ, ಎಂತಹ ಮಧುರ ಕಂಠ ಎತ್ತ ಕಡೆಯಿಂದ ಬರುತ್ತಿದೆ
1: ರಾಜನ್! ಇದು ಇದು ಖಂಡಿತವಾಗಿ ನಮ್ಮ ಅತಿಥಿ ಗೃಹದ ಕಡೆಯಿಂದಲೇ ಬರುತ್ತಿದೆ.
0: ಅಲ್ಲವೇ ಅಲ್ಲವೇ?
1: ಹೌದು.
0: ಅಂದರೆ ನಮ್ಮ ಶಿಲ್ಪಿ ಸೊಗಸಾಗಿ ಹಾಡುತ್ತಾನೆಂದಾಯ್ತು. ಈ ರಾಗದ ಗತಿಯನ್ನು ಗಮನಿಸಿ, ಛಾಯೆಯನ್ನು ಗಮನಿಸಿ ಮಂತ್ರಿಗಳೇ.
1: ಪ್ರಭು,
0: ಖಂಡಿತವಾಗಿ ಈತ ನಮ್ಮ ಕೆಲಸ ಪ್ರಾರಂಭ ಮಾಡಿಯೇ ಇದ್ದಾನೆ. ಈತ ತನ್ನ ಸ್ವರಾಲಾಪದಲ್ಲಿ ತನ್ನ ಆನಂದಾತಿರೇಕವನ್ನು ಬಿಂಬಿಸುತ್ತಿಲ್ಲವೇ?

0: ಹೌದು ರಾಜನ್, ಹೌದು, ನಿಮ್ಮ ಊಹೆ ಸರಿಯಾಗಿದೆ. ಆನಂದ ಸಾಗರದಿಂದ ಎದ್ದಂತೆ ಇದೆ. ಆಹ ಆಹ, ಅದೆಂತಹ ಇಂಪಾದ ಧ್ವನಿ!
1: ಆತನ ಆನಂದಾತಿರೇಕಕ್ಕೆ ಯಾವ ಬಾಧೆಯೂ ಆಗದಂತೆ ಸ್ವಲ್ಪ ವಿಚಾರ ಕಲೆ ಹಾಕಿ ನನಗೆ ಕಳುಹಿಸಿ, ನಾನು ನಿಮಗಾಗಿ ಕಾಯುತ್ತೇನೆ.
0: ಪ್ರಭು, ಈಗ ಹೊರಟೆ.
1: ಅದೆಲ್ಲಿಗೆ ಹೋಗಿದ್ದೀರಿ? ನಿಮಗಾಗಿ ನಾ ಈ ಚಳಿಯಲ್ಲಿ ಕಾಯುತ್ತಾ ನಿಂತಿರುವೆ. ಆಕಾಶದಲ್ಲಿರುವ ನಕ್ಷತ್ರ ಚಂದ್ರನನ್ನು ಅದೆಷ್ಟು ಬಾರಿ ನೋಡಿದರೂ ಕಾಲವೇ ಸಾಗುತ್ತಿಲ್ಲ. ಬನ್ನಿ, ಏನಾದರೂ ಹೊಸ ಸುದ್ದಿ ಹೇಳಿ.

0: ನಿಧಾನವಾಗಿ ಬರಲು ಕಾರಣ ಇದೆ ಪ್ರಭು. ನಿಮಗೇನಾದರೂ ಸುದ್ದಿ ಹೇಳಬೇಕೆಂದು.
1: ಏನಾದರೂ ತಿಳಿಯಿತೆ? ನಾಳೆ ತಾನೆ ಕೊನೆಯ ದಿನ.
0: ಆತ ಎಲ್ಲಾ ಬಾಗಿಲುಗಳು ಭದ್ರಪಡಿಸಿಕೊಂಡೇ ಕೆಲಸ ನಿರ್ವಹಿಸುವುದು.
1: ಓ,
0: ಅಲ್ಲೋ ಸ್ಮಶಾನ ಮೌನ. ಯಾರು ನಡೆದರೂ ಹೆಚ್ಚು ಸದ್ದಾದಂತೆ ಭಾಸವಾಗುತ್ತದೆ. ಸೇವಕರು ತಾನೇ, ಏನು ಹೇಳಿ ಯಾರು?
1: ಹಾಗಾದರೆ ನಿಮಗೇನೂ ತಿಳಿಯಲಿಲ್ಲ? ಕೇಳಿ ಮಂತ್ರಿಗಳೇ, ಕೇಳಿ. ಆ ರಾಗದಲ್ಲಿ ಅದೆಷ್ಟು ಆನಂದವಿದೆ, ಅದೆಷ್ಟು ಸಂತೋಷವಿದೆ ಕೇಳಿ. ಖಂಡಿತವಾಗಿ ನನ್ನ ಕೆಲಸ ಮುಗಿದಿದೆ. ರಾಗದ ತೀವ್ರಗತಿ ಗಮನಿಸಿ ಮಂತ್ರಿಗಳೇ, ಗಮನಿಸಿ.

0: ಪರಾಂಬರಿಸಬೇಕು ಮಹಾಪ್ರಭು. ಈ ಸಣ್ಣ ಶಿಲ್ಪ ತಮ್ಮ ಒಪ್ಪಿಗೆಯಾದರೆ ನನ್ನ ಶ್ರಮ ಸಾರ್ಥಕ, ಕಲೆಗೆ ಸಿಕ್ಕ ಗೌರವ ಎಂದು ಭಾವಿಸುತ್ತೇನೆ.
1: ಆಹಾ ಆಹಾ, ಅದೆಷ್ಟು ಸುಂದರವಾಗಿದೆ, ಅದೆಷ್ಟು ಅದ್ಭುತವಾಗಿದೆ! ನೋಡಿದ್ದೀರಾ ಮಂತ್ರಿಗಳೇ, ಈತನ ಕಲಾ ಚತುರತೆಯನ್ನು! ಅಂದೇ ನಾನು ಹೇಳಿದನಲ್ಲವೇ, ಈತ ತಯಾರಿಸುವ ಮಾದರಿ ವಿಶೇಷವಾಗಿರುವುದೆಂದು. ಆದಿತ್ಯಾನ, ಈ ನಿನ್ನ ಮಾದರಿ ನನ್ನ ಸಂತೋಷವನ್ನು ದ್ವಿಗುಣಗೊಳಿಸಿದೆ.
2: ಹೌದು ರಾಜನ್, ನಿಮ್ಮ ಊಹೆ ನಿಜಕ್ಕೂ ಅದ್ಭುತ. ರಾಗದ ಗತಿಯಲ್ಲೇ ಗುರುತಿಸಿದ ನೀವು ನಿಮ್ಮ ಕಲ್ಪನಾಶಕ್ತಿಯ ಪರಿಚಯವನ್ನೂ ಮಾಡಿಸಿದಿರಿ. ಈತನ ಮಾದರಿ ನಿಮ್ಮ ಸಂತೋಷಕ್ಕೆ ಕಾರಣವಾಗಿದ್ದರೆ ನಾವು ಈ ಶಿಲ್ಪಿಗೆಷ್ಟು ಆಭಾರಿಗಳಾದರೂ ಸಾಲದು.
0: ಎಲ್ಲವೂ ತಮ್ಮ ಅಭಿಮಾನ ಮತ್ತು ಗುರುಗಳ ಆಶೀರ್ವಾದವೇ ಆಗಿ.
1: ನಾವು ಯಾರೂ ನಿನ್ನನ್ನು ಹೊಗಳುತ್ತಿಲ್ಲ. ನನ್ನ ದುಃಖವನ್ನು ಇಳಿಸಿ ಕರ್ತವ್ಯದ ಕಡೆ ಕಣ್ಣು ಹೊರಳಿಸುವಂತೆ ಮಾಡಿದ್ದು ನಿನ್ನ ಈ ಶಿಲ್ಪಕಲೆಯೇ ಅಲ್ಲವೇ? ಬೆಟ್ಟದಂತೆ ಇದ್ದ ನನ್ನ ಚಿಂತೆಯ ಹೊರೆಯನ್ನು ಕ್ಷಣದಲ್ಲಿ ಮಂಜಿನ ಹಾಕರಗಿಸಿದೆ. ನಿನ್ನ ಈ ಘನ ಕಾರ್ಯವನ್ನು ಎಂದೂ ಮರೆಯಲಾರೆ. ಮರೆಯುವುದಾದರೂ ಹೇಗೆ?
0: ಧನ್ಯನಾದೆ ಪ್ರಭು, ಧನ್ಯನಾದೆ. ನನ್ನ ಗುರುಗಳು ನನಗೆ ಹೊರಿಸಿದ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿ ನಿಮಗೆ ಶಾಂತಿ ದೊರೆಯುವಂತಹದ್ದು ನನ್ನ ಗುರುಗಳ ಕೃಪಾಶೀರ್ವಾದವೇ ಆಗಿದೆ. ತಮಗೂ ತಮ್ಮ ಮಂತ್ರಿ ಮಹೋದಯರಿಗೂ ನನ್ನ ಅನಂತಾನಂತ ವಂದನೆಗಳು. ತಾವು ಇನ್ನು ನನಗೆ ಅನುಮತಿ ನೀಡಬೇಕು.
1: ಇದೇನು ಶಿಲ್ಪಿ, ನಿನಗೆ ಹೊರಡುವ ಆತುರವೇ? ಕೂಡದು. ನಮಗಾಗಿ ಇಷ್ಟೊಂದು ಹಗಲು ರಾತ್ರಿಗಳು ಶ್ರಮಿಸಿ ನಮ್ಮನ್ನೆಲ್ಲ ತೃಪ್ತಿಪಡಿಸಿ ಬರಿಗೈಯಲ್ಲಿ ಹೋಗುವುದೇ? ಛೇ, ಇಲ್ಲ. ನೀನು ಏನಾದರೊಂದು ಪ್ರತಿಫಲ ಪಡೆದರೇನೆ ನಮಗೆಲ್ಲ ನೆಮ್ಮದಿ. ಕೇಳು ಶಿಲ್ಪಿ, ಕೇಳು.
0: ನಾನು ಭಿಕ್ಷು ಮಹಾರಾಜ, ನನಗೇನು ಬೇಡ. ತಮ್ಮ ಕರುಣಾ ಕಟಾಕ್ಷ ಒಂದಿದ್ದರೆ ಸಾಕು, ನನಗೆ ಅದೇ ಕೋಟಿ ವರಹ. ಇದಕ್ಕಿಂತ ನನಗಿನ್ನೇನು ಬೇಕು?
1: ಆಹಾ, ಕಲಾವಿದನೆಂದರೆ ನೀನೇ. ನಿನ್ನ ವಿದ್ಯೆಗೆ ತಕ್ಕ ವಿನಯ, ಈ ವಿನಯವೇ ನಿನಗೆ ಇಷ್ಟೊಂದು ಹೃದಯ ವೈಶಾಲ್ಯ ನೀಡಿದೆ. ನಿನ್ನ ಹೃದಯ ವೈಶಾಲ್ಯ ನನಗೆ ಗೊತ್ತು ಆದಿತ್ಯ. ಬುದ್ಧದೇವನ ಆಶೀರ್ವಾದ ನಿನಗಿರುವಾಗ ನಾವೇನು ತಾನೇ ಕೊಡಬಲ್ಲೆವು? ಆದರೂ ನನ್ನ ಮನಸ್ಸಿನ ತೃಪ್ತಿಗಾಗಿ.
0: ಸರಿ ಪ್ರಭು.
1: ಹೇಳು ಆದಿತ್ಯ, ಸಂಕೋಚಿಸದೆ ತಿಳಿಸು.
0: ಮಹಾಪ್ರಭು, ಕನಸೆಲ್ಲ ನನಸಾಗುತ್ತದೆ ಎಂಬುದು ನನಗೆ ಗೊತ್ತಿಲ್ಲ. ಆದರೂ ನಾನು ಕಂಡ ಕಸುಗಳಲ್ಲಿ ನಂಬಿಕೆ ಇದೆ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣನಾದರೆ ಅದೇ ನನಗೆ ಕೋಟಿ ವರಹ.
1: ಶಿಲ್ಪಿ, ನೀನು ಒಗಟಿನಿಂದ ಹೇಳಿದರೆ ತಿಳಿಯುವಷ್ಟರ ಸಹನೆ ನನಗೆಲ್ಲಿಂದ ಬರಬೇಕು? ಹೇಳು, ವಿವರಿಸಿ ಹೇಳು ನಿನ್ನ ಕನಸಿನ ವಿಚಾರ. ಅದು ಏನು ಸಮಾಚಾರ?
0: ಅದೊಂದು ಮಹತ್ವದ ಕನಸು, ನನ್ನ ಕಲಾ ನೈಪುಣ್ಯತೆಗೊಂದು ಅಗ್ನಿ ಪರೀಕ್ಷೆ.
1: ಮಧ್ಯದಲ್ಲೇಕೆ ನಿಲ್ಲಿಸಿದೆ? ಹೇಳು ಶಿಲ್ಪಿ.
0: ಈ ಕನಸನ್ನು ಪ್ರಕಟಪಡಿಸಿದರೆ ಎಲ್ಲಿ ತಪ್ಪಾಗುವುದೋ ಎನ್ನುವ ಹೆದರಿಕೆಯಿಂದ ನನ್ನ ಮೈ ನಡುಗುತ್ತಿದೆ.
1: ಭಯಪಡಬೇಡ ಆದಿತ್ಯ. ಭಯವೇಕೆ? ಎಂತಹ ಬೇಡಿಕೆಯಾದರೂ ಸರಿ, ನೆರವೇರಿಸಿ ಕೊಡುವುದು ನನ್ನ ಕರ್ತವ್ಯ.
0: ಸರಿ, ಹಾಗಾದರೆ ತಾವೇನು ತಪ್ಪಾಗಿ ತಿಳಿಯದಿದ್ದರೆ ಒಂದೇ ಒಂದು ಸಾರಿ.
1: ಅಯ್ಯೋ ಶಿಲ್ಪಿ, ಮತ್ತೂ ಏಕೆ ನಿಲ್ಲಿಸಿದೆ? ಪೂರ್ತಿ ಮಾಡು.
0: ಪ್ರಭು, ನಾನು ಯಾರ ಮುಂಗೈ ನೋಡಿ ಆ ಶಿಲಾ ಸುಂದರಿಯನ್ನು ಕಡೆದೆನೋ ಆ ಸುಂದರಿಯನ್ನು ಒಂದು ಸಾರಿ ಕಣ್ತುಂಬ ನೋಡಬೇಕೆನ್ನಿಸಿದೆ. ಮತ್ತವ ನೀಚ ವಾಂಛೆಯೂ ಇಲ್ಲ, ಕೇವಲ ನನ್ನ ವಿದ್ಯಾ ಪರೀಕ್ಷೆಗಾಗಿ.
1: ಆ ಏನಂದೆ, ಹಾಲುಂಡ ಮನೆಯ ಕರುವನ್ನು ಸಾಯಿಸುವೆಯ? ರಾಜಕುಮಾರಿಯನ್ನು ನೋಡಿ ಮೋಹಿಸಿ ರಾಜ್ಯವನ್ನು ಕಬಳಿಸುವಂತಹ ದುರಾಲೋಚನೆ ಮಾಡಿರುವೆಯ ದ್ರೋಹಿ! ಮೊಘಲ್ ಸಾಮ್ರಾಜ್ಯದ ರಾಜಮನೆತನದ ಗೌರವವನ್ನು ಮಣ್ಣು ಪಾಲು ಮಾಡು ಬಯಸುತ್ತಿರುವೆಯ ನೀಚ!
0: ತಾವು ನನ್ನನ್ನು ತಪ್ಪು ತಿಳಿದಿದ್ದೀರಿ ರಾಜನ್. ನಿಮಗೆ ತಿಳಿದಿರುವಂತೆ ನಾನೊಬ್ಬ ಭಿಕ್ಷು. ನನಗೆ ರಾಜ್ಯ ಕೋಶ ಇದ್ಯಾವುದರ ಮೇಲೂ ಆಸೆ ಇಲ್ಲ. ಸರ್ವ ಸಂಘ ಪರಿತ್ಯಾಗಿಯಾದ ನನಗೆ ಅದರಲ್ಲೂ ಒಂದು ಹೆಣ್ಣಿನ ಮೇಲೆ ವ್ಯಾಮೋಹವೇ? ನಾನು ಕಡೆದ ಆ ಶಿಲಾ ಸುಂದರಿ ರಾಜಕುಮಾರಿ ಎಂದು ತಿಳಿದದ್ದೂ ಈಗಲೇ. ಆಕೆಯನ್ನು ನೋಡಲು ಬಯಸಿದ್ದು ಪರಿಣಯಕ್ಕಲ್ಲ, ಪ್ರಣಕ್ಕೂ ಅಲ್ಲ, ನನ್ನ ಶಿಲ್ಪ ಪರೀಕ್ಷೆಗಾಗಿ ಪ್ರಭು.
1: ನಿಲ್ಲಿಸು ನಿನ್ನ ಅಧಿಕ ಪ್ರಸಂಗತನವನ್ನು. ವಿಚಕ್ಷಣ ಜ್ಞಾನವಿಲ್ಲದೆ ಬಾಯಿಗೆ ಬಂತೆ ಬೊಗಳಿದರೆ ಪ್ರಾಣದಂಡ ತೆರಬೇಕಾದೀತು.
0: ನಾನು ನಿಜವಾಗಿ ಅಪರಾಧಿಯೇ ಆಗಿದ್ದರೆ ಪ್ರಾಣದಂಡ ತೆರಲು ಸಿದ್ಧ. ಎಲ್ಲವನ್ನೂ ತ್ಯಜಿಸಿದವನಿಗೆ ಸಾಯಲು ಎಂತಹ ಭಯ? ನಾನು ಸತ್ತರೂ ಕೂಡ ತಮಗೊಂದು ಕಳಂಕದ ಮಾತು ನಿಲ್ಲುವುದು.
1: ಕಳಂಕದ ಮಾತೆ? ಏನದು?
0: ಮತ್ತೇನಿಲ್ಲ, ಧರ್ಮಪ್ರಭುಗಳು ಭಿಕ್ಷು ಒಬ್ಬನಿಗೆ ಕೊಟ್ಟ ಮಾತನ್ನು ನಡೆಸಿಕೊಡಲು ವಿಫಲರಾದರು ಎಂಬುದು.
1: ಏನಂದೇ, ನಿನ್ನ ಅಧಿಕ ಪ್ರಸಂಗತನಕ್ಕೆ ಸರಿಯಾದ ಶಿಕ್ಷೆ ಆಗಲೇಬೇಕು. ನಿನ್ನನ್ನು
0: ಭಗವಾನ್ ಗುರುದೇವ,
1: ಈ ನಾಯಿಯನ್ನು ಈಗಲೇ ಬಂಧಿಸಿ ನಾಳೆ ಬೆಳಿಗ್ಗೆ ಗಲ್ಲಿಗೇರಿಸಿಬಿಡಿ.
2: ಪ್ರಭು.

0: ಶರಣಂ.
1: ರಾಜರು ಅದೆಂತಹ ಅಕಾರ್ಯ ಮಾಡಿದರು, ಇವರ ಸಿಟ್ಟಿಗೆ ಒಬ್ಬ ಕಲಾ ವಿಭೂತಿಯ ಆಹುತಿಯೇ ಆಯಿತೆ. ಕಲಾ ಪರೀಕ್ಷೆಗಾಗಿ ರಾಜಕುಮಾರಿಯನ್ನು ನೋಲು ಬೇಡಿದ್ದು ಮಹಾಪರಾಧವೇ. ಛೇ, ಎಂತಹ ಅಕಾರ್ಯ.

0: ಆದಿತ್ಯಾನಂದನು ಅಂತ್ಯವಾದ ಕೆಲ ದಿನಗಳಲ್ಲಿ ಅನೇಕ ಶಿಲ್ಪಿಗಳು ಬಂದರು. ಆದಿತ್ಯಾನಂದನ ಮಾದರಿಯನ್ನು ತಯಾರಲಾರದೆ ಹಿಂತಿರುಗಿದರು. ಕೊನೆಗೆ ಒಡೆದು ಚೂರಾದ ಮಾದರಿಯನ್ನೇ ಸೇರಿಸಿ ಅದರ ನಕಾಶೆಯನ್ನು ತಯಾರಿಸಿ ಈಗಿನ ತಾಜ್ಮಹಲನ್ನು ನಿರ್ಮಿಸಿದರೆಂದು ಹೇಳಲಾಗುತ್ತದೆ. ಆ ಮಹಾಮಂದಿರದ ಹಿಂದೆ ಇನ್ನೆಷ್ಟು ವಿಷಾದಗಳು ಅಡಗಿ ಕಾಲಗರ್ಭದಲ್ಲಿ ಸೇರಿ ಹೋಗಿದೆಯೋ.
1: ಅಮರ ಶಿಲ್ಪಿ ನಾಟಕ ಕೇಳಿದಿರಿ. ರಚನೆ ಹೆಚ್.ಎನ್. ಪ್ರಕಾಶ್. ಭಾಗವಹಿಸಿದವರು ಭಾನು ಮೋಶ್ರೀ, ಕುಮಾರ ಚಲವಾದಿ, ಬಿಆರ್ ವಿಜಯಕುಮಾರ್, ಎನ್ ಕೇಶವಮೂರ್ತಿ, ಹನುಮಂತ ನಾಯಕ್ ಹಾಗೂ ರವಿಶಂಕರ್. ನಿರ್ಮಾಣ ಸಹಕಾರ ಕಾತ್ಯಾಯಿನಿ ಬಿ. ನಿರ್ಮಾಣ ಸುನಂದಾ ಮೂರ್ತಿ.

ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿತೆಯನ್ನ. ಗೀತೆಯನ್ನ ಹಾಡಿದ್ದಾರೆ ಬಿ ಕೆ ಸುಮಿತ್ರ. ಬರೆದವರು ಜೆ ಎಚ್ ಪಿ ಆಚಾರ್ಯ ಅವರು.

ಈಗ ಕೇಳಿ ಒಲವೇ ವಿಸ್ಮಯ ಚಿತ್ರದ ಗೀತೆಯನ್ನ. ಗೀತೆಯನ್ನ ಬರೆದಿದ್ದಾರೆ ಕವಿರಾಜ್, ಸ್ವರಕಲ್ಪನೆ ನೀಡಿದ್ದಾರೆ ವೀರ್ ಸಮರ್ಥ್ ಅವರು. ಗೀತೆಗೆ ದನಿಯಾಗಿದ್ದಾರೆ ಸೋನು ನಿಗಮ್ ಮತ್ತು ಅರ್ಚನಾ ರವಿ.

ಇದುವರೆಗೂ ಸುಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಪ್ರಸಂಗ ಲವಕುಶರ ಕಾಳಗ ನಡೆಸಿಕೊಡುತ್ತಾರೆ ಉಡುಪಿ ಬಡ ನಿಡಿಯೂರಿನ ನಿಡಿಯೂರ ಶರು ಬಳಗದ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರು ರಾಘವೇಂದ್ರ ಕುಮಾರ್ ಕರಂಬಳ್ಳಿ, ಮದ್ದಳೆ ಚಂದ್ರಶೇಖರ ಆಚಾರ್ಯ ಮರಣೆ, ಚೆಂಡೆ ಸುರೇಶ ಕುಮಾರ್ ಹೇರೂರು. ಪಾತ್ರ ಪರಿಚಯ ಶತ್ರುಘ್ನ ಜಗದೀಶ ಆಚಾರ್ಯ ಬಂಟಕಲ್ಲು, ಚಾರಕ ಬಡ ನಿಡಿಯೂರು ಕೇಶವರಾವ್, ಲವ ಸಂತೋಷ ಆಚಾರ್ಯ ಇನ್ನಂಜೆ, ಕುಶ ದಾಮೋದರ ಆಚಾರ್ಯ ಬಂಟಕಲ್ಲು, ಸೀತೆ ರವಿನಂದನ ಭಟ್, ರಾಮ ರಾಮಚಂದ್ರ ಆಚಾರ್ಯ ಇನ್ನಂಜೆ, ವಾಲ್ಮೀಕಿ ಬಡ ನಿಡಿಯೂರು ಕೇಶವರಾವ್.

0: ಸೇನಾಧಿಕಾರಿಗಳೇ, ರಾವಣಾದಿ ರಾಕ್ಷಸರ ಸಂಹಾರದಿಂದ ಬ್ರಹ್ಮಹತ್ಯಾ ದೋಷ ಪ್ರಾಪ್ತವಾಯಿತು ಎಂದು ತಿಳಿದ ನಮ್ಮಣ್ಣ ಶ್ರೀರಾಮ ಮುನಿಪೋತ್ತಮರ ಸಲಹೆಯಂತೆ ಅಶ್ವಮೇಧ ಯಾಗ ಮಾಡುವರೆ ತೀರ್ಮಾನಿಸಿ ಉತ್ತಮ ಅಶ್ವವನ್ನು ಪೂಜಿಸಿ ದಿಗ್ದೇಶಗಳಿಗೆ ಕಪ್ಪ ಸಂಗ್ರಹಿಸುವರೆ ಕಳಿಸಿಕೊಟ್ಟಿದ್ದಾನೆ. ಈ ಶತ್ರುಘ್ನ ಸೇನಾಧಿಪತ್ಯದಲ್ಲಿ ಮುಂದುವರೆದ ತುರಗ ಹಲವು ರಾಷ್ಟ್ರಗಳನ್ನು ಉತ್ತರಿಸಿದಂತಾಯಿತು. ತಾಗಿದವರನ್ನು ಬಾಗಿಸಿ, ಬಾಗಿದವರಿಂದ ಕಪ್ಪ ಸಂಗ್ರಹಿಸಿ ಮುಂದುವರಿದ ನಮ್ಮ ತುರಗ ಗಂಗಾ ನದಿಯ ಬಳಿಗೆ ಬಂದಾಗ ಎಲ್ಲರೂ ಸ್ನಾನವನ್ನು ಪೂರೈಸಿದೆವು. ಮುಂದೆ ಒಂದು ವಿಪಿನ ಕಾಣಿಸುತ್ತಿದೆ. ಹಾಗಾಗಿ ತನುಶ್ರಮವನ್ನು ಕಳೆಯಲು ಬೇಕಾಗಿ ಎಲ್ಲರೂ ತಂಗಿದ್ದೇವೆ. ಕುದುರೆಯನ್ನು ಸ್ವ ಇಚ್ಛೆಯಿಂದ ತಿರುಗಾಡಲು ಬಿಟ್ಟಿದ್ದೇವೆ. ನಾವೀಗ ಸ್ವಲ್ಪ ವಿಶ್ರಾಂತಿಯನ್ನು ಹೊಂದೋಣ.
1: ಮಾತಿನಂತೆ ಬಂದು ನೋಡುತ್ತಾ ಇದ್ದೇನೆ. ನಮ್ಮ ಉಪವನ ಅಶ್ವವೊಂದು ಹಾಳುಗುಡವಿದೆಯಲ್ಲ, ನೋಡಿದರೆ ಆಭರಣಗಳಿಂದ ಅಲಂಕೃತದಂತಹ ಕುದುರೆ ಅಂದಾಗ ಇದು ಯಾರೋ ಅರಸರ ಕುದುರೆಯೇ ಇರಬೇಕು. ಈ ಅಧಿಕಾರದಲ್ಲಿದ್ದವರಿಗೆ ಒಂದಿಷ್ಟು ಬುದ್ಧಿ ಇಲ್ಲ. ಈ ಕುದುರೆ ಮಾಡಿದ ಅನಾಹುತವನ್ನು ಕಂಡು ಈ ಲವ ಸುಮ್ಮನುಳಿಯಲು ಸಾಧ್ಯವೇ? ಆದರೆ ಗುರುಗಳು ಇಂದು ಆಶ್ರಮದಲ್ಲಿ ಇಲ್ಲ, ಕುಶಣ್ಣು ಕಾಣಿಸುತ್ತಾ ಇಲ್ಲ. ಹಾಗಾಗಿ ಗುರುಗಳು ಬಂದ ಮೇಲೆ ವಿಚಾರ ವಿಮರ್ಶೆ ಮಾಡಿದರಾಯಿತು. ಮೊದಲು ಕುದುರೆಯನ್ನ ಬಂಧಿಸುತ್ತೇನೆ. ಹಾ, ತುರಗದ ಹಣೆಯಲ್ಲಿ ಒಂದು ಲೇಖನವಿದೆಯಲ್ಲ, ಏನಿದೆ ಎಂದು ನೋಡೋಣ.
0: ತರುಣಿ

ಸೈನ್ಯಗಳು ತುರಗ ರಕ್ಷಕರಾಗಿ ಬಂದ ಶತ್ರುಘ್ನನಿಗೆ ಕಪ್ಪ ಕಾಣಿಕೆ ಸಹಕರಿಸುವುದು ಅಥವಾ ಕ್ಷತ್ರಿಯ ಗುಣಧರ್ಮವನ್ನ ಪ್ರಕಟಿಸಲು ಇಚ್ಛಿಸುವವರು ಕುದುರೆಯನ್ನ ಕಟ್ಟಿ ಬಂದ ಶತ್ರುಘ್ನ ಕೂಡ ದುರವನ್ನ ಕೊಡಬಹುದು ಎಂದು ಬಿದ್ದಿದ್ದೆ ಅಲ್ಲ. ಆ ಶಾಬಾಸು.

0: ಅವನ ಒಕ್ಕಣೆಯನ್ನ ಮೆಚ್ಚಲೇಬೇಕು. ಪೃಥ್ವಿಯಲ್ಲಿ ರಾಮನೊಬ್ಬನೇ ಪರಾಕ್ರಮಿ, ಉಳಿದವರೆಲ್ಲ ಷಂಡರು ಎಂದು ಭಾವಿಸಿದಂತಿದೆ ಆತ. ಇದಕ್ಕೆ ಕಾರಣವೇನು? ಕಾಶಿತ್ ರಾವಣನನ್ನ ಕೊಂದು ಕಳೆದವ ತಾನು ಎಂಬ ಅಹಂಕಾರ ಆತನಿಗೆ. ಆದ್ದರಿಂದ ತಡ ಮಾಡುವುದಲ್ಲ, ಬಂದ ತುರಗವನ್ನು ಆಶ್ರಮದ ಸನಿಹ ಬಂಧಿಸಿ ಬಂತಹ ವೀರರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು. ಅಷ್ಟು ಮಾತ್ರವಲ್ಲ, ಈ ಲವನೇನು ಕಡಿಮೆ ಇಲ್ಲ ಎನ್ನುವುದಾಗಿ ತೋರಿಸಿಕೊಡಬೇಕು. ನೋಡೋಣ.
1: ನೆಡೆಯೊಳು ಧನುವಗೊಂಡು ಉತ್ಸವದಿಂದ ಹವಕನುವಾಗುವರೆ ಕಾಪಿಕರವನು ನುಡಿಸಿದರು. ಉರು ತರ ಲಘು ನುಡಿಯಲಿ.
2: ನಮಸ್ಕಾರ.
3: ನಮಸ್ಕಾರ.
2: ನಮ್ದೊಂದು ಕುದುರೆ ನಾವು ಈ ಕಡೆ ಬಂತ ಅಂತ ಹುಡುಕ್ತಾ ಬಂದೆ ಮಾರಾಯ್ರೆ.
3: ಇಲ್ಲಪ್ಪ,
2: ನೀವು ನೋಡ್ಲಿಲ್ಲ.
3: ಹ್ಮ್,
2: ನೋಡ್ಲಿಕ್ಕಿಲ್ಲ. ನಮ್ಮ ಸೇನೆ ಜೊತೆ ಹೊರಟ ರಾಮಾಶ್ವಮೇಧದ ಕುದುರೆ ಮಾರಾಯ್ರೆ.
3: ಹೌದಾ?
2: ಭಾರಿ ಜಾಗ್ರತೆ ಆಗಿ ಕಾಯ್ತಾ ಇದ್ದೆ ನೋಡಿ. ಮೊನ್ನೆ ಒಂದು ಕತೆ ನಡೀತು. ಮಾಯಾಪುರ ಅಂತ ಒಂದು ಊರು, ನೀರ್ ನಡಿಲಿತ್ತು. ನಮ್ಮ ಕುದುರೆ ನೀರು ಕುಡಿಲಿಕ್ಕೆ ಹೋಯ್ತು. ನಮಗೊಂದ್ ಸ್ವಲ್ಪ ನಿದ್ದೆ ಬಂದದ್ದು ಹೌದು. ಅಷ್ಟಕ್ಕೆ ಆ ಕುದುರೆ ನೀರಿನ ಅಡಿಯಲ್ಲಿರುವ ಮಾಯಾಪುರ ಸೇರಿ ಬಹಳ ಗಡಿಬಿಡಿ ಎಲ್ಲ ಆಗಿ ಹೋಯ್ತು ಮಾರಾಯ್ರೆ. ಆ ಘಟನೆ ನಂತರ ಕಣ್ಣಿಗೆ ಎಣ್ಣೆ ಹಾಕಿ ನಾವು ಕುದುರೆ ಕಾಯ್ತಾ ಇದ್ದೇವೆ. ಯಾಕೆ? ನಿದ್ದೆ ಮಾಡಬಾರದು ಅಂತ.
3: ಹೌದಾ?
2: ಹಾಗಾಗಿ ನಾನಂತೂ ಇವತ್ತು ಕೂಡ ನಿದ್ದೆ ಮಾಡ್ಲಿಲ್ಲ. ಆದ್ರೆ ನಿದ್ದೆ ಬಂದದಕ್ಕೆ ನಾನು ಜವಾಬ್ದಾರಿ ಅಲ್ಲ ನೋಡಿ. ಹಾ, ಏನು ಮಾಡುವುದು ಹೇಳಿ? ಹುಡುಕಿಕೊಂಡು ಈ ಕಡೆಗೆ ಬಂದೆ ಮಾರಾಯ್ರೆ. ತಪ್ಪಿಸಿಕೊಂಡು ಹೋಗಿ ಬಿಡ್ತು ಕುದುರೆ. ನೀವೇನಾದ್ರೂ ನಮ್ಮ ಕುದುರೆ ನೋಡಿದ್ರಾ?
3: ಇಲ್ಲಪ್ಪ.
2: ನೀವು ನೋಡ್ಲಿಕ್ಕೆ ಒಳ್ಳೆ ಕೆಲಸ ಎಲ್ಲ ನೀವು ಮಾಡುವುದಿಲ್ಲ ಬಿಡಿ. ಇಲ್ಲೇ ಇತ್ತಲ್ಲ ಮಾರಾಯ್ರೆ, ನೋಡಿ ನನಗೆ ನಗು ಬರ್ತಾ ಉಂಟು ಅಲ್ಲವಾದ್ರೆ ಈ ಬಾಳೆ ಗಿಡಕ್ಕೆ ಪಾಣಿ ಪಂಚೆಯಿಂದ ಕುದುರೆ ಕಟ್ಟಿ ಹಾಕಿದ್ದಾರೆ. ಹಾಗಾದ್ರೆ ಇದು ಯಾರೋ ಮಾಣಿಗಳೇ ಮಾಡಿದ ಕೆಲಸ ಇರಬೇಕು. ಆದ್ರೂ ಒಂದು ಸಂತೋಷ.
3: ಏನು?
2: ಯಾಕೆ?
3: ಯಾಕೆ?
2: ನಾವು ಕುದುರೆ ಬಗ್ಗೆ ಹೆಮ್ಮೆ ಅನಿಸ್ತದೆ. ಇದು ಮರ್ಯಾದಾ ಪುರುಷೋತ್ತಮ ರಾಮಚಂದ್ರ ಬಿಟ್ಟ ಕುದುರೆ ನೋಡಿ. ಕಟ್ಟಿದವರು ಬಿಚ್ಚುವರಿಗೆ ಬರ್ಮ ಹೋಗಬಾರದು ಎನ್ನುವಂತ ಪರಿಕಲ್ಪನೆ ಅವರಿಗಿದೆ. ಆದ್ರೆ ಈ ಬಾಳೆ ಗಿಡಕ್ಕೆ ಕಟ್ಟಿದವರ ಬಗ್ಗೆ ಯೋಚನೆ ಆಗುವುದು. ನಮ್ಮ ಕುದುರೆಗೆ ಈ ಬಾಳೆ ಗಿಡ, ಈ ಪಾಣಿ ಪಂಚೆ ಎಲ್ಲ ಲೆಕ್ಕವೇ ಹೇಳಿ. ಆದ್ರೆ ಕಟ್ಟಿದವರು ಎಲ್ಲಿದ್ದಾರೆ ಅಂತ. ಓಹ್, ಇಲ್ಲೇ ಇದ್ದಾರಲ್ಲ. ಓ ಮಾಣಿ.
0: ಏನು?
2: ಹೌದನ?
0: ಹ,
2: ಈ ಕುದುರೆ ಕಟ್ಟಿದ್ದು ನೀನೇಯ?
0: ನಾನೇ ಕಟ್ಟು. ಏನಾಯ್ತು ಈಗ?
2: ತುಂಟತನ ಆಗಿ ಹೋಯ್ತಲ್ವೇ.
0: ಯಾಕೆ?
2: ತುಂಟ

0: ಬಿಟ್ಟೆ ಅಲ್ಲ ನೀನು ಅಂತ.
1: ಯಾಕೆ?
0: ಎಂತ ಹುಡುಗಾಟಿಗೆ ನಿನ್ನದು? ಈ ಕುದುರೆ ಕಟ್ಟಿದ್ದು ನೀವೇ ಆದ್ರೆ ಸ್ವಲ್ಪ ಅಧಿಕ ಪ್ರಸಂಗ ಆಯ್ತು ಅಂತ ಹೇಳುದು ನಾನು.
1: ಓಹೋ,
0: ಈಗ ನಾನು ಬಿಡು, ನಮ್ಮ ಯಜಮಾನರಿಗೆ ಏನಾದ್ರೂ ಈ ವಿಚಾರ ಗೊತ್ತಾದ್ರೆ ಹೆಚ್ಚು ಕಡಿಮೆ ಆದೀತು.
1: ಓಹೋ, ಯಾರಯ್ಯ ನಿನ್ನ ಯಜಮಾನ?
0: ಓ, ಗಂಡರ ಗಂಡ, ಮಹಾಪರಾಕ್ರಮಿ ಶತ್ರುಘ್ನ ಮಹಾರಾಜರು.
1: ಓಹೋ,
0: ಅವರೇನಾದ್ರೂ ಬಂದ್ರೆ ಕೆಲಸ ಕೆಟ್ಟೋಗ್ತದೆ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಬಿಟ್ಟು ಬಿಡು ಕುದುರೆಯನ್ನು.
1: ಅಯ್ಯ, ಕುದುರೆಯನ್ನ ಬಿಡದ ಇದ್ರೆ ಏನು ಮಾಡ್ತಾರೆ?
0: ಶತ್ರುಘ್ನ ದೇವರು ಬರ್ತಾರೆ.
1: ಅವರು ಇಲ್ಲಿಗೆ ಬರಬೇಕು ಅಂತ ಆದ್ರೆ, ನಿನಗೆ ನಾಲ್ಕು ಬಿಗಿದೆ ಅಂತ ಆದ್ರೆ ಅವರು ಬಂದೇ ಬರುತ್ತಾರಲ್ಲ.
0: ನೋಡೋಣಂತೆ. ಶರರೆಂದ ಮಾತುಗಳನ್ನಾಲಿಸಿ ಶಿರ ಒಲಿದು ತರಳ ನೋರ್ವನು ದುರ್ಗಮಂ ಕಟ್ಟಿದನೆ, ಕಾದಲು ರವಣಿಸಿದನೆ ರಘು ಜಾನಿದಿರಾಗಿ ಮಜಬಲರೆ ವಿಚಿತ್ರವೇನು.
2: ತಮಸಾ ನದಿಯ ತಟಾಕದಲ್ಲಿ ಬಾಲಕನು ರಾಮನ ಯೋಗ ದುರ್ಗವನ್ನು ಬಂಧಿಸಿದ್ದಾನೆ, ದುರಕ್ಕೆ ಅಣಿಯಾಗಿದ್ದಾನೆ. ಅಂತಾದರೆ ಯೋಚಿಸಬೇಕಾದ ವಿಚಾರ, ತಡ ಮಾಡುವುದಲ್ಲ, ನಾನೇ ಹೋಗಿ ಆತನ ಸೊಟ್ಟನಡಗಿಸಬೇಕು. ಹೇಳುತ್ತೇನಂತೆ,
0: ಮರಳಿ ವೀರರು ಮುಂದೆ ನುಗ್ಗುತ ಇರಲು ಮನದೊಳು ಅಡಿದು ದಾವಿದೆ ಬರೆಗೆ ರೋಷಲಿ.
2: ವಿಚಿತ್ರ ಆದರೂ ಸತ್ಯ, ಕಾಡಿನ ಬಾಲಕನೋರ್ವ ನಮ್ಮ ಸೇನೆ ಎಲ್ಲರನ್ನು ಸೋಲಿಸಿ ಮೆರೆಯುತ್ತಾನೆ ಅಂತಾದರೆ ನಾನೇ ಪರೀಕ್ಷಿಸಬೇಕೆಂದು ಬಂದೆ.
3: ಹೌದು,
2: ಇನ್ನೂ ಎಳೆಯ ಬಾಲಕ, ಆದರೆ ಕಲಿತನಕ್ಕೆ ಬಾಲಕ ಇಲ್ಲವಲ್ಲ, ಹಾಗಾಗಿ ಕರೆದು ಮಾತಾಡಿಸುತ್ತೇನೆ. ಅಯ್ಯ ಬಾಲಕನೇ.
1: ಏನಯ್ಯ?

0: ಅಯ್ಯ ಬಾಲಕ,
1: ಏನು
0: ಮೊದಲಾಗಿ ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದ್ದೇನೆ.
1: ಓಹೋ,
0: ಆದರೆ ನೋಡುವುದಕ್ಕೆ ಓರ್ವ ಒಟುವಂತೆ ತೋರುವೆ. ನಮ್ಮವರನ್ನೆಲ್ಲ ಗೆದ್ದು ಮೆರೆಯುತ್ತಿರುವೆ ಎಂದರೆ ನಿನ್ನ ವೀರತ್ವ ಮೇರೆ ಮೀರಿದ್ದು.
1: ಓಹೋ
0: ಮಗು,
1: ಏನು
0: ಯಾರಪ್ಪ ನೀನು? ನಿನ್ನನ್ನು ಪಡೆದ ತಂದೆ ತಾಯಿಯಾರು? ಇಷ್ಟಕ್ಕೂ ನೀನು ಯುದ್ಧವನ್ನೇ ಅಪೇಕ್ಷಿಸಿ ಹೋರಾಟಕ್ಕೆ ನಿಂತಿರುವೆ ಎಂದರೆ ಯಾರ ಮೇಲೆ ಕ್ರೋಧ ನಿನಗೆ? ಹೇಳುವೆಯ ಬಾಲಕ.
1: ಅಯ್ಯ, ಯುದ್ಧಕ್ಕೆ ಬಂದವನೆಂದು ತಿಳಿದರೆ ನೀನು ಬಂದವನನ್ನ ಕುಲಗೋತ್ರವನ್ನ ಕೇಳುತ್ತಾ ಇರುವೆ. ಹಿಂದೆ ಬಂದವನಂತೆ ನೀನಲ್ಲ ಎನ್ನುವ ಕಾರಣಕ್ಕಾಗಿ ಉತ್ತರಿಸುತ್ತಾ ಇದ್ದೇನೆ. ಅಯ್ಯ ವೀರ
0: ಬಾಲಕ.

0: ವೀರ
1: ಬಾಲಕ
0: ಹೇಳಿ ಕೇಳಿ ನಾನ್ಯಾವ ಕುಲ ಎಂದು ಇಲ್ಲಿಯವರೆಗೆ ತಿಳಿಯುವಂತಹ ಸಾಹಸವನ್ನ ನಾನು ಮಾಡಲಿಲ್ಲ. ಆದರೆ ನನ್ನನ್ನು ರಕ್ಷಿಸಿದಾತ ವಾಲ್ಮೀಕಿ ಮಹರ್ಷಿಗಳು,
1: ಓಹ್,
0: ಅವರ ಕರುಣೆಯ ಕೂಸು ನಾನು. ಇನ್ನು ಯುದ್ಧ ಯಾಕೆ ಅಯ್ಯ? ಪರಾಕ್ರಮ ಯಾರಿಗೂ ವಿಕ್ರಮವಾದದ್ದಲ್ಲ. ನಿನ್ನ ರಾಮ ಲೇಖನದಲ್ಲಿ ತಿಳಿಸಿದಂತೆ ವಿಕ್ರಮಿಗಳು ತುರಗವನ್ನ ಕಟ್ಟಿ ಕಾದುವುದು, ಇಲ್ಲವಾದರೆ ಶರಣಾಗುವುದು. ಆಯ್ಕೆಗೆ ಅವಕಾಶವಿರುವುದರಿಂದ ಕುದುರೆಯನ್ನ ಕಟ್ಟಿದ್ದೇನೆ. ಆ ಮೂಲಕವಾಗಿ ನಿನ್ನ ರಾಮನ ಬಿಂಕವನ್ನ ಮುರಿಯಬೇಕೆಂದು ನಿರ್ಣಯಿಸಿದ್ದೇನೆ. ಈ ವಿಚಾರವಾಗಿ ನಿನಗೆ ತಿಳಿದೀತೆ
1: ಬಾಲಕ?
0: ಏನು
1: ಯೋಚನೆ? ಬರೀ ಬಾಲಿಶವಾಯ್ತು
0: ಯಾಕೆ?
1: ಪರೋಳು

0: ಮಗು.
1: ಏನು?
0: ನೀನಾಡಿದ ಮಾತಿಗೆ ನನಗೆ ಸಿಟ್ಟು ಬರಲಿಲ್ಲ.
1: ಯಾಕೆ?
0: ಯಾಕೆ? ಬಾಲಿಶವಾದ ಬುದ್ಧಿ ನಿನ್ನದು.
1: ಓಹೋ,
0: ನೀನು ಬಿಡು. ಸುರನರ ಕಿನ್ನರ ಕಿಂ ಪುರುಷರೇ ರಾಮನ ಬಗ್ಗೆ ಭೀತಿ ಪಡುವಾಗ ಆ ವಿಚಾರ ಬಿಟ್ಟು ಬಿಡು. ಒಳ್ಳೆಯ ಮಾತಿನಲ್ಲಿ ತುರಗವನ್ನು ಬಿಟ್ಟು ಜೀವ ಉಳಿಸಿಕೋ.
1: ಬಲ್ಲ ನಿನ್ನ ಆಸೆಯ ತಾಗಿದರೆ ಗಂಧ ಮಾರುವವನಿಗೆ ತಾಗಬೇಕು, ಸೆಗಣಿ ಮಾರುವವನಿಗೆ ತಾಗಿದರೇನು ಫಲ? ನೀನಲ್ಲ, ನನಗೆ ರಾಮನೇ ಗುರಿ.
0: ಅಯ್ಯ ಬಾಲಕ,
1: ಏನು
0: ಅಮ್ಮ ಬರಬೇಕಾದರೆ ಮೊದಲು ನೀನು ನನ್ನನ್ನು ಗೆಲ್ಲಬೇಕಲ್ಲ.
1: ಅಂದರೆ ನಿನ್ನನ್ನು ಸೋಲಿಸಿದರೆ ರಾಮ ಬರುತ್ತಾನೆ. ಅಂತಾದರೆ ತಡವೇಕೆ? ಇದಿರಾ.

ಬಾಲಕನ ಮುಖವನ್ನು ನೋಡಿದರೆ ಯಾಕೋ ಅಂತಃಕರಣ ಸ್ಫುರಣವಾಗುತ್ತಿದೆ. ತೀವ್ರವಾಗಿ ಗಮನಿಸಿದಾಗ ರಾಮಚಂದ್ರನ ಪ್ರತಿರೂಪ ಎನ್ನುವುದರಲ್ಲಿ ಎಳ್ಳಿನಿತೂ ಸಂಶಯವಿಲ್ಲ. ಹೀಗಾಗಿರಬೇಕು. ಸೀತಾದೇವಿಯ ಕಂದನಾದ ಈತ ವಾಲ್ಮೀಕಿ ಮುನಿಗಳ ರಕ್ಷಣೆ ಪಡೆದಿರಬೇಕು. ಏನೇ ಇರಲಿ, ಈತನನ್ನು ರಥದಲ್ಲಿ ಇರಿಸಿಕೊಂಡು ಅಯೋಧ್ಯೆಗೆ ನಡೆದು ಬಿಟ್ಟಿದಂತೆ. ಅಣ್ಣನಲ್ಲಿ ತಿಳಿಸುತ್ತೇನೆ, ಮುಂದೇನು ಮಾಡಬೇಕು ಆತನೇ ನಿಶ್ಚಯಿಸಲಿ.

ಶಿವನೇ, ಏನಾಗಿ ಹೋಯಿತು? ಮುನಿವಟುಗಳು ಬಂದು ಹೇಳಿದ ಮಾತುಗಳನ್ನು ಕೇಳುವಾಗ ಬರ ಸಿಡಿಲೇ ಕಿವಿಗೆ ಅಪ್ಪಳಿಸಿದ ಅನುಭವ ಆಯಿತು. ಹಾಗಾದರೆ ಈ ಸೀತೆಯ ಜೀವನದಲ್ಲಿ ವಿಧಿಯ ಅಟ್ಟಹಾಸಕ್ಕೆ ಮಿತಿಯೇ ಇಲ್ಲವೇ? ಆದರೆ ಲವನಿಗೆ ಏಕೆ ಈ ತರ ಬುದ್ಧಿ ಬಂದಿತ್ತು? ಲವನಾದರೂ ವಿಕ್ರಮಿ ಎನ್ನುವುದು ಸರಿಯೇ, ಆದರೆ ಯಾರಲ್ಲಿ? ಧರಿಪರಲ್ಲಿ ಯುದ್ಧ ಮಾಡುವ ವಯಸ್ಸೆ ಅವನದ್ದು. ಅವಸರಿಸಿ ಯುದ್ಧವನ್ನು ಮಾಡಿ ಈಗ ಸೆರೆ ಸಿಕ್ಕಿದ್ದಾನಲ್ಲ. ಹಿಂದೆ ಈ ಸೀತೆಯ ಜೀವನದಲ್ಲಿ ನಡೆದ ಘಟನೆಗಳೆಲ್ಲವನ್ನು ನನ್ನ ಮುದ್ದು ಮಗ ನೋಡಿ ಮರೆಯುತ್ತಾ ಇದ್ದೆ. ಆದರೆ ಆತನು ಈ ರೀತಿಯ ಸ್ಥಿತಿಗೆ ಒಳಗಾದನೆಂದರೆ ಯಾರಿಗೆ ದೂರಲಿ? ಯಾರನ್ನು ದೂರಿ ಏನು ಪ್ರಯೋಜನ? ನಾನೇ ಪಾತಕಿ.

0: ಹರಹರ, ವಿಧಿ ಬರೆದ ವರಹ ವಿಧಿಗೆ ಅಳಿಸಲಾಗುವುದಿಲ್ಲವಂತೆ. ನಾನೊಬ್ಬಾಕೆ ನತದೃಷ್ಟ ಹೆಣ್ಣು, ಇಲ್ಲವಾದರೆ ಹೀಗೆಲ್ಲ ಆಗಕ್ಕೆ? ನನ್ನ ಜೀವನದಲ್ಲಿ ಹೀಗೆ ಘಟಿಸಬೇಕೆಂದು ವಿಧಿಯೇ ಬರೆದಿರಬೇಕು. ತಪೋ ನಿಧಿಗಳಂತಹ ವಾಲ್ಮೀಕಿ ಮಹರ್ಷಿಗಳಲ್ಲಿ ವಿಚಾರವನ್ನು ತಿಳಿಸಿ ಪರಿಹಾರ ಕಂಡುಕೊಳ್ಳೆಂದರೆ ಅವರೂ ಪಾತಾಳಕ್ಕೆ ಆಹ್ವಾನದ ಮೇಲೆ ತೆರಳಿದ್ದಾರೆ. ಹಾಗಾದರೆ ನನ್ನ ಮಗನನ್ನು ರಕ್ಷಿಸುವರು ಯಾರು?
1: ಕೊಂದನನು ನೆನೆಯುತ್ತ
0: ಮಗನೇ,
2: ನಿಮ್ಮ ಚಿರಂಜೀವಿಯ ಪ್ರಣಾಮಗಳು.
0: ಶುಭವಾಗಲಿ ಮಗನೇ.
2: ಅಯ್ಯೇ,
0: ಓ
2: ಸಮಿತಿಯನ್ನು ಹೊತ್ತು ತಂದಾಗ ಪ್ರೀತಿಯಿಂದ ಕರೆದು ಉಪಚರಿಸುವಂತಹ ನೀನು ಇಂದು ಶೋಕ ತಪ್ತರಾಗಿದ್ದೀರಲ್ಲ, ಯಾಕೆ ತಾಯೇ? ಏನಾಯ್ತಾಯೇ?
0: ಮಗನೇ, ಏನು ಹೇಳಲಿ?
1: ಕಂದ

0: ಹಯವನ್ನು ಕಂಡು ಲವನು ಅದರ ಹಣೆಯಲ್ಲಿರುವ ಲೇಖನದಂತೆ ಆ ತುರಗವನ್ನು ಬಂಧಿಸಿದನಂತೆ.
1: ಹೌದೇ?
0: ವರ್ತಮಾನವನ್ನು ತಿಳಿದ ಅದರ ಒಡೆಯರು ಬಂದು ಲವನ್ನು ಸೋಲಿಸಿ ತಮ್ಮ ರಥದಲ್ಲಿ ಕೊಂಡೊಯ್ದಿದ್ದಾರೆ. ಮಗನೇ,
1: ಅಮ್ಮ ಲವನನ್ನು ಕೊಂಡೊಯ್ದಿದ್ದಾರೆ.

0: ಮಗನೇ,
1: ತಮ್ಮನನ್ನು ವಿರೋಧಿಯೋರ್ವ ಸೋಲಿಸಿಕೊಂಡಿರುತ್ತಿದ್ದನೆಂತಾದರೆ ವಿಪರ್ಯಾಸವೇ ಸರಿ. ರಣದಲ್ಲಿ ಸೋತವರನ್ನು ಬಂಧಿಸುವುದು ಹೇಡಿಯ ಲಕ್ಷಣ. ಆ ವಿಚಾರ ಹಾಗಿರಲಿ, ಅವರನ್ನು ಸೆರೆ ಹಿಡಿದ ಯಾರೇ ಆಗಿರಲಿ, ಹೆಚ್ಚೇಕೆ ತ್ರಿಮೂರ್ತಿಗಳೇ ಬಂದರೂ ಕೂಡ ಲೆಕ್ಕಿಸದೆ ಯುದ್ಧ ಮಾಡಿ ಲವನನ್ನು ಬಿಡಿಸಿ ತರುತ್ತೇನೆ. ಅಮ್ಮ, ನಿಮ್ಮ ಸ್ತ್ರೀ ರಕ್ಷೆ ಬಂದಿರಲಿ ನನಗೆ.
0: ಮಗನೇ,
1: ಅಮ್ಮ,
0: ನೀರಿನಲ್ಲಿ ಮುಳುಗುವವನು ಹುಲ್ಲು ಕಡ್ಡಿಯನ್ನು ಹಿಡಿದು ಜೀವ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾನಂತೆ. ಬೇರೆ ಯಾರು ದಿಕ್ಕಿರದ ಈ ಸಂದರ್ಭದಲ್ಲಿ ನಿನ್ನನ್ನೇ ನಾನು ಅವಲಂಬಿಸಬೇಕಾಯಿತು ಮಗನೇ. ಹೋಗು ಮಗನೇ, ವಿರೋಧಿಯನ್ನು ಮರ್ದಿಸಿ ಲವನನ್ನು ಬಿಡಿಸಿತ ಆಯುಷ್ಮಂತನಾಗು, ಶುಭವಾಗಲಿ, ಹೋಗಿ ಬಾ ಮಗನೇ.

ತಾಯಿಯಿಂದ ಅಪ್ಪಣೆಯನ್ನು ಪಡೆದು ತ್ವರಿತದಿಂದ ಬಂದೆ. ದೂರದಲ್ಲಿ ರಥ ಗೋಚರಿಸುತ್ತಿದೆಯಲ್ಲ, ಬಾಣ ಪ್ರಯೋಗ ಮಾಡಿ ರಥವನ್ನು ಅಡಗಟ್ಟಿದ್ದೇನೆ. ಇನ್ನು ಇವನೇ ಶತ್ರುಘ್ನನಿರಬೇಕು, ಕರೆದು ಮಾತನಾಡಿಸುತ್ತೇನಂತೆ ನೋಡೋಣ. ಅಯ್ಯ ವೀರ,

0: ವೀರ, ನಿನ್ನಂತಹ ವೀರಳನ್ನು ನಾನು ಧರೆಯಲ್ಲಿ ಕಂಡುದಿಲ್ಲ. ಯಾಕೆ ಬಲ್ಲಯ್ಯ, ಇನ್ನ ಕುಲದ ಅರಸರ ಪಂಕ್ತಿಗೆ ಸೇರಿದ ಶತ್ರು ಎಂಬುವನು ದುರದಲ್ಲಿ ಸೋತ ತರಳನನ್ನು ರಥದಲ್ಲೇರಿಸಿ ಕೊಂಡೊಯ್ಯುತ್ತಿರುವನಂತೆ. ಆ ಶತ್ರುಘ್ನ ನೀನೇ ಹೌದಾದರೆ ನಿಮ್ಮ ಕುಲದ ಕೀರ್ತಿ ವಾರ್ತೆ ಇದು ಭೂಷಣವಾದೀತು. ನೀನು ಮಾಡಿದ್ದು ಸರಿ ಎಂದು ಸಮರ್ಥಿಸುತ್ತೀಯಂತಾದರೆ ನಿನ್ನ ಪರಾಕ್ರಮವನ್ನು ನನ್ನಲ್ಲೂ ತೋರಿಸು. ಈ ಬಾಲಕನ ಕೈ ಚಳಕ ಏನು ಎಂಬನ್ನು ತೋರಿಸುತ್ತೇನೆ.
1: ಬಾಲಕ, ನೀನು ಮಾತಾಡುತ್ತಿರುವುದು ಯಾರಲ್ಲಿ ಬಲ್ಲಯ್ಯ?

0: ಅಯ್ಯ ಬಾಲಕ.
1: ಏನಯ್ಯ?
0: ನಿನ್ನೆದುರು ನಿಂತವನು ಓರ್ವ ಸಾಮಾನ್ಯನೆಂದು ತಿಳಿದೆಯಾ? ಈಗಾಗಲೇ ದರೆಯ ದರಾಧಿಪರನ್ನು ಗೆದ್ದು ಕಪ್ಪ ಸಂಗ್ರಹಿಸಿಕೊಂಡು ಬಂದಿರುವ ಇನಕುಲದ ರಾಮಚಂದ್ರನ ಸಹೋದರ ನಾನು.
1: ಓಹೋ,
0: ಹಿಂದೆ ಹರಿಭಯಂಕರನೆಂದು ಮೆರೆದ ಮಧುದಾನವನ ಮಗ ಲವಣಾಸುರನನ್ನು ಕೊಂದು ಲವಣಾರಿ ಎಂದು ಕೀರ್ತಿ ಗಳಿಸಿದವನು ನಾನು. ತಿಳಿಯಿತೇ, ನೀನಿನ್ನೂ ಎಳೆಯ ಬಾಲಕ, ಇನಕುಲದ ಕೀರ್ತಿಯನ್ನು ನೀನೇನು ಪ್ರಶ್ನಿಸಲೆಯೋ?
1: ಅಯ್ಯ, ನೀನು ಯಾರನ್ನೇ ಗೆದ್ದಿರು, ನಾನೇನು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಲ್ಲವಲ್ಲ? ಪ್ರತ್ಯಕ್ಷ ಸಾಕ್ಷಿ ಆಗಬೇಕಾದರೆ ನನ್ನೊಡನೆ ಯುದ್ಧಮಾಡು. ನನ್ನನ್ನು ನೀನೇನಾದ್ರೂ ಗೆದ್ದಿದ್ದಿ ಎಂದಾದ್ರೆ ನಿನ್ನ ಪರಾಕ್ರಮವನ್ನು ನಾನು ಒಪ್ಪಿಕೊಳ್ಳಬಹುದು.
0: ಅಯ್ಯ ಬಾಲಕ, ನಿನ್ನ ವಾದ ಸರಣಿ ಬರೀ ಬಾಲಿಶವಾಯಿತು.
1: ಓಹೋ,
0: ಈಗಾಗಲೇ ಓರ್ವ ಬಾಲಕ ನಿನ್ನಂತೆ ಅಹಂಕಾರದ ಮಾತುಗಳನ್ನಾಡಿ ನನ್ನ ಸೆರೆ ಸಿಕ್ಕಿದ್ದಾನೆ.
1: ಸೋತಾಮನನ್ನು ಸೆರೆ ಹಿಡಿದ ಮಹಾವೀರನಾದ ನಿನ್ನನ್ನು ಸೋಲಿಸಲೆಂದೇ ಬಂದವನು ನಾನು. ನೀನು ಹಿಡಿದ ಬಾಲಕನು ನನ್ನ ಸಹೋದರ, ಆತನನ್ನು ಬಿಡಿಸಲೆಂದೇ ಬಂದನು ನಾನು. ಅವನನ್ನು ಬಿಡಿಸಲೇ ಮರಳಲಾರ ಇದು ಖಂಡಿತ.
0: ಹಾಗಾದರೆ ಪರೀಕ್ಷೆಯಾಗಲಿ.

ಚಾರಕರಾಡಿದ ಮಾತು ಹೃದಯಕ್ಕೆ ಶೂಲದಿಂದ ಇರಿದಂತಾಯಿತು. ಈ ರಾಮನ ಸೋದರ ಶತ್ರುಹರನಿಗೆ ಸೋಲಾಯ್ತೆ, ಹಾಗಾಗಿ ಶಾಲೆಯನ್ನು ಬಿಟ್ಟು ಧಾವಿಸಿದೆ. ರಣಾಂಗಣಕ್ಕೆ ಬಂದು ನೋಡುತ್ತೇನೆ, ಸಹೋದರ ಶತ್ರುಘ್ನ ಭರತಾದಿ ಸಮಸ್ತ ವೀರರು ರಣದಲ್ಲಿ ಮಲಗಿದ್ದಾರಲ್ಲ, ಹರ ಹರ

ಇದು ಇನಕುಲದ ಪತನ ವಾರ್ತೆಯೇ ಸರಿ. ಇನ್ನು ಈ ರಾಮ ಬದುಕಿಯನಾಗಬೇಕಾಗಿದೆ. ಆದರೂ ಇದಕ್ಕೆ ಕಾರಣರಾದವರಿಗೆ ಒಂದು ಗತಿ ಕಾಣಿಸಲೇಬೇಕು. ಅಳುತ್ತ ಕೂರುವ ಸಮಯವಿದಲ್ಲ. ಧನುಷರಾದಿಗಳನ್ನು ಕೊಂಡು ನಾನೇ ಎದುರಾಗುತ್ತೇನೆ, ನೋಡೋಣ.

0: ಏನಿದು, ಎಳೆಯ ಬಾಲಕರಿ ಇರುವರು ಅಶ್ವಿನಿ ಕುಮಾರರಂತೆ ಕಾಣುತ್ತಿದ್ದಾರಲ್ಲ, ಇವರನ್ನು ನೋಡುತ್ತಿದ್ದಂತೆ ಯಾಕೋ ಅಂತಃಕರಣದಲ್ಲಿ ಸೆಳೆತ ಉಂಟಾಗ್ತಾ ಇದೆ. ಇವರನ್ನು ಕೊಲ್ಲುವರೆ ಮನ ಅಂಜುತ್ತಾ ಇದೆ. ತುಂಬು ಗರ್ಭಿಣಿಯಾದ ಸೀತೆಯನ್ನು ನಂಬಿಸಿ ಕೊಂದಿದ್ದೇನೆ. ಇವರ ಮುಖವನ್ನು ಕಂಡಾಗ ಸೀತೆಯ ಮುಖದ ಸಾಮ್ಯ ಕಾಣಿಸ್ತಾ ಇದೆಯಲ್ಲ, ಯಾಕೆ ಈ ಸೆಳೆತವು ಅರ್ಥವಾಗುತ್ತಾ ಇಲ್ಲ. ಇವರು ಸೀತೆಯ ಮಕ್ಕಳಾಗಿರಬಹುದೇ?
1: ಅಮ್ಮ,
2: ಅಣ್ಣ,
1: ನೋಡಿದೆಯಾ?
2: ಲವನೇ.

0: ಅಜೇಯ ತಮ್ಮ
1: ಅಣ್ಣ,
0: ಇವನೇ ದಶರಥಾತ್ಮಜನು, ರಕುಲದ ರತ್ನ ದೀಪನು, ಅಜಾನುಬಾಹುವಾದಂತಹ ಈತ ಶ್ರೀರಾಮಚಂದ್ರನು.
1: ಓಹೋ,
0: ರಾವಣಾದಿ ರಾಕ್ಷಸರ ಸಂಹಾರ ಮಾಡಿ ಭೂಭಾರವನ್ನು ಕಳ ಲೋಕವಂದ್ಯನೀತ, ನಮ್ಮೊಡನೆ ಭರವ ಕೊಡುವರೇ ಬಂದಿದ್ದಾನೆ.
1: ಅಣ್ಣ,
0: ತಮ್ಮ,
1: ಆತ ಬರುತ್ತಿರುವಂತೆ ಆತನ ಶಾಂತ ಮುಖ ಮುದ್ರೆಯನ್ನ ಕಂಡರೆ ಆತನಲ್ಲಿ ವೈರಕ್ಕಿಂತ ಆತ್ಮೀಯತೆಯೇ ಅಧಿಕವಾದಂತೆ ಭಾಸವಾಗುತ್ತಾ ಇದೆ. ಆತನ ದರ್ಶನ ಮಾತ್ರದಿಂದ ನಮ್ಮ ಚಕ್ಷುಗಳು ಪಾವನವಾದವು ಎಂದು ಭಾವಿಸುತ್ತಾ ಇದ್ದೇನೆ.
0: ತಮ್ಮ,
1: ಅಣ್ಣ,
0: ನಮ್ಮೊಂದು ಹೊಸ ಅವಕಾಶವೇ ಸರಿ. ಜಗದೇಕ ವೀರ ಎಂದು ಎಣಿಸಿಕೊಂಡ ಶ್ರೀರಾಮಚಂದ್ರನ ಜೊತೆಗೆ ನಮಗೆ ಯುದ್ಧ, ನಾವು ಧನ್ಯವೇ ಸರಿ. ಆದರೂ ಸ್ವಲ್ಪ ಸಮಾಧಾನಿಸಿ ನೋಡೋಣ.
2: ಮಕ್ಕಳೇ, ಮೆಚ್ಚಿದೆ ಮೆಚ್ಚಿದೆ.

0: ಮಕ್ಕಳೇ,
1: ಏನು
0: ನಿಮ್ಮನ್ನು ಕಂಡಾಗ ನಿಮ್ಮಲ್ಲಿ ಯುದ್ಧ ಮಾಡಬೇಕೆಂಬ ಬಯಕೆಗಿಂತಲೂ ನಿಮ್ಮಲ್ಲಿ ಒಂದೆರಡು ಮಾತನಾಡುವ ಬಯಕೆ ಆಗ್ತಾ ಇದೆ.
2: ಹೌದೇ,
0: ನೀವು ಮಾಡಿದ ಕಾರ್ಯ ಸಾಮಾನ್ಯವಲ್ಲ. ನಿಮಗೆ ವಿದ್ಯಾದಾನ ಮಾಡಿದ ಗುರು ನಿಜವಾಗಿ ಶ್ಲಾಘನೀಯರು. ಅದಿರಲಿ, ಯಾರು ನಿಮ್ಮ ಗುರುಗಳು, ಅದಕ್ಕಿಂತಲೂ ಮುಖ್ಯವಾಗಿ ನಿಮ್ಮಂತಹ ಮಕ್ಕಳನ್ನು ಪಡೆದ ಆ ಜನಕ ಜನನಿ ಯಾರು ತಿಳಿಸುತ್ತೀರಾ ಮಕ್ಕಳೇ?
2: ಯುದ್ಧಕ್ಕೆ ಬಂದವರು ನಮ್ಮ ಪರಿಚಯ ಕೇಳುತ್ತಿ ಅಂತಾದರೆ ಪರಿಚಯ ಮಾಡಿಕೊಂಡೇ ಯುದ್ಧ ಮಾಡುವುದು ಸರಿಯಾದ ವಿಚಾರವೇ.
1: ರಾಮ

0: ಅಯ್ಯೋ ವೀರ
1: ಮಕ್ಕಳೇ,
0: ನಿನಗೆ ಎಷ್ಟರ ಮಟ್ಟಿಗೆ ಪರಿಚಯ ಇದೆಯೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾವು ವನದಲ್ಲಿ ಮುನಿಯಾಶ್ರಮದಲ್ಲಿ ಬೆಳೆದವರು. ರಾಮಾಯಣ ಮಹಾಕಾವ್ಯವನ್ನು ರಚಿಸಿದ ವಾಲ್ಮೀಕಿ ಮಹಾಮುನಿಗಳು ನಮ್ಮನ್ನು ಸಾಕಿ ಸಲಹಿದ ಮಹಾಮಹಿಮರು. ಇನ್ನು ತಂದೆಯಾರು ಎನ್ನುವ ವಿಚಾರ, ಇದನ್ನು ಯುದ್ಧಾಕಾಂಕ್ಷಿಯಾಗಿ ಬಂದಂತಹ ನಿನ್ನಲ್ಲಿ ಹೇಳಬೇಕಾದಂತಹ ಪ್ರಮೇಯವೇನೂ ಇಲ್ಲ. ಕಾರಣ ಆತ ಯಾರನ್ನುವುದು ನಮಗೇ ಗೊತ್ತಿಲ್ಲ. ಗುರುಮುಖಿಯನ ಕಲಿತ ವಿದ್ಯೆ ಅದು ಸರ್ವಕಾಲಿಕ ಸಾಮರ್ಥ್ಯ ಎಂದು ತಿಳಿದವರು ನಾವು. ಅಷ್ಟು ವಿಚಾರಣೆ ನನಗೆ ಸಾಕು.
1: ಮಕ್ಕಳೇ ಬಹಳ ಸಂತೋಷವಾಯಿತು. ಆದರೆ ನೀವು ಹೇಳಿದ ರಾಮಾಯಣ ಲೋಕ ಪ್ರಸಿದ್ಧವಾದುದು ಎಂದು ಕೇಳಿದ್ದೇನೆ. ಆದರೆ ನಾನು ಈ ತನಕ ಇಂತಹ ಕಾವ್ಯವನ್ನು ತಿಳಿದೇ ಇಲ್ಲ. ಏನು ಇದರ ವಿಚಾರ ತಿಳಿಸುತ್ತೀರಾ ಮಕ್ಕಳೇ?
2: ಅಯ್ಯ, ಎಲ್ಲವನ್ನು ಎಲ್ಲರೂ ತಿಳಿಯಬೇಕೆಂದೇನಿಲ್ಲ. ನಿನಗೆ ಗೊತ್ತಿಲ್ಲ ಎನ್ನುವ ಒಂದು ಕಾರಣಕ್ಕಾಗಿ ಅದು ಶ್ರೇಷ್ಠತೆ ಇಲ್ಲದ ಕಾವ್ಯ ಎನ್ನುವಂತಿಲ್ಲ. ಶ್ರೀರಾಮನ ಜೀವನ ಚರಿತ್ರೆಯನ್ನ ವಿವರವಾಗಿ ತಿಳಿಸಿದಂತ ಕಾವ್ಯಧಾರೆ ಇದು. ದಾರ್ಶನಿಕರೇ ಮಹಾಕಾವ್ಯವೆಂದು ಒಪ್ಪಿಕೊಂಡ ಸತ್ಯವಿದು. ಈ ವಿಚಾರ ನಿನಗೆ ತಿಳಿಯಿತೆ?
1: ಹಾಗಾದರೆ ಇದು ರಘುವಂಶಕ್ಕೆ ಸಂಬಂಧಿಸಿದ ಆಧರಣೀಯವಾದ ಕತೆ ಎಂದು ತಿಳಿಯಿತು. ಹಾಗಾದರೆ ರಘುವಂಶದ ಪೂರ್ಣ ವಿವರ ನಿಮಗೆ ತಿಳಿದಿರಬೇಕಲ್ಲ. ಇದನ್ನು ಕೇಳುವ ತವಕ ಹೇಳುತ್ತೀರಾ ಮಕ್ಕಳೇ?
0: ನಿನಗೆ ಕೇಳಬೇಕೆಂಬ ಬಯಕೆಯಾದರೆ ನಮಗೆ ಹೇಳುವುದಕ್ಕೇನಂತೆ?
2: ಅಯ್ಯ, ಇನಕುಲದ ವಂಶಾವಳಿಯಲ್ಲಿ ಉದಿಸಿ ಸಗರನಿಗೆ ದಿಲೀಪ ನಾಮಕ ಪುತ್ರರಲ್ಲಿ ಜನಿಸಿದ ರಘುವಿನ ಅರ್ಭಕನಾಗಿ ಪುಟ್ಟಿರ್ದ ಅಜರಿಂದ ದಶರಥನ ಉದಯವಾಯಿತು. ಸುತಹೀನ ದಶರಥನು ಮರಿಂದ ವಿರಚಿಸಲು ಪುತ್ರ ಕಾಮೇಷ್ಟಿಯನು ಸುತರು ನಾಲ್ವರು ಜನಿಸಿ ಹಿರಿಯನ ಶ್ರೀರಾಮನ ಕಥೆಯನ್ನಾಧರಿಸಿ ವಿರಚಿಸಿದ ಕೃತಿ ಇದುವೇ ರಾಮಾಯಣ.
1: ಮಕ್ಕಳೇ ಪರಮಾನಂದವಾಯಿತು ಮಕ್ಕಳೇ.

0: ಮಕ್ಕಳೇ, ಅಯ್ಯ, ನಿಮ್ಮ ತೊದಲು ನುಡಿಯಿಂದ ರಾಮನ ವಂಶಾವಳಿಯಾಗಿ ಕೇಳಿ ಬಹಳ ಸಂತೋಷವಾಯಿತು.
1: ಹೌದೇ,
0: ಇನ್ನೂ ಒಂದು ವಿಚಾರ ತಿಳಿಯಿಸಬೇಕೆಂಬ ತವಕ ಬೇಸರಿಸದೆ ಉತ್ತರಿಸಬೇಕೆಂದು ಕೇಳುತ್ತಿದ್ದೇನೆ. ರಾಮನಿಗೆ ಮಕ್ಕಳಾದರೆ ಎಷ್ಟು ಮಕ್ಕಳು ಎಂದು ಹೇಳುತ್ತೀರಾ? ಮಕ್ಕಳೇ,
1: ಮಹಾನುಭಾವ
0: ಮಕ್ಕಳೇ,
1: ಶ್ರೀರಾಮನ ಸಮೂಲಾಗ್ರ ಕಥೆಯ ಅಂತ್ಯದಲ್ಲಿ ಸೀತಾ ಪರಿತ್ಯಾಗ ಎಂಬ ಅಧ್ಯಯನದವರೆಗೆ ನಾವು ತಿಳಿದಿದ್ದೇವೆ. ಅಲ್ಲಿಯವರೆಗೆ ಕೃತಿ ಪ್ರಪಂಚಕ್ಕೆ ಪ್ರಕಟವಾಗಿದೆ, ಉಳಿದ ಭಾಗ ಕೃತಿಯಲ್ಲಿದೆ. ಆದರೆ ಆ ಕೃತಿ ಪ್ರಕಟವಾಗಿಲ್ಲ, ಹಾಗಾಗಿ ನಾವು ಅದನ್ನು ಉಳಿದುಕೊಳ್ಳಲಾಗಲಿಲ್ಲ.
0: ಹಾಗಾದರೆ ನಿಮ್ಮನ್ನು ಪರೆದ ವಾಲ್ಮೀಕಿ ಮಹರ್ಷಿಗೆ ಉಳಿದ ವಿಚಾರ ತಿಳಿದಿರಬೇಕು. ಆ ರಾಮಾಯಣದಲ್ಲಿ ಬರುವ ರಾಮ ನಾನಹುದೋ ಅಥವಾ ಅಣಕವೋ ತಿಳಿಯಬೇಕು. ಅಲ್ಲದೆ ಮುಂದೆ ಈ ರಾಮ ಸೌಖ್ಯವನ್ನು ಕಾಣಬಹುದೇ ಎಂದು ತಿಳಿಯಬೇಕು. ಹಾಗಾಗಿ ನನ್ನನ್ನು ನಿಮ್ಮ ಆ ಮುನಿಗಳ ಕರೆಗೆ ಕರೆದೊಯ್ಯುತ್ತೀರಾ ಮಕ್ಕಳೇ?
2: ನಿನ್ನನ್ನು ಅಲ್ಲಿಗೆ ಕರೆದ

0: ಯುದ್ಧಕ್ಕೆ ನಾಟಕವಾಡಲು ಪ್ರಾರಂಭಿಸಿದೆಯಾ? ಯಾಕೆ ನಿನ್ನ ಈ ಕೀರ್ತಿ ವಾರ್ತೆಯೆಲ್ಲ ಬಯಲಾಗುತ್ತದೆ ಎಂಬ ಭೀತೆ? ಅಲ್ಲವಾದರೆ ಯುದ್ಧಕ್ಕೆ ಬಂದ ನಿನಗೆ ವಾಲ್ಮೀಕಿ ಮುನಿಗಳು ಯಾಕೆ ಬೇಕು? ಏನು
1: ಪ್ರಪಂಚಮುಖದಲ್ಲಿ ಪ್ರಚಂಡನೆಂದು ಎಣಿಸಲ್ಪಟ್ಟ ಈ ರಾಮ ನಿಮ್ಮಂತವರಿಗೆ ಭೀತಿ ಪಡುವುದುಂಟು?
0: ಓಹೋ,
1: ಏನೋ ಮಕ್ಕಳು ಎಂಬ ಮಮಕಾರದಿಂದ ಮಾತನಾಡಿದರೆ ನನ್ನ ಕೀರ್ತಿಯ ಬಗ್ಗೆ ಮಾತನಾಡುತ್ತಿದ್ದೀರಾ? ನಾನು ಏನು ಎಂದು ತೋರಿಸುತ್ತೇನೆ ಇದಿರಾಗಿ.
2: ಅಯ್ಯ ರಾಮಚಂದ್ರ
3: ಸ್ವಾಮಿ,
2: ಧರಣಿ ಬರಗುವರ ನೀ.

0: ಮುನಿಗಳೇ,
1: ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ಮನುಷ್ಯ ಹುಚ್ಚರಿಯಾಗುತ್ತಾನೆ ಎನ್ನುವುದಕ್ಕೆ ನೀನೇ ಸಾಕ್ಷಿ. ಕರದಲ್ಲಿ ಧನುಸ್ಸನ್ನು ಹಿಡಿದು ಮಕ್ಕಳ ಕೊರಳರಿಯಲು ಮನ ಮಾಡಿದೆಯಲ್ಲ.
0: ಹೌದು ಸ್ವಾಮಿ.
1: ನಿನ್ನಿಂದ ಸಾಧ್ಯವಾದೀತು. ಇವರು ಯಾರೆಂದು ತಿಳಿದಿರುವಿ?
0: ಯಾರು ಸ್ವಾಮಿ?
1: ನಿನಗೆ ಇವರ ಪರಿಚಯ ಇಲ್ಲದೆ ಇರಬಹುದು. ಕಣ್ಣರಿಯದ್ದನ್ನು ಕರುಳರಿಯುತ್ತದೆ ಅಂತ. ನಿನ್ನಲ್ಲಿ ಇವರ ಬಗ್ಗೆ ಆತ್ಮೀಯ ಅನುಭೂತಿ ಉಂಟಾಗಿಲ್ಲವಿ. ಹಾಗಾಗಿ ಇವರು ಅನ್ಯರಲ್ಲ. ನಿನ್ನಿಂದ ಪರಿತಕ್ತಿಯಾದ ತುಂಬು ಗರ್ಭಿಣಿ ಸೀತೆಯನ್ನು ನಾನೇ ಕೊಂಡೊಯ್ದು ಸಾಕಿದೆ. ಆಕೆಯ ಗರ್ಭಾಂಬುದಿಯಿಂದ ಹುಟ್ಟಿದ ನಿನ್ನ ಮಕ್ಕಳಿವರು ಕುಶ ಮತ್ತು ಲವ ಎಂದು ಇವರ ಶುಭನಾಮಯ. ಹಾಗಾಗಿ
2: ಧನುಷ

0: ಕೆಳಗಿಳಿದಿರೋ ಕೋದಂಡವನ್ನು ಕೆಳಗಿಳಿಸು, ನಿನ್ನ ಮಕ್ಕಳನ್ನು ಸಂತೈಸು. ತಂದೆ ಇಲ್ಲದೆ ಅನಾಥರ ಇದ್ದರೂ ಇಂದು ಅವರಿಗೆ ತಂದೆ ಯಾರು ಎಂದು ತಿಳಿಯಿತು. ನಾನು ಬರುವುದು ಸ್ವಲ್ಪವೇ ತಡವಾದರೂ ನೀನೂ ನಿನ್ನ ತಮ್ಮಂದಿರ ಜೊತೆಯಲ್ಲೇ ಮಲಗಬೇಕಿತ್ತು. ಅವರೆಲ್ಲರೂ ನಾನೇ ಬಿಸುತ್ತೇನೆ.
1: ಸ್ವಾಮಿ, ತುಂಬು ಗರ್ಭಿಣಿ ಸೀತೆಯನ್ನು ಕಳೆದುಕೊಂಡು ನಾನಿನ್ನು ಅನಾಥನಾದೆ ಎಂದು ಭಾವಿಸಿದ್ದೆ. ಆದರೆ ಕಂದರನ್ನು ನೀಡಿದ ಕರುಣಾಮಯಿಗಳು ತಾವು ಸ್ವಾಮಿ. ಮಕ್ಕಳೇ, ಹೀಗೆ ಬನ್ನಿ. ಈತ ದುರುಳ ರಾಮ ಎಂದು ತಿಳಿಯಬೇಡಿ. ನಾನು ಮಂದಭಾಗ್ಯನು ಮಕ್ಕಳೇ.
2: ಜನಕ, ಇಲ್ಲಿಯವರೆಗೆ ತಾಯಿಯ ಮಡಿಲಲ್ಲಿ ಬೆಳೆದವರು ನಾವು. ತಂದೆ ಯಾರು ಎಂದು ತಿಳಿಯದ ತಬ್ಬಲಿಗಳಂತಿದ್ದೆವು. ಆದರೆ ನಾವು ಸಾಮಾನ್ಯರಲ್ಲ, ಇದ ಕುಲದ ವಂಶದ ಕುಡಿಗಳು ಎಂದು ಹೇಳುವುದಕ್ಕೆ ಹೆಮ್ಮೆಯಾಗುತ್ತಾ ಇದೆ.
1: ಮುನಿವರ್ಯ, ನಾನು ನಿಮಗೆ ಎಷ್ಟು ಕೃತಜ್ಞತೆ ತಿಳಿಸಿದರೂ ಕಡಿಮೆಯೇ ಸ್ವಾಮಿ. ಆದರೆ ಒಂದು ಮಾತು, ಅಂದು ಅಗಲಿದ ನನ್ನ ಸೀತೆ ಜನಕ ಜಾತೆ ಎಲ್ಲಿದ್ದಾಳೆ ಸ್ವಾಮಿ? ಆಕೆ ಇಲ್ಲದ ನಾನು ಅಪೂರ್ಣನಾಗಿದ್ದೇನೆ. ದಯಮಾಡಿ ಆಕೆಯನ್ನು ಕರುಣಿಸಬೇಕು ಸ್ವಾಮಿ.
0: ಅಯ್ಯ ರಾಮಚಂದ್ರ
1: ಮುನಿಗಳೇ,
0: ಇದು ಮಾತ್ರ ಅಷ್ಟು ಸರಳವಾದ ವಿಚಾರವಲ್ಲ.
1: ಯಾಕೆ ಸ್ವಾಮಿ?
0: ಯಾಕೆಂದರೆ ಅನ್ನೀನು ಯಾರೋ ಅನ್ಯನಾಡಿದ ಮಾತಿಗೆ ಕಟ್ಟುಬಿದ್ದು ಆಕೆಯನ್ನು ಕಾಡಿಗೆ ಬಿಟ್ಟು ಬಂದೆ. ಆದರೆ ಆಕೆಯ ಸ್ಥಿತಿ ಏನಾಗ

0: ಆಗಿದೆ ಎಂದು ತಿಳಿಯುವ ಗೊಡವೆಗೆ ಹೋಗಲಿಲ್ಲ. ಈಗ ಮಕ್ಕಳ ಮಗನಾದಾಗ ನಿನಗೆ ಸೀತೆಯೇ ನೆನಪಾಯಿತು. ಲೋಕಾಪವಾದಕ್ಕೆ ಅಂಜಿ ನೀನು ಸೀತೆಯನ್ನು ಪರಿತ್ಯಜಿಸಿದೆ. ಆದರೆ ಇಂತಹ ಲೋಕಾಪವಾದದ ಘಟನೆ ಮುಂದೆ ನಡೆಯಬಾರದು. ಹಾಗಾಗಿ ನೀನು ನಿನ್ನ ಪುರಕ್ಕೆ ನಡೆ, ನಿನ್ನ ರಾಜ್ಯದ ಸಮಸ್ತರನ್ನು ಸೇರಿಸು. ಅವರ ಎದುರಿನಲ್ಲೇ ನಾನೇ ಸೀತೆ ಪಾವನೆ ಎಂಬುದನ್ನು ಸಾರಿ ಆಕೆಯನ್ನು ಮಕ್ಕಳ ಸಮೇತವಾಗಿ ನಿನಗೆ ಒಪ್ಪಿಸುತ್ತೇನೆ.
1: ಮಹರ್ಷಿಗಳೇ, ಹಾಗೆ ಆಗಲಿ. ಮಕ್ಕಳಿಂದಾಗಿ ನಾವು ಸತಿಸುತ್ತರು ಒಂದಾಗುವಂತಾಯಿತು. ನಾವಿನ್ನು ಮುಂದುವರಿಯುವುದಕ್ಕೆ ಅನುಮತಿಯಾಗಲಿ ಸ್ವಾಮಿ.
0: ನಿಮ್ಮ ದಾರಿ ಸುಗಮವಾಗಲಿ. ಧನ್ಯವಾದ. ಸಮಸ್ತ ಸುಖಿನೋ ಭವಂತು. ಹೋಗಿ ಬನ್ನಿ. ಕರದೊಳ್ಳು.

ಇದುವರೆಗೆ ಲವಕುಶರ ಕಾಳಗ ಯಕ್ಷಗಾನ ತಾಳಮದಳಿ ಕೇಳಿದಿರಿ. ನಡೆಸಿಕೊಟ್ಟವರು ಉಡುಪಿ ಬಡ ನಿಡಿಯೂರಿನ ನಿಡಿಯೂರ ಯಕ್ಷರು ಬಳಗದ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರು ರಾಘವೇಂದ್ರ ಕುಮಾರ್ ಕರಂಬಳ್ಳಿ, ಮದ್ದಳೆ ಚಂದ್ರಶೇಖರ ಆಚಾರ್ಯ ಮರಣೆ, ಚೆಂಡೆ ಸುರೇಶ ಕುಮಾರ್ ಹೇರೂರು. ಪಾತ್ರ ಪರಿಚಯ ಶತ್ರುಘ್ನ ಜಗದೀಶ ಆಚಾರ್ಯ ಬಂಟಕಲ್ಲು, ಚಾರಕ ಬಡ ನಿಡಿಯೂರು ಕೇಶವರಾವ್, ಲವ ಸಂತೋಷ ಆಚಾರ್ಯ ಇನ್ನಂಜೆ, ಕುಶ ದಾಮೋದರ ಆಚಾರ್ಯ ಬಂಟಕಲ್ಲು, ಸೀತೆ ರವಿನಂದನ ಭಟ್, ರಾಮ ರಾಮಚಂದ್ರ ಆಚಾರ್ಯ ಇನ್ನಂಜೆ, ವಾಲ್ಮೀಕಿ ಬಡ ನಿಡಿಯೂರು ಕೇಶವರಾವ್.

0: ದಿನ ಕಾರ್ಯಕ್ರಮದಲ್ಲಿ ಕಾರ್ಯತತ್ಪರತೆ ಈ ಕುರಿತು ಮಾತನಾಡುತ್ತಾರೆ ಟಿಎಸ್ ವಸತಿ.
1: ಕಾರ್ಯತತ್ಪರತೆ ಎಂದರೆ ಹಿಡಿದ ಕಾರ್ಯದಲ್ಲಿ ತಲ್ಲೀನರಾಗಿ ಶ್ರದ್ಧೆಯಿಂದ ದುಡಿದು ವಿಜಯ ಸಾಧಿಸುವುದು. ಮನುಷ್ಯನ ಜೀವನವೇ ಏರುಪೇರುಗಳ ಸೋಲು ಗೆಲುವುಗಳ ನಿರಂತರ ಹೋರಾಟ. ಈ ನಮ್ಮ ಜೀವನದ ಒಂದೊಂದು ಹೆಜ್ಜೆಯೂ ಅರ್ಥಪೂರ್ಣವಾಗಿರಬೇಕಾದರೆ ನಮ್ಮ ಕಾರ್ಯತತ್ಪರತೆಯು ಬಹಳ ಮುಖ್ಯವಾದುದು. ಕಠಿಣ ಪರಿಶ್ರಮ ಹಾಗೂ ಶ್ರದ್ಧೆಯಿಂದ ದುಡಿದ ಪ್ರಾಮಾಣಿಕ ಕಾರ್ಯವು ಯಶಸ್ಸನ್ನು ಸಾಧಿಸುವುದಂತೂ ಬೆಳಕಿನಷ್ಟೇ ಸತ್ಯವಾದುದು. ಹೆಣ್ಣು ಸಂಸಾರದ ಕಣ್ಣು ಮಾತ್ರವಲ್ಲ, ಹೆಣ್ಣು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಜನಜನಿತವಾದ ಮಾತು ಅಕ್ಷರಶಃ ಸತ್ಯ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣಿನ ಕಾರ್ಯತತ್ಪರತೆ. ನಭೂತೋ ನವಿಷ್ಯತಿ ಎಂಬ ಸುಭಾಷಿತದಂತೆ ಪ್ರತಿ ಹೆಣ್ಣು ಸಾಧಿಸಿದ ರೀತಿಯನ್ನು ನೋಡಿದರೆ ಅದರಲ್ಲಿ ಮುಖ್ಯವಾಗಿ ಅವಳ ಕಾರ್ಯತತ್ಪರತೆಯನ್ನು ನೋಡಬಹುದು. ಜಾನಪದ ಸಾಹಿತ್ಯ ಜನಸಾಮಾನ್ಯರ ಅನುಭವದ ಗಣಿ. ಇದರಿಂದ ಮೊದಲುಗೊಂಡು ಹೆಣ್ಣಿನ ಕಾರ್ಯತತ್ಪರತೆಯನ್ನು ಇಂದಿನ ನವ ನಾಗರಿಕತೆಯ ತುತ್ತ ತುದಿಯಲ್ಲಿರುವ ಬೆಡಗಿನ ಭಿನ್ನಾಣಗಿತ್ತಿಯವರೆಗೂ ಕೂಡ ಕಾಣಬಹುದು. ಪುರಾಣ ಪ್ರಸಿದ್ಧವಾದ ಕಾದಿರುವಳೋ ಶಬರಿ ರಾಮ ಬರುವನೆಂದು, ತನ್ನ ಪೂಜೆಯನ್ನು ಸ್ವೀಕರಿಸುವನೆಂದು, ತನಗೆ ಮುಕ್ತಿ ಕೊಡುವನೆಂದು, ಇದರಲ್ಲಿ ರಾಮನಾಗಿ ಶಬರಿಯ ಭಕ್ತಿ ತುಂಬಿದ ಪ್ರೀತಿ, ಕಾದಿರುವ ರೀತಿ, ರಾಮ ಬಂದಾಕ್ಷಣ ಕೊಡಬೇಕಾದ ಹಣ್ಣುಗಳನ್ನು ಸಂಗ್ರಹಿಸುವ ತವಕ, ಅದರೊಂದಿಗೆ ರಾಮನಿಗಾಗಿ ಕಟ್ಟುವ ಹೂಮಾಲೆ ಒಂದೇ ಎರಡೆ, ಆಕೆಯ ಸಂಭ್ರಮ, ಪ್ರತಿ ಹೆಜ್ಜೆಯಲ್ಲಿಯೂ ಆಕೆಯ ಕಾರ್ಯತತ್ಪರತೆಯನ್ನು ಕಾಣಬಹುದು. ಮೊದಲಿನಿಂದಲೂ ಸಾಮಾಜಿಕ ದೃಷ್ಟಿಯಲ್ಲಿ ಹೆಣ್ಣು ತಾನು ಮಾಡುವ ಕಾರ್ಯಗಳಲ್ಲಿನ ಅಚ್ಚುಕಟ್ಟತನದಿಂದಾಗಿ ವಿಶೇಷ ಶ್ಲಾಘನೆಗೆ ಕಾರಣಳಾಗಿದ್ದಾಳೆ. ಮಹಾಭಾರತದ ದ್ರೌಪದಿಯು ತನ್ನ ಐವರು ಗಂಡಂದಿರ ಏಳಿಗೆಗಾಗಿ

0: ಅವರನ್ನೆಲ್ಲ ಹಿಂಬಾಲಿಸುತ್ತಾ ಅವರಿಗಾಗಿ ಅಡುಗೆ ಮಾಡಿ ಬಂದ ಸಂಕಷ್ಟಗಳನ್ನೆಲ್ಲ ಎದುರಿಸಿ ನಾವೆಲ್ಲ ಆ ರೀತಿಯನ್ನು ಕಂಡಿದ್ದೇವೆ. ಇವುಗಳೆಲ್ಲ ಹಿಂದಿನ ಪುರಾಣಗಳಾದರೆ ಇಂದಿನ ನಿತ್ನೂತನ ಮಹಿಳೆಯರ ಕೆಲಸಗಳಂತೂ ವರ್ಣಿಸಲು ಸಾಧ್ಯವೇ ಇಲ್ಲ. ಯಾವುದೇ ಕ್ಷೇತ್ರವಿರಲಿ, ಮಹಿಳೆ ಹೆತ್ತ ಮನೆಯಲ್ಲಿ ಮಗಳಾಗಿ, ಸೇರಿದ ಮನೆಗೆ ಸೊಸೆಯಾಗಿ, ಕೈ ಹಿಡಿದವನ ಪತ್ನಿಯಾಗಿ, ನಂತರ ತಾಯಾಗಿ, ಅತ್ತಿಗೆಯಾಗಿ, ಎಲ್ಲರನ್ನೂ ಹೊಂದಿಕೊಂಡು ಸಮಾಜದಲ್ಲಿ ಉದ್ಯೋಗಸ್ಥ ಮಹಿಳೆಯಾಗಿ ಕಾರ್ಯನಿರ್ವಹಿಸುವಾಗ ಅವಳ ಮನದಾಸೆಯೊಂದಿಗೆ ಮಿಡಿಯುತ್ತಾ ಹಿಡಿದ ಉದ್ಯೋಗಕ್ಕೆ ಸರಿಯಾಗಿ ದುಡಿಯುತ್ತಾ ಕಾರ್ಯನಿರ್ವಹಿಸುವುದು ಸಾಮಾನ್ಯ ಮಾತಲ್ಲ. ಇಂದಿನ ತಾಂತ್ರಿಕ ಯುಗದಲ್ಲಿ ಪ್ರತಿಯೊಂದು ಯಂತ್ರಗಳಿಂದಲೇ ನಡೆಯುತ್ತದೆ. ಆದರೆ ಎಷ್ಟೋ ಯಂತ್ರಗಳಿದ್ದರೂ ಅವುಗಳ ಹತೋಟಿ ಹಾಗೂ ಕಾರ್ಯನಿರ್ವಹಿಸುವ ಜವಾಬ್ದಾರಿ ಮನುಷ್ಯನ ಕೈಯಿಂದಲೇ ಆಗಬೇಕು. ಉದಾಹರಣೆಗೆ, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಎಂತಹ ರೋಗವಿದ್ದರೂ ಗುಣಪಡಿಸುತ್ತಾರೆ, ಆದರೆ ಆ ಯಂತ್ರಗಳೊಡನೆ ಶುಶ್ರೂಷೆ ನೀಡಲು ನುರಿತ ಹಾಗೂ ತರಬೇತಿ ಹೊಂದಿದ ನರ್ಸ್ಗಳ ಸಹಾಯ ಬೇಕೇ ಬೇಕು. ಅಲ್ಲಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಉಪಚಾರ, ವೈದ್ಯರ ಸೂಚನೆಗಳನ್ನು ಚಾಚೂ ತಪ್ಪದೆ ನಡೆಸಿಕೊಂಡು ಹೋಗುವ ನರ್ಸ್ಗಳ ಕಾರ್ಯತತ್ಪರತೆ ಮಹಿಳೆಯರ ಕಾರ್ಯತತ್ಪರತೆಗೆ ಕೈಗನ್ನಡಿಯಾಗಿದೆ. ಸೇವೆ ಎಂದಾಕ್ಷಣ ನಮ್ಮ ಕಣ್ಮುಂದೆ ನಿಲ್ಲುವ ಸಹನಾಮಯಿ ಕರುಣಾಮೂರ್ತಿ, ಹಿರಿಯ ಚೇತನ ಮದರ್ ತೆರೇಸಾ ಅವರು. ಇವರು ಮಾಡಿದ ಸೇವೆಯಂತೂ ಬಣ್ಣಿಸಲು ಪದಗಳೇ ಸಾಲದು ಅನ್ನಿಸುತ್ತಿದೆ. ಏಕೆಂದರೆ ಕ್ಷಯ ರೋಗಿಗಳಿಂದ ಹಿಡಿದು ಪ್ರತಿಯೊಂದು ರೋಗಿಯನ್ನು ಪ್ರೀತಿಯಿಂದ ಮಾತನಾಡಿಸಿದ, ಅವರಿಗೆ ಸಾಂತ್ವನ ನೀಡಿ ದೇವ ಮಾತೆ ಎನಿಸಿಕೊಂಡಿರುವುದು ಅವರ ಕಾರ್ಯತತ್ಪರತೆಯಿಂದಲೇ ಹೊರತು ಬೇರೇನೂ ಅಲ್ಲವೇ ಅಲ್ಲ. ಸಾಮಾಜಿಕ ಸೇವೆಗೈದ ಮಹಿಳೆಯರ ಸಾಲಿನಲ್ಲಿ ಅಗ್ರಸ್ಥಾನದಲ್ಲಿರುವ ಸಾಲುಮರದ ತಿಮ್ಮಕ್ಕನ ಸಾಧನೆ ಮಹಿಳೆಯರ ಕಾರ್ಯತತ್ಪರತೆಗೆ ಹಿಡಿದ ಕೈಗನ್ನಡಿ. ಅವರಿಗಿಂತ ದೊಡ್ಡ ಉದಾಹರಣೆ ಬೇಕೇ? ಸಾರ್ವಜನಿಕರಿಗಾಗಿ ರಸ್ತೆಯ ಎಡಬಲಗಳಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ಪ್ರೇಮಿ ಎನಿಸಿಕೊಂಡರು. ಸಾಮಾಜಿಕ ಕಾಳಜಿ ತೋರಿಸಿ ಧೀಮಂತ ಮಹಿಳೆಯಾದರು. ಭೂಮಿಗೆ ತಂಪೆರೆವ ಪ್ರೇಮಮಯಿ ಎನಿಸಿಕೊಂಡರು. ಮಹಿಳೆಯರಿಗೆ ಕಲಶಪ್ರಾಯರಾದರು. ವಿಶ್ವಕ್ಕೆ ಮಾದರಿ ಮಹಿಳೆಯಾದರು. ಹೀಗೆ ನಾವು ಇನ್ನು ಅನೇಕ ಮಹಿಳೆಯರನ್ನು ನೋಡುತ್ತಾ ಹೋದಂತೆ ಸ್ತ್ರೀಯರ ಕಾರ್ಯತತ್ಪರತೆಯ ಹೆಚ್ಚಿನ ಅನುಭವವನ್ನು ನಾವು ಕಾಣಬಹುದು. ಮೊದಲ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾಗಾಂಧಿಯವರು ದೇಶಕ್ಕಾಗಿ ಶ್ರಮಿಸಿದ್ದನ್ನು ಕಾಣಬಹುದು. ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿ ಎಂದು ಖ್ಯಾತರಾಗಿರುವ ಕಿರಣ್ ಬೇಡಿಯವರು ತಮ್ಮ ಕೆಲಸ ಕಾರ್ಯಗಳ ಮೂಲಕ ಸಮಾಜಕ್ಕೆ ಶೌರ್ಯದ ಇನ್ನೊಂದು ಮುಖ ಹೆಣ್ಣೆಂದು ತೋರಿಸಿಕೊಟ್ಟರು. ಕಿರಿಯ ಮಹಿಳೆಯರಿಗೆ ಸಮಾಜದಲ್ಲಿ ನಾವು ಹೀಗೂ ಕಾರ್ಯನಿರ್ವಹಿಸಬಹುದು ಎಂದು ತೋರಿಸಿಕೊಟ್ಟರು. ಇನ್ನು ಶಿಕ್ಷಣ ಕ್ಷೇತ್ರವಂತೂ ಮಹಿಳೆ ಮೀಸಲೆಂಬಂತೆ ಆಗಿದೆ. ಏಕೆಂದರೆ ಶಿಕ್ಷಣ ಎನ್ನುವುದು ಜ್ಞಾನದ ಮೂಲ, ಬುದ್ಧಿಯ ಸಾಮರಸ್ಯ, ಸಹನೆ, ಪ್ರೀತಿ, ಕಾರ್ಯತತ್ಪರತೆಯ ಮಿಲನವೇ ಮಹಿಳೆ. ಸ್ತ್ರೀ ಸಹಜವಾಗಿರುವ ಈ ಗುಣಗಳಿಂದಾಗಿಯೇ ಶಿಕ್ಷಣ ಕ್ಷೇತ್ರವನ್ನು ಮಹಿಳೆಗಾಗಿಯೇ ಮೀಸಲಿಡಬೇಕೆಂಬ ಕಾನೂನು ಜಾರಿಗೊಳಿಸಲು ಹಲವರು ಪ್ರಯತ್ನಿಸುತ್ತಿದ್ದಾರೆ. ಏಕೆಂದರೆ ಪುಟ್ಟ ಮಗು ತನ್ನ ತಾಯ ಮಡಿಲಿನಿಂದ ಮುಂದಿನ ಹೆಜ್ಜೆ ಇರಿಸುವುದು ಶಾಲೆ ಎಂಬ ವಿಶಾಲವಾದ ಸಾಮಾಜಿಕ ವ್ಯವಸ್ಥೆಗೆ. ಶಾಲೆ ಪ್ರತಿಯೊಬ್ಬರ ಸರ್ವತೋಮುಖ ಬೆಳವಣಿಗೆಯ ಕಾರ್ಯಕ್ಷೇತ್ರ. ತಂಪಾದ ತಾಯೊಡಲಿನಿಂದ ನಡೆದು ಬಂದು ಸರಿಯಾದ ಶಿಕ್ಷಕಿಯ ಸೊಂಪಾದ ಮಾರ್ಗದರ್ಶನಕ್ಕೆ ಸಿಕ್ಕಿ ಬೆಳೆಯುತ್ತಾ ಹೋದರೆ ಆ ಮಗು ಭವಿಷ್ಯದಲ್ಲಿ ಉತ್ತಮ ಪ್ರಜೆಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಶಿಕ್ಷಕಿಯರಿಗೆ ತಾಳ್ಮೆ ಎಂಬುದು ವಿಶೇಷ ವರದಾನವಾಗಿದೆ. ಆದುದರಿಂದಲೇ ಪ್ರಾಥಮಿಕ ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳಾ ಮಾರ್ಗದರ್ಶಕರೇ ಜಾಸ್ತಿ. 10 ವರ್ಷದೊಳಗಿನ ಮಕ್ಕಳನ್ನು ಸುಧಾರಿಸಲು ಬಹಳ ಸಹನೆ ಇರಬೇಕು ಅಲ್ಲವೇ? ಅಲ್ಲದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿನಂತೆ ಆ ವಯಸ್ಸಿನ ಮಕ್ಕಳಿಗೆ ತಮ್ಮ ಅಭಿಪ್ರಾಯವನ್ನು ಮುಗ್ಧಾಗಿ ನಿರ್ಭೀತಿಯಿಂದ ಹೊರಹಾಕಲು ಅವಕಾಶ ನೀಡಬೇಕು. ಆದರೆ ಇದು ಪುರುಷರಲ್ಲಿ ಸಾಮಾನ್ಯವಾಗಿ ಇಷ್ಟೊಂದು ಸಹನೆ ಇರುವುದಿಲ್ಲ. ಇದೇ ಕಾರಣಕ್ಕಾಗಿಯೋ ಏನೋ ಹಲವು ವಿದ್ಯಾಸಂಸ್ಥೆಗಳು ಮಹಿಳಾ ಮೀಸಲಾತಿಯನ್ನು ಹೆಚ್ಚಿಸಿವೆ. ಅಲ್ಲದೆ ಅರ್ಜಿಯನ್ನು ಆಹ್ವಾನಿಸುವಾಗ ಮಹಿಳೆಯರು ಮಾತ್ರ ಅರ್ಹರು ಎಂಬ ವಿಶೇಷ ಸಾಲೊಂದಿರುತ್ತದೆ. ನಮ್ಮ ಸುತ್ತಮುತ್ತ ಹಲವು ವಿದ್ಯಾಸಂಸ್ಥೆಗಳು ಮಹಿಳೆಯರಿಂದಲೇ ನಡೆಯುತ್ತಿವೆ. ಇಂತಹ ವಿದ್ಯಾವಂತ ಹಾಗೂ ಅತ್ಯುನ್ನತ ಸ್ಥಾನದಲ್ಲಿರುವ ಸುಧಾಮೂರ್ತಿಯವರು, ಇನ್ಫೋಸಿಸ್ ತಾಂತ್ರಿಕ ಸಂಸ್ಥೆಯ ಸ್ಥಾಪಕರು, ಇವರ ವಿದ್ಯಾಭ್ಯಾಸ ಹಾಗೂ ಜೀವನದ ಸಾಧನೆಯನ್ನು ಕೇಳಿದಾಗ ಎಂತಹವರಿಗೂ ಮೈ ಜುಮ್ಮೆನಿಸುತ್ತದೆ. ಅವರ ಸರಳ ಹಾಗೂ ಸದೃಢ ವ್ಯಕ್ತಿತ್ವ, ವಿದ್ಯಾರ್ಥಿನಿಯಾಗಿದ್ದಾಗ ಇವರೊಬ್ಬರೇ ಹಲವರು ವಿದ್ಯಾರ್ಥಿಗಳು ಎಲ್ಲರ ನಡುವೆ ತಮ್ಮದೇ ಚಾಕಚಕ್ಯತೆಯನ್ನು ಹೊಂದಿ ಕಷ್ಟಗಳನ್ನೆದುರಿಸುತ್ತಾ ಓದಿ ಮುಂದೆ ಬಂದು ತಮ್ಮಿಂದ ಸಮಾಜಕ್ಕೆ ಯಾವ ರೀತಿ ಸಹಾಯವಾಗಬಹುದೆಂದು ಚಿಂತಿಸುತ್ತಾ ಅದರಂತೆ ನಡೆದುಕೊಳ್ಳುತ್ತಾ ಕಾರ್ಯತತ್ಪರರಾಗಿ ಇಂದು ಸಮಾಜದಲ್ಲಿ ದೊಡ್ಡ ಸ್ಥಾನವನ್ನೇರಿದ್ದಾರೆ ಸುಧಾಮೂರ್ತಿಯವರು. ಮಹಿಳೆಯರ ಕಾರ್ಯತತ್ಪರತೆಯನ್ನು ತೋರಿಸಿಕೊಟ್ಟ ಮಿನುಗು ನಕ್ಷತ್ರ. ಅದ್ವಿತೀಯ ಸಾಧನೆಗೈದ ಸುನಿತಾ ವಿಲಿಯಂ ಹಾಗೂ ಕಲ್ಪನಾ ಚಾವ್ಲಾರವರ ಸಾಧನೆ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಹೆಸರುಗಳು. ಇವರ ಕಾರ್ಯತತ್ಪರತೆಗೆ ಲೋಕವೇ ತಲೆದೂಗಿದೆ. ಇನ್ನು ನೀರಜಾ ಬಾನೋಟ್ ಗಗನಸಖಿಯಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಆಕಸ್ಮಿಕವಾಗಿ ಎದುರಾದ ಘಟನೆಗೆ ಕೈಗೊಂಡ ಕ್ರಮ, ಹಲವರ ಜೀವ ಉಳಿಸಿದ ರೀತಿ, ಕೊನೆಗೆ ತಾನೇ ಬಲಿಯಾದ ಹೃದಯ ವಿದ್ರಾವಕ ಸ್ಥಿತಿ ಕಾರ್ಯತತ್ಪರತೆಯಲ್ಲದೆ ಇನ್ನೇನು? ಇತ್ತಿನ ದಿನಗಳಲ್ಲಿ ವಿಮಾನದ ಪೈಲಟ್ ಆಗಬೇಕೆಂದು ಕನಸು ಕಾಣುತ್ತಾ ತನ್ನ ಪೋಷಕರಿಗೂ ಹೇಳದೆ ಅನೇಕ ಪರೀಕ್ಷೆಗಳನ್ನು ಎದುರಿಸಿ ಗೆದ್ದವಳು ಮೇಘನಾ. ಇದಕ್ಕಾಗಿ ಅನೇಕ ಕಷ್ಟಗಳನ್ನು ಎದುರಿಸಿದರು. ಇದಕ್ಕೆ ಮುಖ್ಯ ಕಾರಣ, ಅವರ ಪೋಷಕರು ಪೈಲಟ್ ಆಗಲು ಒಪ್ಪುತ್ತಿರಲಿಲ್ಲ. ಈ ಸಾಧನೆಗೈದ ಯುವತಿ ಮೇಘನಾ ಶಾನ್ಬೋಗ್ ಈಗ ಈಕೆ ಬರೀ ಪೈಲಟ್ ಅಲ್ಲ, ಯುದ್ಧ ವಿಮಾನದ ಪೈಲಟ್ ಆಗಿ ತನ್ನ ಉದ್ಯೋಗಕ್ಕೆ ಕಾಲಿಡುವ ದಿನವೇ ಮೊದಲ ಮಹಿಳಾ ಯುದ್ಧ ವಿಮಾನದ ಪೈಲಟ್ ಎಂಬ ಹೆಗ್ಗಳಿಕೆಯ ಗರಿಯನ್ನು ತನ್ನ ಕಿರೀಟಕ್ಕೆ ಸಿಕ್ಕಿಕೊಂಡು ಮುನ್ನಡೆಯುತ್ತಾ ಕಾರ್ಯತತ್ಪರತೆಗೆ ದಾರಿದೀಪವಾಗಿದ್ದಾರೆ ಮೇಘನಾ ಶಾನ್ಬೋಗ್. ಕಬಡ್ಡಿ ಪಂದ್ಯದ ನಾಯಕಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಮತಾ ಪೂಜಾರಿ ಚಿನ್ನದ ಪದಕ ಗೆಲ್ಲುವುದರ ಮೂಲಕ ಕಬಡ್ಡಿ ಪಂದ್ಯಕ್ಕೆ ಮಹಿಳೆಯರೂ ಸಮರ್ಥರು ಎಂದು ಸಾರಿ ಹೇಳಿದ್ದಾರೆ. ಸಾಧನೆ ಸಾಧಕರ ಸ್ವತ್ತು ಎಂಬುದರಲ್ಲಿ ಎರಡು ಮಾತಿಲ್ಲ. ಈ ಮೇಲೆ ತಿಳಿಸಿದ ಎಲ್ಲಾ ಮಹಿಳೆಯರು ಸಾಧನೆಯ ಉತ್ತುಂಗಕ್ಕೇರಿದವರು. ದಿನನಿತ್ಯದ ಜೀವನಕ್ಕಾಗಿ ದುಡಿಯುವ ಮಹಿಳೆಯರು ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ತಮ್ಮ ಕಾರ್ಯತತ್ಪರತೆಯನ್ನು ತೋರಿಸುವ ಮಹಿಳೆಯರು ಅನೇಕರಿದ್ದಾರೆ. ಇತ್ತೀಚೆಗೆ ನಾವು ಗೆಳತಿಯರೆಲ್ಲ ಪಂಚತಾರಾ ಹೋಟೆಲ್ಗೆ ಹೋಗಿ ಹಿಂದಿರುಗಿ ಬರುವಾಗ ಹೋಟೆಲ್ ಮುಂದಿದ್ದ ಬೀಡಾಗೆ ಹೋದೆವು. ಬೀಡಾ ಕಟ್ಟುವ ಮಹಿಳೆಯ ಚುರುಕುತನ ಕಂಡು ನಾ ಬೆರಗಾದೆ. ಏಕೆಂದರೆ ವಿಳ್ಳೆದೆಲೆಗೆ ಸುಣ್ಣ ಹಚ್ಚಿ ಅದಕ್ಕೆ ಎಲ್ಲಾ ವಿಧದ ಮಸಾಲೆ ಹಾಕುತ್ತಾ ಮಡಿಸಿ ಗಿರಾಕಿಗೆ ಕೊಟ್ಟು ಅವರಿಂದ ಹಣ ಪಡೆದುಕೊಂಡು ನಂತರವಷ್ಟೇ ತಿರುಗಿ ಮುಂದಿನ ಗಿರಾಕಿಯನ್ನು ಏನು ಬೇಕೆಂದು ಕೇಳುವುದು ಮತ್ತದೇ ಚುರುಕತನ, ಅದೇ ಶಯ ಕೆಲಸ. ಇದು ಅವರ ಕಾರ್ಯತತ್ಪರತೆಯ ವೈಖರಿ. ಇವರು ಬದುಕುವ ಕಲೆ ಅಮೋಘವಾದುದು. ಇನ್ನೊಂದು ಸಾಮಾನ್ಯ ಮಹಿಳೆ ಅಸಾಮಾನ್ಯಲೆನಿಸಿಕೊಂಡ ರೀತಿಯನ್ನು ಕೇಳಿ. ಇಸ್ತ್ರಿ ಪೆಟ್ಟಿಗೆ ಹಿಡಿದು ಲಾಂಡ್ರಿ ನಡೆಸುವ ಶೋಭಾ ಮನೆಗೆ ಬಂದು ನಮ್ಮ ಮನೆಯ ಗೃಹ ಪ್ರವೇಶ, ಬನ್ನಿ ಮೇಡಮ್ ಎಂದು ಆತ್ಮೀಯವಾಗಿ ಆಹ್ವಾನ ಪತ್ರಿಕೆ ಕೊಟ್ಟಾಗ ಪಾಪ ಹೋಗಲೇಬೇಕು ಎಂದು ಮರುಕದಿಂದ ಅಲ್ಲಿಗೆ ಹೋದರೆ ನನಗೆ ನಾಚಿಕೆಯಾಯಿತು. ಏಕೆಂದರೆ ಆ ದೊಡ್ಡ ಮನೆ, ಅಲ್ಲಿನ ಅನುಕೂಲಗಳು, ಅವಳ ಕಷ್ಟಕರ ಬದುಕಿನ ದುಡಿಮೆಗೆ ಕಲಶಪ್ರಾಯವಾಗಿ ಮನೆಯನ್ನು ಕಟ್ಟಿಸಿದ್ದರು ಶೋಭಾ. ಎರಡಂತಸ್ತಿನ ಮನೆ, ಕೆಳಗೆ ನಾವು ವಾಸಿಸುತ್ತೇವೆ, ಮೇಲಿನ ಮನೆ ಬಾಡಿಗೆಗೆ ಎಂದು ಅರಳುಗಣ್ಣಿನಿಂದ ವಿಶ್ಲೇಷಿಸುತ್ತಾ ತನ್ನ ಲಾಂಡ್ರಿ ಕೆಲಸಕ್ಕೆ ಅನುಕೂಲವಾಗಲೆಂಬಂತೆ ದೊಡ್ಡ ಮೇಜುಗಳನ್ನು ಹಾಗೂ ಕೆಲವು ವಾಷಿಂಗ್ ಮೆಷಿನ್ಗಳನ್ನು ಹಾಕಿಸಿದ್ದರು ಎಂದಳು. ಇದಲ್ಲವೇ ಜೀವನ, ಇದೇ ಅಲ್ಲವೇ ಹೆಣ್ಣಿನ ಕಾರ್ಯತತ್ಪರತೆ? ಆಟೋ ಓಡಿಸುವುದರಿಂದ ಹಿಡಿದು ಕ್ಯಾಂಟೀನ್ ನಡೆಸುವ, ಸಾರಿನ ಪುಡಿ, ಸಾಂಬಾರ್ ಪುಡಿ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿಯಂತಹ ಅನೇಕ ಸಾಮಾನುಗಳನ್ನು ಇಟ್ಟಿರುವ ಕಾಂಡಿಮೆಂಟ್ಸ್ಗೆ ಹೋದಾಗ ಕಾಣುವ ಮಹಿಳೆಯರ ಕೆಲಸವನ್ನು ಕಂಡಾಗ ಅವರ ಕಾರ್ಯತತ್ಪರತೆ ಎದ್ದು ಕಾಣುತ್ತದೆ. ಈ ಎಲ್ಲಾ ವಿಚಾರಗಳಿಂದಾಗಿಯೇ ಮಹಿಳೆ ಪೂಜನೀಯ ಸ್ಥಾನಕ್ಕೆ ಏರಿದ್ದು ಮಾತ್ರವಲ್ಲ, ಎತ್ರ ನಾರ್ಯಂತೆ ರಮಂತೆ ಪೂಜ್ಯಂತೆ ತತ್ರ ದೇವತಾಹ. ಇದಕ್ಕೆ ಅಲ್ಲವೇ ಹೆಣ್ಣನ್ನು ಸಂಗಾತಿ, ರಾಣಿ, ಸೇವಕಿ, ತಾಯಿ, ಮಂತ್ರಿ ಮುಂತಾದ ರೂಪದಲ್ಲಿ ಕಾಣುವುದು. ಕಾರ್ಯಕ್ಷಮತೆ, ಕಾರ್ಯತತ್ಪರತೆ, ಹೆಣ್ಣಿನ ಎರಡು ಸುಂದರ ಕಣ್ಣುಗಳು.
1: ಇದುವರೆಗೆ ಕಾರ್ಯತತ್ಪರತೆ ಈ ಕುರಿತು ಮಾತನಾಡಿದವರು ಟಿಎಸ್ ವಸಂತಿ. ಇನ್ನು ಚಿತ್ರಗೀತೆಗಳನ್ನು ಕೇಳೋಣ.

ಕೇಳುಗರಿಗೆಲ್ಲ ನಮಸ್ಕಾರಗಳು. ತರೀಕೆರೆಯ ಶ್ರೀವತ್ಸ ಭಜನಾ ಮಂಡಳಿ ಸದಸ್ಯರು ಪ್ರಸ್ತುತಪಡಿಸುವ ವಿಘ್ನ ನಿವಾರಕ ವಿನಾಯಕ ಕಾರ್ಯಕ್ರಮವನ್ನು ಕೇಳುವಿರಿ. ವಕ್ರತುಳ ಮಹಾಕಾಯ ಸೌರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದಾ. ಹಿಂದೂ ಸಂಪ್ರದಾಯದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ವಿಘ್ನ ನಿವಾರಕನಾದ ಗಣೇಶನಿಗೆ ಒಂದು ವಿಶಿಷ್ಟ ಸ್ಥಾನವಿದೆ. ನಮ್ಮ ಪೂಜಾ ಪರಂಪರೆಯಲ್ಲಿ ಪ್ರತಿಯೊಂದು ಪೂಜೆಯಲ್ಲಿಯೂ ಪ್ರಥಮವಾಗಿ ಆರಾಧಿಸುವುದು ವಿಘ್ನೇಶ್ವರನಾದ ಗಣಪತಿಯನ್ನೇ. ಇನ್ನು ಯಾವುದೇ ಹೊಸ ಕಾರ್ಯಗಳೇ ಆಗಿರಲಿ, ಹೊಸ ಯೋಜನೆಗಳೇ ಆಗಿರಲಿ, ಯಾವುದೇ ಬಗೆಯ ವಿಘ್ನಗಳು ಬಾರದಿರಲಿ ಎಂದು ಮೊಟ್ಟ ಮೊದಲು ಪೂಜಿಸುವುದು, ಆರಾಧಿಸುವುದು, ಪ್ರಾರ್ಥಿಸುವುದು ಶ್ರೀ ಗಣೇಶನನ್ನು. ನಮ್ಮ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲೆಂದು ಗಣಪನನ್ನು ಪ್ರಾರ್ಥಿಸೋಣವೇ.

ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ಗಣೇಶ ಚತುರ್ಥಿಯನ್ನು ಆಚರಿಸುತ್ತೇವೆ. ಈ ಹಬ್ಬದ ವಿಶೇಷವೇನೆಂದರೆ ಮಾತೆ ಗೌರಿ ಮತ್ತು ಮಗನಾದ ಗಣೇಶನನ್ನು ಒಟ್ಟಿಗೆ ಕುಳ್ಳಿರಿಸಿ ಪೂಜಿಸುತ್ತೇವೆ. ತಾಯಿ ಮಗ ಇಬ್ಬರನ್ನೂ ಪೂಜೆಗೈಯುವ ವೈಶಿಷ್ಟ್ಯವೇ ಈ ಹಬ್ಬ.

ಗಣಪನ ಸೃಷ್ಟಿಯಾದ ಸನ್ನಿವೇಶವೇ ಒಂದು ಸುಂದರವಾದ ಕಥೆಯಾಗಿದೆ. ಒಮ್ಮೆ ಪಾರ್ವತಿಯು ಸ್ನಾನ ಮಾಡಲು ಹೋಗುವ ಮೊದಲು ನಂದಿಯನ್ನು ಕರೆದು ಬಾಗಿಲ ಹೊರಗೆ ನಿಲ್ಲಿಸಿ ಒಳಗೆ ಯಾರನ್ನೂ ಬಿಡಬೇಡವೆಂದು ತಿಳಿಸಿ ಸ್ನಾನಕ್ಕೆ ಹೋಗುತ್ತಾಳೆ. ಆ ಸಮಯದಲ್ಲಿ ಪರಶಿವನು ಅಲ್ಲಿಗೆ ಬರುತ್ತಾನೆ. ನಂದಿಯು ಶಿವನನ್ನು ಒಳಗೆ ಹೋಗದಂತೆ ತಡೆಯದೆ ಒಳಗೆ ಬಿಡುತ್ತಾನೆ. ಶಿವನನ್ನು ನೋಡಿ ಪಾರ್ವತಿಗೆ ಆಶ್ಚರ್ಯವಾಗುತ್ತದೆ. ಜೊತೆಗೆ ಕೋಪವೂ ಬಂದು ಶಿವನ ಗಳು ನನಗೆ ನಿಷ್ಠೆಯನ್ನು ತೋರಿಸುವುದಿಲ್ಲ, ಆದ್ದರಿಂದ ನನ್ನ ಮಾತಿಗೆ ಮನ್ನಣೆಯನ್ನು ಕೊಡುವಂತಹ ಜೀವಿಯನ್ನು ಸೃಷ್ಟಿಸುತ್ತೇನೆ ಎಂದು ತನ್ನ ಮೈಗೆ ಲೇಪಿಸಿಕೊಂಡ ಶ್ರೀಗಂಧವನ್ನು ತೆಗೆದು ಅದರಿಂದ ಒಂದು ಗೊಂಬೆಯನ್ನು ತಯಾರಿಸಿ ಅದಕ್ಕೆ ಜೀವ ತುಂಬಿ ಗಣೇಶನನ್ನು ಸೃಷ್ಟಿಸುತ್ತಾಳೆ. ಅವನೇ ಪಾರ್ವತಿಯ ಪ್ರಿಯಪುತ್ರ ವಿನಾಯಕ.

0: ಗಣಪತಿ ಕಷ್ಟದಲ್ಲಿ ಶಿಷ್ಟರ ನಷ್ಟವನ್ನು ನೀಗಲು ಕಷ್ಟದಲ್ಲಿ ಶಿಷ್ಟರ ನಷ್ಟವನ್ನು ನೀಗಲು.
1: ಶ್ರೀ ಗಣೇಶನು ಈಶ್ವರನನ್ನು ತನ್ನ ತಂದೆ ಗುರುತಿಸಿದ್ದು, ಈಶ್ವರ ಗಣಪನನ್ನು ತನ್ನ ಮಗನೆಂದು ಸ್ವೀಕರಿಸಿದ ಸಂದರ್ಭವೇ ಒಂದು ವೈಚಿತ್ರ ಹಾಗೂ ಕುತೂಹಲ ಭರಿತ ಕಥೆಯಾಗಿದೆ. ಗಣಪತಿಯ ಸೃಷ್ಟಿಯ ನಂತರ ಪಾರ್ವತಿಯು ಮತ್ತೊಂದು ದಿನ ಸ್ನಾನಕ್ಕೆ ಹೋಗುವ ಮೊದಲು ಗಣೇಶನನ್ನು ಬಾಗಿಲಲ್ಲಿ ನಿಲ್ಲಿಸಿ ಯಾರೇ ಒಳಗೆ ಬಂದರೂ ಬಿಡಬೇಡವೆಂದು ತಿಳಿಸಿ ಸ್ನಾನಕ್ಕೆ ಹೋಗುತ್ತಾಳೆ. ವಿಶ್ವ ಪಯಣ ಮಾಡಿದ ನಂತರ ಈಶ್ವರನು ಅಲ್ಲಿಗೆ ಬರುತ್ತಾನೆ. ಬಾಗಿಲು ಕಾಯುತ್ತಾ ನಿಂತಿದ್ದ ಆ ಪುಟ್ಟ ಬಾಲಕ ಶಂಕರನ ಪ್ರವೇಶವನ್ನು ತಡೆಯುತ್ತಾನೆ. ಏಕೆಂದರೆ ಈಶ್ವರನು ಯಾರೆಂದು ಆ ಬಾಲಕನಿಗೆ ತಿಳಿದಿರುವುದಿಲ್ಲ ಮತ್ತು ಪಾರ್ವತಿಯ ಅಣತಿಯಂತೆ ಯಾರನ್ನೂ ಬಿಡಬಾರದೆಂದು ತಿಳಿಸಿರುವ ಕಾರಣ ಅವನು ಶಿವನನ್ನು ಒಳಗೆ ಬಿಡಲು ನಿರಾಕರಿಸುತ್ತಾನೆ. ಮೊದಮೊದಲು ಶಾಂತಚಿತ್ತನಾಗಿ ವಿಧವಿಧವಾಗಿ ತಿಳಿ ಹೇಳಿದ ಶಂಕರನು ಕೊನೆಗೆ ಕೋಪದ್ರಿಕ್ತನಾಗಿ ಆ ಬಾಲಕನ ತಲೆಯನ್ನು ತನ್ನ ತ್ರಿಶೂಲದಿಂದ ಇರಿದು ರುಂಡ ಮುಂಡವನ್ನು ಬೇರ್ಪಡಿಸುತ್ತಾನೆ. ಅಷ್ಟರಲ್ಲಿ ಸ್ನಾನ ಮುಗಿಸಿ ಹೊರಬಂದ ಪಾರ್ವತಿಯು ಆ ದೃಶ್ಯವನ್ನು ನೋಡಿ ದುಃಖಗೊಂಡು ಇವನಿಗೆ ತಾನು ಸೃಷ್ಟಿಸಿದ ಮಗನು ಇವನು ನಮ್ಮ ಪುತ್ರ, ಎಂತಹ ಕೆಲಸ ಮಾಡಿದಿರಿ, ಹೇಗಾದರೂ ಸರಿ ಇವನನ್ನು ಬದುಕಿಸಿಕೊಡಿ, ಇಲ್ಲದಿದ್ದರೆ ನನ್ನ ಕೋಪಕ್ಕೆ ತುತ್ತಾಗಿ ಇಡೀ ವಿಶ್ವವೇ ನಾಶವಾಗುತ್ತದೆ ಎಂದು ತಿಳಿಸುತ್ತಾಳೆ. ಶಿವನು ಪಾರ್ವತಿಯನ್ನು ಸಮಾಧಾನ ಪಡಿಸುತ್ತಾ ತನ್ನ ಸೇವಕರನ್ನು ಕರೆದು ಉತ್ತರ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಿರುವ ಒಂದು ಜೀವಂತ ತಲೆಯನ್ನು ತನ್ನಿರೆಂದು ಆಜ್ಞಾಪಿಸುತ್ತಾನೆ. ಆ ಸಮಯದಲ್ಲಿ ಒಂದು ಆನೆಯು ಮಲಗಿರುವುದನ್ನು ನೋಡಿ ಶಿವನ ಗಣಗಳು ಆ ತಲೆಯನ್ನು ತಂದು ಶಿವನಿಗೆ ನೀಡುತ್ತಾರೆ. ಪರಶಿವನು ಆ ಶಿರವನ್ನು ಬಾಲಕನ ಮುಂಡದ ಮೇಲೆ ಇಟ್ಟು ಜೀವ ನೀಡಿ, ಇಂದಿನಿಂದ ಇವನೂ ಸಹ ಕಾರ್ತಿಕೇಯನಂತೆ ನಮ್ಮ ಮಗನೇ, ಇವನನ್ನು ನನ್ನ ಗಣಗಳಿಗೆ ಅಧಿಪತಿಯಾಗಿ ನೇಮಿಸುತ್ತೇನೆ ಎಂದು ಹೇಳುತ್ತಾನೆ. ಅಲ್ಲದೆ ಇವನು ಎಲ್ಲ ಕಾರ್ಯಗಳಲ್ಲೂ ಪ್ರಥಮ ಪೂಜ್ಯನಾಗುತ್ತಾನೆ. ಇವನು ವಿಘ್ನ ವಿನಾಶಕ, ವಿಘ್ನೇಶ್ವರನೆಂಬ ಹೆಸರಿನಿಂದ ಪ್ರಖ್ಯಾತನಾಗುತ್ತಾನೆಂದು ಹೇಳಿದಾಗ ಪಾರ್ವತಿಗೆ ಸಂತೋಷವಾಗಿ ಮಗನನ್ನು ಮುದ್ದಾಡುತ್ತಾಳೆ.

ಒಂದು ದಿನ ಗಣೇಶ ಸುಬ್ರಹ್ಮಣ್ಯರಿಬ್ಬರು ಆಟವಾಡುತ್ತಿರುವಾಗ ಅವರವರಲ್ಲೇ ಸಣ್ಣಗೆ ಜಗಳವಾಗುತ್ತದೆ. ಆಗ ಕಾರ್ತಿಕೇಯನು ಗಜಾನನಿಗೆ, ಅರೇ ಗಣೇಶ, ನೀನು ಇಷ್ಟು ದೊಡ್ಡ ಹೊಟ್ಟೆಯ ಬೃಹತ್ ಆಕಾರವುಳ್ಳವನು, ಆದರೆ ನಿನ್ನ ವಾಹನ ಮಾತ್ರ ಈ ಪುಟ್ಟ ಇಲಿ. ಪಾಪ, ಅದು ನಿನ್ನ ಭಾರದಿಂದ ಹಿಚುಕಿ ಹೋಗುವುದು. ಈ ಇಲಿಯಿಂದ ನಿನಗೆ ಏನು ಪ್ರಯೋಜನ? ನನ್ನ ವಾಹನವಾದ ಈ ಸುಂದರವಾದ ನವಿಲನ್ನು ನೋಡು. ಅದು ನನ್ನ ದೇಹಕ್ಕೆ ಅನುಗುಣವಾಗಿ ವಿಶಾಲವಾದ ರೆಕ್ಕೆಯುಳ್ಳದ್ದಾಗಿದೆ. ಅದು ನೋಡಲು ಮನೋಹರವಾಗಿದೆ. ನಿನ್ನ ವಾಹನ ಇಲಿ ಚಿಕ್ಕದಾಗಿ ನೋಡಲು ಅಸಹ್ಯವಾಗಿದೆ. ಛೀ ಎಂದು ಮೊದಲಿಸುತ್ತಾನೆ. ಆಗ ಗಣಪನು ಹೇಳುತ್ತಾನೆ, ಇರಲಿ, ನನ್ನ ವಾಹನ ಇಲಿ ನೋಡಲು ಚಿಕ್ಕದಾಗಿದ್ದರೂ ಅಸಹ್ಯವಾಗಿದ್ದರೂ ಬಹಳ ಚುರುಕಾಗಿದೆ. ನಿನ್ನ ನವಿಲಿನ ಕಾಲು ನೋಡು ಎಷ್ಟು ಕ್ಷೀಣವಾಗಿದೆ. ಅದಕ್ಕೆ ನನ್ನ ಇಲಿಯಷ್ಟು ವೇಗವಾಗಿ ಓಡಲೂ ಆಗುವುದಿಲ್ಲ. ಛೀ ಎಂದು ಮೂಗು ಮುರಿದು ಇಬ್ಬರ ನಡುವೆ ವಾದ ವಿವಾದ ನಡೆದು ತಮ್ಮಲ್ಲಿ ಬಂದ ಜಗಳವನ್ನು ಮಾತಾಪಿತರ ಮುಂದೆ ತಿಳಿಸಿ, ನಮ್ಮಲ್ಲಿ ಯಾರು ಬಲಶಾಲಿಗಳೆಂದು ತಿಳಿಸಿ ಎಂದು ಕೇಳಿದರು. ಆಗ ಪಾರ್ವತಿಯು, ನಿಮ್ಮಿಬ್ಬರಲ್ಲಿ ಯಾರು ಮೊದಲು ಪೃಥ್ವಿಯನ್ನು ಮೂರು ಪ್ರದಕ್ಷಿಣೆ ಮಾಡುವರೋ ಅವರೇ ಬಲಶಾಲಿ ಎಂದು ಹೇಳುವರು. ಕಾರ್ತಿಕೇಯನಿಗೆ ಇದು ಬಹು ಸುಲಭ ಮತ್ತು ಮೊದಲು

ಆನೇ ಬರಬಲ್ಲೆನೆಂದು ದೃಢ ವಿಶ್ವಾಸದಿಂದ ಪೃಥ್ವಿಯನ್ನು ಸುತ್ತಿ ಬರ ತನ್ನ ನವಿಲಿನ ಮೇಲೇರಿ ಹೊರಟು ನಿಂತೇ ಬಿಟ್ಟನು. ಆಗ ಗಣಪತಿಗೆ, ಈಗ ನೋಡು, ನನ್ನ ನವಿಲಿನ ಮೇಲೇರಿ ಚಿಟಿಕೆ ಹೊಡೆಯುವುದರಲ್ಲಿ ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡಿ ಬರುತ್ತೇನೆ. ಆದರೆ ಪಾಪ, ನಿನ್ನ ಪುಟ ಇಲಿ ನಿನ್ನನ್ನು ಹೊತ್ತುಕೊಂಡು 10 ಹೆಜ್ಜೆಯೂ ಮುಂದೆ ಹೋಗಲಾರದು ಎಂದು ಗೇಲಿ ಮಾಡಿದ. ಆದರೆ ಗಜಾನನ ಮಾತ್ರ ಏನೂ ಹೇಳದೆ ಶಾಂತನಾಗಿ ಅವನ ಚುಚ್ಚು ಮಾತನ್ನು ಕೇಳಿ ಮುಗುಳ್ನಕ್ಕನು. ಕಾರ್ತಿಕೇಯ ಅಲ್ಲಿಂದ ಹೋದ ನಂತರ ಸರೋವರದಲ್ಲಿ ಸ್ನಾನ ಮಾಡಿ ಬಂದು ತನ್ನ ವಾಹನ ಇಲಿಯ ಮೇಲೆ ಕುಳಿತು ಶಂಕರ ಪಾರ್ವತಿಯರು ಕುಳಿತಲಿದ್ದಕ್ಕೆ ಬಂದು, ಜನ್ಮವಿತ್ತ ಮಾತಾಪಿತರು ಭೂಮಂಡಲಕ್ಕೆ ಸಮಾನರು, ಆದ್ದರಿಂದ ನಾನು ನಿಮಗೆ ಪ್ರದಕ್ಷಿಣೆ ಹಾಕುತ್ತೇನೆ ಎಂದು ಹೇಳಿ ಅವರಿಗೆ 3 ಪ್ರದಕ್ಷಿಣೆ ಹಾಕಿ ಪಕ್ಕದಲ್ಲಿ ಬಂದು ಕುಳಿತನು. ಕಾರ್ತಿಕೇಯನು ಮರಳಿ ಬಂದ ನಂತರ, ಪಾರ್ವತಿಯು ಈ ಪಂದ್ಯದಲ್ಲಿ ವಿನಾಯಕನು ಗೆದ್ದಿದ್ದಾನೆ, ಅವನು ಚತುರತೆ ಮತ್ತು ಬುದ್ಧಿವಂತಿಕೆಯಿಂದ ನಿನಗಿಂತ ಮೊದಲೇ ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡಿದ್ದಾನೆ ಎಂದು ಹೇಳಿದಾಗ ಕೋಪಗೊಂಡ ಷಡಾನನನು, ಅದು ಹೇಗೆ ಸಾಧ್ಯ, ಅವನು ಎಲ್ಲಿಯೂ ಹೋಗಿಯೇ ಇಲ್ಲ ಎಂದಾಗ ಪಾರ್ವತಿಯು ಹೇಳುತ್ತಾಳೆ, ಗಜಾನನನು ಎಲ್ಲರಿಗಿಂತಲೂ ಶ್ರೇಷ್ಠವಾದ ಮಾತಾಪಿತರಿಗೆ ಪ್ರದಕ್ಷಿಣೆ ಹಾಕಿದರೆ ಪೃಥ್ವಿಯನ್ನು ಪ್ರದಕ್ಷಿಣೆ ಹಾಕಿದಂತೆ ಎಂದು ಶತದಲ್ಲಿ ಹೇಳಿರುವಂತೆ ನಡೆದುಕೊಂಡಿದ್ದಾನೆ. ಇದನ್ನು ಕೇಳಿ ಕೋಪಗೊಂಡ ಸುಬ್ರಹ್ಮಣ್ಯನು, ನಿನಗೆ ಗಣೇಶನ ಮೇಲೆ ಬಹಳ ಪ್ರೀತಿ, ಅವನು ಮಾಡುವ ಎಲ್ಲ ಕಾರ್ಯಗಳು ನಿನಗೆ ಪ್ರಿಯವಾದುದರಿಂದ ಅವನರವಾಗಿ ಯುಕ್ತಿವಾದ ಮಾಡುತ್ತೀಯ, ನನ್ನ ಮೇಲೆ ನಿನಗೆ ಪ್ರೀತಿಯೇ ಇಲ್ಲ ಎಂದು ಮುನಿಸಿನಿಂದ ದೂರ ಹೋಗಿ ಕುಳಿತುಕೊಳ್ಳುತ್ತಾನೆ. ಪಾರ್ವತಿಯು ಅವನ ಹತ್ತಿರ ಹೋಗಿ ಎತ್ತಿಕೊಂಡು ತೊಡೆಯ ಮೇಲೆ ಕೂರಿಸಿಕೊಂಡು, ಉಪಸರ ಮಾಡಿಕೊಳ್ಳಬೇಡ, ನೀನೂ ಸಹ ಬುದ್ಧಿವಂತನೇ, ನೀವಿಬ್ಬರೂ ನಮಗೆ ಒಂದೇ ಸಮಾನರು ಎಂದು ಸಮಾಧಾನ ಪಡಿಸುವ ಸಂದರ್ಭದಲ್ಲಿ ನಾವೂ ಸಹ ಇಬ್ಬರನ್ನೂ ಕುರಿತು ಹೀಗೆ ಹಾಡೋಣ ಅಲ್ಲವೇ.

ಒಮ್ಮೆ ಐಶ್ವರ್ಯದ ದೇವನಾದ ಕುಬೇರನಿಗೆ ತನ್ನ ಐಶ್ವರ್ಯದ ಬಗ್ಗೆ ಬಹಳ ಹೆಮ್ಮೆ ಇತ್ತು. ಜೊತೆಗೆ ತಾನು ಮಹಾವಿಷ್ಣುವಿಗೂ ಸಾಲ ಕೊಟ್ಟಿದ್ದೇನೆ, ನನಗೆ ಸರಿಸಾಟಿಯಾದವರು ಯಾರೂ ಇಲ್ಲವೆಂಬ ಗರ್ವವೂ ಇತ್ತು. ಒಂದು ದಿನ ಅವನ ಪರಶಿವನೊಡನೆ ತನ್ನ ಐಶ್ವರ್ಯದ ಪ್ರದರ್ಶನ ಮಾಡಿ ಜಂಬ ತೋರಿಸಿಕೊಳ್ಳಬೇಕೆಂಬ ಬಯಕೆಯಾಯಿತು. ಆದ್ದರಿಂದ ಕೈಲಾಸಕ್ಕೆ ತೆರಳಿ ಪಾರ್ವತಿ ಪರಮೇಶ್ವರನ್ನು ತನ್ನ ಆತಿಥ್ಯ ಸ್ವೀಕರಿಸಲು ಅರಮನೆಗೆ ಬರುವಂತೆ ಆಹ್ವಾನಿಸಿದ. ಆದರೆ ಪರಮೇಶ್ವರನಿಗೆ ಅವನ ಮನಸ್ಸಿನಲ್ಲಿರುವ ಉದ್ದೇಶ ಅರ್ಥವಾಯಿತು. ಆದ್ದರಿಂದ ಇವನಿಗೆ ತಕ್ಕ ಪಾಠ ಕಲಿಸಬೇಕೆಂದು ಯೋಚಿಸಿ, ಕ್ಷಮಿಸು ಕುಬೇರ, ನಮಗೆ ಇದು ಬರಲು ಸಾಧ್ಯವಿಲ್ಲ. ನಿನಗೆ ಅಭ್ಯಂತರವಿಲ್ಲದಿದ್ದರೆ ನನ್ನ ಮಗ ವಿನಾಯಕನನ್ನು ಕಳುಹಿಸಿಕೊಡುತ್ತೇನೆ. ಆದರೆ ನಿನಗೆ ಮೊದಲೇ ಎಚ್ಚರಿಕೆ ನೀಡುತ್ತಿದ್ದೇನೆ, ಇವನು ಬಹಳ ತಿಂಡಿವಾಕ ಕಣಯ್ಯ, ಅವನ ತೃಪ್ತಿಪಡಿಸಿ ಕಳುಹಿಸು ಎಂದು ಕುಬೇರನು ಪುಟ್ಟ ಗಣೇಶನನ್ನು ನೋಡಿ ಪೆಚ್ಚಾದನು. ಇವನಿಗೆ ನನ್ನ ಅಂತಸ್ತಿನ ಬಗ್ಗೆ ಏನು ಗೊತ್ತಾಗುತ್ತದೆ? ಆದರೂ ಶಿವನ ಮಾತನ್ನು ತೆಗೆದುಹಾಕಲಾರದೆ ನಾನು ಒಂದು ಸೈನ್ಯಕ್ಕೆ ಸಾಕಾಗುವಷ್ಟು ಆಹಾರ ತಯಾರಿ ಮಾಡಿಸಿದ್ದೇನೆ, ಅದರಲ್ಲಿ ಈ ಪುಟ್ಟ ಬಾಲಕ ಎಷ್ಟು ತಿನ್ನಬಹುದು? ನನ್ನ ಜೊತೆ ಕಳುಹಿಸಿಕೊಡಿ ಎಂದು ಗಣೇಶನನ್ನು ಅರೆ ಮನಸ್ಸಿನಿಂದಲೇ ಕರೆದುಕೊಂಡು ಅರಮನೆಗೆ ಬಂದನು. ಅರಮನೆಯನ್ನು ನೋಡಿ ಗಣೇಶನು ಆಶ್ಚರ್ಯದಿಂದ, ಇದು ನಿಮ್ಮ ಅರಮನೆಯೇ? ಇಲ್ಲಿ ನನಗೆ ತಿನ್ನಲು ಮೋದಕ ಕಡುಬು ಸಿಗುತ್ತದೆಯೇ ಎಂದು ಕೇಳಿದ. ಖಂಡಿತ ಸಿಗುತ್ತದೆಂದು ಹೇಳಿ ಅವನನ್ನು ಭೋಜನಶಾಲೆಗೆ ಕರೆತಂದು ಗಣೇಶನನ್ನು ಊಟಕ್ಕೆ ಕುಳ್ಳಿರಿಸಿದನು. ಪಾತ್ರೆಯಲ್ಲಿ ತಯಾರಿಸಿದ್ದ ಪಾಯಸ, ಅನ್ನ, ಸಾರು, ಮೋದಕ, ಕರಿಗಡುಬು ಎಲ್ಲವನ್ನೂ ಬಡಿಸಿದರು. ಪುಟ್ಟ ಗಣಪ ಎಲ್ಲವನ್ನೂ ಕ್ಷಣಾರ್ಧದಲ್ಲಿ ಖಾಲಿ ಮಾಡಿದ. ರಾತ್ರಿಗಾಗಿ ತಯಾರಿಸಿದ್ದ ಅಡುಗೆಗಳೂ ಖಾಲಿಯಾದವು. ಇವನು ಊಟ ಮಾಡುವುದನ್ನು ನೋಡಿ ಮೊದಮೊದಲು ಸಂತೋಷಪಟ್ಟ ಕುಬೇರನಿಗೆ ಈಗ ಆಶ್ಚರ್ಯವಾಗತೊಡಗಿತು. ಗಣೇಶ, ಹೊಟ್ಟೆ ತುಂಬಿತೇ ಎಂದು ಕೇಳಿದಾಗ, ಇಲ್ಲ, ಇನ್ನೂ ಹಸಿವಾಗುತ್ತದೆ ಎಂದು ಹೇಳಿ ಅಲ್ಲಿದ್ದ ಹಸಿ ತರಕಾರಿ, ಕಾಳು, ಬೇಳೆಗಳು, ತಟ್ಟೆ, ಪಾತ್ರೆಗಳನ್ನೆಲ್ಲ ತಿನ್ನಲು ಪ್ರಾರಂಭಿಸುತ್ತಾನೆ. ಕುಬೇರನಿಗೆ ಗಾಬರಿಯಾಗಿ ಏನು ಮಾಡಬೇಕೆಂದು ಯೋಚಿಸುತ್ತಿರುವಾಗ ಗಣೇಶನು, ಕುಬೇರ, ನನಗೆ ಇನ್ನೂ ಹಸಿವಾಗುತ್ತಿದೆ, ಆದ್ದರಿಂದ ನಿನ್ನನ್ನೇ ತಿನ್ನುತ್ತೇನೆ ಎನ್ನಲು ಭಯದಿಂದ ಕುಬೇರನು ಕೈಲಾಸಕ್ಕೆ ಓಡಿ ಬಂದು, ದೇವ, ನನ್ನನ್ನು ಕ್ಷಮಿಸು, ಗಣೇಶನಿಂದ ಕಾಪಾಡು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಪರಶಿವನು, ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ. ಗಣೇಶನು ಇಡೀ ಜಗತ್ತನ್ನೇ ನುಂಗಬಲ್ಲಷ್ಟು ಶಕ್ತಿವಂತನು. ಅವನಿಗೆ ಪ್ರೀತಿಯಿಂದ ಒಂದು ಹಿಡಿ ಅರಳುಪುರಿಯನ್ನು ನೀಡಿ ಅವನ ಆಶೀರ್ವಾದ ಪಡೆ ಎಂದು ಹೇಳಿದಾಗ ಕುಬೇರನು ಗಣೇಶನಿಗೆ ಅರಳು ನೀಡಿ ಆಶೀರ್ವಾದ ಪಡೆಯುತ್ತಾನೆ.

ಕರೆವೆನೋ ನಾ ನಿನ್ನ ಸಂಭ್ರಮದಿಂದಲಿ, ಸಂಭ್ರಮದಿಂದಲಿ ಸರ್ವೇ ಪುತ್ರಾನಿ.

ಅಂದು ಭಾದ್ರಪದ ಶುಕ್ಲ ಚತುರ್ಥಿಯ ದಿನದಂದು ಗಜಮುಖನು ಪಾಯಸ ಕಡು ಮೋದಕಗಳನ್ನು ಹೆಚ್ಚಾಗಿಯೇ ತಿಂದು ಹೊಟ್ಟೆಭಾರದಿಂದ ತನ್ನ ವಾಹನವಾದ ಇಲಿಯನ್ನೇರಿ ಹೋಗುತ್ತಿದ್ದನು. ಇಲಿಯಾದರೂ ತನ್ನ ವೈರಿಯಾದ ಸರ್ಪವೊಂದು ಬರುತ್ತಿರುವುದನ್ನು ಗಮನಿಸಿ ಓಡಲು ಪ್ರಾರಂಭಿಸಿತು. ಇದರಿಂದಾಗಿ ಗಣೇಶ ಕೆಳಗೆ ಬಿದ್ದು ಬಿಟ್ಟ. ಬಿದ್ದ ರಭಸಕ್ಕೆ ಅವನ ಡೊಳ್ಳು ಹೊಟ್ಟೆ ಒಡೆದು ಹೋಗಿ ಊಟವೆಲ್ಲ ಹೊರಗೆ ಬಂದಿತು. ಆಗ ಗಣಪತಿಯು ಗಾಬರಿಯಾಗಿ ಅತ್ತಿತ್ತ ನೋಡಿ ಅಲ್ಲಿಯೇ ಹೋಗುತ್ತಿದ್ದ ಆ ಹಾವನ್ನು ಹಿಡಿದುಕೊಂಡು ತನ್ನ ಹೊಟ್ಟೆಯ ಸುತ್ತ ಸುತ್ತಿಕೊಂಡು ತನ್ನನ್ನು ಯಾರಾದರೂ ನೋಡಿದ್ದಾರಾ ಎಂದು ಸುತ್ತಲೂ ನೋಡಿದನು. ಯಾರೂ ನೋಡಿಲ್ಲವೆಂದು ಎರಡು ಹೆಜ್ಜೆ ಮುಂದೂಡಿಯುವಷ್ಟರಲ್ಲಿ ಬಾನಿನಲ್ಲಿದ್ದ ಚೆನ್ನ ಗಣಪನನ್ನು ನೋಡಿ ನಕ್ಕುಬಿಟ್ಟನು. ಅವಮಾನಗೊಂಡ ಗಣಪನು, ನನ್ನನ್ನು ನೋಡಿ ನಗುತ್ತೀಯಾ? ಚೌತಿ ದಿನದಂದು ನಿನ್ನ ದರ್ಶನವನ್ನು ಯಾರು ಮಾಡುತ್ತಾರೋ ಅವರಿಗೆ ಕಳ್ಳತನದ ಅಪವಾದವು ಬರಲೆಂದು ಶಾಪ ಕೊಟ್ಟನು. ಈ ಶಾಪದ ಪರಿಣಾಮ ದೇವಾದಿದೇವನಾದ ಶ್ರೀಕೃಷ್ಣನೂ ಸಹ ಕಳ್ಳನೆನೆಸಿಕೊಂಡು ಶಮಂತಕಮಣಿಯನ್ನು ಕದ್ದನೆಂಬ ಅಪವಾದ ಮತ್ತು ಅವಮಾನ ಕೃಷ್ಣನನ್ನು ಬಾಧಿಸುತ್ತದೆ. ಆನಂತರ ಅವನೇ ಅದನ್ನು ಜಾಂಬವಂತನ ಮನೆಯಲ್ಲಿ ಕಂಡು ಅವನೊಡನೆ ಹೋರಾಡಿ ಅಂತ್ಯದಲ್ಲಿ ಅವನಿಗೆ ತನ್ನ ಹಿಂದಿನ ರಾಮಾವತಾರವನ್ನು ತೋರಿಸಿದ. ಆಗ ಸಂತೋಷಗೊಂಡ ಜಾಂಬವಂತ ಮಣಿಯನ್ನು ಮತ್ತು ಅವನ ಮಗಳು ಜಾಂಬವತಿಯನ್ನು ಶ್ರೀಕೃಷ್ಣನಿಗೆ ಒಪ್ಪಿಸುತ್ತಾನೆ. ಆನಂತರ ತನಗೆ ಬಂದ ಕಳಂಕದಿಂದ ಮುಕ್ತನಾಗುತ್ತಾನೆ. ಹೀಗೆ ಗಣೇಶನ ಮಹಿಮೆಗಳು ಅನೇಕ ಅಪಾರ.

0: ಇದುವರೆಗೂ ಶ್ರೀವತ್ಸ ಭಜನಾ ಮಂಡಳಿಯವರು ನಡೆಸಿಕೊಟ್ಟ ವಿಘ್ನ ನಿವಾರಕ ವಿನಾಯಕ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಲತಾ ಗೋಪಕೃಷ್ಣ, ಸರಸ್ವತಿ, ಪದ್ಮಾ ವಿಶ್ವೇಶ್ವರಯ್ಯ, ರೇಖಾ ಸುಬ್ರಹ್ಮಣ್ಯ, ಸಂಧ್ಯಾ ಶ್ರೀಧರ್, ಜಯಲಕ್ಷ್ಮೀ ಪ್ರಸಾದ್, ವಿಜಯಾ ನಾಗರಾಜ್, ನಿರೂಪಣೆ ಸುನಿತಾ ಕಿರಣ್. ಎಲ್ಲರಿಗೂ ನಮಸ್ಕಾರ.
1: ಇನ್ನು ಚಿತ್ರಗೀತೆಗಳನ್ನು ಕೇಳೋಣ.

0: ಯುವ ಮಿತ್ರರಿಗೆ ನಮಸ್ಕಾರ. ಇಂದಿನ ಯುವವಾಣಿಯಲ್ಲಿ ಯುವ ಪ್ರತಿಭೆ, ಯುವ ವಿಜ್ಞಾನಿ ಸಿಎಸ್ ಮೊಹಮ್ಮದ್ ಸುಹೇಲ್ನೊಂದಿಗೆ ಮಾತುಕತೆ ಕೇಳೋಣ.
1: ಕೇಳುವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ನಿಮಗೆ ಯುವ ಪ್ರತಿಭೆಯೊಬ್ಬರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ವಿಶೇಷ ಏನು ನೀವೇ ಕೇಳ್ತೀರಂತೆ. ಇವರ ಹೆಸರಲ್ಲಿ ಒಂದು ನಕ್ಷತ್ರ ಇದೆ ನಮ್ಮ ಮಿಲ್ಕಿವೇನಲ್ಲಿ. ಇವರು ಭಾರತೀಯ ಯುವ ವಿಜ್ಞಾನಿಯಾಗಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ಗಳಿಸಿದ್ದಾರೆ. ಅಮೆರಿಕದ ಪಿಟ್ಸ್ಬರ್ಗ್ನಲ್ಲಿ ಇವರಿಗೆ 4 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದ್ದಾವೆ. ಭಾರತದಲ್ಲಿ ಕೂಡ ಇವರಿಗೆ ಸುಮಾರು 20 ಹೆಚ್ಚು ಪ್ರಶಸ್ತಿಗಳು ಬಂದಿದ್ದಾವೆ. ದೇಶ ಹೊರದೇಶಗಳಲ್ಲಿ ಓಡಾಡ್ತಾನೆ ಇರ್ತಾರೆ, ಆದರೆ ಇನ್ನು ದ್ವಿತೀಯ PUC ಓದ್ತಾ ಇದ್ದಾರೆ. ಚಿಕ್ಕ ವಯಸ್ಸು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿರುವ ಈ ಯುವ ಪ್ರತಿಭೆ ಯಾರಪ್ಪ PUC ವಿದ್ಯಾರ್ಥಿ ಅಂತೀರಾ? ಇಲ್ಲೇ ಕಣ್ರಿ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಚೀಣ್ಯ ಗ್ರಾಮ ಅಂತಿದೆ. ಚೀಣ್ಯ ಗ್ರಾಮದ ಅನಾರ್ಕಲಿ ಸಲೀಂ ಮತ್ತೆ ಡಾಕ್ಟರ್ ಪರಣ್ ಸಲೀಂ ಇವರ ಪುತ್ರ. ಶ್ರೀರಂಗಪಟ್ಟಣದಲ್ಲಿ ಓದಿ ಮೈಸೂರು ದಾಟಿ ಮಂಗಳೂರಲ್ಲಿ ಇವಾಗ ಸೈಂಟ್ ಅಲೋಶಿಯಸ್ PU ಕಾಲೇಜಿನಲ್ಲಿ ದ್ವಿತೀಯ PUC ಓದ್ತಾ ಇದ್ದಾರೆ. ಚಿಕ್ಕ ಹಳ್ಳಿಯಿಂದ ಅಮೆರಿಕಾದವರೆಗೆ ಹಾರಿ ಭಾರತದ ಖ್ಯಾತಿಯನ್ನ ಎತ್ತಿ ಹಿಡಿದಂತಹ ಮೊಹಮ್ಮದ್ ಸುಹೇಲ್ CS ನಮ್ಮ ಜೊತೆಗಿದ್ದಾರೆ. ಮೊಹಮ್ಮದ್ ಸುಹೇಲ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು ಸರ್.
1: ಸುಹೇಲ್, ಬಹಳ ಖುಷಿಯಾಗುತ್ತೆ ಒಂದು ಚಿಕ್ಕ ಹಳ್ಳಿ ಚಿಣ್ಯದಿಂದ ಶ್ರೀರಂಗಪಟ್ಟಣಕ್ಕೆ ಬಂದು ಅಲ್ಲಿ ಪ್ರಾಥಮಿಕ ತರಗತಿಗಳನ್ನು ಓದಿ ನಂತರ ಇವಾಗ ಸೈಂಟ್ ಅಲೋಶಿಯಸ್ ಕಾಲೇಜಲ್ಲಿ ಓದ್ತಾ ಇದ್ದೀರಿ. ಮುಂದೆ ಪದವಿಗೆ ಅಮೆರಿಕದಲ್ಲೇ ಸೇರಿ ಪದವಿಯನ್ನು ತಗೊಳ್ಬೇಕು ಅನ್ನೋ ಆಸೆ ಕೂಡ ಇದೆ ಅಂತ ಹೇಳಿ ಕೇಳ್ಪಟ್ವಿ ನಿಮ್ಮ ತಂದೆ ತಾಯಿಗಳ ಮಾತಿನಲ್ಲಿ.
2: ಹೌದು ಸರ್.
1: ನಿಮ್ಮ ಪರಿಚಯ ನೀವೇ ಮಾಡ್ಕೊಳ್ಳಿ.
2: ನನ್ನ ಹೆಸರು ಮೊಹಮ್ಮದ್ ಸುಹೇಲ್ CS. ನಾನೀಗ 17 ವರ್ಷ. ನಾನೀಗ ಸೇಂಟ್ ಅಲೋಶಿಯಸ್ PU ಕಾಲೇಜ್ನಲ್ಲಿ 2nd PU ಅನ್ನು ಓದ್ತಾ ಇದ್ದೇನೆ. ನನ್ನ ರಿಸರ್ಚ್ ಬಂದು ಅಲ್ಟ್ರಾ ಲೋ ಕಾಸ್ಟ್ ಪ್ರೀ ಸಿಮ್ಟೊಮ್ಯಾಟಿಕ್ ಡಯಾಗ್ನೋಸ್ಟಿಕ್ ಟೂಲ್, ಪ್ರೋಟೀನ್ ಎನರ್ಜಿ ಅಪೌಷ್ಟಿಕತೆಯಲ್ಲಿ ನನ್ನ ಮೇನ್ ರಿಸರ್ಚ್ ಇರೋದು. ಮತ್ತೆ ಈ ರಿಸರ್ಚ್ನ ಒಟ್ಟಿಗೆ ನಾನು ಪೀಜೋಎಲೆಕ್ಟ್ರಿಕ್ ಸೆರಾಮಿಕ್ ಕ್ರಿಸ್ಟಲ್ಸ್, ಅಡ್ವಾನ್ಸ್ ನ್ಯೂರಲ್ ಬಯಾಲಜಿ, ಕಂಪ್ಯೂಟೇಷನಲ್ ಸೈನ್ಸಸ್ ಇಂಥ ಡಿಫ್ರೆಂಟ್ ಡೊಮೈನ್ಸ್ ಅಲ್ಲಿ ಸಹ ರಿಸರ್ಚ್ ಮಾಡ್ತಾ ಇದ್ದೇನೆ ಸರ್.
1: ನೀವು ಹುಟ್ಟಿ ಬೆಳೆದದ್ದೆಲ್ಲ ಕರ್ನಾಟಕದಲ್ಲೇನೆ?
2: ಹೌದು.
1: ಎಲ್ಲಿ?
2: ನನ್ನ ಹುಟ್ಟಾದದ್ದು ಮಂಗಳೂರಿನ ಉಳ್ಳಾಲದಲ್ಲಿ, ಮತ್ತೆ ನಾನು ಎಲ್ಲ ಬೆಳೆದದ್ದೆಲ್ಲ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ. ನನ್ನ ಪ್ರಾಥಮಿಕ ಪ್ರೌಢ ಶಿಕ್ಷಣ ಶ್ರೀರಂಗಪಟ್ಟಣದಲ್ಲಿ ಆದದ್ದು. ನಾನು ಮಂಗಳೂರಿಗೆ ನನ್ನ ದ್ವಿತೀಯ PUC ಮಾಡಲು ಮಂಗಳೂರಿಗೆ ಮಾತ್ರ ಹೋದದ್ದು.
1: ಯಾಕೆ ಮಂಗಳೂರಿಗೆ ಹೋದ್ದು?
2: ಮಂಗಳೂರಿಗೆ ಹೋಗಲು ಒಂದು ಪ್ರೈಮರಿ ರೀಸನ್ ಏನಂದ್ರೆ ಅಲ್ಲಿಯ ರಿಸೋರ್ಸಸ್. ಯಾಕಂದ್ರೆ ನನ್ನ ಮೇನ್ ಫೋಕಸ್ ಇದ್ದದ್ದು ಆಗ ರಿಸರ್ಚ್. ಸೊ ಅದು ಲಾಸ್ಟ್ ಇಯರ್ 2017 ಅಲ್ಲಿ ನನಗೆ ಟ್ರಾವೆಲ್ ಮಾಡಲಿಕ್ಕೆ ಪಕ್ಕದಲ್ಲಿ ಏರ್ಪೋರ್ಟ್ ಆಗಿತ್ತು, ಮತ್ತೆ ರಿಸರ್ಚ್ ಸೆಂಟರ್ಸ್ ಹತ್ತಿರದಲ್ಲಿ ಇರಬೇಕಾಗಿತ್ತು. ಸೊ ರಿಸೋರ್ಸ್ ಕಾರಣಕ್ಕಾಗಿ ನನ್ನ ಶ್ರೀರಂಗಪಟ್ಟಣದಿಂದ ನಾನು ಮಂಗಳೂರಿಗೆ ಹೋಗಬೇಕಾಯಿತು.
1: ಆದರೆ ಮುಖ್ಯವಾದ ಕಾರಣ ನಿಮ್ಮ ತಾಯಿಯವರು ಉಳ್ಳಾಲದವರು, ಅದು ಮಂಗಳೂರಿಗೆ ಹತ್ತಿರದಲ್ಲೇ ಇದೆ. ತಾಯಿ ಮನೆ ಮತ್ತು ಹುಟ್ಟೂರು ಎರಡು ಒಂದೇ ಅನ್ನೋ ಕಾರಣನೂ ಇದೆ ಅಲ್ವಾ?
2: ಹೌದು ಸರ್.
1: ಖುಷಿಯಾಗುತ್ತೆ,
2: ತುಂಬಾ ಖುಷಿಯಾಗುತ್ತೆ ಮಂಗಳೂರಿನಲ್ಲಿ.
1: ಓಕೆ, ಅಮ್ಮನ ಬಗ್ಗೆ ಹೇಳ್ತೀರಾ?
2: ಅಮ್ಮ ಡಾಕ್ಟರ್ ಪರ್ವಿನ್ ಸಲೀಂ ಅವರು ಕನ್ನಡ ಟೀಚರ್ ಆಗಿದ್ದಾರೆ. ಪಾಂಡುಪುರ ತಾಲೂಕಿನ ಸಂಡಮ ಬಡಾವಣೆಯ ಪ್ರೌಢಶಾಲೆಯಲ್ಲಿ ಕನ್ನಡ ಟೀಚರ್ ಆಗಿದ್ದಾರೆ. ಅವರಿಗೆ ಲಾಸ್ಟ್ September 5 ಅಲ್ಲಿ ಸ್ಟೇಟ್ ಬೆಸ್ಟ್ ಟೀಚರ್ ಅವಾರ್ಡ್ಸ್ ಬಂದಿದೆ. ರಿಸರ್ಚ್ ಸ್ಟಾರ್ಟ್ ಇದು ನಾನು 7ನೇ ತರಗತಿಯಲ್ಲಿದ್ದಾಗ. ಸೊ ಅಲ್ಲಿಂದ ಇಲ್ಲಿಯವರೆಗೆ ಸಹ ನನ್ನ ಅಮ್ಮ ಒಂದು ಸ್ಫೂರ್ತಿ ಆಗಿದ್ದಾರೆ. ಅವರೇ ನನ್ನ ಮೆಂಟರ್, ನನ್ನ ಗೈಡ್, ನನ್ನ ಒಂದು ಬ್ಯಾಕ್ ಬೋನ್ ಇನ್ಫ್ರಾಸ್ಟ್ರಕ್ಚರ್ ಅವರೇ ಆಗಿದ್ದಾರೆ.
1: ಅಮ್ಮನ ಸಬ್ಜೆಕ್ಟ್ ಆಫ್ ಟೀಚಿಂಗ್ ಯಾವುದು?
2: ಅಮ್ಮನ ಸಬ್ಜೆಕ್ಟ್ ಆಫ್ ಟೀಚಿಂಗ್ ಕನ್ನಡ.
1: ಕನ್ನಡ ನಿಮಗೆ ಸಲೀಸಾಗಿ ಒಲಿದಿದೆ?
2: ಹಾ, ಕನ್ನಡ ಕಾನ್ವರ್ಸೇಷನ್ ರೈಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ.
1: ಪ್ರಾಥಮಿಕ ತರಗತಿಗಳನ್ನು ಎಲ್ಲಿ ಮುಗಿಸಿದ್ರಿ?
2: ನನ್ನ ಪ್ರಾಥಮಿಕ ತರಗತಿಯನ್ನು ನಾನು ಶ್ರೀರಂಗಪಟ್ಟಣದ ಕೇಂಬ್ರಿಜ್ ಪಬ್ಲಿಕ್ ಶಾಲೆಯಲ್ಲಿ ಓದಿದ್ದು. ಪ್ರೌಢಶಾಲೆಯನ್ನು ನಾನು ನ್ಯೂ ಆಕ್ಸ್ಫರ್ಡ್ ಪಬ್ಲಿಕ್ ಶಾಲೆ ಮತ್ತು ಸರ್ವಜ್ಞ ಪ್ರೌಢಶಾಲೆಯಲ್ಲಿ ಪೂರೈಸಿದ್ದೆ. ಫಸ್ಟ್ PUC ಅನ್ನು ಶ್ರೀರಂಗಪಟ್ಟಣದ ಪರಿವರ್ತನಾ ಕಾಲೇಜ್ ಪೂರೈಸಿದೆ.
1: ಅಲ್ಲಿ ಮಾಡುತ್ತಾ ಇರುವಾಗಲೇ ನಿಮಗೆ ಆಫರ್ ಆಯ್ತಾ ಇದು ರಿಸರ್ಚ್?
2: ನನ್ನ ರಿಸರ್ಚ್ ನಾನು ಸ್ಟಾರ್ಟ್ ಮಾಡಿದ್ದು 7th standard ಇಂದ. ನನ್ನ ಫಸ್ಟ್ ಒಂದು ವೇದಿಕೆ ದೊರಕಿದ್ದು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಇಂದ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಬಂದ ಒಂದು ಆಪರ್ಚುನಿಟೀಸ್ ಅನ್ನು ನಾನು ತೆಗೆದು ಮತ್ತೆ ಅಲ್ಲಿಂದ ನಾನು ಬೇರೆ ಬೇರೆ ಕಾಂಪಿಟೇಷನ್ಗೆ ಹೋಗಿ ಇದುವರೆಗೆ ನಾನು ಒಂದು ಒಟ್ಟಾರೆ ಒಂದು 25 national conferences, 2 international conferences, ಒಟ್ಟಾರೆ ಒಂದು 120 ಹೆಚ್ಚು ಅವಾರ್ಡ್ ಬಂದಿದೆ ಸರ್.
1: ಕಂಗ್ರಾಚುಲೇಷನ್ಸ್.
2: ಥ್ಯಾಂಕ್ ಯು.
1: 20 ಹೆಚ್ಚು ಅವಾರ್ಡ್, ಇನ್ನು 12ನೇ ಕ್ಲಾಸ್ ಈಗ.
2: ಹೌದು.
1: ಯಾರು ಕೂಡ ಹೆಮ್ಮೆ ಪಡಬೇಕಾದಂತದ್ದು. ಅಪ್ಪನ ಬಗ್ಗೆ ಹೇಳ್ತೀರಿ?
2: ಅಪ್ಪ ಮಂಡ್ಯ ಜಿಲ್ಲೆಯ ನಾಗಮಂಗ ತಾಲೂಕಿನ ಚಿನ್ನದಿಂದ ಬಂದಿದ್ದಾರೆ. ಅಪ್ಪ KRS ನಲ್ಲಿ ಸೀನಿಯರ್ ಹೆಲ್ತ್ ಎಕ್ಸ್ಪೆಕ್ಟರ್ ಆಗಿದ್ದಾರೆ. ಜೊತೆಗೆ ಅವರು ರೈಟರ್ ಸಹ ಹೌದು, ಮತ್ತೆ ಒಳ್ಳೆ ಆಂಕರ್ ಸಹ ಹೌದು. ನನ್ನ ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ಅಪ್ಪ ನನಗೆ ಕವನ ಬರೆಯಲಿಕ್ಕೆ ಯಾವಾಗ್ಲೂ ಸ್ಫೂರ್ತಿ ಕೊಡ್ತಾ ಇದ್ರು. ಸೊ ನಾನು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ತುಂಬಾ ಕವನಗಳು ಬರೆದಿದ್ದೆ, ಅದು ಪೇಪರಲ್ಲಿ ಸಹ ಪಬ್ಲಿಷ್ ಆಗಿತ್ತು. ಮತ್ತೆ ನಾ ಕವನದ ಡೊಮೇನ್ ಅಲ್ಲಿ ಮತ್ತೆ ಬೆಳೆಯಲಿಲ್ಲ ಸರ್.
1: ನೀವು 3 ಜನ, ಇನ್ನು ಯಾರು ಇದ್ದಾರೆ ಮನೆಯಲ್ಲಿ?
2: ನನಗೆ ತಂಗಿ ಇದ್ದಾಳೆ, ಅವಳೀಗ 4th standard ಓದ್ತಾ ಇದ್ದಾಳೆ.
1: ಹೆಸರು?
2: ನಮ್.
1: ಅವಳು ನಿಮ್ ಹಾಗೇನೆ ಬಹಳ ಚೂಟಿಯಿಂದ ತೊಡಗಿಸ್ಕೋತಾಳ?
2: ನಾನ್ ನೋಡಿದಾಗೆ ನನ್ನ ತಂಗಿ ಯಾವಾಗ್ಲೂ ಆರ್ಟ್, ಡಾನ್ಸ್ ಅದರಲ್ಲಿ ತುಂಬಾ ಚೂಟಿ ಆಗಿದ್ದಾಳೆ. ನನಗಿಂತ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ ಆಕ್ಚುಲಿ.
1: ಡ್ರಾಯಿಂಗ್, ಆರ್ಟ್, ಅವಳ ಡೊಮೈನ್?
2: ಅವಳ ಡೊಮೈನ್.
1: ಸೈನ್ಸ್ ರಿಸರ್ಚ್ ನಿಮ್ಮ ಡೊಮೈನ್?
2: ಸೈನ್ಸ್ ಡೊಮೈನ್, ಪ್ರೋಗ್ರಾಮಿಂಗ್ ಸರ್.
1: ಅಪ್ಪ ಅಮ್ಮಂದು ಲಿಟ್ರೇಚರ್ ಡೊಮೈನ್ ಕನ್ನಡ
2: ಸರ್
1: ಅಲ್ವಾ? ಒಂಥರ ವಿಶೇಷವಾದ ಕುಟುಂಬ.
2: ಹೌದು,
1: ಖುಷಿ ಆಗುತ್ತೆ. ಈಗ ನಿಮ್ಮ ರಿಸರ್ಚಿನ ಬಗ್ಗೆ ಬರೋದಾದ್ರೆ, ನೀವು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಆಯೋಜಿಸತಕ್ಕಂತಹ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮುಂದೆ ಮುಂದೆ ಅಲ್ಲಿ ರಿಸರ್ಚ್ ಪೇಪರ್ಗಳನ್ನು ಪ್ರೆಸೆಂಟ್ ಮಾಡಿದ್ರಿ.
2: ಹೌದು.
1: ಯಾವುದು ನಿಮಗೆ ತುಂಬಾ ನೆನಪಲ್ಲಿ ಉಳಿತಕ್ಕಂತಹ ಪೇಪರ್ ಆಗಿತ್ತು?
2: ಅದು ನನ್ನ ಲಾಸ್ಟ್ ಇಯರ್ ಪೇಪರ್. ಮಕ್ಕಳಲ್ಲಿ ಬರುವ ಅಪೌಷ್ಟಿಕತೆ ಒಂದು 5 ವರ್ಷದ ಹಿಂದೆ ಕಂಡುಹಿಡಿಯುವಂತಹ ಒಂದು ಟೆಕ್ನಾಲಜಿಯನ್ನು ನನ್ನ ಫ್ರೆಂಡ್ ಸ್ವಸ್ತಿಕ್ ಪದ್ಮ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಓದ್ತಾ ಇದ್ದಾನೆ, ಅವನೊಟ್ಟಿಗೆ ಸರಿ ನಾವು ಡೆವಲಪ್ ಮಾಡಿದ್ದು. ಅದು ಟೋಟಲ್ 1.5 ಇಯರ್ಸ್ ರಿಸರ್ಚ್ ವರ್ಕ್ ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಮಂತ್ ನಾನು ಅದಕ್ಕೆ ಪೇಟೆಂಟ್ಸ್ ತೆಗೆತಾ ಇದ್ದಾನೆ. ಸೊ ಏನಂದ್ರೆ, ಇಡೀ ಗ್ಲೋಬಲ್ಲಿ ಅರೌಂಡ್ 23% ಅಷ್ಟು ಚಿಲ್ಡ್ರನ್ ಪಾಪ್ಯುಲೇಷನ್ ಇದೆ ಯೂಶ್ವಲಿ ಮಾಲ್ನಸ್ ಆಗಿದೆ. ಆದ್ರೆ WHO ಸ್ಟ್ಯಾಂಡರ್ಡ್ ಡಯಾಗ್ನೋಸ್ಟಿಕ್ ಮೆಥಡ್ ಏನ್ ಪ್ರಿಸ್ಕ್ರೈಬ್ ಮಾಡೋದು, ಅದು ಬ್ಲಡ್ ಟೆಸ್ಟ್. ಅದೇ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇರೋದು. ಆದ್ರೆ ಒಂದು ಒಂದು ದೊಡ್ಡ ಪ್ರದೇಶದಲ್ಲಿ ಟೆಸ್ಟ್ ಮಾಡ್ಬೇಕಂದ್ರೆ ಇಟ್ ಇಸ್ ಪ್ರಿಟಿ ಇನ್ಫೀಸಿಬಲ್. ಲಾಟ್ ಆಫ್ ಬಯೋಮೆಡಿಕಲ್ ವೇಸ್ಟ್ ಬೇಕು, ತುಂಬಾ ಟ್ರೈನ್ ಪ್ರೊಫೆಷನಲ್ಸ್ ಬೇಕು. ಸೊ ನಾನು ಮತ್ತೆ ನನ್ನ ಸಹಪಾಠಿ ಲೈಕ್ ವಾಟ್ ವಿ ವರ್ ಥಿಂಕಿಂಗ್ ಇಸ್ ಅಬೌಟ್ ಹೌ ವಿ ಕ್ಯಾನ್ ಆಕ್ಚುಲಿ ಟ್ಯಾಕಲ್ ದಿಸ್ ವಿತೌಟ್ ಡ್ರಾಯಿಂಗ್ ಬ್ಲಡ್ ಚಿಲ್ಡ್ರನ್, ನಾನ್ ಇನ್ವೇಸಿವ್ ಆಗಿ. ಸೊ ನಾವು ಹೇಗೆ ಡೆವಲಪ್ ಮಾಡಿದಂದ್ರೆ, ಒಂದು ಪೇಪರ್ ಸ್ಟ್ರಿಪ್ ಅಲ್ಲಿ ನಿಮ್ಮ ಒಂದು ಸಲೈವವನ್ನು ರಿಯಾಕ್ಟ್ ಮಾಡಿದ್ರೆ ನೀವು ಮಾಲ್ನರಿಸ್ಟ್ ಆಗಿದ್ದೀರಾ ಇಲ್ವಾ ಅಂತ ಪ್ರೆಡಿಕ್ಟ್ ಮಾಡಬಹುದು.
1: ಆ ಪೇಪರ್ ಸ್ಟ್ರಿಪ್ ಆರ್ಡಿನರಿ ಸ್ಟ್ರಿಪ್, ಸ್ಪೆಷಲೈಸ್ಡ್ ಸ್ಟ್ರಿಪ್,
2: ಅದು ಆರ್ಡಿನರಿ
1: ಟೆಸ್ಟ್ ಸ್ಟ್ರಿಪ್,
2: ಅದು ಆರ್ಡಿನರಿ ಪೇಪರ್ ಅನ್ನು ನಾವು ನಮ್ಮ ಕೆಮಿಕಲ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ನಾವು ಅದು ಸಪ್ಲೈ ಮಾಡ್ತಕ್ಕಂಥದ್ದು.
1: ಏನ್ ಕೆಮಿಕಲ್ ಬಳಸಿ?
2: ನಾವು ಆಕ್ಚುಲಿ ಒಂದು ಬೇಸಿಕ್ ರಿಯಾಕ್ಷನ್ ಅನ್ನು ಯೂಸ್ ಮಾಡಿಕೊಂಡು ಇದನ್ನು ಡೆವಲಪ್ ಮಾಡಿಕೊಂಡಿರೋದು. ಸೊ ನಮ್ಮ ಸಲೈವದಲ್ಲಿ ಸಲೈವರಿ ಅಮೈಲೇಸ್ ಎಂಬ ಒಂದು ಎನ್ಝೈಮ್ ಇದೆ. ಈ ಎನ್ಝೈಮ್ ಕಾರ್ಬೋಹೈಡ್ರೇಟ್ಸ್ ಆರ್ ಪಾಲಿಗೋಸ್ಯಾಕರೈಡ್ಸ್ ಅನ್ನು ಸ್ಯಾಕರೈಡ್ಸ್ ಆಗಿ ಕನ್ವರ್ಟ್ ಮಾಡ್ತದೆ.
1: ಸರಿ.
2: ಸೊ ನಮ್ಮ ಪೇಪರ್ ಅಲ್ಲಿ ಇರುವ ಸಬ್ಸ್ಟ್ರೇಟ್ ಏನಿದೆ ಅದು ಅಮೈಲೋಸ್ ಆಗಿದೆ. ಅಮೈಲೋಸ್ ಪ್ಲಸ್ ಅಯೋಡಿನ್ ಒಂದು ಕಲರೋಮೆಟ್ರಿಕ್ ರಿಯಾಕ್ಷನ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ನೆಕ್ಸ್ಟ್ ನಾವು ಗೂಗಲ್ ಎಲ್ ಅಂತ ಒಂದು ಗೂಗಲ್ ಇದು ಒಂದು ಸಾಫ್ಟ್ವೇರ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಒಂದು ಮೆಷಿನ್ ಲರ್ನಿಂಗ್ ಆಪ್ ಡೆವಲಪ್ ಮಾಡಿಕೊಂಡಿದ್ದೇವೆ. ಸೊ ಯಾವಾಗ ಒಂದು ಪೇಪರ್ ಮೇಲೆ ಸಲೈವನ್ನು ರಿಯಾಕ್ಟ್ ಮಾಡ್ತೇವೆ, ಒಂದು ಕಲರ್ ಚೇಂಜ್ ಪ್ರೊಡ್ಯೂಸ್ ಆಗ್ತದೆ. ಆ ಕಲರ್ ಚೇಂಜ್ ಅನ್ನು ಮೊಬೈಲ್ ಮೂಲಕ ಸ್ಕ್ಯಾನ್ ಮಾಡಿದ್ರೆ ಆ ಮನುಷ್ಯನ ರಕ್ತದಲ್ಲಿ ಎಷ್ಟು ಪ್ರೋಟೀನ್ ಇದೆ, ಅವರಿಗೆ ಮಾಲ್ನರಿಶ್ಮೆಂಟ್ ಇದೆಯಾ, ಮುಂದೆ ಅವರು ಯಾವ ತರ ಡಯಟ್ ಅನ್ನು ತಗೊಳ್ಬಹುದು, ಎಷ್ಟು ದಿನ ಈ ಡಯಟ್ ಅಲ್ಲಿ ಇದ್ರೆ ಎಷ್ಟು ದಿನದ ಒಳಗೆ ಅವರು ಕ್ಯೂರ್ ಆಗಬಹುದು. ಸೊ ಇದರ ಪ್ರೆಡಿಕ್ಷನ್ ಬೇಸ್ಡ್ ಮಾಡೆಲ್ ಅನ್ನು ನಾವು ಡೆವಲಪ್ ಮಾಡಿದ್ದು ಸರ್.
1: ಸೊ ಆಪ್ ಕೂಡ ಡೆವಲಪ್ ಆಗಿದೆ.
2: ಹೌದು.
1: ನಿಮ್ಮ ಟೆಸ್ಟ್ ಪೇಪರ್ ಕೂಡ ರೆಡಿ ಇದೆ ಇವಾಗ.
2: ಹೌದು ಸರ್.
1: ಇದು ಸಾಮಾನ್ಯ ಮಕ್ಕಳ ಮೇಲೆ ಪ್ರಯೋಗನು ಮಾಡಿದ್ದೀರಿ? ಎಲ್ಲೆಲ್ಲಿ ಮಾಡಿದ್ದೀರಿ?
2: ಆಕ್ಚುಲಿ ಕ್ಲಿನಿಕಲ್ ಟೆಸ್ಟ್ ಆದದ್ದು ಎನ್ಎಪಿ ಯೂನಿವರ್ಸಿಟಿಯಲ್ಲಿ. ಅಲ್ಲಿಯ ಬಯೋಎಥಿಕಲ್ ಕ್ಲಿಯರೆನ್ಸ್ ಅನ್ನು ತೆಗೆದುಕೊಂಡು ನಾವು ಒಂದು 200 ಪಾರ್ಟಿಸಿಪೆಂಟ್ಸ್ ಅನ್ನು ರೆಕ್ರೂಟ್ ಮಾಡಿದ್ವಿ. ಸೊ ಅವರಲ್ಲಿ ಒಂದು 50 ಪಾರ್ಟಿಸಿಪೆಂಟ್ಸ್ ಪ್ರೋಟೀನರ್ಜಿ ಮ್ಯಾಲ್ ನ್ಯೂಟ್ರಿಷನ್ ಇಂದ ಸಫರ್ ಮಾಡ್ತಾ ಇದ್ರು. 50 ಹೆಲ್ತಿ, 50 PM1, ಆ ತರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಅವರ ಬ್ಲಡ್ ಮತ್ತೆ ಸಲೈವವನ್ನು ಕಲೆಕ್ಟ್ ಮಾಡಿ ಅದರಲ್ಲಿ ನಾವು ಟೆಸ್ಟ್ ಮಾಡಿದ್ದು.
1: ಕ್ರಾಸ್ ಟೆಸ್ಟ್ ಟೆಸ್ಟ್ ಆಗಿದೆ. ಪೇಪರ್ ಟೆಸ್ಟ್ ಆಗಿದೆ.
2: ಹೌದು ಸರ್.
1: ಸೊ ನಮ್ಮ ರಿಸಲ್ಟ್ಸ್ ಕೋಆರ್ಡಿನೇಟ್ ಆಯ್ತಾ?
2: ಅಕ್ಯುರಸಿ ನಮ್ದು 96% ಇದೆ ಸರ್.
1: ಕಂಗ್ರಾಚುಲೇಷನ್. ಯಾಕಂದ್ರೆ ನೀವು ಬ್ಲಡ್ ಟೆಸ್ಟ್ ಪ್ರತಿಯೊಂದು ಮೈನ್ಯೂಟ್ ಡಯಾಗ್ನೋಸಿಸ್ ಮಾಡ್ತಾ ಹೋಗ್ತಾ ಇದ್ರೆ ಖರ್ಚು ಜಾಸ್ತಿ.
2: ಹೌದು.
1: ಜೊತೆಗೆ ಅವರಿಗೂ ಹಿಂಸೆ.
2: ಹೌದು.
1: ಬ್ಲಡ್ ಡ್ರಾ ಎಲ್ಲ ಮಾಡ್ಬೇಕು. ಸಲೈವ ಥೂ ಅಂತ ಉಗುಳಿದ್ರು ಕೂಡ ಬರುವಂತ ಒಂದು ಪ್ರಾಡಕ್ಟ್ ಅದು. ಸೊ ಅಲ್ಲಿಂದ ನಿಮಗೆ ರಿಸಲ್ಟ್ 96% ಅಕ್ಯುರಸಿ ಸಿಕ್ಕಿದೆ ಅಂದ್ರೆ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್.
2: ಮತ್ತೆ ಅದಕ್ಕಿಂತ ಗ್ರೇಟ್ ಅಚೀವ್ಮೆಂಟ್ ಕಾಸ್ಟ್ ಕಟ್ಟಿಂಗ್ ಅಲ್ಲಿ ಮಾಡಿರೋದು. ಸ್ಟ್ಯಾಂಡರ್ಡ್ ಟೆಸ್ಟ್ ₹1,000, 3 hours ಬೇಕು.
1: ಸರಿ.
2: ನಮ್ಮ ಟೆಸ್ಟ್ ಅಲ್ಲಿ ₹1 ಪರ್ ಟೆಸ್ಟ್, 1 minute.
1: ವೆರಿ ಗುಡ್. ಈ ಕಾನ್ಸೆಪ್ಟ್ ಹೇಗೆ ಹೊಳಿತು?
2: ಹೇಗೆ ಹೊಳಿತು ಅನ್ನೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಲಾಸ್ಟ್ ಇಯರ್ ನಾನು ಆಕ್ಚುಲಿ ಮಂಗಳೂರಿಗೆ ಹೋಗಿದ್ದು, 2017 ಅಲ್ಲಿ ಹೋದದ್ದು. ಸೊ ಅಲ್ಲಿ ಏನಾಯ್ತು, ಸ್ಟ್ಯಾನ್ಫರ್ಡ್ ಅಲ್ಲಿ ಒಂದು ಸೈಂಟಿಸ್ಟ್ ಇದ್ದಾರೆ, ಡಾಕ್ಟರ್ ಮನುಪ್ರಕಾಶ್. ಸೊ ಡಾಕ್ಟರ್ ಮನುಪ್ರಕಾಶ್ ಏನ್ ಮಾಡಿದೆ ಅಂದ್ರೆ ಪೇಪರ್ ಇಂದ ಮೈಕ್ರೋಸ್ಕೋಪ್. ಸೊ ಆ ಮೈಕ್ರೋಸ್ಕೋಪ್ ಅಲ್ಲಿ ನೀವು ಆನ್ ಸೈಟ್ ಮಲೇರಿಯಾ, ಡೆಂಗು ಆ ತರ ಬ್ಲಡ್ ಟೆಸ್ಟ್ ಅನ್ನು ಜಸ್ಟ್ ಪೇಪರ್ ಮೂಲಕ ಮಾಡಬಹುದು.
1: ಫೋಲ್ಡ್ ಸ್ಕೋಪ್.
2: ಫೋಲ್ಡ್ ಸ್ಕೋಪ್
1: ಅದು ಬಂದಿದೆ ಈಗ. ನಮ್ಮ ಮೈಸೂರಲ್ಲೂ ಕೂಡ ಈಗ ಪ್ರಾಯೋಗಿಕವಾಗಿ ಅಲ್ಲಲ್ಲಿ ಡೆಮಾನ್ಸ್ಟ್ರೇಷನ್ಸ್ ಕೊಡ್ತಾ ಇದ್ದಾರೆ. ಕೊಳ್ಳೇಗಾಲ ಶರ್ಮಾ ಅದನ್ನು ಹೆಚ್ಚು ಪ್ರಚುರ ಪಡಿಸ್ತಾ
2: ಇದ್ದಾರೆ.
1: ಡಾಕ್ಟರ್ ಮನುಪ್ರಕಾಶ್ ಅದು ಪೇಟೆಂಟ್ ಆಗಿದೆ.
2: ಹೌದು. ಸೊ ಅವಾಗ ಟೆಕ್ ಟಾಕ್ ನಾನು ನೋಡ್ತಾ ಇದ್ದೆ. ನಾನು ಆಕ್ಚುಲಿ ಇಟ್ ವಾಸ್ ಅ ಪ್ರಿಟಿ ಲೌಸಿ ಈವ್ನಿಂಗ್. ನಾನು ತುಂಬಾ ಲೈಕ್ ಕ್ಲಾಸ್ ಹೋಗಿ ಬಂದು ಸುಮ್ಮನೆ ಒಂದು ಟೆಕ್ ಟಾಕ್ ಯೂಶ್ವಲಿ ಸ್ಟ್ರೀಮ್ ಮಾಡ್ತಾ ಇರ್ಬೇಕಾದ್ರೆ. ಸೊ ಆಗ ಮನುಪ್ರಕಾಶ್ ಲಾಸ್ಟ್ ಅಲ್ಲಿ ಹೇಗೆ ಹೇಳಿದಂದ್ರೆ, ದ ಫ್ಯೂಚರ್ ಆಫ್ ಡಯಾಗ್ನೋಸ್ಟಿಕ್ ಇಸ್ ನಾಟ್ ಥ್ರೂ ಯು ನೋ ಎ ಮೆಡಿಕಲ್ ಇನ್ಸ್ಟ್ರೂಮೆಂಟ್, ಇಟ್ಸ್ ಗನ್ ಬಿ ಪೇಪರ್ ದಟ್ಸ್ ಗನ್ ಮೇಕ್ ಬ್ರೇಕ್ ಥ್ರೂ.
1: ಎಕ್ಸಲೆಂಟ್.
2: ಸೊ ಆ ಒಂದು ಏನ್ ಸೆಂಟೆನ್ಸ್ ಇತ್ತು, ಇಟ್ ಇಸ್ ವಾಟ್ ದಟ್ ಪ್ರವೋಕ್ಡ್ ಬೋತ್ ಆಫ್ ಅಸ್ ಟು ಪರ್ಸೀವ್ ಸಮಥಿಂಗ್ ಇನ್ ಪೇಪರ್ ಅಂಡ್ ಸಮಥಿಂಗ್ ನಾನ್ ಇನ್ವೇಸಿವ್ ಅಂಡ್ ಸಮಥಿಂಗ್ ದಟ್ಸ್ ಕನ್ ರೀಚ್ ಮ್ಯಾಸಿವ್ ಅಮೌಂಟ್ ಆಫ್ ಪೀಪಲ್.
1: ಸೊ ಅಲ್ಲಿಂದ ನೀವು ಐಡಿಯಾನ ಮುಂದುವರಿಸ್ಕೊಂಡ್ರಿ.
2: ಹೌದು.
1: ಆಮೇಲೆ ನಿಮ್ಮದೇ ಕೆಮಿಕಲ್ ಬ್ಯಾಲೆನ್ಸ್ ಅನ್ನು ಮಾಡಿಕೊಂಡು ಪೇಪರ್ ಅಲ್ಲಿ ಅಪ್ಲೈ ಮಾಡಿ ಅದ್ರ ಮೇಲೆ ಎಂಜಿಲು ಅಥವಾ ಸಲೈವವನ್ನು ಹಾಕಿ ಅದರಲ್ಲಿ ಟೆಸ್ಟ್ ಅನ್ನು ಪ್ರೂವ್ ಮಾಡಿದ್ರಿ. ಎನೋಪಿ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜ್ ಅಂಡ್ ಯೂನಿವರ್ಸಿಟಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ರಿಸರ್ಚ್ ಅನ್ನು ಮಾಡ್ತಕ್ಕಂಥದ್ದು, ವೆಲ್ ಎಕ್ವಿಪ್ಡ್ ಯೂನಿವರ್ಸಿಟಿ.
2: ಹೌದು.
1: ಅದಕ್ಕೆ ಹೆಂಗ್ ಕಾಂಟ್ಯಾಕ್ಟ್ ಬಂತು?
2: ಅದಕ್ಕೆ ಕಾಂಟ್ಯಾಕ್ಟ್ ಬಂತು ಅಂದ್ರೆ, ಸ್ವಸ್ತಿಕೆ ಅಮ್ಮ ಏನಿದ್ದಾರೆ ಅವರ ತಂಗಿ ಎನ್ಎಫ್ಐ ರಿಸರ್ಚ್ ಯೂನಿವರ್ಸಿಟಿಯ ಡೈರೆಕ್ಟರ್ ನ ಕ್ಲಾಸ್ಮೇಟ್ಸ್ ಆಗಿದ್ರು. ಸೊ ಅವರ ಮೂಲಕ ನಾವು ಆಕ್ಚುಲಿ ಎನ್ಎಫ್ಐ ರಿಸರ್ಚ್ ಸೆಂಟರ್ಗೆ ಕಾಂಟ್ಯಾಕ್ಟ್ ಆಯಿತು. ಸೊ ಎನ್ಎಫ್ಐ ಸೆಂಟರ್ ಜೊತೆಗೆ ಇನ್ನು ಎರಡು ಇನ್ಸ್ಟಿಟ್ಯೂಷನ್ ತುಂಬಾ ಹೆಲ್ಪ್ ಮಾಡಿದೆ. ಒಂದು ಕನಚರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಯಾಕೆಂದ್ರೆ ನಾವು 200 ರೆಕ್ರೂಟ್ಮೆಂಟ್ ಮಾಡಿದಾಗ ಅಷ್ಟು ಜನಕ್ಕೆ ಬ್ಲಡ್ ಟೆಸ್ಟ್ ಎಲ್ಲ ಹೆಲ್ಪ್ ಮಾಡಿದ್ದು ಕನಚರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿಯ ಡಾಕ್ಟರ್ ರೋಹನ್ ಮೋನಿಸ್, ಮತ್ತೆ ಎನ್ಎಫ್ಐ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಸಿಂಧುಪ್ರಿಯಾ, ಮತ್ತೆ ಜೊತೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಎಜುಕೇಶನ್ ರಿಸರ್ಚ್ ಪುಣೆ ಸಹ ತುಂಬಾ ಹೆಲ್ಪ್ ಮಾಡಿದೆ. ಸೊ ಅಲ್ಲಿಯ ಕೆಮಿಸ್ಟ್ರಿ ಹೆಚ್ಒಡಿ ಡಾಕ್ಟರ್ ಶ್ರೀನ್ ಸೋತಾ ಅವರು ಸಹ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪ್ರಾಜೆಕ್ಟ್ಗೆ.
1: ಇದು ಅಲ್ಲಿ ಹೋದ್ಮೇಲೆ ನಿಮ್ಗೆ ಹೊಳಿಯಿತು ಅಂತ ಅಂದ್ರೆ ಇದು ಬಯಾಲಜಿ ರಿಲೇಟೆಡ್, ಜೊತೆಗೆ ಹೆಲ್ತ್ ರಿಲೇಟೆಡ್. ಅಪ್ಪ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದಾರೆ.
2: ಹೌದು.
1: ಏನಾದ್ರು ಕನೆಕ್ಷನ್ ಇದೆಯಾ?
2: ಅಪ್ಪ ಮಸ್ಕಿಟೋ ಬಾರ್ನ್ ಡಿಸೀಸ್ ಅಲ್ಲಿ ಕೆಲಸ ಮಾಡುದು, ಇದು ಟೋಟಲಿ ಡಿಫ್ರೆಂಟ್ ಡೊಮೈನ್ ಆಫ್ ಹೆಲ್ತ್. ಸೊ ಇದಕ್ಕೆ ಇನ್ನು ಕನೆಕ್ಷನ್ ಇರಲಿಲ್ಲ.
1: ಆ ಫೀಲ್ಡ್
2: ಹೌದು. ಆದ್ರೆ ಈ ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ನಾವು ಅಟ್ಲೀಸ್ಟ್ 150 ಟೈಮ್ಸ್ ಫೇಲ್ಯೂರ್ ಅನ್ನು ನೋಡ್ಕೊಂಡಿದ್ದೇವೆ. ನಾವು ಹೇಗೆ ಸ್ಟಾರ್ಟ್ ಮಾಡಿದ್ರೆ, ಸ್ಟಾರ್ಟಿಂಗ್ ನಾವು ನಾನ್ ಇನ್ವೇಸಿವ್ ಬಯೋಮಾರ್ಕರ್ ಅಂದ್ರೆ ಸ್ವೆಟ್ ಆಗ್ಬಹುದು ಅಥವಾ ಒಂದು ಸಲೈವ್ ಆಗ್ಬಹುದು ಅಥವಾ ಹೇರ್ ಆಗ್ಬಹುದು, ಹೀಗೆ ನಾವು ಡಿಫ್ರೆಂಟ್ ಬಯೋಮಾರ್ಕರ್ಸ್ ಅಂತ ನೋಡ್ತಾ ಇದ್ವಿ. ಆದ್ರೆ ನಾವು ತುಂಬಾ ಟೆಸ್ಟ್ ಮಾಡ್ತಾ ಇದ್ವಿ, ಆದ್ರೆ ನಮ್ಗೆ ಯಾವ್ದ್ರಲ್ಲೂ ಸಹ ಒಂದು ಸಕ್ಸಸ್ಫುಲ್ ರಿಸಲ್ಟ್ ಸಿಗ್ಲಿಲ್ಲ ಸ್ಟಾರ್ಟಿಂಗ್. ಮತ್ತೆ ಏನಾಯ್ತು, ಆಕ್ಚುಲಿ ನಾನು ಕ್ಲಾಸ್ 11th ಬಯಾಲಜಿ ಟೆಕ್ಸ್ಟ್ ಬುಕ್ ಓದ್ತಾ ಇದ್ದೆ. ಸೊ ಆಗ ಜಸ್ಟ್ ರಿವಿಷನ್ ಬ್ಯಾಕ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಫಸ್ಟ್ ಲೆಸನ್ ಅಲ್ಲಿ ಅಮೈಲೇಸ್ ಬಗ್ಗೆ ಒಂದು ಪ್ಯಾರ ಇತ್ತು, ಜೊತೆಗೆ ಲ್ಯಾಬ್ ಮ್ಯಾನ್ಯುಲ್ ಸಹ ಪಕ್ಕ ಇತ್ತು. ಸೊ ಲ್ಯಾಬ್ ಮ್ಯಾನ್ಯುಲ್ ಏನಿತ್ತು, ಕಾರ್ಬೋಹೈಡ್ರೇಟ್ಗೆ ಟೆಸ್ಟ್ ಅಂತ ಇತ್ತು. ಇಲ್ಲಿ ಕಾರ್ಬೋಹೈಡ್ರೇಟ್ ಮೇಲೆ ಟೆಸ್ಟ್ ಇತ್ತು, ಎನ್ಝೈಮ್ ಆಕ್ಷನ್ ಕಾರ್ಬೋಹೈಡ್ರೇಟ್ ಇತ್ತು. ಸೊ ನಾನೇನು ಹೌದು, ಸೊ ನಾನೇನ್ ಮಾಡಿದ್ರೆ ಸ್ವಸ್ತಿಕೆ ಹೇಳಿದೆ, ಸೊ ಲೆಟ್ಸ್ ಕಂಬೈನ್ ಮಾಡಿ ನೋಡುವ ಏನಾಗುತ್ತೆ ನೋಡೋಣ ಅಂತ, ರಿಸಲ್ಟ್ ನೋಡೋಣ ಅಂತ. ಸೊ ಆ ಟೈಮ್ ಅಲ್ಲಿ ಬ್ರೇಕ್ ಥ್ರೂ ಆಗಿದ್ದು. ಸೊ ಆಗ ನಾವ್ ಏನ್ ಮಾಡಿದ್ವಿ, ಮನೆಯಲ್ಲಿ ಚಪಾತಿ ಪೀಸಸ್ ನ ವಿ ವಾಂಟೆಡ್ ಟು ಬಿ ವೆರಿ ಸೈಂಟಿಫಿಕ್, ಸೊ 1 cm ಕಟ್ ಮಾಡಿ ಸೊ ಅಯೋಡಿನ್ 0.5 mL ಹಾಕಿ ಆಗ ಕಲರ್ ಚೇಂಜ್ ಆಗುತ್ತೆ, ಅದು ಸ್ಟ್ಯಾಂಡರ್ಡ್ ಕಾರ್ಬೋಹೈಡ್ರೇಟ್ ಡಿಟೆಕ್ಷನ್. ಆಗ ನಾವೇನ್ ಮಾಡಿದ್ವಿ, ಮನೆಯಲ್ಲಿ ಇದ್ದ ಮೆಮ್ಗೆ ಸಲೈವ ಕೊಡಿ, ಸಲೈವ ಕೊಡಿ ಅಂತ ಹೇಳಿದ್ವಿ, ಉಗುಳಿ ಇದ್ರ ಮೇಲೆ ಉಗುಳಿ ಅಂತ.
1: ಹೌದು, ಇಟ್ಸ್ ಅ ಫ್ಯಾಕ್ಟ್.
2: ಹೌದು. ಸೊ ಆಗ ಏನಾಯ್ತು, ಕನ್ವಿನ್ಸ್ ಮಾಡಿ ನಾವು ಡಿಫ್ರೆಂಟ್ ಪರ್ಸನ್ಸ್ ಇದು ಸಲೈವ ರಿಯಾಕ್ಟ್ ಮಾಡಿದ್ವಿ. ಆಗ ಕಲರ್ ಏನಾಗುತ್ತೆ, ಡಿಫ್ರೆಂಟ್ ಚೇಂಜ್ ಬಂತು, ಡಿಫ್ರೆಂಟ್ ಪರ್ಸನ್ ಗೆ ಡಿಫ್ರೆಂಟ್ ಚೇಂಜ್ ಬಂತು. ಸೊ ಆಗ ನಾವೇನ್ ಕನ್ಕ್ಲೂಷನ್ ಮಾಡಿದಂದ್ರೆ, ಪ್ರತಿ ಒಂದು ಪರ್ಸನ್ ಸಲಹೆ ಏನಿದೆ ಅವನ DNA ಅಷ್ಟೇ ಯೂನಿಕ್ ಆಗಿರುತ್ತೆ ಅಂತ. ಸೊ ಅದು ಒಂದು ನಾವು ನಮ್ಮ ಸ್ಟಡಿ ರಿಸಲ್ಟ್

0: ಇವರು ಏನ್ರಿ ಮಾಡ್ತಾರೆ ಅನ್ನೋ ಪ್ರಶ್ನೆ ಹಾಕ್ಲಿಲ್ವೇ?
1: ಆಕ್ಚುಲಿ ಯಾರಾದ್ರೂ ಫ್ರೆಶರ್ ಹೋಗಿ ಈ ತರ ಹೇಳಿದ್ರೆ ಫಾರ್ ಶೋರ್ ಹಾಕ್ತಾರೆ ಕ್ವೆಶನ್, ನೀವ್ ಏನ್ ಮಾಡ್ಬೋದು ಅಂತ.
0: ಏನೋ ಹೇಳ್ತೀರ ಕಷ್ಟ.
1: ಆದ್ರೆ ನನ್ನ ಸ್ಟ್ಯಾಂಡರ್ಡ್ ಸ್ಟಡೀಸ್ ಒಟ್ಟಿಗೆ, ನಾನು ಯೂಶಲಿ ಒಂದು MOCC ಸ್ಟೂಡೆಂಟ್ ಅಂದ್ರೆ, ನಾನು ಯೂಶಲಿ ತುಂಬಾ ಆನ್ಲೈನ್ ಕೋರ್ಸಸ್ ಫ್ರಮ್ ಸ್ಟ್ಯಾನ್ಫರ್ಡ್, MIT. ಸೊ ನಾನು MIT ಇಂದ ಆಂಟರ್ಪ್ರಿನರ್ಶಿಪ್, ಮೈಕ್ರೋಮಾಸ್ಟರ್ ಇನ್ ಆಂಟರ್ಪ್ರಿನರ್ಶಿಪ್, ಮೈಕ್ರೋಮಾಸ್ಟರ್ಸ್ ಇನ್ ಸೈಕಾಲಜಿ, ಕಾಂಪಿಟೇಷನಲ್ ಸೈನ್ಸಸ್. ಸೊ ಹೀಗೆ ಒಂದು ಬಿಹೈಂಡ್ ದ ಸೀನ್ಸ್ ನಾನು ತುಂಬಾ ಅಡ್ವಾನ್ಸ್ಡ್ ನಾಲೆಜ್ ಅನ್ನು ಸಹ ಗೇನ್ ಮಾಡ್ತಾ ಇದ್ದೆ. ಸೊ ಐ ಹ್ಯಾವ್ ಲೈಕ್ 315 ಕೋರ್ಸಸ್ ಎನ್ರೋಲ್ಡ್, ಅರೌಂಡ್ ಲೈಕ್ 112 ಸರ್ಟಿಫಿಕೇಶನ್ಸ್, ಅಂಡ್ ಐಮ್ ಆಲ್ಸೋ ಅ ಗೂಗಲ್ ಆರ್ಕಿಟೆಕ್ಟ್ ಫಾರ್ ಮೈಕ್ರೋ ಸರ್ವಿಸಸ್, ಅಮೆಝಾನ್ ವೆಬ್ ಸರ್ವಿಸಸ್. ಸೊ ಹೀಗೆ ಲೇಟೆಸ್ಟ್ ಟೆಕ್ನಾಲಜಿ, ಮೆಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಹೀಗೆ ಯುನೋ ಐ ಆಮ್ ಪರ್ಸ್ಯೂಯಿಂಗ್ ಮೈ ಸ್ಟ್ಯಾಂಡರ್ಡ್ ಎಜುಕೇಷನ್ ಆಸ್ ಅ ಸ್ಟೂಡೆಂಟ್, ಬಟ್ ಬಿಹೈಂಡ್ ದ ಸೀನ್ಸ್ ಐ ಆಮ್ ಆಲ್ಸೋ ಪರ್ಸ್ಯೂಯಿಂಗ್ ಹೈಯರ್ ಲೆವೆಲ್ ಆಫ್ ನಾಲೆಜ್ ಅಂಡ್ ಎಜುಕೇಷನ್ ಥ್ರೂ ಆನ್ಲೈನ್ ಕೋರ್ಸಸ್.
0: ಓಕೆ, ನೀವು ಚೀಣ್ಯ ಅವರು ಅಲ್ಲಿ ಏನ್ ಇನ್ಫ್ರಾಸ್ಟ್ರಕ್ಚರ್ ಇದೆಯೋ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಷ್ಟೇ.
1: ಹೌದು,
0: ಶ್ರೀರಂಗಪಟ್ಟಣದಲ್ಲಿ ನಾರ್ಮಲ್ ಇಂಟರ್ನೆಟ್ ಕನೆಕ್ಷನ್ ಒಂದು ಸಿಕ್ಕುತ್ತೆ, ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿ ಅಲ್ಲಿ ಇಲ್ಲ.
1: ಹೌದು,
0: ಮನೆಯಲ್ಲಿ ನೀವು ಕಂಪ್ಯೂಟರ್ ಹಾಕೊಳ್ಬಹುದು.
1: ಹೌದು,
0: ಬಟ್ ನೀವು ಓದ್ತಾ ಇರೋದು ಮಂಗಳೂರಲ್ಲಿ, ನಿಮ್ಮ ಹಾಸ್ಟೆಲ್ ನಲ್ಲಿ ಅಥವಾ ಮನೆಯಲ್ಲಿ ಒಂದ್ ಕಂಪ್ಯೂಟರ್ ಸಿಗುತ್ತೆ. ಇಷ್ಟೇ ಫೆಸಿಲಿಟಿಯನ್ನು ಬಳಸಿಕೊಂಡು ನೂರಾರು ಆನ್ಲೈನ್ ಕೋರ್ಸಸ್ ಗೆ ಎನ್ರೋಲ್ ಆಗಿ 115 ಹೆಚ್ಚು ಸರ್ಟಿಫಿಕೇಟ್ ತಗೊಂಡಿದ್ದೀರಿ ಅಂದ್ರೆ ಟೀಮ್ ಎಲ್ಲಿತ್ರಿ?
1: ಯೂಶಲಿ ಐ ಟುಕ್ ಸಮ್ ಫೋಕಸಸ್ ಆನ್ ಟೈಮ್ ಮ್ಯಾನೇಜ್ಮೆಂಟ್. ನಾವ್ ಒಂದು ಏನಾಗುತ್ತೆ ಅಂದ್ರೆ, ಯೂಶಲಿ ವೆನ್ ಐ ಆಮ್ ಇನ್ ಸ್ಕೂಲ್, ಟೀಚರ್ಸ್ ಇರ್ತಾರೆ, ಲೆಕ್ಚರ್ಸ್ ಇರ್ತಾರೆ, ವಿ ಹ್ಯಾವ್ ಅ ಪ್ರಿಸ್ಕ್ರೈಬ್ ಟೈಮ್ ಟೇಬಲ್, ವಿ ಫಾಲೋ ದಟ್. ಬಟ್ ನಾನ್ ಏನ್ ಡಿಸೈಡ್ ಮಾಡಿದೆ ಅಂದ್ರೆ, ನಾನು 12th ಸ್ಟ್ಯಾಂಡರ್ಡ್ ಅಲೋಶಿಯಸ್ ಹೋದಾಗ ಐ ವಾಂಟ್ ಟು ಡೆವಲಪ್ ಮೈ ಓನ್ ಟೈಮ್ ಮ್ಯಾನೇಜಿಂಗ್, ಮೈಕ್ರೋ ಮ್ಯಾನೇಜಿಂಗ್ ಮೈ ಸೆಲ್ಫ್. ಸೊ ಇನಿಷಿಯಲಿ ತುಂಬಾ ಡಿಫಿಕಲ್ಟ್ ಆಯ್ತು, ಯಾಕಂದ್ರೆ ನೋ ಒನ್ ಹ್ಯಾಸ್ ಎವರ್ ಟಾಟ್ ಮಿ ಹೌ ಟು ಪ್ರಯಾರಿಟೈಸ್ ಥಿಂಗ್ಸ್, ಯಾವ್ದು ಇಂಪಾರ್ಟೆಂಟ್, ಯಾವ್ದು ನಾಟ್ ಇಂಪಾರ್ಟೆಂಟ್. ಸೊ ಇನಿಷಿಯಲ್ ಫ್ಯೂ ಮಂತ್ಸ್ ಐ ಸ್ಪೆಂಡ್ ಟೈಮ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಹೌ ಟು ಮ್ಯಾನೇಜ್ ಟೈಮ್, ವಿಚ್ ಟು ಗಿವ್ ಪ್ರಯಾರಿಟಿ. ಸೊ ಇದರ ಮೇಲೆ ನಂತರ ನಾ ಇನ್ನೊಂದು ಏನ್ ಸೀಕ್ರೆಟ್ ಅಂದ್ರೆ, ಐ ಯೂಶಲಿ ಟ್ರೈ ಟು ವೇಕ್ ಅಪ್ ಅಟ್ 4 AM. ನೆಕ್ಸ್ಟ್ ಐ ಫಾಲೋ ಮೆಡಿಟೇಷನ್. ಮೆಡಿಟೇಷನ್ ಇಸ್ ಒನ್ ಟೂಲ್ ದಟ್ಸ್ ಆಲ್ವೇಸ್ ಹೆಲ್ಪ್ ಮೀ ಟು ಅನ್ಲಾಕ್ ಹೈಯರ್ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್, ಟು ಅಂಡರ್ಸ್ಟ್ಯಾಂಡ್. ಲೈಕ್ ನಾನು ಯೂಶಲಿ ಇಂಟ್ಯೂಷನ್ ತುಂಬಾ ಜಾಸ್ತಿ ಯೂಸ್ ಮಾಡ್ತೇನೆ, ಯಾವಾಗಲೂ ಪ್ರಾಜೆಕ್ಟ್ ಚೂಸ್ ಮಾಡ್ಲಿಕ್ಕೆ ಅಥವಾ ಯಾವ ಪರ್ಸನ್ ಒಟ್ಟಿಗೆ ಟಾಕ್ ಮಾಡ್ಲಿಕ್ಕೆ ಐ ಯೂಶಲಿ ಟೇಕ್ ಪವರ್ ಆಫ್ ಇಂಟ್ಯೂಷನ್. ನಂತರ ಪ್ರತಿದಿನಕ್ಕೆ ಒಂದು ಬುಕ್ ಶೋರ್ ಓದ್ತೇನೆ, ಹವೆವರ್ ಹಾರ್ಡ್ ಇಟ್ ಈಸ್. ಸೊ ಇವನ್ ರಾತ್ರಿ ಆ ಬುಕ್, ಸಮಟೈಮ್ಸ್ ಐ ಟೇಕ್ ಬಿಗ್ ಬಿಗ್ ಬುಕ್ಸ್ ಲೈಕ್ ಹೋಮೋ ಸೇಪಿಯನ್ಸ್ ಬೈ ಯುವರ್ ನೋ ಹಾರಡಿ. ಸೊ ಆ ಬುಕ್ಸ್ ಒಂದ್ ದಿನಕ್ಕೆ ಮುಗಿಸೋಕಾಗಲ್ಲ, ಆಗ ರಾತ್ರಿ ಕುತ್ಕೊಂಡು ಅರೌಂಡ್ ಲೈಕ್ 12-1 ಐ ಫಿನಿಷ್. ಸೊ ಎವ್ರಿ ಡೇ ಒನ್ ಬುಕ್. ಸೊ ಈ ವರ್ಷ ಅರೌಂಡ್ 152 ಬುಕ್ಸ್ ಆಗಿದೆ 2018 ಟ್ರ್ಯಾಕ್ ಅಲ್ಲಿ, ಸ್ಟಿಲ್ ಅರೌಂಡ್ 200 ಬುಕ್ಸ್ ಬಾಕಿ ಇದೆ. ಸೊ ಗೋಲ್ ಇಸ್ 365 ಬುಕ್ಸ್ ಟು ರೀಡ್.
0: ಸೊ ಟೈಮ್ ಮ್ಯಾನೇಜ್ ಮಾಡ್ಕೋತಾ ಹೇಗೋ ಓದ್ಕೋತಾ ಬರ್ತಾ ಇದ್ದೀರಿ.
1: ಹೌದು,
0: ನಿಮ್ಮ ಮಾಮೂಲು PUC ಟೆಕ್ಸ್ಟ್ ಸಿಲಬಸ್ ಕವರ್ ಮಾಡಲೇಬೇಕು, ನಿಮ್ಮ ಟೆಸ್ಟ್ ಗಳು ನಿಮ್ಮ ಕಾಲೇಜ್ ಅಲ್ಲಿ ಮಾಡೇ ಮಾಡ್ತಾರೆ, ಮ್ಯಾನ್ಯುಯಲ್ಸ್ ಇರುತ್ತೆ, ಲ್ಯಾಬ್ ಅವರ್ಸ್ ಇರುತ್ತೆ, ಅಂಡ್ ಸ್ಪೋರ್ಟ್ಸ್ ಕಲ್ಚರಲ್ ಆಕ್ಟಿವಿಟೀಸ್ ಇದ್ದೇ ಇರ್ತವೆ, ಕರ್ಟಸಿಸಕ್ಕೆ ಹೋಗ್ಲೇಬೇಕು.
1: ಹೌದು, ಅದಕ್ಕೆ ನಾನು ಏನ್ ಮಾಡಿದ್ದೆ ಅಂದ್ರೆ, ಐ ಸ್ಟಾರ್ಟೆಡ್ ರೀಡಿಂಗ್ PUC ಮಿಡಲ್ ವೆನ್ ಐ ವಾಸ್ ಇನ್ 9th and 10th. ದಟ್ ವಾಸ್ ಒನ್ ಸೀಕ್ರೆಟ್ ಐ ಯೂಸ್ಡ್. ಸೊ ಈಗ ನಾನು ಮೋಸ್ಟ್ ಆಫ್ ದ ಟೈಮ್ ನನ್ನ PU ಟೆಕ್ಸ್ಟ್ ಬುಕ್ ಕಡಿಮೆ ಮುಟ್ತೇನೆ, ಯಾಕಂದ್ರೆ ಆಲ್ ದ ಲೈಕ್ ಟಾಪಿಕ್ಸ್ ಅಂಡ್ ಅದರ್ ಥಿಂಗ್, ಮ್ಯಾಥಮೆಟಿಕ್ಸ್, ಕ್ಯಾಲ್ಕುಲಸ್, ಡಿಫರೆನ್ಸಿಯೇಷನ್, ಐ ವಾಸ್ ವೆಲ್ ವರ್ಸ್ಡ್ ಇನ್ ದೋಸ್ ಟಾಪಿಕ್ಸ್ ವೆನ್ ಐ ವಾಸ್ ಇನ್ 9th and 10th, ಅಂಡ್ ದಟ್ ಇಸ್ ಒನ್ ಸೀಕ್ರೆಟ್ ದಟ್ಸ್ ಹೆಲ್ಪ್ ಮೀ ಟು ಫೋಕಸ್ ಆನ್ ದೀಸ್ ಏರಿಯಾಸ್ ರೈಟ್ ನೌ.
0: ಸೊ CBSE ಸಿಲಬಸ್ ಇತ್ತು ನಿಮಗೆ?
1: ಇಲ್ಲ, ನಾ ಆಕ್ಚುಲಿ ಓದಿದ್ದು ಸ್ಟೇಟ್ ಲೆವೆಲ್, ಆದ್ರೆ ನಾನು ಆನ್ಲೈನ್ ಕೋರ್ಸಸ್ ಅಲ್ಲಿ ಯೂಶಲಿ ಐ ಸ್ಟಡಿಡ್ IB, ಇಂಟರ್ನ್ಯಾಷನಲ್ ಬ್ಯಾಕ್ಲೋರೇಟ್ ಸಿಲಬಸ್ ಅನ್ನು ಓದಿದ್ದು.
0: ಹಾಗಾಗಿ ಇವೆಲ್ಲ ಈಸಿ ಆಗುತ್ತೆ.
1: ಹೌದು, ನಾನು ನನ್ನ ಫ್ರೆಂಡ್ ಇದ್ದದು ಲೈಕ್ ಟು ಗೇನಿಂಗ್ ದಿಸ್ ಮಚ್ ಅಮೌಂಟ್ ಆಫ್ ನಾಲೆಜ್ ಇಂಟರ್ನೆಟ್. ಐ ಯೂಸ್ ದ ಪವರ್ ಆಫ್ ಇಂಟರ್ನೆಟ್ ವೆರಿ ವೆಲ್.
0: ಬಹಳಷ್ಟು ಜನ ತಂದೆ ತಾಯಿಗಳು ಮತ್ತೆ ಈವನ್ ಅವರ ತಂದೆ ತಾಯಿಗಳು ಅಜ್ಜ ಅಜ್ಜಿ ಎಲ್ಲ ಸೇರಿ ಮಗು ಇಂಟರ್ನೆಟ್ ಅಲ್ಲಿ ಏನೋ ನೋಡ್ತಾ ಇದೆ, ಮೊಬೈಲ್ ಅಲ್ಲಿ ಏನೋ ಬ್ರೌಸ್ ಮಾಡ್ತಾ ಇದೆ ಅಂದ್ರೆ ಮೊದಲು ತೆಗೆಸಾಕಿ ಮನೆಯಲ್ಲಿ TV ಕನೆಕ್ಷನ್ ಕಿತ್ತಾಕಿ ಸೆಕೆಂಡ್ PUC ಓದ್ತಾ ಇದೆ.
1: ಹೌದು,
0: ದಿಸ್ ಈಸ್ ನಾನ್ ಸೆನ್ಸ್. ಯಾಕೆ ಅಂದ್ರೆ ಆ ಮಗು ಅದರಿಂದ ಬೇರೆ ಏನೋ ಕಲಿತಾ ಇರುತ್ತೆ, ಹೊಸ ಹೊಸದನ್ನ ತಿಳ್ಕೊಳ್ತಾ ಇರುತ್ತೆ, ಅವರಿಗೆ ಆ ಒಂದು ಸ್ವಾತಂತ್ರ್ಯವನ್ನ ಡಿನೈ ಮಾಡ್ದಂಗಲ್ವಾ?
1: ಹೌದು ಸರ್, ಆಕ್ಚುಲಿ ಐ ವಾಸ್ ರೀಡಿಂಗ್ ಒನ್ ಬ್ಯೂಟಿಫುಲ್ ಪೇಪರ್ ಆನ್ ಸೈಕಾಲಜಿ. ಸೊ ಪೇರೆಂಟ್ಸ್ ಏನಾಗುತ್ತೆ, ವೆನ್ ಚಿಲ್ಡ್ರನ್ ಟ್ರೈ ಟು ವಾಚ್ TV ಆರ್ ರೀಡ್ ಅ ಮ್ಯಾಗಝೀನ್, ಪೇರೆಂಟ್ಸ್ ಸ್ಟಾರ್ಟ್ ಯೆಲ್ಲಿಂಗ್ ಅಟ್ ದೆಮ್, ವೈ ಡಿಡ್ ಯು ವೇಕ್ ಅಪ್ ಸೋ ಲೇಟ್, 7 AM, ಯು ಶುಡ್ ಹ್ಯಾವ್ ಬೀನ್ ರೀಡಿಂಗ್. ಸೊ ವಾಟ್ ಪೇರೆಂಟ್ಸ್ ಆರ್ ಟ್ರೈಂಗ್ ಟು ಡೂ ಇಸ್ ಅಟ್ಯಾಕ್ ಇಟ್ಸ್ ಸಿಂಪ್ಟಮ್ಸ್. It does not produce a productive kind of effect on the children. It's always negative.
0: Definitely.
1: So if you see in their psychological level, appa amma yavaglu baitare, because parents don't try to understand what they're interested in their core. They're only seeing the symptoms. Maybe he's interested to read a magazine because he wants to become a writer or a general. So aa ondu trait annu identify madidre, usually we can unlock huge potential in children.
0: Definitely, but the thing is, ಎಲ್ಲೋ ಒಂದ್ ಕಡೆ ಕಂಪ್ಯಾರಿಸನ್ ಶುರು ಆಗುತ್ತೆ. ಆ ಮಗು ಬೆಳಗ್ಗೆ 4-6 ಓದ್ತಾನೆ, ಮತ್ತೆ ಸಾಯಂಕಾಲ ಓದ್ತಾನೆ, ದೇರ್ ಫೋರ್ ಹಿ ಮೇ ಬಿ ಇಂಗ್ ಬೆಟರ್. ಬಟ್ ಹಿಯರ್ ಇವನು 7 ಗಂಟೆ ಬರೀ ಇಂಟರ್ನೆಟ್ ನೋಡ್ತಾನೆ, ಏನೋ ಓದ್ತಾನೆ, ಹಾಗಾಗಿ ಇವಂದು ಓದು ಸಾಲಲ್ಲ ಅಂತ ಅವರ
1: ಒಂದು
0: ಆಂಗ್ಸೈಟಿ.
1: ಹೌದು,
0: ಪೇರೆಂಟಲ್ ಆಂಗ್ಸೈಟಿ.
1: ಯೆಸ್.
0: ಹೌ ಟು ಬ್ಯಾಲೆನ್ಸ್?
1: ಹೌ ಟು ಬ್ಯಾಲೆನ್ಸ್ ಇಸ್, accept the fact that every individual is unique. Everyone comes with

0: own capabilities or own strength, and everyone has their own unique role. We cannot expect all the fingers to have the same length. So, you know, accepting that one fact that he is very different and he should not be following the same thing as the other children. Comparison, when we remove out comparison from the livelihood of that child, he becomes massive.
1: Definitely. Adare ಎಲ್ಲೋ ಒಂದ್ ಕಡೆ ಮನೆಯಲ್ಲಿರೋ ಮಕ್ಕಳಿಗೆ ಈ ಪ್ರೆಷರ್ ಇರುತ್ತೆ, ಹಾಗಿರೋ ಮಕ್ಕಳು ಸ್ವಲ್ಪ ಫ್ರೀ ಇರ್ತಾರೆ.
0: ಹೌದು ಸರ್, ಆಕ್ಚುಲಿ ನಾನು 11th ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ನಾನಿದ್ದು ಪರಿವರ್ತನ ಸ್ಕೂಲ್ ಅಲ್ಲಿ. ಪರಿವರ್ತನ ಸ್ಕೂಲ್ ವಾಸ್ ಸೆಮಿ ರೆಸಿಡೆನ್ಶಿಯಲ್ ಅಂಡ್ ರೆಸಿಡೆನ್ಶಿಯಲ್. ಸೊ ಆಗ
1: ಪ್ರೆಷರ್ ವಿಲ್ ಬಿ ದೇರ್ ಟು ಕಾನ್ಸಂಟ್ರೇಟ್ ಆನ್ ಯುವರ್ ಬುಕ್ಸ್ ಆಲ್ಸೋ.
0: ಯೆಸ್,
1: ಓನ್ಲಿ ಬುಕ್ಸ್,
0: ಓನ್ಲಿ ಬುಕ್ಸ್. ಹಾಸ್ಟೆಲ್ ಅಲ್ಲಿ ಇರಬೇಕಾದ್ರೆ ಏನಾಗುತ್ತೆ ಅಂದ್ರೆ, ವಾರ್ಡನ್ಸ್ ವಿಲ್ ಫೋರ್ಸ್ ಯು ಟು ಕಾನ್ಸಂಟ್ರೇಟ್ ಆನ್ ಓನ್ಲಿ ಬುಕ್ಸ್, ಯು ಕೆನಾಟ್ ಗೋ ಆಫ್ ಯುವರ್ ಬುಕ್ಸ್. ಮನೆಯಲ್ಲಿ ಇರಬೇಕಾದ್ರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಪೇರೆಂಟ್ಸ್, ಬಿಕಾಸ್ ಐ ವಾಸ್ ಬ್ಲೆಸ್ ಟು ಹ್ಯಾವ್ ಪೇರೆಂಟ್ಸ್ ಲೈಕ್ ದಿಸ್ ಹೂ ಗೇವ್ ಮಿ ಫ್ರೀಡಮ್ ಟು ಡೂ ವಾಟ್ ಎವರ್ ಐ ವಾಂಟೆಡ್ ಟು ಪರ್ಸ್ಯೂ. ದೇ ನೆವರ್ ಆಸ್ಕ್ಡ್ ಯು ನೋ ಹೌ ದಿಸ್ ಇಸ್ ಗೋನಾ ಹೆಲ್ಪ್ ಯು ಔಟ್.
1: ಡು ಇಟ್, ವಿ ಆರ್ ಯು.
0: ಯೆಸ್, ದಟ್ ವಾಸ್ ದ ಸಪೋರ್ಟ್ ಐ ಹ್ಯಾಡ್, ಅಂಡ್ ದಟ್ ಕುಡ್ ಬಿ ಫ್ರಮ್ ಫೈನಾನ್ಷಿಯಲಿ, ಎಮೋಷನಲಿ, ಆರ್ ಎನಿ ಕೈಂಡ್ ಆಫ್ ಸಪೋರ್ಟ್ ಐ ರಿಕ್ವೈರ್. ಇಟ್ ದಟ್ ಸಪೋರ್ಟ್ ವಾಸ್ ಆಲ್ವೇಸ್ ದೇರ್, ಅಂಡ್ ಐ ಯುಟಿಲೈಸ್ ದಟ್ ಸಪೋರ್ಟ್ ಟು ಗ್ರೋ.
1: ಇದಿಷ್ಟು ಆರಂಭದ ಹಂತ, ಈಗ ಬಂದಿದ್ದೀರಿ.
0: ಹೌದು.
1: ಈ ಪ್ರಾಜೆಕ್ಟ್ ಅನ್ನ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಹೆಂಗ್ ತಗೊಂಡು ಹೋದ್ರಿ?
0: ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕಂದ್ರೆ, ದ ಒನ್ ಪ್ಲಾಟ್ಫಾರ್ಮ್ ದಟ್ ಹೆಲ್ಪ್ ಮೀ ಇಸ್ ದಿ ಐರಿಸ್ ನ್ಯಾಷನಲ್ ಫೇರ್. ಸೊ ಐರಿಸ್ ನ್ಯಾಷನಲ್ ಫೇರ್ ಇಸ್ ಇಂಡಿಯಾಸ್ ಒನ್ ಆಫ್ ದ ಮೋಸ್ಟ್ ಪ್ರೀಮಿಯಂ ಫೇರ್ಸ್, ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಅಂಡ್ ಮೋಸ್ಟ್ ಪ್ರೀಮಿಯಂ ಫೇರ್. ಸೊ ಅದು ಡಿಸೆಂಬರ್ ಅಲ್ಲಿ ಪ್ರತಿ ವರ್ಷ ನಡೀತದೆ. ಈ ವರ್ಷ ಸಹ ಡಿಸೆಂಬರ್ 2-4 ಆಗ್ತಾ ಇದೆ. ಸೊ ಲಾಸ್ಟ್ ಇಯರ್ ನಾನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಸೊ ಅಲ್ಲಿ ಸೊ ಇನಿಷಿಯಲಿ ದರ್ ರಿಗರಸ್ ಸ್ಕ್ರೀನಿಂಗ್ ಇರುತ್ತೆ. ಸೊ ನ್ಯಾಷನಲ್ ವೈಡ್ ಅಪ್ಲಿಕೇಶನ್ ಆನ್ಲೈನ್ ಥ್ರೂ ಫಸ್ಟ್ ಅಕ್ಸೆಪ್ಟ್ ಮಾಡ್ತಾರೆ, ಸೆಕೆಂಡ್ ರೌಂಡ್ ಇಂಟರ್ವ್ಯೂ, ಸ್ಕೈಪ್ ಇಂಟರ್ವ್ಯೂ. ನೆಕ್ಸ್ಟ್ ದೇ ಕಾಲ್ ಟಾಪ್ ಇ ಪ್ರಾಜೆಕ್ಟ್ಸ್ ಥ್ರೂ ಔಟ್ ಇಂಡಿಯಾ ಟು ಕಮ್ ಡೌನ್ ಟು ಡೆಲ್ಲಿ. ಸೊ ಅಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಸೈಂಟಿಸ್ಟ್ ಆಫ್ ಇಂಡಿಯಾ ಫ್ರಮ್ ಐಐಟಿಸ್, ಐಸರ್ಸ್, ಐಎಸ್ಸಿ ಆರ್ ಕಾಲ್ ಡೌನ್ ಟು ಜಡ್ಜಸ್, ಅಂಡ್ ದೆನ್ ದೇ ಚೂಸ್ ದ ಟಾಪ್ 20 ಔಟ್ ಆಫ್ ಟಾಪ್ 80. ಸೊ ದ ಟಾಪ್ 20 ಇಸ್ ಕನ್ಸಿಡರ್ಡ್ ದ ಟೀಮ್ ಇಂಡಿಯಾ ಐಎಸ್ಎಫ್. ಸೊ ಈ ಟೀಮ್ ಇಂಡಿಯಾ ಐಎಸ್ಎಫ್ we are taken down to massive competition called the Intel ISF. So Intel ISF is a part of Intel and is also a joint venture of Society for Science. So Intel ISF is one of the dream for any student who wants to go to a science fair. There are 85 countries, 1800 students across different nations, different culture. It is
1: all
0: one of
1: all parts of the globe.
0: Yes, it is one of the place you like, you know, any student should aim to. And the experience what we get, you know, when I was a part of ISF, ನಾನು ಡಿಫ್ರೆಂಟ್ ಪ್ರಾಜೆಕ್ಟ್ ನೋಡ್ತಾ ಇದ್ದೆ. ಸೊ ಐ ವಾಸ್ ಥಿಂಕಿಂಗ್, ಓ ಮೈ ಗಾಡ್, ಸ್ಟೂಡೆಂಟ್ಸ್ ಆರ್ ಟ್ರೈಂಗ್ ಟು ಫೈಂಡ್ ಸೊಲ್ಯೂಷನ್ಸ್ ಫಾರ್ ಅಲ್ಝೈಮರ್ಸ್, ಕ್ಯಾನ್ಸರ್, ಎನರ್ಜಿ ಸೊಲ್ಯೂಷನ್ಸ್. ಸೊ ಯು ನೋ ದಟ್ ಥಾಟ್ ಪ್ರೊವೋಕ್ಡ್ ಅನ್ಲಾಕ್ಸ್ ಅ ಡಿಫ್ರೆಂಟ್ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಫಾರ್ ದ ವರ್ಲ್ಡ್.
1: ಇಸ್ ಗ್ರೋಯಿಂಗ್, ಡೆವಲಪಿಂಗ್ ಥ್ರೂ ದಿಸ್ ಯಂಗ್ ಜನರೇಷನ್.
0: ಯೆಸ್.
1: ಸೊ ಅವರ್ ಪೇರೆಂಟ್ಸ್ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್.
0: ಯೆಸ್.
1: ಓಕೆ, ಆಮೇಲೆ
0: ಇನಿಷಿಯಲಿ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇನ್ ಅಮೆರಿಕಾ. ಐ ವಿಸಿಟೆಡ್ whole West USA. So actual Intel ISF, it's for 1 week. So I had a chance to meet Nobel laureates, great entrepreneurs, United States. So alli nanige around 18 judges idru, somewhere professors from MIT Boston, somewhere from Stanford. So yavaga judging aitu, I had this crazy feeling that my project is gonna win.
1: Definitely.
0: Nanu nan swastig helta idde, we are gonna win.
1: Intuition itto,
0: because I always intuition and meditation always helped me. Are out of 20 members who went, ಎರಡೇ ಟೀಮ್ ಇಂಡಿಯಾದಿಂದ ಸೆಲೆಕ್ಟ್ ಆಗಿತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಸೊ ಒಂದು ನಮ್ದು, ಒಂದು ಬ್ಯಾಂಗ್ಳೂರ್ ಟೀಮ್. ಸೊ ಕರ್ನಾಟಕ ಟೀಮ್ ಮಾತ್ರ ವಿನ್ ಆಗಿತ್ತು. ಸೊ ವೆನ್ ದಿ ಅನೌನ್ಸ್ಡ್ ಅವರ್ ಕ್ಯಾಟಗರಿ ಅಂಡ್ ದೆನ್ ವೆನ್ ಐ ಕಾಲ್ಡ್ ಅವರ್ ನೇಮ್ಸ್, ವಿ ವಾಸ್ ಜಸ್ಟ್ ಜಂಪಿಂಗ್ ಅಂಡ್ ರನ್ನಿಂಗ್, ಬಿಕಾಸ್ ಯಾರ್ಯಾರು ಅಲ್ಲಿ ಟಾಪ್ ಅವಾರ್ಡ್ಸ್ ಸೆಲೆಕ್ಟ್ ಆಗ್ತಾರೆ, ಸೊ MIT ಲಿಂಕನ್ ಲ್ಯಾಬೊರೇಟರೀಸ್ ಮತ್ತು ಇಂಟರ್ನ್ಯಾಷನಲ್ ಅಸ್ಟ್ರಾನಮಿಕಲ್ ಯೂನಿಯನ್ ಅವರ ರಿಸರ್ಚ್ ಅನ್ನು ಆನರ್ ಮಾಡಲಿಕ್ಕೆ ಒಂದು ಅವರ ಮೈನರ್ ಪ್ಲಾನೆಟ್ ಮೇಲೆ ನೇಮ್ ಇಡ್ತಾರೆ.
1: ಸೊ ನಿಮ್ಮ ಹೆಸರು ಇದೆ ಇವಾಗ ಒಂದು ಪ್ಲಾನೆಟ್ಗೆ.
0: ಹೌದು ಸರ್.
1: ಯಾವುದು
0: ಪ್ಲಾನೆಟ್ ನೇಮ್? ಎಸ್ ಸುಹೇಲ್.
1: ಸುಹೇಲ್ ಅಂತಲೇ ಎಲ್ಲಿ ಇದೆ ಅದು?
0: ಇಟ್ಸ್ ಸಿಚುಯೇಟೆಡ್ ಅಟ್ ದ ಆಸ್ಟ್ರಾಯ್ಡ್ ಬೆಲ್ಟ್ ಇನ್ ಸೈಡ್ ಸೋಲರ್ ಸಿಸ್ಟಮ್ ಅಂಡ್ ಮಿಲ್ಕಿ ವೇ ಗ್ಯಾಲಕ್ಸಿ.
1: ಸೊ ನೀವೇ ಅಲ್ಲಿ ಈಗ ಹೆಸರು.
0: ಹೌದು.
1: ಬಹಳಷ್ಟು ಜನ ಆಮೇಲೆ ತಾರಾ ಆಗ್ತಾರೆ ಅಂತ ಹೇಳ್ತಾರೆ, ನಿಮ್ಮ ಈಗ ಪ್ಲಾನಿಗ್ ಹೆಸರಿದೆ, ನೀವು ಇನ್ನೂ ಏನೇನೋ ಕಂಡು ಹಿಡಿದ್ರೆ ನಿಮ್ಮ ಹೆಸರು ಅದಕ್ಕೂ ಬರುತ್ತೆ.
0: ಹೌದು ಸರ್.
1: ನಮ್ಮ ದೇಶಕ್ಕೊಂದು ತಾರಾ ಆಗ್ತೀರಿ.
0: ಹೌದು. ಅಂದ್ರೆ ರೆಗ್ಯುಲೇಷನ್ಸ್ ಏನಂದ್ರೆ, ಒಂದು ಪರ್ಸನ್ ಲೈಫ್ ಟೈಮ್ ಅಲ್ಲಿ ಹಿ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಪ್ಲಾನ್ in his name. So okay. I could have this
1: munde yavu asteroid kandu hidu adu kesar idbodu matte yavu comet bartade adu kesar idbodu bekadashtu aitu. Okay, ivellavu tumba santoshad sangati. America kella hogi bandidiri, kharchu vecha ella nimma appa ammane barisbeka athwa institutes kodtava?
0: Travel matte allidu hosting food ella central government nodikoltade. Next, research part ಮತ್ತೆ ಅಲ್ಲಿ ರಿಸರ್ಚ್ ಎಕ್ಸ್ಪೆನ್ಸಸ್, ರಿಸರ್ಚ್ ಟ್ರಾವೆಲ್, ಕಾಂಟ್ಯಾಕ್ಟಿಂಗ್ ಪೀಪಲ್, ದಟ್ ಇಸ್ ಬೋರ್ನ್ ಬೈ ಮೈ ಪೇರೆಂಟ್ಸ್. ಇದುವರೆಗೆ ಅಪ್ಪ ಅಮ್ಮನೇ ಫಂಡ್ ಮಾಡ್ತಾ ಇರೋದು. ಸೊ ಐ ಹ್ಯಾವ್ ನಾಟ್ ಟೇಕನ್ ಎನಿ ಹೆಲ್ಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆರ್ ಎನಿ ಆರ್ಗನೈಸೇಷನ್.
1: ಕಾಲೇಜ್ ಏನು ಮಾಡಲಿಲ್ವೇ?
0: ಇಲ್ಲ.
1: ಬಟ್ ಕ್ರೆಡಿಟ್ ಮಾತ್ರ ಬಂದಾಗ ನಮ್ಮ ಕಾಲೇಜ್ ಹುಡುಗ ಅಂತ ಫೋಟೋ ಹೊಡ್ಸ್ಕೊಂತಾರೆ ಅಲ್ವಾ? ಫಂಡ್ ಮಾಡಿದ್ರು ಚೆನ್ನಾಗಿರ್ತಿತ್ತು.
0: ಹೌದು, ಫಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ.
1: ಆದ್ರೆ ಅನೇಕ ಬಾರಿ ನೀವು ಹೀಗೆ ಮಾಡ್ತಾ ಇದ್ದೀರಿ ಅನ್ನೋದು ಅವ್ರ ಗಮನಕ್ಕೂ ಬಂದಿರ್ಲಿಕ್ಕಿಲ್ಲ, ಅಥವಾ ನೀವು ಅವ್ರಿಗೆ ಹೇಳಿರ್ಲಿಕ್ಕೂ ಇಲ್ಲ. ಈ ಸಾಧ್ಯತೆಗಳು ಇರ್ತವೆ, ಇಲ್ಲಾಂದ್ರೆ ಅಲ್ಲಿನ ಪ್ರೊಫೆಸರ್ಸ್ ನಿಮ್ಗೆ ಬಿಟ್ಕೊಡ್ಬೇಕಲ್ಲ.
0: ಆಕ್ಚುಲಿ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ, ನನ್ನ ಕಾಲೇಜಲ್ಲಿ ಇನಿಷಿಯಲಿ, ಯಾಕಂದ್ರೆ ಐ ವಾಸ್ ಅ ಫ್ರೆಶರ್ ಅಟ್ ಸೇಂಟ್ ಅಲೋಶಿಯಸ್ ಕಾಲೇಜ್, ಸ್ಟಾರ್ಟಿಂಗ್ ಹೋದಾಗ ಐ ಟ್ರೈ ಟು ಎಕ್ಸ್ಪ್ಲೇನ್ ಐ ವಾಂಟ್ ಟು ಡೂ ರಿಸರ್ಚ್. ಅವ್ರು ನಗ್ತಾರೆ, ಸೊ ಯು ಆರ್ ಇನ್ ಕ್ಲಾಸ್ 12, ಯು ಹ್ಯಾವ್ ಟು ಫೋಕಸ್ ಇನ್ ಐಐಟಿ ಎಕ್ಸಾಮ್, ದೀಸ್ ಪೀಪಲ್ ವೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಮೈ ವಿಷನ್ ಇಸ್. ಸೊ ಐ ಸ್ಟಾರ್ಟೆಡ್ ಬಂಕಿಂಗ್ ಮೈ ಕಾಲೇಜ್ ಅಂಡ್ ಗೋಯಿಂಗ್ ಟು ರಿಸರ್ಚ್ ಸೆಂಟರ್. ಸೊ ಆಗ
1: ಫಂಡಿಂಗ್ ಬರಲಿಲ್ಲ. ಟ್ರೂ, ಯಾಕಂದ್ರೆ ಅನೇಕ ಬಾರಿ ಈವನ್ ಯೂನಿವರ್ಸಿಟೀಸ್ ಅಲ್ಲಿ ರಿಸರ್ಚ್ ಸೆಂಟರ್ಸ್ ಅಲ್ಲಿ ಒಂದು ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡ್ಬೇಕಂದ್ರೆ ಆ ಸ್ಟೂಡೆಂಟು ಆ ರಿಸರ್ಚ್ ಹೆಡ್ ಮತ್ತೆ ಅವರಿಗೆ ಹೆಲ್ಪ್ ಮಾಡಿರೋ ಇನ್ನಿಬ್ರು ಪ್ರೊಫೆಸರ್ಸ್ ಗಳ ಹೆಸರು ಹಾಕಿ ಪಬ್ಲಿಷ್ ಮಾಡ್ಬೇಕಂತೆ.
0: ಹೌದು,
1: ಐ ಡೋಂಟ್ ಥಿಂಕ್ ಇಟ್ ಇಸ್ ರಿಕ್ವೈರ್ಡ್. ವಿದ್ಯಾರ್ಥಿ ಮಾಡಿದ ಲೆಟ್ ಹಿಮ್ ಗೆಟ್ ಇಟ್ ಪಬ್ಲಿಷ್ ಇನ್ ಇಸ್ ನೇಮ್, ನಾಳೆ ಬಹುಮಾನ ಬಂದ್ರೆ ಅವನಿಗೆ ಬರುತ್ತೆ. ಇವ್ರದ್ದು ಏನ್ ಕಾಂಟ್ರಿಬ್ಯೂಷನ್, ಒಂದು ಸಿಗ್ನೇಚರ್ ಮಾಡಿದಾರೆ ಅಂತ ಕಾಂಟ್ರಿಬ್ಯೂಷನ್. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಇರ್ಲಿ, ನಾವು ಹೇಳ್ಕೊಟ್ಟಿದ್ದಕ್ಕೆ ಮಾಡಿದ್ರು ಅಂತ ಅವ್ರು ಅನ್ಕೋತಾರೆ, ಅವ್ರನ್ನ ದಾಟ್ಕೊಂಡು ನೀವು ಹೋಗಿಯೇ ಬಿಟ್ಟಿರ್ತೀರಿ ಅಲ್ವಾ? ಓಕೆ, ಇಷ್ಟೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದಿದ್ದೀರಿ, ಆದ್ರೆ ಇನ್ನೂ ವಿದ್ಯಾರ್ಥಿ ಆ ಒಂದು ಖುಷಿ ನಗು ಏನೋ ಮಾಡಬೇಕು ಅನ್ನೋ ತುಡಿತ ಎಲ್ಲ ಇದೆ.
0: ಹೌದು,
1: ಎಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀರಿ?
0: ಸೊ ಲೈಕ್ ಒನ್ ವಿಷನ್, ಲೈಕ್ ಎವ್ರಿ ಡೇ ವೆನ್ ಐ ವೇಕ್ ಅಪ್ ಐ ಥಿಂಕ್ ಆಫ್ ದಿಸ್ ಒನ್ ಥಿಂಗ್. ಸೊ ಐ ಆಮ್ ಗನ್ ಲಿವ್ ಫಾರ್ ದ ನೆಕ್ಸ್ಟ್ 80 years ಆರ್ ಮ್ಯಾಕ್ಸ್ 70 years, ಅಂಡ್ ಇಫ್ ಐ ಡೋಂಟ್ ಲೀವ್ ಅ ಲೆಗಸಿ ಬಿಹೈಂಡ್, ನೋ ಒನ್ ಇಸ್ ಗನ್ ರಿಮೆಂಬರ್ ಮೀ.
1: ಡೆಫಿನೆಟ್ಲಿ,
0: ಇವನ್ ಯು ನೋ ಲೈಕ್ ನೆಕ್ಸ್ಟ್ ಜನರೇಷನ್ ಗನ್ ಕಮ್ ಡೌನ್ ವಿಲ್ ನಾಟ್ ರಿಮೆಂಬರ್ ದೇರ್ ವಾಸ್ ಅ ಕಿಡ್ ಕಾಲ್ ಸುಹೇಲ್ ಆರ್ ಹಿ ಡಿಡ್ ಸಮಥಿಂಗ್, ಅಂಡ್ ಯು ನೋ ಇನ್ ದ ಎಂಡ್ ವೆನ್ ಐಲ್ ಬಿ ಡೈಯಿಂಗ್ ಐ ಜಸ್ಟ್ ಥಿಂಕ್, ಓಕೆ ವಾಟ್ ದ ಹೆಲ್ ಡಿಡ್ ಐ ಡೂ ಇನ್ ದಿಸ್ ಗ್ಲೋಬ್, ಐ ವಾಸ್ ಜಸ್ಟ್ ಅ ಲಯಬಿಲಿಟಿ ಟು ಆಲ್ ದ ರಿಸೋರ್ಸಸ್, ಐ ಜಸ್ಟ್ ವಾಸ್
1: ತುಂಬಾ ಹೈ ಥಿಂಕಿಂಗ್. ಈಗ ಕಮ್ ಡೌನ್ ಟು ದಿಸ್, ಈಗ ತಕ್ಷಣ ಪಿಯುಸಿ ಆದ್ಮೇಲೆ ಏನ್ ಮಾಡೋದು?
0: ಸೊ ಈಗ ಪಿಯುಸಿ ಆದ್ಮೇಲೆ ಐ ವಿಲ್ ಬಿ ಗೋಯಿಂಗ್ ಫಾರ್ ಅಂಡರ್ ಗ್ರಾಡ್ in MIT Boston or Stanford.
1: So offer madidara,
0: MIT has need based scholarship, that means I'll be getting full scholarship to attend undergrad.
1: Kortara?
0: How is it kortare?
1: Okay, which branch you are going to select?
0: I have an interest in brain plus computer science.
1: ಓಪನ್ ಸೋರ್ಸ್ ಮತ್ತೆ ಓಪನ್ ಎಲೆಕ್ಟಿವ್ಸ್, ಯು ಕ್ಯಾನ್ ಎಲೆಕ್ಟ್ ಎನಿಥಿಂಗ್ ಆಫ್ ಯುವರ್ ಚಾಯ್ಸ್. ಸೊ ಈ ಕಡೆ ಕಂಪ್ಯೂಟರ್ಸ್ ತಗೋಬಹುದು, ಆ ಕಡೆ ಮೆಡಿಸಿನ್ ತಗೋಬಹುದು. ನಮ್ಮಲ್ಲಿ ಆದ್ರೆ 5 ವರ್ಷ ಎಂಬಿಬಿಎಸ್ ಮಾಡ್ಕೊಂಡು ಅದೇ ಥ್ರೂ ಹೋಗ್ಬೇಕಾಗುತ್ತೆ, ಅಲ್ಲಿ ಹಾಗಿಲ್ಲ. ನೀವು ಜಂಪ್ ಮಾಡ್ಕೊಳ್ತಾ ನಿಮ್ಮ ಅಡಿಷನಲ್ ಡಿಪ್ಲೊಮಾಗಳು ಸರ್ಟಿಫಿಕೇಟ್ ಕೋರ್ಸ್ಗಳು ಮಾಡ್ಕೊಳ್ತಾ ನಿಮ್ಮ ಡಿಗ್ರಿಗೆ ಸಪ್ಲಿಮೆಂಟ್ ಮಾಡ್ಕೊಂಡು
0: ಹೋಗ್ಬಿಡಬಹುದು,
1: ಅಲ್ಲಿದೆ ಸಪೋರ್ಟ್ ಮಾಡ್ತಾರ ಮನೆಯಲ್ಲಿ.
0: ಆಕ್ಚುಲಿ ಸ್ಟಾರ್ಟಿಂಗ್ ಇರ್ಲಿಲ್ಲ, ಬಟ್ ಐ ಪ್ಲಾಂಟೆಡ್ ದಿಸ್ ಐಡಿಯಾ ಫ್ರಮ್ ವೆನ್ ಐ ವಾಸ್ ಇನ್ ಕ್ಲಾಸ್ 8. ಸೊ ಇಟ್ಸ್ ಬಿನ್ ಲಾಂಗ್ ಟೈಮ್.
1: ಸೊ ನೌ ಇಟ್ ಹ್ಯಾಸ್ ಗ್ರೋನ್. ಒಂದು ತೆಂಗಿನ ಮರ ಹಾಕ್ಲಿಕ್ಕೆ ಎಷ್ಟು ವರ್ಷ ಬೇಕು ಅಷ್ಟು ವರ್ಷ ತಗೊಂಡು ಈಗ ಫಲ ಕೊಡ್ತಾ ಇದೆ. ದೇ ಹ್ಯಾವ್ ಅಂಡರ್ಸ್ಟುಡ್ ಟು ಲಿವ್ ದೇರ್ ಫಾರ್ ನೆಕ್ಸ್ಟ್
0: 10 ಇಯರ್ಸ್. ಯೆಸ್,
1: 10 ಇಯರ್ಸ್ ತಗೊಳತ್ತೆ, ಯಾಕೆಂದ್ರೆ ಅಷ್ಟೆಲ್ಲ ರಿಸರ್ಚ್ ಅಲ್ಲಿ ನಿಮಗೆ ಲ್ಯಾಂಗ್ವೇಜ್ ಇಂದ ಹಿಡಿದು ರಿಸರ್ಚ್ ಮತ್ತೆ ವಾತಾವರಣ ಎಲ್ಲ ಅಡ್ಜಸ್ಟ್ ಆಗಿ ಅಂತ ಅನ್ಸಿದ್ಯಾ?
0: ಹೌದು ಸರ್, ಯಾಕೆಂದ್ರೆ ಲಾಸ್ಟ್ 1.5 months ನ US ಅಲ್ಲಿ ಇದ್ದದ್ದು. ಸೊ ಫುಡ್, ಕ್ಲೈಮೇಟ್ ಅಂಡ್ ಎನ್ವೈರನ್ಮೆಂಟ್, ದ ಎನರ್ಜಿ, ಆಲ್ ವಾಸ್ ಪ್ರಿಟಿ ಸಪೋರ್ಟಿವ್. ಸೊ ಐ ಥಿಂಕ್ ಐ ಕ್ಯಾನ್ ಬಿ ಪ್ರಿಟಿ ಮಚ್, ಐ ಕ್ಯಾನ್ ಡೂ ಬೆಟರ್.
1: ಓಕೆ, ಅದು ಮಾಡ್ತೀರಿ, ಆದ್ರೆ ಇಲ್ಲಿ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಬೇಕಲ್ಲ? ದಟ್ ಈಸ್ ದ ಸರ್ಟಿಫಿಕೇಟ್ ವಿಚ್ ಟೇಕ್ಸ್ ಯು ಔಟ್ ಆಫ್ ದಿಸ್ ಕಂಟ್ರಿ.
0: ಯೆಸ್,
1: ಇಟ್ಸ್ ಅ ಬೇಸಿಕ್ ಒನ್.
0: ಯೆಸ್,
1: ಅದಕ್ಕೆ ಪಾಸ್ ಮಾಡಲೇಬೇಕು. ಅಲ್ಲಿ ಅಟ್ಲೀಸ್ಟ್ ಒಂದು 50% ಅವ್ರು ಬರಬೇಕು, ಇಲ್ಲಾಂದ್ರೆ ಅವರು ಹೊರಗಡೆ ಕೊಡಬೇಕು. ಯು ನೀಡ್ ನಾಟ್ ಟೇಕ್ 99% ಆರ್ 95%, ಅಟ್ಲೀಸ್ಟ್ ವಿಸಿಬಲ್ ಸ್ಕೋರ್.
0: ಅದು ನಾನು ತೆಗಿದ್ದೇನೆ ಸರ್, ಐ ಆಮ್ ಲೈಕ್ ಐ ಆಮ್ ಏಮಿಂಗ್ ಫಾರ್ 96 to 98. Because I have well versed with the current syllabus, calculus and many.
1: So you don't have any
0: issues with, no.
1: Okay, so you will come out and go for higher studies.
0: Yes.
1: There. ನೀವು ಈಗ ರಿಸರ್ಚ್ ಮಾಡ್ತಾ ಇರೋದು ಬಯಾಲಜಿ ಮೇಲೆ ಮತ್ತೆ ಹ್ಯೂಮನ್ ರಿಲೇಟೆಡ್ ಇಶ್ಯೂಸ್, ಕಂಪ್ಯೂಟರ್ಸ್ ಅನ್ನು ತಗೊಳ್ತಾ ಇದ್ದೀರಿ, ಹಿಂಗೆ ಇನ್ನೂ ಹಾಗೆ ಮುಂದೆ ಮುಂದೆ ಹೋಗ್ತಾ ಹರಡ್ ಹಂಚೋದ್ರೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದ್ ಏರಿಯಾ ಅಂತ ಇಡಬಾರ್ದೆ?
0: ಆಕ್ಚುಲಿ ನನ್ನ ರಿಸರ್ಚ್ ಫಿಲಾಸಫಿ ಏನಿದೆ, ಇಟ್ಸ್ ಫ್ರಮ್ ಇಲಾನ್ ಮಸ್ಕ್. ಸೊ ಇಲಾನ್ ಮಸ್ಕ್ ಪ್ರೆಸೆಂಟ್ ದಿಸ್ ಥಿಯರಿ ಕಾಲ್ಡ್, ಸೊ ಏನಾಗುತ್ತೆ, ಇಫ್ ಯು ವಾಂಟ್ ಟು ಕ್ರಿಯೇಟ್ ಸಮ್ ಬ್ರೇಕ್ ಥ್ರೂ, ಯು ಕೆನಾಟ್ ಡೂ ಇಟ್ ಇನ್ ಜಸ್ಟ್ ಬೀಂಗ್ ಕಾನ್ಸಂಟ್ರೇಟೆಡ್ ಟು ಒನ್. ಲೈಕ್ ಐ ಕೆನಾಟ್ ಕ್ರಿಯೇಟ್ ಬ್ರೇಕ್ ಥ್ರೂ ಜಸ್ಟ್ ಕೀಪಿಂಗ್ ಮೈ ಸೆಲ್ಫ್ ಫೋಕಸ್ ಇನ್ ಫಿಸಿಕ್ಸ್. ಬಟ್ ನಾ ಏನ್ ಮಾಡುದು ಅಂದ್ರೆ, ಐ ಕ್ಯಾನ್ ಸ್ಟಡಿ ಬಯಾಲಜಿ ಅಂಡ್ ಫಿಸಿಕ್ಸ್ ಅಂಡ್ ಐ ಕ್ಯಾನ್ ಇಂಟಿಗ್ರೇಟ್ ದೀಸ್ ಟು ಥಿಂಗ್ಸ್ ವಿಚ್ ನೋ ಒನ್ ಹ್ಯಾಸ್ ಥಾಟ್ ಆಫ್. And
1: yes, bring down something. That is allowed in liberal education, and yes, you will get an opportunity. But in India, it is not there.
0: In India, it's not there. Hmm. That is one.
1: That's why you are flying out.
0: Yes.
1: ತುಂಬಾನೇ ಇದೆ ಮಾಡ್ಲಿಕ್ಕೆ, ಕೆಲಸ ಇದೆ. ಈ ಕ್ಷಣಕ್ಕೆ ಪುಣೆನಲ್ಲಿ ಏನೋ ಒಂದು ನಿಮ್ಮ ರಿಸರ್ಚ್ ಎಲ್ಲ ಮುಂದುವರಿಸೋರು ಇದ್ದೀರಿ, ಏನದು?
0: ಈ ವರ್ಷದ ರಿಸರ್ಚ್ ಆಕ್ಚುಲಿ 3 ರಿಸರ್ಚ್ ನಡೀತಾ ಇದೆ. ಒಂದು ಕಂಪ್ಯೂಟರ್ ಸೈನ್ಸ್ ಅಲ್ಲಿ, ಒಂದು PM ಸೇಮ್ ಟೆಕ್ನಾಲಜಿ ಎಕ್ಸ್ಟೆಂಡೆಡ್ ಟು ಹಾರ್ಟ್ ಅಟ್ಯಾಕ್, ಅಂಡ್ ಥರ್ಡ್ ನಾ ಒಂದು ಇನಿಷಿಯೇಟಿವ್ ನ ತರ್ತಾ ಇದ್ದೇನೆ. ಸೊ ಈ ಇನಿಷಿಯೇಟಿವ್ ಹೆಸರು STEM30 ಅಂತ. ಸೊ ನಾನು ಒಂದು ಲೈಕ್ 7 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ರಿಸರ್ಚ್ ಅಲ್ಲಿ ನಾ ಒನ್ ಕೋರ್ ಫ್ಯಾಕ್ಟರ್ ಅನ್ನು ಐಡೆಂಟಿಫೈ ಮಾಡಿದ್ದಂದ್ರೆ, ಸೊ ವೆನ್ ಐ ಯು ಟಾಕ್ಸ್ ಟು ಸ್ಟೂಡೆಂಟ್ಸ್ ಆಫ್ ಮೈ ಸೇಮ್ ಪಿಯರ್ಸ್ ಸಮ್ ಅದರ್ ಸ್ಕೂಲ್ಸ್, ದ ಒನ್ ಕ್ವೆಶನ್ ಐ ಆಲ್ವೇಸ್ ಗೆಟ್ ಇಸ್ ದಟ್ ಹೌ ಡ್ಯೂ ಪಬ್ಲಿಷ್ ರಿಸರ್ಚ್?

0: is a paper, where do you publish, and how do you contact them, what is a research. So I understood that there is no foundational STEM education provided from class 8 to 12, and this is only provided at MSc or research level. So I want to bring out an initiative, like I'm trying with other scientists, to come out like an online kind of education which will give foundational education to students from class 8 to 12. You know, they can have a core foundation and they can start building on that.
1: The STEM will help them
0: STEM
1: to grow.
0: Quality. Yes.
1: Fine. Congratulations. Maadi. Idu ee kshanaddu.
0: Howdy, sir.
1: For reaching agle helidri enella ideas ide anta appa ammanu opsidiri. ಆದರೂ ಇಂಡಿಯಾ ಮಿಸ್ ಮಾಡ್ಕೋತೀವಿ ಅಂತ ಅನ್ಸಲ್ವಾ?
0: ಇಂಡಿಯಾ ಮಿಸ್ ಮಾಡ್ಕೋತೀನಿ. ಆಕ್ಚುಲಿ ಮೈ ಮೋಸ್ಟ್ ಆಫ್ ಮೈ ಪ್ಲಾನ್ಸ್ ಟು ಇಂಪ್ರೂವ್ ಆರ್ ಇನ್ ಇಂಡಿಯಾ.
1: ಸೊ ಯು ಕಮ್ ಬ್ಯಾಕ್
0: ಅಂಡ್
1: ಡೂ ಆಲ್ ದ
0: ಥಿಂಗ್ಸ್ ಇನ್ ಇಂಡಿಯಾ
1: ಅಂಡ್ ಅಚೀವ್ಮೆಂಟ್ಸ್ ಇನ್ ಇಂಡಿಯಾ.
0: ಯೆಸ್,
1: ಕಂಗ್ರಾಚುಲೇಷನ್ಸ್ ಸುಹೇಲ್. ಇನ್ನೂ ತುಂಬಾ ಹೇಳೋದಿದೆ, ಆದರೆ ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಇದೆ. ಯುವ ಪ್ರತಿಭೆಗೆ ಇನ್ನೊಮ್ಮೆ ಸಂದರ್ಶನವನ್ನು ಇಟ್ಕೊಳ್ಳೋಣ. ಮತ್ತೊಂದು ಅವಾರ್ಡ್ ಬಂದ ನಂತರದಲ್ಲಿ ನಿಮ್ಮನ್ನ ನಾವು ಸಂಪರ್ಕ ಮಾಡ್ತೇವೆ, ಅಲ್ಲಿ ಇನ್ನೂ ಹೆಚ್ಚಿನ ಸಂಗತಿಗಳನ್ನು ಹಂಚಿಕೊಳ್ತೀರಂತೆ. ಇವತ್ತಿನ ಈ ಯುವ ಪ್ರತಿಭೆ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ತಿಳಿಸಿದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬರುದೇ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೆ ಇಂದಿನ ಯುವ ಪ್ರತಿಭೆ ಯುವ ವಿಜ್ಞಾನಿ ಸಿಎಸ್ ಮಹಮ್ಮದ್ ಸುಹೇಲ್ನೊಂದಿಗೆ ಮಾತುಕತೆ ಕೇಳಿದ್ರಲ್ಲ, ನಡೆಸಿಕೊಟ್ಟವರು ಬೇದ್ರೆ ಮಂಜುನಾಥ್. ಇದು ಇಂದಿನ ಯುವವಾಣಿ. ಈಗ ಗಾಂಧಿ ಸ್ಮೃತಿ.

ಘಟನೆ ಅಕ್ಷರ ಶಿಕ್ಷಣ. ಅಕ್ಷರ ಶಿಕ್ಷಣದ ವಿಷಯ ಇನ್ನೂ ಹೆಚ್ಚು ಕಷ್ಟವಾಗಿದ್ದಿತು. ಅದಕ್ಕೆ ಅವಶ್ಯಕಗಳಾದ ಸಾಧನ ಸಾಮಗ್ರಿಗಳಾಗಲಿ ವಿಷಯ ಜ್ಞಾನವಾಗಲಿ ನನಗೆ ಇರಲಿಲ್ಲ. ಅದಕ್ಕೆ ಎಷ್ಟು ಸಮಯವನ್ನು ವಿನಿಯೋಗಿಸಲು ನನಗೆ ಇಷ್ಟವಿದ್ದಿತ್ತೋ ಅಷ್ಟು ಸಮಯವೂ ನನಗೆ ಇರಲಿಲ್ಲ. ನಾನು ಮಾಡುತ್ತಿದ್ದ ಶಾರೀರಿಕ ಶ್ರಮದಿಂದ ನನಗೆ ಸಂಜೆಯ ವೇಳೆಗೆ ಪೂರ್ಣವಾಗಿ ಆಯಾಸವಾಗಿ ಬಿಡುತ್ತಿದ್ದಿತು. ನನಗೆ ವಿಶ್ರಾಂತಿ ಅವಶ್ಯಕವಾದ ಸಮಯದಲ್ಲಿ ನಾನು ತರಗತಿಗಳನ್ನು ನಡೆಸುತ್ತಿದ್ದೆನು. ನನಗೆ ತರಗತಿಯಲ್ಲಿ ಲವಲವಿಕೆಯೂ ಉತ್ಸಾಹವೂ ಇರುವ ಬದಲು ಎಚ್ಚರವಾಗಿರುವುದೇ ಕಷ್ಟವಾಗಿದ್ದಿತು. ಬೆಳಗಿನ ವೇಳೆಯಲ್ಲಿ ವ್ಯವಸಾಯದ ಕೆಲಸ ಮತ್ತು ಮನೆಯ ಕೆಲಸಗಳನ್ನು ಮಾಡಬೇಕಾಗಿದ್ದಿತ್ತು. ನಾವು ಶಾಲೆಯನ್ನು ಮಧ್ಯಾಹ್ನದ ಊಟವಾದ ಮೇಲೆ ನಡೆಸುತ್ತಿದ್ದೆವು. ಶಾಲೆಯನ್ನು ನಡೆಸಲು ಬೇರೆ ಯಾವ ಕಾಲವೂ ಸರಿಯಾಗಿರಲಿಲ್ಲ. ಅಕ್ಷರ ಶಿಕ್ಷಣಕ್ಕೆ ನಾವು ಹೆಚ್ಚೆಂದರೆ 3 ಗಂಟೆಗಳನ್ನು ವಿನಿಯೋಗಿಸುತ್ತಿದ್ದೆವು. ವಿದ್ಯಾರ್ಥಿಗಳಿಗೆ ಹಿಂದಿ, ತಮಿಳು, ಗುಜರಾತಿ ಮತ್ತು ಉರ್ದು ಭಾಷೆಗಳನ್ನು ಹೇಳಿಕೊಡುತ್ತಿದ್ದೆವು. ಬಾಲಕರಿಗೆಲ್ಲ ಅವರವರ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡುತ್ತಿದ್ದೆವು. ಎಲ್ಲರಿಗೂ ಇಂಗ್ಲಿಷನ್ನು ಕಲಿಸುತ್ತಿದ್ದೆವು. ಗುಜರಾತಿ ಮತ್ತು ಹಿಂದಿ ಬಾಲಕರಿಗೆ ಸ್ವಲ್ಪ ಸಂಸ್ಕೃತವನ್ನು ಕಲಿಸುವುದು ಎಲ್ಲ ವಿದ್ಯಾರ್ಥಿಗಳಿಗೂ ಚರಿತ್ರೆ, ಭೂಗೋಳ ಮತ್ತು ಗಣಿತಗಳಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಕೊಡುವುದು ಅವಶ್ಯಕವಾಗಿದ್ದಿತು. ತಮಿಳು ಮತ್ತು ಉರ್ದುವನ್ನು ಕಲಿಸುವ ಹೊಣೆಗಾರಿಕೆಯನ್ನು ನಾನು ವಹಿಸಿಕೊಂಡಿದ್ದೆನು. ನನಗೆ ಗೊತ್ತಿದ್ದ ಅಲ್ಪ ಸ್ವಲ್ಪ ತಮಿಳು ನಾನು ಸಮುದ್ರ ಪ್ರಯಾಣದಲ್ಲಿಯೂ ಸೆರೆಮನೆಯಲ್ಲಿಯೂ ಕಲಿತುದಾಗಿದ್ದಿತು. ಪೋಪ್ ಬರೆದಿರುವ ಉತ್ಕೃಷ್ಟವಾದ ತಮಿಳು ಕೈಪಿಡಿಗಿಂತ ಹೆಚ್ಚಾಗಿ ನಾನು ಏನನ್ನೂ ಓದಿರಲಿಲ್ಲ. ಉರ್ದುವಿನಲ್ಲಿ ನನಗೆ ತಿಳಿದಿದ್ದುದು ನಾನು ಸಮುದ್ರ ಪ್ರಯಾಣದಲ್ಲಿ ಕಲಿತಿದ್ದ ಉರ್ದು ಅಕ್ಷರಗಳು ಮಾತ್ರ. ನಾನು ಮುಸಲ್ಮಾನ ಮಿತ್ರರ ಸಂಪರ್ಕದಿಂದ ಕಲಿತ ಪರಿಚಿತವಾದ ಪರ್ಷಿಯನ್ ಮತ್ತು ಅರಾಬಿಕ್ ಪದಗಳಷ್ಟೇ ಆ ಭಾಷೆಯಲ್ಲಿ ತಿಳಿದಿದ್ದುದು. ಸಂಸ್ಕೃತ ನಾನು ಹೈಸ್ಕೂಲ್ನಲ್ಲಿ ಕಲಿತಿದ್ದಕ್ಕಿಂತ ನನಗೆ ಹೆಚ್ಚಾಗಿ ತಿಳಿದಿರಲಿಲ್ಲ. ನನ್ನ ಗುಜರಾತಿ ಜ್ಞಾನ ಸಹ ಹೈಸ್ಕೂಲ್ನಲ್ಲಿ ಕಲಿತದಕ್ಕಿಂತ ಹೆಚ್ಚಾಗಿರಲಿಲ್ಲ. ನಾನು ಕೆಲಸವನ್ನು ನಿರ್ವಹಿಸಬೇಕಾಗಿದ್ದು ಈ ಬಂಡವಾಳದ ಸಹಾಯದಿಂದ. ನನ್ನ ಸಹೋದ್ಯೋಗಿಗಳು ನನ್ನಷ್ಟೂ ಸಹ ತಿಳಿದವರಾಗಿರಲಿಲ್ಲ. ಆದರೆ ನಮ್ಮ ದೇಶದ ಭಾಷೆಗಳಲ್ಲಿ ನನಗಿದ್ದ ಪ್ರೇಮ, ಉಪಾಧ್ಯಾಯನಾಗಿ ಕೆಲಸ ಮಾಡಬಲ್ಲೆನೆಂದು ನನ್ನ ಶಕ್ತಿಯಲ್ಲಿ ನನಗಿದ್ದ ಧೈರ್ಯ, ಜತೆಗೆ ವಿದ್ಯಾರ್ಥಿಗಳ ಜ್ಞಾನ, ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಔದಾರ್ಯ, ಇವೆಲ್ಲ ನನ್ನ ಕಾರ್ಯದಲ್ಲಿ ನನಗೆ ಸಹಾಯಕವಾದವು. ತಮಿಳು ಮಕ್ಕಳೆಲ್ಲ ದಕ್ಷಿಣ ಆಫ್ರಿಕಾದಲ್ಲಿಯೇ ಜನಿಸಿದ್ದವರಾಗಿದ್ದರಿಂದ ಅವರಿಗೆ ಗೊತ್ತಿದ್ದ ತಮಿಳು ಅತ್ಯಲ್ಪ. ತಮಿಳು ಲಿಪಿಯಂತೂ ಅವರಿಗೆ ತಿಳಿದೇ ಇರಲಿಲ್ಲ. ಆದುದರಿಂದ ನಾನು ಅವರಿಗೆ ಲಿಪಿಯನ್ನು, ವ್ಯಾಕರಣದ ಮೂಲ ಪಾಠಗಳನ್ನು ಹೇಳಿಕೊಡಬೇಕಾಗಿದ್ದಿತು. ಅದೇನೋ ಸುಲಭವಾಗಿಯೇ ಇದ್ದಿತು. ತಮಿಳು ಮಾತಾಡುವುದರಲ್ಲಿ ತಾವು ನನ್ನನ್ನು ಮೀರಿಸಬಲ್ಲವೆಂದು ನನ್ನ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಗೊತ್ತಿದ್ದಿತು. ಇಂಗ್ಲಿಷ್ ತಿಳಿಯದ ತಮಿಳರು ನನ್ನೊಂದಿಗೆ ಮಾತನಾಡಲು ಬಂದಾಗ ನನ್ನ ವಿದ್ಯಾರ್ಥಿಗಳೇ ನನ್ನ ದ್ವಿಭಾಷಿಗಳಾಗುತ್ತಿದ್ದರು. ನನ್ನ ಅಜ್ಞಾನವನ್ನು ನನ್ನ ಶಿಷ್ಯರಿಂದ ಮುಚ್ಚಿಡಲು ನಾನು ಯಾವಾಗಲೂ ಪ್ರಯತ್ನಿಸುತ್ತಿರಲಿಲ್ಲ. ಹೀಗೆ ನಾವು ಸಂತೋಷದಿಂದಲೇ ಕೆಲಸವನ್ನ ಮಾಡುತ್ತಿದ್ದೆವು. ಎಲ್ಲ ವಿಷಯಗಳಲ್ಲಿಯೂ ನಾನು ಅವರಿಗೆ ನನ್ನ ನಿಜವಾದ ಬಣ್ಣವನ್ನು ಅದು ಇರುವಂತೆಯೇ ತೋರಿಸಿದೆನು. ಆದುದರಿಂದ ನನ್ನ ಭಾಷಾ ಅಜ್ಞಾನ ಅಪಾರವಾಗಿದ್ದರೂ ನನ್ನಲ್ಲಿ ಅವರ ಪ್ರೇಮ ಮತ್ತು ಗೌರವ ಕಡಿಮೆಯಾಗಲಿಲ್ಲ. ಮುಸಲ್ಮಾನ ವಿದ್ಯಾರ್ಥಿಗಳಿಗೆ ಉರ್ದುವನ್ನು ಕಲಿಸುವುದು ಇದಕ್ಕಿಂತ ಹೆಚ್ಚು ಸುಲಭವಾಗಿದ್ದಿತು. ಅವರಿಗೆ ಉರ್ದು ಲಿಪಿ ಗೊತ್ತಿದ್ದಿತು. ಅದನ್ನು ಓದುವುದರಲ್ಲಿ ಅವರಿಗೆ ಉತ್ಸಾಹವನ್ನು ಹುಟ್ಟಿಸುವುದು ಮತ್ತು ಅವರ ಬರವಣಿಗೆಯನ್ನು ಉತ್ತಮಗೊಳಿಸುವುದು ಇಷ್ಟು ಮಾತ್ರ ನಾನು ಮಾಡಬೇಕಾಗಿದ್ದಿತು. ಈ ಬಾಲಕರಲ್ಲಿ ಬಹುಭಾಗದವರಿಗೆ ಅಕ್ಷರಗಳು ಬರುತ್ತಿರಲಿಲ್ಲ. ಅವರು ಶಾಲೆಗಳಿಗೆ ಹೋದವರಾಗಿರಲಿಲ್ಲ. ನಾನು ಕೆಲಸ ಮಾಡುತ್ತಾ ಹೋದಂತೆ ನಾನು ಅವರಿಗೆ ಹೇಳಿಕೊಡಬೇಕಾದುದೇನೂ ಹೆಚ್ಚಿಗೆ ಇಲ್ಲ. ಅವರ ಸೋಮಾರಿತನವನ್ನು ತೊಲಗಿಸುವುದು, ಅವರ ಓದು ಬರಹವನ್ನು ನೋಡಿಕೊಳ್ಳುವುದು, ಇದಿಷ್ಟೇ ನನ್ನ ಕೆಲಸವೆಂದು ನನಗೆ ಗೊತ್ತಾಯಿತು. ನನ್ನ ಇಷ್ಟದಿಂದಲೇ ತೃಪ್ತಿಯಾದುದರಿಂದ ಒಂದೇ ತರಗತಿಯಲ್ಲಿ ಬೇರೆ ಬೇರೆ ವಯಸ್ಸಿನ ವಿದ್ಯಾರ್ಥಿಗಳು ಬೇರೆ ಬೇರೆ ವಿಷಯಗಳನ್ನು ಕಲಿಯುತ್ತಿದ್ದರೂ ಎಲ್ಲರೊಂದಿಗೆ ಕೆಲಸ ನಡೆಸುವುದು ನನಗೆ ಸಾಧ್ಯವಾಯಿತು. ಪಠ್ಯ ಪುಸ್ತಕಗಳ ವಿಷಯ ನಾವು ಬಹಳ ಕೇಳುತ್ತೇವೆ. ನನಗೆ ಎಂದೂ ಅದರ ಅಭಾವ ತೋರಲೇ ಇಲ್ಲ. ನಮಗೆ ದೊರೆಯುತ್ತಿದ್ದ ಪಠ್ಯ ಪುಸ್ತಕಗಳನ್ನು ಸಹ ನಾನು ಹೆಚ್ಚಾಗಿ ಉಪಯೋಗಿಸಿದುದು ನನಗೆ ನೆನಪಿಲ್ಲ. ವಿದ್ಯಾರ್ಥಿಗೆ ನಿಜವಾದ ಪಠ್ಯ ಪುಸ್ತಕ ಅವನ ಉಪಾಧ್ಯಾಯರೇ ಎಂಬುದು ನನ್ನ ಎಂದಿನ ಅಭಿಪ್ರಾಯ. ನನ್ನ ಉಪಾಧ್ಯಾಯರು ಪುಸ್ತಕಗಳಿಲ್ಲದೆ ಸ್ವತಂತ್ರವಾಗಿ ಕಲಿಸಿದ ಅನೇಕ ವಿಷಯಗಳು ಇಂದು ನನಗೆ ಸ್ಪಷ್ಟವಾಗಿ ನೆನಪಿದೆ. ಮಕ್ಕಳು ಕಣ್ಣುಗಳಿಂದ ನೋಡಿ ಕಲಿಯುವುದಕ್ಕಿಂತ ಕಡಿಮೆ ಪರಿಶ್ರಮದಿಂದ ಕಿವಿಗಳಿಂದಲೇ ಹೆಚ್ಚು ವಿಷಯಗಳನ್ನು ಗ್ರಹಿಸುತ್ತಾರೆ. ನಾನು ಯಾವ ಪುಸ್ತಕವನ್ನು ಹುಡುಗರ ಜೊತೆಯಲ್ಲಿ ಮೊದಲಿಂದಲೂ ಕೊನೆಯವರೆಗೆ ಓದಿದುದು ನನಗೆ ನೆನಪಿಲ್ಲ.
ಆದರೆ ನಾನು ಬೇರೆ ಬೇರೆ ಪುಸ್ತಕಗಳನ್ನು ಓದಿ ಅರಗಿಸಿಕೊಂಡಿದ್ದರ ಸಾರಾಂಶಗಳನ್ನೆಲ್ಲ ಅವರಿಗೆ ಹೇಳುತ್ತಿದ್ದೆನು. ಅದರ ನೆನಪು ಇಂದಿಗೂ ಅವರ ಮನಸ್ಸಿನಲ್ಲಿ ಇದೆ ಎಂದು ನಾನು ಹೇಳಬಲ್ಲೆನು. ಪುಸ್ತಕದ ಕಲಿತದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಅವರಿಗೆ ಕಷ್ಟವಾಗುತ್ತಿದ್ದಿತು. ಆದರೆ ನಾನು ಬಾಯಲ್ಲಿ ಹೇಳಿಕೊಡುವುದನ್ನು ಅವರು ಸುಲಭವಾಗಿ ಮತ್ತೆ ಮತ್ತೆ ಹೇಳುತ್ತಿದ್ದರು. ಪುಸ್ತಕವನ್ನು ಓದುವುದು ಅವರಿಗೆ ಕಷ್ಟವಾದ ಕೆಲಸವಾಗಿದ್ದಿತು. ಆದರೆ ನಾನು ವಿಷಯಗಳನ್ನು ಆಕರ್ಷಣೀಯವಾಗಿ ಹೇಳುತ್ತಿದ್ದರೆ ಅದನ್ನು ಕೇಳುವುದೇ ಅವರಿಗೆ ಒಂದು ಆನಂದವಾಗುತ್ತಿದ್ದಿತು.

0: ಈಗ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಇಂದು ಮತ್ತು ಮುಂದೆ ಈ ಕುರಿತು ಮಾತನಾಡುತ್ತಾರೆ ಎಸ್ ಜಿ ಶಿವಕುಮಾರ್.
1: ಹರಿದು ಹಂಚಿ ಹೋಗಿದ್ದ ಕನ್ನಡ ಭಾಷಿಕರ ಪ್ರಾಂತ್ಯಗಳೆಲ್ಲ ಒಟ್ಟಾಗಿ ಕರನಾಡಿನ ರಾಜ್ಯ ರಚನೆಯಾದ ದಿನ ನವೆಂಬರ್ 1. ಇದನ್ನು ಏಕೀಕರಣದ ದಿನವೆಂದು ಗುರುತಿಸುವುದುಂಟು. ನವೆಂಬರ್ ತಿಂಗಳು ಪೂರ್ತಿ ಕರ್ನಾಟಕದಾದ್ಯಂತ ಸಂಭ್ರಮದಾಚರಣೆ ನಡೆಯುತ್ತದೆ. ಉದ್ಯೋಗ ವ್ಯಾಪಾರಗಳಿಗೆಂದು ಕರ್ನಾಟಕದಾಚೆ ನೆಲೆಸಿರುವವರು ಕೂಡ ತಾವಿರುವೆಡೆಯಲ್ಲಿ ರಾಜ್ಯೋತ್ಸವದ ಕಂಪನ್ನು ಹರಡುತ್ತಾರೆ. ಕನ್ನಡಿಗರ ಅಭಿಮಾನ ಈ ತಿಂಗಳ ಉಕ್ಕಿ ಹರಿಯುತ್ತದೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಕನ್ನಡ ಪ್ರದೇಶಗಳು ಹರಿದು ಹಂಚಿ ಹೋಗಿದ್ದವು. ಹೀಗೆ ಹಂಚಿ ಹೋಗಿದ್ದ ಪ್ರದೇಶಗಳು ಆಂಧ್ರ, ಮಹಾರಾಷ್ಟ್ರ, ಮದ್ರಾಸು, ಹೈದರಾಬಾದು ಮತ್ತು ಕೇರಳ ಪ್ರಾಂತ್ಯಗಳಿಗೆ ಸೇರಿ ಹೋಗಿದ್ದವು. ಕರ್ನಾಟಕದ ಕೆಲವು ಪ್ರದೇಶಗಳು ಸುಮಾರು 200 ವರ್ಷಗಳ ಕಾಲ ಈ ಸ್ಥಿತಿಯಲ್ಲಿದ್ದುವು ಎಂಬುದು ಇಂದಿನವರೆಗೆ ಅಚ್ಚರಿಯಾಗಿ ಕಾಣಬಹುದು. ಕರ್ನಾಟಕದ ಏಕೀಕರಣದ ಚಳವಳಿಯ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆಯಾಯಿತು. ಹರಿದು ಹಂಚಿ ಹೋಗಿದ್ದ ಪ್ರದೇಶಗಳೆಲ್ಲ ಒಂದಾಗಿ ಅಖಂಡ ಕರ್ನಾಟಕ ರೂಪುಗೊಂಡಿತು. ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಉತ್ಕೃಷ್ಟವಾದದ್ದು, ಶ್ರೀಮಂತವಾದದ್ದು. ವಿಪುಲವಾಗಿ ದೊರಕುವ ಸಾಹಿತ್ಯ ಕೃತಿಗಳು, ಐತಿಹಾಸಿಕ ದಾಖಲೆಗಳು ಈ ಅಂಶಗಳನ್ನು ದೃಢೀಕರಿಸುತ್ತವೆ. ಕನ್ನಡದ ಕೆಲವು ಪದಗಳು ವೇದಗಳಲ್ಲಿಯೂ, ಕ್ರಿಸ್ತಶಕ 2ನೇ ಶತಮಾನದ ಗ್ರೀಕ್ ನಾಟಕವೊಂದರಲ್ಲಿಯೂ ದೊರಕಿದೆ. ಬೇಲೂರು, ಹಳೆಬೀಡು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲುಂತಾದ ಕಡೆಗಳಲ್ಲಿ ಶಿಲ್ಪಕಲೆ ಕಾವ್ಯವಾಗಿ ಮೈದಳೆದಿದೆ. ಪಂಪ, ರನ್ನ, ಜನ್ನರ ಕಾವ್ಯದ ಸೊಗಸು ಕಾಲವನ್ನು ಮೆಟ್ಟಿ ನಿಂತಿದೆ. ಇಂಥ ಅದ್ಭುತವಾದ ಭಾಷೆ ಮತ್ತು ಸಂಸ್ಕೃತಿ ಇಂದಿನ ಮತ್ತು ಮುಂದಿನ ದಿನಗಳ ಬಗೆಗೆ ಚಿಂತನೆಗಳು, ಚಲನೆಗಳನ್ನು ಸೃಷ್ಟಿಸುತ್ತವೆ. ಜೊತೆ ಜೊತೆಗೆ ಕೆಲವು ಆಶಾದಾಯಕ ಬೆಳವಣಿಗೆಗಳು ಮಿನುಗುತ್ತವೆ. ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ನಾಡು ಒಂದಾಗುವುದಕ್ಕೆ ಹೋರಾಡಿದ ಮಹನೀಯರನ್ನು ಸ್ಮರಿಸಿ ಅವರಿಗೆ ಗೌರವ ಸಲ್ಲಿಸುವುದರ ಜೊತೆಗೆ ನಾಡು, ನುಡಿ, ಸಂಸ್ಕೃತಿಯ ಬಗೆಗೆ ಚಿಂತನ ಮಂಥನಗಳು ನಡೆಯುತ್ತವೆ. ಪ್ರಸ್ತುತ ಕಾಲಘಟ್ಟದಲ್ಲಿ ವಿಜ್ಞಾನ ಅಗಾಧವಾಗಿ ಬೆಳೆದಿದೆ. ನಮ್ಮ ದೈನಂದಿನ ಬದುಕು ತಂತ್ರಜ್ಞಾನದ ಆವಿಷ್ಕಾರಗಳನ್ನು ಅವಲಂಬಿಸಿವೆ. ಇಂಗ್ಲಿಷ್ ಬಳಕೆ ಅತಿಯಾಗಿದೆ. ಕಾರ್ಪೊರೇಟ್ ವಲಯಗಳಲ್ಲಿ, ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಕನ್ನಡದ ಬಗೆಗೆ ಕೀಳರಿಮೆ ಬೆಳೆಸಿಕೊಂಡಿದ್ದಾರೆ. ವಿದೇಶಗಳಲ್ಲಿ ಉದ್ಯೋಗ ಮಾಡುವ ಕನ್ನಡಿಗರು ತಮ್ಮ ಮಕ್ಕಳಿಗೆ ಕನ್ನಡ ಕಲಿಸಲು ಉತ್ಸುಕತೆ ತೋರಿಸುತ್ತಿಲ್ಲ. ಈ ಸ್ಥಿತ್ಯಂತರ ಕಾಲದಲ್ಲಿ ಭಾಷೆ ಮತ್ತು ಸಂಸ್ಕೃತಿಯ ಕುರಿತು ಚಿಂತಿಸುವಾಗ ಈ ಎಲ್ಲ ವಿಷಯಗಳು ಮುಖ್ಯವಾಗುತ್ತವೆ. ಬೆಳೆಯುತ್ತಿರುವ ತಂತ್ರಜ್ಞಾನದ ವೇಗಕ್ಕೆ ನಮ್ಮ ನುಡಿ ಸಂಸ್ಕೃತಿಗಳು ಕೊಚ್ಚಿ ಹೋಗುತ್ತವೇನೋ ಎಂಬ ಆತಂಕ ಕಾಡುತ್ತದೆ. ಈ ಆತಂಕಕ್ಕೆ ಸಾಕಷ್ಟು ಕಾರಣಗಳಿವೆ. ಹಾಗೆಯೇ ಕೆಲವು ಭರವಸೆಯ ಬೆಳವಣಿಗೆಗಳೂ ಇವೆ. ಇವುಗಳನ್ನು ಅವಲೋಕಿಸೋಣ. ಪ್ರಾಚೀನ ಭಾರತದಲ್ಲಿ ಜ್ಞಾನ ಸಂಸ್ಕೃತದಲ್ಲೇ ಅಡಗಿತ್ತು. ಸಂಸ್ಕೃತ ಬಲ್ಲವರು, ಕಲಿಯಲು ಅರ್ಹತೆ ಇದ್ದ ಕೆಲವೇ ಜನರು ಮಾತ್ರ ಬುದ್ಧಿವಂತರು, ಪ್ರಾಜ್ಞರು ಎನಿಸಿಕೊಳ್ಳುತ್ತರು. ಆ ಸಂದರ್ಭದಲ್ಲಿ ಕನ್ನಡ ನೇಪಥ್ಯಕ್ಕೆ ಸರಿದಿತ್ತು. ಕ್ರಮೇಣ ಸಂಸ್ಕೃತದ ಪ್ರಾಬಲ್ಯ ಕಡಿಮೆಯಾಗಿ ವಚನಕಾರರು, ದಾಸರು ಕನ್ನಡ ಭಾಷೆಯನ್ನು ಬಳಸಿ ಬೆಳೆಸಿದ ಕಾರಣವಾಗಿ ಕನ್ನಡ ಮುಂಚೂಣಿಗೆ ಬಂತು. ಆದರೆ ಈಗ ಮತ್ತೆ ಕನ್ನಡ ಭಾಷೆಗೆ ಹಿನ್ನಡೆಯಾಗಿದೆ ತಂತ್ರಜ್ಞಾನದ ಪ್ರಭಾವದಿಂದ. ಜ್ಞಾನಾರ್ಜನೆಗೆ ಈಗಿರುವ ಮಾಧ್ಯಮ ಇಂಗ್ಲಿಷ್ ಎಲ್ಲಕ್ಕೂ ಅಂತರ್ಜಾಲದ ಮೊರೆ ಹೋಗುವುದು ಈಗಿನವರೆಗೆ ಸಾಮಾನ್ಯ. ಹಿರಿಯರ ಅನುಭವದ ಮಾತುಗಳಿಗೆ ಕಿವಿಗೊಡದೆ ಅಂತರ್ಜಾಲವನ್ನೇ ನಂಬುತ್ತಿದ್ದಾರೆ ಇಂದಿನ ಯುವಜನ. ಕನ್ನಡ ಕಲಿಯಲು ನಮ್ಮ ಮಕ್ಕಳು ಒದ್ದಾಡುತ್ತಾರೆ. ಬಹುತೇಕ ಮಕ್ಕಳು ಇಂಗ್ಲಿಷ್ ಮಾಧ್ಯಮದಲ್ಲೇ ಕಲಿಯುತ್ತಿರುವುದು ಕೂಡ ಭಾಷೆಯ ಹಿನ್ನಡೆಗೆ ಕಾರಣ. ಒಮ್ಮೆ ಈ ಮಕ್ಕಳು ವೃತ್ತಿಪರ ಕಾಲೇಜು ಹೊಕ್ಕರೆ ಅವರ ಕನ್ನಡ ಕಲಿಕೆ, ಬಳಕೆ ಎಲ್ಲವೂ ಸ್ಥಗಿತಗೊಳ್ಳುತ್ತವೆ. ಅವರ ಮಾತು ಅನ್ಯ ಭಾಷಿಕರ ಕನ್ನಡದಂತೆ ತೋರುತ್ತದೆ. ಒಮ್ಮೆ ಇಂಗ್ಲಿಷ್ ಭಾಷೆ ಅವಲಂಬನೆ ಶುರುವಾದರೆ ನಮಗರಿವಿಲ್ಲೆಯೇ ನಮ್ಮ ನಡೆ ನುಡಿಗಳು ಬದಲಾಗುತ್ತವೆ. ಈ ಪರಿಸ್ಥಿತಿಗೆ ಕರ್ನಾಟಕಕ್ಕೆ ಬಂದು ಸೇರಿರುವ ಅತಿ ಹೆಚ್ಚಿನ ಸಂಖ್ಯೆಯ ವಲಸಿಗರೂ ಕಾರಣ. ಇವರು ಕನ್ನಡ ಕಲಿಯದೆ ಅನಿವಾರ್ಯವಾದಾಗಿ ಮಾತ್ರ ತಪ್ಪು ತಪ್ಪಾಗಿ ಕನ್ನಡ ಮಾತನಾಡುತ್ತಾರೆ. ಇದನ್ನು ಅಪರಾಧ ಎಂದು ಭಾವಿಸಬೇಕಾಗಿಲ್ಲವಾದರೂ ಅವರನ್ನು ತಿದ್ದುವ ಪ್ರಯತ್ನವನ್ನು ನಾವು ಮಾಡದಿರುವುದು, ಸರಿಯಾಗಿ ಭಾಷೆಯನ್ನು ಪ್ರೋತ್ಸಾಹ ನೀಡದಿರುವುದು ನಾವು ಮಾಡುತ್ತಿರುವ ಅಪರಾಧ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡುವ ಬಗೆಗೆ ಚಳುವಳಿಗಳಾದರೂ, ಆಯೋಗಗಳು ವರದಿ ನೀಡಿದ್ದರೂ, ಇತ್ತೀಚೆಗಿನ ಉಚ್ಚ ನ್ಯಾಯಾಲಯದ ತೀರ್ಪು ದೇಸಿ ಭಾಷೆಗಳಿಗೆ ಮಾರಕವಾಗಿದೆ. ಇದರ ಜೊತೆಗೆ ಕನ್ನಡಿಗರಿಗೆ ತಮ್ಮ ಭಾಷೆ ಬಗ್ಗೆ ಉತ್ಸಾಹವಿಲ್ಲ, ಅಭಿಮಾನವಿಲ್ಲ, ಬದ್ಧತೆಯೂ ಇಲ್ಲ ಎಂಬ ಮಾತುಗಳು ಕೇಳುತ್ತಿವೆ. ಖಾಸಗಿ ಶಾಲೆಗಳೆಲ್ಲ 100ಕ್ಕೆ 100ರಷ್ಟು ಇಂಗ್ಲಿಷ್ ಮಾಧ್ಯಮದವೆ. ಕನ್ನಡ ಮಾಧ್ಯಮಕ್ಕೆ ಅನುಮತಿ ಪಡೆದು ಇಂಗ್ಲಿಷ್ ಮಾಧ್ಯಮದ ಶಾಲೆ ನಡೆಸುತ್ತಾರೆ. ಕಾರಣಕ್ಕಿದ್ರೆ ಕನ್ನಡದಲ್ಲಿ ಕಲಿಯುವವರೇ ಬರುವುದೇ ಇಲ್ಲ ಎಂದು ಸಬೂಬು ಹೇಳುತ್ತಾರೆ. ಇನ್ನು ನಮ್ಮ ಮಕ್ಕಳು ಇಂಗ್ಲಿಷ್ ಮಾಧ್ಯಮದಲ್ಲೇ ಕಲಿಯಬೇಕೆಂದು ಎಲ್ಲ ತಂದೆ ತಾಯಿಯರು ಬಯಸುತ್ತಾರೆ. ಕನ್ನಡದ ಬಗೆಗೆ ಕೀಳರಿಮೆ ಇದೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬದುಕಲು ಇಂಗ್ಲಿಷ್ ಭಾಷೆಯೇ ಸಮರ್ಥವಾದದ್ದು ಎಂಬ ಭಾವನೆ ಇದೆ. ಈ ಮನಸ್ಥಿತಿಯನ್ನು ಬದಲಾಯಿಸುವುದು ಸುಲಭವಲ್ಲ, ಅದಕ್ಕೊಂದು ದೊಡ್ಡ ಆಂದೋಲನೆ ಆಗಬೇಕೇನೋ. ಅಭಿಮಾನವನ್ನು ಹೊರಗಿನಿಂದ ತುಂಬಲಾಗುವುದಿಲ್ಲ, ಅದು ಒಳಗಿನಿಂದಲೇ ಬೆಳೆಯಬೇಕು. ಈ ಎಲ್ಲದರ ನಡುವೆ ಕೆಲವು ಆಶಾದಾಯಕ ಬೆಳವಣಿಗೆಗಳು ಕಾಣಿಸುತ್ತಿವೆ. ಕನ್ನಡ ಭಾಷೆ ಇಂದು ಹಲವು ಹೊಸ ಆಯಾಮಗಳು ಸಿಕ್ಕಿವೆ. ತಂತ್ರಜ್ಞಾನ ಬೆಳೆದಂತೆ ಭಾಷೆಯ ಪ್ರಯೋಗಕ್ಕೆ ಬಹು ಮಾಧ್ಯಮಗಳು ದೊರಕಿವೆ. ಮೊದಲು ಮುದ್ರಣ, ಧ್ವನಿ ಪ್ರಸರಣ ಮಾತ್ರ ಸಾಧ್ಯವಾಗಿತ್ತು. ನಂತರದ ದಿನಗಳಲ್ಲಿ ಧ್ವನಿ ಸುರುಳಿ, ಸಿಡಿಗಳು ದೊರಕಿದವು. ಇಂದು ಕಂಪ್ಯೂಟರ್, ದೂರದರ್ಶನ, ಮೊಬೈಲ್ ಫೋನು ಮುಂತಾದ ಸಾಧನಗಳು ಭಾಷೆಯ ಬೆಳವಣಿಗೆಗೆ ಸಹಕಾರಿಯಾಗಿವೆ. ಆದರೆ ಇವುಗಳ ಬಳಕೆ ಸಮರ್ಪಕವಾಗಿ ಆಗುತ್ತಿಲ್ಲ. ಕಂಪ್ಯೂಟರ್, ಮೊಬೈಲು, ಬ್ಯಾಂಕುಗಳ ATM ಮೆಷಿನ್ಗಳು ಮುಂತಾದ ಕಡೆ ಕನ್ನಡ ಭಾಷೆ ಬಳಕೆಗೆ ಲಭ್ಯವಿದೆ, ಆದರೆ ಬಳಸುತ್ತಿರುವವರ ಸಂಖ್ಯೆ ತೀರಾ ಕಡಿಮೆ. ದೂರದರ್ಶನ ಮಾಧ್ಯಮದಲ್ಲಿ 20 ಹೆಚ್ಚು ಕನ್ನಡ ವಾಹಿನಿಗಳು ಕಾರ್ಯನಿರ್ವಹಿಸುತ್ತಿವೆ. ಸಂಗೀತ, ನೃತ್ಯ, ಸಂದರ್ಶನ, ಸಿನಿಮಾ, ಆಹಾರ, ವಿಹಾರ ಮುಂತಾದ ವೈವಿಧ್ಯಮಯ ಕಾರ್ಯಕ್ರಮ

0: ಕಾರ್ಯಕ್ರಮಗಳನ್ನು ಈ ವಾಹಿನಿಗಳು ಪ್ರಸಾರ ಮಾಡುತ್ತಾ ಜನಪ್ರಿಯವಾಗಿವೆ. ಹೊಸ ತಂತ್ರಜ್ಞಾನ ಎನ್ನುತ್ತಲೇ ಅದನ್ನು ಬಳಸುವವರು ಹೆಚ್ಚಿಗೆ ಯುವಜನರೇ. ಖಾಸಗಿ ವಾಹಿನಿಗಳಲ್ಲಿ ಯುವ ಪೀಳಿಗೆ ಹೆಚ್ಚಾಗಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಆಡುಭಾಷೆಯ ಬಳಕೆ ಸಮರ್ಪಕವಾಗಿದ್ದರೂ ಕ್ಯಾಪ್ಷನ್ನುಗಳಲ್ಲಿ ಕಾಗುಣಿತದ ದೋಷಗಳು ಎದ್ದು ಕಾಣುತ್ತವೆ. ವ್ಯಾಪಾರಿ ಜಾತಗಳಲ್ಲಿ ಕೆಲವೊಮ್ಮೆ ವಿಚಿತ್ರವೆನಿಸುವ ಭಾಷೆಯ ಬಳಕೆಯನ್ನು ಕಾಣುತ್ತಿದ್ದೇವೆ. ಇದೇ ಪ್ರವೃತ್ತಿ ಮುಂದುವರೆದರೆ ಭಾಷೆಯ ಬಳಕೆ ಮತ್ತು ಬೆಳವಣಿಗೆ ಸರಿದಾರಿಯಲ್ಲಿ ಸಾಗದು. ಇದೇ ಮಾತು ಕನ್ನಡ ವೃತ್ತಪತ್ರಿಕೆಗಳು, ವಾರ ಮತ್ತು ಮಾಸಪತ್ರಿಕೆಗಳಿಗೂ ಅನ್ವಯಿಸುತ್ತವೆ. ದೂರದರ್ಶನ ಖಾಸಗಿಯವರಿಗೆ ಸಿಕ್ಕಂತೆಯೇ ರೇಡಿಯೋ ಕೇಂದ್ರಗಳ ಸ್ಥಾಪನೆ ಮತ್ತು ನಿರ್ವಹಣೆ ಕೂಡ ಖಾಸಗಿಯವರಿಗೆ ಸಿಕ್ಕಿದೆ. ಇಲ್ಲಿ ಬಳಸುವ ಭಾಷೆಯಲ್ಲಿ ವ್ಯಾಕರಣ ದೋಷಗಳು, ಅಪಭ್ರಂಶಗಳು ಎದ್ದು ಕಾಣಿಸುತ್ತಿವೆ. ಇವುಗಳಲ್ಲಿ ವ್ಯಾಪಾರಿ ಜಾಹೀರಾತುಗಳದ್ದೇ ಸಿಂಹಪಾಲು. ಯಾವುದೋ ಭಾಷೆಯಲ್ಲಿ ಸಿದ್ಧಪಡಿಸಿದ ಜಾಹೀರಾತನ್ನು ಕನ್ನಡಕ್ಕೆ ಅನುವಾದಿಸುವ ಭಾಷೆಯ ಪರಿಣತಿ ಇಲ್ಲದವರು ಇಂಥ ತಪ್ಪುಗಳನ್ನು ಎಸಗುತ್ತಿದ್ದಾರೆ. ಇವುಗಳನ್ನೇ ಇಂದಿನ ಯುವಜನರು ಅನುಕರಿಸುವ ಅಪಾಯವಿದ್ದು ಇದು ಭಾಷೆಯ ಬೆಳವಣಿಗೆಗೆ ತೊಡಕಾಗಬಹುದು. ಸಾಹಿತ್ಯ ಕ್ಷೇತ್ರದಲ್ಲಿಯೂ ಆಶಾದಾಯಕ ಬೆಳವಣಿಗೆ ಕಾಣುತ್ತಿದೆ. ಹಿಂದೆಂದಿಗಿಂತಲೂ ಸಾಹಿತ್ಯ ಕೃಷಿ ಮಾಡುತ್ತಿರುವವರ ಸಂಖ್ಯೆ ಗಣನೀಯವಾಗಿದೆ. ಇವರ ರಚನೆಗಳ ಪ್ರಕಾಶನಕ್ಕೆ ಕನ್ನಡ ಪತ್ರಿಕೆಗಳ ಸಂಖ್ಯೆ ಏನೇನೂ ಸಾಲದು. ಅದಕ್ಕೊಂದು ಪರ್ಯಾಯ ಲಭ್ಯವಾಗಿದೆ. ಕನ್ನಡದಲ್ಲಿ ಹತ್ತಾರು ಬ್ಲಾಗ್ ಮ್ಯಾಗಜಿನ್ಗಳು ಶುರುವಾಗಿವೆ. ಇದು ನಿಜಕ್ಕೂ ಶ್ಲಾಘನೀಯ ಪ್ರಯತ್ನ. ಇದರಿಂದ ಭಾಷೆಯ ಬೆಳವಣಿಗೆಗೆ ಹೊಸ ಆಯಾಮ ಸಂತಾಗಿದೆ. ಸಾಹಿತ್ಯದ ಎತ್ತರ ಸಾಧನೆ ಎಂದರೆ ಜ್ಞಾನಪೀಠ ಪ್ರಶಸ್ತಿ. ಅತಿ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿ ದಕ್ಕಿರುವುದು ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಸಾಹಿತಿಗಳಿಗೆ. ಈ ನಾಡಿನ ಶಿಲ್ಪಕಲೆ ಮನಸೋಲದವರೇ ಇಲ್ಲ. ಕಾವ್ಯಕ್ಕೆ, ಭಾಷೆಗೆ ಹೊಸ ಕಸುವನ್ನಿತ್ತವರು 12ನೇ ಶತಮಾನದ ಶರಣರು. ಇವರು ರಚಿಸಿದ ವಚನ ಸಾಹಿತ್ಯ ವಿಶ್ವದಲ್ಲೇ ವಿಶಿಷ್ಟವಾದದ್ದು. ಇದು ಈ ನೆಲದಲ್ಲೇ ಮೊಳೆತು ಚಿಗುರೆಡೆದು ಹೂವಾಗಿ ಅರಳಿ ಕಂಪನ್ನೆತ್ತಿದೆ. ದಾಸಶ್ರೇಷ್ಠರ ಸಾಹಿತ್ಯ ಆಧ್ಯಾತ್ಮ ಮತ್ತು ಸಂಗೀತವನ್ನು ಶ್ರೀಮಂತಗೊಳಿಸಿದೆ. ಗಂಗೂಬಾಯಿ ಹಾನಗಲ್, ಭೀಮಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರು, ಪಂಚಾಕ್ಷರಿ ಗವಾಯಿ ಮುಂತಾದವರು ತಮ್ಮ ಹಾಡುಗಾರಿಕೆಯಿಂದ ಭಾರತದ ಭೂಪಟದಲ್ಲಿ ಕರ್ನಾಟಕ ಮಿನುಗುವಂತೆ ಮಾಡಿದ್ದಾರೆ. 60 ಮತ್ತು 70ರ ದಶಕಗಳಲ್ಲಿ ಕನ್ನಡ ಚಿತ್ರಗಳು ವಿಶ್ವದ ಗಮನ ಸೆಳೆದಿದ್ದವು. ರಾಷ್ಟ್ರ ಪ್ರಶಸ್ತಿಗಳು ಕನ್ನಡ ಚಿತ್ರಗಳಿಗೆ ನಿರಂತರವಾಗಿ ದೊರಕುತ್ತಿದ್ದವು. ಆ ದಿನಗಳೀಗ ಬರಿಯ ನೆನಪಾಗಿ ಉಳಿಯುವಂತೆ ಮಾಡುತ್ತಿವೆ ಇಂದಿನ ಕನ್ನಡ ಚಿತ್ರಗಳು. ಸೂಕ್ಷ್ಮ ಸಂವೇದನೆಯ ಕಲಾತ್ಮಕ ಚಿತ್ರಗಳ ಕಾಲ ಮುಗಿದೇ ಹೋಯಿತೇನೋ ಎನ್ನುವ ಅನುಮಾನ ಇಂದಿನ ಚಿತ್ರಗಳನ್ನು ನೋಡುವಾಗ ಅನಿಸುತ್ತದೆ. ಲಾಂಗ್ವೇಜ್ ಸಂಸ್ಕೃತಿಯ ಕ್ರೌರ್ಯವನ್ನು ವೈಭವೀಕರಿಸುವ ಇಂದಿನ ಚಲನಚಿತ್ರ ತಯಾರಕರ ಪ್ರವೃತ್ತಿ ಮುಂದಿನ ದಿನಗಳ ಬಗೆಗೆ ಭರವಸೆ ಕಳೆದುಕೊಳ್ಳುವಂತೆ ಮಾಡುತ್ತಿದೆ. ತೀರಾ ಇತ್ತೀಚೆಗೆ ಯುವಕರು ಹೊಸ ರೀತಿಯ ಚಿತ್ರಗಳನ್ನು ತಯಾರಿಸುತ್ತಿದ್ದಾರೆ, ಜೊತೆಗೆ ವಿದೇಶಗಳಲ್ಲಿ ಮಾರುಕಟ್ಟೆಯನ್ನು ವಿಸ್ತರಿಸುತ್ತಿದ್ದಾರೆ. ಇದು ನಿಜಕ್ಕೂ ಭರವಸೆಯ ಪ್ರಯತ್ನ. ಇನ್ನು ನಮ್ಮ ಸಂಸ್ಕೃತಿಯಾಗವಾದ ಹಬ್ಬ ಹರಿದಿನಗಳು, ಊಟ ಉಪಚಾರಗಳು, ಆಹಾರ ವಿಹಾರಗಳು ಮತ್ತು ಉಡುಗೆ ತೊಡುಗೆಗಳನ್ನು ಗಮನಿಸಿದರೆ ನಮ್ಮ ಮೂಲ ಸಂಸ್ಕೃತಿಯ ಬೇರುಗಳು ಸಡಲವಾಗುತ್ತಿರುವುದನ್ನು ಕಾಣುತ್ತೇವೆ. ಇದಕ್ಕೆ ಮೂಲ ಕಾರಣ ವಲಸೆ ಬಂದು ನಿಂತಿರುವವರು, ಇವರ ಜೊತೆಗೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ. ಈ ನಾಡಿನ ಮೂಲ ಉಡುಗೆ ತೊಡುಗೆಗಳು ಬದಲಾಗಿವೆ. ಈ ಬದಲಾವಣೆ ಬ್ರಿಟಿಷರ ಕಾಲದಲ್ಲಿಯೇ ಪ್ರಾರಂಭವಾಗಿ ಸ್ಥಾಯಿಯಾಗಿ ಉಳಿದಿದೆ. ಎಲ್ಲೋ ಕೆಲವೇ ಗ್ರಾಮೀಣ ಭಾಗಗಳಲ್ಲಿ ಹಳೆಯ ತಲೆಮಾರಿನವರಲ್ಲಿ ನಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಕಾಣಬಹುದಾಗಿದೆ. ಇನ್ನು ಉಡುಗೆ ಸಂಪೂರ್ಣ ಬದಲಾಗುತ್ತಿದ್ದು ಉತ್ತರ ಭಾರತೀಯವಾಗುವತ್ತ ನಡೆದಿದೆ. ಮುಂದೊಮ್ಮೆ ಇವೇ ನಮ್ಮ ಸಾಂಪ್ರದಾಯಿಕ ಉಡುಪೇನೋ ಎನಿಸಿದರೆ ಆಶ್ಚರ್ಯವಿಲ್ಲ. ನಮ್ಮ ಮೂಲ ಸಂಸ್ಕೃತಿ ಹಬ್ಬಗಳ ಜೊತೆಗೆ ಹೊಸ ಹಬ್ಬಗಳು ಸೇರಿವೆ. ರಾಖಿ ಕಟ್ಟುವ ಹಬ್ಬ ಶುರುವಾಗಿದೆ. ನಮ್ಮ ಸಾಂಪ್ರದಾಯಿಕ ಕೋಲಾಟಕ್ಕೆ ಉತ್ತರದ ದಾಂಡಿಯಾ ಎಂಬ ಹೆಸರು ಬಂದಿದೆ. ಆಹಾರ ಪದ್ಧತಿ ಪೂರಾ ಉತ್ತರವಾಗುವತ್ತ ನಡೆದಿದೆ. ಉದಾಹರಣೆಗೆ ನಮ್ಮ ಮೊಸರು ವಡೆ ಈಗ ದಹಿ ವಡಾ ಆಗಿದೆ. ಇತ್ತೀಚೆಗೆ ನಾಡ ಸಂಸ್ಕೃತಿಗೆ ಎರವಾಗುವ ಹೊಸ ಪ್ರವೃತ್ತಿ ನಗರವಾಸಗಳಲ್ಲಿ ಶುರುವಾಗಿದೆ. ರಾಷ್ಟ್ರೀಯ ಆಚರಣೆಗಳು, ಹಬ್ಬಗಳು ಒಮ್ಮೊಮ್ಮೆ ಒಟ್ಟಾಗಿ ಬರುವುದುಂಟು. ಆಗ 3-4 ದಿನಗಳ ರಜೆ ಸಿಗುತ್ತದೆ. ಆಗ ನಗರವಾಸಿಗಳೆಲ್ಲ ಹಬ್ಬಗಳನ್ನು ಬಿಟ್ಟು ಪ್ರವಾಸ ಹೋಗುವ ಪ್ರವೃತ್ತಿ ಶುರುವಾಗಿದೆ. ಹಿಂದೆ ಮನೆಯನ್ನೆಲ್ಲ ತೊಳೆದು ಸಿಂಗರಿಸಿ ಆಚರಿಸಿದ್ದ ಹಬ್ಬಗಳ ದಿನ ಮನೆ ಬಾಗಿಲು ನೀರೂ ಕಾಣದಂಥ ಸ್ಥಿತಿ ಬಂದಿದೆ. ಹಬ್ಬಗಳು ಅರ್ಥ ಕಳೆದುಕೊಳ್ಳುತ್ತೆ. ಪಾಶ್ಚಾತ್ಯ ಜೀವನ ಶೈಲಿ ನಮ್ಮನ್ನು ತನ್ನ ತೆಕ್ಕೆಯಲ್ಲಿ ತೆಗೆದುಕೊಳ್ಳುತ್ತಿದೆ. ವಿಪರ್ಯಾಸವೆಂದರೆ ವಿದೇಶಿಯರು ನಮ್ಮ ಸಂಸ್ಕೃತಿಯನ್ನು ಮೆಚ್ಚಿ ಅಳವಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದರೆ ನಾವು ಅವರ ಸಂಸ್ಕೃತಿಗೆ ಮಾರು ಹೋಗುತ್ತಿದ್ದೇವೆ. ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆ ಜನಾಂಗಗಳ ನಡುವೆ ಸಹಜ ಮತ್ತು ಅಪೇಕ್ಷಣೀಯ. ಆದರೆ ಅದು ಸ್ವಲ್ಪ ಮಟ್ಟಿಗಾದರೆ ಆರೋಗ್ಯಕರ. ಅದು ನೆಲದ ಸಂಸ್ಕೃತಿಯನ್ನೇ ಮೂಲೋತ್ಪಾಟನೆ ಮಾಡುವ ಹಂತಕ್ಕೆ ಹೋದರೆ ಸಹ್ಯವಾಗುವುದಿಲ್ಲ. ಎಲ್ಲೆ ಮೀರಿದ ಸಾಂಸ್ಕೃತಿಕ ಆಕ್ರಮಣ ವಿಚಾರವಂತರನ್ನು, ಸ್ವಾಭಿಮಾನಗಳನ್ನು ಕೆರಳಿಸುತ್ತದೆ. ಈವರೆಗೆ ಹೇಳಿದ ವಿಷಯಗಳು ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಮುಂದೆ ಹೇಗಿರಬಹುದು ಎಂಬುದಕ್ಕೆ ದಿಕ್ಸೂಚಿಯಾಗಿವೆ. ಆತಂಕ ಮತ್ತು ಭರವಸೆಗಳು ಒಟ್ಟೊಟ್ಟಾಗಿ ಕಾಣಿಸುತ್ತಿವೆ.
1: ಇವರೆಗೂ ಕನ್ನಡ ಭಾಷೆ

ಭಾರತದ ಸಂಸ್ಕೃತಿ ಇಂದು ಮತ್ತು ಮುಂದೆ, ಈ ಕುರಿತು ಮಾತನಾಡಿದವರು ಎಸ್ಜಿ ಶಿವಕುಮಾರ್. ಈಗ ಒಂದು ಕನ್ನಡ ಗೀತೆ ಕೇಳೋಣ ವೃಂದಗಾನದಲ್ಲಿ. ರಚನೆ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿಯೇ.

ಮಧುರ ಮುಂಜಾವ ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆಗಳ ಕಾರ್ಯಕ್ರಮ ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ಎಸ್ ಜಾನಕಿ ಅವರ ಸ್ವರದಲ್ಲಿ ಜಯಶ್ರೀ ಅರವಿಂದರ ಚಿತ್ತ ಒಂದು ಗೀತೆ. ಬೆಣ್ಣೆ ಕದ್ದು ಮೆದ್ದು ಓಡಿ ಮುದ್ದು ಕೃಷ್ಣ ಬಂದಾನೆ.

ಎಸ್ ಜಾನಕಿಯವರ ಸ್ವರದಲ್ಲಿ ಜಯಶ್ರೀ ಅರವಿಂದ ರಚಿತ ಗೀತೆಯನ್ನ ಕೇಳಿದ್ರಿ. ಇನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಆರ್ ಎನ್ ಜಯಗೋಪಾಲ್ ರಚಿತ ಒಂದು ಗೀತೆ, ಆರಾಧನಾ ಅಭಿವಂದನಾ.

ಆರ್ ಎನ್ ಜಯಪಾಲ್ ರಚಿಸಿದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಒಂದು ಕೇಳಿ, ಎಸ್ ನಂದಿತಾ ಹಾಡಿರುವ ಸತ್ಯಕ್ಕ ಅವರ ಒಂದು ವಚನ, ಅರ್ಚನೆ ಪೂಜನೆ ನೇಮವಲ್ಲ.

ಮೊದಲಿಗೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀ ನಾರಾಯಣ ಭಟ್ಟ ರಚಿತ ಒಂದು ಗೀತೆ ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ. ನಾನು ಹಾಡುವುದು

ಶಿವಮೊಗ್ಗ ಸುಬ್ಬಣ್ಣ ಅವರ ಸ್ವರದಲ್ಲಿ ಡಾಕ್ಟರ್ ಎನ್ ಲಕ್ಷ್ಮೀ ನಾರಾಯಣ ಭಟ್ಟ ರಚಿತ ಗೀತೆಯನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ, ಹೆಚ್ ಎಸ್ ವೆಂಕಟೇಶಮೂರ್ತಿ ರಚಿತ ಒಂದು ಗೀತೆ ಹಾಡಿದ್ದಾರೆ, ಮೈಸೂರು ಅನಸ್ವಾಮಿ. ಆ ನೀಲಿ ಕೊಳವನ್ನು ಪ್ರೀತಿಸುವೆನು ನಾನು.

ಕೊಳವನ್ನು ಪ್ರೀತಿಸುವೆ ನಾನು, ನೀಲಿ ಕೊಳವನ್ನು ಪ್ರೀತಿಸುವೆ ನಾನು, ಪ್ರೀತಿಸುವೆ ನಾನು, ಪ್ರೀತಿಸುವೆ ನಾನು. ಅಲ್ಲೇ ಕಂಡಳು ನನಗೆ ಆ ಕಪ್ಪು ಹುಡುಗಿ, ಅಲ್ಲೇ ಕಂಡಳು ನನಗೆ ಆ ಕಪ್ಪು ಹುಡುಗಿ. ಕೊಳವನ್ನು ಪ್ರೀತಿಸುವೆನು, ಪ್ರೀತಿಸುವೆನು, ಪ್ರೀತಿಸುವೆನು.

ನೀಡಿತು.

ಅಲ್ಲೇ ಒಲಿದಿತ್ತು ನನ್ನ ಆಕ ಪುಹುಗೆ, ಅಲ್ಲೇ ಒಲಿದಿತ್ತು ನನ್ನ ಆಕ ಪುಹುಗೆ. ನೀಲಿ ಕೊಳವನ್ನು ಪ್ರೀತಿಸುವೆ ನಾನು, ಪ್ರೀತಿಸುವೆ ನಾನು, ಪ್ರೀತಿಸುವೆ ನಾನು.

ಅಲ್ಲಿ ಮಲಗಿದ್ದಾಳೆ ಆ ಕಪ್ಪು ಹುಡುಗಿಯ ನೀಲ್ ಕೊಳವನ್ನು ಪ್ರೀತಿಸುವೆ ನಾನು, ಪ್ರೀತಿಸುವೆ ನಾನು, ಪ್ರೀತಿಸುವೆ ನಾನು, ಪ್ರೀತಿಸು

ಮೈಸೂರು ಅನಂತಸ್ವಾಮಿ ಹಾಡಿದ ಹೆಚ್ಎಸ್ ವೆಂಕಟೇಶ ಮೂರ್ತಿ ರಚಿತ ಗೀತೆಯನ್ನಾಗಿದ್ರೆ ಇನ್ನು ಕೆಲವು ಜನಪದ ಗೀತೆಗಳು. ಯಶವಂತ್ ಹಳಬಂಡಿ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಒಂದು ಗೀತೆ, ಮಾತನಾಡಣ್ಣಯ್ಯ ಮಾತನಾಡು.

0: ಯಶವಂತ್ ಹಳಿಬಂಡಿ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಒಂದು ಗೀತೆಯನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಝೂಮ್ 103.1 ಯುವ ತರಂಗದ ಅಲೆಗಳ ಮಹಾಪುರ

ಹಾಯ್ ಹಲೋ, ಗುಡ್ ಮಾರ್ನಿಂಗ್, ನಮಸ್ತೆ. ಎಲ್ಲಾ ಕೇಳುಗರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಜೂಮ್ 103.1ಕ್ಕೆ ಆತ್ಮೀಯ ಹೃದಯ ತುಂಬಿದ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಗೆಳೆಯ ಪವನ್ ಇದ್ದೀನಿ ಅಂತ ಹೇಳ್ತಾ, ಹೊಸ ವರ್ಷ ಅಂತೂ ಬಂದಾಯ್ತು. 2015-16 ಬದಲಾಗಿ ಸಾಕಷ್ಟು ಸಮಯ ಆಯ್ತು. ಹೊಸ ಚಿಂತನೆಗಳು, ಕನಸುಗಳು, ಹೊಸ ಗುರಿ ಇವೆಲ್ಲದರೊಂದಿಗೆ ಹೊಸ ವರ್ಷವನ್ನ ಬರ ಮಾಡ್ಕೊಂಡಿದ್ದೀವಿ ಅಲ್ವಾ ಫ್ರೆಂಡ್ಸ್? ಇವತ್ತಿನ ಕಾರ್ಯಕ್ರಮದ ವಿಚಾರ ಏನಂತ ನಿಮ್ಗೆಲ್ಲ ಹೇಳಲೇಬೇಕಲ್ವಾ? ಆಗ್ಲೇ ಹೇಳ್ದಾಗೆ ಹೊಸ ಚಿಂತನೆಗಳು ಈ ವರ್ಷ ಇರ್ಲಿ ಅಂತ ಹೇಳಿದ್ನಲ್ವಾ? ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮದ ವಿಚಾರ ಸಾಮಾಜಿಕವಾಗಿ ನಮ್ಮ ಚಿಂತನೆಗಳನ್ನ ಬದಲಾಯಿಸಬೇಕಾದ ಸಾಮಾಜಿಕ ಪಿಡುಗುಗಳ ಬಗ್ಗೆ. ಹೌದು ಫ್ರೆಂಡ್ಸ್, ಎಷ್ಟೇ ಹೊಸ ಸಂವತ್ಸರಗಳು ಬಂದರೂ ಕೂಡ ಇಂದಿಗೂ ಹಲವಾರು ಸಾಮಾಜಿಕ ಪಿಡುಗುಗಳು ನಮ್ಮ ನಿಮ್ಮ ನಡುವೆ ಉಳಿದು ಹೋಗಿದೆ. ಆದ್ರಿಂದ ಇವೆಲ್ಲದರ ಸಂಪೂರ್ಣ ನಿವಾರಣೆಗಾಗಿ ನಾವು ನೀವೆಲ್ಲರೂ ಒಟ್ಟಾಗಿ ದುಡಿಬೇಕಾದಂತಹ ಅನಿವಾರ್ಯ ಇದೆ. ಆದ್ರಿಂದ ಫ್ರೆಂಡ್ಸ್, ಇವತ್ತಿನ ನನ್ನ ಕಾರ್ಯಕ್ರಮದ ವಿಚಾರ ಇದೇ ಸಾಮಾಜಿಕ ಪಿಡುಗು ಮತ್ತು ಅದರ ನಿವಾರಣೆ ಕುರಿತು. ಸೊ ಫ್ರೆಂಡ್ಸ್, ಈ ವಿಚಾರದ ಬಗ್ಗೆ ಇನ್ನಷ್ಟು ಮಾತು, ಅವುಗಳ ನಿವಾರಣೋಪಾಯ ಮತ್ತು ಇವುಗಳಲ್ಲಿ ಯುವಜನರ ಪಾತ್ರ ಏನು, ಈ ಎಲ್ಲ ವಿಚಾರವನ್ನ ಕುರಿತು ಮಾತಾಡ್ತೀನಿ.